ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಮನಸ್ಸು ದುರ್ಬಲವಾಗಿದ್ದರೆ ಎಲ್ಲವೂ ಸಮಸ್ಯೆಯಾಗಿ ಕಾಣುತ್ತೆ, ಸಮತೋಲನದಲ್ಲಿದ್ದರೆ ಸವಾಲಾಗಿ ಕಾಣುತ್ತೆ, ಸದೃಢವಾಗಿದ್ರೆ ಪ್ರತಿಯೊಂದು ಪರಿಸ್ಥಿತಿಯು ಅದ್ಭುತ ಅವಕಾಶದಂತೆ ಭಾಸವಾಗುತ್ತೆ ಎಂಬ ಹಿತವಚನದ ಮೂಲಕ ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳನ್ನ ಪ್ರಾರಂಭಿಸೋಣ. ಇವತ್ತು June 29, 2026 ಸೋಮವಾರ, ಪರಾಭವ ಸಂವತ್ಸರ, ಶುಕ್ಲ ಪಕ್ಷ, ಜ್ಯೇಷ್ಠ ಮಾಸ, ತಿಥಿ ಪಂಚಮಿ. ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರ ಹೀಗಿದೆ.
1: ಬೆಳಿಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನ ನೀಡಲು ಭಕ್ತಿ ಗೀತೆಗಳೊಂದಿಗೆ ಪ್ರಾರಂಭಗೊಳ್ಳಲಿದೆ.
0: ಅರುಣೋದಯ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ.
1: ಬೆಳಿಗ್ಗೆ 6:45 ಗಾಂಧಿ ಓದು ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದನ್ನ ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇಂದಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭದ್ರಾವತಿಯ ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಗಂಗಾ ಕುಪ್ಸದ್ ಅವರು ಶಿವಶರಣ ಗೌಪ್ಯ ವಚನಕಾರರಾದ ಶೀಲವಂತ ಕೇತಯ್ಯನವರ ವಿಚಾರಧಾರೆಯನ್ನು ತಿಳಿಸಿಕೊಡಲಿದ್ದಾರೆ.
1: ಬೆಳಿಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರಲಿದ್ದು, ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿಜಯ ಗಣೇಶ್ ಇವರು ಮಂಕುತಿಮ್ಮನ ಕಗ್ಗ ವಾಚನ ಮತ್ತು ನಿರೂಪಣೆಯನ್ನ ಮಾಡಲಿದ್ದಾರೆ. ನಂತರ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗುತ್ತದೆ. ಬೆಳಿಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಿಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವೆಲ್ಲ, ನಮಗಾಗಿ ಪರಿಸರ, ಈ ಪರಿಸರದ ಕೆಲವು ವಿಷಯದ ಬಗ್ಗೆ ಬೆಳಕು ಚೆಲ್ಲುವ
0: ಪರಿಸರ ಪರಿಚಯ ಕಾರ್ಯಕ್ರಮ ಮೂಡಿಬರಲಿದೆ.
1: ಈ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ಅವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಈ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ
0: ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮವನ್ನ
1: ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ.
0: 9:30 ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಇಂದುಮತಿಯವರು ಕಥೆಯನ್ನ ಹೇಳಲಿದ್ದಾರೆ.
1: ಬೆಳಿಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:00 ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರುತ್ತಾನೆ ಇರುತ್ತದೆ. ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಷ್ಟು ಕಥೆಗಳನ್ನ ತಿಳಿಸುವ ಕಾರ್ಯಕ್ರಮ
0: ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ.
1: ಬೆಳಿಗ್ಗೆ 11:30 ಕೆಲಸದ ಜೊತೆ ಜೊತೆಗೆ ಒಂದಷ್ಟು ಚಿತ್ರಗೀತೆಗಳನ್ನ, ಭಾವಗೀತೆಗಳನ್ನ ಕೇಳುವ ಸಮಯ. ಮಧ್ಯಾಹ್ನ 12:00 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಚಾರಧಾರೆ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ.
1: ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನ ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ.
0: ಕೊಳ್ಳೆಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗುತ್ತದೆ. ನಂತರದಲ್ಲಿ ಕುಮಾರಸ್ವಾಮಿ ಅವರು ನಡೆಸಿಕೊಡುವ ಪರಿಸರ ಮಾತುಕತೆ ಕಾರ್ಯಕ್ರಮ ಮೂಡಿಬರಲಿದೆ. ನಂತರದಲ್ಲಿ ಪೆರಾಜಿ ಅವರ ಪಂಪನ ಓದು ಕಾರ್ಯಕ್ರಮ ಮೂಡಿಬರಲಿದೆ. ವಿಜಯ ಹೆಚ್ಎಸ್ ಇವರು ನಡೆಸಿಕೊಡುವ ಸುಲಭವಾಗಿ ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ.
1: ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗುತ್ತದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ಲೈವ್ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದು ಕೊರತೆಗಳನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದೆಡೆಗೆ ಎಂಬ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರುಗುಗಳನ್ನ ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮ ಮೂಡಿಬರಲಿದೆ. ಇದನ್ನ ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವು ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನ ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಈ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತ್ ಅವರು ನಡೆಸಿಕೊಡಲಿದ್ದಾರೆ.
1: ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಬೆಳೆಸುವ ಪದ್ಧತಿ ಇವೆಲ್ಲವನ್ನ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ ವಿಜ್ಞಾನದ ಕುತೂಹಲ ಸಂಗತಿಗಳ ಸಂಶೋಧನೆಯ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಶೇಖರ್ ಗೌಳೇರವರು. ರಾತ್ರಿ 7:57ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ.
0: ರಾತ್ರಿ 8:00ಗೆ
1: ರೇಡಿಯೋ ಶಿವಮೊಗ್ಗದ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿದ್ದು, ಈ ಎಲ್ಲ ಕಾರ್ಯಕ್ರಮಗಳ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ
0: ಧನ್ಯವಾದಗಳು.
2: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನ ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನ ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಶನಿವಾರ ಭಾನುವಾರ ಅಂತ ಸಖತ್ ಎಂಜಾಯ್ ಮಾಡಿ ಇವತ್ತು ಮಂಡೇ ಮಾರ್ನಿಂಗ್ ಎದ್ದಾಗ ಸ್ವಲ್ಪ ಆಲಸ್ಯ ಅಂತ ಅನ್ಸೋದು ಸಹಜ. ಸೋಮವಾರ ಅಂದ್ಕೂಡ್ಲೇ ಕೆಲವರಿಗೆ ಜೋಶ್ ಇರುತ್ತೆ, ಇನ್ನು ಕೆಲವರಿಗೆ ಆ ಶನಿವಾರ ಭಾನುವಾರದ ಮೋಜು ಮಸ್ತಿಯಲ್ಲೇ ಇರ್ತಾರೆ. ಸೊ ಅವರಿಗೆ ಏನು ಮನಸ್ಸಿನ ಬ್ಯಾಟರಿ ಪಿಕಪ್ ಆಗ್ಬೇಕಾಗಿರುತ್ತೆ, ಏನಂತೀರಾ? ನೋಡಿ ಸ್ನೇಹಿತರೆ, ಸೋಮವಾರ ಅಂತಂದ್ರೆ ಬರೀ ಕೆಲಸದ ಆರಂಭ ಅಲ್ಲ, ಇದು ನಮ್ಮ ಕನಸುಗಳಿಗೆ ಇನ್ನೊಂದು ಸ್ಟೆಪ್ ಹತ್ತಿರ ಹೋಗೋದಕ್ಕೆ ಸಿಕ್ಕಿರೋ ಅವಕಾಶ. ಇವತ್ತು ಬೆಳಿಗ್ಗೆ ಎದ್ದಾಗ ಬೆಡ್ಶೀಟ್ ಎಳೆಯೋದಕ್ಕೆ ಮನ್ಸಾಗ್ದೇ ಇರಬಹುದು, ಕಾಫಿ ಕುಡಿತಾ ಇನ್ನೊಂದು ದಿನ ರಜೆ ಇರಬಾರ್ದಿತ್ತ ಅಂತ ಅನ್ಕೊಳ್ತಾನೂ ಇರಬಹುದು. ಆದ್ರೆ ನಿಮ್ಮ ಗುರಿ ನೆನಪಾದ್ರೆ ಈ ಆಲಸ್ಯ ಎಲ್ಲ ಓಡಿ ಹೋಗುತ್ತೆ ಅಲ್ವಾ? ಇವತ್ತಿನ ದಿನ ನಿಮಗಾಗಿ ಒಂದು ಸಣ್ಣ ಕಿವಿ ಮಾತಿದೆ. ಏನಪ್ಪಾ ಅಂತಂದ್ರೆ, ಯೋಚನೆ ಮಾಡೋದನ್ನ ಬಿಡಿ, ಕೆಲಸ ಶುರು ಮಾಡಿ. ಯಾಕಂದ್ರೆ ದೊಡ್ಡ ಮಟ್ಟದ ಯಶಸ್ಸು ಸಿಗ್ಬೇಕು ಅಂತಂದ್ರೆ ನಾವು ಎಷ್ಟೋ ಸಣ್ಣ ಹೆಜ್ಜೆಗಳನ್ನ ಇಟ್ಟಾಗ ಮಾತ್ರ ಸಾಧ್ಯವಾಗತ್ತೆ. ಸೊ ಇವತ್ತು ಆಫೀಸ್ಗೆ ಹೋಗೋರಿರ್ಲಿ, ಕಾಲೇಜಿಗೆ ರೆಡಿ ಆಗ್ತಾರೋರಿರ್ಲಿ, ಅಥವಾ ಮನೆಯಲ್ಲಿ ಕೆಲಸ ಮಾಡೋರಿರ್ಲಿ, ಮುಖದ ಮೇಲೆ ಒಂದು ಸಣ್ಣ ನಗು ಇರ್ಲಿ, ನಿಮ್ಮ ಆ ನಗು ಪಕ್ಕದಲ್ಲಿರೋರಿಗೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಸೊ ಬನ್ನಿ ಹಾಗಿದ್ರೆ ಈ ವಾರವನ್ನ ಪಾಸಿಟಿವ್ ಆಗಿ ಶುರು ಮಾಡೋಣ. ಸೋಮವಾರ ಅಂತಂದ್ರೆ ಸೋಲೋ ವಾರ ಅಲ್ಲ ಸ್ನೇಹಿತರೆ, ಇದು ಸೋಲನ್ನ ಗೆಲ್ಲೋ ವಾರ. ಎಲ್ಲರಿಗೂ ಮತ್ತೊಮ್ಮೆ ಶುಭೋದಯ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗ ನಾನೊಂದು ಸೂಪರ್ ಕತೆ ಹೇಳ್ತೀನಿ ಕೇಳಿ. ನಾವೆಲ್ಲ ಹೊರಗಿನ ಜಗತ್ತನ್ನ ನೋಡಿ ಅಬ್ಬಾ ಎಷ್ಟು ಚೆನ್ನಾಗಿದೆ ಅಂತ ಅನ್ಕೊಳ್ತೀವಿ ಅಲ್ವಾ? ಆದ್ರೆ ಅಸಲಿ ವಿಷಯ ಬೇರೆನೆ ಇರುತ್ತೆ ಸ್ನೇಹಿತರೆ. ಕತೆ ಹೀಗಿದೆ. ಏನಪ್ಪ ಅಂದ್ರೆ, ಒಂದು ನೊಣ ಮತ್ತು ಒಂದು ಇರುವೆ ಮಾತಾಡ್ತಾ ಇರ್ತವೆ. ನೊಣ ಅಂತೂ ಫುಲ್ ಆಟಿಟ್ಯೂಡ್ ಅಲ್ಲಿ ತೋರಿಸ್ತಾ ಇರುತ್ತೆ. ಅದು ಇರುವೆಗೆ ಹೇಳುತ್ತೆ, ನೋಡು ನನ್ನ ಲೈಫ್ ಎಷ್ಟು ಕಲರ್ಫುಲ್ ಆಗಿದೆ ಅಂತ. ನಾನು ರಾಜರ ತಟ್ಟೆಯಲ್ಲಿ ಕೂರ್ತೀನಿ, ಹಾಗೆ ದೇವಸ್ಥಾನದ ಗರ್ಭಗುಡಿ ಒಳಗೆ ಹೋಗ್ತೀನಿ, ಹಾಗೇನೆ ಮನುಷ್ಯರ ತಲೆ ಮೇಲೆಲ್ಲ ಕೂರ್ತೀನಿ. ಆದ್ರೆ ನೀನು ದಿನವಿಡೀ ಕಷ್ಟಪಟ್ಟರು ಮಣ್ಣಲ್ಲೇ ಅಲೆದಾಡ್ತಾ ಇರ್ತೀಯ ಅಂತ ಆಡ್ಕೊಂಡು ನಗ್ತಾ ಇರುತ್ತೆ. ಆಗ ಇರುವೆ ತುಂಬಾ ಕೂಲ್ ಆಗಿ ಉತ್ತರ ಕೊಡುತ್ತೆ. ಏನ್ ಗೊತ್ತಾ, ಅದು ಹೇಳುತ್ತೆ, ನೋಡು ಗೆಳೆಯ, ನೀನು ಹೇಳೋದು ನಿಜ, ಆದ್ರೆ ನೀನು ರಾಜರ ತಟ್ಟೆ ಮೇಲೆ ಕೂತಾಗ ಅವರು ನಿನ್ನ ಪ್ರೀತಿಯಿಂದ ಊಟ ಹಾಕಲ್ಲ, ಬದಲಿಗೆ ನಿನ್ನ ಓಡಿಸೋದಕ್ಕೆ ನೋಡ್ತಾರೆ. ಹಾಗೆ ನೀನು ದೇವಸ್ಥಾನದ ಒಳಗೆ ಹೋದ್ರೂ ಕೂಡ ಜನ ನಿನಗೆ ಹಿಡೀ ಶಾಪ ಹಾಕ್ತಾರೆ, ಯಾಕಂದ್ರೆ ನೀನು ರೋಗ ತರ್ತೀಯ ಅನ್ನೋ ಭಯ ಅವರಿಗಿರುತ್ತೆ. ಆದ್ರೆ ನನ್ನನ್ನ ನೋಡು, ನಾನು ಕಷ್ಟಪಟ್ಟು ದುಡಿತೀನಿ, 100 ಜನಕ್ಕೆ ಕೆಲಸ ಕೊಡ್ತೀನಿ, ಒಟ್ಟಾಗಿ ಇರ್ತೀವಿ, ಜನಕ್ಕೆ ನನ್ನ ಮೇಲೆ ಗೌರವ ಇದೆ ಅಂತ ಹೇಳುತ್ತೆ. ಸೋ ಸ್ನೇಹಿತರೆ, ಇದರ ಪಾಠ ಏನ್ ಗೊತ್ತಾ, ನಾವು ಎಲ್ಲಿಗೆ ಹೋಗ್ತೀವಿ ಅಥವಾ ಏನ್ ಹಾಕೊಂಡು ಹೋಗ್ತೀವಿ ಅನ್ನೋದ್ಕಿಂತ ನಾವು ಯಾರು ಮತ್ತು ನಮ್ಮ ಗುಣ ಏನು ಅನ್ನೋದು ಮುಖ್ಯವಾಗಿರುತ್ತೆ. ಹಾಗೆ ಸ್ಥಾನಮಾನ ಸಿಕ್ಕಿದ ತಕ್ಷಣ ಗೌರವ ಸಿಗೋದಿಲ್ಲ. ನಾವು ಮಾಡುವ ಕೆಲಸ ಬೇರೆಯವರಿಗೆ ಉಪಯುಕ್ತವಾದ್ರೆ ಮಾತ್ರ ನಮಗೆ ಬೆಲೆ ಸಿಗುತ್ತೆ ಅಲ್ವಾ? ಹಾಗೆ ಉಚಿತವಾಗಿ ಸಿಗೋ ಐಷಾರಾಮಿ ಜೀವನಕ್ಕಿಂತ ಕಷ್ಟಪಟ್ಟು ಗಳಿಸಿದ ರೊಟ್ಟಿ ಹೆಚ್ಚು ನೆಮ್ಮದಿ ನೀಡುತ್ತೆ. ಹಾಗೆ ಸ್ನೇಹಿತರೆ, ನಾವು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ಜೀವನ ನೋಡಿ ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ಅವ್ರು ಎಷ್ಟು ಸುಖವಾಗಿದ್ದಾರೆ ಅಂತ ಅನ್ಕೊಳ್ತೀವಿ. ಆದ್ರೆ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಸಂಕಷ್ಟಗಳು ಇರುತ್ತವೆ ಸ್ನೇಹಿತರೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣುಗೆ ಅನ್ನೋದು ಈ ಕಥೆಯ ಮೂಲ ಮಂತ್ರವಾಗಿರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಬೇರೆಯವರನ್ನ ನೋಡಿ ನಮ್ಮನ್ನ ನಾವು ಕೀಳಾಗಿ ಕಾಣಬಾರ್ದು. ನಾವು ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕತೆ ಇದ್ರೆ, ನೊಣದಂತಹ ರಾಜ್ಯ ವೈಭೋಗವಿಲ್ಲದಿದ್ರೂ ಇರುವೆಗೆ ಇರುವಂತಹ ಗೌರವ ಮತ್ತು ನೆಮ್ಮದಿ ನಮಗೆ ಖಂಡಿತ ಸಿಗುತ್ತೆ. ಏನಂತೀರಾ? ಈ ಒಂದು ಸ್ಫೂರ್ತಿ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಜೂನ್ 29. ಇವತ್ತೊಂದು ತುಂಬಾ ವಿಶೇಷವಾದ ದಿನವಿದೆ, ಅದೇ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇ, ಅಂದ್ರೆ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನ. ಏನಿದು ಸಂಖ್ಯಾಶಾಸ್ತ್ರ ದಿನ, ಯಾರ ನೆನಪಿಗೆ ಇದು ಅಂತ ನೀವು ಕೇಳ್ಬೋದು. ಇನ್ನು ಕೆಲವರು ಅನ್ಕೊಳ್ತಾ ಇರ್ತೀರಾ, ಸಂಖ್ಯೆಗಳು ಲೆಕ್ಕಾಚಾರ ಅಂತ ಹೇಳದ್ ಕೂಡ್ಲೇ ಅಯ್ಯಯ್ಯೋ ನಮಗೆ ಅಕ್ಷ್ವೇತ ಈ ಗಣಿತ, ನಮಗೂ ಇದಕ್ಕೂ ಏನ್ ಸಂಬಂಧ ಅಂತ ಮುಖ ಸಿಂಡರ್ಸ್ಕೋಬೇಡಿ. ನಮ್ಮ ದೇಶದ ಹೆಮ್ಮೆಯ ಸಂಖ್ಯಾಶಾಸ್ತ್ರಜ್ಞ ಮಾಂತ್ರಿಕ ಅಂತಲೇ ಹೆಸರಾದ ಪ್ರೊಫೆಸರ್ ಪ್ರಶಾಂತ್ ಚಂದ್ರ ಮಹಲನೋಬಿಸ್ ಅವರ ಜನ್ಮದಿನದ ನೆನಪಿಗಾಗಿ ಪ್ರತಿ ವರ್ಷ ಈ ದಿನವನ್ನ ಆಚರಿಸಲಾಗುತ್ತೆ. ಸ್ನೇಹಿತರೆ, ಯಾರು ಈ ಮಹಲನೋಬಿಸ್ ಅಂತ ಅನ್ಕೊಂಡ್ರ, ಇವರು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಹೊಸದರಲ್ಲಿ ದೇಶವನ್ನು ಹೇಗೆ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬೇಕು ಅಂತ ಯೋಚನೆ ರೂಪಿಸುವಾಗ ಇವರ ಸಂಖ್ಯಾಶಾಸ್ತ್ರದ ಲೆಕ್ಕಾಚಾರಗಳು ದೇಶದ ಬೆನ್ನೆಲುಬಾಗಿ ನಿಂತವು. ನಮ್ಮ ದೇಶದ 2nd ಪಂಚವಾರ್ಷಿಕ ಯೋಜನೆಯ ರೋವಾರಿ ಇವರೇ. ಇವರ ಕೊಡುಗೆಯನ್ನು ಗೌರವಿಸುವುದಕ್ಕಾಗಿಯೇ ಭಾರತ ಸರ್ಕಾರ 2007 ಈ ದಿನವನ್ನ ರಾಷ್ಟ್ರೀಯ ದಿನವನ್ನಾಗಿ ಘೋಷಣೆ ಮಾಡಿತು. ಸೊ ಹಾಗೆ ಸ್ನೇಹಿತರೆ, ನಮ್ಮ ದೈನಂದಿನ ಜೀವನದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲಿದೆ ಅಂತ ಹೇಳೋದಾದ್ರೆ, ಸಂಖ್ಯೆಗಳಿಲ್ಲದ ಜೀವನ ಊಹಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ನಲ್ಲಿ ಎಷ್ಟು ಗಂಟೆ ಆಯಿತು ಅಂತ ನೋಡೋದ್ರಿಂದ ಹಿಡಿದು ಇವತ್ತು ಮಳೆ ಬರುತ್ತಾ ಇಲ್ವಾ ಅನ್ನೋ ಹವಾಮಾನ ವರದಿಯವರೆಗೂ ಎಲ್ಲದರಲ್ಲೂ ಈ ಸಂಖ್ಯಾಶಾಸ್ತ್ರ ಅಡಗಿದೆ ಅಂತಲೇ ಹೇಳಬಹುದು. ಸೊ ನಾವಂದ್ಕೊಳ್ತಾ ಇರ್ತೀವಿ, ಈ ಸ್ಟ್ಯಾಟಿಕ್ಸ್ ಅನ್ನೋದು ಬರೀ ದೊಡ್ಡ ದೊಡ್ಡ ಆಫೀಸು ಕಂಪ್ಯೂಟರ್ಗಳಿಗೆ ಮಾತ್ರ ಸೀಮಿತ ಅಂತ. ಆದ್ರೆ ಅದು ಸುಳ್ಳು ಸ್ನೇಹಿತರೆ. ತಿಂಗಳ ಸಂಬಳ ಬಂದ ತಕ್ಷಣ ಅಮ್ಮ ಅಥವಾ ಹೆಂಡತಿ ಇಡೀ ತಿಂಗಳ ಮನೆ ಖರ್ಚನ್ನು ಒಂದು ಲೆಕ್ಕಾಚಾರ ಹಾಕಿ ಮ್ಯಾನೇಜ್ ಮಾಡ್ತಾರಲ್ಲ, ಅದೇ ಬೆಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೀವಿ. ಇನ್ನ ನಮ್ಮ ಊರಿನ ರಸ್ತೆಗಳಲ್ಲಿ ಯಾವ ಸರ್ಕಲ್ನಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತೆ, ಯಾವ ಸಮಯದಲ್ಲಿ ಸಿಗ್ನಲ್ ಜಾಸ್ತಿ ಇಡಬೇಕು ಅಂತ ಪ್ಲಾನ್ ಮಾಡೋಕ್ಕೂ ಈ ಅಂಕಿ ಅಂಶಗಳೇ ಆಧಾರವಾಗಿರುತ್ತೆ. ಹಾಗೆ ಊರಿನಲ್ಲಿ ಎಷ್ಟು ಕಸ ಉತ್ಪತ್ತಿ ಆಗ್ತಾ ಇದೆ, ಅದನ್ನ ವಿಲೇವಾರಿ ಮಾಡೋದು ಹೇಗೆ, ಯಾವ ಭಾಗದಲ್ಲಿ ರೋಗ ರುಜಿನಗಳು ಹೆಚ್ಚಿವೆ ಅಂತ ಪತ್ತೆ ಹಚ್ಚಿ ಪರಿಹಾರ ಕೊಡೋಕೆ ಈ ಒಂದು ಡೇಟಾ ಬೇಕೇ ಬೇಕು. ಸೊ ಅದಕ್ಕೆ ಹೇಳೋದು ಸೇರಿದ್ರೆ, ಅಂಕಿ ಅಂಶಗಳು ಬರೀ ನಂಬರ್ಗಳಲ್ಲ, ಅವು ನಮ್ಮ ದೇಶದ ಪ್ರಗತಿಯ ದಿಕ್ಸೂಚಿ ಅಂತಾನೆ ಹೇಳ್ಬೋದು. ಹಾಗೆ ಈ ವರ್ಷದ ಥೀಮ್ ಏನ್ ಗೊತ್ತಾ, ಅನ್ಲಾಕಿಂಗ್ ದ ಪೊಟೆನ್ಶಿಯಲ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಡೇಟಾ, ಅಂದ್ರೆ ಸರ್ಕಾರಿ ದಾಖಲೆಗಳ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಳ್ಳುವುದು ಅಂತ ಅರ್ಥ. ಇನ್ನೂ ಸುಲಭವಾಗಿ ಹೇಳ್ಬೇಕಪ್ಪ ಅಂದ್ರೆ, ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ

ಈ 2026 ಸಂಖ್ಯಾಶಾಸ್ತ್ರ ದಿನದ ಸೂಪರ್ ಸಂದೇಶ ಅಂತ ಹೇಳ್ತಾ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಾವೆಲ್ಲರೂ ಒಂದು ಅದ್ಭುತವಾದ ದಿನವನ್ನ ಆಚರಿಸ್ತಾ ಇದ್ದೇವೆ. ಅದೇ ಸಂತ ಕಬೀರದಾಸ ಜಯಂತಿ. ಜಾತಿ ಧರ್ಮಗಳ ಬೇಲಿಯನ್ನ ಮೀರಿ ಮನುಷ್ಯತ್ವವೇ ಶ್ರೇಷ್ಠ ಅಂತ ಜಗತ್ತಿಗೆ ಸಾರಿದ ಆ ಮಹಾನ್ ಚೇತನ ಹುಟ್ಟಿದ ದಿನ ಇವತ್ತು. ಹೌದು ಸ್ನೇಹಿತರೆ, 15ನೇ ಶತಮಾನದಲ್ಲೇ ಸಮಾಜದ ಮೂಢನಂಬಿಕೆಗಳ ವಿರುದ್ಧ ತಮ್ಮ ದೋಹಗಳ ಮೂಲಕ ಚಾಟಿ ಬೀಸಿದವರು ಕಬೀರದಾಸರರು. ಹಾಗೆ ಸ್ನೇಹಿತರೆ, ನಿಮಗೆ ಗೊತ್ತಾ, ಕಬೀರದಾಸರ ಹಿನ್ನೆಲೆಯೇ ಒಂದು ಭಾವೈಕ್ಯತೆಯ ಸಂಕೇತ. ಮುಸ್ಲಿಂ ನೇಕಾರ ದಂಪತಿಗಳಾದ ನೀರು ಮತ್ತು ನೀಮಾ ದಂಪತಿಗಳಿಂದ ಬೆಳೆದ ಕಬೀರರು ಹಿಂದೂ ಧರ್ಮದ ರಾಮಾನಂದ ಗುರುಗಳ ಶಿಷ್ಯರಾದವರು. ಹಾಗಾಗಿಯೇ ಅವರ ವಿಚಾರಗಳಲ್ಲಿ ರಾಮ ಮತ್ತು ರಹೀಮ ಇಬ್ಬರೂ ಒಂದೇ ಆಗಿದ್ದರು. ಅವರು ಹೇಳ್ತಾ ಇದ್ರು, ದೇವರು ದೇವಸ್ಥಾನದಲ್ಲೂ ಇಲ್ಲ, ಮಸೀದಿಯಲ್ಲೂ ಇಲ್ಲ, ಅವನು ಇರೋದು ಪ್ರತಿ ಮನುಷ್ಯನ ಪರಿಶುದ್ಧವಾದ ಹೃದಯದಲ್ಲಿ. ಇವತ್ತಿನ ಕಾಲಕ್ಕೆ ಇವರ ಈ ಸಾಮರಸ್ಯದ ಸಂದೇಶ ಎಷ್ಟು ಮುಖ್ಯ ಅಲ್ವಾ? ಸೊ ಸ್ನೇಹಿತರೆ, ಕಬೀರದಾಸರ ಜಯಂತಿಯನ್ನ ಬರೀ ಕ್ಯಾಲೆಂಡರ್ ಹಬ್ಬವಾಗಿ ಆಚರಿಸುವುದು ಬೇಡ. ಇವತ್ತು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಯಾರ ಮೇಲಾದರೂ ದ್ವೇಷ ಅಸೂಯೆ ಇದ್ದರೆ ಅದನ್ನ ಮರೆತು ಬಿಡೋಣ, ಎಲ್ಲರನ್ನೂ ಪ್ರೀತಿಯಿಂದ ಕಾಣೋಣ. ರಸ್ತೆಯಲ್ಲಿ ಹೋಗುವಾಗ ಸಿಗುವ ಪ್ರತಿಯೊಬ್ಬರಿಗೂ ಒಂದು ಸಣ್ಣ ಮುಗುಳ್ನಗೆಯನ್ನ ಉಡುಗೊರೆಯಾಗಿ ನೀಡೋಣ. ಬನ್ನಿ, ಈ ಸುಂದರ ಮುಂಜಾವಿನ ಸಂದರ್ಭದಲ್ಲಿ ಸಂತ ಕಬೀರದಾಸರ ಅದ್ಭುತ ದೋಹಗಳಿಂದ ಪ್ರೇರಿತವಾದ ಒಂದು ಸುಂದರವಾದ ಹಾಡನ್ನ ಕೇಳೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಈ ಓದು ಸರಣಿಯನ್ನು ಗಾಂಧೀಜಿಯವರು 1908 ಬರೆದ ಹಿಂದ್ ಸ್ವರಾಜ್ಯ ಎಂಬ ಕೃತಿಯ ಮೂಲಕ ಪ್ರಾರಂಭ ಮಾಡುತ್ತಿದ್ದೇವೆ. ಇದು ಮೂಲ ಗುಜರಾತಿ ಭಾಷೆಯಲ್ಲಿದೆ. ಹಿರಿಯ ಗಾಂಧಿವಾದಿ ಸಿದ್ದವನಹಳ್ಳಿ ಕೃಷ್ಣಶರ್ಮ ಅವರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈ ಕೃತಿಯನ್ನು ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯವರು ಪ್ರಕಟಿಸಿದ್ದಾರೆ. ಈಗ ಹಿಂದ್ ಸ್ವರಾಜ್ಯ ಪುಸ್ತಕವನ್ನು ಓದುವವರು ಪ್ರಕಾಶ್ ಹೆಚ್ಆರ್ ಮತ್ತು ಎಂ ವಿಜಯಕುಮಾರ್.
2: ಮಹಾತ್ಮ ಗಾಂಧೀಜಿ ಓದು ಸರಣಿ. ಓದುವವರು ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್, ಬೆಂಗಳೂರು. ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ, ಭಾಗ 1, ಅಧ್ಯಾಯ 1, ಜನ್ಮ ತಾಯಿ ತಂದೆಗಳು.
1: ಗಾಂಧಿ ಮನೆತನದವರು ಬನಿಯಾ ಜಾತಿಯವರು. ಅವರು ಮೊದಲಿಗೆ ಕಿರಾಣಿ ಅಂಗಡಿ ವ್ಯಾಪಾರಿಗಳೆಂದು ಕಾಣುತ್ತದೆ. ಆದರೆ ನಮ್ಮ ತಾತನಿಂದ 3 ತಲೆಮಾರಿನವರು ಕಾಥೇವಾಡದ ಬೇರೆ ಬೇರೆ ಸಂಸ್ಥಾನಗಳಲ್ಲಿ ದಿವಾನರಾಗಿದ್ದರು. ನಮ್ಮ ತಾತ ಉತ್ತಮ್ ಚಂದ್ ಅಥವಾ ಓತಾ ಗಾಂಧಿ ನಿಯಮ ನಿಷ್ಠೆಯುಳ್ಳ ವ್ಯಕ್ತಿಯಾಗಿದ್ದಿರಬೇಕು. ಪೋರ್ ಬಂದರಿನ ದಿವಾನನಾಗಿದ್ದ ಆತ ಅಲ್ಲಿ ನಡೆದ ಆಸ್ಥಾನದ ಪಿತೂರಿಗಳಿಂದಾಗಿ ಆ ಸಂಸ್ಥಾನವನ್ನು ಬಿಟ್ಟು ಜುನಾಗಢದಲ್ಲಿ ಆಶ್ರಯವನ್ನು ಪಡೆಯಬೇಕಾಗಿತ್ತು. ಅಲ್ಲಿ ಆತ ನವಾಬನಿಗೆ ಎಡಗೈಯಿಂದ ಸಲಾಮು ಮಾಡಿದರು. ಇದನ್ನು ನೋಡಿದವರೊಬ್ಬರು ಈ ಅವಿನಯದ ಕಾರಣವನ್ನು ಕೇಳಿದರು. ಆತ ಬಲಗೈ ಮೊದಲೇ ಪೋರ್ ಬಂದರ್ ಸಂಸ್ಥಾನಕ್ಕೆ ಮೀಸಲಾಗಿದೆ ಎಂದು ಉತ್ತರ ಕೊಟ್ಟರು.
3: ಮೊದಲನೆಯ ಹೆಂಡತಿ ತೀರಿಕೊಂಡ ಮೇಲೆ ಓತಾ ಗಾಂಧಿ ಎರಡನೆಯ ಮದುವೆ ಮಾಡಿಕೊಂಡರು. ಆತನಿಗೆ ಮೊದಲನೆಯ ಹೆಂಡತಿಯಲ್ಲಿ 4, ಎರಡನೆಯ ಹೆಂಡತಿಯಲ್ಲಿ 2 ಗಂಡು ಮಕ್ಕಳಾದರು. ಇವರು ಒಂದೇ ತಾಯಿಯ ಮಕ್ಕಳಲ್ಲವೆಂದು ನನಗೆ ಚಿಕ್ಕಂದಿನಲ್ಲಿ ತೋರಲೂ ಇಲ್ಲ, ಅನಿಸಲೂ ಇಲ್ಲ. ಈ 6 ಸಹೋದರರ ಪೈಕಿ 5ನೆಯವರು ಕರಮ್ಚಂದ್ ಗಾಂಧಿ ಅಥವಾ ಕಬಾ ಗಾಂಧಿ, 6ನೆಯವರು ತುಳಸಿದಾಸ್ ಗಾಂಧಿ. ಈ 2 ಅಣ್ಣ ತಮ್ಮಂದಿರು ಪೋರಬಂದರ್ನಲ್ಲಿ ಒಬ್ಬರ ತರುವಾಯ ಮತ್ತೊಬ್ಬರು ದಿವಾನರಾಗಿದ್ದರು. ಕಬಾ ಗಾಂಧಿಯೇ ನಮ್ಮ ತಂದೆ. ಅವರು ರಾಜಸ್ಥಾನಿಕ ನ್ಯಾಯಾಲಯದ ಸದಸ್ಯರಾಗಿದ್ದರು. ಆ ಸಭೆ ಈಗ ಇಲ್ಲ, ಆದರೆ ಆ ಕಾಲದಲ್ಲಿ ಅದು ರಾಜರಿಗೂ ಅವರ ಮನೆತನದವರಿಗೂ ನಡುವಿನ ವ್ಯಾಜ್ಯವನ್ನು ಪರಿಹರಿಸುವ ಪ್ರಭಾವಶಾಲಿ ಸಂಸ್ಥೆಯಾಗಿತ್ತು. ಅನಂತರ ಕಬಾ ಗಾಂಧಿ ಕೆಲವು ಕಾಲ ರಾಜಕೋಟೆಯಲ್ಲಿಯೂ, ಅನಂತರ ಕೆಲವು ಕಾಲ ವಾಂಕನೇರ್ನಲ್ಲಿಯೂ ದಿವಾನರಾಗಿದ್ದರು. ಮೃತ್ಯುವಶರಾದಾಗ ಅವರಿಗೆ ರಾಜಕೋಟೆ ದರಬಾರಿನ ನಿವೃತ್ತಿ ವೇತನ ದೊರಕುತ್ತಿತ್ತು. ಕಬಾ ಗಾಂಧಿ ಒಬ್ಬ ಹೆಂಡತಿ ತೀರಿಹೋದ ತರುವಾಯ ಮತ್ತೊಬ್ಬಳಂತೆ 4 ಸಲ ಮದುವೆಯಾದರು. ಅವರಿಗೆ ಮೊದಲನೆಯ 2 ಪತ್ನಿಯರಲ್ಲಿ 2 ಹೆಣ್ಣು ಮಕ್ಕಳಾದವು. ಅವರ ಕೊನೆಯ ಹೆಂಡತಿ ಪುತಲೀಬಾಯಿಯಲ್ಲಿ ಒಬ್ಬ ಮಗಳು, 3 ಗಂಡು ಮಕ್ಕಳು ಆದರು. ಅವರಲ್ಲಿ ನಾನೇ ಕಡೆಯವನು. ನಮ್ಮ ತಂದೆ ಕುಟುಂಬ ಪ್ರೇಮಿ, ಸತ್ಯಪ್ರಿಯ, ಶೂರ ಮತ್ತು ಉದಾರಿ, ಜೊತೆಗೆ ಕೋಪದ ಸ್ವಭಾವದವರು. ಸ್ವಲ್ಪ ಮಟ್ಟಿಗೆ ವಿಷಯಾಸಕ್ತರೆಂದೂ ನನ್ನ ಭಾವನೆ. ಅವರು ತಮಗೆ 40 ವರ್ಷಗಳಾದ ಮೇಲೆ 4ನೆಯ ಅಂದರೆ ಕೊನೆಯ ಮದುವೆಯನ್ನು ಮಾಡಿಕೊಂಡರು. ಅವರು ಲಂಚಕ್ಕೆ ವಶವಾದವರಲ್ಲ. ಕುಟುಂಬದಲ್ಲಿಯೂ ಹೊರಗಡೆಯೂ ನಿಷ್ಪಕ್ಷಪಾತ ಮನೋವೃತ್ತಿಗೆ ಪ್ರಸಿದ್ಧಿಯನ್ನು ಸಂಪಾದಿಸಿದ್ದರು. ಅವರ ರಾಜನಿಷ್ಠೆ ಎಲ್ಲರಿಗೂ ತಿಳಿದಿತ್ತು. ಒಂದು ಸಲ ಒಬ್ಬ ಅಸಿಸ್ಟೆಂಟ್ ಪೊಲಿಟಿಕಲ್ ಏಜೆಂಟ್ ರಾಜಕೋಟೆ ಠಾಕೂರ್ ಸಾಹೇಬರಿಗೆ ಅವಮಾನ ಮಾಡಿದಾಗ ಅವರು ಅವನನ್ನು ಎದುರಿಸಿದರು. ಇದರ ಫಲವಾಗಿ ಏಜೆಂಟ್ಗೆ ಕೋಪ ಬಂದು ಕ್ಷಮೆಯಾಚಿಸು ಎಂದು ಕಬಾ ಗಾಂಧಿಗೆ ಹೇಳಿದಾಗ ಕಬಾ ಗಾಂಧಿ ಕ್ಷಮೆ ಕೇಳಲು ತಿರಸ್ಕರಿಸಿದರು. ಏಜೆಂಟ್ ಅವರನ್ನು ಕೆಲವು ಗಂಟೆ ಕಾಲ ಸೆರೆಯಲ್ಲಿಟ್ಟನು. ಆದರೆ ಕಬಾ ಗಾಂಧಿ ವಜ್ರದಂತಹ ಮನಸ್ಸುಳ್ಳವರೆಂದು ಕಂಡುಕೊಂಡ ಏಜೆಂಟ್ ಅವರ ಬಿಡುಗಡೆಗೆ ಅಪ್ಪಣೆ ಮಾಡಿದ. ನಮ್ಮ ತಂದೆಗೆ ಧನ ಸಂಗ್ರಹದ ಲೋಭ ಎಂದೂ ಇರಲಿಲ್ಲ. ಆದುದರಿಂದ ಅವರು ನಮಗೆ ಅಲ್ಪ ಸ್ವಲ್ಪ ಆಸ್ತಿಯನ್ನು ಮಾತ್ರ ಬಿಟ್ಟು ಹೋದರು. ನಮ್ಮ ತಂದೆಯವರ ಶಿಕ್ಷಣ ಕೇವಲ ಅನುಭವದಿಂದ ದೊರೆತದ್ದು. ಇಂದು ನಾವು ಯಾವುದನ್ನು ಉಚ್ಚ ಪ್ರಾಥಮಿಕ ಶಿಕ್ಷಣ ಎನ್ನುತ್ತೇವೆಯೋ ಅಷ್ಟೇ ಅವರಿಗೆ ದೊರೆತಿದ್ದುದು. ಅವರಿಗೆ ಭೂಗೋಳ ಇತಿಹಾಸ ಜ್ಞಾನ ಸ್ವಲ್ಪವೂ ಇರಲಿಲ್ಲ. ಆದರೆ ಅವರು ವ್ಯಾವಹಾರಿಕ ಜ್ಞಾನ ಸಂಪತ್ತಿನಿಂದ ಕೂಡಿದ್ದರು. ಅದರ ಬಲದಿಂದ ಅತ್ಯಂತ ಕ್ಲಿಷ್ಟವಾದ ಸಮಸ್ಯೆಗಳನ್ನು ಸುಲಭವಾಗಿ ಬಿಡಿಸುತ್ತಿದ್ದರು. ನೂರಾರು ಜನರನ್ನು ಅಂಕೆಯಲ್ಲಿಟ್ಟುಕೊಳ್ಳಬಲ್ಲವರಾಗಿದ್ದರು. ಅವರಿಗೆ ಧಾರ್ಮಿಕ ಶಿಕ್ಷಣವಿರಲಿಲ್ಲವೆಂಬುದೇನೋ ಸರಿ, ಆದರೆ ದೇವಸ್ಥಾನಕ್ಕೆ ಹೋಗುವುದರಿಂದಲೂ ಕಥೆ ಪುರಾಣಗಳನ್ನು ಕೇಳುವುದರಿಂದಲೂ ಅಸಂಖ್ಯ ಹಿಂದೂಗಳಿಗೆ ಸಹಜವಾಗಿ ಲಭಿಸುವ ಧರ್ಮಜ್ಞಾನವನ್ನು ಅವರು ಗಳಿಸಿಕೊಂಡಿದ್ದರು. ಅವರು ತಮ್ಮ ಬಾಳಿನ ಕೊನೆ ಕಾಲದಲ್ಲಿ ತಮ್ಮ ಕುಟುಂಬದ ಮಿತ್ರರಾದ ಒಬ್ಬ ಬ್ರಾಹ್ಮಣ ಪಂಡಿತರ ಸಲಹೆಯಂತೆ ಗೀತಾಧ್ಯಯನವನ್ನು ಪ್ರಾರಂಭ ಮಾಡಿದರು. ಪೂಜೆಯ ಸಮಯದಲ್ಲಿ ನಿತ್ಯವೂ ಕೆಲವು ಶ್ಲೋಕಗಳನ್ನು ಗಟ್ಟಿಯಾಗಿ ಹೇಳುತ್ತಿದ್ದರು. ನಮ್ಮ ತಾಯಿಯನ್ನು ಕುರಿತು ನನ್ನ ಮನಸ್ಸಿನಲ್ಲಿ ಬಹು ಮುಖ್ಯವಾಗಿ ನಿಂತಿರುವ ನೆನಪು ಅವರು ಪರಮಸಾಧ್ವಿ ಎಂಬುದು. ಅವರು ಬಹಳ ಧಾರ್ಮಿಕ ಸ್ವಭಾವದವರು. ದಿನವೂ ಪ್ರಾರ್ಥನಾ ಕಾರ್ಯ ಮುಗಿಯುವವರೆಗೆ ಅವರು ಎಂದೂ ಊಟದ ಯೋಚನೆಯನ್ನು ಮಾಡುತ್ತಿರಲಿಲ್ಲ. ದಿನವೂ ವಿಷ್ಣು ದೇವಾಲಯಕ್ಕೆ ಹೋಗುವುದು ಅವರ ರೂಢಿಯಾಗಿತ್ತು. ಚಾತುರ್ಮಾಸದ ಆಚರಣೆಯನ್ನು ಅವರು ಒಂದು ಸಲವೂ ಬಿಟ್ಟುದು ನನಗೆ ಜ್ಞಾಪಕವಿಲ್ಲ. ಅವರು ಅತ್ಯಂತ ಕಠಿಣವಾದ ವ್ರತಗಳನ್ನು ಆರಂಭಿಸಿ ಅವುಗಳನ್ನು ನಿರ್ವಿಘ್ನವಾಗಿ ಪೂರ್ತಿಗೊಳಿಸುತ್ತಿದ್ದರು. ಬೇನೆ ಬಿದ್ದರೂ ಹಿಡಿದ ವ್ರತವನ್ನು ಬಿಡುತ್ತಿರಲಿಲ್ಲ. ಒಂದು ಸಲ ಚಾಂದ್ರಾಯಣ ವ್ರತವನ್ನು ಹಿಡಿದಿದ್ದಾಗ ಅವರು ರೋಗದಿಂದ ನರಳುತ್ತಿದ್ದರೂ ಬಿಡದೆ ಅದನ್ನು ಪೂರೈಸಿದುದು ನನಗೆ ನೆನಪಿದೆ. ಚಾತುರ್ಮಾಸ್ಯದಲ್ಲಿ ಒಪ್ಪತ್ತಿನ ಊಟ ಅವರಿಗೆ ಸಾಮಾನ್ಯ ರೂಢಿಯಾಗಿತ್ತು. ಅಷ್ಟರಿಂದ ತೃಪ್ತರಾಗದೆ ದಿನ ಬಿಟ್ಟು ದಿನ ಉಪವಾಸ ಮಾಡುತ್ತಿದ್ದರು. ಒಟ್ಟಿಗೆ ಎರಡು ಮೂರು ದಿನ ಉಪವಾಸ ಮಾಡುವುದು ಅವರಿಗೆ ದೊಡ್ಡ ವಿಷಯವಾಗಿರಲಿಲ್ಲ. ಒಂದು ಸಲ ಚಾತುರ್ಮಾಸ್ಯದಲ್ಲಿ ಸೂರ್ಯನಾರಾಯಣನ ದರ್ಶನ ಮಾಡದೆ ಊಟ ಮಾಡೆನೆಂಬ ನಿಯಮವನ್ನು ಹಿಡಿದರು. ಆಗ ಹುಡುಗರಾಗಿದ್ದ ನಾವು ಸೂರ್ಯ ಕಾಣಿಸಿಕೊಂಡಾಗ ನಮ್ಮ ತಾಯಿಗೆ ತಿಳಿಸಲು ಆಕಾಶದ ಕಡೆಗೆ ನೋಡುತ್ತಾ ನಿಂತಿರುತ್ತಿದ್ದೆವು. ಮಳೆಗಾಲ ಅಧಿಕವಾದಾಗ ಸೂರ್ಯ ದರ್ಶನ ದುರ್ಲಭವೆಂಬುದು ಎಲ್ಲರಿಗೂ ಗೊತ್ತು. ಸೂರ್ಯ ಕಾಣಿಸಿಕೊಂಡ ಕೂಡಲೇ ಅದನ್ನು ಅವರಿಗೆ ತಿಳಿಸಲು ನಾವು ಧಾವಿಸುತ್ತಿದ್ದುದು ನನಗೆ ನೆನಪಿದೆ. ಅವರು ಸ್ವತಃ ದರ್ಶನ ಮಾಡಲು ಹೊರಗೆ ಓಡಿ ಬರುವಷ್ಟರಲ್ಲಿ ಸೂರ್ಯ ಕಣ್ಮರೆಯಾಗಿ ಹೋಗುತ್ತಿದ್ದ. ಇದರಿಂದ ಅವರಿಗೆ ಊಟ ಇಲ್ಲವಾಗುತ್ತಿತ್ತು. ಆಗಲೂ ಅವರು ಹರ್ಷಚಿತ್ತರಾಗಿ, ಏನೂ ಚಿಂತೆಯಿಲ್ಲ, ನಾನು ಈ ದಿನ ಊಟ ಮಾಡಬೇಕಾದುದು ದೇವರ ಚಿತ್ತದಲ್ಲಿಲ್ಲ ಎನ್ನುತ್ತಿದ್ದರು. ಎಂದಿನಂತೆ ತಮ್ಮ ಕೆಲಸಕ್ಕೆ ಹಿಂದಿರುಗುತ್ತಿದ್ದರು.
4: ನಮ್ಮ ತಾಯಿ ವ್ಯವಹಾರ ಕುಶಲೆ. ದರಬಾರಿನ ಎಲ್ಲ ವಿಷಯ ಅವರಿಗೆ ತಿಳಿದಿತ್ತು. ರಾಣಿವಾಸದವರು ಅವರ ಬುದ್ಧಿ ಕೌಶಲ್ಯವನ್ನು ಮೆಚ್ಚಿದ್ದರು. ನನ್ನ ಬಾಲ್ಯದಲ್ಲಿ ನಾನು ಅನೇಕ ವೇಳೆ ನಮ್ಮ ತಾಯಿಯ ಜೊತೆ ರಾಣಿವಾಸಕ್ಕೆ ಹೋಗುತ್ತಿದ್ದೆ. ಅಲ್ಲಿ ನಮ್ಮ ತಾಯಿಗೂ ಠಾಕೂರ್ ಸಾಹೇಬರ ವಿಧವೆ ತಾಯಿಗೂ ನಡೆಯುತ್ತಿದ್ದ ಸಂವಾದಗಳು ನನಗೆ ಇನ್ನೂ ನೆನಪಿದೆ. ಇಂಥ ತಂದೆ ತಾಯಿಗಳಲ್ಲಿ 1925 ಸಂವತ್ ಶಾಲಿವಾಹನ ಶಕ 1891 ಭಾದ್ರಪದ ಬಹುಳ ದ್ವಾದಶಿ ಎಂದರೆ 1869 ಅಕ್ಟೋಬರ್ 2 ತಾರೀಖು ಪೋರ್ಬಂದರ್ ಅಥವಾ ಸುಧಾಮಪುರಿಯಲ್ಲಿ ನಾನು ಜನಿಸಿದನು. ನನ್ನ ಬಾಲ್ಯವನ್ನು ಪೋರಬಂದರಿನಲ್ಲಿ ಕಳೆದೆನು. ಯಾವುದೋ ಪಾಠಶಾಲೆಗೆ ನನ್ನನ್ನು ಸೇರಿಸಿದುದರ ಜ್ಞಾಪಕವಿದೆ. ಮಗ್ಗಿ ಕೋಷ್ಟಕ ಕಲಿಯುವುದು ನನಗೆ ಸ್ವಲ್ಪ ಕಷ್ಟವಾಯಿತು. ಇತರ ಹುಡುಗರ ಸಹವಾಸದಿಂದ ಉಪಾಧ್ಯಾಯರನ್ನು ಬಯ್ಯಲು ಕಲಿತುಕೊಂಡೆನು. ಅಂದಿನ ದಿನಗಳ ಬಗೆಗೆ ಇದರ ಹೊರತು ನನಗೆ ಮತ್ತೇನೂ ಜ್ಞಾಪಕವಿಲ್ಲ. ಇದರಿಂದ ನನ್ನ ಬುದ್ಧಿ ಮಂದವಾಗಿಯೂ ಜ್ಞಾಪಕ ಶಕ್ತಿ ಅಪಕ್ವವಾಗಿಯೂ ಇದ್ದಿರಬೇಕು ಎಂದು ನನಗೆ ಭಾಸವಾಗುತ್ತದೆ.
2: ಇಲ್ಲಿಗೆ ಭಾಗ 1 ಅಧ್ಯಾಯ 1 ಮುಕ್ತಾಯವಾಯಿತು.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಹೊಸ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
5: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
4: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
5: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
6: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
7: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭದ್ರಾವತಿಯ ಕದಡಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಗಂಗಾ ಕುಪ್ಸದ್ ಅವರು 12ನೇ ಶತಮಾನದ ಶಿವಶರಣರಾದಂತಹ ಶೀಲವಂತ ಯಳೇಶ್ವರ ಕೇತಯ್ಯನವರ ವಿಚಾರಧಾರೆಯನ್ನ ತಿಳಿಸ್ಕೊಡ್ತಾರೆ, ಕೇಳೋಣ ಬನ್ನಿ.
11: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ವಿಹಾರ ಕಾರ್ಯಕ್ರಮವನ್ನು ಆಲಿಸುತ್ತಿರುವಂತಹ ಎಲ್ಲ ನನ್ನ ಆತ್ಮೀಯ ಶರಣ ಶರಣೆಯರಿಗೆ ಶರಣು ಶರಣಾರ್ಥಿಗಳು. ಈ ದಿನ ನಾವು 12ನೇ ಶತಮಾನದ ಶಿವಶರಣ ಶೀಲವಂತ ಈಲೇಶ್ವರ ಕೇತಯ್ಯನವರ ಬಗ್ಗೆ ತಿಳಿದುಕೊಳ್ಳೋಣ. 12ನೇ ಶತಮಾನದಲ್ಲಿ ನಡೆದಂತಹ ಗುರು ಬಸವಣ್ಣನವರ ಬಹುಮುಖಿ ಆಂದೋಲನ ಮಹಾಪುರಕ್ಕೆ ತಮ್ಮ ಶಕ್ತಿಯನ್ನೆಲ್ಲ ದಾರಿ ಎರೆದವರು ಹಲವಾರು ಜನ. ಅವರಲ್ಲಿ ಒಬ್ಬರಾದಂತಹ ಗೌಪ್ಯ ವಚನಕಾರರು, ಅಂದರೆ ಎಲೆಮರೆಯ ಕಾಯಿಯಂತೆ ಸೇವೆಯನ್ನ ಸಲ್ಲಿಸಿರುವಂತಹ ಶರಣರಲ್ಲಿ ಏಲೇಶ್ವರ ಕೇತಯ್ಯನವರೂ ಸಹ ಒಬ್ಬರು. ಶರಣ ಸಿದ್ಧಾಂತದ ಹೊಸ ಹೊಸ ವಿಚಾರಗಳನ್ನು ಅರಿಯಲು ಅಪ್ರಸಿದ್ಧ ವಚನಕಾರರಾದಂತಹ ಕೇತಯ್ಯನವರ ವಚನಗಳು ಸಹಕಾರಿ ಎಂದು ಡಾಕ್ಟರ್ ಎಂ ಕಲಬುರ್ಗಿಯವರು ಅಭಿಪ್ರಾಯ ಪಡುತ್ತಾರೆ. ಏಕೆಂದ್ರೆ ನಮಗೆ ತಿಳಿದಿರುವ ಮಟ್ಟಿಗೆ ಈ ಪ್ರಸಿದ್ಧ ವಚನಕಾರರ ವಚನಗಳು ಸಾಮಾನ್ಯವಾಗಿ ತಾಳಬದ್ಧವಾಗಿ ಬೇಕು ಅನ್ನುವುದಕ್ಕಾಗಿಯೋ ಅಥವಾ ಪಾಠಾಂತರ ರೂಪಾಂತರ ದಾಳಿಗಳಿಗೆ ಗೊದ್ದುತ್ತಾ ಇರುವುದನ್ನ ನಾವು ಗಮನಿಸಬಹುದಾಗಿದೆ. ಆದ್ದರಿಂದ ವಚನಗಳ ನಿಜ ಸ್ವರೂಪದ ಅಧ್ಯಯನಕ್ಕಾಗಿ ಇಂತಹ ಅಪ್ರಸಿದ್ಧ ಶರಣರ ವಚನಗಳತ್ತ ನಾವು ಗಮನ ಹರಿಸುವುದು ಅವಶ್ಯಕ ಎಂದು ನುಡಿದಿದ್ದಾರೆ. ಗೌಪ್ಯ ವಚನಕಾರರ ಅಧ್ಯಯನದಿಂದ ಧರ್ಮದ ವಿಚಾರಗಳು ನವೀನವಾಗುತ್ತವೆ ಎಂಬುದು ಗಮನೀಯ ಸಂಗತಿ. ಅಂಗದ ಮೇಲೆ ಲಿಂಗ ಉಳ್ಳವರನ್ನೆಲ್ಲ ಸಂಗಮನಾಥೆ ಎಂದು ನುಡಿದವರು ಗುರುಬಸವಣ್ಣನವರು. ಹೀಗೆ ನುಡಿದು ಹೊಸ ಜೀವನವನ್ನು ಕಟ್ಟಿಕೊಳ್ಳಲು ಲಿಂಗಾಯತ ಧರ್ಮಕ್ಕೆ ಎಲ್ಲರೂ ಸಹ ಮುಕ್ತವಾಗಿ ಬರಮಾಡಿಕೊಂಡರು. ಹೀಗೆ ಬಂದವರ ಅಂತರಂಗ ಹಾಗೂ ಬಹಿರಂಗ ಶುದ್ಧಿ ಮಾಡುವಂತಹ ಹೊಣೆಗಾರಿಕೆಯನ್ನ ಹಲವು ಶರಣರೊಂದಿಗೆ ಶರಣ ಕೇತಯ್ಯನವರೂ ಸಹ ವಹಿಸಿಕೊಂಡಿದ್ದರು. ಮನುಕುಲದ ಒಳಿತಿಗಾಗಿ ಮಾನವನ ಭೌತಿಕ ಅವಶ್ಯಕತೆಗಳೊಂದಿಗೆ ಆತನ ಅಂತರಂಗ ಹಾಗೂ ಬಹಿರಂಗ ಶುದ್ಧತೆಗೆ ಆದ್ಯತೆಯನ್ನು ನೀಡಿದವರು ಈ ಕೇತಯ್ಯನವರು. ಕಾಯಕ, ದಾಸೋಹ, ಭಕ್ತಿ, ಆಚಾರ, ವ್ರತ ಮೊದಲಾದ ತತ್ವ ವಿಚಾರಗಳ ಜೊತೆಗೆ ಮಾನವನ ಬದುಕನ್ನ ಸುಂದರವಾಗಿಸಲು ಶ್ರಮಿಸಿದರು. ಕೇತಯ್ಯನವರು ಯಾದಗಿರಿ ಜಿಲ್ಲೆಯ ಈಲೇಶ್ವರ ಎಂಬ ಒಂದು ಗ್ರಾಮದವರು. ಕಲ್ಯಾಣದ ಚರಜಂಗಮರಿಂದ ಅವರು ಲಿಂಗದೀಕ್ಷೆಯನ್ನ ಪಡೆದು ಬಸವ ಮಾರ್ಗದಲ್ಲಿ ನಡೆಯುತ್ತಾರೆ. ಅದಕ್ಕೆ ನಿದರ್ಶನವೆಂಬಂತೆ, ಅಂದರೆ ಅವರು ಬಸವಣ್ಣನವರ ಸಮಕಾಲೀನರು ಎನ್ನುವುದಕ್ಕೆ ಅವರದೇ ಆದಂತಹ ಒಂದು ವಚನ ಹೀಗಿದೆ: ಬಸವೇಶ್ವರಂಗೆ ಸರ್ವ ಗುಣಶೀಲ, ಚೆನ್ನ ಬಸವಂಗೆ ದಿವ್ಯ ಗುಣಶೀಲ, ಪ್ರಭುದೇವಂಗೆ ಬಸವಣ್ಣ ಚೆನ್ನ ಬಸವಣ್ಣ ಉಭಯ ಗುಣಶೀಲ, ಮಿಕ್ಕಾದ ಪ್ರಮತರೆಲ್ಲರಿಗೂ ಸ್ವತಂತ್ರ ಶೀಲ, ಎನಗೆ ಈಲೇಶ್ವರ ಲಿಂಗವು ಕೊಟ್ಟು ತೊಂದೇ ವಿಶ್ವಾಸ ಶೀಲ. ಅಂದರೆ ಇಲ್ಲಿ ಬಸವಣ್ಣನವರಿಗೆ ಯಾವ ಶೀಲ ಇದೆ, ಚನ್ನಬಸವಣ್ಣವರಿಗೆ, ಹೀಗೆ ಎಲ್ಲ ಶರಣರಿಗೂ ಗುಣಶೀಲ ಇದೆ. ಆದರೆ ಪರಮಾತ್ಮ ನನಗೆ ಕೊಟ್ಟಿರುವುದು ಒಂದೇ ಒಂದು ಶೀಲ ಅಂದರೆ ಅದು ವಿಶ್ವಾಸ ಶೀಲ ಅಂತ ನುಡಿದ್ರೂ ಸಹ ಇವರು ನಿಷ್ಠಾವಂತ ವೀರ ಮಹೇಶ್ವರರಾಗಿ 64 ಶೀಲಗಳನ್ನು ನೆಡೆನುಡಿಗಳಲ್ಲಿ ಅಳವಡಿಸಿಕೊಂಡು ವ್ರತ ನಿಯಮಗಳನ್ನು ಆಚರಿಸಿ ಆದರ್ಶ ಜೀವನವನ್ನು ತಮ್ಮದಾಗಿಸಿಕೊಂಡಿದ್ದರು ಎಂಬುದು ಅವರ ವಚನಗಳ ಅಧ್ಯಯನದಿಂದ ತಿಳಿದು ಬರುತ್ತದೆ. ಕೇತವಯ್ಯನವರ ಕಾಯಕ ಕೃಷಿ ಜೊತೆಗೆ ಪಶುಪಾಲನೆಯನ್ನು ಸಹ ಮಾಡಿಕೊಂಡು ತಮ್ಮ ಪತ್ನಿ ಸಾಯಿದೇವಮ್ಮ ಹಾಗೂ ಮಕ್ಕಳಾದ ಶಿವಣ್ಣ ಹಾಗೂ ಶಿವಕ್ಕ ಎಂಬ ತಮ್ಮೊಂದಿಗೆ ತಮ್ಮ ಸಂಸಾರ ಜೀವನದಲ್ಲಿ ತುಂಬಾ ಸಂತೋಷವಾಗಿ ಸಂತೃಪ್ತಿಯಿಂದ ಜೀವನವನ್ನ ನಡೆಸ್ತಾ ಇದ್ರು. ಇದನ್ನ ಕಂಡ್ರೆ ಹೊಟ್ಟೆ ಕಿಚ್ಚು ಪಡುವಂತಹ ಜನರು ಅವಾಗೂ ಇದ್ರು. ಅವರು ಒಮ್ಮೆ ಕೇತಯ್ಯನವರ ಮನೆಗೆ ಬೆಂಕಿ ಹಚ್ತಾರೆ. ಆಗ ಮನೆಯಲ್ಲಿದ್ದಂತಹ ವಸ್ತುಗಳು ಜೊತೆಗೆ ಹೊಲಕ್ಕೆ ಬೀಜ ಬಿತ್ತಕ್ಕೆ ಅಂತ ಇಟ್ಟಂತಹ ಬೀಜಗಳು ಸಹ ಸುಟ್ಟು ಹೋಗ್ತವೆ. ಆದ್ರೆ ಅದರಿಂದ ಆ ದಂಪತಿಗಳು ಸಂತಸಂಬಿಟ್ಟು ಇದಕ್ಕಂಜುವರೇ ಶಿವನ ಭಕ್ತರೆನ್ನುತ್ತಾ ತುಂಬಾ ನಿರ್ಮಲ ಚಿತ್ತರಾಗಿ ಆ ಸುಟ್ಟು ಹೋಗಿದ್ದಂತಹ ಬೀಜಗಳನ್ನೇ ಬಿತ್ತಿ ಬರ್ತಾರೆ. ಆಶ್ಚರ್ಯ ಅಂದ್ರೆ 8 ಬೆಳೆದು ಆ ಸಮಯದಲ್ಲಿ ತಮ್ಮ ಮಹಿಮೆಯನ್ನ ಮೆರೆದಂತವರು ಈ ಶರಣ ದಂಪತಿಗಳು. ಇನ್ನೊಮ್ಮೆ ಕುಹೆಕ್ಕಿಗಳು ಸಮಯ ಸಾಧಿಸಿ ಇವರ ಹಸುಗಳನ್ನು ಅಪಹರಿಸಿಕೊಂಡು ಹೋಗ್ತಾರೆ. ಆದರೆ ಕೇತಯ್ಯನವರ ಮನೆಯ ಹಸುಗಳು ಅವರಂತೆಯೇ ವ್ರತ ಆಚರಣೆಯಲ್ಲಿ ಇದ್ದುವಾದ್ದರಿಂದ ಅವು ಅವರ ಮನೆಯಲ್ಲಿ ನೀರನ್ನೂ ಕುಡಿಯುವುದಿಲ್ಲಂತೆ, ಮೇವನ್ನು ಸಹ ತಿನ್ನೋದಿಲ್ಲ. ಆಗ ಕಳ್ಳರು ಉಪಾಯವಿಲ್ಲದೆ ಆಕಳುಗಳನ್ನ ಬಿಡ್ತಾರಂತೆ. ಹೀಗೆ ತನಗೆ ಮುನಿದವರಿಗೆ ತಾ ಮುಲಿಯಲೇ ಕೈಯ ಎಂಬಂತೆ ಇಷ್ಟಾದರೂ ಕೇತಯ್ಯನವರು ಯಾರ ಮೇಲೂ ಸಹ ಸೇಡಿನ ಮನೋಭಾವವನ್ನು ಹೊಂದದೆ ಶಾಂತ ಮನಸ್ಸಿನ ಅನುಭಾವಿಯಾಗಿ ಕಂಗೊಳಿಸುತ್ತಾರೆ. ಬಸವಣ್ಣನವರನ್ನ ಕಾಣಬೇಕು, ಅನುಭವ ಮಂಟಪದಲ್ಲಿ ಭಾಗಿಯಾಗಬೇಕು ಎಂಬ ಹಂಬಲದಿಂದ ಈಲೇಶ್ವರದಿಂದ ಕಲ್ಯಾಣಕ್ಕೆ ಬರ್ತಾರೆ. ಅಲ್ಲಿ ಪ್ರತಿನಿತ್ಯ ಅನುಭವ ಮಂಟಪದ ಚರ್ಚೆಗಳಲ್ಲಿ ಭಾಗಿಯಾಗಿ ತನ್ನ ಅನುಭವದ ಮೂಲಕ ಈಲೇಶ್ವರಲಿಂಗ ಎಂಬ ಅಂಕಿತ ನಾಮದೊಂದಿಗೆ 74 ವಚನಗಳನ್ನು ರಚಿಸಿದ್ದಾರೆ.
10: ಶಿವಶರಣರಾದಂಥ ಶೀಲವಂತ ಈಳೇಶ್ವರ ಕೇತಯ್ಯನವರ ವಿಚಾರಧಾರೆಯ ಕುರಿತು ಶ್ರೀಮತಿ ಗಂಗಾ ಕುಪ್ಸದವರು ಮಾಹಿತಿಯನ್ನು ಹೇಳ್ತಾ ಇದ್ರು. ಅಂದ್ರೆ ಇವರು ಎಷ್ಟು ಶೀಲವಂತರಾಗಿದ್ರು, ಹಾಗೆ ಕೃಷಿ ಕಾಯಕವನ್ನ ಮಾಡಿಕೊಂಡಂತ ಕೇತಯ್ಯನವರು ಕೃಷಿಯ ಜೊತೆಗೆ ವಚನಗಳನ್ನ ರಚಿಸಿದ್ದಾರೆ. ಮಹಾನ್ ಶಿವಭಕ್ತರಾದಂಥ ಈ ದಂಪತಿಗಳು ತಮ್ಮ ಜೀವನದಲ್ಲಿ ಸತ್ಯ ಪ್ರಾಮಾಣಿಕತೆಯಿಂದ ಮೆರೆದವರು ಅಂತಾನೆ ಹೇಳ್ಬೋದು. ಇಂಥ ಶಿವಶರಣರ ಕುರಿತಾದಂತಹ ಮಾಹಿತಿಯನ್ನ ಶ್ರೀಮತಿ ಗಂಗಾ ಕುಪ್ಸದವರು ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ಮಾಹಿತಿಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದ್ ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದುವರೆಗೆ ಭದ್ರಾವತಿಯ ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷರಾದಂತಹ ಶ್ರೀಮತಿ ಗಂಗಾ ಕುಪ್ಸದ್ ಅವರು, ಶಿವಶರಣ ಗೌಪ್ಯ ವಚನಕಾರರಾದ ಶೀಲವಂತ ಈಳೇಶ್ವರ ಕೇತಯ್ಯನವರ ವಿಚಾರಧಾರೆಯನ್ನು ಹೇಳ್ತಾ ಇದ್ರು. ಇವರು ಕೃಷಿ ಕಾಯಕದ ಜೊತೆಗೆ ಹೈನುಗಾರಿಕೆಯನ್ನ ಮಾಡ್ತಾ ಇದ್ರು, ಇದ್ರ ಜೊತೆಗೆ ವಚನಗಳನ್ನ ಕೂಡ ರಚಿಸಿದ್ದಾರೆ. ಮಹಾನ್ ಶಿವಭಕ್ತರಾದಂತಹ ಈ ದಂಪತಿಗಳ ಕುರಿತು ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ.
3: ಈಗ ಕೇತಯ್ಯನವರ ಕೆಲವು ವಚನಗಳನ್ನು ನೋಡೋಣ. ಲಿಂಗವಂತ ಭಕ್ತನ ಆಚರಣೆ ಹೇಗಿರಬೇಕು ಎಂಬುದನ್ನ ಹೀಗೆ ಹೇಳ್ತಾರೆ. ಮನಕ್ಕೆ ಬಂದಂತೆ ನೇಮ ಮಾಡಲಿಲ್ಲ, ಆಧಾರ ಕಂಡು ಅವನು ಆ ನಿಯಮವನ್ನು ಅನುಕರಿಸಲಿಲ್ಲ. ತಾನಾಚರಿಸುವ ಸತ್ವ, ತಾ ಹಿಡಿದ ವ್ರತ, ನಿಯಮದ ನಿಶ್ಚಯ ಇಷ್ಟನರಿಯದೆ ದೃಷ್ಟವ ಕಂಡು ಗಟ್ಟಿಯ ತನ್ನಲ್ಲಿ ಹೊರುವ ಮಿಟ್ಟಿಯ ಬಂಡರನೊಪ್ಪ ಈಳೇಶ್ವರ ಲಿಂಗವು. ಇಲ್ಲಿ ಪರಮಾತ್ಮನು ಒಲಿಯುವುದು ಯಾವುದಕ್ಕೆ ಎಂದು ಸ್ಪಷ್ಟವಾಗಿ ಹೇಳ್ತಾರೆ. ಭಕ್ತನಾದಂಥವನು ಬೇರೆಬ್ಬರು ಮಾಡುವಂತಹ ನಿಯಮವನ್ನ ಕಂಡು ಅಥವಾ ಮತ್ತೊಬ್ಬರನ್ನ ನೋಡಿ ಆಚರಿಸುವಂತಹದಲ್ಲ, ಅದು ತೋರಿಕೆಯ ನಿಯಮವಾಗಬಾರದು. ಅದು ಮನಸ್ಪೂರ್ವಕವಾಗಿ ತಮ್ಮ ಮನಸ್ಸಿನಿಂದ ಬಂದಂತೆ ಪರಮಾತ್ಮನನ್ನ ಪೂಜಿಸಬೇಕು. ಹಾಗೆ ಪೂಜಿಸಲಿಲ್ಲ ಅಥವಾ ಬಾಹ್ಯ ಡಂಬಾಚಾರಿಯ ಸುಮ್ಮನೆ ಡಂಬಾಚಾರಕ್ಕೆ ಕಲ್ಲನ್ನು ಕೊರಳಲ್ಲಿ ಕಟ್ಟಿಕೊಂಡಂತಹ ಬಂಡರು ಎಂದು ಅನಿಸಿಕೊಳ್ಳುತ್ತಾರೆ. ಇಷ್ಟಲಿಂಗಧಾರಿಗಳಾದ ನಂತರ ಅದರ ಮಹತ್ವವನ್ನು ಅರಿತು ಅದೇ ರೀತಿ ನಾವು ಶಿವಯೋಗವನ್ನು ಮಾಡಿದಲ್ಲಿ ಪರಮಾತ್ಮ ಒಪ್ಪುತ್ತಾನೆ. ತೋರಿಕೆಗಾಗಿ ಲಿಂಗವನ್ನ ಧರಿಸಿಕೊಂಡವರನ್ನ ಮಿಟ್ಟಿಯ ಬಂಡರು ಎಂದು ಇಲ್ಲಿ ಖಂಡಿಸುತ್ತಿದ್ದಾರೆ. ಅಂದರೆ ಆ ಸಮಯದಲ್ಲಿ ಇಷ್ಟಲಿಂಗವನ್ನ ಎಲ್ಲರಿಗೂ ಸಹ ಬಸವಣ್ಣನವರು ನೀಡ್ತಾ ಇದ್ರು. ಆದರೆ ಅದರ ಮಹಿಮೆಯನ್ನ ಅವರು ಆ ಜನಸಾಮಾನ್ಯರಿಗೆ ಅರುಹನ್ನು ಕೊಟ್ಟು ಅದನ್ನ ಯಾವ ರೀತಿ ಆಚರಣೆ ಮಾಡಬೇಕು ಎಂಬುದನ್ನ ಹೇಳ್ಕೊಡ್ತಾ ಇದ್ರು ಏಲೇಶ್ವರ ಕೇತಯ್ಯನವರು. ಅವರ ಇನ್ನೊಂದು ವಚನ, ಆವ ವ್ರತ ನೇಮ ಹಿಡಿದಡು, ಆ ವ್ರತ ನೇಮದ ಭಾವ ಶುದ್ಧವಾಗಿರಬೇಕು. ಆಸೆ ಕೃಷಿ ಯಾಚಕ ವಾಣಿಜ್ಯತ್ವದಿಂದ ಬಂದ

0: ದ್ರವ್ಯಗಳಲ್ಲಿ ಬಾಹ್ಯದ ಬಳಕೆ ಅಂತರಂಗದ ನಿರಿಗೆ ಉಭಯ ಶುದ್ಧವಾಗಿಪ್ಪ ಭಕ್ತನಂಗವೇ ಏಳೀಶ್ವರ ಲಿಂಗ ಸಂಘ. ನಾವು ಯಾವುದೇ ಕೆಲಸ ಮಾಡಿದ್ರು ಸಹ ಯಾವುದೇ ವ್ರತ ನಿಯಮ ಪಾಲಿಸಿದರೂ ಅದು ತನು ಮನ ಮತ್ತು ಭಾವನೆಗಳನ್ನ ಶುದ್ಧವಾಗಿಟ್ಟುಕೊಂಡು ಮಾಡಬೇಕು. ಆಗ ಮಾತ್ರ ಅದಕ್ಕೆ ಪೂರ್ಣತೆ ಪ್ರಾಪ್ತವಾಗುತ್ತದೆ. ಶುದ್ಧ ತನು ಮನ ಭಾವಗಳು ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆಯನ್ನ ತಂದು ಯಶಸ್ಸಿನ ಬದುಕನ್ನ ಕಟ್ಟಿಕೊಳ್ಳಲು ಸಹಾಯವಾಗುತ್ತವೆ ಎಂದು ಈ ವಚನದ ಮೂಲಕ ಪ್ರಸ್ತುತ ಪಡಿಸಿದ್ದಾರೆ. ಅಂತರಂಗ ಬಹಿರಂಗ ಶುದ್ಧಿಯೇ ಕೂಡಲ ಸಂಗಮ ದೇವನೊಲಿಸುವ ಪರಿ ಎಂದು ಬಸವಣ್ಣನವರು ಹೇಳಿರುವುದನ್ನ ನಾವು ಇಲ್ಲಿ ಸ್ಮರಿಸಬಹುದಾಗಿದೆ. ಈ ಪ್ರಕ್ರಿಯೆ ಅಂದ್ರೆ ಯಾವುದೇ ಜಾತಿ ವ್ಯಕ್ತಿಗಳಿಗೆ ಸಂಬಂಧಿಸಿದ್ದಲ್ಲ, ಎಲ್ಲರೂ ಸಹ ಸಾಧನೆಯ ಮೂಲಕ ಸಾಧಿಸಬಹುದಾಗಿದೆ. ಅದನ್ನೇ ಇಲ್ಲಿ ಏಳೇಶ್ವರ ಕೇತಯ್ಯನವರು ಪ್ರಸ್ತುತ ಪಡಿಸುತ್ತಾರೆ.
1: ಕಷ್ಟಪಟ್ಟು ಸಾಧನೆಯನ್ನ ಮಾಡಿದ್ರೆ ಎಲ್ಲರಿಗೂ ಕೂಡ ಪ್ರತಿಫಲ ಸಿಗುತ್ತೆ. ಸಾಧನೆಗೆ ಮೇಲು ಕೀಳು ಎಂಬ ಭೇದ ಇರಬಾರದು. ನಮ್ಮ ಪರಿಶ್ರಮಕ್ಕೆ ತಕ್ಕಂಥ ಒಂದು ಪ್ರತಿಫಲ ನಮ್ಮ ಸಾಧನೆಯಿಂದ ಸಿಗುತ್ತೆ ಎಂಬುದನ್ನ ಶೀಲವಂತ ಏಳೇಶ್ವರ ಕೇತಯ್ಯನವರು ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ಶ್ರೀಮತಿ ಗಂಗಾ ಸದವರು ತಿಳಿಸಿದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಗೌಪ್ಯ ವಚನಕಾರರಾದಂಥ ಶೀಲವಂತ ಏಳೇಶ್ವರ ಕೇತಯ್ಯನವರ ವಿಚಾರಧಾರೆಯ ಕುರಿತು ಶ್ರೀಮತಿ ಗಂಗಾ ಕುಪ್ಸದವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಸಾಧನೆಯನ್ನ ಮಾಡೋದಕ್ಕೆ ನಮ್ಮ ಪ್ರಯತ್ನ ಹೇಗೆ ಕಾರಣ ಆಗುತ್ತೆ, ಮೇಲು ಕೀಳು ಎಂಬ ಭೇದ ಈ ಸಾಧನೆಗೆ ಅಡ್ಡಿ ಆಗೋದಿಲ್ಲ ಎಂಬುದನ್ನ ಅವರು ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಈಗ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ.
1: ಸಾಧಕನು ಏಕೈಕ ನಿಷ್ಠೆ, ಅಚಲವಾದ ಶ್ರದ್ಧೆ, ದೃಢ ನಿರ್ಧಾರ, ಭಕ್ತಿಯಿಂದ ಎಲ್ಲವನ್ನೂ ಸಹ ಸಾಧಿಸಬಹುದು ಎಂದು ತಮ್ಮ ಒಂದು ವಚನದ ಮೂಲಕ ಈ ರೀತಿ ಪ್ರತಿಪಾದಿಸುತ್ತಿದ್ದಾರೆ. ವ್ರತಶುದ್ಧನಾಗಿ ನಡೆವಾತನೇ ಎನಗೆ ಅಧೀನದರಸು, ಪಂಚಾಚಾರ ಶುದ್ಧವಾಗಿ ನಡೆದಾತನೇ ಎನಗೆ ಸದ್ಗುರುಮೂರ್ತಿ, ಆವಾವ ನೇಮಕ್ಕೂ ಭಾವಶುದ್ಧವಾಗಿ ಇಪ್ಪ ಮಹಾಭಕ್ತನೇ ಏಳೇಶ್ವರ ಲಿಂಗವು ತಾನೇ. ಇಲ್ಲಿ ಪಂಚಾಚಾರಗಳ ಬಗ್ಗೆ ನಮಗೆ ಹೇಳ್ತಾ ಇದ್ದಾರೆ. ಪಂಚಾಚಾರಗಳು ಅಂದ್ರೆ ಐದು ಆಚಾರ ತತ್ವಗಳು. ಅವುಗಳೆಂದರೆ ಸದಾಚಾರ, ಲಿಂಗಾಚಾರ, ಶಿವಾಚಾರ, ಗಣಾಚಾರ ಹಾಗೂ ವೃತ್ತಿಯಾಚಾರ. ಇವು ಶರಣ ಧರ್ಮದ ಪ್ರಾಣಗಳು ಅನ್ನಬಹುದಾಗಿದೆ. ಸಮಾಜ ಸಂಘಟನೆಯ ಸೂತ್ರ, ಸಮಾಜೋ ಧಾರ್ಮಿಕ ಆಚರಣೆಗಳು ಈ ಪಂಚಾಚಾರಗಳಲ್ಲಿ ಇರುವುದನ್ನ ನಾವು ನೋಡಬಹುದಾಗಿದೆ. ಆಧ್ಯಾತ್ಮಿಕ ತಳಹದಿಯ ಮೇಲೆ ಲೌಕಿಕ ಜೀವನವನ್ನ ಅತ್ಯುತ್ತಮವಾಗಿ ರೂಪಿಸುವ ತತ್ವಗಳನ್ನ ನಾವು ಪಂಚಾಚಾರಗಳಲ್ಲಿ ನೋಡಬಹುದಾಗಿದೆ. ಇವುಗಳ ಜೊತೆಗೆ ನೇಮಗಳು, ವ್ರತಗಳು ಏನೇ ಮಾಡಿದರೂ ಸಹ ಭಾವದಲ್ಲಿ ಕಲ್ಮಶವನ್ನಿಟ್ಟುಕೊಳ್ಳಬಾರದು. ಯಾರು ಪಂಚಾಚಾರವನ್ನು ಪರಿಪಾಲಿಸುತ್ತಾರೋ ಅವರೇ ಪರಮಾತ್ಮನ ಸ್ವರೂಪ ಅನ್ನುವುದಾಗಿ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದರೂ ಮರೆಯಬೇಕು ಎಂದು ಆಯ್ದಕ್ಕೆ ಮಾರೆಯನವರು ಹೇಳಿದರೆ, ಕೇತಯ್ಯನವರು ತಮ್ಮ ಒಂದು ವಚನದಲ್ಲಿ ಏಳೇಶ್ವರ ಲಿಂಗವಾಯಿತ್ತಾದರೂ ವ್ರತಕ್ಕೆ ಕೃತ್ಯದೊಳಗಿರಬೇಕು. ಅಂದರೆ ಅವರ ಪ್ರಕಾರ ಲಿಂಗಕ್ರಿಯಾಭರಿತನಾಗಬೇಕಾದರೆ ಆಚಾರ ಅತ್ಯವಶ್ಯಕ. ಆಚಾರ ಅಂದರೆ ನಮ್ಮ ಗುಣ ನಡತೆ, ಅವುಗಳು ಶುದ್ಧವಾಗಿರಬೇಕು. ಆಚಾರ ಪಥದಲ್ಲಿ ಪಂಚಾಚಾರ ಶುದ್ಧನಾಗಿ ನಡೆದಾತನೇ ಸದ್ಗುರುಮೂರ್ತಿ ಎನ್ನುವಲ್ಲಿ ಗುರುವಾದರೂ ಪಂಚಾಚಾರ ಶುದ್ಧವಾಗಿ ನಡೆಯಬೇಕು ಎನ್ನುತ್ತಾರೆ. ಇನ್ನು ಮುಂದುವರೆದು ಕಾಯಕ ಮತ್ತು ಪ್ರಸಾದದ ಸಂಬಂಧದ ಬಗ್ಗೆ ಹೀಗೆ ಹೇಳ್ತಾರೆ. ವ್ರತಸ್ಥನಾಗಿ ಬವಿಗಳ ಕೆಳಗೆ ಬೊಕ್ಕಸ, ಮಂಡಾರ, ಹಸಿ, ಕೃಷಿ, ವಾಣಿಜ್ಯ ಮುಂತಾದ ಕಾಯಕವ ಬಿಟ್ಟು ತನ್ನ ಸ್ವಕಾಯಕದಿಂದ ಬಂದು ಒದಗಿದ ದ್ರವ್ಯವ ಒಡೆಯನ ಮುಂದಿಟ್ಟು ತಾನೊಡಗೂಡಿಗೊಂಡ ಪ್ರಸಾದಿಯ ಪ್ರಸಾದವ ಎನ್ನೊಡೆಯನ ಮುಂದಿಟ್ಟು ಏಳೇಶ್ವರ ಲಿಂಗಕ್ಕೆ ಕೊಡುವೆನು. ಕಾಯಕದ ಬಗ್ಗೆ ಹೇಳ್ತಾರೆ. ಭಕ್ತನಾದವನು ಬವಿಗಳ ಕೆಳಗೆ ಕೈ ಕೆಲಸ ಅಂದರೆ ಕಾಯಕವನ್ನೇ ಮಾಡಬಾರದು, ಅಥವಾ ಬವಿಗಳಿಂದ ಬಂದಂತಹ ಆದಾಯದಿಂದ ದಾಸೋಹ ಮಾಡಬಾರದು. ಅಂದರೆ ನಾವು ನಮ್ಮ ಸ್ವಕಾಯಕದಿಂದ ಬಂದುದನ್ನು ಲಿಂಗಾರ್ಪಿತ ಮಾಡಬೇಕು ಎಂಬ ನಿಲುವು ಕೇತಯ್ಯನವರದು. ಹೀಗೆ ಸತ್ಯಶುದ್ಧ ಕಾಯಕವನ್ನು, ಕಾಯಕದ ಹಿರಿಮೆಯನ್ನು ಎತ್ತಿ ಹಿಡಿದಿದ್ದಾರೆ. ಜೊತೆಗೆ ಕಾಯಕವನ್ನು ಎಲ್ಲರೂ ಮಾಡಬೇಕು ಎಂಬುದು ಅವರ ಅಭಿಪ್ರಾಯ. ಪ್ರಸಾದ ತತ್ವ ಅಂದರೆ ಜಗತ್ತಿನ ಎಲ್ಲ ಪದಾರ್ಥಗಳು ಅದು ಪರಮಾತ್ಮನಿಂದ ನಮಗೆ ಸ್ವೀಕೃತವಾಗಿರುವುದರಿಂದ ನಾವು ಅದನ್ನು ಪ್ರಸಾದದ ರೂಪದಲ್ಲಿ ತಿಳಿದುಕೊಳ್ಬೇಕು. ಯಾವುದೇ ಆಗ್ಬೋದು ಅದು, ಪ್ರಸಾದ ಅಂದರೆ ನಮಗೆ ದೇವಸ್ಥಾನದಲ್ಲಿ ಕೊಡುವಂಥ ಪ್ರಸಾದ ಅಥವಾ ಪರಮಾತ್ಮನಿಗೆ ಎಡೆ ಮಾಡಿದ ಪ್ರಸಾದ ಅಂತಲ್ಲ. ಪ್ರಸಾದ ಅಂದರೆ ಎಲ್ಲದೂ ಪ್ರಸಾದ ಆಗುತ್ತೆ. ಈ ಕಾಯ ಅಂದರೆ ಈ ಶರೀರನೂ ಸಹ ಪರಮಾತ್ಮ ಕೊಟ್ಟಂತಹ ಪ್ರಸಾದ, ಹೀಗೆ ತಿಳಿದುಕೊಳ್ಳಬೇಕು ಎಂಬುದು ಅವರ ಅಭಿಪ್ರಾಯ. ಭಕ್ತನು ಪ್ರಸಾದಕಾಯನಾಗಿ ನಾವು ಆಗ ತೃಪ್ತರಾಗಬೇಕು, ಆಗ ಪ್ರಸನ್ನತೆಯೇ ಪ್ರಸಾದವಾಗುತ್ತದೆ ಎಂದು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ದಾಸೋಹದಲ್ಲಿ ಸಮಾನತೆ ಇರಬೇಕು ಎನ್ನುವಂತಹ ಅಭಿಪ್ರಾಯದಲ್ಲಿ ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ. ಒಡೆಯರು ಭಕ್ತರಿಗೆ ಸಲುವ ಸಹಪಂಕ್ತಿಯಲ್ಲಿ ಗುರು ಅರಸೆಂದು ತನ್ನ ಪರಿಸ್ಪಂದವೆಂದು ರಸದ್ರವ್ಯವ ಎಸಕದಿಂದ ಇಕ್ಕೆದೆಡೆ ಅದ ತಾನರಿದುಕೊಂಡಡೆ ಕಿಸುಕುಳದ ಪಾಕ ಅಲ್ಪ ಜಿಹ್ವೆ ಲಂಪಕ್ಕೆ ಸಾವ ಮಸ್ಸದಂತೆಯಾಗದೆ ಲಿಂಗವನರಿಯಬಲ್ಲ. ಅಂದರೆ ದಾಸೋಹ ಮಾಡುವಲ್ಲಿ ಅಥವಾ ಸಹಪಂಕ್ತಿ ಭೋಜನ ಸಹಪಂಕ್ತಿಯಲ್ಲಿ ಪ್ರಸಾದವನ್ನು ಸ್ವೀಕರಿಸುವಾಗ ಅಲ್ಲಿ ಎಲ್ಲರೂ ಸಮಾನರಾಗುತ್ತಾರೆ. ಗುರುವಾಗಲಿ ಅಥವಾ ಸಮಾಜದ ದೊಡ್ಡ ವ್ಯಕ್ತಿಯಾಗಲಿ ತಾನು ಬೇರೆಯವರಿಗಿಂತ ಶ್ರೇಷ್ಠ ಎಂದು ಭಾವಿಸಬಾರದು. ಇಲ್ಲಿ ಸಮಾನತೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಶರಣರ ಸಮೂಹದಲ್ಲಿ ಯಾರೇ ದೊಡ್ಡವರಿದ್ಬಾರ್ದು, ಅವರಿಗೆ ವಿಶೇಷವಾದಂತಹ ಸವಲತ್ತು ಅಥವಾ ಗೌರವ ನೀಡುವ ನೆಪದಲ್ಲಿ ತಾರತಮ್ಯ ಮಾಡಕೂಡದು, ಅದನ್ನು ವಿರೋಧಿಸಿದ್ದಾರೆ. ಏಕೆಂದರೆ ಆಗ ಅದು ಪವಿತ್ರವಾದ ಪ್ರಸಾದವಾಗುವುದಿಲ್ಲ, ಕಿಸುಕುಳದ ಪಾಕ ಅನ್ನುತ್ತಾರೆ. ಅಂದರೆ ಅದು ಮನಸ್ಸಿನ ಕಲ್ಮಶದಿಂದ ಕೂಡಿದ ಪ್ರಸಾದವಾಗುತ್ತದೆ. ಅದರಿಂದ ನಮ್ಮ ಆತ್ಮೋದ್ಧಾರವಾಗುವುದು ಇರಲಿ, ಪ್ರಾಣಾಪಾಯವನ್ನು ಮಾಡಬಹುದು ಎನ್ನುತ್ತಾರೆ. ಅದಕ್ಕೆ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಶರಣರು ನಾಲಿಗೆಯ ರುಚಿಗೆ ಮರುಳಾಗಿ ಗಾಳಕ್ಕೆ ಸಿಲುಕಿ ಸಾಯುವ ಮೀನಿನಂತೆ. ಮೀನುಗಾರ ಏನ್ ಮಾಡ್ತಾನೆ, ಮೀನ್ ಹಿಡಿಯಕ್ಕೆ ಏನ್ ಮಾಡ್ತಾನೆ, ಗಾಳದಲ್ಲಿ ಒಂದು ಏನೋ ಒಂದು ಹುಳವನ್ನ ಇಟ್ಟಿರ್ತಾನೆ. ಅದರ ಆಸೆಗೆ ಮೀನ್ ಹಿಡಿಯಕ್ ಬಂದಾಗ ಅವನು ಅದು ಗಾಳಕ್ಕೆ ಸಿಕ್ಕಕಳತ್ತೆ. ಆ ರೀತಿ ನಾವು ಸಹ ನಾಲಿಗೆಯ ರುಚಿಗೆ ಮರುಳಾಗಿ ಆ ಗಾಳಕ್ಕೆ ಸಿಕ್ಕಿ ಸಾಯುವಂತಹ ಮೀನಿನಂತೆ ಆಗ್ಬಾರ್ದು. ಅಂದ್ರೆ ನಮ್ಮ ನಾಲಿಗೆಯ ರುಚಿಯನ್ನು ನಾವು ಗೆಲ್ಲಬೇಕು, ಆಗ ಮಾತ್ರ ನಾವು ಪರಮಾತ್ಮನನ್ನ ಅರಿಯಲು ಸಾಧ್ಯ ಎನ್ನುವ ಒಂದು ಅಭಿಪ್ರಾಯ ಈ ವಚನದ ಮೂಲಕ ಏಲೇಶ್ವರ ಕೇತಯ್ಯನವರು ಪ್ರಸ್ತುತ ಪಡಿಸುತ್ತಿದ್ದಾರೆ. ಏಲೇಶ್ವರ ಕೇತಯ್ಯನವರು ಕಲ್ಯಾಣ ಕ್ರಾಂತಿಯಾದ ನಂತರ ಮತ್ತೆ ಏಲೇಶ್ವರಕ್ಕೆ, ಅಂದ್ರೆ ಈಗ ಅದನ್ನ ಏಲೇರಿ ಅಂತ ಕರೀತಾರೆ, ಅಲ್ಲಿ ಬಂದು ತತ್ವ ಪ್ರಸಾರವನ್ನ ಕೈಗೊಳ್ತಾರೆ. ಆ ಏಲೇರಿಯಲ್ಲಿಯೇ ಲಿಂಗೈಕ್ಯರಾಗ್ತಾರೆ. ಅಲ್ಲಿ ನಾವು ಇಂದಿಗೂ ಸಹ ಏಲೇಶ್ವರ ದೇವಾಲಯವರು ಇರುವುದನ್ನು ನಾವು ಕಾಣಬಹುದು. ಪಕ್ಕದಲ್ಲಿಗೆ ಕೇತಯ್ಯನವರ ಒಂದು ಗುಡಿಯೂ ಇದೆ, ಅದೇ ಅವರ ಸಮಾಧಿ ಅಂತ ಹೇಳಿ ಅಲ್ಲಿನ ಜನ ಇಂದಿಗೂ ಸಹ ಅವರನ್ನ ಪೂಜಿಸ್ತಾರೆ. ಹೀಗೆ ನಾವು ಅವರ ಆ ವಚನಗಳನ್ನ ಅರಿಬೇಕು. ಯಾಕೆಂದ್ರೆ ಪ್ರತಿಯೊಂದು ವಚನದಲ್ಲೂ ಸಹ ಆಚಾರದ ಬಗ್ಗೆ ಹೇಳಿದ್ದಾರೆ, ಭಕ್ತಿ ಮಾರ್ಗದ ಬಗ್ಗೆ ಹೇಳಿದ್ದಾರೆ. ಭಕ್ತಿ ಜ್ಞಾನ ಮತ್ತು ಕ್ರಿಯೆಗಳು ಒಂದಾದಾಗ ಮಾತ್ರ ಲಿಂಗಾಂಗ ಸಾಮರಸ್ಯ ಪಡೆಯಲು ಸಾಧ್ಯ ಎಂದು ಹೇಳಿದ್ದಾರೆ. ಭಕ್ತನು ನಿಜ ಸುಖಿಯಾಗಬೇಕೆಂದರೆ ಯಾವ ಯಾವ ಮಾರ್ಗವನ್ನು ಅನುಸರಿಸಬೇಕು ಎಂಬುದನ್ನು ತಮ್ಮ ವಚನಗಳ ಮೂಲಕ ತಿಳಿಸಿ ಸಾಮಾಜಿಕ ಅರಿವನ್ನ ನಮ್ಮಲ್ಲಿ ಮೂಡಿಸ್ತಾ ಇದ್ದಾರೆ. ಹೀಗೆ ಲಿಂಗಾಯತ ಧರ್ಮದ ತತ್ವದರ್ಶನವನ್ನ ಭಕ್ತನು ಆಚರಿಸಬೇಕಾದಂತಹ ವಿವಿಧ ಪ್ರಾಕಾರದ ನೀತಿ ನೇಮ ವ್ರತ ಧಾರ್ಮಿಕಾಚಾರ ಪಂಚಾಚಾರ ಎಲ್ಲ ರೀತಿಯನ್ನು ಲಿಂಗಾಂಗ ಸಾಮರಸ್ಯದ ದಾರಿಯನ್ನು ಜೊತೆಗೆ ಅಂತರಂಗ ಮತ್ತು ಬಹಿರಂಗದ ಶುದ್ಧಿಯ ಬಗ್ಗೆ ಕೇತಯ್ಯನವರು ತಮ್ಮ ಗಟ್ಟಿದನಿಯಲ್ಲಿ ಹೇಳಿರುವುದನ್ನ ನಾವು ಇಲ್ಲಿಯವರೆಗೂ ಕೇಳ್ಕೊಂಡ್ವಿ. ಆದ್ರಿಂದ ನಾವು ಅವರ ವಚನಗಳನ್ನ ಅರಿತು ಆಚರಿಸಿದರೆ ನಾವು ಸಹ ನಮ್ಮ ಜೀವನದಲ್ಲಿ ಪರಮ ಸುಖಿಗಳಾಗಬಹುದು. ಸುಖ ಶಾಂತಿ ನೆಮ್ಮದಿಯ ಜೀವನ ನಮ್ಮದಾಗುತ್ತದೆ. ಆದರೆ ನಾವು ಅವರ ವಚನಗಳನ್ನ ಅರಿತು ಆಚರಿಸುವುದೊಂದೇ ನಮ್ಮಲ್ಲಿ ಮೂಡಬೇಕು ಅನ್ನುವಂತಹ ಮಾತುಗಳನ್ನ ಹೇಳ್ತಾ ನನ್ನ ನುಡಿಗಳನ್ನ ಇಲ್ಲಿವರೆಗೂ ಆಲಿಸಿದಂತಹ ಎಲ್ಲ ನನ್ನ ಶರಣ ಬಂಧುಗಳಿಗೂ ನನ್ನ ಶರಣು ಶರಣಾರ್ಥಿಗಳು.
0: ಧನ್ಯವಾದಗಳು ಮೇಡಮ್. ಇಂತಹ ವಚನಗಳನ್ನ ನಾವು ಕೇಳೋದ್ರಿಂದ ಹಾಗೆ ಈ ವಚನಗಳಲ್ಲಿರುವಂತಹ ಅರ್ಥ ವಿವರಣೆಯನ್ನ ತಿಳಿದುಕೊಳ್ಳೋದ್ರಿಂದ ಇಷ್ಟೊಂದು ಉಪಯೋಗ ಇದೆ, ಇಷ್ಟೊಂದು ಮಾಹಿತಿ ತಿಳಿಬಹುದು. ಹಾಗೆ ಇಂಥ ಮಹತ್ವದ ವಿಚಾರಗಳು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಾವು ಕೂಡ ನಮ್ಮ ಶಿವಶರಣರು ನಡೆದಂತಹ ಹಾದಿಯಲ್ಲಿ ನಡೆಯುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ಹಾಗೆ ಇಂದಿನ ಮಕ್ಕಳಿಗೂ ಸಹ ಇಂಥ ಮಹಾನ್ ವ್ಯಕ್ತಿಗಳು ಬರೆದಂತಹ ವಚನಗಳು ದಾರಿದೀಪ ಆಗಬೇಕು ಅನ್ನೋದೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಅಂತ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶೀಲವಂತ ಏಳೇಶ್ವರ ಕೇತಯ್ಯನವರ ವಿಚಾರಧಾರೆಯ ಕುರಿತು ಭದ್ರಾವತಿಯ ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಗಂಗಾ ಕುಪ್ಸದವರು ಕೇತಯ್ಯನವರ ಸಮಗ್ರ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ. ಅವರು ಹೇಳಿದಂತಹ ವ್ರತದ ಕುರಿತಾಗಿರ್ಬೋದು, ಕಾಯಕ ತತ್ವದ ಕುರಿತಾಗಿರ್ಬೋದು, ಪ್ರಸಾದ ತತ್ವ ಇರ್ಬೋದು, ಹಾಗೆ ಸಾಧನೆಯ ಮಾರ್ಗದ ಕುರಿತು ಹೀಗೆ ಸಾಕಷ್ಟು ವಿಚಾರಗಳನ್ನ ಕೇತಯ್ಯನವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಈ ಎಲ್ಲ ಸಮಗ್ರ ಮಾಹಿತಿಯನ್ನ ತಿಳಿಸ್ಕೊಟ್ಟಂತ ಶ್ರೀಮತಿ ಗಂಗಾ ಕುಪ್ಸದ್ ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನಂತರದಲ್ಲಿ ಬೆರಕು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತೈರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಅಮ್ಮಾ ನೀರು ನೀರು,
3: ನಮ್ ಫ್ಯಾಕ್ಟರಿ ಮುಚ್ಚಕ್ ಕಾರಣನೇ ಈ ನೀರಿನ ಸಮಸ್ಯೆ
4: ರೀ. ನೋಡ್ರಿ, 4 ದಿವಸದಿಂದ ನೀರ್ ಬಂದಿಲ್ಲ, ಬಟ್ಟೆ ವಾಶ್ ಆಗಿಲ್ಲ, ಇರೋ ಬಟ್ಟೆನೆ ಅಡ್ಜಸ್ಟ್ ಮಾಡ್ಕೋಬೇಕು, ಗೊತ್ತಾಯ್ತಾ?
5: ಇದುವರೆಗೂ ಮುಖ್ಯಾಂಶಗಳನ್ನು ಕೇಳಿದಿರಿ, ಈಗ ವಿವರಗಳು. ಈ ಬಾರಿ ನೀರಿನ ಅಭಾವ ಎದುರಾಗಿದ್ದರಿಂದ ಫಸಲು ಇಳುವರಿಯಲ್ಲಿ ಗಣನೀಯ ಕುಸಿತ ನೋಡಬಹುದು.
6: ಮಹಾಜನಗಳೇ, ನನ್ನ ಮೊದಲ ಆದ್ಯತೆ ನಮ್ಮೂರಿಗೆ ನೀರನ್ನ ತರಿಸೋದು.
7: ಅಯ್ಯೋ, ನನ್ನ ಅರ್ಜೆಂಟ್ ಹೋಗ್ಬೇಕು, ನೀರೇ ಬರ್ತಿಲ್ಲ. ಅಯ್ಯೋ ರಮಾ,
8: ನಾಳೆಯಿಂದ ಶಾಲೆಗೆ ಹೋಗಲ್ಲ, ಯಾಕಂದ್ರೆ ಶಾಲೆಯಲ್ಲಿ ನೀರಿಲ್ಲ.
9: ಅಯ್ಯೋ, ಏನ್ ಮನುಷ್ಯರು ಏನೋ, ನಮ್ಮಂತಹ ಪ್ರಾಣಿಗಳಿಗೆ ಕುಡಿಯೋಕೆ ನೀರು ಇಡೋಲ್ಲ.
10: ದೇವ್ರೇ, ಮಿತಿ ಮೀರ್ ಬೇರ್ ಬಿಟ್ರು ನೀರಿನ ಸೆಲೆನೆ ಕಾಣಿಸ್ತಿಲ್ಲ.
11: ನೀರು ಜಗತ್ತಿನ ಅಮೂಲ್ಯ ವಸ್ತು. ಇದು ಮಲಿನವಾಗದಂತೆ ವ್ಯರ್ಥವಾಗದಂತೆ ಕಾಪಾಡಿಕೊಳ್ಳುವುದು ಸಮಸ್ತ ಮನುಕುಲದ ಜವಾಬ್ದಾರಿ. ಈ ಜವಾಬ್ದಾರಿ ನಿರ್ವಹಣೆಯಲ್ಲಿ ನಾವು ನೀವು ಭಾಗಿಯಾಗೋಣ.
6: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
12: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
13: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
12: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
13: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
12: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
13: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
12: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
13: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
12: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
11: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
14: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಜೀವಸ್ವರ. ಮನುಜ ರೂಪದಿ ನಾದರವನು ಪಡೆಯದ ಹೃದಯವನು ರಾಗವನು ಬಿಡಾಲಕೋ ಶುಕಕೋ ಕಪಿಗೋ ಶುನಕಕೋ ಸುರಿದದರ ಮಾರ್ದನಿಯ ನಾಲಿಪುದು ತಣಿವು ಜೀವಸ್ವರದೇ ಮಂಕುತಿಮ್ಮ. ಮನುಜ ರೂಪದಿನ್ ಆದರವನು, ಮನುಜ ರೂಪದಿಂದ ಮನುಷ್ಯ ರೂಪದಿಂದ ಆದರ ಗೌರವವನ್ನು ಪಡೆಯದ ಪಡೆದೇ ಇರುವಂತಹ ಹೃದಯವನು ರಾಗವನು ಹೃದಯದ ಅನುರಾಗವನ್ನು ಬಿಡಾಲಕ್ಕೋ ಬೆಕ್ಕಿಗೋ ಶುಕಕ್ಕೋ ಗಿಳಿಗೋ ಕಪಿಗೋ ಮಂಗಗೋ ಶುನಕಗೋ ನಾಯಿಗೋ ಇವೆಲ್ಲ ಪ್ರಾಣಿಗಳಿಗೆಲ್ಲ ಸುರಿದದರ ಮಾರ್ದನಿಯ ನಾಲಿಪುದು ಎಲ್ಲ ಅನುರಾಗವನ್ನು ಅದಕ್ಕೆ ಸುರಿದು ಮಾರ್ದನಿಯನ್ನು ಅದರ ಮರುಧ್ವನಿಯನ್ನು ಆಲಿಪುದು ಆಲಿಸೋದು ತಣಿವು ಜೀವ ಸ್ಪರದೆ ಜೀವ ಸ್ವರದಿಂದ ಮನಸ್ಸಿಗೆ ತಣಿವಾಗತ್ತೆ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಮನುಜ ರೂಪದೇ ನಾದರವನು ಪಡೆಯದ ಹೃದಯವನು ರಾಗವನು ಬಿಡಾಲಕೋ ಶುಕಕ್ಕೋ ಕಪಿಗೋ ಶುನಕಕ್ಕೋ ಸುರಿದದರ ಮಾರ್ದನಿಯ ನಾಲಿಪುದು ತಣಿವು ಜೀವಸ್ವರದೇ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಮನುಷ್ಯನಿಂದ ಆದರವನ್ನೇ ಕಾಣದೇ ಇರೋ ಹೃದಯ ಬೆಕ್ಕಿಗೋ ಗಿಳಿಗೋ ಕೋತಿಗೋ ನಾಯಿಗೋ ಅನುರಾಗವನ್ನ ತೋರಿಸಿ ನೋಡಬೇಕು. ಅದರ ಪ್ರತಿಧ್ವನಿಯನ್ನ ಕೇಳಬೇಕು. ಆ ಮೂಕ ಜೀವ ಸ್ವರ ನಮಗೆ ತೃಪ್ತಿಯನ್ನ ಉಂಟು ಮಾಡುತ್ತೆ. ಸಾಕು ಪ್ರಾಣಿಗಳನ್ನ ಮಮತೆ ಮುದ್ದು ಮಾಡಿ ಅವುಗಳಿಗೆ ಆಹಾರವ ನೀಡಿ ಅವಕ್ಕೆ ಆಗೋ ಸಂತೋಷವನ್ನ ನಾವು ಗಮನಿಸಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನಾವು ಈಗಿನ ಪ್ರಪಂಚದಲ್ಲಿ ಅನೇಕ ಪ್ರಾಣಿ ಪ್ರೇಮಿಗಳನ್ನ ನೋಡಿದ್ದೀವಿ, ಅದ್ರ ಬಗ್ಗೆ ಓದಿದ್ದೀವಿ. ನಾಯಿಗಳ ಕುದುರೆಗಳ ಪ್ರಾಮಾಣಿಕತೆ, ಬೆಕ್ಕು ಗಿಳಿಗಳ ಬುದ್ಧಿವಂತ

0: ಹೋಗೋದಿದೆ ನಾವು. ಅದು ಕೆಲವೊಮ್ಮೆ ಬಲಿಷ್ಠವಾದ ನಾಯಿಗಳೇನಾದ್ರು ಈ ಕಂಡುಬಿಟ್ರೆ ಯಾವುದು ಸಿಂಹ ಹುಲಿ ನೋಡ್ದಂಗೆ ನಮ್ಗೆ ಹೆದರಿಕೆ ಆಗೋದಂತೂ ಇದೆ. ಆದರೆ ನಾವೇನೋ ಭಯ ಪಡ್ತೀವಿ ಆ ಸಾಕುಪ್ರಾಣಿಯ ಮಾಲೀಕರು ಏನಂತಾರೆ, ಅಯ್ಯೋ ಏನು ಮಾಡೋದಿಲ್ಲ ಸಾರ್, ಏನು ಮಾಡೋದಿಲ್ಲ ಅಕ್ಕ ಅಂದ್ಬಿಡ್ತಾರೆ. ಆದರೆ ಅವ್ರಿಗೆ ಗೊತ್ತಿರುತ್ತೆ ಅದು ಏನು ಮಾಡಲ್ಲ ಅಂತ. ನಮ್ಗೆ ಹಾಗೆ ಗೊತ್ತಿರುತ್ತಾ, ಭಯ ಆಗೋದಂತೂ ನಿಜಾನೇ ಅಲ್ವಾ. ಎಷ್ಟೋ ಸಲ ನಾವು ಹೇಗೆ ಮನೆಯಲ್ಲಿ ಹಾಸಿಗೆಯಲ್ಲಿ ಹೋಗಿ ಮಲಗ್ತೀವೋ ಹಾಗೆ ಆ ಪ್ರಾಣಿಗಳು ಹೋಗಿ ಮಲಗತ್ತೆ. ನಾಯಿ ಆ ಬೆಕ್ಕು ಅಂತೆಲ್ಲ ಹೇಳಿದ್ರೆ ಅವ್ರಿಗೆ ಇಷ್ಟನೂ ಆಗೋದಿಲ್ಲ. ಹಾಗೆಲ್ಲ ಕರಿಬೇಡಿ, ಅದ್ರ ಹೆಸರು ಹಿಡಿದು ಕರೀರಿ ಅಂದ್ಬಿಡ್ತಾರೆ. ಆ ಮಟ್ಟಿಗಿನ ಬಾಂಧವ್ಯನ ಸಾಕು ಪ್ರಾಣಿ ಜೊತೆ ಈಗಿನ ಜನ ಎಲ್ಲ ಹೊಂದಿರ್ತಾರೆ. ಒಮ್ಮೊಮ್ಮೆ ಆಶ್ಚರ್ಯ ಆಗೋದಿದೆ, ಈ ಮನುಷ್ಯರೆಲ್ಲ ಇಂಥ ಪ್ರಾಣಿಗಳ ಜೊತೆ ಭಾವನಾತ್ಮಕ ಸಂಬಂಧನ ಯಾಕೆ ಬೆಳೆಸ್ಕೊಳ್ತಾರೆ. ಒಂದ್ ರೀತಿಲಿ ಅದು ಋಣಸಂದಾಯ ಅಂತ ಹೇಳ್ಬೋದು. ಕೃಷಿಯಲ್ಲಿ, ಮನೆ ಕಾಯೋದ್ರಲ್ಲಿ, ಮನೆಯಲ್ಲಿ ಇಲಿಗಳ ನಾಶಕ್ಕಾಗಿ ಪ್ರಾಣಿಗಳು ಕೊಟ್ಟಿರುವಂಥ ಸಹಕಾರ ಒಂದು ಕಾರಣ. ಆದರೆ ಮೂಕ ಪ್ರಾಣಿಗಳು ತಮ್ಮ ಜೊತೆಗೆ ಅತ್ಯಂತ ಆಪ್ತವಾದ ಭಾವನೆನ ತಮ್ಮ ಚರ್ಯೆಯಿಂದ ಅಭಿವ್ಯಕ್ತಗೊಳಿಸುತ್ತೆ ಅನ್ನೋದು ಇನ್ನೊಂದು ಕಾರಣ. ಅಷ್ಟೇ ಅಲ್ಲದೆ ಈ ಪ್ರಾಣಿಗಳೆಲ್ಲ ದ್ರೋಹ ಮಾಡೋದಿಲ್ಲ, ನಮ್ಮನ್ನು ಆಪತ್ತಲ್ಲಿ ಬಿಟ್ಟು ಹೋಗೋದಿಲ್ಲ, ಹಣಕ್ಕಾಗಿ ಮೋಸ ಮಾಡೋದಿಲ್ಲ. ಹೀಗೆ ನಮ್ಮ ಧ್ವನಿಗೆ ಅವುಗಳಿಂದ ಮಾರ್ದನಿನ ಪಡೆದು ಆ ಜೀವಸ್ವರದಿಂದ ಬದುಕಿಗೆ ಒಂದು ತಂಪನ ಪಡಿತಾರೆ ಜನ. ಇನ್ನು ಮನುಷ್ಯರಿಗೆ ಮನುಷ್ಯರಲ್ಲೇ ಪ್ರೀತಿ ಆದರಗಳು ಸಿಗದೇ ಇದ್ದಲ್ಲಿ ಅದನ್ನು ಅನ್ಯ ಜೀವಿಗಳಲ್ಲಿ ಅರಸೋದು ಬಹಳ ಸಹಜನೇ. ಹಾಗೆ ಮನುಷ್ಯ ತಾನು ಸಾಕಿದ ಪ್ರಾಣಿಗಳನ್ನು ಪ್ರೀತಿಯಿಂದ ನೋಡಿಕೊಂಡು ಆ ಪ್ರಾಣಿಗಳ ಜೊತೆ ಒಂದು ಪ್ರೇಮಾನುಬಂಧನ ಬೆಳೆಸ್ಕೊಳ್ತಾನೆ. ಇದರ ಉದಾಹರಣೆಗಳು ನಮಗೆ ನಮ್ಮ ಸುತ್ತಮುತ್ತ ಹೇರಳವಾಗಿ ಕಾಣಸಿಗತ್ತೆ. ಇಂಥ ವಿಚಾರ ನೋಡಿ, ಸಕಲ ಜೀವರಾಶಿಗಳಲ್ಲೂ ಇರೋ ಜೀವ ಅಥವಾ ಚೇತನ ಒಂದೇ ಅಂತ ಪ್ರತಿಪಾದಿಸೋದಕ್ಕೆ ಇದಕ್ಕಿಂತ ಬೇರೆ ದೃಷ್ಟಾಂತ ಬೇಕಾ? ಎಲ್ಲ ಜೀವಿಗಳು ಪ್ರೀತಿಗಾಗಿ ಒಲವಿಗಾಗಿ ಹಾತೊರೆಯುತ್ತೆ. ಅದು ನಮಗೆ ಯಾರಿಂದ ಸಿಕ್ಕರೂ ತಣಿವು ಜೀವಸ್ವರದೇ ಅಂತ ಮನೆಯ ಗುಂಡಪ್ಪನವ್ರು ಹೇಳೋ ಹಾಗೆ, ಒಂದು ಜೀವದಿಂದ ಇನ್ನೊಂದು ಜೀವಕ್ಕೆ ಸಿಗೋ ಪ್ರೇಮಾದರಗಳು ಹೃದಯನ ತಣಿಸತ್ತೆ. ಪ್ರಾಣಿಗಳ ಪ್ರೀತಿಗೂ ಮನುಷ್ಯ ತೋರುವ ಪ್ರೀತಿಗೂ ಒಂದು ವ್ಯತ್ಯಾಸ ಇದೆ. ಮನುಷ್ಯನಿಗೆ ಪ್ರೀತಿಗೆ ಸ್ವಾರ್ಥದ ಲೇಪನ ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ಪ್ರಾಣಿಗಳಿಗೆ ಒಂದ್ಸಲ ಪ್ರೀತಿ ತೋರಿದರೆ ಅವು ಆ ಜೀವ ಪರ್ಯಂತ ನಮಗೆ ಪ್ರೀತಿಯನ್ನು ತೋರಿಸುತ್ತೆ. ಮನುಷ್ಯರಾದ ನಾವು ಸಹ ಆ ಪ್ರಾಣಿಗಳ ಹಾಗೆ ಶುದ್ಧ ಪ್ರೀತಿನ ನೀಡೋ ಹಾಗೆ ಆದರೆ ಈ ಜಗತ್ತು ಎಷ್ಟು ಸುಂದರ ಆಗಬಹುದಲ್ವಾ? ಏನನ್ಸುತ್ತೆ? ನಿಮ್ಮ ಅನಿಸಿಕೆಗಳನ್ನು ಕಳಿಸ್ಕೊಡ್ಬೋದು. ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
5: ಪೊನ್ನಜ್ಜಿ, ರಾಕ್ಷಸರ ಗುರು ಶುಕ್ರಾಚಾರ್ಯರು ಅಲ್ವಾ?
6: ಹೌದು ಜಿಂಕೆ, ಹಾಗೇನೆ ದೇವತೆಗಳ ಗುರು ಬೃಹಸ್ಪತಿಗಳಾಗಿದ್ರು.
7: ಪೊನ್ನಜ್ಜಿ, ಶುಕ್ರಾಚಾರ್ಯರಿಗೆ ಸತ್ತವರನ್ನು ಬದುಕಿಸುವ ಮಂತ್ರವಿದ್ಯೆ ಗೊತ್ತಿತ್ತಂತೆ, ಹೌದಾ?
8: ಹೌದು, ಅವರಿಗೆ ಮೃತ ಸಂಜೀವಿನಿ ವಿದ್ಯೆ ತಿಳಿದಿತ್ತು.
9: ನಿಂಗೆ ಆ ವಿದ್ಯೆ ಬಗ್ಗೆ ಕತೆ ಗೊತ್ತಾ?
8: ಹಾ, ಗೊತ್ತು ಗೊತ್ತು. ಶುಕ್ರಾಚಾರ್ಯರಿಗೆ ದೇವಯಾನಿ ಅನ್ನೋ ಮಗಳಿದ್ಲು. ಕಚನ ಜೊತೆ ಅವಳ ಪ್ರೇಮದ ವಿಷಯದಲ್ಲಿ ಇದೆಲ್ಲ ಬರುತ್ತೆ. ಇವತ್ತು ಆ ಕಥೆಯನ್ನೇ ಹೇಳಿದ್ರಾಯ್ತು. ಮಕ್ಕಳೇ, ಪುರಾಣದ ಪುಟ ಪುಟಗಳನ್ನು ನಾವು ನೋಡ್ತಾ ಹೋದರೆ ಅಲ್ಲಿ ನಮಗೆ ಕಾಣೋಕ್ಕೆ ಸಿಗೋದು ದೇವರು ಮತ್ತು ದಾನವರ ದ್ವೇಷ, ಜಗಳ, ಯುದ್ಧ. ದಾನವರ ಗುರು ಶುಕ್ರಾಚಾರ್ಯ ಆಗಿದ್ದರು, ಅದೇ ರೀತಿ ದೇವತೆಗಳ ಗುರು ಬೃಹಸ್ಪತಿಗಳಾಗಿದ್ದರು. ಶುಕ್ರಾಚಾರ್ಯರು ಶಿವನ ಕುರಿತು ತಪಸ್ಸನ್ನು ಮಾಡಿ ಮೃತ ಸಂಜೀವಿನಿ ಅನ್ನುವ ವಿದ್ಯೆಯನ್ನು ತಮ್ಮದಾಗಿಸಿಕೊಳ್ತಾರೆ. ಯಾವಾಗಲೆಲ್ಲ ಸುರ ಮತ್ತು ಅಸುರರ ಯುದ್ಧ ಆಗುತ್ತೋ ಆಗೆಲ್ಲ ಶುಕ್ರ

0: ಶಂಕರಾಚಾರ್ಯರು ಯುದ್ಧದಲ್ಲಿ ಮೃತರಾದ ರಾಕ್ಷಸರನ್ನ ತಮ್ಮ ಮೃತ ಸಂಜೀವಿನಿ ವಿದ್ಯೆಯಿಂದ ಪುನಃ ಪುನಃ ಬದುಕಿಸಿ ಬಿಡ್ತಾ ಇದ್ರು. ಹಾಗಾಗಿ ಅಸುರರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗಿ ಅವರುಗಳು ತಮ್ಮ ಗುರುಗಳ ಬಲದಿಂದ ಕೊಬ್ಬಿ ಮೆರಿತಾ ಇದ್ರು. ಒಟ್ಟಿನಲ್ಲಿ ಮೃತ ಸಂಜೀವಿನಿ ವಿದ್ಯೆಯೇ ದೇವತೆಗಳಿಗೆ ಮುಳುವಾಗ್ಬಿಟ್ಟಿತ್ತು. ಅವರು ಇದರ ಮಹತ್ವವನ್ನು ತಿಳ್ಕೊಂಡು ಈ ವಿದ್ಯೆಯನ್ನು ಕಲಿತು ನಮ್ಮದಾಗಿಸಿಕೊಳ್ಬೇಕು ಅಂತ ಬಯಸ್ತಾರೆ. ಅದನ್ನು ಶುಕ್ರಾಚಾರ್ಯರ ಹತ್ರನೇ ಕಲಿಬೇಕಾಗಿತ್ತು. ರಾಕ್ಷಸರ ಸ್ಥಳಕ್ಕೆ ಹೋಗಿ ಶುಕ್ರಾಚಾರ್ಯರನ್ನು ಹೋಲಿಸ್ಕೊಂಡು ಈ ವಿದ್ಯೆ ಕಲಿಯೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಅದು ಅಪಾಯಕ್ಕೆ ಆಹ್ವಾನ ಕೊಟ್ಟ ಹಾಗೇನೇ ಸರಿ. ಶುಕ್ರಾಚಾರ್ಯರು ಒಪ್ಪಿದ್ರೂ ರಾಕ್ಷಸರು ಇದಕ್ಕೆ ಖಂಡಿತ ಅಸ್ತು ಅನ್ನೋರಲ್ಲ. ಈ ಕೆಲಸವನ್ನು ಮಾಡೋಕ್ಕೆ ತಾಳ್ಮೆ, ಸಂಯಮ, ಜಾಣ್ಮೆ, ವಿನಯಶೀಲತೆ, ಕಷ್ಟಗಳನ್ನು ಎದುರಿಸುವ ಎದೆಗಾರಿಕೆ ಇರುವಂತಹ ಒಬ್ಬ ದೇವತೆ ಬೇಕಾಗಿತ್ತು. ಗುರುಗಳಾದ ಬೃಹಸ್ಪತಿಯವರು ಅಂತಹ ಒಬ್ಬ ದೇವತೆಯನ್ನು ಹುಡುಕಾಡೋಕ್ಕೆ ಶುರು ಮಾಡಿದರು. ಕೊನೆಗೆ ಅವರಿಗೆ ತಮ್ಮ ಪುತ್ರ ಕಚನೇ ಇದಕ್ಕೆ ಸರಿಯಾದ ವ್ಯಕ್ತಿ ಅಂತ ಅನಿಸುತ್ತೆ. ಕಚ ಕೂಡ ತನ್ನ ಇಚ್ಛೆಯಿಂದ ಈ ಕೆಲಸ ಮಾಡೋಕ್ಕೆ ಮುಂದಾಗ್ತಾನೆ. ಎಲ್ಲ ದೇವತೆಗಳ ಆಶೀರ್ವಾದವನ್ನು ಪಡೆದು ಗುರು ಶುಕ್ರಾಚಾರ್ಯರ ಹತ್ರ ಬರ್ತಾನೆ. ನಾನು ವಿದ್ಯಾಭಿಲಾಷಿಯಾಗಿ ಬಂದಿದ್ದೇನೆ, ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ ಅಂತ ಅವರ ಪಾದಗಳಿಗೆ ಎರಗಿ ಕೇಳ್ಕೊಳ್ತಾನೆ. ಈತ ಬಂದ ಕಾರಣ ಶುಕ್ರಾಚಾರ್ಯರಿಗೆ ಗೊತ್ತಾಯ್ತಾದರೂ ಸಹ ವಿದ್ಯೆ ಬೇಡಿ ಬಂದವನನ್ನು ತಿರಸ್ಕಾರ ಮಾಡಬಾರ್ದು ಅಂದ್ಕೊಂಡು ಅವನನ್ನು ಶಿಷ್ಯನನ್ನಾಗಿ ಒಪ್ಕೊಳ್ತಾರೆ ಶುಕ್ರಾಚಾರ್ಯರು. ಕಚ ಅತ್ಯಂತ ವಿಧೇಯನಾಗಿ ಗುರುಗಳ ಆಶ್ರಮದ ಎಲ್ಲ ಚಾಕರಿಗಳನ್ನು ಮಾಡಿ ಗುರುಗಳ ಮನಸ್ಸನ್ನು ಗೆಲ್ತಾನೆ. ತನ್ನ ಕಲಿಕೆಯಲ್ಲೂ ಅತ್ಯಂತ ನಿಷ್ಠನಾಗಿರ್ತಾನೆ. ಶುಕ್ರಾಚಾರ್ಯರಿಗೆ ದೇವಯಾನಿ ಅನ್ನೋ ಒಬ್ಬ ಮಗಳಿದ್ಲು. ಅವಳು ತಂದೆಯ ಮುದ್ದಿನ ಮಗಳಾಗಿದ್ಲು. ಮಗಳ ಮೇಲೆ ಅವರಿಗೆ ಅತೀವ ಪ್ರೀತಿ ಇತ್ತು. ಅವಳು ಏನು ಕೇಳಿದರೂ ಕೊಡದೇ ಇರೋಕ್ಕೆ ಅವರಿಗೆ ಆಗ್ತಾ ಇರಲಿಲ್ಲ. ಹಾಗಾಗಿ ದೇವಯಾನಿ ಹಠದ ಸ್ವಭಾವದ ಹುಡುಗಿಯಾಗ್ಬಿಟ್ಟಿದ್ಲು. ದೇವಯಾನಿ ಕಚನ ಸುಂದರ ರೂಪ, ಸೌಮ್ಯ ಸ್ವಭಾವ, ಸಜ್ಜನಿಕೆಯಿಂದ ಬಹಳ ಆಕರ್ಷಿತಳಾಗ್ಬಿಟ್ಟಿದ್ಲು. ಅವಳು ಹೇಳುವ ಕೆಲಸಗಳನ್ನು ಕಚ ಶ್ರದ್ಧೆಯಿಂದ ಮಾಡ್ತಿದ್ದ. ದಿನೇ ದಿನೇ ಅವಳು ಕಚನನ್ನು ಅತಿಯಾಗಿ ಹೊಂದ್ಕೊಂಡ್ಬಿಟ್ಟಿದ್ಲು. ಕಚನಿಗೂ ದೇವಯಾನಿಯ ಪ್ರೇಮದ ಸೂಕ್ಷ್ಮ ಅರಿವಿಗೆ ಬರುತ್ತೆ. ಆದರೆ ಅವನ ಗಮನ ಪೂರ್ತಿ ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿಯುವಲ್ಲಿ ಮಾತ್ರ ಇತ್ತು. ಆತ ಆ ವಿದ್ಯೆಯನ್ನು ಪಡೆಯೋಕ್ಕೆ ಸಮಯ ಕಾಯ್ತಾ ಇದ್ದ. ಶುಕ್ರಾಚಾರ್ಯರು ಮಾತ್ರ ಆ ವಿದ್ಯೆಯ ಗುಟ್ಟನ್ನು ಬಿಟ್ಕೊಡೋದೇ ಇಲ್ಲ. ರಾಕ್ಷಸರಿಗಾಗಿ ಉಪಯೋಗ ಮಾಡಬೇಕಾದ್ರೆ ಕಚನನ್ನು ದೂರ ಕಳಿಸಿಬಿಡ್ತಿದ್ರು. ಆದರೂ ಕಚ ಇವತ್ತಲ್ಲ ನಾಳೆ ಹೇಗಾದರೂ ಮಾಡಿ ಗುರುಗಳಿಂದ ಈ ವಿದ್ಯೆಯನ್ನು ಸಿದ್ಧಿಸ್ಕೊಳ್ತೇನೆ ಅನ್ನೋ ಹವಣಿ ಕೇಳಿದ್ದ. ಹೀಗಿರಬೇಕಾದ್ರೆ ಶುಕ್ರಾಚಾರ್ಯರು ದೇವನಾದ ಕಚನನ್ನು ತಮ್ಮಲ್ಲಿ ಇರಿಸ್ಕೊಂಡು ವಿದ್ಯಾದಾನ ಮಾಡುವ ಸಂಗತಿ ರಾಕ್ಷಸರಿಗೆ ಗೊತ್ತಾಯಿತು. ಅದು ಅವರಿಗೆ ಎಳ್ಳಷ್ಟು ಇಷ್ಟ ಇರಲಿಲ್ಲ. ಅಲ್ಲದೆ ಈತ ಮೃತ ಸಂಜೀವಿನಿ ವಿದ್ಯೆಗಾಗಿಯೇ ಬಂದಿದ್ದಾನೆ ಅನ್ನೋ ಸಂದೇಹ ಕೂಡ ಅವರಿಗಿತ್ತು. ಅವನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಬಾರ್ದು ಅಂತ ಅವರು ಶುಕ್ರಾಚಾರ್ಯರ ಮೇಲೆ ಒತ್ತಡವನ್ನು ಹೇರಿದ್ರು ಕೂಡ. ಆದರೆ ಅವರ ಯಾವ ತಂತ್ರ ಕೂಡ ನಡೆದೆ ಕಚ ದಿನೇ ದಿನೇ ಗುರುಗಳ ಪ್ರೀತಿ ಪಾತ್ರನಾಗೋದು ಕಂಡು ಅವರಲ್ಲಿ ಅಸಮಾಧಾನ ಹೆಚ್ಚುತ್ತೆ. ಸಾಲ್ದು ಎನ್ನೋ ಹಾಗೆ ಗುರುಪುತ್ರಿ ಇವರನ್ನೆಲ್ಲ ಅನಾದರಿಸಿ ಕಚನನ್ನು ಪ್ರೀತಿ ಮಾಡ್ತಾ ಇರೋ ಸಂಗತಿ ಅವರನ್ನು ಮತ್ತಷ್ಟು ರೊಚ್ಚಿಗೆಬ್ಬಿಸುತ್ತೆ. ಹೇಗಾದರೂ ಮಾಡಿ ಕಚನನ್ನು ಕೊಂದು ಬಿಡಬೇಕು ಅನ್ನುವಂತಹ ಪಣವನ್ನು ಅವರೆಲ್ಲ ತೊಡ್ತಾರೆ.
1: ಅಯ್ಯೋ ದೇವ್ರೇ, ಕಚನನ್ನು ರಾಕ್ಷಸರು ಕೊಂದ್ಬಿಡ್ತಾರಾ?
0: ಅದೇ ಅವರ ಹಠವಾಗಿತ್ತು. ದೇವಯಾನಿಗೆ ಕಾಡು ಸುತ್ತೋದಂದ್ರೆ ಬಹಳ ಪ್ರೀತಿ. ಒಂದ್ಸಲ ಅವಳು ಕಚನ ಜೊತೆಗೆ ಕಾಡಿಗೆ ತಿರುಗೋಕೆ ಅಂತ ಹೋಗ್ತಾಳೆ. ತನಗೆ ಕಾಡಿನ ಸುಗಂಧ ಭರಿತ ಪುಷ್ಪಗಳನ್ನು ತಂದ್ಕೊಡು ಅಂತ ಕೇಳ್ತಾಳೆ. ಕಚ ಅವಳ ಇಚ್ಛೆಯನ್ನು ಶಿರ್ಸಾ ವಹಿಸಿ ಹೂವನ್ನು ಅರಸ್ತಾ ಅರಸ್ತಾ ಮುಂದೆ ಮುಂದೆ ಹೋಗ್ತಾನೆ. ಇಂತಹ ಸಮಯವನ್ನೇ ಹೊಂಚಾಕಿ ಕಾಯ್ತಾ ಇದ್ದ ರಾಕ್ಷಸರು ಕಚನನ್ನು ಹಿಡಿತಾರೆ. ಅವನನ್ನು ಕತ್ತರಿಸಿ ಅವನ ದೇಹವನ್ನು ತುಂಡು ತುಂಡಾಗಿ ಮಾಡಿ ಎತ್ತೆತ್ತಲೋ ಎಸ್ದು ಬಿಡ್ತಾರೆ. ಇತ್ತ ದೇವಯಾನಿ ಕಚ್ಚನಿಗಾಗಿ ಕಾಯ್ತಾಳೆ. ಹೊತ್ತು ಮೀರಿದ್ರೂ ಕಚ್ಚ ಬಾರದೇ ಇರೋದನ್ನ ನೋಡಿ ಕಚ್ಚಾ ಕಚ್ಚಾ ಎಲ್ಲಿದ್ಯಾ ಬೇಗ ಬಾ ಅಂತ ಕೂಗ್ತಾ ಕಾಡಿನಲ್ಲಿ ಅಲಿತಾಳೆ. ಅವಳ ದನಿ ಕಾಡಿನಲ್ಲಿ ಮಾರ್ ಧ್ವನಿಸಿತೇ ಹೊರತು ಕಚ್ಚ ಮಾತ್ರ ಬರಲಿಲ್ಲ. ಅವಳು ಅಳ್ತಾ ಆಳ್ತಾ ತಂದೆ ಹತ್ರ ಬಂದು ಗೋಳಾಡ್ತಾಳೆ. ಶುಕ್ರಾಚಾರ್ಯರು ತಮ್ಮ ಜ್ಞಾನದಿಂದ ನಡೆದ ಸಂಗತಿಯನ್ನು ತಿಳ್ಕೊಂಡ್ರು. ಆದದ್ದು ಆಗಿ ಹೋಯಿತು ಮಗಳೇ, ಕಚ್ಚನ ನೆನಪನ್ನು ಅಳಿಸಿ ಹಾಕ್ಬಿಡು ಅಂತ ಹೇಳ್ತಾರೆ ಅವರು. ಆದರೆ ದೇವಯಾನಿ, ಅವನಿಲ್ಲದೆ ಒಂದು ಕ್ಷಣನೂ ಇರೋಕ್ಕೆ ನನ್ನಿಂದ ಆಗೋದಿಲ್ಲ, ಅವನನ್ನು ನಿಮ್ಮ ವಿದ್ಯೆಯಿಂದ ಬದುಕಿಸ್ಬಿಡಿ ಅಂತ ಹಠ ಹಿಡಿತಾಳೆ. ಮಗಳ ದುಃಖವನ್ನು ನೋಡೋಕ್ಕಾಗದೆ ಶುಕ್ರಾಚಾರ್ಯರು ಮೃತ ಸಂಜೀವಿನಿ ಮಂತ್ರದಿಂದ ಕಚ್ಚನನ್ನು ಬದುಕಿಸ್ತಾರೆ. ಕಚ್ಚನನ್ನು ರಾಕ್ಷಸರು ಬಿಡೋರಲ್ಲ ಅಂತ ತಿಳಿದಾಗ ಶುಕ್ರಾಚಾರ್ಯರು ಕಚ್ಚನಿಗೆ ಆಶ್ರಮದ ಬೇಲಿಯನ್ನು ದಾಟಿ ನೀನು ಹೊರಗೆ ಹೋಗಬಾರ್ದು ಅಂತ ತಾಕೀತು ಮಾಡ್ತಾರೆ. ಆದರೆ ಇನ್ನೊಮ್ಮೆ ಅನಿವಾರ್ಯವಾಗಿ ಆತ ಕಾಡಿಗೆ ಹೋಗಬೇಕಾದಂತಹ ಸಂದರ್ಭ ಬರುತ್ತೆ. ಆಗ ಹೊಂಚು ಹಾಕಿ ಕೂತಿದ್ದ ರಾಕ್ಷಸರು ಅವನನ್ನು ಕೊಂದು ಹಾಗೆ ಎಸೆದು ಈ ಬಾರಿ ಕಾಡು ನಾಯಿಗಳಿಗೆ ತಿನ್ನಿಸ್ತಾರೆ. ಈ ಬಾರಿ ಕೂಡ ಕಚ್ಚನನ್ನು ಕಾಣದೆ ದೇವಯಾನಿ ತಳಮಳಿಸಿ ಅವನನ್ನು ಬದುಕಿಸಿ ಅಂತ ತಂದೆಗೆ ಒತ್ತಡವನ್ನು ಹೇರ್ತಾಳೆ. ಕಚ್ಚ ನಾಯಿಯ ಹೊಟ್ಟೆಯನ್ನು ಸೀಳಿ ಮತ್ತೆ ಬದುಕಿ ಬರ್ತಾನೆ. ಜೀವ ಪಡೆದು ಬಂದ ಕಚ್ಚನನ್ನು ನೋಡಿ ದೇವಯಾನಿ ಆನಂದದಿಂದ ಕುಣಿದು ಕುಪ್ಪಳಿಸ್ತಾಳೆ. ಕಚ್ಚ ಒಂದು ವಿಷಯವನ್ನು ಗಮನಿಸ್ತಾನೆ, ಗುರುಗಳು ತನ್ನನ್ನು ಸತ್ತಾಗಲೆಲ್ಲ ಬದುಕಿಸ್ತಾರೆ, ಇದನ್ನೇ ಬಳಸ್ಕೊಂಡು ಉಪಾಯ ಮಾಡಿ ಮೃತ ಸಂಜೀವಿನಿಯನ್ನು ಕಲಿಬೇಕು ಅಂತ ಅವನು ಅನ್ಕೋತಾನೆ. ಹಾಗಾಗಿ ಕಚ್ಚ ರಾಕ್ಷಸರು ತನ್ನನ್ನು ಮತ್ತೆ ಯಾವಾಗ ಕೊಲ್ತಾರೆ ಅಂತ ಕಾದು ಕೂತ್ಕೋತಾನೆ.
1: ಕಚ್ಚನಿಗೆ ಇದು ಬೇಡವಾಗಿತ್ತು, ಸುಖ ಸುಮ್ಮನೆ ಸಾವನ್ ಕರಿತಾನಲ್ಲ ಇವನು.
0: ಹೌದು, ಒಂದ್ಸಲ ಏನಾಯ್ತು ಗೊತ್ತಾ, ದೇವಯಾನಿಗೆ ಹೂಗಳು ಅಂದರೆ ಬಹಳ ಪ್ರೀತಿ ಇತ್ತು. ಒಂದ್ಸಲ ಸುಗಂಧ ಭರಿತ ಪುಷ್ಪದ ಪರಿಮಳ ಗಾಳಿಯಲ್ಲಿ ತೇಲಿ ಬರ್ತಾ ಇದ್ದ ಹಾಗೆ ದೇವಯಾನಿ ಅದನ್ನು ಆಗ್ರಾಣಿಸ್ತಾ ಇದ್ಲು. ಆಗ ಕಚ್ಚ ಬೇಕಂತೆ ತಾನು ಹೂ ಕಿತ್ತು ತರ್ತೀನಿ ಅಂತ ಹೇಳಿ ಹೊರಡ್ತಾನೆ. ಹೂವಿನ ಮೇಲಿನ ಆಸೆಯಿಂದ ಅವಳು ಸುಮ್ಮನಾಗ್ತಾಳೆ. ಕಚ್ಚ ಈ ಅವಕಾಶಕ್ಕಾಗಿಯೇ ಕಾಯ್ತಾ ಇದ್ದ. ಕಾಡಿನಲ್ಲಿ ಬೇಕು ಬೇಕಂದೇ ರಾಕ್ಷಸರ ಎದುರಿನಲ್ಲಿ ಅಡ್ಡಾಡ್ತಾನೆ. ರಾಕ್ಷಸರು ಬಿಟ್ಟಾರಿಯೇ, ಇಂಥ ಅವಕಾಶವನ್ನು ಅವರು ಕಾಯ್ತಾ ಕೂತಿದ್ರು. ಈ ಬಾರಿ ಅವರು ಬೇರೆಯದೇ ಒಂದು ತಂತ್ರವನ್ನು ಹೂಡ್ತಾರೆ. ಕಚ್ಚನನ್ನು ಕೊಂದು ಸುಟ್ಟು ಬೂದಿಯಾಗಿ ಮಾಡ್ತಾರೆ. ಆ ಬೂದಿಯನ್ನು ಮಧ್ಯದಲ್ಲಿ ಬೆರೆಸಿ ಅದನ್ನು ಗುರು ಶುಕ್ರಾಚಾರ್ಯರಿಗೆ ಕುಡಿಸಿಬಿಡ್ತಾರೆ. ಇನ್ನು ಗುರುಗಳು ಕಚ್ಚನನ್ನು ಬದುಕಿಸೋಕ್ಕೆ ಆಗೋದಿಲ್ಲ, ಹಾಗೆ ಮಾಡಿದರೆ ಅವರ ಹೊಟ್ಟೆ ಸೀಳಿ ಅವರೇ ಸತ್ತೋಗ್ತಾರೆ ಅಂತ ತಾವು ಮಹಾಘನ ಕಾರ್ಯ ಮಾಡಿದವ್ರ ಹಾಗೆ ಅಟ್ಟಹಾಸಗೈತಾರೆ. ಇತ್ತ ಕಚ್ಚನನ್ನು ಕಾಯ್ತಾ ಇದ್ದ ದೇವಯಾನಿ ಓಡಿ ಹೋಗಿ ತಂದೆ ಹತ್ರ, ತಂದೆಯೇ ರಾಕ್ಷಸರು ಮತ್ತೆ ಕಚ್ಚನನ್ನು ಸಂಹಾರ ಮಾಡಿರಬೇಕು ಅಂತ ಹೇಳ್ತಾಳೆ. ಅವರು ಕಚ್ಚ ಓ ಕಚ್ಚ ಎಲ್ಲಿರುವೆ ಅಂತ ಮಧ್ಯದ ಅಮಲಿನ ನಡುವೆ ಕೂಗಿ ಕರೀತಾರೆ. ಆಗ ಅವರ ಹೊಟ್ಟೆ ಒಳಗಿಂದ ಗುರುಗಳೇ ನಾನಿಲ್ಲಿದ್ದೀನಿ ಎನ್ನುವಂತಹ ಧ್ವನಿ ಬರುತ್ತೆ. ಶುಕ್ರಾಚಾರ್ಯರಿಗೆ ಮದ್ಯದ ಅಮಲು ಜರ್ರ ಅಂತ ಇಳಿದು ಹೋಗುತ್ತೆ. ಮಗಳು ಕಚ್ಚನನ್ನು ಉಳಿಸಿ ಅಂತ ಹಠ ಮಾಡ್ತಾ ಬಿದ್ದು ಬಿದ್ದು ಹೊರಳಾಡ್ತಾ ಇದ್ಲು. ಆಗ ಅವರು ಮಗಳೇ, ಕಚ್ಚನೀಗ ಬೂದಿಯ ರೂಪದಲ್ಲಿ ನನ್ನ ಹೊಟ್ಟೆಯನ್ನು ಸೇರಿದ್ದಾನೆ, ನಾನು ನನ್ನ ಮಂತ್ರ ಪ್ರಯೋಗ ಮಾಡಿದರೆ ಆತ ನನ್ನ ಹೊಟ್ಟೆಯನ್ನು ಸೀಳಿ ಹೊರಗೆ ಬರಬೇಕಾಗತ್ತೆ, ಅಲ್ಲಿಗೆ ನಾನು ಮರಣ ಹೊಂದುತ್ತೀನಿ. ಈಗ ನಿನಗೆ ಯಾರು ಬೇಕು ಹೇಳು, ಕಚ್ಚನೋ ನಿನ್ನ ತಂದೆಯೋ ಅಂತ ಕೇಳ್ತಾರೆ. ದೇವಯಾನಿ ಇಂತಹ ಪರಿಸ್ಥಿತಿ ಕಂಡು ದಿಗ್ಭ್ರಮೆಗೆ ಒಳಗಾಗ್ತಾಳೆ. ಆದರೆ ಅವಳು ಕೂಡಲೇ ಅಪ್ಪ ನನಗೆ ನೀವು ಬೇಕು ಕಚ್ಚನೂ ಬೇಕು ಅಂತ ಹಠ ಹಿಡಿತಾಳೆ. ಮಗಳ ಹಠದ ಮುಂದೆ ಶುಕ್ರಾಚಾರ್ಯರು ಸೋತು ಒಂದು ಉಪಾಯವನ್ನು ಮಾಡ್ತಾರೆ. ಹೊಟ್ಟೆಯಲ್ಲಿದ್ದ ಕಚ್ಚನಿಗೆ ಅಲ್ಲಿಯೇ ಮೃತ ಸಂಜೀವಿನಿ ವಿದ್ಯೆಯನ್ನು ಬೋಧಿಸ್ತಾರೆ. ಇದನ್ನೇ ಕಾಯ್ತಾ ಇದ್ದ ಕಚ್ಚ ಅದನ್ನು ಶ್ರದ್ಧೆಯಿಂದ ಕಲಿತಾನೆ. ಆಮೇಲೆ ಅವನಿಗಾಗಿ ಮಂತ್ರವನ್ನು ಪಠಿಸ್ತಾರೆ. ಕಚ್ಚ ಅವರ ಹೊಟ್ಟೆಯನ್ನು ಸೀಳಿ ಹೊರಗೆ ಬಂದ. ಬಂದವನೇ ತಾನು ಮಂತ್ರವನ್ನು ಪಠಿಸಿ ಗುರುವನ್ನು ಬದುಕಿಸ್ತಾನೆ. ಶುಕ್ರಾಚಾರ್ಯರಿಗೆ ಕಚ್ಚನ ಪ್ರಾಮಾಣಿಕತೆಯನ್ನು ನೋಡಿ ಬಹಳ ಸಂತೋಷವಾಗುತ್ತೆ. ಹೊಟ್ಟೆ ಸೀಳಿ ಬಂದ ಮೇಲೆ ಅವನು ತನ್ನನ್ನು ಬದುಕಿಸದೇ ಹೋದ್ರೆ ಅನ್ನುವಂತಹ ಅನುಮಾನ ಇತ್ತು ಅವರಿಗೆ. ಅವರು ಪ್ರೀತಿಯಿಂದ ಕಚನನ್ನು ಹರಿಸ್ತಾರೆ. ತಾನು ಬಂದ ಕಾರ್ಯ ಪೂರ್ಣವಾದ ತಕ್ಷಣ ಕಚ ದೇವಲೋಕಕ್ಕೆ ಮರಳಲು ಸಿದ್ಧನಾಗ್ತಾನೆ. ಈ ವಿಷಯ ಗೊತ್ತಾದಾಗ ದೇವಯಾನಿಗೆ ಆಘಾತ ಆಗುತ್ತೆ. ಅವಳು, ಕಚ ಹೋಗಬೇಡ, ನಾನು ನಿನ್ನಲ್ಲಿ ಅನುರಕ್ತಳಾಗಿದ್ದೇನೆ, ಮದುವೆಯಾಗಿ ಹಾಯಾಗಿ ಇಲ್ಲೇ ಇರೋಣ ಅಂತ ಕಚನಿಗೆ ತನ್ನ ಮನಸ್ಸಿನ ಬಯಕೆಯನ್ನು ಹೇಳ್ತಾಳೆ. ಅದಕ್ಕೆ ಕಚ, ನಾನು ಗುರುಗಳ ಹೊಟ್ಟೆಯನ್ನು ಸೀಳಿ ಮರುಜನ್ಮ ಪಡೆದಿದ್ದೀನಿ, ಹಾಗಾಗಿ ಅವರ ಮಗನ ಹಾಗೆ ಆದೆ, ನಾನು ನಿನಗೆ ಸಹೋದರನಾದೆ, ಹಾಗಾಗಿ ಈ ಮದುವೆ ಸಾಧ್ಯ ಇಲ್ಲ ಅಂತ ಅಂದುಬಿಟ್ಟ. ಶುಕ್ರಾಚಾರ್ಯರು ಕಚನ ಮಾತನ್ನೇ ಸರಿ ಅಂತ ಅನುಮೋದಿಸ್ತಾರೆ. ದೇವಯಾನಿ ಕೆಂಡ ಮಂಡಲವಾಗ್ತಾಳೆ. ನಾನು ಹಲವು ಬಾರಿ ನಿನ್ನ ಪ್ರಾಣವನ್ನು ಉಳಿಸಿದ್ದೇನೆ, ನೀನು ಅದೊಂದನ್ನು ಲೆಕ್ಕಿಸದೆ ಕೃತಜ್ಞನಾಗಿರುವೆ. ಕೇವಲ ಮೃತ ಸಂಜೀವಿನಿಗಾಗಿ ಇಷ್ಟೆಲ್ಲ ನಾಟಕವಾಡಿದೆ. ನಿನ್ನ ಈ ಕಲಿತ ವಿದ್ಯೆ ನಿನಗೆ ಬೇಕಾದಾಗ ಮರೆತು ಹೋಗಲಿ ಅಂತ ಶಾಪ ಕೊಡ್ತಾಳೆ. ಆ ಶಾಪದಿಂದ ಕಚನಿಗೆ ತುಂಬ ವ್ಯಥೆಯಾಗುತ್ತೆ. ತಾನು ಇಷ್ಟು ಕಷ್ಟಪಟ್ಟು ಕಲಿತ ವಿದ್ಯೆಯನ್ನು ಮರೆಯುವ ಹಾಗೆ ಮಾಡಿದ್ಲಲ್ಲ ಅಂತ ಅವನಿಗೂ ಕೂಡ ಕೋಪ ಬರುತ್ತೆ. ಅವನು ನಿನಗೆ ಬ್ರಾಹ್ಮಣ ವರ ಸಿಗದೆ ಹೋಗಲಿ ಅಂತ ಮರುಶಾಪವನ್ನು ನೀಡ್ತಾನೆ. ಹೀಗೆ ಕಚ ಮತ್ತು ದೇವಯಾನಿಯರ ಪ್ರೇಮ ಪರಸ್ಪರ ಶಾಪಗಳೊಂದಿಗೆ ಕೊನೆಗೊಳ್ಳುತ್ತೆ. ತಾವು ಮದ್ಯಪಾನ ಮಾಡಿದ್ರಿಂದನೇ ಹೀಗೆಲ್ಲ ಆಯಿತು ಅಂತ ಶುಕ್ರಾಚಾರ್ಯರು ಮದ್ಯಪಾನವನ್ನು ಮುಂದೆ ಬಹಿಷ್ಕಾರ ಮಾಡ್ತಾರೆ. ಕಚ್ಚನಿಂದ ಅವನ ತಂದೆ ಬೃಹಸ್ಪತಿಗಳು ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿತಾರೆ. ದೇವತೆಗಳೆಲ್ಲ ಕಚ್ಚನಿಗೆ ಯೋಗ್ಯ ರೀತಿಯಲ್ಲಿ ಮನ್ನಣೆ ಮಾಡಿ ಗೌರವಿಸ್ತಾರೆ.
1: ಕಚ್ಚ ದೇವಿಯಾನಿಯನ್ನ ಮದುವೆ ಆಗಬೇಕಿತ್ತು, ಆಗ ಚಂದ ಆಗ್ತಾ ಇತ್ತು.
0: ಆಗ್ಬೋದಿತ್ತು, ಆದರೆ ಕಚನನ್ನ ಮೃತ ಸಂಜೀವಿನಿ ಮಂತ್ರವಿದ್ಯೆ ಕಲಿಯೋಕ್ಕೋಸ್ಕರ ಮಾತ್ರ ದೇವತೆಗಳು ಕಳಿಸಿದ್ರು. ಹಾಗಾಗಿ ತಾನು ತನ್ನ ಕೆಲಸ ಏನಿದೆಯೋ ಅದರತ್ತ ಮಾತ್ರ ಗಮನ ಹರಿಸ್ಬೇಕು, ಪ್ರೀತಿ ಪ್ರಣಯ ಮದುವೆ ಅಂತೆಲ್ಲ ಯೋಚನೆ ಮಾಡೋದು ತಪ್ಪು ಅಂತ ಕಚ ಅಂದ್ಕೊಂಡಿದ್ದ. ಅದೇನೇ ಇರಲಿ, ಈ ಕಥೆಯಲ್ಲಿ ಕಲಿಯೋದು ತುಂಬ ಇದೆ. ಹಠಮಾರಿತನ ಒಳ್ಳೆಯದಲ್ಲ. ದೇವಯಾನಿಯ ಹಠದ ಅಂತ್ಯ ದುಃಖಕರವಾಗಿತ್ತು. ಮತ್ತೆ ನಮ್ಮ ಗುರಿಯನ್ನು ನಾವು ಸರಿಯಾಗಿ ನಿರ್ಧರಿಸಿಕೊಂಡು ಮುಂದೆ ಸಾಗಬೇಕು. ಬೇರೆ ವಿಷಯಗಳತ್ತ ನಮ್ಮ ಗಮನ ಹೋದರೆ ನಾವು ಗುರಿಯನ್ನು ತಲುಪಲಾರೆವು. ಕಚ್ಚ ಏನೆಲ್ಲ ಆದರೂ ಕೂಡ ತನ್ನ ಗುರಿ ಮೃತ ಸಂಜೀವಿನಿಯನ್ನು ಪಡೆದೇ ಪಡೆದ. ಕೊನೆಯದಾಗಿ, ಮದ್ಯಪಾನದಿಂದ ಅನಾಹುತಗಳು ಖಂಡಿತ. ಶುಕ್ರಾಚಾರ್ಯರ ಮದ್ಯ ಸೇವನೆಯಿಂದ ಅವರು ಮೈ ಮರೆಯುವ ಹಾಗಾದ್ರು.
2: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
3: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ, ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
10: ನಂದಿನಿ
2: ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ಪರಿಸರದ ಬಗ್ಗೆ ವಿಶೇಷ ಕಾಳಜಿ ಹೊಂದಿರುವ ವಿನೋಬನಗರದ ನಿವಾಸಿ SV ಚಂದ್ರಕಲಾ ಅವರಿಗೆ ಸಮನ್ವಯ ಟ್ರಸ್ಟ್ ವತಿಯಿಂದ ಪರಿಸರ ಕುಟುಂಬ ಪ್ರಶಸ್ತಿ ನೀಡಿ ಅಭಿನಂದಿಸಲಾಯಿತು. ಸಮನ್ವಯ ಟ್ರಸ್ಟ್ ನೇತೃತ್ವ ಹಾಗೂ IAS ಅಧಿಕಾರಿ ಕೆ ದಯಾನಂದ ಮಾರ್ಗದರ್ಶನದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿನ ಪರಿಸರ ಸ್ನೇಹಿ ಕುಟುಂಬಗಳನ್ನು ಗುರುತಿಸಿ ಪರಿಸರ ಪ್ರಶಸ್ತಿ ನೀಡುವ ಮೂಲಕ ಗೌರವಿಸುವ ಕೆಲಸವನ್ನು ಟ್ರಸ್ಟ್ ವತಿಯಿಂದ ನಿರಂತರವಾಗಿ ಮಾಡಿಕೊಂಡು ಬರಲಾಗುತ್ತಿದೆ. SV ಚಂದ್ರಕಲಾ ಅವರು ಮನೆ ಆವರಣದಲ್ಲಿ ಸುಂದರವಾದ ಪರಿಸರ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಮನೆ ಆವರಣದಲ್ಲಿ ಅತ್ಯಂತ ಉತ್ತಮ ಪರಿಸರ ನಿರ್ಮಿಸಿದ್ದಾರೆ. ಪಕ್ಷಿಗಳಿಗೆ ಅನುಕೂಲ ಆಗುವ ಹಣ್ಣಿನ ಗಿಡಗಳನ್ನು ನೆಟ್ಟು ಪೋಷಿಸುತ್ತಿದ್ದಾರೆ. ಆಯುರ್ವೇದ ಗಿಡಗಳನ್ನು ಬೆಳೆಸುತ್ತಿದ್ದಾರೆ. ಚಂದ್ರಕಲಾ ಅವರು ಬೋನ್ಸಾಯಿ ಗಿಡಗಳನ್ನು ವರ್ಷಗಳಿಂದ ಬೆಳೆಸಿಕೊಂಡು ಬರುತ್ತಿದ್ದು 35-40 ವರ್ಷದ ಆಲದ ಮರ ಸೇರಿದಂತೆ ವೈವಿಧ್ಯ ರೀತಿ ಬೋನ್ಸಾಯಿ ಗಿಡಗಳನ್ನು ಪಾರ್ಟ್ಗಳಲ್ಲಿ ಬೆಳೆಸಿ ಪೋಷಿಸುತ್ತಿದ್ದಾರೆ. ಬೋನ್ಸಾಯಿ ಗಿಡಗಳ ಬಗ್ಗೆ ಜನರಲ್ಲೂ ಜಾಗೃತಿ ಮೂಡಿಸಿ ಬೆಳೆಸಲು ಪ್ರೋತ್ಸಾಹಿಸುತ್ತಿದ್ದಾರೆ. ಆಯುರ್ವೇದಿಕ್ ಗಿಡಗಳನ್ನು ಬೆಳೆಸುವ ಜೊತೆಯಲ್ಲಿ ಮಲೆನಾಡಿನ ಔಷಧೀಯ ಗಿಡಮೂಲಿಕೆಗಳ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ. ಮನೆಯಲ್ಲಿ ಎಲ್ಲರಿಗೂ ಪರಿಸರದ ಬಗ್ಗೆ ವಿಶೇಷ ಪ್ರೀತಿ ಇದೆ. ಚಂದ್ರಕಲಾ ಅವರ ಪರಿಸರ ಕಾಳಜಿ ಗುರುತಿಸಿ ಸಮನ್ವಯ ಟ್ರಸ್ಟ್ ಪರಿಸರ ಪ್ರಶಸ್ತಿ ನೀಡಿ ಅಭಿನಂದಿಸಿದೆ. ಸಮನ್ವಯ ಟ್ರಸ್ಟ್ ಕಾರ್ಯನಿರ್ವಾಹಕ ನಿರ್ದೇಶಕ ಸಮನ್ವಯ ಕಾಶಿ ನೇತೃತ್ವದಲ್ಲಿ ತಂಡವು ಶಿವಮೊಗ್ಗದ ಪರಿಸರ ಸ್ನೇಹಿ ಕುಟುಂಬಗಳನ್ನು ಗುರುತಿಸಿ ಗೌರವಿಸುವ ವಿಶೇಷ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸುತ್ತಿದೆ. ಪರಿಸರದ ಕಾಳಜಿಯನ್ನು ಮನೆ ಮನೆಗೆ ತಲುಪಿಸುವ ಆಶಯದಿಂದ ರಾಜ್ಯದಲ್ಲಿಯೇ ನಡೆಸುತ್ತಿರುವ ವಿಶೇಷ ಪ್ರಯತ್ನ ಇದಾಗಿದೆ. ಮುಂದಿನ ವಿವರ. ವಿದ್ಯಾರ್ಥಿಗಳಲ್ಲಿ ಜ್ಞಾನ ವಿನಿಮಯ, ಪರಿಕಲ್ಪನೆಗಳ ಆಳವಾದ ಅರಿವು ಹಾಗೂ ಪ್ರಾಯೋಗಿಕ ಅನುಭವ ಬೆಳೆಸಲು ಕಾರ್ಯಾಗಾರ ನೆರವಾಗುತ್ತದೆ ಎಂದು ಕುವೆಂಪು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಹಿರಿಯ ವಕೀಲ ಲಕ್ಷ್ಮೀಕಾಂತ್ ಚಿಮನೂರು ಹೇಳಿದರು. ಕುವೆಂಪು ವಿಶ್ವವಿದ್ಯಾಲಯದ ಸಹ್ಯಾದ್ರಿ ಕಾಲೇಜು ಆವರಣದಲ್ಲಿ ಪಾತ್ವೇಸ್ ಟ್ರೈನಿಂಗ್ ಮತ್ತು ಪ್ಲೇಸ್ಮೆಂಟ್ ವಿಭಾಗದಿಂದ ಆಯೋಜಿಸಿದ್ದ 2025-26 ಸಾಲಿನ ಬೇಸಿಗೆ ಕಾರ್ಯಾಗಾರದಲ್ಲಿ ಮಾತನಾಡಿ, ವಿದ್ಯಾರ್ಥಿಗಳು ಆಸಕ್ತಿಯಿಂದ ಅಧ್ಯಯನ ನಡೆಸಿ ಉನ್ನತ ಸಾಧನೆ ಮಾಡಬೇಕು ಎಂದು ತಿಳಿಸಿದರು. ಕುವೆಂಪು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಡಿವಿಎಸ್ ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನ ಪ್ರಾಂಶುಪಾಲ ಡಾ ಎಂ ವೆಂಕಟೇಶ್ ಅವರು ವಿದ್ಯಾರ್ಥಿಗಳ ಪ್ರತಿಭೆ, ಪರಿಶ್ರಮ ಮತ್ತು ನವೋತ್ಸಾಹವನ್ನು ಶ್ಲಾಘಿಸಿದರು. ಅತಿಥಿಗಳು ವಿದ್ಯಾರ್ಥಿಗಳಿಂದ ನಿರ್ಮಿಸಲಾದ ಹೈಪರ್ ಲೂಪ್ ಸ್ಟೇಷನ್ ಮಾದರಿಯನ್ನು ಅನಾವರಣಗೊಳಿಸಿದರು. ವಿದ್ಯಾರ್ಥಿಗಳ ತಂಡವು ಹೈಪರ್ ಲೂಪ್ ತಂತ್ರಜ್ಞಾನದ ಆಧಾರಿತ ನವೀನ ಸಾರಿಗೆ ವ್ಯವಸ್ಥೆಯ ಮಾದರಿಯನ್ನು ಪರಿಚಯಿಸಿತು. ಡಾಕ್ಯುಮೆಂಟರಿ ವಿಭಾಗದಲ್ಲಿ ಶಿವಮೊಗ್ಗದಿಂದ ರಾಣಿಬೆನ್ನೂರಿಗೆ ನಿರ್ಮಾಣವಾಗುತ್ತಿರುವ ಹೊಸ ರೈಲು ಮಾರ್ಗದ ಕುರಿತಾದ ಸಂಶೋಧನೆ, ಯಕ್ಷಗಾನದ ಸಾಂಸ್ಕೃತಿಕ ಪರಂಪರೆ ಮತ್ತು ವೈಶಿಷ್ಟ್ಯಗಳ ಅಧ್ಯಯನವನ್ನು ಪ್ರಸ್ತುತಪಡಿಸಲಾಯಿತು. ಪುಸ್ತಕ ವಿಭಾಗದಲ್ಲಿ ಅರಣ್ಯ ಅಸ್ಮಿತೆ ಮೂಲಕ ಡಾ ರತ್ನಮ್ಮ ಅವರು ಬುಡಕಟ್ಟುಗಳ ಹೋರಾಟದ ಬದುಕು ಮತ್ತು ಗಾರ್ಗಿ ಇನ್ನೂ ಜೀವಂತವಾಗಿದ್ದಾಳೆ, ಕೃತಿಯ ಮೂಲಕ ಬಾಲ್ಯ ವಿವಾಹ ಹಾಗೂ ಮೂಢನಂಬಿಕೆಗಳನ್ನು ಮೀರಿ ಆತ್ಮಗೌರವದಿಂದ ಬದುಕು ಕಟ್ಟಿಕೊಂಡು ಮಹಿಳೆಯ ಬದುಕಿನ ಪಯಣವನ್ನು ಪರಿಚಯಿಸಲಾಯಿತು. ಮುಂದಿನ ವಿವರ. ಸಮಾಜ ಸೇವೆ ಹಾದಿಯಲ್ಲಿ ಮತ್ತೊಂದು ಗೌರವದ ಗರಿ. ಡಾಕ್ಟರ್ ಮೊಹಮ್ಮದ್ ಅಖಿಲ್ ಶಿವಮೊಗ್ಗ ಅವರಿಗೆ ಕರ್ನಾಟಕ ರಾಜ್ಯ ಸಮಾಜ ರತ್ನ ಪ್ರಶಸ್ತಿ. ಸಮಾಜದ ಒಳಿತಿಗಾಗಿ ಕೈಗೊಂಡ ಸೇವಾ ಕಾರ್ಯಗಳು ಮತ್ತು ಯುವ ಸಮುದಾಯದ ಅಭಿವೃದ್ಧಿಗೆ ಸಲ್ಲಿಸಿದ ಅಮೂಲ್ಯ ಕೊಡುಗೆಗಾಗಿ ಗೌರವವಾಗಿ ಯುವ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಡಾ ಮೊಹಮ್ಮದ್ ಅಖಿಲ್ ಶಿವಮೊಗ್ಗ ಅವರಿಗೆ ಕರ್ನಾಟಕ ರಾಜ್ಯ ಸಮಾಜ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ದೇರಳಕಟ್ಟೆಯಲ್ಲಿ ಇತ್ತೀಚೆಗೆ ನಡೆದ ರಾಜ್ಯ ಮಟ್ಟದ ಮಾದಕ ದ್ರವ್ಯ ವಿರೋಧಿ ಕಾರ್ಯಾಗಾರ ಹಾಗೂ ಜಾಗೃತಿ ಸಮಾವೇಶದಲ್ಲಿ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಅವರಿಗೆ ನೀಡಿ ಸನ್ಮಾನಿಸಲಾಯಿತು. ಆಂಟಿ ಡ್ರಗ್ ಕೌನ್ಸಿಲ್ ಆಫ್ ಇಂಡಿಯಾ, ಭಾರತೀಯ ಮಾದಕ ದ್ರವ್ಯ ವಿರೋಧ ಮಂಡಳಿ ವತಿಯಿಂದ ಸಮಾಜಮುಖಿ ಚಟುವಟಿಕೆಗಳು, ಯುವಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಗಳು ಹಾಗೂ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಗಣ್ಯರನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಯುವ ಆಪತ್ ಮಿತ್ರ ಕಾರ್ಯಕ್ರಮದಿಂದ ಮಕ್ಕಳಲ್ಲಿ ಆತ್ಮರಕ್ಷಣೆ, ಜೀವ ಕೌಶಲ್ಯ ಹಾಗೂ ವ್ಯಕ್ತಿತ್ವ ವಿಕಸನ ಮತ್ತು ಮಾನವೀಯ ಮೌಲ್ಯಗಳ ವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಸ್ಕೌಟ್ಸ್ ಅಂಡ್ ಗೈಡ್ಸ್ ಆಯುಕ್ತರಾದ ಎಸ್ಜಿ ಆನಂದ್ ಹೇಳಿದರು. ನಗರದ ಸ್ಕೌಟ್ಸ್ ಭವನದಲ್ಲಿ ನಡೆದ 7 ದಿನಗಳ ಯುವ ಆಪತ್ ಮಿತ್ರ ಶಿಬಿರದ ಮುಕ್ತಾಯ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ಅವರು, ಇರುವಕ್ಕಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವ ಯೋಜನೆ ಮತ್ತು ವಿವಿಧ ವಿಪತ್ತುಗಳ ತಿಳುವಳಿಕೆಯನ್ನು ಹೆಚ್ಚಿಸಿ ಮತ್ತು ವಿಪತ್ತುಗಳಿಗೆ ಪ್ರತಿಕ್ರಿಯಿಸಲು ಸಹಾಯಕಾರಿಯಾದ ಜೀವ ಉಳಿಸುವ ತಂತ್ರಗಳನ್ನು ಕಲಿಸಲು ಈ ತರಬೇತಿಯನ್ನು ರಾಷ್ಟ್ರೀಯ ಯುವ ಆಪತ್ ಮಿತ್ರ ಶಿಬಿರದಲ್ಲಿ ತಿಳಿಸಲಾಯಿತು ಎಂದರು. ಮುಖ್ಯ ಆಯುಕ್ತರಾದ ಶಕುಂತಲಾ ಚಂದ್ರಶೇಖರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಜೂನ್ 20 ರಿಂದ ಜೂನ್ 26 ರವರೆಗೆ ನಡೆದ ಈ ಶಿಬಿರದಲ್ಲಿ ವಿಪತ್ತು ನಿರ್ವಹಣೆಯ ಮೂಲ ಪರಿಕಲ್ಪನೆಗಳು, ಭೂಕಂಪನ, ಭೂಕುಸಿತ, ಪ್ರವಾಹ, ಸುನಾಮಿ, ಪ್ರಾಥಮಿಕ ಮಟ್ಟದ ಶೋಧನೆ ಮತ್ತು ರಕ್ಷಣೆ ಆಧಾರಿತ ಆರೋಗ್ಯ, ಪ್ರಥಮ ಚಿಕಿತ್ಸೆ, ರಕ್ತಸ್ರಾವ ನಿಯಂತ್ರಣ ಮತ್ತು ಗಾಯದ ಆರೈಕೆ, ಬಿಎಲ್ಎಸ್ ಮತ್ತು ಸಿಪಿಆರ್, ರೋಗಿಗಳನ್ನು ಎತ್ತುವುದು ಮತ್ತು ಹೊಯ್ಯುವುದು, ಹಾವು ಕಡಿತ, ಪ್ರಾಣಿ ಕಡಿತ, ಹಗ್ಗ ಬಳಸಿ ರಕ್ಷಣೆ ಮಾಡುವ ತಂತ್ರಗಳು, ಅಗ್ನಿ ಸುರಕ್ಷತೆ ಇನ್ನಿತರ ತರಬೇತಿಗಳನ್ನು ಕಲಿಸಲಾಯಿತು. ಇದರ ಜೊತೆಗೆ ಮಾನವೀಯ ಮೌಲ್ಯಗಳ ವ್ಯಕ್ತಿತ್ವ ವಿಕಸನದ ಬಗ್ಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಆಯುಕ್ತರಾದ ಕೆ ರವಿ ಮಾತನಾಡಿ, ಮಾನವೀಯ ಮೌಲ್ಯಗಳ ಬಗ್ಗೆ ಹಾಗೂ 7 ದಿನ ನಡೆದ ಶಿಬಿರದ ಕುರಿತು ಮಾತನಾಡಿದರು. ಲಕ್ಷ್ಮೀ ರವಿ ಸ್ವಾಗತಿಸಿದರು. ಕಾರ್ಯದರ್ಶಿ ಚಂದ್ರಶೇಖರಯ್ಯ ವಂದಿಸಿದರು. ಶಿಬಿರದ ವಿದ್ಯಾರ್ಥಿನಿ ಮಾನ್ಯತಾ ಪಾಟೀಲ್ ನಿರೂಪಿಸಿದರು. ಮುಂದಿನ ವಿವರ. ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರ ಸೇರಿದಂತೆ ವರ್ಷಪೂರ್ತಿ ನಿರಂತರ ಸಮಾಜಮುಖಿ ಚಟುವಟಿಕೆಗಳನ್ನು ರೋಟರಿ ಶಿವಮೊಗ್ಗ ಪೂರ್ವ ಸಂಸ್ಥೆಯು ನಡೆಸುವ ಮೂಲಕ ಸಾರ್ಥಕ ಕೆಲಸ ಮಾಡಿದೆ ಎಂದು ರೋಟರಿ ಶಿವಮೊಗ್ಗ ಪೂರ್ವ ಅಧ್ಯಕ್ಷ ಡಿ ಕಿಶೋರ್ ಕುಮಾರ್ ಹೇಳಿದರು. ರೋಟರಿ ಶಿವಮೊಗ್ಗ ಪೂರ್ವ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ 2025-26 ಸಾಲಿನ ಕೃತಜ್ಞತಾ ಸಮಾರಂಭದಲ್ಲಿ ಮಾತನಾಡಿ, ಸಂಸ್ಥೆ ಆಯೋಜಿಸಿದ್ದ ಎಲ್ಲ ಸೇವಾ ಚಟುವಟಿಕೆಗಳಿಗೂ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದ. ಪ್ರತಿಯೊಬ್ಬರಲ್ಲೂ ಸೇವಾ ಮನೋಭಾವ ವೃದ್ಧಿಸಲಿ ಎಂದು ಆಶಿಸಿದರು. ರೋಟರಿ ಶಿವಮೊಗ್ಗ ಪೂರ್ವ ಕಾರ್ಯದರ್ಶಿ ಬಿಆರ್ ಧನಂಜಯ್ ರಾಂಪುರ ಮಾತನಾಡಿ, ರೋಟರಿ ಸಂಸ್ಥೆಯ ಮುಖಾಂತರ ಸಾರ್ವಜನಿಕ ಸೇವಾ ಕ್ಷೇತ್ರದಲ್ಲಿ ಹೆಚ್ಚಿನ ಸೇವೆ ನಡೆಸಲು ಅವಕಾಶ ದೊರೆಯಿತು. ಧನಾತ್ಮಕ ಬದಲಾವಣೆಗಳನ್ನು ಕಾಣುವಲ್ಲಿ ನೆರವಾಗಿದೆ ಎಂದು ತಿಳಿಸಿದರು. ರೋಟರಿ ಶಿವಮೊಗ್ಗ ಪೂರ್ವ ಸಂಸ್ಥೆಯು ವರ್ಷಪೂರ್ತಿ ನಿರಂತರ ಮಾರ್ಗದರ್ಶನ ಕಾರ್ಯಕ್ರಮಗಳನ್ನು ನಡೆಸಿತು. ಯುವಜನರು ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸು ಗಳಿಸಲು ಪರಿಣಿತರಿಂದ ತರಬೇತಿ ನೀಡಲಾಯಿತು. ಸಾರ್ವಜನಿಕರಿಗೆ ಅರಿವು ಮೂಡಿಸುವ ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದು ಹೇಳಿದರು. ನಿಯೋಜಿತ ಜಿಲ್ಲಾ ಗವರ್ನರ್ ವಸಂತ್ ಹೋಬಳಿದಾರ್, ಸಹಾಯಕ ಗವರ್ನರ್ ಲಕ್ಷ್ಮಣ್ ಗೌಡ, ವಲಯ ಸೇನಾನಿ ಕಿರಣ್ ಕುಮಾರ್, ವಲಯ ಕಾರ್ಯದರ್ಶಿ ರಾಧಾಕೃಷ್ಣ, ನಿಯೋಜಿತ ಸೇನಾನಿ ಎಒ ಮಹೇಶ್ ಶ್ರೀಕಾಂತ್, ಮಾಜಿ ಸಹಾಯಕ ಗವರ್ನರ್ ಜಿ ವಿಜಯ್ ಕುಮಾರ್, ಡಾಕ್ಟರ್ ಗುಡದಪ್ಪ ಕಸಬಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ನಮ್ಮೂರ ಬಳಗದಿಂದ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ ಮಾಡಲಾಯಿತು. ಕೆಂಪೇಗೌಡರ ದೂರದೃಷ್ಟಿ ಮತ್ತು ಜಾತ್ಯಾತೀತ ಆಡಳಿತ ವೈಭವ ನಮಗೆಲ್ಲ ಸದಾ ಪ್ರೇರಣೆ ಎಂದು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂ ಶ್ರೀಕಾಂತ್ ಹೇಳಿದರು. ರಾಜ್ಯದ ರಾಜಧಾನಿ ಬೆಂಗಳೂರು ನಿರ್ಮಾತ ನಾಡಪ್ರಭು ಕೆಂಪೇಗೌಡರ ಜಯಂತ್ಯುತ್ಸವವನ್ನು ನಮ್ಮೂರು ಬಳಗದ ವತಿಯಿಂದ ಅಲ್ಲಮಪ್ರಭು ಮೈದಾನ ಫ್ರೀಡಂ ಪಾರ್ಕ್ನಲ್ಲಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸಿಹಿ ವಿತರಿಸಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಎಂ ಶ್ರೀಕಾಂತ್ ರವರು ಮಾತನಾಡಿ, ವಿಜಯನಗರ ಸಾಮ್ರಾಜ್ಯದ ಧೀಮಂತ ನಾಯಕ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರು ಎಲ್ಲಾ ಜಾತಿ ಧರ್ಮ ಮತ ಪಂಥ ಭಾಷೆಯ ಜನರಿಗೆ ಆಶ್ರಯ ನೀಡಿ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದಾಗಿರುವ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿಯ ಫಲ. ಕೆಂಪೇಗೌಡರ ಜನಪರವಾದ ಜಾತ್ಯಾತೀತ ಆಡಳಿತ ನಮಗೆ ಮಾದರಿ.
ಇವರ ದೂರದೃಷ್ಟಿ ಮತ್ತು ಸಮುದಾಯ ಕೇಂದ್ರಿತ ಆಡಳಿತದ ವೈಭವ ಇಂದಿನ ಪೀಳಿಗೆಗೆ ಪ್ರೇರಣೆಯಾಗಿದೆ. ಭವ್ಯ ಪರಂಪರೆಯ ಗೌರವ ಹಾಗೂ ಪರಿಸರ ಸಂರಕ್ಷಣೆಯ ಜವಾಬ್ದಾರಿಯನ್ನು ಮೂಡಿಸಲು ನಾವೆಲ್ಲರೂ ಒಟ್ಟಾಗಿ ಶ್ರಮಿಸೋಣ ಎಂದರು. ಈ ಸಂದರ್ಭದಲ್ಲಿ ನಮ್ಮೂರು ಬಳಗದ ಪ್ರಧಾನ ಸಂಚಾಲಕರಾದ ಕೆ ರಂಗನಾಥ್, ಗೌರವ ಸಂಚಾಲಕರಾದ ಎಚ್ ಪಾಲಾಕ್ಷಿ, ಸಿ ರವಿ, ಜಿಡಿ ಮಂಜುನಾಥ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನೀವ್ ಕೇಳ್ತಾ ಇರೋದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಯುವ ವೇದಿಕೆ ವತಿಯಿಂದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯ ಪ್ರಯುಕ್ತ ಶಿವಮೊಗ್ಗ ನಗರದ ಕೋರ್ಟ್ ಸರ್ಕಲ್ನಲ್ಲಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಹಾಗೂ ಸಾರ್ವಜನಿಕರಿಗೆ ಸಿಹಿ ಹಂಚುವ ಮೂಲಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠದ ಗುರುಗಳಾದ ಪೂಜ್ಯ ಶ್ರೀ ನಾದಮಯಾನಂದನಾಥ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಇವರೊಂದಿಗೆ ಕರ್ನಾಟಕ ರಾಜ್ಯ ಜವಳಿ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಚೇತನ್ಗೌಡ, ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಶ್ರೀ ಬಿಎ ರಮೇಶ್ ಹೆಗಡೆ, ಒಕ್ಕಲಿಗರ ಯುವ ವೇದಿಕೆ ಉಪಾಧ್ಯಕ್ಷರಾದ ಶ್ರೀ ಗುರುರಾಜ್ ಗೌಡ, ಪ್ರಧಾನ ಕಾರ್ಯದರ್ಶಿ ಶ್ರೀ ರಘುಗೌಡ, ಖಜಾಂಚಿ ಸುನೀಲ್ ಗೌಡ, ಸಹ ಕಾರ್ಯದರ್ಶಿ ಪ್ರಜ್ವಲ್ ಗೌಡ, ಮಲೆನಾಡು ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಶ್ರೀ ಕೆಎನ್ ರಾಮಕೃಷ್ಣ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ರಾಘವೇಂದ್ರ, ಕೃಷಿ ವಿಶ್ವವಿದ್ಯಾಲಯದ ನಿರ್ದೇಶಕರಾದ ಶ್ರೀ ಶಶಾಂಕ್ ಗೌಡ, ಒಕ್ಕಲಿಗರ ಯುವ ವೇದಿಕೆ ನಿರ್ದೇಶಕರಾದ ವೆಂಕಟೇಶ್, ಪ್ರಮೋದ್, ಅರುಣ್, ಧನರಾಜ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಜಿಲ್ಲಾದ್ಯಂತ ಭಾನುವಾರ ಬೆಳಗ್ಗೆ ಮುಂಜಾನೆಯಿಂದಲೇ 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡುವ ಆಂದೋಲನ ಆರಂಭಗೊಂಡಿತು. ನಗರದ ಹಾಗೂ ಗ್ರಾಮೀಣ ಭಾಗದ ಲಸಿಕಾ ಕೇಂದ್ರಗಳಲ್ಲಿ ಪೋಷಕರು ತಮ್ಮ ಮಕ್ಕಳಿಗೆ ಲಸಿಕೆ ಹಾಕಿಸಿದರು. ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಒಟ್ಟು 123,388 ಮಕ್ಕಳು ಇದ್ದು ಎಲ್ಲರಿಗೂ ಲಸಿಕೆ ತಲುಪಿಸುವ ಗುರಿ ಹೊಂದಲಾಗಿದೆ. ಇದಕ್ಕಾಗಿ ಜಿಲ್ಲಾದ್ಯಂತ 17 ಮೊಬೈಲ್ ಮತ್ತು 36 ಸಂಚಾರಿ ಕೇಂದ್ರಗಳು ಸೇರಿದಂತೆ ಒಟ್ಟು 1,069 ಲಸಿಕಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲೂ ಮಕ್ಕಳಿಗೆ ಲಸಿಕೆ ಲಭ್ಯವಾಗುವಂತೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಆಂದೋಲನದ ಯಶಸ್ಸಿಗಾಗಿ ಒಟ್ಟು 3,889 ಸಿಬ್ಬಂದಿ ನೇಮಿಸಲಾಗಿದ್ದು ವಿವಿಧ ಸಂಘ ಸಂಸ್ಥೆಗಳ ಸ್ವಯಂ ಸೇವಕರ ಸೇವೆಯನ್ನು ಪಡೆದುಕೊಳ್ಳಲಾಗುತ್ತಿದೆ. ಯಾವುದೇ ಮಗು ಲಸಿಕೆಯಿಂದ ವಂಚಿತವಾಗದಂತೆ ನೋಡಿಕೊಳ್ಳಲು 194 ವೈದ್ಯಕೀಯ ಅಧಿಕಾರಿಗಳು, ತಾಲೂಕು ಆರೋಗ್ಯಾಧಿಕಾರಿಗಳು ಹಾಗೂ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಮೇಲ್ವಿಚಾರಕರನ್ನು ಉಸ್ತುವಾರಿ ನಿಯೋಜಿಸಲಾಗಿತ್ತು. ಮುಂದಿನ ವಿವರ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ತಾಲೂಕಿನ ಶಿವಮೊಗ್ಗ ಎ ವಲಯ ಮತ್ತು ಗಾಜನೂರು ವಲಯದ ಒಕ್ಕೂಟದ ಪದಾಧಿಕಾರಿಗಳ ತರಬೇತಿ ಕಾರ್ಯಾಗಾರವನ್ನು ಜಿಲ್ಲೆಯ ನಿರ್ದೇಶಕ ಮುರಳೀಧರ್ ಶೆಟ್ಟಿ ಉದ್ಘಾಟಿಸಿದರು. ಯೋಜನೆಯಲ್ಲಿ ನಡೆಯುವ ಸಮುದಾಯ ಅಭಿವೃದ್ಧಿ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಶೈಕ್ಷಣಿಕ, ಜನಜಾಗೃತಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಬಗ್ಗೆ ಅವರು ಮಾಹಿತಿ ನೀಡಿದರು. ಜಿಲ್ಲೆಯ ಎಂಐಎಸ್ ಯೋಜನಾಧಿಕಾರಿ ಬಾಲಕೃಷ್ಣ ಒಕ್ಕೂಟ ಮತ್ತು ಸಂಘಗಳ ದಾಖಲಾತಿಗಳು ಮತ್ತು ಬ್ಯಾಂಕಿನ ವ್ಯವಸ್ಥೆಯ ಬಿಸಿ ವ್ಯವಹಾರಗಳ ಬಗ್ಗೆ ಮಾಹಿತಿ ನೀಡಿದರು. ತಾಲೂಕು ಕ್ಷೇತ್ರ ಯೋಜನಾಧಿಕಾರಿ ಯಶೋಧ ಒಕ್ಕೂಟದ ಬಲವರ್ಧನೆಯಲ್ಲಿ ಒಕ್ಕೂಟದ ಪದಾಧಿಕಾರಿಗಳ ಜವಾಬ್ದಾರಿ, ಸಭೆಯ ನಿರ್ವಹಣೆ, ಸಂಘಗಳ ಗುಣಮಟ್ಟ ಹಾಗೂ ಯೋಜನೆಯಲ್ಲಿರುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಜಿಲ್ಲೆಯ ವಿಮಾ ಸಮನ್ವಯ ಅಧಿಕಾರಿ ಕೃಷ್ಣಮೂರ್ತಿ ಯೋಜನೆಯಲ್ಲಿರುವ ಹಲವಾರು ವಿಮಾ ಕಾರ್ಯಕ್ರಮಗಳ ಬಗ್ಗೆ ಮತ್ತು ವಿಮೆ ಮಾಡಿಸಲು ಇರುವ ನಿಯಮಗಳ ಕುರಿತು ಮಾಹಿತಿ ನೀಡಿದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
2: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
1: ನಿನ್ ಮಾತಿನ ಅರ್ಥ, ದಿನಾ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
3: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಹೆಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗಲೂ ನಗ್ತಾ ಖುಷಿಯಾಗಿರಿ. ಜೊತೆಗೆ ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೆ ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ. ಅಂದಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಇನ್ನು ಪರಿಸರ ಅನ್ನುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ ಪಕ್ಷಿ, ಹಣ್ಣು ತರಕಾರಿ, ಹೂವು ಎಲ್ಲವನ್ನು ಕೂಡ ಒಳಗೊಂಡಿರುವಂಥದ್ದು. ಇದರೊಟ್ಟಿಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಕೇಳುಗರೆ, ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಕೂಡ ಒಂದಲ್ಲ ಒಂದು ವಿಷಯದ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಾನೆ ಇರ್ತೀನಿ ಅಲ್ವಾ? ಹಾಗೆ ಇವತ್ತು ಕೂಡ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ. ಇವತ್ತಿನ ನಮ್ಮ ಪ್ರಕೃತಿ ವಿಸ್ಮಯದ ವಿಶೇಷ ಸಂಚಿಕೆಯಲ್ಲಿ ನಮ್ಮ ನಿಮ್ಮೆಲ್ಲರ ಕಣ್ಣಿಗೆ ಬೀಳುವಂತಹ ಪುಟ್ಟ ಕ್ರಿಯೇಚರ್, ಆದ್ರೆ ಇಡೀ ಭೂಮಿಯ ಮೇಲೆ ತನ್ನದೇ ಆದ ಸಾಮ್ರಾಜ್ಯವನ್ನ ಕಟ್ಟಿಕೊಂಡಿರುವಂತಹ ಒಂದು ಅದ್ಭುತ ಜೀವಿ ಬಗ್ಗೆ ಮಾತಾಡೋಣ. ಅದೇನೇ ಜೀರುಂಡೆ, ಇದನ್ನ ಬೀಟಲ್ ಅಂತ ಕೂಡ ಕರೀತಾರೆ. ಹೌದು ಫ್ರೆಂಡ್ಸ್, ನೀವು ಗಾರ್ಡನ್ ಅಲ್ಲಿ ಅಡ್ಡಾಡುವಾಗ್ಲೂ ಅಥವಾ ಯಾವ್ದಾದ್ರೂ ಮರದ ಕಾಂಡದ ಹತ್ತಿರ ನೋಡಿದಾಗ್ಲೂ ಇವು ಸಿಗತ್ತೆ. ಇವುಗಳ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ಇವುಗಳ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ನ ನಿಮಗೆ ಕೊಡೋಣ ಅಂತ ಬಂದಿದ್ದೀನಿ. ಇವುಗಳ ಮೈ ಮೇಲೆ ಇರೋದು ಕೇವಲ ಕವಚ ಅನ್ಕೋಬೇಡಿ, ಅದೊಂದು ಬುಲೆಟ್ ಪ್ರೂಫ್ ಜಾಕೆಟ್ ಇದ್ದಂಗೆ, ತುಂಬಾ ಗಟ್ಟಿಯಾಗಿರುತ್ತೆ ಇದರ ದೇಹದ ಕವಚ. ಇನ್ನು ನಾವು ವೇಸ್ಟ್ ಅಂತ ಬಿಸಾಕುವಂತಹ ಎಲೆ, ಸತ್ತ ಕೀಟಗಳು, ಕೊಳೆತ ಮರಗಳನ್ನ ತಿಂದು ಪರಿಸರವನ್ನ ಸ್ವಚ್ಛವಾಗಿಡುವಂತಹ ನೇಚರ್ ಕ್ಲೀನರ್ಸ್ ಕೂಡ ಇವರು. ಜೀರುಂಡೆಗಳು ಕೋಲಿಯಾಪ್ಟರ್ ಅನ್ನೋ ಕೀಟ ವರ್ಗಕ್ಕೆ ಸೇರಿದಂತಹ ಜೀವಿಗಳು. ಪ್ರಪಂಚದಲ್ಲಿ ಸುಮಾರು 400,000 ಹೆಚ್ಚು ಪ್ರಭೇದದ ಜೀರುಂಡೆಗಳಿವೆ. ಕೀಟ ಪ್ರಪಂಚದಲ್ಲಿ ಇವುಗಳ ಸಂಖ್ಯೆ ಅತ್ಯಧಿಕವಾಗಿದೆ. ಹಾಗೆ ಕೇಳುಗರೆ, ಈ ಜೀರುಂಡೆಯ ದೇಹದ ರಚನೆ ತುಂಬಾನೇ ಕ್ಯೂರಿಯಸ್ ಆಗಿದೆ. ಜೀರುಂಡೆಗಳು ಗಟ್ಟಿಯಾದ ಹೊರಕವಚವನ್ನ ಹೊಂದಿರುತ್ತೆ. ಕೇಳುಗರೆ, ಜೀರುಂಡೆಯ ವಿಶೇಷತೆ ಏನಂದ್ರೆ ಗೊತ್ತಾ? ಇವುಗಳ ಮುಂಭಾಗದ ರೆಕ್ಕೆಗಳು ದಪ್ಪ ಹಾಗೆ ಗಟ್ಟಿಯಾಗಿರುತ್ತೆ. ಅವುಗಳು ಸೂಕ್ಷ್ಮವಾದ ಹಿಂಭಾಗದ ರೆಕ್ಕೆಗಳಿಗೆ ಹಾಗೆ ದೇಹಕ್ಕೆ ರಕ್ಷಣೆಯನ್ನು ಕೂಡ ನೀಡುತ್ತೆ. ಅರ್ಪಿತ, ಜೀರುಂಡೆಯಲ್ಲಿ 400,000 ಹೆಚ್ಚು ಪ್ರಭೇದಗಳಿದೆ ಅಂದ್ಯಲ್ಲ, ಒಂದ್ ಎರಡು ಮೂರು ಹೇಳ್ಬಹುದಾ? ನಾವು ತಿಳ್ಕೊಳ್ತೀವಿ ಅಂತ ನೀವು ಕೇಳ್ತಾ ಇದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಕೇಳುಗರೆ. ಜೀರುಂಡೆಯಲ್ಲಿ ಸಾಕಷ್ಟು ಬಗೆ ಇದೆ. ಅದರಲ್ಲಿ ಒಂದಿಷ್ಟು ಬಗೆ ಯಾವ್ದಪ್ಪ ಅಂದ್ರೆ ಖಡ್ಗ ಜೀರುಂಡೆ, ರೈನೋಸರಸ್ ಬೆಟಲ್ ಅಂತ ಇದನ್ನ ಕರೀತಾರೆ. ಇದರ ತಲೆಯ ಮೇಲೆ ಕೊಂಬಿನಂತಹ ರಚನೆ ಇರುವುದರಿಂದ ಈ ಹೆಸರು ಬಂದಿದೆ. ಇದು ತೆಂಗಿನ ಮರ ಹಾಗೆ ಅಡಿಕೆ ಮರಗಳಿಗೆ ಹಾನಿ ಮಾಡುವಂತಹ ಪ್ರಮುಖ ಕೀಟ ಕೂಡ ಹೌದು. ಮತ್ತೊಂದು ಯಾವ್ದಪ್ಪ ಅಂದ್ರೆ ಹುಲಿ ಜೀರುಂಡೆ, ಟೈಗರ್ ಬೀಟಲ್ ಅಂತ ಕರೀತಾರೆ. ಇದು ಅತ್ಯಂತ ವೇಗವಾಗಿ ಓಡುವಂತಹ ಕೀಟಗಳಲ್ಲಿ ಒಂದಾಗಿದೆ. ಇವುಗಳು ಬೇರೆ ಸಣ್ಣ ಕೀಟಗಳನ್ನ ಬೇಟೆಯಾಡಿ ತಿನ್ನುವ ಪರಭಕ್ಷಕಗಳಾಗಿವೆ. ಹಾಗೆ ಮತ್ತೊಂದು ಯಾವ್ದು ಗೊತ್ತಾ? ಸ್ಟಾರ್ ಬೀಟಲ್. ಅರೆ, ಹೆಸರಲ್ಲೇ ಸ್ಟಾರ್ ನ ಹೊತ್ಕೊ ಬಂದಿದ್ಯಲ್ಲಪ್ಪ ಈ ಒಂದು ಕೀಟ ಅಂತ ನೀವು ಕೇಳ್ಬೋದು. ಹೌದು, ಇದು ತನ್ನ ವಿಶಿಷ್ಟವಾದಂತಹ ಸಾರಿಂಗದ ಕೊಂಬುಗಳಂತಹ ದವಡೆಗಳಿಂದ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಇನ್ನು ವಿಶ್ವದ ಅತ್ಯಂತ ದುಬಾರಿ ಕೀಟಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿದೆ ಈ ಒಂದು ಸ್ಟಾರ್ ಬೀಟರ್ನ. ಹಾಗೆ ಮತ್ತೊಂದು ಯಾವ್ದು ಗೊತ್ತಾ? ಸ್ಟಾರ್ ಹೈವ್ ಬೀಟಲ್. ಇದು ಜೇನುಗೂಡುಗಳಿಗೆ ನುಗ್ಗಿ ಜೇನುತುಪ್ಪ ಹಾಗೆ ಪರಾಗವನ್ನ ತಿನ್ನೋ ಮೂಲಕ ಜೇನು ಕೃಷಿಗೆ ಹಾನಿ ಉಂಟು ಮಾಡುವಂತಹ ಕೀಟ ಆಗಿದೆ. ಕೇಳುಗರೆ, ಇದೊಂದು ರೀತಿ ವಿಶೇಷವಾಗಿದೆ ಅಲ್ವಾ? ಕೀಟಗಳೇ ಕೀಟಗಳಿಗೆ ಮೃತ್ಯು ಹಾಗೆ ಶತ್ರುಗಳಾಗಿ ಇಲ್ಲಿ ಇದೆ. ಕೆಲವೊಮ್ಮೆ ಮನುಷ್ಯನಿಗೆ ಮನುಷ್ಯರೇ ಶತ್ರು ಅಂತ ಹೇಳ್ತಾರಲ್ಲ, ಆ ರೀತಿ ಕೀಟಗಳಿಗೆ ಕೀಟಗಳೇ ಶತ್ರು ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜೀರುಂಡೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಹೇಳೋದು ಬಾಕಿ ಇದೆ, ಖಂಡಿತವಾಗ್ಲೂ ಹೇಳ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷವಾದ ಅತಿಥಿಯ ಬಗ್ಗೆ ಮಾತನಾಡ್ತಾ ಇದ್ದೆ. ಅವರೇನೇ ಜೀರುಂಡೆ, ಬೀಟಲ್ಸ್ ಅಂತ ಕೂಡ ಇದನ್ನ ಕರೀತಾರೆ, ಮಿನಿ ಸೂಪರ್ ಹೀರೋಸ್ ಕೂಡ ಹೌದು. ವಿಚಿತ್ರ ಕೊಂಬುಗಳನ್ನ ಹೊಂದಿದೆ, ವೇಗವಾದ ಓಟಗಾರರು, ಪರಿಸರದ ಕ್ಲೀನರ್ಸ್ ಕೂಡ.

ಹೌದು, ಒಂದ್ ಕಡೆ ರೈತರಿಗೆ ಇವು ಕೆಲವೊಮ್ಮೆ ತಲೆನೋವಾದ್ರೆ ಇನ್ನೊಂದ್ ಕಡೆ ಪರಿಸರದ ಸಮತೋಲನ ಕಾಪಾಡೋದ್ರಲ್ಲಿ ಇವುಗಳ ಪಾತ್ರ ದೊಡ್ಡದು. ನಿಮಗೊತ್ತಾ, ನಾನಾಗ್ಲಿಂದ ಹೇಳ್ತಾ ಇದ್ದೆ, ಜಗತ್ತಿನಲ್ಲಿ ಸುಮಾರು 400,000 ರೀತಿಯ ಜೀರುಂಡೆಗಳಿದ್ದು ಇದ್ರಲ್ಲಿ ಕೆಲವು ಅಪರೂಪದ ಪ್ರಭೇದಗಳು ಅಳಿವಿನಂಚಿನಲ್ಲಿವೆ. ಅದರಲ್ಲೊಂದು ಸ್ಟಾಗ್ ಬೀಟಲ್, ಅಂದ್ರೆ ಕನ್ನಡದಲ್ಲಿ ಸಾರಂಗ ಜೀರುಂಡೆ ಅಂತ ಕರೀತಾರೆ. ಇದು ಕೀಟ ಜಗತ್ತಿನಲ್ಲಿ ಅತ್ಯಂತ ದುಬಾರಿ ಜೀರುಂಡೆಯಾಗಿದ್ದು ಇದರ ಮೌಲ್ಯ ಬರೋಬರಿ 75,00,000 ರೂಪಾಯಿ ಆಗಿದೆ. ಅರೆ, 75,00,000 ಜೀರುಂಡೆನ? ಏನಪ್ಪಾ ಇದು ವಿಶೇಷ ಕತೆ ಅಂತ ನೀವು ಕೇಳೋದಾದ್ರೆ, ಹೌದು ಕೇಳುಗರೆ, ಇದು ಬಲು ಅಪರೂಪವಾಗಿರುವುದಲ್ಲದೆ ಇದನ್ನ ಅದೃಷ್ಟ ಅಂತ ಪರಿಗಣಿಸಲಾಗಿದೆ. ಜಪಾನ್ ನಲ್ಲಿ ಸಾಕು ಪ್ರಾಣಿಯಾಗಿಯೂ ಕೂಡ ಇದನ್ನ ಸಾಕ್ತಾರೆ. ಈ ಸ್ಟಾಗ್ ಬೀಟಲ್ ಅಲ್ಲಿರೋ ವಿಶೇಷತೆ ಏನು, ಯಾಕಿದು ಇಷ್ಟೊಂದು ದುಬಾರಿ ಅಂತ ನೀವು ಕೇಳಬಹುದು ಕೇಳುಗರೆ. ಈ ಸ್ಟಾಗ್ ಬೀಟಲ್ ಅನ್ನು ಅಥವಾ ಸಾರಂಗ ಜೀರುಂಡೆ ಅಂತ ಕರೆಯಬಹುದು. ಕೀಟ ಜಗತ್ನಲ್ಲಿ ದುಬಾರಿ ಇರುವಂತಹ ಈ ಒಂದು ಕೀಟದ ವಿಶೇಷತೆ ಏನು, ಯಾಕಿಷ್ಟು ದುಬಾರಿ ಅಂತ ನೀವು ಕೇಳೋದಾದ್ರೆ, ಸಾರಂಗದ ಹಾಗೆ ಕೊಂಬನ್ನ ಹೊಂದಿರುವಂತಹ ಜೀರುಂಡೆ ಪ್ರಭೇದ ಸ್ಟಾಗ್ ಬೀಟಲ್. ಇದು ಬಹು ಅಪರೂಪವಾಗಿದೆ, ಅಷ್ಟೇ ಅಲ್ಲದೆ ಅದೃಷ್ಟ ಅಂತ ಕೂಡ ಪರಿಗಣಿಸಲಾಗಿದೆ. ಜಪಾನ್ ಅಲ್ಲಿ ಈ ಜೀರುಂಡೆಯನ್ನ ಸಾಕು ಪ್ರಾಣಿಯಾಗಿ ಸಾಕ್ತಾರೆ, ಅದಕ್ಕಾಗಿನೇ ವಿಶೇಷವಾದ ಗೂಡನ್ನ ಮಾಡ್ತಾರೆ. ಜೀರುಂಡೆ ಜಗಳ ಸ್ಪರ್ಧೆಯು ಜಪಾನ್ ದೇಶದಲ್ಲಿ ನಡೆಯುತ್ತೆ. ವೈದ್ಯಕೀಯ ಉದ್ದೇಶಕ್ಕೂ ಈ ಜೀರುಂಡೆಗಳನ್ನ ಬಳಸಲಾಗುತ್ತೆ. 3-7 ವರ್ಷಗಳವರೆಗೆ ಬದುಕುವಂತಹ ಸಾರಂಗ ಜೀರುಂಡೆಗಳು 5-6 ಗ್ರಾಂ ವರೆಗೆ ತೂಗುತ್ತೆ. ಸಾರಂಗ ಬೀಟಲ್ಗಳು ಅಳಿವಿನಂಚಿನಲ್ಲಿವೆ. ಬ್ರಿಟನ್ ದೇಶದಲ್ಲಿ ಮಾತ್ರ ಇವು ಗಮನಾರ್ಹ ಸಂಖ್ಯೆಯಲ್ಲಿದೆ. ವಯಸ್ಕ ಸಾರಂಗ ಜೀರುಂಡೆಗಳು ಸಿಹಿ ದ್ರವಗಳಾದ ಮರದ ಗೋಂದು ಹಾಗೆ ಕೊಳೆತಿರುವಂತಹ ಹಣ್ಣಿನ ರಸವನ್ನ ಸೇವಿಸುತ್ತೆ. ಇವೆ ಅವುಗಳ ಮುಖ್ಯ ಆಹಾರ. ಅವುಗಳ ಲಾರ್ವಾ ಹಂತದಲ್ಲಿ, ಅಂದ್ರೆ ಹುಳುವಾಗಿರುವಾಗ ಸಂಗ್ರಹವಾದಂತಹ ಶಕ್ತಿಯನ್ನ ಅವಲಂಬಿಸಿವೆ. ಹುಳುಗಳಾಗಿದ್ದಾಗ ಇವು ಸತ್ತ ಮರವನ್ನ ತಿನ್ನುತ್ತೆ. ಚೂಪಾದ ದವಡೆಗಳನ್ನ ಮರದ ಒಳಕ್ಕೆ ಹೊಕ್ಕೋಕೆ, ಸ್ಪ್ಲಿಂಟರ್ಗಳನ್ನ ಹೊರತೆಗೆಯೋಕೆ ಬಳಸ್ತಾರೆ. ಈ ಚಟುವಟಿಕೆಯಿಂದ ಜೀವಂತ ಮರಗಳು ಹಾಗೆ ಪೊದೆಗಳಿಗೆ ಯಾವುದೇ ಹಾನಿ ಕೂಡ ಉಂಟಾಗೋದಿಲ್ಲ. ಆದ್ರೂ ಈ ಸಾರಂಗ ಜೀರುಂಡೆ ಬಗ್ಗೆ ಕೇಳುವಾಗ ಖಂಡಿತ ಆತಂಕ ಹಾಗೆ ಆಶ್ಚರ್ಯ ಕೂಡ ಆಗುತ್ತೆ. ಬರೋಬರಿ 75,00,000 ಬೆಲೆ ಅಂದ್ರೆ ಏನಪ್ಪಾ ಇದು ವಿಶೇಷವಾಗಿದೆಯಲ್ಲ ಅಂತ ಅನ್ಸುತ್ತೆ. ಬೆಲೆ ಹಾಗೆ ಬೇಡಿಕೆ ಹೆಚ್ಚಿರೋದ್ರಿಂದ ಸಾರಂಗ ಜೀರುಂಡೆಗಳು ಆತಂಕವನ್ನ ಎದುರಿಸ್ತಾ ಇದೆ. ಜೀರುಂಡೆಗಳನ್ನ ಸಂಗ್ರಹಿಸುವಂತಹ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇದು ಅವುಗಳ ಸಂಖ್ಯೆ ಕಡಿಮೆ ಆಗೋಕೆ ಕಾರಣವಾಗಬಹುದು ಅನ್ನೋ ಆತಂಕ ಕೂಡ ತಲೆದೋರಿದೆ. ಹಾಗೆ ಕೇಳುಗರೆ, ಸಾರಂಗ ಜೀರುಂಡೆಗೆ ಮಾರುಕಟ್ಟೆಯಲ್ಲಿ 75,00,000 ರೂಪಾಯಿ ಬೆಲೆ ಇದೆ ಅನ್ನೋದೇನೋ ನಿಜ. ಹಾಗಂತ ಭಾರತದಲ್ಲಿ ಈ ಜೀರುಂಡೆಯನ್ನ ಸಂಗ್ರಹಿಸಿ ಮಾರಾಟ ಮಾಡುವಂತಿಲ್ಲ. ಒಂದೊಮ್ಮೆ ಸಂಗ್ರಹಿಸಿ ಮಾರಾಟಕ್ಕೆ ಯತ್ನಿಸಿದ್ರೆ ಕಾನೂನು ಕ್ರಮ ಎದುರಿಸಬೇಕಾಗತ್ತೆ. ಯಾಕಂದ್ರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ಪಟ್ಟಿ ಮಾಡಲಾಗಿರುವಂತಹ ಜೀವಿಗಳ ಸಂಗ್ರಹ ಆಗ್ಲಿ ಅಥವಾ ಮಾರಾಟ ಆಗಲಿ ಅಪರಾಧವಾಗಿರುತ್ತೆ. ಪ್ರತಿ ಜೀವಿಯು ಜೀವಜಾಲದಲ್ಲಿ ತನ್ನದೇ ಪಾತ್ರ ಹಾಗೆ ಮಹತ್ವವನ್ನ ಹೊಂದಿರೋದ್ರಿಂದ ಅವುಗಳನ್ನ ಸಂಗ್ರಹಿಸೋದು, ಬಂಧಿಸೋದು ಪ್ರಕೃತಿಗೆ ಮಾಡುವಂತ ಅಪಚಾರ ಆಗತ್ತೆ. ಅದಕ್ಕಾಗಿ ನಮ್ಮ ಭಾರತದಲ್ಲಿ ಕೂಡ ಒಂದಿಷ್ಟು ಕಾನೂನನ್ನ ಮಾಡಿದರೆ ಆ ಕಾನೂನಿನ ಪ್ರಕಾರ ನಾವು ಈ ಸಾರಂಗ ಜೀರುಂಡೆಯನ್ನ ಮಾರುಕಟ್ಟೆಯಲ್ಲಿ ಮಾರೋ ಹಾಗೂ ಇಲ್ಲ, ಹಾಗೆ ಸಾಕು ಹಾಗೂ ಇಲ್ಲ. ಇದು ಖಂಡಿತವಾಗ್ಲೂ ವಿಶೇಷವಾಗಿದೆ ಅಲ್ವಾ? ನಿಜವಾಗ್ಲೂ ಈ ಜೀವಲೋಕದ ಒಟ್ಟು ಪ್ರಭೇದಗಳಲ್ಲಿ ಸುಮಾರು 25% ಜೀರುಂಡೆಗಳ ಪಾಲು ಇದೆ. ಹಾಗಿದ್ರೆ ಈ ಜೀರುಂಡೆಗಳ ಬಗ್ಗೆ ಮತ್ತೊಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಪ್ರೀತಿಯ ಕೇಳುಗರೆ, ಇವತ್ತು ಜೀರುಂಡೆಗಳ ಬಗ್ಗೆ ಮಾತನಾಡ್ತಾ ಇದ್ದೆ. ಅದರಲ್ಲೂ ಕೆಲವು ಜೀರುಂಡೆ ಎಷ್ಟು ದುಬಾರಿ ಆಗಿದೆ ಅಲ್ವಾ. ಪರಿಸರದ ಕ್ಲೀನರ್ಸ್ ಆಗಿದ್ರು ಕೂಡ ಇವುಗಳಿಗೆ ಸಿಕ್ಕಾಪಟ್ಟೆ ಬೆಲೆ ಕೂಡ ಇದೆ. ಇನ್ನು ವಿಶೇಷವಾಗಿ ಈ ಸಾರಂಗ ಜೀರುಂಡೆ ಇದೆಯಲ್ಲ, ಇದಕ್ಕೆ ಬರೋಬರಿ ಡಿಮ್ಯಾಂಡ್ ಅಪ್ಪು ಡಿಮ್ಯಾಂಡ್. ನೋಡಕ್ ಎಷ್ಟು ಭಯಾನಕವಾಗಿರುತ್ತೆ ಗೊತ್ತಾಯ್ ಕೀಟ. ಗಂಡು ಸಾರಂಗ ಅಥವಾ ಜಿಂಕೆಗಳಿಗಿರುವ ಕವಲುಡಿದ ಕೋಡುಗಳಿವೆ ಅಲ್ಲ, ಅಕಸ್ಮಾತ್ ನಾವೇನಾದ್ರೂ ಇದನ್ನ ಕೈ ಎತ್ಕೊಂಡ್ರೆ ನಮ್ಮ ಬೆರಳನ್ನೇ ಕತ್ತರಿಸಬಹುದೇ ಅಂತೆಲ್ಲ ನಮ್ಮ ಮನದಲ್ಲಿ ಹಲವಾರು ಪ್ರಶ್ನೆಯನ್ನ ಮೂಡಿಸುತ್ತೆ ಈ ಒಂದು ಸಾರಂಗ ಜೀರುಂಡೆಯನ್ನ ನೋಡುವಾಗ. ಆದ್ರೆ ಇವು ಕೋಡುಗಳಲ್ಲ, ಇವಕ್ಕಿರುವ ಎರಡು ದವಡೆಗಳು. ಇವಕ್ಕೆ ಸ್ಟಾಗ್ ಬೀಟಲ್ ಅಂತ ಕೂಡ ಕರೀತಾರೆ. ನಾನು ಇದಕ್ಕೆ ಸಾರಂಗ ಜೀರುಂಡೆ ಅಂತ ಹೆಸರಿಸಿದ್ದೇನೆ. ಲ್ಯುಕಾನಿಡೆ ಇದರ ಕುಟುಂಬ. ಇಂಥ ಬಲಿಷ್ಠ ಭಯಾನಕ ದವಡೆಗಳಿದ್ರೂ ಇವು ಮನುಷ್ಯರಿಗಾಗ್ಲಿ ಅಥವಾ ಬೇರೆ ಕೀಟಗಳಿಗಾಗ್ಲಿ ಯಾವುದೇ ಹಾನಿಯನ್ನುಂಟು ಮಾಡೋದಿಲ್ಲ. ಯಾಕಂದ್ರೆ ಇದು ಪರಭಕ್ಷಕ ಕೀಟವೂ ಅಲ್ಲ, ಇದು ಪ್ರೌಢ ಜೀರುಂಡೆಗಳು. ತಿನ್ನೋದು ಕೊಳೆತ ಹಣ್ಣನ್ನ, ಹಂಪಲುಗಳನ್ನ, ಹಾಗೆ ಮರದಿಂದ ಸೋರುವಂತ ಅಂಟಿನ ರಸವನ್ನ ಮಾತ್ರ. ಇದೊಂದು ರೀತಿಯ ಸಾಧು ಕೀಟ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಇಷ್ಟು ಭಯಾನಕವಾದಂತಹ ದವಡೆಗಳಿವೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಯಾಕಪ್ಪ ಅಂದ್ರೆ ತನ್ನ ಆಹಾರ ಇತರ ಕೀಟಗಳನ್ನ ಕಸಿದುಕೊಳ್ಳಬಾರದಂತ ಜಗಳವಾಡೋಕೆ ಈ ದವಡೆಗಳು ಒಂದೆಡೆ ಸಹಾಯವಾದ್ರೆ ಮತ್ತೊಂದೆಡೆ ಬಹಳ ಮುಖ್ಯವಾದ ದೃಶ್ಯಾವಳಿಗಳನ್ನ ನಾವು ನೋಡಬಹುದಾಗಿದೆ. ಗಂಡು ಹೆಣ್ಣಿನ ಸಮಾಗಮದ ಸಮಯದಲ್ಲಿ ಹೆಣ್ಣು ಜೀರುಂಡೆಯು ಗಂಡನ್ನ ಆಕರ್ಷಿಸೋಕೆ ವಿಶೇಷವಾದ ರಾಸಾಯನಿಕ ವಸ್ತುವನ್ನ ದೇಹದಿಂದ ಹೊರಸೂಸುತ್ತೆ. ಇದಕ್ಕನುಗುಣವಾಗಿ ಆ ಸಮಯಕ್ಕೆ ಎರಡು ಅಥವಾ ಮೂರು ಗಂಟೆಗಳೇನಾದ್ರೂ ಎದುರಾದ್ರೆ ಅಲ್ಲಿ ಹೆಣ್ಣನ್ನ ಪಡೆಯೋಕೆ ಯುದ್ಧನೇ ಶುರುವಾಗುತ್ತೆ. ಇದು ಮನುಷ್ಯರಲ್ಲಷ್ಟೇ ಅಲ್ಲದೆ ಕೀಟಗಳಲ್ಲಿರೋದು ವಿಸ್ಮಯನೇ. ಗಂಡುಗಳ ನಡುವಣ ಸಮರ ಶುರುವಾಗುತ್ತೆ. ಈ ಯುದ್ಧದಲ್ಲಿ ಪ್ರಬಲ ಗಂಡು ತನ್ನ ದವಡೆಗಳಿಂದ ದುರ್ಬಲ ಗಂಡನ್ನ ಮೇಲಕ್ಕೆತ್ತಿ ಎಸೆಯುತ್ತೆ. ಆಗ ಹೆಣ್ಣು ತಾನು ಯಾವ ಗಂಡನ್ನ ಆರಿಸಿಕೊಳ್ಬೇಕೆಂಬ ಆಯ್ಕೆ ಮಾಡ್ಕೊಳ್ಳುತ್ತೆ. ನಿರ್ಧಾರ ಅದರತ್ತೆ. ನೋಡಿ, ಇದರಲ್ಲೂ ಕೂಡ ಸ್ವಯಂವರ ಎಲ್ಲ ನಡೆಯುತ್ತೆ, ಎಷ್ಟು ಚೆನ್ನಾಗಿ ನಡೆಯುತ್ತೆ ಅಂತ ವಿವರಿಸ್ತಾ ಇದಾರೆ. ಹಾಗೆ ಕೇಳುಗರೆ, ಈ ಒಂದು ಬೀಟಲ್ ಅಥವಾ ಜೀರುಂಡೆ ನೋಡೋಕೆ ಸಣ್ಣ ಕೀಟ ಆದ್ರೂ ಅದರ ಬೆಲೆಗಳು ಬೆಚ್ಚಿ ಬೀಳುವಂತದ್ದು. ನಾನಾಗ್ಲೇ ಹೇಳ್ತಾ ಇದ್ದೆ, ವಿಶ್ವದಲ್ಲೇ ಅತ್ಯಂತ ದುಬಾರಿ ಕೀಟವೆಂದ್ರೆ ಅದು ಸಾರಂಗ ಜೀರುಂಡೆ ಅಂತ. ಇನ್ನು ಈ ಜೀರುಂಡೆಗಳು ಪರಿಸರದಲ್ಲಿ ಸಿಕ್ಕಾಪಟ್ಟೆ ಮಹತ್ವವನ್ನ ಹೊಂದುತ್ತೆ. ಕೆಲವು ಜೀರುಂಡೆಗಳು ರೈತರ ಬೆಳೆಗಳಿಗೆ ಹಾನಿ ಮಾಡುವ ಪೀಡುಗಳಾದ್ರೆ, ಉದಾಹರಣೆಗೆ ಕಡಗ ಜೀರುಂಡೆ ಇರಬಹುದು. ಇನ್ನು ಕೆಲವೊಂದು ಕೀಟಗಳನ್ನ ತಿಂದು ಬೆಳೆಯುವ ಮೂಲಕ ರೈತರಿಗೆ ಉಪಕಾರಿ ಕೂಡ ಆಗುತ್ತೆ. ಅದಕ್ಕೆ ಉದಾಹರಣೆ ಅಂದ್ರೆ ಹುಲಿ ಜೀರುಂಡೆ. ನೋಡಿ, ಇದರಲ್ಲಿ ಜೀರುಂಡೆ ಎಲ್ಲ ಎರಡು ಬಗೆ ಇದೆ. ಕಡ್ಗ ಜೀರುಂಡೆ ರೈತನಿಗೆ ತೊಂದರೆ ಕೊಡುತ್ತೆ, ಅದೇ ಹುಲಿ ಜೀರುಂಡೆ ರೈತನಿಗೆ ಸಹಾಯಕಾರಿಯಾಗಿ ಕೂಡ ಇರುವಂತದ್ದು. ಇನ್ನು ಇವುಗಳು ಸತ್ತ ಮರಗಳನ್ನ ಹಾಗೆ ಕೊಳೆಯುವ ವಸ್ತುಗಳನ್ನ ತಿನ್ನೋ ಮೂಲಕ ಪರಿಸರವನ್ನ ಸ್ವಚ್ಛಗೊಳಿಸುತ್ತೆ. ಇವುಗಳ ಜೀವನ ಚಕ್ರ ಮೊಟ್ಟೆ, ಲಾರ್ವಾ, ಕೋಶಾವಸ್ಥೆ ಅಂದ್ರೆ ಪೂಪ, ಹಾಗೆ ಪ್ರೌಢ ಜೀರುಂಡೆ ಅನ್ನೋ ಹಂತಗಳನ್ನ ಒಳಗೊಂಡಿರುತ್ತೆ. ಇನ್ನು ಜಪಾನ್ನಂತಹ ದೇಶಗಳಲ್ಲಿ ಕೆಲವು ಜೀರುಂಡೆಗಳನ್ನ ಅಂದ್ರೆ ಸ್ಟಾಗ್ ಬೀಟಲ್ ಅದೃಷ್ಟ ಅಂತ ನಂಬಿ ಸಾಕು ಪ್ರಾಣಿಗಳಂತೆ ಸಾಕುವ ಪದ್ಧತಿ ಕೂಡ ಇದೆ. ಜೀರುಂಡೆಗಳು ಪ್ರಪಂಚದ ಬಹುತೇಕ ಎಲ್ಲಾ ಪರಿಸರಗಳಲ್ಲೂ ಅಂದ್ರೆ ಅರಣ್ಯಗಳು, ಹೊಲಗಳು, ಜಲಮೂಲಗಳ ಹತ್ತಿರ ಕೂಡ ಕಂಡು ಬರುತ್ತೆ. ಸೊ ಕೇಳುಗರೆ, ಈಗ ನೀವು ಜೀರುಂಡೆ ಬಗ್ಗೆ ಕೇಳಿರುವಂತಹ ವಿಷಯವನ್ನ ಗಮನದಲ್ಲಿ ಇಟ್ಕೊಂಡಾಗ ನೆಕ್ಸ್ಟ್ ಟೈಮ್ ಜೀರುಂಡೆ ಏನಾದ್ರೂ ಕಂಡ್ರೆ, ಅರೆ ಈ ಒಂದು ಜೀವಿ ಇಷ್ಟೊಂದು ವಿಶೇಷತೆಯನ್ನ ಹೊಂದಿದೆಯಾ ಅಂತ ನಿಮಗೆ ಅನ್ನಿಸ್ಬಹುದು ಅಲ್ವಾ. ಹೌದು, ಕೆಲವರು ಜೀರುಂಡೆ ನೋಡಿ ಭಯನೂ ಕೂಡ ಪಡ್ತಾರೆ, ಇನ್ ಕೆಲವರು ಧೈರ್ಯದಿಂದ ಮುನ್ನುಗ್ತಾರೆ. ಆದ್ರೂ ಈ ಜೀರುಂಡೆಗಳ ಬಗ್ಗೆ ಕೇಳುವಾಗ ತುಂಬಾ ವಿಶೇಷ ಅಂತ ಅನ್ಸುತ್ತೆ. ಹಾಗಿದ್ಮೇಲೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಈ ಜೀರುಂಡೆಗಳ ಬಗ್ಗೆ ಕೊಟ್ಟಂತಹ ಮಾಹಿತಿ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-309-0309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೇ ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
4: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ?
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಎಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ ಅಂತಾನೆ ಹೇಳಬಹುದು. ಕೆಲವರು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗೋದಕ್ಕೆ ಇಷ್ಟಪಟ್ಟರೆ, ಇನ್ನು ಕೆಲವರು ಪಾರಂಪರಿಕ ಕ್ಷೇತ್ರಗಳು, ಐತಿಹಾಸಿಕ ತಾಣಗಳು, ಹಾಗೆ ಬೆಟ್ಟ, ಗುಡ್ಡ, ನದಿ, ಬೀಚಸ್, ಜಲಪಾತ, ಈ ರೀತಿಯಾಗಿ ಒಬ್ಬೊಬ್ರು ಒಂದೊಂದು ಕಡೆ ಹೋಗೋದಕ್ಕೆ ಇಷ್ಟಪಡ್ತಾರೆ. ಒಟ್ಟಿನಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಟ್ರಾವೆಲಿಂಗ್ ಅಂದರೆ ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ. ನಿಮಗೂ ಕೂಡ ಟ್ರಾವೆಲಿಂಗ್ ಅಂದರೆ ಇಷ್ಟ ಆಗುತ್ತಲ್ವಾ? ಓಕೆ, ಚಾನ್ಸ್ ಸಿಕ್ಕಾಗೆಲ್ಲ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು. ಎಲ್ಲಾದರೂ ಓಕೆ, ದೂರನೇ ಹೋಗಬೇಕು ಅಂತಿಲ್ಲ, ಹತ್ತಿರದ ಪ್ಲೇಸ್ಗಳಿಗಾದರೂ ಟ್ರಾವೆಲ್ ಮಾಡ್ತಾ ಇರಬೇಕು. ಯಾಕೆ ಗೊತ್ತಾ? ಟ್ರಾವೆಲಿಂಗ್ ಮಾಡೋದ್ರಿಂದ ನಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ಲೈಫಲ್ಲಿ ಒಂಥರ ರಿಫ್ರೆಶ್ಮೆಂಟ್ ಸಿಗುತ್ತೆ, ಹೊಸ ವಿಷಯ ಏನೋ ತಿಳ್ಕೊಂಡಂಗೆ ಆಗುತ್ತೆ, ಹಾಗೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಟ್ರಾವೆಲಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು. ದೇಶ ಸುತ್ತು ಕೋಶ ಹೌದು ಅಂತ ಹೇಳಿ ಹಿರಿಯರೇ ಹೇಳಿಲ್ವಾ? ಹಾಗೆ ಸ್ನೇಹಿತರೆ, ನಾನು ಇವತ್ತು ನಿಮಗಾಗಿ ಒಂದು ಅದ್ಭುತವಾಗಿರುವಂತಹ ಸ್ಥಳದ ಬಗ್ಗೆ, ಅದ್ಭುತವಾಗಿರುವ ಜಾಗದ ಬಗ್ಗೆ ಪರಿಚಯಿಸೋಣ ಅಂತ ಇದ್ದೀನಿ. ಹಾಗೆ ಇವತ್ತು ನಾನು ನಿಮಗೆ ಪರಿಚಯಿಸ್ತಾ ಇರುವುದು ಒಂದು ಗಂಟೆಯ ಬಗ್ಗೆ. ಏನು ಗಂಟೆ ಬಗ್ಗೆನ? ಟ್ರಾವೆಲರ್ಸ್ ಡೈರಿಗೂ ಗಂಟೆಗೂ ಏನು ಸಂಬಂಧ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಸಂಬಂಧ ಇದೆ. ಅದು ಕೂಡ ನಮ್ಮ ದೇಶದಲ್ಲಿರುವಂತಹ ಗಂಟೆಯಲ್ಲ, ಅಮೇರಿಕಾದಲ್ಲಿರುವಂತಹ ಗಂಟೆ. ಹೌದು, ಅಮೇರಿಕದಲ್ಲಿರುವ ಲಿಬರ್ಟಿ ಬೆಲ್ನ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇದನ್ನ ಸ್ವಾತಂತ್ರ್ಯ ಮತ್ತು ನ್ಯಾಯದ ಸಂಕೇತವಾಗಿ ಸೂಚಿಸಲಾಗುತ್ತೆ. ಇದು ಪೆನ್ಸಿಲ್ವಿಯಾ ರಾಜ್ಯದ ಫಿಲಿಡೆಲ್ಫಿಯಾ ನಗರದಲ್ಲಿ ಇದೆ. ಇದೊಂದು ಐತಿಹಾಸಿಕ ಘಂಟೆಯಾಗಿದೆ. ಲಿಬರ್ಟಿ ಬೆಲ್ ಏನಿದೆ, ಇದು ಅಮೆರಿಕದ ಸ್ವಾತಂತ್ರ್ಯ ಹೋರಾಟದ ಪ್ರಮುಖವಾದ ಒಂದು ವಸ್ತುವಾಗಿದೆ. ಈ ಘಂಟೆಯನ್ನ 1751 ತಯಾರಿಸಲಾಯಿತು. ಅಮೆರಿಕದ ಸ್ವಾತಂತ್ರ್ಯ ಘೋಷಣೆಯಾದಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೋದನ್ನ ಜನರಿಗೆ ತಿಳಿಸೋದಕ್ಕೆ ಈ ಘಂಟೆಯನ್ನ ಬಾರಿಸಲಾಯಿತು. ಹಾಗಿದ್ರೆ ಈ ಒಂದು ಘಂಟೆಯ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಹಾಗೆ ಈ ಘಂಟೆ ಏನಿದೆ ಇದನ್ನ ನೋಡೋದಕ್ಕೆ ಸಾಕಷ್ಟು ಮಂದಿ ಪ್ರವಾಸಿಗರು ಹೋಗೋದನ್ನ ನೋಡಬಹುದಾಗಿದೆ. ಹಾಗಿದ್ರೆ ಇದರ ಬಗ್ಗೆ, ಈ ಸ್ಥಳದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನ ತಿಳಿಸೋದಕ್ಕೆ ನಮ್ ಜೊತೆ ಇವತ್ತು ಆ ಸ್ಥಳಕ್ಕೆ ಭೇಟಿ ನೀಡಿ ಬಂದಂತಹ ಶಿವಮೊಗ್ಗದ ಗಾಯತ್ರಿ ದೇವಿ ಸಜ್ಜನ್ ಅವರು ಇದ್ದಾರೆ. ಹಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಈ ಸ್ಥಳದ ಬಗ್ಗೆ, ಈ ಬೆಲ್ನ ಬಗ್ಗೆ ಎಲ್ಲ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಮನೆ ಮೋಹನ ಮನೆ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಲಿಬರ್ಟಿ ಬೆಲ್, ಅಮೆರಿಕದಲ್ಲಿರುವಂತಹ ಲಿಬರ್ಟಿ ಬೆಲ್ ನ ಬಗ್ಗೆ ಹೇಳ್ತಾ ಇದ್ದೆ. ಹಾಗೆ ನಾನಾಗ್ಲೇ ಹೇಳ್ತಾ ಇದ್ದೆ ಈ ಒಂದು ಬೆಲ್ ನ ಬಗ್ಗೆ, ಈ ಸ್ಥಳದ ಬಗ್ಗೆ, ವಿಶೇಷತೆಯ ಬಗ್ಗೆ ಎಲ್ಲ ತಿಳಿಸ್ಲಿಕ್ಕೆ ನಮ್ ಜೊತೆ ಇವತ್ತು ಶಿವಮೊಗ್ಗದ ಗಾಯತ್ರಿ ದೇವಿ ಸಜ್ಜನ್ ಅವರು ಇದ್ದಾರೆ. ಹಾಗೆ ಅವರು ಈ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಬಂದಿದ್ದಾರೆ ಅನ್ನೋದಾಗಿ ಹೇಳ್ತಾ ಇದ್ದೆ. ಸೊ ಹಾಗಿದ್ರೆ ಗಾಯತ್ರಿ ದೇವಿ ಸಜ್ಜನ್ ಅವರ ಮಾತುಗಳನ್ನ ಕೇಳೋಣ. ಈ ಸ್ಥಳದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಅವರಿಂದ ತಿಳ್ಕೊಳ್ಳೋಣ.
3: ಢಣ ಢಣ ಗಂಟೆ ಬಾರಿಸಿತು, ಟ್ರಿನ್ ಟ್ರಿನ್ ಟ್ರಿನ್ ಟ್ರಿನ್ ಅಲಾರಾಮ್ ಗಂಟೆ ನಸುಕಿನಲ್ಲಿ ನನ್ನನ್ನು ಎಚ್ಚರಿಸಿತ್ತು. 5 ಗಂಟೆಗೆ ಎದ್ದು ಬಿಳಿಯ ಉಡುಪು ತೊಟ್ಟು ಯೋಗ ತರಗತಿಗೆ ಹೋಗಲು ಸಿದ್ಧಳಾದೆ. ಟನ್ ಟನ್ ಟನ್ ಟನ್ ಎಂಬ ಗಂಟೆಯ ಸದ್ದು ದನಗಳ ಕುತ್ತಿಗೆ ಕಟ್ಟಿದ್ದ ಗಂಟೆಗಳಿಂದ ಕೇಳಿ ಬರುತ್ತಿತ್ತು. ಗೋಪಾಲಕನು ದನಗಳನ್ನು ಮೇಯಿಸಲು ಕಾಡಿಗೆ ತೆರಳುತ್ತಿದ್ದ. ಆ ಗಂಟೆಗಳ ಕಿಣಿಕಿಣಿನಾದವೇ ದನಗಳ ಠಾವು ತೋರುತ್ತಿದ್ದ ದಿಕ್ಸೂಚಿಯಾಗಿತ್ತು. ಗೋಧೂಳಿ ಸಮಯವಾಗುತ್ತಿದ್ದಂತೆ ದನದ ಮಂದೆಯನ್ನು ಹೊಡೆದುಕೊಂಡು ಹಳ್ಳಿಯತ್ತ ಸಾಗುತ್ತಿದ್ದ. ಢಣ ಢಣ ಗಂಟೆ ಬಾರಿಸಿತು, ಮಕ್ಕಳೆಲ್ಲ ಶಾಲೆಗೆ ಓಡಿದರು. ಶಾಲೆಯ ಅಂಗಳದಲ್ಲಿ ನಿಂತು ಪ್ರಾರ್ಥನೆ ಸಲ್ಲಿಸಿದರು, ರಾಷ್ಟ್ರಗೀತೆ ಹಾಡಿದರು, ತಮ್ಮ ತಮ್ಮ ತರಗತಿಗಳಲ್ಲಿ ಕುಳಿತು ಅಂದಿನ ಪಾಠ ಕಲಿತರು. ಸಂಜೆಯ ಗಂಟೆ ಮೊಳಗುತ್ತಲೇ ಮನೆಯತ್ತ ಧಾವಿಸಿದರು. ಹಾದಿಯಲ್ಲಿ ಮಕ್ಕಳನ್ನು ತಿಂಡಿ ತಿನಿಸಿನ ಗಂಟೆ, ಕುಲ್ಫಿ ಐಸ್ ಕ್ರೀಮ್ ಗಂಟೆ, ಕಾಟನ್ ಕ್ಯಾಂಡಿ ಗಂಟೆ ಎಂದು ಕೂಗಿ ಕರೆಯುವ ಗಂಟೆಗಳು ಆಕರ್ಷಿಸಿದ್ದವು. ಢಣ ಢಣ ಢಣ ಢಣ ಎಂದು ಅರಮನೆಯ ಮುಂದೆ ಕಟ್ಟಿದ್ದ ನ್ಯಾಯದ ಗಂಟೆಯು 3 ಬಾರಿ ಮೊಳಗಿತ್ತು. ನ್ಯಾಯಾಧೀಶರ ಸ್ಥಾನದಲ್ಲಿ ಕುಳಿತ ಅರಸನು ಹಾಗೂ ಆ ಊರಿನ ಪ್ರಮುಖರು ತಕ್ಷಣವೇ ಅಲ್ಲಿಗೆ ಬಂದರು. ಗಂಟೆ ಬಾರಿಸಿದವನು ತನಗೆ ಆದ ಅನ್ಯಾಯವನ್ನು ಅರಸನ ಮುಂದೆ ತೋಡಿಕೊಂಡರು. ಅರಸನು ತನ್ನ ಮಂತ್ರಿಗಳೊಡನೆ ಸಮಾಲೋಚನೆ ಮಾಡಿ ಅವನಿಗೆ ನ್ಯಾಯ ಕೊಡಿಸಿದರು. ಹೀಗಿತ್ತು ಜಾನಪದ ಕಥೆಯೊಂದರಲ್ಲಿ ಅರಮನೆಯ ಮುಂದೆ ಕಟ್ಟಿದ್ದ ಗಂಟೆ ಜನರ ಪಾಲಿಗೆ ನ್ಯಾಯ ದೇವತೆಯಾದ ಕಥೆ. ಢಣ್ ಢಣ್ ಎಂದು ಮೊಳಗಿತ್ತು ಚರ್ಚ್. ಚರ್ಚ್ ಮುಂದಿದ್ದ ದೊಡ್ಡದಾದ ಗಂಟೆ. ಕ್ರೈಸ್ತರೆಲ್ಲ ಯೇಸುವಿಗೆ ಪ್ರಾರ್ಥನೆ ಸಲ್ಲಿಸಲು ಚರ್ಚಿನೊಳಗೆ ನಡೆದರು. ನಮ್ಮ ಪಾಪಗಳನ್ನೆಲ್ಲ ಮನ್ನಿಸು ತಂದೆ ಎಂದು ಮಂಡಿಯೂರಿ ನಿಶ್ಶಬ್ದವಾಗಿ ಪ್ರಾರ್ಥನೆ ಸಲ್ಲಿಸಿದರು. ಹೀಗೆ ಗಂಟೆಯ ಬೃಹತ್ ಗ್ರಂಥವನ್ನೇ ಬರೆಯಬಹುದು. ನಾನು ಅಮೆರಿಕಕ್ಕೆ ಭೇಟಿ ನೀಡಿದಾಗ ನೋಡಿದ ಫಿಲಡೆಲ್ಫಿಯಾದಲ್ಲಿರುವ ಲಿಬರ್ಟಿ ಬೆಲ್, ಅಂದರೆ ಸ್ವಾತಂತ್ರ್ಯದ ಗಂಟೆಯ ಬಗ್ಗೆ ತಿಳಿಯೋಣ ಬನ್ನಿ. ಇಂದು ಅಮೆರಿಕಾದ ಸ್ವಾತಂತ್ರ್ಯ ಮತ್ತು ದಾಸ್ಯದಿಂದ ಬಿಡುಗಡೆಯ ಸಂಕೇತವಾಗಿ ಈ ಗಂಟೆಯು ನಿಲ್ಲುತ್ತದೆ. ಈ ಗಂಟೆಯ ಮೇಲ್ಭಾಗದಲ್ಲಿ ಬೈಬಲ್ನಿಂದ ಆಯ್ದ ಸಾಲನ್ನು ಕೆತ್ತಲಾಗಿದೆ. ದೇಶದಾದ್ಯಂತ ಹಾಗೂ ಇಲ್ಲಿ ನೆಲೆಸಿರುವ ಎಲ್ಲ ನಿವಾಸಿಗಳಿಗೆ ಸ್ವಾತಂತ್ರ್ಯವನ್ನು ಸಾರಿರಿ. ಇದರ ತೂಕ ಎಷ್ಟು ಗೊತ್ತೇ? ಸುಮಾರು 943 kg. ಇದನ್ನು ತಾಮ್ರ, ತವರ, ಸೀಸ, ಚಿನ್ನ ಹಾಗೂ ಬೆಳ್ಳಿಯ ಮಿಶ್ರಣದಿಂದ ತಯಾರಿಸಲಾಗಿದೆ. ಜುಲೈ 8, 1776 ಅಮೆರಿಕಾದ ಸ್ವಾತಂತ್ರ್ಯ ಘೋಷಣೆ ಮಾಡಲು ಈ ಗಂಟೆಯನ್ನು ಬಾರಿಸಲಾಯಿತು. ಹಾಗಾಗಿ ಇದಕ್ಕೆ ಸ್ವಾತಂತ್ರ್ಯದ ಗಂಟೆ ಎಂದು ಹೆಸರಿಸಲಾಯಿತು. ಅಮೆರಿಕಾದ ಅಂತರ್ಯುದ್ಧ, ಅಂದರೆ ಸಿವಿಲ್ ವಾರ್ ನಂತರ ದೇಶವನ್ನು ಮತ್ತೆ ಒಗ್ಗೂಡಿಸಲು ಮತ್ತು ಜನರ ಮನಸ್ಸಿನಲ್ಲಿ ದೇಶಪ್ರೇಮ ಮೂಡಿಸಲು ಈ ಗಂಟೆಯನ್ನು ರೈಲಿನಲ್ಲಿ ದೇಶದಾದ್ಯಂತ ಪ್ರದರ್ಶನಕ್ಕೆ ಕೊಂಡೊಯ್ಯಲಾಯಿತು. ಆದರೆ ಇದರ ಮೇಲೆ ದೊಡ್ಡದಾದ ಬಿರುಕು ಮೂಡತೊಡಗಿದ್ದುದರಿಂದ ಈ ಗಂಟೆಯನ್ನು ಈಗ ಬಾರಿಸುವುದಿಲ್ಲ. ಬದಲಿಗೆ ಪ್ರತಿ ವರ್ಷ ಅಮೆರಿಕಾದ ಸ್ವಾತಂತ್ರ್ಯ ದಿನಾಚರಣೆಯಂದು ಸ್ವಾತಂತ್ರ್ಯ ಹೋರಾಟಗಾರರ ವಂಶಸ್ಥರು ಬಂದು ಈ ಗಂಟೆಯನ್ನು 13 ಬಾರಿ ಅತ್ಯಂತ ಹಗುರಾಗಿ ತಟ್ಟುತ್ತಾರೆ. ಇದು ಅಮೆರಿಕಾದ 13 ರಾಜ್ಯಗಳನ್ನು ಸಂಕೇತಿಸುವುದು.
0: ಕೇಳಿದ್ರಲ್ವ ಸ್ನೇಹಿತರೆ, ಅಮೆರಿಕಾದ ಲಿಬರ್ಟಿ ಬೆಲ್ ಬಗ್ಗೆ ತುಂಬಾ ಚೆನ್ನಾಗಿ ಗಾಯತ್ರಿ ಸಜ್ಜನ್ ಅವರು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರು ಅಲ್ವಾ? ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಹಾಗೇನೆ ಲಿಬರ್ಟಿ ಬೆಲ್ ಬಗ್ಗೆ, ಇಲ್ಲಿನ ಇತಿಹಾಸದ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಅಮೆರಿಕದಲ್ಲಿರುವಂತಹ ಲಿಬರ್ಟಿ ಬೆಲ್ ಬಗ್ಗೆ ಹೇಳ್ತಾ ಇದೆ. ಸೊ ಹಾಗಿದ್ರೆ ಅಮೆರಿಕದ ಲಿಬರ್ಟಿ ಬೆಲ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಗಾಯತ್ರಿ ಸಜ್ಜನ್ ಅವರಿಂದ ತಿಳ್ಕೊಳ್ಳೋಣ.
3: ಗಂಟೆಯ 8ನೇ ಓಗಡಿಯಾರ, ಬೆಳ್ಳಿಯ ಬಣ್ಣದ ಗೋಲಾಕಾರ, ವೇಳೆಯ ತಿಳಿಯಲು ನೀನಾಧಾರ. ಟಿಕ್ ಟಿಕ್ ಗೆಳೆಯ, ಟಿಕ್ ಟಿಕ್ ಟಿಕ್. ದಿನಕರ ದೇಸಾಯಿಯವರ ಈ ಶಿಶುಗೀತೆಯನ್ನು ಕೇಳದವರಾರು? ಈಗ ನಾನು ನಿಂತಿರುವುದು ಎಲ್ಲಿ ಗೊತ್ತೇ? ಸೂರ್ಯ ಮುಳುಗದ ನಾಡು ಎಂದೇ ಹೆಸರಾಗಿದ್ದ ಬ್ರಿಟಿಷರ ನಾಡಿನಲ್ಲಿರುವ ಲಂಡನ್ನಿನ ಸಾಂಸ್ಕೃತಿಕ ಹೆಮ್ಮೆಯಾದ ಬಿಗ್ ಬೆನ್ ಮುಂದೆ ಈ ಗಂಟೆಯ ನಿರ್ಮಾಣ ಕಾರ್ಯದ ಉಸ್ತುವಾರಿ ಹೊತ್ತಿದ್ದ ಕಮಿಷನರ್ ಬೆಂಜಮಿನ್ ಹಾಲ್ ಅತ್ಯಂತ ಎತ್ತರ ಹಾಗೂ ದಪ್ಪ ಇದ್ದುದರಿಂದ ಕಾರ್ಮಿಕರು ಅವನನ್ನು ಪ್ರೀತಿಯಿಂದ ಬಿಗ್ ಬೆನ್ ಎಂದು ಕರೆಯುತ್ತಿದ್ದರು. ಹಾಗಾಗಿ ಈ ಗಡಿಯಾರ ಬಿಗ್ ಬೆನ್ ಎಂಬ ಹೆಸರಿನಿಂದಲೇ ಕರೆಯಲ್ಪಟ್ಟಿತು. ಲಂಡನ್ನಿನ ಬ್ರಿಟಿಷ್ ಪಾರ್ಲಿಮೆಂಟಿನ ಮುಂಭಾಗದಲ್ಲಿರುವ ಎಲಿಜಬೆತ್ ಗೋಪುರದ ಮಧ್ಯೆ ಇರುವುದೇ ಈ ಗಡಿಯಾರ. ಈ ಗೋಪುರವು 316 ಎತ್ತರವಿದ್ದು ಈ ಗೋಪುರದ ಮಧ್ಯೆ ಇರುವ ಗಡಿಯಾರದ ತೂಕ 13.7 ಕೆಜಿ ಇದೆ. ಗಡಿಯಾರದ ನಿಮಿಷದ ಮುಳ್ಳು 14 ಇದ್ದು ಗಂಟೆಯ ಮುಳ್ಳು 9 ಇದೆ. ಗಡಿಯಾರದ ಸುತ್ತಲೂ ಯುನೈಟೆಡ್ ಕಿಂಗ್ಡಮ್ನ 4 ರಾಷ್ಟ್ರಗಳ ರಾಷ್ಟ್ರೀಯ ಲಾಂಛನಗಳಾದ ಇಂಗ್ಲೆಂಡಿನ ರೋಸ್, ಸ್ಕಾಟ್ಲ್ಯಾಂಡಿನ ಥಿಸಲ್, ಐರ್ಲ್ಯಾಂಡಿನ ಶ್ಯಾಮ್ರಾಕ್ ಮತ್ತು ವೇಲ್ಸ್ನ ಲೀಕ್ ಇವುಗಳನ್ನು ಕೆತ್ತಲಾಗಿದೆ. ಈ ಗಡಿಯಾರವು ಮೊದಲ ಬಾರಿಗೆ ಟಿಕ್ ಟಿಕ್ ಎಂದು ಉಲಿಯುತ್ತಾ May 31, 1859 ತನ್ನ ಕಾರ್ಯವನ್ನು ಆರಂಭಿಸಿತು. ಇಂದಿಗೂ ಇದು ಟಿಕ್ ಟಿಕ್ ಟಿಕ್ ಟಿಕ್ ಎನ್ನುತ್ತಾ ಸಮಯದ ಮೌಲ್ಯವನ್ನು ತಿಳಿಸುತ್ತಾ ಓಡುತ್ತಲೇ ಇದೆ. ಲಂಡನ್ ಪ್ರವಾಸಕ್ಕೆ ಬಂದವರು ಈ ಬಿಗ್ ಬೆನ್ ನೋಡದೆ ಹೋಗಲಾರರು. ಇದು ಬ್ರಿಟಿಷ್ ಇತಿಹಾಸ ಮತ್ತು ಸಂಸ್ಕೃತಿಯ ಹೆಮ್ಮೆಯ ಸಂಕೇತವಾಗಿ ನಿಂತಿದೆ. ಇನ್ನು ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ಗಂಟೆಯಾಗಿರುವ ರಷ್ಯಾದ ರಾಜಧಾನಿ ಮಾಸ್ಕೋದ ಕ್ರೆಮ್ಲಿನ್ ಅರಮನೆಯ ಆವರಣದಲ್ಲಿರುವ ಮಹಾಗಂಟೆಯ ವಿವರಗಳನ್ನು ತಿಳಿಯೋಣ ಬನ್ನಿ. ಇದು ಸುಮಾರು 200 ತೂಕವಿದ್ದು ಈ ಗಂಟೆಯನ್ನು ಬಾರಿಸಲು ಒಂದು ಗಟ್ಟಿಯಾದ ಹಗ್ಗವನ್ನು ಕಟ್ಟಿ ಎಳೆಯಲಾಗುತ್ತದೆ. ಹೀಗೆ ಚರ್ಚ್ಗಳ ಮುಂಭಾಗದಲ್ಲಿ ನಿರ್ಮಿಸಲಾದ ಗಂಟೆಗಳ ಹುಟ್ಟು ಹಾಗೂ ಅದರ ಮಹತ್ವವಾದರೂ ಏನು? ಕ್ರಿಸ್ತಶಕ 400 ಜನರನ್ನು ಪ್ರಾರ್ಥನೆಗೆ ಕರೆಯಲು ಮೊಟ್ಟ ಮೊದಲಿಗೆ ಈ ಗಂಟೆಗಳನ್ನು ಬಳಕೆಗೆ ತಂದವರು ಇಟಲಿಯ ಬಿಷಪ್ ಒಬ್ಬರು. ನಂತರದಲ್ಲಿ ನಿಧಾನವಾಗಿ ಫ್ರಾನ್ಸ್, ಐರ್ಲ್ಯಾಂಡ್ ಹಾಗೂ ಸ್ಕಾಟ್ಲ್ಯಾಂಡಿನ ಚರ್ಚ್ಗಳಲ್ಲೂ ಗಂಟೆಗಳ ಸದ್ದು ಕೇಳಿಸಲಾರಂಭಿಸಿತು. ಎತ್ತರವಾದ ಗೋಪುರಗಳ ಮೇಲೆ ನಿರ್ಮಿಸಲಾಗುತ್ತಿದ್ದ ಈ ಗಂಟೆಗಳು ಸಿಡಿಲು, ಮಿಂಚು, ಬಿರುಗಾಳಿ ಮುಂತಾದ ಪ್ರಾಕೃತಿಕ ವಿಕೋಪಗಳಿಂದ ರಕ್ಷಿಸುವುದು ಎಂಬ ವೈಜ್ಞಾನಿಕ ಚಿಂತನೆಯು ಜನರಲ್ಲಿ ಮೂಡಿತ್ತು. ಈ ಪವಿತ್ರವಾದ ಗಂಟೆಯ ನಾದವು ಭಕ್ತರನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸುವುದು ಎಂಬ ನಂಬಿಕೆಯು ಅವರಲ್ಲಿ ಮನೆ ಮಾಡಿತ್ತು. ಹಿಂದೆ ಸಮಯವನ್ನು ತಿಳಿಯಲು ಜನಸಾಮಾನ್ಯರ ಮನೆಗಳಲ್ಲಿ ಗಡಿಯಾರ ಇರುತ್ತಿರಲಿಲ್ಲ. ಗಂಟೆಗೊಮ್ಮೆ ಅಥವಾ ಅರ್ಧ ಗಂಟೆಗೊಮ್ಮೆ ಕೇಳುವ ಈ ಗಡಿಯಾರದ ಸದ್ದಿನಿಂದಲೇ ಜನರು ತಮ್ಮ ದಿನಚರಿಯನ್ನು ಆರಂಭಿಸುತ್ತಿದ್ದರು. ವಿಶೇಷ ದಿನಗಳಲ್ಲಿ ಪ್ರಾರ್ಥನೆ ಸಲ್ಲಿಸಲು, ಕ್ರೈಸ್ತ ಸಮುದಾಯಕ್ಕೆ ಸಂದೇಶ ರವಾನೆ ಮಾಡಲು ಗಂಟೆಯನ್ನು ಮೊಳಗಿಸಲಾಗುತ್ತಿತ್ತು. ಅಷ್ಟೇ ಅಲ್ಲ, ಬೇರೆ ಬೇರೆ ಸಂದರ್ಭಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಗಂಟೆಗಳನ್ನು ಮೊಳಗಿಸಲಾಗುತ್ತಿತ್ತು. ಈಸ್ಟರ್, ಕ್ರಿಸ್ಮಸ್, ಮದುವೆ ಮುಂತಾದ ಶುಭ ಸಮಾರಂಭಗಳಲ್ಲಿ ಗಂಟೆಯ ಲಯ ವೇಗವಾಗಿದ್ದು ಹರ್ಷದ ಹೊನಲನ್ನು ಹರಿಸಿದರೆ, ಪ್ರಮುಖರು ನಿಧನ ಹೊಂದಿದಾಗ ಶೋಕ ಸಂದೇಶವನ್ನು ಜನರಿಗೆ ರವಾನಿಸಲು ಗಂಟೆಯನ್ನು ನಿಧಾನಗತಿಯಲ್ಲಿ ಬಾರಿಸುತ್ತಿದ್ದರು. ಢಂ ಢಂ ಎಂಬ ಜೋರಾದ ಗಂಭೀರವಾದ ಬೆಟ್ಟದ ನೆತ್ತಿಯ ಮೇಲಿದ್ದ ಬೌದ್ಧರ ದೇಗುಲದಿಂದ ಕೇಳಿಬಂತು ಗಂಟೆಯ ನಾದ. ಪ್ರೀತಿ, ಕರುಣೆ, ದಯೆಯನ್ನು ಸಾರಿದ ಬುದ್ಧನ ಸಂದೇಶವನ್ನು ಲೋಕಕ್ಕೆಲ್ಲ ಸಾರಿತ್ತು. ಈಗ ನಾನು ನಿಂತಿರುವುದು ಭೂತಾನಿನ ಟೈಗರ್ ನೆಸ್ಟ್ ಎಂಬ ಬೆಟ್ಟದ ನೆತ್ತಿಯ ಮೇಲಿರುವ ಬೌದ್ಧ ದೇಗುಲದ ಮುಂದೆ. ಇಲ್ಲಿರುವ ಗಂಟೆಯನ್ನು ಬಾರಿಸಿದಾಗ ಆ ಗಂಭೀರವಾದ ಘಂಟಾನಾದವು ಸುತ್ತಮುತ್ತಲೂ ಹರಡಿ ಸದ್ಗುಣಗಳನ್ನು ಎಲ್ಲೆಡೆ ಹರಡುತ್ತದೆಂದು ಇವರು ನಂಬುತ್ತಾರೆ. ನಾನು ದೇಗುಲಗಳ ಹೊರಭಾಗದಲ್ಲಿರುವ ಪ್ರಾರ್ಥನಾ ಚಕ್ರಗಳನ್ನು ತಿರುಗಿಸುತ್ತಾ ಹೊರಟಾಗ ಅವುಗಳ ಮೇಲ್ಭಾಗದಲ್ಲಿದ್ದ ಸಣ್ಣ ಸಣ್ಣ ಗಂಟೆಗಳು ಇಂಪಾದ ನಾದವನ್ನು ಹೊಮ್ಮಿಸಿದ್ದವು. ಈ ನಾದವು ಧನಾತ್ಮಕ ಶಕ್ತಿಯನ್ನು ಹರಡುವುದೆಂಬ ನಂಬಿಕೆ ಇವರದು. ಇಲ್ಲಿ ಮತ್ತೊಂದು ವಿಶೇಷವನ್ನು ಗಮನಿಸಿದೆ. ಬೌದ್ಧ ಸನ್ಯಾಸಿಗಳು ಪ್ರಾರ್ಥನೆಯ ಸಮಯದಲ್ಲಿ ಎಡಗೈಲಿ ಗಂಟೆ ಹಿಡಿದು ಬಲಗೈಲಿ ದೋರ್ಜೆಯನ್ನು ಹಿಡಿದು ಪೂಜೆ ಸಲ್ಲಿಸುವರು. ಅಲ್ಲಿ ಭಗವಾನ್ ಬುದ್ಧನಿಗೆ ಪೂಜೆ ಸಲ್ಲಿಸುತ್ತಿದ್ದ ಲಾಮಾ ಅವರು, ಎಡಗೈಲಿ ಹಿಡಿದ ಗಂಟೆಯು ಸ್ತ್ರೀತತ್ವದ ಪ್ರತೀಕ, ಪ್ರಜ್ಞೆ ಮತ್ತು ಶೂನ್ಯದ ರೂಪಕ, ಬಲಗೈಲಿ ಹಿಡಿದ ದೋರ್ಜೆಯು ಪುರುಷತತ್ವದ ಪ್ರತೀಕ, ಕರುಣೆ ಮತ್ತು ಕ್ರಿಯಾಶೀಲತೆಯ ರೂಪಕ, ಬೃಹತ್ತಾದ ಗಂಟೆಗಳನ್ನು ಬಾರಿಸಿದಾಗ ಅದರಿಂದ ಹೊರಡುವ ತೀಕ್ಷ್ಣವಾದ ಶಬ್ದ ನಿಧಾನವಾಗಿ ಕ್ಷೀಣಿಸುತ್ತಾ ಗಾಳಿಯಲ್ಲಿ ಲೀನವಾಗುವ ಹಾಗೆ ಈ ಪ್ರಪಂಚದಲ್ಲಿ ಜನಿಸುವ ಜೀವಿಗಳೆಲ್ಲರೂ ಬಾಳಿ ಬದುಕಿ ಒಂದು ದಿನ ಸಾವನ್ನಪ್ಪಿ ಪ್ರಕೃತಿಯೊಡನೆ ಒಂದಾಗುವರು ಎಂಬುದೇ ಈ ಗಂಟೆಗಳ ಸಂದೇಶ ಎಂದು ಅವರು ನಮಗೆ ತಿಳಿಸಿದರು. ಜಪಾನ್ ದೇಶದ ಬೋನ್ಶೋ ಎಂಬ ನಗರದಲ್ಲಿರುವ ಬೃಹತ್ ಕಂಚಿನ ಗಂಟೆಯನ್ನು ಮರದ ದಿಮ್ಮಿಗಳಿಂದ ಬಾರಿಸಿದಾಗ ಅದರ ಸದ್ದು ಹಲವು ಕಿಲೋಮೀಟರ್ಗಳವರೆಗೆ ಕೇಳಿಸುವುದಂತೆ. ಜಪಾನಿಯರು ಹೊಸ ವರ್ಷ ಆರಂಭವಾಗುವ ಮೊದಲು, ಅಂದರೆ ಡಿಸೆಂಬರ್ 31 ರಾತ್ರಿ 12 ಗಂಟೆಗೆ ಸರಿಯಾಗಿ 108 ಬಾರಿ ಗಂಟೆಯನ್ನು ಬಾರಿಸುವರು. ಮನುಷ್ಯನಲ್ಲಿರುವ 108 ಕ್ಲೇಶಗಳನ್ನು ದೂರ ಮಾಡುವ ಆಶಯದಿಂದ ಹೀಗೆ ಗಂಟೆಯನ್ನು 108 ಬಾರಿ ಬಾರಿಸುವರು. ದೂರದ ಗುಡಿಯಲ್ಲಿ ಪೂಜೆಯ ವೇಳೆಗೆ ಗಂಟೆಯು ಮೊಳಗಿತ್ತು. ಠಣ್ ಡಣ್ ಠಣ್ ಡಣ್ ಎನ್ನುತ್ತ ಸೇವೆಗೆ ಎಲ್ಲರ ಕರೆದಿತ್ತು. ಅದಕ್ಕೇಳಿ ನಾ ಮೈ ಮರೆತೆ, ಸ್ವರ ಒಂದ ಹಾಡಲು ಕಲಿತೆ. ಉಪಾಸನೆ ಸಿನಿಮಾದ ಈ ಹಾಡನ್ನು ಕೇಳದವರಾರು? ದೇಗುಲದಲ್ಲಿರುವ ಗಂಟೆಯ ಸದ್ದನ್ನು ಕೇಳಿದೊಡೆ ಭಕ್ತರೆಲ್ಲ ದೇವರ ಮುಂದೆ ಕೈಜೋಡಿಸಿ ಕಣ್ಣು ಮುಚ್ಚಿ ನಿಲ್ಲುವರು. ತಮ್ಮ ಕಷ್ಟ ಸುಖಗಳನ್ನೆಲ್ಲ ದೇವರ ಮುಂದೆ ನಿವೇದಿಸಿಕೊಳ್ಳುವರು. ಬದುಕಿನಲ್ಲಿ ಎದುರಾಗುವ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಲು ಧೈರ್ಯ ಕೊಡುತ್ತಂದೆ ಎಂದು ಬೇಡುವರು. ಈಗ ನಾನು ನಿಂತಿರುವುದು ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಶೃಂಗೇರಿಯ ಶಂಕರಗಿರಿಯಲ್ಲಿ. ಭಕ್ತರು ಅಲ್ಲಿ ಕಟ್ಟಿದ್ದ ದೊಡ್ಡದಾದ ಗಂಟೆಯನ್ನು ಬಾರಿಸುತ್ತಿದ್ದರು. ಸುತ್ತಲಿನ ಪರ್ವತ ಶ್ರೇಣಿಗಳೆಲ್ಲ ಗಂಟೆಯ ನಾದ ಮಾರ್ದನಿಸುತ್ತಿತ್ತು. ನಾನು ತದೇಕ ಚಿತ್ತಳಾಗಿ ಆದಿಗುರು ಶಂಕರರ ಮೂರ್ತಿಯನ್ನು ನೋಡುತ್ತಾ ನಿಂತೆ. ಶಂಕರರ ಅದ್ಭುತ ಸಾಧನೆಯ ಹಂತಗಳು ನನ್ನ ಕಣ್ಣಿನ ಮುಂದೆ ತೇಲಿಬಂದವು. ಶಂಕರರು ಜಗತ್ತಿಗೆ ಅದ್ವೈತ ವೇದಾಂತ ದರ್ಶನವನ್ನು ಸಾರಿದ ಮಹಾನ್ ದಾರ್ಶನಿಕರು. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಸಂಚರಿಸಿ ಸನಾತನ ಧರ್ಮವನ್ನು ಪುನರುತ್ಥಾಪಿಸಿದವರು. ಜ್ಞಾನ ಮಾರ್ಗದ ಮೂಲಕವೇ ಮನುಷ್ಯ ಮೋಕ್ಷ ಹೊಂದಲು ಸಾಧ್ಯ ಎಂದು ಪ್ರತಿಪಾದಿಸಿದವರು. ಭಾರತದ ನಾಲ್ಕು ದಿಕ್ಕುಗಳಲ್ಲಿಯೂ ನಾಲ್ಕು ಪೀಠಗಳನ್ನು ಸ್ಥಾಪಿಸಿದರು. ಶೃಂಗೇರಿಯ ಶಾರದಾ ಪೀಠ, ದ್ವಾರಕಾದ ಕಾಳಿಕಾ ಪೀಠ, ಪುರಿಯ ಗೋವರ್ಧನ ಪೀಠ ಮತ್ತು ಬದರಿಯ ಜ್ಯೋತಿರ್ಮಠ. ಗಂಟೆಗಳು ಕೇವಲ ಶಬ್ದ ಮಾಡುವ ಸಾಧನಗಳಲ್ಲ, ಬದಲಿಗೆ ಗಂಟೆಯ ನಾದವು ನಮ್ಮ ಪಂಚೇಂದ್ರಿಯಗಳನ್ನು ಜಾಗೃತಗೊಳಿಸಿ ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ಸಂಪೂರ್ಣ ಭಕ್ತಿ ಪರವಶರನ್ನಾಗಿ ಮಾಡುವ ಪವಿತ್ರ ಸಾಧನಗಳು. ಗಂಟೆ ಬಾರಿಸಿದಾಗ ಹೊರಡುವ ತೀಕ್ಷ್ಣವಾದ ಶಬ್ದವು ಕ್ರಮೇಣ ಕ್ಷೀಣಿಸಿ ಕೊನೆಯಲ್ಲಿ ಕೇಳುವ ನಾದ ಪ್ರಣವ ಮಂತ್ರ. ಇದುವೇ ಓಂಕಾರನಾದ. ಇಡೀ ಬ್ರಹ್ಮಾಂಡದಲ್ಲಿ ಹೊಮ್ಮುತ್ತಿರುವ ಓಂಕಾರವು ನಮ್ಮನ್ನು ಆ ದಿವ್ಯ ಚೈತನ್ಯದೊಂದಿಗೆ ಜೋಡಿಸುತ್ತವೆ. 7 ಕ್ಷಣಗಳ ಕಾಲ ವಾತಾವರಣದಲ್ಲಿ ಅನುರಣಿಸುವ ಗಂಟಾನಾದವು ನಮ್ಮ ಶರೀರದಲ್ಲಿರುವ 7 ಚಕ್ರಗಳನ್ನು ಸ್ಪರ್ಶಿಸಿ ಮನಸ್ಸಿನಲ್ಲಿ ಉಂಟಾಗುವ ಒತ್ತಡಗಳನ್ನು ಕಡಿಮೆ ಮಾಡಿ ಮನಸ್ಸನ್ನು ಶಾಂತಗೊಳಿಸುವುದು. ಗಂಟೆಗಳನ್ನು ಬಾರಿಸುವುದರ ಹಿಂದೆ ವೈಜ್ಞಾನಿಕ ಮಹತ್ವವು ಅಡಗಿದೆ. ಹಿತ್ತಾಳೆ, ಕಂಚು, ತಾಮ್ರ, ಸತು, ಬೆಳ್ಳಿ, ಚಿನ್ನ ಮುಂತಾದ ಲೋಹಗಳ ಮಿಶ್ರಣದಿಂದ ತಯಾರಾದ ಗಂಟೆಗಳಿಂದ ಹೊರಹೊಮ್ಮುವ ಶಬ್ದವು ನಮ್ಮ ಮೆದುಳಿನ ಜೀವಕೋಶಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತಾ ಎಡ ಮತ್ತು ಬಲ ಮೆದುಳನ್ನು ಸಮತೋಲನಗೊಳಿಸುವುದು. ದೇಗುಲದ ಮುಂದೆ ನಿಂತು ಗಂಟೆ ಬಾರಿಸಿದಾಗ ನಮ್ಮ ಮನಸ್ಸಿನಲ್ಲಿ ಓಡುವ ಲೌಕಿಕ ಆಲೋಚನೆಗಳನ್ನು ದೂರ ಸರಿಸಿ ದೇವರ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಲು ಸಾಧ್ಯ. ಕೊನೆಯಲ್ಲಿ ನಾವು ದೇವರ ಮುಂದೆ ನಿಂತು ದಿನನಿತ್ಯ ಪಠಿಸುವ ಮಂತ್ರವನ್ನು ಹೇಳೋಣ ಬನ್ನಿ. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರ್ವೇ ಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನಂ. ದೇವತೆಗಳ ಆಗಮನಕ್ಕಾಗಿ ಹಾಗೂ ದುಷ್ಟಶಕ್ತಿಗಳ ವಿನಾಶಕ್ಕಾಗಿ ನಾನು ಈ ಗಂಟೆಯನ್ನು ಬಾರಿಸುತ್ತಿದ್ದೇನೆ. ಇದು ದೇವತೆಗಳನ್ನು ಆಹ್ವಾನಿಸುವ ಕ್ರಿಯೆ. ನಮಸ್ಕಾರ.
2: ಕೇಳಿದ್ರಲ್ವ ಸ್ನೇಹಿತರೆ, ಅಮೆರಿಕದ ಲಿಬರ್ಟಿ ಬೆಲ್ ಬಗ್ಗೆ ತುಂಬಾ ಚೆನ್ನಾಗಿ ಗಾಯತ್ರಿ ಸಜ್ಜನ್ ಅವರು ತಿಳಿಸ್ಕೊಡ್ತಾ ಇದ್ರು. ಹಾಗೆ ಬೆಲ್ನ ಇತಿಹಾಸದ ಬಗ್ಗೆ ಇರಬಹುದು, ಬೆಲ್ ಎಷ್ಟು ಮುಖ್ಯ ಆಗ್ತಾ ಇತ್ತು ಅಂದಿನ ಕಾಲದಲ್ಲಿ ಅನ್ನೋದ್ರ ಬಗ್ಗೆ ಇರಬಹುದು, ಅದರ ಸಂಪೂರ್ಣ ಇತಿಹಾಸವನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಲ್ವಾ ಈ ಕಾರ್ಯಕ್ರಮ, ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9628609 9627690 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಎಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ, ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಲಿಕ್ಕೆ ಹೊರಟಾಗ ಆ ದಾರಿಯಲ್ಲಿ ಬರುವಂತಹ ಕಷ್ಟ ಸಮಸ್ಯೆಗಳನ್ನ ಎದುರಿಸಿ ನಾವು ಸಾಧನೆ ಮಾಡಲಿಕ್ಕೆ ರೆಡಿ ಆಗಬೇಕಾಗತ್ತೆ. ಅಂದರೆ ಯಶಸ್ಸನ್ನು ಪಡಿಬೇಕು ಅಂದರೆ ದೃಢ ನಿರ್ಧಾರ ಕೂಡ ತುಂಬ ಮುಖ್ಯ ಆಗುತ್ತೆ, ಜೊತೆಗೆ ಆತ್ಮವಿಶ್ವಾಸ ಅನ್ನುವಂತಹ ಬಲ ನಮ್ಮದಾಗಿರಬೇಕಾಗತ್ತೆ. ಅಂದಾಗೆ ಸ್ನೇಹಿತರೆ, ನಾವು ಬಯಸಿದಂತೆ ಬದುಕುವಂತಹ ಸ್ವಾತಂತ್ರ್ಯ ಸುಲಭವಾಗಿ ಸಿಗೋದಿಲ್ಲ, ಅದು ನಮ್ಮ ಹೋರಾಟದ ಫಲ ಆಗಿರುತ್ತೆ. ನಾವು ಏನನ್ನೋ ಸಾಧಿಸಬೇಕು ಅಂತ ಹೊರಟಾಗ ಅಲ್ಲಿ ಅಡ್ಡಿ ಆತಂಕಗಳು ಎದುರಾಗೋದು ಸಹಜ. ಅಂತಹ ಅಡ್ಡಿ ಆತಂಕಗಳನ್ನು ಸಮಸ್ಯೆಗಳನ್ನು ಬಗೆಹರಿಸಿ ಮೆಟ್ಟಿ ನಿಂತು ಆ ಗುರಿ ತಲುಪ್ತೀವಲ್ವಾ, ಅದು ಖಂಡಿತವಾಗ್ಲೂ ಒಂದು ಸಾಧನೆನೆ. ಆ ಸಾಧನೆಗೆ ತಕ್ಕಂತೆ ಒಂದು ನಿಜ ನಡೆದ ಘಟನೆಯ ಬಗ್ಗೆ ನಾನು ನಿಮಗೆ ಈ ದಿನ ತಿಳಿಸ್ತೀನಿ ಸ್ನೇಹಿತರೆ. ಇವರಿಗೆ 16 ವಯಸ್ಸು. ಎಲ್ರಿಗೂ ಒಂದೊಂದು ಆಸೆ ಇದ್ದಾಗೆ ಇವರಿಗೂ ಕೂಡ ತುಂಬಾ ಆಸೆ ಇರುತ್ತೆ. ಜೀವನದಲ್ಲಿ ವೇದಾಂತ ಶಾಸ್ತ್ರವನ್ನು ಓದಲೇಬೇಕು ಅನ್ನೋ ಒಂದು ಹಠ, ಹಂಬಲ, ಇಚ್ಛಾಶಕ್ತಿ ತುಂಬಾ ಇರುತ್ತೆ. ಆದರೆ ಅವರ ತಂದೆಗೆ ಮತ್ತೊಂದು ಆಸೆ ಇರುತ್ತೆ, ಹೇಗಾದರೂ ಮಾಡಿ ನನ್ನ ಮಗನಿಗೆ ಡಾಕ್ಟರ್ ಸೀಟ್ ಕೊಡಿಸ್ಲೇಬೇಕು, ಅವನು ವೈದ್ಯನಾಗಲೇಬೇಕು, ಅದು ನನ್ನ ಕನಸು ಅಂತ ಅಪ್ಪ ಮತ್ತೊಂದು ರೀತಿಯಲ್ಲಿ ಕನಸು ಕಾಣ್ತಾ ಇರ್ತಾರೆ. ಆದರೆ ಮಗನಿಗೆ ನಾನಾಗಲೇ ಹೇಳ್ದಾಗೆ ವೇದಾಂತ ಶಾಸ್ತ್ರ ಓದಬೇಕು ಅನ್ನುವಂತಹ ಇಚ್ಛೆ ಇದ್ದೇ ಇರತ್ತೆ. ಆಗ ಅಪ್ಪ ಮಗನಿಗೆ ಒಂದು ಮಾತು ಹೇಳ್ತಾರೆ, ನೋಡು ಮಗ, ನೀನು ಡಾಕ್ಟರ್ ಓದಲೇಬೇಕು, ನೀನು ಡಾಕ್ಟರ್ ಆಗಲೇಬೇಕು ಅನ್ನುವಂಥದ್ದೇ ನನ್ನ ಆಸೆ ಅಂತ ಅಪ್ಪ ಮಗನಿಗೆ ಹೇಳ್ತಾರೆ. ಆಗ ಮಗ ಒಂದು ಮಾತು ಹೇಳ್ತಾರೆ, ಅಪ್ಪ ಕಾಲೇಜಿಗೆ ಹೋಗ್ತಾ ಇರೋದು ನಾನೋ ಅಥವಾ ನೀವೋ ಅಂತ ಪ್ರಶ್ನೆ ಹಾಕ್ತಾರೆ. ಆಗ ತಂದೆ ಹೇಳ್ತಾರೆ, ನೀನೇ ಹೋಗ್ತಾ ಇರೋದು ಅಂತ. ಹಾಗಾದರೆ ನನಗಿಷ್ಟ ಬಂದಿದ್ದು ನಾನು ಓದ್ತೀನಿ ಬಿಡಿ, ನನಗೆ ವೇದಾಂತ ಓದಲಿಕ್ಕೆ ತುಂಬಾ ಆಸೆ ಇದೆ, ನಾನು ಅದನ್ನು ಬಿಟ್ಟು ಬೇರೆ ಯಾವುದೇ ವಿಷಯವನ್ನು ಓದಲಿಕ್ಕೆ ಸಾಧ್ಯನೇ ಇಲ್ಲ, ಓದೋದು ಇಲ್ಲ, ನಾನು ಡಾಕ್ಟ್ರು ಆಗೋದಿಲ್ಲ ಅಂತ ಮುಲಾಜಿಲ್ಲದೆ ಕಡಾಖಂಡಿತವಾಗಿ ಅಪ್ಪನಿಗೆ ಹೇಳ್ಬಿಡ್ತಾನೆ. ಸರಿ ಬಿಡು, ನಿನ್ನ ಹಠನೇ ನಿನಗಾದರೆ ನಂದು ಒಂದು ನಿರ್ಧಾರ ಇದೆ ಕೇಳು. ನೀನು ವೇದಾಂತನಾದ್ರೂ ಓದ್ಕೋ, ಯಾವುದೇ ಶಾಸ್ತ್ರನಾದ್ರೂ ಓದ್ಕೋ, ಆದ್ರೆ ನಿನಗೆ ಓದ್ಲಿಕ್ಕೆ ಬಿಡಿ ಗಾಸು ಕೂಡ ನಾನು ಕೊಡೋದಿಲ್ಲ ಅಂತ ಹೇಳ್ತಾರೆ ಅಪ್ಪ. ಆಗ ಮಗ ಅದೇ ಸಿಟ್ಟಲ್ಲಿ ಮಗ ಅಪ್ಪನಿಗೆ ಮರು ಮಾತಾಡದೆ ಅಪ್ಪನ ಹತ್ರ ಏನು ಕೇಳದೆ ಉಟ್ಟ ಬಟ್ಟೆಯಲ್ಲೇ ಸೀದಾ ರೈಲ್ವೆ ಸ್ಟೇಷನ್ಗೆ ಬರ್ತಾನೆ. ರೈಲ್ವೆ ಸ್ಟೇಷನ್ಗೆ ಬಂದಂತಹ ಆ ಹುಡುಗ ಯಾವುದೋ ಒಂದು ಟ್ರೈನನ್ನು ಹತ್ತಿ ಕೂತ್ಕೊಳ್ತಾನೆ. ಕೈಯಲ್ಲಿ ನೋಡಿದ್ರೆ ಬಿಡಿ ಗಾಸು ಇಲ್ಲ. ಅದೇ ಸಮಯಕ್ಕೆ ಟಿಕೆಟ್ ಚೆಕ್ ಮಾಡೋರು ಬರ್ತಾರೆ. ಆಗ ಹುಡುಗನ ಹತ್ರ ಆ ಟಿಕೆಟ್ ಚೆಕ್ ಮಾಡೋರು ಬರ್ತಾರೆ, ಬಂದು ಕೇಳ್ತಾರೆ ಟಿಕೆಟ್ ಎಲ್ಲಿ ಅಂತ. ಅವ್ರು ಹೇಳೋದಕ್ಕಿಂತ ಮುಂಚೆ, ಅವ್ರು ಮರು ಪ್ರಶ್ನೆ ಮಾಡೋದಕ್ಕಿಂತ ಮುಂಚೆ ಈ ಹುಡುಗನೇ ನೇರವಾಗಿ ಡೈರೆಕ್ಟಾಗಿ ಟಿಕೆಟ್ ಚೆಕ್ ಮಾಡೋರ ಹತ್ರ ಈ ರೀತಿ ಹೇಳ್ತಾನೆ, ನೋಡಿ ಸರ್, ನಾನೀಗ ವಿಶ್ವವಿದ್ಯಾಲಯಕ್ಕೆ ಹೋಗಬೇಕಾಗಿದೆ, ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀನಿ, ನನ್ನ ಹತ್ರ ಎಷ್ಟು ಅಂದರೆ ಎಷ್ಟು ಕಾಸಿಲ್ಲ, ಅದರಲ್ಲಿ ಬೇರೆ ನಾನು ಟಿಕೆಟ್ ಇಲ್ಲದೇ ಪ್ರಯಾಣ ಮಾಡ್ತಾ ಇದ್ದೀನಿ, ನಾ ಅದಕ್ಕೆ ನೀವು ಶಿಕ್ಷೆ ಕೊಡೋದಕ್ಕಿಂತ ಮುಂಚೆನೆ ನನ್ನ ಪರಿಸ್ಥಿತಿನ ನಿಮ್ಮ ಹತ್ರ ಹೇಳಿದ್ದೀನಿ, ಇದ್ರ ಮೇಲೆ ನಿಮ್ಮ ಇಷ್ಟ ಏನು ನಿರ್ಧಾರ ತೆಗೆದುಕೊಳ್ತೀರಿ ನೋಡಿ ಅಂತ ಡೈರೆಕ್ಟಾಗಿ ಹೇಳ್ಬಿಡ್ತಾನೆ ಟಿಕೆಟ್ ಚೆಕ್ ಮಾಡೋರಿಗೆ. ಆಗ ಟಿಕೆಟ್ ಕಲೆಕ್ಟರ್ ಈ ಹುಡುಗನ ಮಾತನ್ನು ಕೇಳಿ ಬೆಕ್ಕಸ ಬೆರಗಾಗ್ತಾರೆ ಸ್ನೇಹಿತರೆ. ಈಗಿನ್ನು ನಿನಗೆ

ಸುಳ್ಳು ಹೇಳ್ತಾರೆ ಅಥವಾ ಓಡೋಗ್ತಾರೆ, ಅಕಸ್ಮಾತಾಗಿ ಸಿಕ್ಕಾಕೊಂಡ್ರೆ ಕೈ ಕಾಲು ಹಿಡಿತಾರೆ. ಇಷ್ಟೆಲ್ಲ ಕೆಲಸ ಮಾಡೋರ ಮಧ್ಯೆ ಟಿಕೆಟ್ ಇಲ್ಲದೇನೆ ಧೈರ್ಯವಾಗಿ ನೀನು ಹೇಳ್ತಾ ಇದೀಯ, ಅದರಲ್ಲೂ ಯೂನಿವರ್ಸಿಟಿಗೆ ಹೋಗೋ ದಾರಿಯನ್ನು ಕೇಳ್ತಾ ಇದೀಯ, ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದೀಯ. ನಿನ್ನನ್ನು ಯೂನಿವರ್ಸಿಟಿಗೆ ಕಳಿಸುವಂತಹ ಜವಾಬ್ದಾರಿ ನಂದು ಅಂತ ಟಿಕೆಟ್ ಕಲೆಕ್ಟರ್ ಚೆಕಿಂಗ್ ಇನ್ಸ್ಪೆಕ್ಟರ್ ಅವರಿಗೆ ಹೇಳ್ತಾರೆ, ಆ ಹುಡುಗನಿಗೆ ಹೇಳ್ತಾರೆ. ಯೂನಿವರ್ಸಿಟಿ ಬಂದಾಗ ಕೆಳಗಿಳಿದು ಆ ಯುವಕನನ್ನು ಗೇಟಿಂದ ಆಚೆ ಬಿಟ್ಟು ಹೊರಡ್ತಾರೆ. ಮುಂದೆ ಏನಾಗುತ್ತಪ್ಪ ಅಂದರೆ ಮತ್ತೊಂದು ಆಶ್ಚರ್ಯ ಕಾದಿರುತ್ತೆ. ಆ 16 ವಯಸ್ಸಿನ ಹುಡುಗ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾನೆ. ಅಲ್ಲಿ ನೇರವಾಗಿ ಕುಲಪತಿಗಳನ್ನು ಭೇಟಿ ಆಗ್ತಾನೆ. ಸರ್, ನಂದೊಂದು ರಿಕ್ವೆಸ್ಟ್ ಇದೆ, ನಾನು ವೇದಾಂತ ಶಾಸ್ತ್ರದಲ್ಲಿ ಪದವಿ ಪಡಿಬೇಕನ್ಕೊಂಡಿದ್ದೀನಿ. ಪದವಿ ಪಡಿಬೇಕು ಅಂತಲ್ಲ, ಅದರಲ್ಲೇ ನಾನು ಏನಾದರೂ ಸಾಧನೆ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಏನು ಮಾಡೋದು ಸರ್, ನನ್ನ ತಂದೆ ನನ್ನನ್ನು ಮನೆಯಿಂದ ಆಚೆ ಕಳಿಸಿದ್ದಾರೆ. ನಮ್ಮ ತಂದೆಗೆ ನಾನು ಡಾಕ್ಟರ್ ಆಗಬೇಕು ಅನ್ನೋ ಒಂದು ಆಸೆ ಇದೆ, ಆದರೆ ನನಗೆ ವೇದಾಂತ ಶಾಸ್ತ್ರದಲ್ಲಿ ಪದವಿ ಪಡಿಬೇಕು ಅನ್ನೋ ಒಂದು ಆಸೆ ಇದೆ, ಅದಕ್ಕೋಸ್ಕರ ನಮ್ಮ ತಂದೆ ನನಗೆ ಬಿಡಿಗಾಸು ಕೊಡಲಿಲ್ಲ, ಇದೇ ಕಾರಣಕ್ಕೆ ಮನೆಯಿಂದ ಆಚೆ ಬಂದೆ. ಆದರೆ ಸರ್, ನಾನು ಓದಲೇಬೇಕು, ವೇದಾಂತ ಶಾಸ್ತ್ರದಲ್ಲಿ ಪಂಡಿತನಾಗಲೇಬೇಕು, ಪದವಿನ ಪಡಿಲೇಬೇಕು ಅನ್ನೋ ಒಂದು ಗುರಿಯನ್ನು ಹೊಂದಿದ್ದೀನಿ. ನೀವು ಹೇಗಾದರೂ ಮಾಡಿ ಯಾವೆಲ್ಲ ಮೂಲಗಳಿಂದ ವಿದ್ಯಾರ್ಥಿ ವೇತನ ಬರುತ್ತೋ ಆ ಎಲ್ಲ ಮೂಲಗಳಿಂದ ನನಗೆ ವಿದ್ಯಾರ್ಥಿ ವೇತನವನ್ನು ನೀವು ಕೊಡಿಸ್ಲೇಬೇಕು. ಶತಾಯಗತಾಯ ಪ್ರಯತ್ನ ಮಾಡಿ, ನೀವು ಏನು ಮಾಡ್ತಿರೋ ಗೊತ್ತಿಲ್ಲ, ನನಗೆ ವಿದ್ಯಾರ್ಥಿ ವೇತನ ಬೇಕೇ ಬೇಕು ಸರ್ ಅಂತ ಹಠ ಮಾಡ್ತಾನೆ ಆ ಹುಡುಗ. ಯಾವುದಾದ್ರೂ ಮೂಲದಿಂದ ನನಗೆ ಸ್ಕಾಲರ್ಶಿಪ್ ಬರೋ ಥರ ಮಾಡಿ ಅಂತ ಗುರುಗಳ ಹತ್ರ ತುಂಬಾ ಪೇಚಾಡ್ತಾನೆ, ತುಂಬ ಬೇಡ್ಕೊಳ್ತಾನೆ. ನೀವೇನಾದರೂ ಸಹಾಯ ಮಾಡದೇ ಇದ್ರೆ ಸರ್, ನನಗೆ ಓದ್ಲಿಕ್ಕೆ ಆಗೋದಿಲ್ಲ, ಓದಿಲ್ಲ ಅಂದರೆ ನಿಜವಾಗ್ಲೂ ನಾನು ಬದುಕುಳಿಯೋದಿಲ್ಲ ಸರ್, ನಾನು ಓದಲೇಬೇಕು, ಹೇಗಾದರೂ ಮಾಡಿ ನಾನು ವೇದಾಂತ ಶಾಸ್ತ್ರದಲ್ಲಿ ಪಂಡಿತನಾಗಲೇಬೇಕು ಸರ್ ಅಂತ ಹಠ ಹಿಡಿತಾನೆ. ಹಠ ಹಿಡಿಯೋದಿರಲಿ, ಆ ಕುಲಪತಿಗಳ ಮುಂದೆ ಕುಳಿತೇ ಬಿಡ್ತಾನೆ. ಆಗ ಕುಲಪತಿಗಳು ಈ ಹುಡುಗನ ಮಾತನ್ನು ಕೇಳಿ ತುಂಬಾ ಅಚ್ಚರಿಗೊಳ್ತಾರೆ. ಆಗ ಆ ಹುಡುಗನ ಹತ್ತಿರ ಹೋಗಿ ಸಮಾಧಾನ ಮಾಡ್ತಾರೆ, ಯಾವೆಲ್ಲ ರೀತಿಯಲ್ಲಿ ವಿದ್ಯಾರ್ಥಿ ವೇತನಗಳನ್ನು ಕೊಡ್ಬೋದು ಆ ಎಲ್ಲ ರೀತಿಯಲ್ಲಿ ಆ ಹುಡುಗನಿಗೆ ಸಹಾಯ ಮಾಡ್ತಾರೆ ಆ ಕುಲಪತಿಗಳು. ಹಾಗೆ ಅಲ್ಲೇ ಹಾಸ್ಟೆಲ್ಗೂ ಸೇರ್ಕೊಳ್ತಾನೆ, ಜೊತೆಗೆ ಬಟ್ಟೆ ಬರೆ ಪುಸ್ತಕ ಎಲ್ಲ ಕೂಡ ಆ ಕುಲಪತಿಗಳು ಆ ಹುಡುಗನಿಗೆ ಕೊಡಿಸ್ತಾರೆ. ನಂತರ ಆಗಿದ್ದೆ ಇತಿಹಾಸ ಸ್ನೇಹಿತರೆ, ತುಂಬ ಶ್ರದ್ಧಾಭಕ್ತಿಯಿಂದ ಆ ಹುಡುಗ ಓದ್ತಾನೆ, ಯಾವಾಗಲೂ ಕೂಡ ಗ್ರಂಥಾಲಯದಲ್ಲೇ ಕುಳಿತಿರ್ತಾನೆ. ಪರೀಕ್ಷೆಗೆ ಯಾವೆಲ್ಲ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕೋ ಆ ರೀತಿಯೆಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾನೆ. ಗ್ರಂಥಾಲಯದಲ್ಲಿರುವಂತಹ ಅಂದರೆ ಲೈಬ್ರರಿಯಲ್ಲಿರುವಂತಹ ಒಂದು ಪುಸ್ತಕನೂ ಕೂಡ ಆ ಹುಡುಗ ಬಿಡೋದಿಲ್ಲ. ಜೊತೆಗೆ ಅವರ ಪ್ರೊಫೆಸರ್ಗಳ ಬಳಿ ಇದ್ದಂತಹ ಎಲ್ಲ ಪುಸ್ತಕಗಳನ್ನು ಕೂಡ ತೆಗೆದುಕೊಂಡು ಬಂದು ಓದ್ತಾನೆ, ಎಲ್ಲ ಒಂದಕ್ಷರ ಬಿಡ್ದಂಗೆ ಓದ್ತಾನೆ. ಓದಿ ಓದಿ ಓದಿ ಓದಿ ತನ್ನ ಜ್ಞಾನ ಭಂಡಾರವನ್ನು ಹೆಚ್ಚು ಮಾಡ್ಕೊಳ್ತಾ ಆ ಪ್ರೊಫೆಸರ್ಗಳಿಗೆ ಈ ಹುಡುಗ ಸಲಹೆಗಳನ್ನು ಕೊಡಲಿಕ್ಕೆ ಶುರು ಮಾಡಿಬಿಡ್ತಾನೆ, ಈ ಪೇಜಲ್ಲಿ ಇದೇ ರೀತಿ ಇದೆ. ಆ ಕಾಲೇಜಿನ ಪ್ರೊಫೆಸರ್ಗಳಿಗೆ ಏನಾದರೂ ಡೌಟ್ ಇದ್ದರೆ ಈ ಹುಡುಗ ಆನ್ಸರ್ ಮಾಡ್ತಾ ಇರ್ತಾನೆ, ಅಂದರೆ ಅಷ್ಟು ಥರೋ ಆಗಿಬಿಟ್ಟಿರ್ತಾನೆ ಓದಿ ಓದಿ ಓದಿ ಓದಿ. ಪ್ರೊಫೆಸರ್ಗಳೇ ಇವನಿಂದ ಸಂದೇಹಗಳನ್ನು ಅಂದರೆ ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ಕೊಳ್ತಾ ಇರ್ತಾರೆ. ಆ ರೀತಿಯಲ್ಲಿ ಓದಿ ಓದಿ ಓದಿ ತರೋ ಆಗಿರ್ತಾನೆ ಈ ಹುಡುಗ. ಸ್ನೇಹಿತರೆ, ನೀವು ನಂಬಲೇಬೇಕು, ಮುಂದೆ ಈ ಹುಡುಗ ದೊಡ್ಡ ಚಿಂತಕನಾಗ್ತಾನೆ, ಹಾಗೆ ಗುರು ಆಗ್ತಾನೆ, ಕೋಟ್ಯಾಂತರ ಅನುಯಾಯಿಗಳಿಗೆ ಮಾರ್ಗದರ್ಶಕನಾಗ್ತಾನೆ ಈ ಹುಡುಗ. ಲಕ್ಷಾಂತರ ಉಪನ್ಯಾಸಗಳನ್ನು ನೀಡ್ತಾನೆ, ಅಷ್ಟೇ ಅಲ್ಲದೆ ಒಂದಲ್ಲ ಎರಡಲ್ಲ 600 ಹೆಚ್ಚು ಪುಸ್ತಕಗಳನ್ನು ಬರೀತಾನೆ. ಅವರು ಬೇರೆ ಯಾರೂ ಅಲ್ಲ ಸ್ನೇಹಿತರೆ, ಇಷ್ಟೆಲ್ಲ ಕಷ್ಟಪಟ್ಟು ಶ್ರದ್ಧಾಭಕ್ತಿಯಿಂದ ತಂದೆಯ ವಿರುದ್ಧವಾಗಿ ಮಾತಾಡಿ ಮನೆಯಿಂದ ಆಚೆ ಬಂದು ಕಷ್ಟಪಟ್ಟು ತನ್ನ ಗುರಿಯನ್ನು ತಾನು ತಲುಪಿದಂತಹ ಆ ಮಹಾನ್ ದಿಟ್ಟ ಮಾರ್ಗದರ್ಶಕರು, ಗುರುಗಳು, ಕೋಟ್ಯಾಂತರ ಅನುಯಾಯಿಗಳಿಗೆ ಮಾರ್ಗದರ್ಶಕರಾದಂತಹವರು ಯಾರಪ್ಪ ಅಂದರೆ ಅವರೇ ಆಚಾರ್ಯ ರಜನೀಶ್ ಸ್ನೇಹಿತರೆ. ಇವರು ಓಶೋ ಅಂತಲೇ ಪ್ರಸಿದ್ಧಿಯನ್ನು ಪಡೆದಂಥವರು, ಓಶೋ ಎಂದು ಪ್ರಸಿದ್ಧಿಯನ್ನು ಹೊಂದಿದಂಥವರು, ಭಾರತದ ಆಧ್ಯಾತ್ಮಿಕ ಗುರುಗಳು, ಒಂದು ಆಂದೋಲನವನ್ನೇ ಸೃಷ್ಟಿ ಮಾಡಿದಂಥವರು ಈ ಆಚಾರ್ಯ ರಜನೀಶ್ ಅವರು. ಬೌದ್ಧ

ವೈಯಕ್ತಿಕ ಜೀವನದ ಒಂದು ಅನುಭವ ಮತ್ತು ಆಧ್ಯಾತ್ಮಿಕ ಜಾಗೃತಿಯ ಒಂದು ಅನುಭವದ ಬಗ್ಗೆ ಬೋಧನೆ ನೀಡಿದಂಥವರು. ಇವರು December 11, 1931 ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಚಂದ್ರಮೋಹನ್ ಜೈನ್ ಎಂಬ ಹೆಸರಿನಲ್ಲಿ ಜನಿಸಿದಂಥವರು. ಇವರನ್ನ ಆಚಾರ್ಯ ರಜನೀಶ್, ಓಶೋ ಅಂತಲೇ ಗುರುತಿಸ್ತಾರೆ. ನೋಡಿ ಸ್ನೇಹಿತರೆ, ಜೀವನದಲ್ಲಿ ಒಂದು ದಿಟ್ಟ ನಿರ್ಧಾರ ಗುರಿ ಹೊಂದಿದಾಗ ಸಾಕಷ್ಟು ಅಡೆತಡೆಗಳು ಬರ್ತವೆ. ಆ ಅಡೆತಡೆಗಳನ್ನು ಬಗೆಹರಿಸ್ಕೊಳ್ತಾ, ಸಮಸ್ಯೆಗಳನ್ನ ನಿವಾರಿಸ್ಕೊಳ್ತಾ ಯಾವ ರೀತಿ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಆಚಾರ್ಯ ರಜನೀಶ್ ಅವರು. ಸ್ನೇಹಿತರೆ, ನಾನು ಆಗಾಗ ಈ ಮಾತನ್ನು ಹೇಳ್ತಾನೆ ಇರ್ತೀನಿ, ಒಂದು ಕ್ಷಣದಲ್ಲಿ ಜೀವನವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಕ್ಷಣದಲ್ಲಿ ತೆಗೆದುಕೊಂಡಂತಹ ಆ ಒಂದು ನಿರ್ಧಾರ ಜೀವನದ ದಿಕ್ಕನ್ನೇ ಬದಲಾವಣೆ ಮಾಡುತ್ತೆ ಅಂತ. ಖಂಡಿತವಾಗ್ಲೂ ಅಲ್ವಾ, ಆ ಕ್ಷಣದಲ್ಲಿ ಆ ಹುಡುಗ ತೆಗೆದುಕೊಂಡಂತಹ ನಿರ್ಧಾರ ತನ್ನ ಜೀವನದ ದಿಕ್ಕನ್ನೇ ಬದಲಾವಣೆ ಮಾಡಿದೆ ಅಂತ ಹೇಳ್ತಾ, ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಇಂದಿರಾ ಪ್ರಕಾಶ್ ಮೇಡಮ್ ಅವರು ಬದುಕಿನ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟೆಗಿದ್ದಾರೆ. ಸ್ನೇಹಿತರೆ, ಬದುಕಲ್ಲಿ ಗುರಿ ಯಾವ ರೀತಿ ಹೊಂದಿರಬೇಕು, ಬದುಕು ಅಂದರೆ ಹೇಗಿರಬೇಕು, ನಾವು ಯಾವ ರೀತಿ ಬದುಕನ್ನು ಸುಂದರವಾಗಿಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ. ಡಾಕ್ಟರ್ ಇಂದಿರಾ ಪ್ರಕಾಶ್ ಮೇಡಮ್ ಅವರಿಂದ ಆ ವಿಷಯವನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಸಾಹಿತಿಗಳು, ಹವ್ಯಾಸಿ ಬರಹಗಾರರು ಆದಂತಹ ಡಾಕ್ಟರ್ ಇಂದಿರಾ ಪ್ರಕಾಶ್ ಮೇಡಮ್ ಅವರಿದ್ದಾರೆ. ಬದುಕಿನ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಬದುಕಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದಂತಹ ಸುಂದರ ಗುರಿಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಲಿಕ್ಕೆ ರೆಡಿಯಾಗಿದ್ದಾರೆ. ತಡ ಮಾಡೋದು ಬೇಡ, ಇಂದಿರಾ ಪ್ರಕಾಶ್ ಮೇಡಮ್ ಅವರಿಂದ ಆ ಎಲ್ಲ ವಿಷಯಗಳನ್ನು ತಿಳಿಯೋಣ.
3: ಎಲ್ಲರಿಗೂ ನಮಸ್ಕಾರ. ನಾನು ಇಂದಿರಾ ಪ್ರಕಾಶ್, ಶಿವಮೊಗ್ಗದಿಂದ ಮಾತನಾಡುತ್ತಿದ್ದೇನೆ. ಮೊದಲಿಗೆ ಈ ಅಮೂಲ್ಯ ಅವಕಾಶವನ್ನು ನೀಡಿರುವ FM ರೇಡಿಯೋ ಕುಟುಂಬಕ್ಕೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಮಾಜಕ್ಕೆ ಉತ್ತಮ ಚಿಂತನೆಗಳನ್ನು, ಬದುಕಿನ ಮೌಲ್ಯಗಳನ್ನು ಮತ್ತು ಪ್ರೇರಣಾದಾಯಕ ಸಂದೇಶಗಳನ್ನು ತಲುಪಿಸ್ತಕ್ಕಂಥ ಈ ವೇದಿಕೆ ನಿಜವಾಗಿಯೂ ಶ್ಲಾಘನೀಯ. ಅದರ ಜೊತೆಯಲ್ಲಿ ತಮ್ಮ ಸೊಗಸಾದ ನಿರೂಪಣೆ, ಮಧುರವಾದ ಧ್ವನಿ ಮತ್ತು ಆತ್ಮೀಯ ಮಾತುಗಳ ಮೂಲಕ ಈ ಸುಂದರ ಕಾರ್ಯಕ್ರಮವನ್ನು ಪ್ರತಿಯೊಂದು ಮನೆಯ ಮನಸ್ಸಿಗೆ ತಲುಪಿಸ್ತಾ ಇರತಕ್ಕಂಥ RJ ಶ್ರೀಮತಿ ಮಹಾಲಕ್ಷ್ಮಿ ಅವರಿಗೂ ಸಹ ನನ್ನ ತುಂಬ ಹೃದಯದ ಧನ್ಯವಾದಗಳು. ಅವರ ನಿರೂಪಣೆ ಕೇವಲ ಕಾರ್ಯಕ್ರಮವನ್ನು ನಡೆಸೋದಲ್ಲ, ಕೇಳುಗರ ಹೃದಯಗಳನ್ನು ಸಂಪರ್ಕಿಸುವ ಸೇತುವೆ ಸಹ ಆಗಿದೆ. ಇಂದು ನಾವು ಎಲ್ಲರ ಜೀವನಕ್ಕೂ ಬಹಳ ಹತ್ತಿರವಾಗಿರುವ, ಆದರೆ ಹಲವಾರು ಬಾರಿ ಅರಿವಾಗದ ಒಂದು ವಿಷಯವನ್ನು ಕುರಿತು ಚಿಂತನೆ ಮಾಡ್ತಾ ಇರ್ತೀವಿ. ಅದು ಯಾರ್ಟ್ ರೇಸ್, ಅಂದರೆ ಗುರಿಯ ಅರಿವಿಲ್ಲದೆ ಜೀವನದ ಸಾರ್ಥಕತೆಯನ್ನು ಮರೆತು ಕೇವಲ ಓಟದಲ್ಲೇ ತೊಡಗಿಕೊಂಡಿರ್ತಕ್ಕಂಥ ನಮ್ಮ ಬದುಕು. ಹಾಗಾದರೆ ಈ ರ್ಯಾಟ್ ರೇಸ್ ಅಂದರೆ ಏನು? ಅದು ನಮ್ಮ ಜೀವನದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ಮತ್ತು ಅದರಿಂದ ಹೊರಬಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಬದುಕನ್ನು ನಾವು ಹೇಗೆ ಕಟ್ಕೋಬಹುದು ಎಂಬುದರ ಕುರಿತು ಕೆಲ ಆಲೋಚನೆಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತೇನೆ. ಇಂದು ನಾನು ಹೇಳಲು ಹೊರಟಿರುವುದು ಕೇವಲ ಒಂದು ವಿಷಯ ಅಲ್ಲ, ನಮ್ಮಲ್ಲಿ ಅನೇಕರ ಬದುಕಿನ ಕನ್ನಡಿಯಾಗಿದೆ. ನಾವು ಪ್ರತಿದಿನ ಬೆಳಗ್ಗೆ ಇದ್ದು ಕೆಲಸಕ್ಕೆ ಹೋಗಿ ಹಣ ಸಂಪಾದನೆ ಮಾಡಿ ಮನೆಗೆ ಬಂದು ಊಟ ಮಾಡಿ ಮಲ್ಕೊಳ್ಳೋದು ಮತ್ತೆ ಅದೇ ಚಕ್ರನೇ. ದಿನಗಳು ಕಳೀತಾ ಹೋಗ್ತವೆ, ತಿಂಗಳು ಸಹ ಕಳೀತಾ ಹೋಗ್ತವೆ, ವರ್ಷಗಳು ಕಳೆದು ಹೋಗ್ತವೆ. ಆದರೆ ಒಂದು ದಿನ ನಾವು ಕನ್ನಡಿಯ ಮುಂದೆ ನಿಂತು ನಮ್ಮನ್ನು ನಾವು ಕೇಳ್ಕೋತೇವೆ, ನಾವು ಇಷ್ಟು ವರ್ಷ ಬದುಕಿದ್ದೇವಾ ಅಥವಾ ಕೇವಲ ದಿನಗಳನ್ನು ದೂಡಿದ್ದೇನಾ? ಇದೇ ರ್ಯಾಟ್ ರೇಸ್. ಒಂದು ಇಲಿ ಚಕ್ರದೊಳಗೆ ಓಡ್ತಾ ಇರುತ್ತೆ, ಅದಕ್ಕೆ ನಾನು ಬಹಳ ದೂರ ಬಂದಿದ್ದೇನೆ ಅಂತ ಅನಿಸುತ್ತೆ. ಆದರೆ ನಿಜವಾಗಿ ಅದು ಇದ್ದಲ್ಲೇ ಇರುತ್ತೆ. ನಮ್ಮ ಜೀವನ ಸಹ ಕೆಲವೊಮ್ಮೆ ಹಾಗೇನೆ ಆಗ್ಬಿಡುತ್ತೆ. ಬೆಳಗಿನಿಂದ ರಾತ್ರಿವರೆಗೂ ಓಡ್ತಾನೆ ಇರ್ತೇವೆ, ಆದರೆ ಯಾತಕ್ಕೋಸ್ಕರ ಓಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಸಹ ನಾವು ಕೇಳ್ಕೊಂಡಿರೋದಿಲ್ಲ. ಹಣಕ್ಕಾಗಿ ಓಡ್ತೇವೆ, ಹೆಸರಿಗೋಸ್ಕರ, ಇತರರನ್ನು ಮೀರಿಸಿ ಮುಂದೆ ನಿಲ್ಲಕ್ಕೋಸ್ಕರ, ಆದರೆ ಒಂದು ಕ್ಷಣ ನಿಂತು ಯೋಚನೆ ಮಾಡೋದೇ ಇಲ್ಲ, ನನ್ನ ಜೀವನದ ಉದ್ದೇಶ ಏನು ಅಂತ. ಸ್ನೇಹಿತರೆ, ದೇವರು ನಮಗೆ ಕೇವಲ ದೇಹವನ್ನು ಕೊಟ್ಟಿಲ್ಲ, ಅದ್ಭುತವಾಗಿರ್ತಕ್ಕಂಥ ಮೆದುಳನ್ನು ಸಹ ಕೊಟ್ಟಿದ್ದಾನೆ. ಈ ಭೂಮಿ ಮೇಲೆ ಇರುವ ಲಕ್ಷಾಂತರ ಜೀವಿಗಳಲ್ಲಿ ಮನುಷ್ಯನಿಗೆ ಮಾತ್ರ ಯೋಚನೆ ಮಾಡ್ತಕ್ಕಂಥ, ಕಲ್ಪನೆ ಮಾಡುವ, ಸೃಷ್ಟಿ ಮಾಡ್ತಕ್ಕಂಥ, ಬದಲಾವಣೆ ತರತಕ್ಕಂಥ ಶಕ್ತಿ ಸಂಪೂರ್ಣವಾಗಿದೆ. ಒಂದಿಲಿ ತನ್ನ ದಿನನಿತ್ಯದ ಬದುಕಿಗೋಸ್ಕರ ಮಾತ್ರ ಓಡುತ್ತೆ, ಆದರೆ ಮನುಷ್ಯ ಅವನು ಕನಸು ಕಾಣಬಲ್ಲ, ಹೊಸ ದಾರಿಗಳನ್ನು ಸಹ ಸೃಷ್ಟಿ ಮಾಡಬಲ್ಲ, ಸಾವಿರ ಜನರ ಬದುಕಿಗೆ ಬೆಳಕಾಗಬಲ್ಲ. ಹಾಗಿರ್ಬೇಕಾದ್ರೆ ನಾವು ಕೇವಲ ಬದುಕನ್ನು ತಳ್ಳಿಕೊಂಡು ಹೋಗುವುದಕ್ಕಾಗಿ ಹುಟ್ಟಿದ್ದೇವಾ? ಇಲ್ಲ ತಾನೇ, ನಾವು ಬದುಕನ್ನು ನಡೆಸಲು ಹುಟ್ಟಿಲ್ಲ, ನಾವು ಬದುಕನ್ನು ರೂಪಿಸಲು ಹುಟ್ಟಿದ್ದೇವೆ. ಇಲ್ಲಿ ತನ್ನ ಮುಂದೆ ಹಾಕಿದ ಆಹಾರಕ್ಕಾಗಿ ಓಡ್ತಾ ಇರುತ್ತೆ, ಅದು ಯಾಕೆ ಓಡ್ತಿದೆ, ಎಲ್ಲಿಗೆ ತಲುಪಬೇಕು ಅಂತಕ್ಕಂಥದ್ದು ಅದು ಯೋಚನೆ ಮಾಡಿರಲ್ಲ. ಹಾಗೆ ನಾವು ಯಾಕೆ ಓಡ್ತಾ ಇದ್ದೇವೆ ಎಂಬ ಪ್ರಶ್ನೆ ಕೇಳ್ಕೊಳ್ಳೋದಕ್ಕೂ ಸಹ ನಮಗೆ ಸಮಯ ಇಲ್ಲ. ಶಾಲೆಯಲ್ಲಿ ಮೊದಲ ರ್ಯಾಂಕ್ ಬರಬೇಕು, ಕಾಲೇಜಿನಲ್ಲಿ ಉತ್ತಮ ಅಂಕಗಳು ಬರಬೇಕು ಅಂತ ಓಡ್ತಾ ಇರ್ತೀವಿ. ಅದೆಲ್ಲ ಆದ ನಂತರ ಉದ್ಯೋಗ ಸಿಕ್ಕುತ್ತೆ, ಉದ್ಯೋಗ ಸಿಕ್ಕ ನಂತರ ಸಂಬಳ, ಈ ಸಂಬಳ ಸಾಕಾಗೋದಿಲ್ಲ, ಇನ್ನೂ ಹೆಚ್ಚಿನ ಸಂಬಳ ಬೇಕಂತ ಹೋರಾಡ್ತೀವಿ. ದೊಡ್ಡ ಮನೆ, ದೊಡ್ಡ ಕಾರು, ಹೆಚ್ಚಿನ ಸೌಲಭ್ಯಗಳಿಗೋಸ್ಕರ ಓಡಾಡ್ತಾನೆ ಇರ್ತೀವಿ. ಹೀಗೆ ಒಂದು ಗುರಿ ಮುಗಿಯುವಷ್ಟರಲ್ಲಿ ಮತ್ತೊಂದು ಗುರಿ ನಮ್ಮ ಮುಂದೆ ಬೃಹದಾಕಾರವಾಗಿ ನಿಂತ್ಕೊಂಡು ಬಿಟ್ಟಿರುತ್ತೆ. ಆದರೆ ಈ ಊಟದ ಮಧ್ಯೆ ನಾವು ಏನನ್ನೋ ಕಳೆದುಕೊಳ್ತಾ ಇದ್ದೀವಿ. ತಾಯಿಯ ಮಮತೆ, ತಂದೆಯ ಕಾಳಜಿ, ಸ್ನೇಹಿತರ ನಗು, ಕುಟುಂಬದ ಜೊತೆಗಿನ ಕ್ಷಣಗಳು, ನಮ್ಮದೇ ಮನಸ್ಸಿನ ಶಾಂತಿ, ಇವೆಲ್ಲ ಸಹ ನಿಧಾನವಾಗಿ ನಮ್ಮಿಂದ ದೂರವಾಗ್ಬಿಡುತ್ತೆ. ಒಬ್ಬ ಶ್ರೀಮಂತ ವ್ಯಕ್ತಿ ತನ್ನ ಜೀವನವಿಡೀ ಹಣ ಸಂಪಾದಿಸೋಕ್ಕೋಸ್ಕರ ಶ್ರಮ ಪಡ್ತಾನೆ, ವಯಸ್ಸಾದ ನಂತರ ಅವನ ಬಳಿ ಹಣ ಇರುತ್ತೆ, ಮನೆಗಳಿರುತ್ತೆ, ಆಸ್ತಿ ಪಾಸ್ತಿಗಳಿರ್ತವೆ. ಆದರೆ ಅವನ ಜೊತೆ ಕುಳಿತು ಮಾತನಾಡೋಕ್ಕೋಸ್ಕರ ಸಮಯ ಕೊಡುವವರು ಯಾರೂ ಇರೋದಿಲ್ಲ. ಆಗ ಅವನಿಗೆ ಅರಿವಾಗುತ್ತೆ, ಹಣಕ್ಕೋಸ್ಕರ ಬದುಕನ್ನು ಕೊಟ್ಟುಬಿಟ್ಟೆ ನಾನು, ಆದರೆ ಬದುಕಿಗಾಗಿ ಸಮಯವನ್ನೇ ಉಳಿಸಿಕೊಂಡಿಲ್ಲ ಅಂತ. ರ್ಯಾಟ್ ರೇಸ್ನ ದೊಡ್ಡ ದುರಂತನೇ ಹೀಗೆ. ನಾವು ಗೆಲ್ಲುತ್ತೇವೆ ಅಂತ ಅಂದ್ಕೋತೀವಿ, ಆದರೆ ಕೆಲವೊಮ್ಮೆ ಗೆದ್ದ ನಂತರನೂ ಖಾಲಿತನ ಮಾತ್ರ ನಮ್ಮಲ್ಲಿ ಉಳಿದು ಬಿಡುತ್ತೆ. ಇದರ ಅರ್ಥ ಕನಸನ್ನು ಕಾಣಬಾರ್ದು, ಸಾಧನೆಯನ್ನು ಮಾಡಬಾರ್ದು ಅಂತಲ್ಲ. ಖಂಡಿತ ಸಾಧನೆಯನ್ನು ಮಾಡಬೇಕು, ಆದರೆ ನಮ್ಮ ಸಂತೋಷ, ಆರೋಗ್ಯ ಮತ್ತು ಸಂಬಂಧಗಳನ್ನು ಬಲಿಕೊಟ್ಟು ಸಾಧನೆ ಮಾಡಿದರೆ ಯಶಸ್ಸು ಅಪೂರ್ಣವಾಗುತ್ತೆ ಅಲ್ವೇ. ಹಾಗಾಗಿ ಜೀವನದ ಅರ್ಥ ಕೇವಲ ಗಮ್ಯಸ್ಥಾನದಲ್ಲಿ ಇಲ್ಲ, ಆ ದಾರಿಯಲ್ಲಿ ನಾವು ಅನುಭವಿಸುವ ಕ್ಷಣದಲ್ಲಿಯೂ ಸಹ ಇದೆ. ಈಗ ಮರದ ಕೆಳಗೆ ಕುಳಿತು ಎಷ್ಟೋ ಜನ ತಂಪನ್ನು ಅನುಭವಿಸಿರ್ತಾರೆ. ಕುಟುಂಬದ ಜೊತೆ ನಗ್ತಾ ಕಳೆದ ಒಂದು ಸಂಜೆ ಆಗಿರಬಹುದು, ಸ್ನೇಹಿತರ ಭುಜದ ಮೇಲೆ ಕೈಯಿಟ್ಟು ಮಾತನಾಡಿದ ಕೆಲವು ನಿಮಿಷಗಳಾಗಿರ್ಬೋದು, ಇವೇ ನಮ್ಮ ಜೀವನದ ನಿಜವಾದ ಸಂಪತ್ತು. ಆದ್ದರಿಂದ ಕೆಲವೊಮ್ಮೆ ಓಟವನ್ನು ನಿಲ್ಲಿಸಿ ನಮ್ಮನ್ನು ನಾವು ಕೇಳ್ಕೋಬೇಕು, ನಾನು ನಿಜವಾಗಿಯೂ ಬದುಕ್ತಾ ಇದ್ದೇನೆಯೇ ಅಥವಾ ಕೇವಲ ಓಡ್ತಾ ಇದ್ದೇನೆಯೇ ಅಂತ. ಆ ಪ್ರಶ್ನೆಗೆ ಸಿಕ್ಕ ಉತ್ತರನೇ ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಿಬಿಡುತ್ತೆ. ಜೀವನ ಸ್ಪರ್ಧೆ ಅಲ್ಲ, ಅನುಭವದ ಪಯಣ.
2: ಖಂಡಿತವಾಗ್ಲೂ ಜೀವನ ಅನ್ನುವಂಥದ್ದು ಸುಂದರವಾದ ಅನುಭವಗಳ ಪಯಣ. ಆ ಪಯಣದಲ್ಲಿ ನಮ್ಮ ಒಂದು ಕಷ್ಟ ಸುಖ ಸಮಸ್ಯೆಗಳು ಎಲ್ಲದನ್ನ ಕೂಡ ನಾವು ಕಂಡಿರ್ತೀವಿ. ಆದರೆ ಆಯ್ಕೆ ಯಾವುದನ್ನು ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಮಗೆ ಬಿಟ್ಟಂತಹ ವಿಚಾರ. ಜೀವನದಲ್ಲಿ ಹಣಕ್ಕಿಂತ ಯಾವುದು ಮುಖ್ಯ ಕೆಲವೊಂದು ಸಮಯದಲ್ಲಿ ಅನ್ನೋದನ್ನು ಪ್ರಶ್ನೆ ಹಾಕ್ಕೊಂಡಾಗ ಅಲ್ಲಿಯೇ ನಮಗೆ ಉತ್ತರ ಸಿಕ್ಬಿಡತ್ತೆ ಅಲ್ವಾ. ಈ ಸುಂದರ ಪಯಣದಲ್ಲಿ ಸುಂದರ ಅನುಭವಗಳು ನಿಮ್ದಾಗಲಿ ಅಂತ ಹೇಳ್ತಾ ಇದ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಇಂದಿರಾ ಪ್ರಕಾಶ್ ಮೇಡಮ್ ಅವರಿಂದ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಹವ್ಯಾಸಿ ಬರಹಗಾರರು ಸಾಹಿತಿಗಳು ಆದ ಡಾಕ್ಟರ್ ಇಂದಿರಾ ಪ್ರಕಾಶ್ ಮೇಡಮ್ ಅವರಿದ್ದಾರೆ. ಡಾಕ್ಟರ್ ಇಂದಿರಾ ಪ್ರಕಾಶ್ ಮೇಡಮ್ ಅವರು, ಬದುಕಿನಲ್ಲಿ ಯಾವುದು ಮುಖ್ಯ ಯಾವುದು ಮುಖ್ಯವಲ್ಲ, ಯಾವುದು ನಮ್ಮ ಜೊತೆ ಶಾಶ್ವತವಾಗಿರುತ್ತೆ, ಯಾವುದಕ್ಕೆ ಅಂಟ್ಕೊಳ್ಬೇಕು ಯಾವುದಕ್ಕೆ ಅಂಟ್ಕೊಳ್ಬಾರ್ದು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಬದುಕಿನ ಮೌಲ್ಯಗಳ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ತಿಳಿಸಿದ್ರು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ವಿಷಯಗಳನ್ನು ಇಂದಿರಾ ಪ್ರಕಾಶ್ ಮೇಡಮ್ ಅವರಿಂದ ಕೇಳೋಣ.
3: ಇದಕ್ಕೆ ಒಂದು ಕತೆ ನೆನಪಿಗೆ ಬರುತ್ತೆ. ಇಬ್ಬರು ಸ್ನೇಹಿತರಿರ್ತಾರೆ. ಒಬ್ಬ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಿ ಕೋಟ್ಯಾಂತರ ಹಣವನ್ನು ಸಂಪಾದನೆ ಮಾಡಿರ್ತಾನೆ, ಇನ್ನೊಬ್ಬ ಶಿಕ್ಷಕ ಆಗಿರ್ತಾನೆ. 20 ವರ್ಷಗಳ ನಂತರ ಇಬ್ಬರು ಭೇಟಿಯಾಗ್ತಾರೆ. ಶ್ರೀಮಂತ ಸ್ನೇಹಿತ ಶಿಕ್ಷಕನಿಗೆ ಕೇಳ್ತಾನೆ, ನನ್ನ ಬಳಿ ಕಾರು ಮನೆ ಆಸ್ತಿ ಎಲ್ಲ ಇದೆ, ನಿನ್ನ ಬಳಿ ಏನಿದೆ ಅಂತ. ಆಗ ಶಿಕ್ಷಕ ನಗ್ತಾ ಹೇಳ್ತಾನಂತೆ, ನಾನು ಕಲಿಸಿದ ಸಾವಿರಾರು ವಿದ್ಯಾರ್ಥಿಗಳ ಪ್ರೀತಿ ನನ್ನಲ್ಲಿದೆ. ಆ ಕ್ಷಣದಲ್ಲಿ ಯಾರ ಬದುಕು ಶಿವಂತವಾಯಿತು? ಹಣವಿದ್ದಂತ ಅಥವಾ ಹೃದಯಗಳನ್ನು ಗೆದ್ದವನದ? ರ್ಯಾಟ್ ರೇಸ್ನ ಅಪಾಯ. ರ್ಯಾಟ್ ರೇಸ್ನಲ್ಲಿ ಒಂದು ವಿಚಿತ್ರ ಸಂಗತಿ ಇದೆ, ನೀವು ಗೆದ್ದರೂ ಇಲ್ಲಿ ಸೋತರೂ ಇಲ್ಲಿ. ಏಕೆ ಅಂದರೆ ಓಟದ ಸ್ವರೂಪವೇ ಬದಲಾಗೋದಿಲ್ಲ. ಇಂದು ಸಣ್ಣ ಮನೆ ಬೇಕು, ನಾಳೆ ದೊಡ್ಡ ಮನೆ ಬೇಕು, ನಾಳೆ ಕಾರು, ಆಮೇಲೆ ಮತ್ತೊಂದು ಕಾರು. ಆಸೆಗಳಿಗೆ ಕೊನೆಯಿಲ್ಲ. ಒಬ್ಬ ತಂದೆ ತನ್ನ ಮಗನಿಗೋಸ್ಕರ ಹಗಲು ರಾತ್ರಿ ದುಡಿತಾನೆ. ತನ್ನ ಮಗನ ಭವಿಷ್ಯ ಉತ್ತಮವಾಗಬೇಕು ಅಂತೇಳಿ ಕನಸನ್ನು ಕಾಣ್ತಾನೆ. ವರ್ಷಗಳು ಕಳೆಯುತ್ತೆ, ಹಣವನ್ನು ಸಂಪಾದನೆ ಮಾಡ್ತಾನೆ, ಮನೆಯನ್ನು ಕಟ್ತಾನೆ. ಆದರೆ ಮಗ ಬೆಳೆದ ನಂತರ ಹೇಳ್ತಾನೆ, ಅಪ್ಪ ನನಗೆ ನಿಮ್ಮ ಜೊತೆ ಕಳೆದ ಸಮಯ ಬೇಕಿತ್ತು, ಹಣ ಅಲ್ಲ ಅಂತ. ಆಗ ತಂದೆಯ ಕಣ್ಣಲ್ಲಿ ನೀರು ಬರುತ್ತೆ. ಸ್ನೇಹಿತರೆ, ಮಕ್ಕಳು ನಾವು ಕೊಡ್ತಕ್ಕಂಥ ವಸ್ತುಗಳನ್ನು ನೆನಪಿಟ್ಕೊಳ್ಳೋದಿಲ್ಲ, ಆದರೆ ನಾವು ಕೊಟ್ಟ ಸಮಯವನ್ನು ನೆನಪಿಟ್ಕೋತಾರೆ. ಯಶಸ್ಸು ಅಂದರೆ ಏನು? ಇಂದು ಯಶಸ್ಸನ್ನು ಹಣದಿಂದ ಅಳೆಯಲಿಕ್ಕೆ ಸಾಧ್ಯನಾ? ಆದರೆ ಯೋಚಿಸಿ ನೋಡಿ, ರಾತ್ರಿ ನೆಮ್ಮದಿಯಾಗಿ ನಿದ್ರೆ ಮಾಡುವವನು ಯಶಸ್ವಿಯೋ ಅಥವಾ ಕೋಟ್ಯಾಂತರ ಹಣ ಇದ್ದರೂ ಚಿಂತೆಗೊಳಗಾದವನು ಯಶಸ್ವಿಯೋ ಎಂದು. ಯಶಸ್ಸು ಬ್ಯಾಂಕ್ ಖಾತೆಯಲ್ಲಿ ಅಲ್ಲ, ಮನಸ್ಸಿನ ನೆಮ್ಮದಿಯಲ್ಲಿ ಇದೆ. ಇಲ್ಲಿ ಒಂದು ಶ್ರೀಮಂತನ ಕೊನೆಯ ಮಾತು ಇದಾಗಿರುತ್ತೆ. ಒಬ್ಬ ಶ್ರೀಮಂತ ವ್ಯಕ್ತಿ ಜೀವನವಿಡೀ ಹಣ ಸಂಪಾದಿಸಿದ ಕೊನೆಯ ದಿನ ಆಸ್ಪತ್ರೆಯಲ್ಲಿ ಮಲಗಿರ್ತಕ್ಕಂಥ ಅವನ ವೈದ್ಯರನ್ನ ಕೇಳ್ತಾನೆ, ನನ್ನ ಹಣದಿಂದ ಇನ್ನೊಂದು ದಿನದ ಜೀವನವನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ವಾ ಅಂತ. ವೈದ್ಯರು ಮೌನವಾಗಿರ್ತಾರೆ. ಆಗ ಅವನಿಗೆ ಅರಿವಾಗುತ್ತೆ, ಹಣ ಎಲ್ಲರಿಗೂ ಖರೀದಿಸಬಹುದು, ಆದರೆ ಸಮಯವನ್ನು ಖರೀದಿಸೋಕ್ಕೆ ಯಾರಿಂದನೂ ಸಹ ಸಾಧ್ಯ ಇಲ್ಲ. ಆದ್ರೆ ಜೀವನದ ನಿಜವಾದ ಸಂಪತ್ತು ಸ್ನೇಹಿತರೆ, ನಮ್ಮ ಜೀವನದ ಅತ್ಯಂತ ಅಮೂಲ್ಯ ಕ್ಷಣಗಳು ಉಚಿತ. ಆಗಲೇ ಹೇಳಿದ್ನಲ್ಲ, ತಾಯಿಯ ಮಮತೆ, ತಂದೆಯ ಆಶೀರ್ವಾದ, ಸ್ನೇಹಿತರ ನಗು, ಮಕ್ಕಳ ನಿಷ್ಕಪಟ ಪ್ರೀತಿ, ಕುಟುಂಬದ ಜೊತೆ ಕುಳಿತು ಕುಣಿದು ಕುಡಿದು ತಿಂದು ನಲಿದ ಒಂದು ಕಪ್ ಚಹಾ ಅಥವಾ ಒಂದು ತಿಂಡಿ, ಇವುಗಳಿಗೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಸಾಧ್ಯ ಇಲ್ಲ. ಏಕೆಂದರೆ ಇವೇ ಜೀವನದ ನಿಜವಾದ ಸಂಪತ್ತು. ನಮಗೆ ಮನೆಗೆ ಹೋದಾಗ ಒಂದು ಕ್ಷಣ ಯೋಚನೆ ಮಾಡಿದಾಗ ನಾವು ಓಡ್ತಾ ಇರೋದು ಕನಸುಗಳ ಹಿಂದೆನ ಅಥವಾ ಇತರರನ್ನು ನೋಡಿ ಓಡ್ತಾ ಇದ್ದೇವಾ, ನಾವು ಬದುಕ್ತಾ ಇದ್ದೇವಾ ಅಥವಾ ಕೇವಲ ಓಡ್ತಾ ಇದ್ದೇವಾ ಅಂತ ನಮ್ಮ ಹೃದಯವನ್ನು ಕೇಳಿಕೊಂಡಾಗ ಉತ್ತರ ನಮಗಾಗಿ ಸಿಕ್ಕಬಹುದು. ಒಬ್ಬ ಸಾಮಾನ್ಯ ಮನುಷ್ಯ ಅಸಾಮಾನ್ಯನಾಗಬಹುದು, ಆದರೆ ಜೀವನದ ಕೊನೆಯಲ್ಲಿ ಯಾರೂ ಕೇಳೋದಿಲ್ಲ ನೀನು ಎಷ್ಟು ಗಂಟೆ ಕೆಲಸ ಮಾಡಿದೀಯಾ, ಆದರೆ ಜಗತ್ತು ನೆನಪಿಟ್ಕೊಂಡಿರುತ್ತೆ ನೀನು ಹೇಗೆ ಬದುಕಿದ್ಯಾ ಅಂಥೇಳಿ. ಎಷ್ಟು ಜನರ ಮನಸ್ಸನ್ನು ಮುಟ್ಟಿದೆ, ನಿನ್ನ ಅಸ್ತಿತ್ವದಿಂದ ಯಾರ ಬದುಕಿಗೆ ಅರ್ಥ ಸಿಕ್ಕಿದೆ ಅಂಥೇಳಿ. ಈ ಒಂದು ಮರವನ್ನು ನೋಡಿದಾಗ ಅದು ತನ್ನ ಹಣ್ಣುಗಳನ್ನು ತಾನೇ ತಿನ್ನುತ್ತೆಯೇ ಇಲ್ಲ, ತಾನೇ ತನ್ನ ನೆರಳನ್ನು ತಾನೇ ಬಳಸುವುದೇ ಇಲ್ಲ, ಆದರೂ ಅದು ಬದುಕುತ್ತೆ. ಏಕೆಂದರೆ ಅದರ ಬದುಕಿಗೆ ಒಂದು ಅರ್ಥ ಇದೆ, ನಮ್ಮ ಬದುಕಿಗೂ ಸಹ ಒಂದು ಅರ್ಥ ಇರಬೇಕಲ್ವಾ. ಕೇವಲ ಸಂಬಳ ಬರುವುದಕ್ಕಲ್ಲ, ಕೇವಲ ದಿನ ಕಳೆಯುವುದಕ್ಕಲ್ಲ, ಪ್ರತಿ ದಿನವೂ ಸಹ ಹೊಸದನ್ನು ನಾವು ಕಲಿಯಲು, ಯಾರಾದರೂ ಒಬ್ಬರ ಮುಖದಲ್ಲಿ ನಗುವನ್ನು ಮೂಡಿಸಲಿಕ್ಕೋಸ್ಕರ, ನಮ್ಮೊಳಗಿನ ಪ್ರತಿಭೆಯನ್ನು ಹೊರತರಲಿಕ್ಕೋಸ್ಕರ ನಾವು ಬದುಕಬೇಕು. ಅದೇ ನಿಜವಾದ ಜೀವನ. ಇಲ್ಲದೇ ಇದ್ದರೆ ವರ್ಷಗಳು ಕಳೆದು ಹೋಗುತ್ತೆ, ಕೂದಲು ಬೆಳ್ಳಗಾಗುತ್ತೆ, ವಯಸ್ಸು ಹೆಚ್ಚಾಗುತ್ತೆ, ಆದರೆ ಜೀವನ ಮಾತ್ರ ಬೆಳೆಯೋದೇ ಇಲ್ಲ. ಆದ್ದರಿಂದ ಸ್ನೇಹಿತರೆ, ರ್ಯಾಟ್ ರೇಸ್ನಿಂದ ಸ್ವಲ್ಪ ಹೊರಬನ್ನಿ, ಸ್ವಲ್ಪ ಸಮಯ ನಿಮ್ಮೊಂದಿಗೆ ಕಳೆಯಿರಿ, ನಿಮ್ಮ ಮನಸ್ಸನ್ನು ಕೇಳಿ, ನಾನು ಕೇವಲ ಬದುಕುತ್ತಾ ಇದ್ದೇನಾ ಅಥವಾ ಬದುಕಿಗೆ ಅರ್ಥ ನೀಡ್ತಾ ಇದ್ದೇನಾ ಅಂತ. ಈ ಒಂದು ಪ್ರಶ್ನೆಯೇ ಜೀವನವನ್ನು ಬದಲಾಯಿಸಬಹುದು. ಕೊನೆಯಲ್ಲಿ ಒಂದು ಮಾತು, ಇಲ್ಲಿ ಬದುಕಿಗಾಗಿ ಓಡುತ್ತೆ, ಮನುಷ್ಯ ಬದುಕಿಗಾಗಿ ಅರ್ಥ ಕೊಡುವುದಕ್ಕಾಗಿ ಬದುಕಬೇಕು. ದಿನಗಳನ್ನು ಕಳೆಯುವುದೆಲ್ಲ ಸಾಧನೆ, ದಿನಗಳಿಗೆ ಮೌಲ್ಯ ಕೊಡುವುದೇ ನಿಜವಾದ ಸಾಧನೆ. ಜೀವನವನ್ನು ನಡೆಸಬೇಡಿ, ಜೀವನವನ್ನು ಅರಳಿಸಿ, ಜೀವನವನ್ನು ಅನುಭವಿಸಿ, ಜೀವನಕ್ಕೆ ಅರ್ಥ ನೀಡಿ. ಆಗ ಮಾತ್ರ ನಾವು ಕೇವಲ ಬದುಕಿದವರು ಅಲ್ಲ, ಅರ್ಥಪೂರ್ಣವಾಗಿ ಬದುಕಿದವರು ಎಂಬ ಪ್ರೀತಿಗೆ ಪಾತ್ರರಾಗ್ತೇವೆ. ಈ ಒಂದು ಅವಕಾಶವನ್ನು ನೀಡಿದ FM ರೇಡಿಯೋ ಶಿವಮೊಗ್ಗ ಅವರಿಗೂ ಹಾಗೂ RJ ಮಹಾಲಕ್ಷ್ಮಿಯವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು.
2: ನಿಮಗೂ ಕೂಡ ಧನ್ಯವಾದಗಳು ಇಂದಿರಾ ಪ್ರಕಾಶ್ ಮೇಡಮ್. ಸ್ನೇಹಿತರೆ, ಜೀವನ ಅಂತಂದರೆ ಬದುಕನ್ನು ಅದರ ಸಂಪೂರ್ಣ ಅರ್ಥದಲ್ಲಿ ಸ್ವೀಕಾರ ಮಾಡುವಂಥದ್ದು. ಇದು ಕೇವಲ ಬದುಕೋದು ಮಾತ್ರವಲ್ಲ, ಅಲ್ಲಿ ಪ್ರತಿ ಕ್ಷಣವನ್ನು ಕೂಡ ನಾವು ಆನಂದಿಸಬೇಕು, ಜೊತೆಗೆ ಸವಾಲುಗಳನ್ನು ಎದುರಿಸುವಂತಹ ಜೀವನದ ನೈಜ ಸೌಂದರ್ಯವನ್ನು ಅರಿಯುವಂತಹ ಒಂದು ಮನೋಭಾವ ನಮ್ಮೆಲ್ಲರದ್ದು ಕೂಡ ಆಗಬೇಕು. ನೆನ್ನೆಯ ನೋವು ಮತ್ತು ನಾಳೆಯ ಚಿಂತೆಗಿಂತ ಪ್ರಸ್ತುತ ಕ್ಷಣವನ್ನು ಆನಂದಿಸೋದು, ಮುಖ್ಯವಾಗಿ ನಮ್ಮನ್ನು ನಾವು ಪ್ರೀತಿಸೋದು, ನಮ್ಮ ಮೇಲೆ ನಮಗೆ ಗೌರವವನ್ನು ಇಟ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಸ್ನೇಹಿತರೆ, ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸ ಪ್ರೀತಿ ಹೆಚ್ಚಾದರೆ ಉತ್ತಮ ಬಾಂಧವ್ಯ ಕೂಡ ಬೆಳೆಯುತ್ತೆ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಇಂದಿರಾ ಪ್ರಕಾಶ್ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
8: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
9: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
10: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.

0: ಎಸ್ ಗುಡ್ ಮಾರ್ನಿಂಗ್ ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ ಆರೋಗ್ಯವಾಗಿ ಖುಷಿ ಖುಷಿಯಾಗಿ ಇದ್ದೀರಾ ಅಲ್ವಾ? ಹಾಗೆ ಯಾವಾಗಲೂ ನಗ್ತಾ ಖುಷಿಯಾಗಿರಿ. ಜೊತೆಗೆ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಇವತ್ತು ಜೂನ್ 29 ತಾರೀಕು 2026 ಇಸವಿ ಸೋಮವಾರ. ಸೊ ವಾರದ ಮೊದಲನೇ ದಿನ ನಿಮ್ಮೊಟ್ಟಿಗೆ ಮಾತಾಡೋಕೆ ಅಂತ ಬಂದಿದ್ದೀನಿ. ಹಾಗೆ ಕಾರ್ಯಕ್ರಮವನ್ನು ಒಂದು ಸೊಗಸಾದ ಗೀತೆಯೊಂದಿಗೆ ಕೂಡ ಪ್ರಾರಂಭ ಮಾಡಿದ್ವಿ. ಇವತ್ತಿನ ಕಾರ್ಯಕ್ರಮದ ವಿಷಯ ಕೂಡ ಅದೇ ಆಗಿತ್ತು, ಒಂದು ಹಾಡು 100 ಮಾತು ಅಂತ. ಯಾಕಪ್ಪ ಅಂದರೆ ಎಷ್ಟೋ ಹಾಡುಗಳು ನಮ್ಮ ಜೀವನವನ್ನು ಬದಲಾಯಿಸುತ್ತೆ, ನಮ್ಮ ದಿಕ್ಕನ್ನು ಬದಲಾಯಿಸುತ್ತೆ. ಎಷ್ಟೋ ಬಾರಿ ಈ ಹಾಡುಗಳನ್ನ ಕೇಳಿದಾಗ ಹೌದಲ್ವಾ, ಜೀವನ ಅಂದರೆ ಹೀಗೆ, ಆದರೆ ನಾವೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಅನಿಸ್ಬಿಡುತ್ತೆ. ಆ ಹಾಡಿನ ಪೈಕಿಯಲ್ಲಿ ಸಾಕಷ್ಟು ಹಾಡುಗಳು, ಸಾಕಷ್ಟು ಚಿತ್ರಗೀತೆಗಳು ನಮ್ಮ ಕನ್ನಡ ಸಿನಿಮಾದಲ್ಲಿ ಇರುವಂಥದ್ದು. ಅದರಲ್ಲಿ ಒಂದು ಎರಡು ಗೀತೆಯನ್ನು ನಾನು ನಿಮಗಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು ಈ ಒಂದು ಗೀತೆ. ಹಾಗೆ ಮತ್ತೊಂದು ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಈ ಎರಡು ಗೀತೆಗಳ ಬಗ್ಗೆ ಇವತ್ತು ನೀವು ಮಾತನಾಡಬಹುದು, ಸರಿನಾ? ಹಾಗೆ ಮೊದಲನೇದಾಗಿ ಈ ಒಂದು ಆಡಿಸಿ ನೋಡು ಬೀಳಿಸಿ ನೋಡು ಈ ಹಾಡಿನ ಬಗ್ಗೆ ಮಾತನಾಡೋದಾದ್ರೆ, ನಾವೆಲ್ಲರೂ ಅನ್ಕೊಳ್ತೀವಿ ನಮ್ಮ ಜೀವನ ಯಾವಾಗಲೂ ನಮ್ಮ ಕೈಯಲ್ಲಿರುತ್ತೆ, ನಾವು ಹೇಗೆ ಬೇಕೋ ಹಾಗೆ ಬದುಕ್ಬೋದು, ನಾವು ಅನ್ಕೊಂಡಂಗೆಲ್ಲ ನಾವು ಮಾಡ್ಬೋದು ಅಂತ. ಆದರೆ ಸೂತ್ರದ ಗೊಂಬೆಗಳು ಅಷ್ಟೇ, ನಾವು ಸೂತ್ರಧಾರ ಅನ್ನೋನು ಮೇಲಿರ್ತಾನೆ, ಅವನು ಆಡಿಸಿದಂತೆ ನಾವು ಆಡ್ತಾ ಇರ್ತೀವಿ. ಸೊ ಈ ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅಲ್ವಾ? ಯಾಕಪ್ಪ ಅಂದ್ರೆ ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು, ಏನೇ ಬರಲಿ ಯಾರಿಗೂ ಸೋತು ತಲೆಯಬಾಗದು ಅಂತ. ಬೊಂಬೆ ತನಗೆ ತಾನೇ ಚಲಿಸೋದಿಲ್ಲ, ಯಾರೋ ಅದನ್ನ ಆಡಿಸ್ತಾ ಇರ್ತಾನೆ. ಹಾಗೆ ಮನುಷ್ಯನ ಜೀವನ ಕೂಡ ಹಾಗೆ ದೈವದ ಇಚ್ಛೆಯಂತೆ ನಡೀತಾ ಇರುತ್ತೆ. ಎಷ್ಟೇ ಕಷ್ಟಗಳು ಬಂದರೂ, ಬದುಕು ಎಷ್ಟೇ ಏರಿಳಿತಗಳನ್ನ ಕಂಡ್ರೂ, ಆತ್ಮವಿಶ್ವಾಸ ಹಾಗೆ ದೃಢತೆಯಿಂದ ತಲೆಬಾಗದೆ ಬದುಕನ್ನ ಎದುರಿಸಬೇಕು ಅನ್ನೋದು ಇದು ಮುಖ್ಯ ಸಂದೇಶ ಕೂಡ ಆಗುತ್ತೆ. ಹಾಗಿದ್ರೆ ಈ ಹಾಡಿನ ಬಗ್ಗೆ ನೀವು ಕೂಡ ಮಾತನಾಡಬಹುದು ನಮ್ಮೊಟ್ಟಿಗೆ. ಹಾಗಿದ್ರೆ ನಮ್ಮ ರೇಡಿಯೋ ಶಿವಮೊಗ್ಗದ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆಗೆ ಕರೆ ಮಾಡಬಹುದು ಅಂತ ತಿಳಿಸ್ತಾ, ನಮ್ಮ ಕಂಡೀಷನ್ ಗೊತ್ತಿದೆ ಅಲ್ವಾ? ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ, ಹಾಗೆ ಕರೆ ಮಾಡುವಾಗ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡ್ಕೊಳ್ಳಿ. ಹಾಗಿದ್ರೆ ಇವತ್ತಿನ ಫಸ್ಟ್ ಲಕ್ಕಿ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ? ಹಲೋ
1: ಹಲೋ, ನಮಸ್ತೆ ಮೇಡಮ್, ಶುಭೋದಯ.
0: ನಮಸ್ತೆ, ಶುಭೋದಯ. ಮಾರ್ನಿಂಗ್. ಹೌದು ಹೌದು, ಲಕ್ಕಿ ಕಾಲರ್ ಆಗಿದ್ರ ನೋಡಿ, ಇವತ್ತು
1: ತುಂಬಾ ಖುಷಿ ಆಗ್ತಾ ಇದೆ.
0: ನಮಗೂ ಅಷ್ಟೇ ಖುಷಿ ಆಗ್ತಾ ಇದೆ.
1: ತಿಂಡಿ ಆಯ್ತೇನಮ್ಮ?
0: ಆಯ್ತು ಮೇಡಮ್. ನಿಮ್ದು?
1: ಇಲ್ಲಪ್ಪ, ಇನ್ನು ಆಗ್ಬೇಕು ದೋಸೆ.
0: ಓಕೆ, ನಮ್ಮದು ಇವತ್ತು ಚಿತ್ರಾನ್ನ.
1: ಓಕೆ ಅಮ್ಮ.
0: ಎಸ್,
1: ಇವತ್ತು ಅದೇ ಆಡಿಸಿ ನೋಡು ಬೀಡಿಸಿ ನೋಡು ಕೈಲಾಗದು ಎಂದು
0: ಅನ್ನೋದೊಂದು ನೀವು ಮಾತಾಡಬೇಕು.
1: ಒಂದು ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತಂದ ಹೇಳಿದ್ರೆ,
0: ಹೌದು,
1: ನಾವು ಸುಮ್ನೆ ಕೂತಿದ್ ಜಾಗದಲ್ಲಿ ಅದಾಗ್ಬೇಕು ಇದಾಗ್ಬೇಕು ಈಗ ಅಡಿಗೆ ಆಗ್ಬೇಕು ಅಂತ ಹೇಳಿದ್ರೆ ಯಾವ್ದು ಆಗಲ್ಲ.
0: ಖಂಡಿತ
1: ನಾವು ಕಷ್ಟ ಪಟ್ರೇನೆ ಆಗದು.
0: ನಿಜ ನಿಜ
1: ಅಲ್ವಾ?
0: ಹೌದು, ಸುಮ್ನೆ ಕೂತ್ಕೊಂಡು ಅಡಿಗೆ ಮನೆಯಲ್ಲಿ ಒಳ್ಳೆ ಚೆನ್ನಾಗಿ ಅಡಿಗೆ ರೆಡಿ ಆದ್ರೆ ಚೆನ್ನಾಗಿರುತ್ತಲ್ಲಪ್ಪ ಅಂತ ಅನ್ಕೊಂಡ್ರೆ ಆಗಲ್ಲ. ನಾವೇ ಸ್ವತಃ ಹೋಗಿ ಅಲ್ಲಿ ಕೆಲಸ ಮಾಡಿದಾಗ ಮಾತ್ರ ಅಡಿಗೆ ತಯಾರಾಗುತ್ತೆ.
1: ಹೌದು, ಕೂತಿದ್ದ ಜಾಗದಲ್ಲಿ ಆಗಲ್ಲ. ಹಂಗಾಗಿ ಅದು ಸೂಕ್ತ, ಅದು ಹಾಡಿಗೆ ಕೈಲಾಗದು ಎಂದು ಕೈ ಕಟ್ಟಿ ಕುಳಿತಾರೆ ಅಂತಂದೇಳಿ ಅದೊಂದು ಕರೆಕ್ಟ್ ಆಗಿದೆ.
0: ನಿಮ್ ಜೀವನಕ್ಕೆ ನೀವು ಇದನ್ನ ಅಳವಡಿಸ್ಕೊಳ್ಳೋದಾದ್ರೆ ಹೇಗೆ ಅಳವಡಿಸ್ಕೊಳ್ತೀರಾ?
1: ಅಂದ್ರೆ ನಾವು ಕಷ್ಟ ಪಟ್ರೇನೆ ದುಡಿಮೆ ಕಣಮ್ಮ.
0: ಖಂಡಿತವಾಗ್ಲಲ್ಲ.
1: ಈಗ ನಾನು ಈಗ ಮನೆಯಲ್ಲಿ ಟೈಲರಿಂಗ್ ಮಾಡ್ತೀನಿ. ನಾನು ಕಷ್ಟ ಪಟ್ರೆ ನನಗೆ ದುಡ್ಡು ಬರತ್ತೆ.
0: ಹೌದು
1: ಅಲ್ವಾ? ಮಿಷಿನ್ ಎದುರುಗಡೆ ಕುತ್ಕೊಂಡು ಏ ಹಿಂಗೆ ಮಾಡಿದ್ರೆ ಮತ್ತಿನೇನು ಅಷ್ಟೇ ದುಡ್ಡು ಅಷ್ಟಕ್ಕೊಂದ ದುಡ್ಡು ಅಂತಂದ ಹೇಳ್ತಾರೆ. ಕೂತಿದ ಜಾಗದಲ್ಲಿ ಆಗೋದಿಲ್ಲ, ಅದು ಕಟಿಂಗ್ ಮಾಡಿ ಹೊಲಿದ್ರೇನೆ ದುಡ್ಡು ಬರೋದು. ಕಷ್ಟ ಪಡ್ಬೇಕು, ಕಷ್ಟ ಪಟ್ರೇನೆ ದುಡಿಮೆ.
0: ಖಂಡಿತ. ನೋಡಿ, ನೀವು ಈಗ ಮಾಮೂಲಿ ಗೃಹಿಣಿಯಂತೆ ಮನೆಯಲ್ಲೇ ಇದ್ದು ಮನೆ ಕೆಲಸ ಮಾಡ್ಕೊಂಡು ಅಷ್ಟಕ್ಕೆ ಸೀಮಿತವಾಗಿದ್ದಿದ್ರೆ ಈಗ ನಿಮ್ಮದೇ ಆದಂತಹ ಒಂದು ಐಡೆಂಟಿಟಿಯನ್ನ ಕ್ರಿಯೇಟ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಸೊ ಈಗ ಉಮಾ ಅಂದ್ರೆ ಟೈಲರ್, ಉಮಾ ಅವ್ರ ಹತ್ರ ಹೋಗ್ಬೇಕು ಅನ್ನೋ ಒಂದು ಐಡೆಂಟಿಟಿಯನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಸೊ ನೀವು ಸುಮ್ಮನೆ ಕೂತಿದ್ರೆ ಆಗ್ಲಿಲ್ಲ, ಆದ್ರೆ ಏನೋ ಒಂದು ಮಾಡ್ಬೇಕು ಅನ್ನೋದಕ್ಕೇನೆ ಆ ಕೆಲಸ ಆಗಿದೆ ಅಲ್ವಾ?
1: ಹೌಸ್ ವೈಫ್ ವೈಫ್ ಪಪು ಅಂತಂದೇಳಿ ಮನೆ ಕೆಲಸ ಮಾಡ್ಕೊಂಡು ಕುತ್ಕೊಂಡ್ರೆ ಆಗ್ತಾ ಇರ್ಲಿಲ್ಲ ಹೆಸರು ಮಾಡ್ಲಿಕ್ಕೆ.
0: ಖಂಡಿತ ಖಂಡಿತ ಮೇಡಮ್. ಸೊ ಹಾಗಾಗಿ ಜೀವನದಲ್ಲಿ ಯಾವ್ದು ಆಗಲ್ಲ ಅಂತ ಕೈ ಕಟ್ಟಿ ಕುಳಿತುಕೋಬಾರದು, ಕೆಲಸ ಮಾಡಬೇಕು ಅಂತಿದ್ದೀರಾ?
1: ಮಾಡಬೇಕು, ನಾವು ಮಾಡಿದ್ರೇನೆ, ತಾನು ಮಾಡಿದ್ರೇನೆ ಕೆಲಸ, ಬೇರೆಯವ್ರಿಗೆ ಹೇಳಿ ಮಾಡೋದಲ್ಲ.
0: ನಿಜ ನಿಜ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಕರೆ
1: ಮಾಡಿದ್ದಕ್ಕೆ.
0: ಯಸ್, ಉಮಾ ಮೇಡಮ್ ಕರೆ ಮಾಡಿ ಚೆನ್ನಾಗಿ ಮಾತಾಡಿದ್ರು. ಹಾಗೆ ಮುಂದಿನ ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ. ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ.
2: ಅಕ್ಕ ಮಾತಾಡಿದ ತಕ್ಷಣ ತಂಗಿಗೆ ಸಿಕ್ಬಿಡ್ತು.
0: ಹೌದಾ? ಸೂಪರ್ ಸೂಪರ್ ಮೇಡಮ್, ಹೇಳಿ ಹೇಗಿದ್ದೀರಾ?
2: ಆರಾಮ್ ಮೇಡಮ್, ನೀವ್ ಆರಾಮಿದ್ದೀರಾ?
0: ನಾನು ಕೂಡ ಆರಾಮಿದ್ದೀನಿ.
2: ಚಿತ್ರಾನ್ನ ತಿನ್ಕೊಂಬಂದ ಆರಾಮ.
0: ಚಿತ್ರಾನ್ನ ನಮ್ದು? ಚಿತ್ರಾನ್ನ ನಿಮ್ದು ಅದೇನಾ?
2: ಇಲ್ಲ ಇಲ್ಲ ಮೇಡಮ್, ನಮ್ ಚಿತ್ರಾನ್ನ ಅಲ್ಲ, ಬಸ್ಸಾರು ಮುದ್ದೆ.
0: ಬೆಳಗ್ಗೆನೆ ಬಸ್ಸಾರು ಮುದ್ದೆ?
2: ಹಾ ಮೇಡಮ್, ನುಗ್ಗೆ ಸೊಪ್ಪಿನ ಬಸ್ಸಾರು.
0: ಓಕೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ
2: ಮೇಡಮ್? ಗೊತ್ತಾಯ್ತು.
0: ಒಂದು ಹಾಡು ನೂರು ಮಾತು. ಸೊ ಯಾವ ಹಾಡಿನ ಬಗ್ಗೆ ಮಾತಾಡ್ತೀರಾ?
2: ನಾನು ಮೇಡಮ್ ಯಾವ ಹಾಡು ತಗೊಂಡಿದ್ದೀನಿ ಅಂದ್ರೆ, ಆಡಿಸಿ ನೋಡು, ಬಿಡಿಸಿ ನೋಡು.
0: ಆಯ್ತು,
2: ಇದೆಯಲ್ಲ ಮೇಡಮ್,
0: ಮಾತಾಡಿ.
2: ತಗೊಂಡಿದ್ದೀನಿ ಮೇಡಮ್. ಅದೇ ಮೇಡಮ್, ಅವ್ರ ಹೇಳ್ತಾರೆ, ನಾವ್ ಹೇಳದ್ ಕಷ್ಟಪಟ್ರೇನೆ ಕೆಲ್ಸ ಆಗೋದು ಯಾವ್ದಾದ್ರು. ಸುಮ್ನೆ ಕೂತ್ರೆ ಯಾವ್ದು ಅಂದ್ರೆ ಯಾವ್ದು ಒಂದ್ ಕಡ್ಡಿನೂ ಅಲ್ಲ.
0: ಆಡಿಸಿ ನೋಡು, ಬೀಳಿಸಿ ನೋಡು ಬಗ್ಗೆ ಮಾತಾಡ್ತಿರೋದು. ಆದ್ರೆ ಆಗದು ಎಂದು ಕೈ ಕಟ್ಟಿ ಕುಳಿತಾರೆ, ಅದ್ರ ಬಗ್ಗೆ ಯಾಕೆ ಹೇಳ್ತಿದ್ದೀರಾ?
2: ಆಡಿಸಿ
0: ನೋಡು, ಹಾಡು ತಗೊಳ್ಳಿ.
2: ಆಡಿಸಿ ನೋಡು, ಬಿಡಿಸಿ ನೋಡು ತಗೊಳ್ತೀನಿ
0: ಹೇಳಿ.
2: ಅದೇ ನಾವು ನಮಗೆ ಲಕ್ ಇದೆ ಅಂತ ಅಂತ ಕೂತ್ರೆ ಆಗಲ್ಲ. ಅದು ಬ್ರಹ್ಮ ಏನ್ ಬರ್ದಿರ್ತಾನ ಅದ್ರಂತಾನೆ ಆಗದು. ಆ ತರ ಮೇಡಮ್ ಅದ್ರ ಅರ್ಥ. ನಾವೀಗ ಎಷ್ಟೇ ಅಲ್ಲಿ ಹೆಲ್ತ್ ನೋಡ್ಕೊಳ್ತೀವಿ, ಏನೇ ಮಾಡ್ತೀವಿ ಅಂದ್ರು ಭಗವಂತ ಇಷ್ಟು ವರ್ಷ ಅಂತ ಬರ್ದಿರ್ತಾನೆ.
0: ಹೌದು,
2: ಹಂಗಂತ ನಾವು ಹೆಲ್ತಿನ ಬಗ್ಗೆ ಇದನ್ ಮಾಡ್ಕೊಳಕ್ ಆಗಲ್ಲ. ಒಟ್ಟು ಕೇರ್ ಆಗಿರ್ಬೇಕು. ನಮ್ದು ಏನ್ ಹಣೆ ಬರ ಅಂತ ಇರುತ್ತ ಮೇಡಮ್, ಅದೇ ಆಗೋದಷ್ಟೇ.
0: ಹೌದು, ಇದರಲ್ಲಿ ಒಂದೊಂದು ಸಾಲುಗಳು ಕೂಡ ಒಂದೊಂದು ಅರ್ಥವನ್ನ ಹೇಳ್ತಾ ಹೋಗುತ್ತೆ. ಅದರಲ್ಲೂ ಹಾಗೆ ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟ ನಿಲ್ಲದು ಅಂತ ಒಂದು ಮಾತಿದೆ. ಇನ್ನು ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು ಅಂತ ಈ ಒಂದು ಮಾತು ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಸಾವಿಗೆ ಯಾವ್ದೇ ರೀತಿ ಭೇದ ಭಾವ ಇಲ್ಲ, ಅಥವಾ ಕಾಲಕ್ಕೆ ಯಾವ್ದೇ ರೀತಿ ಭೇದ ಭಾವ ಇಲ್ಲ. ಅವನು ಗುಡಿಸಲಲ್ಲೇ ಇರ್ಬೋದು ಅಥವಾ ಅರಮನೆಯಲ್ಲೇ ಇರ್ಬೋದು, ಅವನ ಆಟ ನಿಂತಾಗ ಅವನು ಮೇಲ್ ಹೋಗ್ತಾನೆ ಇರ್ಬೇಕು. ಅದು ಹಿರಿಯರೇ ಇರ್ಲಿ ಕಿರಿಯರೇ ಇರ್ಲಿ, ಎಂತ ದೊಡ್ಡ ಸೆಲೆಬ್ರಿಟಿಗಳಾಗಿದ್ರು ಪರವಾಗಿಲ್ಲ, ದೇವರ ಮುಂದೆ
2: ಮೇಡಮ್.
0: ಹೌದು,
2: ಸಾವು ಹುಟ್ಟು ಸಾವು ಅನ್ನೋದು
0: ಎಲ್ರಿಗೂ ಸಮಾನವಾಗಿರುವಂತದ್ದು.
2: ಸಮಾನ ಮನುಷ್ಯನ ಕೈಯಲ್ಲಿ ಇದ್ದಿದ್ರೆ ಇನ್ನೂ ತುಂಬಾ ಇರ್ತಿತ್ತು ಮೇಡಮ್ ಜನ. ಅಯ್ಯೋ,
0: ತಾರತಮ್ಯ ರಹಿತವಾದಂತಹ ಬದುಕು ಈ ಬದುಕು ಅಂತ.
2: ಹೌದು ಮೇಡಮ್,
0: ಅಲ್ವಾ?
2: ಅರ್ಥ ಅದು. ಹೌದು,
0: ಖಂಡಿತ. ಈಗ ಅರ್ಥ ಆಯ್ತಾ ಹಾಡಿನ ಬಗ್ಗೆ?
2: ಹಾ ಮೇಡಮ್,
0: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್ ಕರೆ ಮಾಡಿದ್ದಕ್ಕೆ. ಎಸ್, ಮುಂದೆ ಕರೆ ತಯಾರಾಗಿದೆ, ಯಾರು ಕೇಳುವ? ಹಲೋ. ಹಲೋ, ಓಕೆ, ಕರೆ ಕಟ್ ಆಯ್ತು. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ.
3: ಹಲೋ,
0: ನಮಸ್ತೆ.
3: ನಮಸ್ಕಾರ,
0: ಹೇಗಿದ್ದೀರಾ ಸರ್?
3: ನಮಸ್ಕಾರ, ಗುಡ್ ಮಾರ್ನಿಂಗ್.
0: ವೆರಿ ಗುಡ್ ಮಾರ್ನಿಂಗ್ ಸರ್.
3: ನಾನು ಬ್ರಹ್ಮಾನಂದ ನಡೆ ವಿದ್ಯಾನಗರ ಮಾತಾಡೋದು. ತಿಂಡಿ ಆಯ್ತಾ ಮೇಡಮ್?
0: ತಿಂಡಿ ಆಗಿದೆ ಸರ್. ನಿಮ್ದು?
3: ನಮ್ದು ಇಡ್ಲಿ ಚಟ್ನಿ ಮೇಡಮ್. ನಿಮ್ದು?
0: ಇಡ್ಲಿ ಚಟ್ನಿ. ನಮ್ದು ಚಿತ್ರಾನ್ನ ಚಟ್ನಿ.
3: ಓ, ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಚಿತ್ರಾನ್ನ, ಆದ್ರೆ ನೆಂಚ್ಕೊಳಕ್ ಎರಡು ಒಂದೇ ಚಟ್ನಿ.
0: ಸರ್, ನಿಮ್ಮ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
3: ಹೇಳಿ ಮೇಡಮ್.
0: ಸೊ ಒಂದು ಹಾಡು ನೂರು ಮಾತು ಅಂತ.
3: ಹೌದು ಮೇಡಮ್, ಹೌದು.
0: ನಾನು ಎರಡು ಗೀತೆನ ಆಪ್ಷನ್ ಗೆ ಕೊಟ್ಟಿದ್ದೀನಿ, ಎರಡರಲ್ಲಿ ಯಾವ್ದಾದ್ರು ಒಂದು ಗೀತೆ ಬಗ್ಗೆ ಮಾತ್ರ ಮಾತಾಡಬೇಕು.
3: ಆಯ್ತು ಮೇಡಮ್. ಅದೇ ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದ ಕೆಲಸವು ಮುಂದೆ.
0: ಹೌದು,
3: ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ.
0: ಓಕೆ, ಮಾತಾಡಿ ಸರ್.
3: ಯಾವ್ದು ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಾರೆ, ಕಷ್ಟ ಪಡದೆ ಸುಖ ಸಿಗಲ್ಲ ಅಂತಾರೆ. ಆಮೇಲೆ ಯಾವ್ದೇ ಕೆಲ್ಸ ಆಗಲ್ಲ ಅಂತ ಕೂತ್ರೆ ಯಾವ ಕೆಲ್ಸ ಕೂಡ ಆಗಲ್ಲ ಮೇಡಮ್. ಅದು ಯಾವ್ದೇ ವಿಷಯ ಇರ್ಲಿ, ನಮ್ಮ ಜೀವನದ ಯಾವ್ದೇ ಒಂದ್ ಭಾಗ ಇರ್ಲಿ, ನಾವು ಅದು ಮುನ್ನುಗ್ಗಿ ಸಾಧನೆ ಮಾಡಿದ್ರೆ ಮಾತ್ರ ಸಾಧ್ಯ. ಒಬ್ಬ ವಿದ್ಯಾರ್ಥಿ ಅಯ್ಯೋ ನಾನು ಪರೀಕ್ಷೆ ಪಾಸ್ ಆಗಲ್ಲ ಅಂತ ಕೈ ಕಟ್ಟಿ ಕುಳಿತರ ಆಗಲ್ಲ. ನಿತ್ಯ ನಿರಂತರವಾಗಿ ಅಭ್ಯಾಸ ಮಾಡ್ಬೇಕು, ಕ್ಲಾಸಿಗೆ ಹೋಗ್ಬೇಕು, ಅದು ಪಾಠಗಳನ್ನ ಮನನ ಮಾಡ್ಕೋಬೇಕು, ಅದನ್ನ ಚೆನ್ನಾಗಿ ಮನಸ್ಸಿನಲ್ಲಿ ಇಟ್ಕೊಂಡು ಎಕ್ಸಾಮ್ ಅಲ್ಲಿ ಅದನ್ನ ಚೆನ್ನಾಗಿ ಬರಿಬೇಕು, ಆಗ ಮಾತ್ರ ಅವನು ಯಶಸ್ಸು ಕಾಣ್ಲಿಕ್ಕೆ ಸಾಧ್ಯ. ಆಮೇಲೆ ಇವಾಗ ಒಬ್ಬ ರೈತ ಸುಮ್ನೆ ಮನೇಲೆ ಕೂತ್ರೆ ಆಗಲ್ಲ, ಹೋಗಿ ಭೂಮಿಯ ಮಣ್ಣನ್ನ ಅಗೆದು ಮತ್ತೆ ಅದಕ್ಕೆಲ್ಲ ಫಲವತ್ತಾದ ಗೊಬ್ಬರಗಳನ್ನ ಹಾಕಿ ಕಷ್ಟಪಟ್ಟು ಕೈ ಕೆಸರು ಮಾಡ್ಕೊಂಡು ಗಿಡಗಳನ್ನಾಗ್ಲಿ ಮತ್ತೆ ಬೇರೆ ಧಾನ್ಯಗಳನ್ನಾಗ್ಲಿ ಬಿತ್ತಿ ಬೆಳೆದು ಅವನ್ ಪೋಷಣೆ ನೀರ್ ಹಾಕಿ ಪೋಷಣೆ ಮಾಡಿದಾಗ ಮಾತ್ರ ಅವನು ಒಂದು ಒಳ್ಳೆ ಬೆಳೆ ತಗೊಳಕಾಗತ್ತೆ. ಅಯ್ಯೋ ಮನೇಲೆ ಕೂತ್ರೆ ಅದ್ ಆಗಲ್ಲ ಅಂತ ಕೂತ್ರೆ ಆಗದೇ ಇಲ್ಲ ಮೇಡಮ್. ಈಗ ಉದಾಹರಣೆಗೆ ಮೇಡಮ್ ಇನ್ನೊಂದೇ ಒಂದ್ ಹೇಳ್ತೀನಿ. ಅದೇ ಈಗ ನಾವು ವೆಹಿಕಲ್ ಕಲಿಬೇಕು ಅಂತೀವಿ, ಟೂ ವೀಲರ್ ಇರ್ಲಿ ಸೈಕಲ್ ಇರ್ಲಿ ಫೋರ್ ವೀಲರ್ ಇರ್ಲಿ, ಎದ್ರಕೊಂಡು ಕೂತ್ರೆ ಆಗದೇ ಇಲ್ಲ. ಇಲ್ಲ ನಾನು ಕಲಿತೀನಿ ಅಂತ ಮುನ್ನುಗ್ಗಿ ಹೋಗಿ ಪ್ರಾಕ್ಟೀಸ್ ಮಾಡಿದ್ರೆ ಅಥವಾ ಕ್ಲಾಸಸ್ಗೆ ಹೋಗಿ ಕಲಿತ್ರೆ ಧೈರ್ಯದಿಂದ ಅದನ್ನ ನಿರಂತರ ಪ್ರಯತ್ನ ಮಾಡಿದ್ರೆ ನಾವು ಡ್ರೈವಿಂಗ್ ಅನ್ನ ಕಲಿಬಹುದು. ಆಗಲ್ಲ ಅಂತ ಕೂತ್ರೆ ಒಂದೆರಡು ಸಲ ಬೀಳ್ತೀವಿ, ಬಿದ್ದೆ ಎದ್ರಕೊಂಡು ಕೂತ್ರೆ ಕೆಲಸ ಆಗಲ್ಲ ಮೇಡಮ್. ಮತ್ತೆ ಮುನ್ನುಗ್ಗಿ ಅದನ್ನ ಮಾಡಿದ್ರೆ ಖಂಡಿತ ಯಶಸ್ಸು ಕಾಣ್ತೀವಿ. ಅದಕ್ಕೆ ಹೇಳೋದು ಆಗದೆ ಎಂದು ಕೈ ಕಟ್ಟಿ ಕುಳಿತಾರೆ, ಸಾಗದ ಕೆಲಸ ಮುಂದೆ. ಉದಾಹರಣೆಗೆ ಮೇಡಮ್
0: ಉದಾಹರಣೆ
3: ಇನ್ನೊಂದೇ ಒಂದು, ನಿಮ್ಮ ಎಫ್ ಎಂ ಇಂದು ಎಫ್ ಎಂ ಡೈಲಕ್ಸ್ ಡೈಲಿ ಫೋನ್ ಮಾಡ್ತಾ ಇರ್ತೀವಿ, ಅಯ್ಯೋ ಕಾಲ್ ಸಿಗೋದಿಲ್ಲ ಅಂತ ಕೂತ್ರೆ ಆಗಲ್ಲ, ಮತ್ತೆ ಮತ್ತೆ ಪ್ರಯತ್ನ ಮಾಡಿದ್ರೆ ಸಿಕ್ಕ ಸಿಗತ್ತೆ, ಯಶಸ್ಸು ಆಗತ್ತೆ, ಮಾತಾಡ್ಲಿಕ್ಕೂ ಸಿಗತ್ತೆ ಮೇಡಮ್.
0: ಮಾರ್ಗ
3: ಅಷ್ಟೇ ಮೇಡಮ್, ಅಷ್ಟೇ. ಹೌದು,
0: ಕೆಚ್ಚದೆ ಇರ್ಬೇಕು, ಕೆಚ್ಚದೆಯಿಂದ ನಾವು ಕೂಡ ಬದುಕಬೇಕು ಅಲ್ವಾ?
3: ಹೌದು ಮೇಡಮ್. ಆಗದುಗೆಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನ ಬಂದಿದ್ದರೆ ಮಾರ್ಗವು ಉಂಟೆ, ಕೆಚ್ಚದೆಗಿರಬೇಕು. ಸೀರಿಯಲ್ ಹಾಡು ಮೇಡಮ್, ಹಾಡನ್ನು ಕೇಳಿದ್ರೆ ನಮ್ಗೆ ಸ್ಫೂರ್ತಿ ಸಿಗುತ್ತೆ,
0: ಕೆಚ್ಚದೆ ಇರಬೇಕೆಂದೆಂದು.
3: ಹೌದು ಮೇಡಮ್, ಹೌದು, ಡಾಕ್ಟರ್ ರಾಜ್ಕುಮಾರ್ ಅವರದು.
0: ಹೌದು, ಬಂಗಾರದ ಅಮರಶಿವಸಂಗಮದ
3: ಹಾಡು. ನೆನ್ಪಿಟ್ಕೊಂಡ್ರೆ ಸಾಕು ಮೇಡಮ್.
0: ಖಂಡಿತ ಸರ್, ಥ್ಯಾಂಕ್ ಯು ಸರ್ ಕರೆ ಮಾಡಿ.
3: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್
0: ಯು. ಎಸ್, ಬ್ರಹ್ಮಾನಂದ ನಾರಾಯಣ ಅವರು ಕರೆ ಮಾಡಿದ್ರು, ಹಾಗೆ ಮುಂದಿನ ಕರೆ ಸಿದ್ಧವಾಗಿದೆ. ಯಾರು ಕೇಳುವ? ಹಲೋ, ಹಲೋ,
4: ಕ್ಯಾಲೆಂಡರ್ ಉಪರ್ಪುರ್ ದೇಖತೆ ಹಮೇ ದೇಖಲೇನೇ ಕ್ಯಾಲೆಂಡರ್ ಮೀ ಇದು ಯೇ ದೇತಾ
0: ಜನೆ. ಹಲೋ, ಓಕೆ ಸರ್, ಕರೆ ಮಾಡಿ ಎಲ್ಲೋ ಕಳೆದು ಹೋಗ್ಬಿಟ್ಟಿದ್ದಾರೆ. ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ,
5: ಹಲೋ,
0: ನಮಸ್ತೆ ಸರ್, ಕೇಳಿಸ್ತಿದ್ಯಾ? ಓಕೆ, ಕರೆ ಮಾಡಿದಾಗ ಸ್ವಲ್ಪ ಜೋರಾಗಿ ಮಾತಾಡಿ, ಓಕೆ? ನಾ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹಲೋ,
6: ಹಲೋ, ನಮಸ್ತೆ ರೀ ಮೇಡಮ್.
0: ಸರ್, ಕರೆ ಮಾಡಿ ಎಲ್ರಿಗೆ ಕಳ್ದು ಹೋಗ್ತೀರಾ ನೀವು? ಇವಾಗ ಕೇಳಿಸ್ತಿದ್ಯಾ?
6: ಹಾ, ಕೆಲಸ ಕರ್ತಾ ನೋಡಿ ಮೇಡಮ್, ಕ್ಲಿಯರ್ ರೀ. ಆರಾಮದ್ರಿ ಮೇಡಮ್?
0: ನಾನು ಆರಾಮಿದ್ದೀನಿ, ನೀವ್ ಹೇಗಿದ್ದೀರಿ?
6: ನಾವು ಎಲ್ಲ ಆರಾಮದ್ರಿ ಮೇಡಮ್. ಕಾರ್ಯಕ್ರಮ ಸೂಪರ್ ಮೂಡ್ ಬರ್ಬೇಕಾದ್ರೆ ಅವ್ರ ಅಭಿಪ್ರಾಯ ಅವ್ರು ಕೆಲಸ ಕರ್ತಾರ್ರಿ, ಆದ್ರೆ ನಾವು ಕೇಳಕತ್ತೇವ್ರಿ ಕಾರ್ಯಕ್ರಮ.
0: ಓಕೆ,
6: ಹ್ಞೂ ರೀ ಮೇಡಮ್.
0: ತಿಂಡಿ ಆಯ್ತಾ?
6: ಹಾ, ತಿಂಡಿ ಮಾಡಿದ ನೋಡ್ರಿ ಮೇಡಮ್. ನಮ್ ಚೊಂಗೇರಿ ಮೇಡಮ್, ಮೊರಮಾದಲ್ರಿ, ಇನ್ನ ಮುಗಿತ್ರಿ ಮೊನ್ನೆ.
0: ಓ,
6: ಹಿಂಗಾಗಿ ಚೊಂಗೆ ಅವೇ ನೋಡ್ರಿ ಮೇಡಮ್. ನಮ್ದು ಒಂದು 10 ದಿನ ಊಟ ಅದೇ ರೀ, ಚೊಂಗೆ ಹೋಳಿಗೆ ಹುಗ್ಗಿ.
0: ಸೂಪರ್ ಸೂಪರ್ ಸರ್, ಮೊಹರಂ ಹಬ್ಬದ ಶುಭಾಶಯಗಳು ನಿಮಗೆ.
6: ಧನ್ಯವಾದ, ಧನ್ಯವಾದ ಮೇಡಮ್, ಧನ್ಯವಾದ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಗಿದೆ ಹಾಗಿದ್ರೆ ಅಲ್ವಾ?
6: ಹಾ, ಗೊತ್ತಾಗಿದ್ರಿ ಮೇಡಮ್.
0: ಮಾತನಾಡ್ತೀರಾ?
6: ಆಗದು ಎಂದು ಕೈ ಕಟ್ಟಿ ಕುಳಿತೀರಿ, ಅದ್ರ ಬಗ್ಗೆ ಹೇಳಿರಲಿ ಮೇಡಮ್. ಮತ್ತೊಂದು ಅದೊಂದ್ರಿ,
0: ಹೇಳಿ, ಎರಡರಲ್ಲಿ ಯಾವ್ದಾದ್ರು ಒಂದ್ರ ಬಗ್ಗೆ ಮಾತಾಡ್ಬೇಕು.
6: ಅದೇ, ಕೈಲಾಗದು ಎಂದು ಕೈ ಕಟ್ಟಿ ಕುಳಿತಾರೆ, ಸಾಗದು ಕೆಲಸ ಮುಂದೆ ಅಂತ ಹೇಳಿದ್ರು. ಅರ್ಥ ಗರ್ಭಿತ ಹಾಡ್ರಿ ಮೇಡಮ್. ಯಾಕಪ್ಪ ಅಂತಂದ್ರೆ, ನಾವ್ ಯಾವಾದೇ ಕೆಲಸ ಮಾಡ್ಲಿ ಕೈ ಕಟ್ಕೊಂಡು ಕೂತ್ರಿ ಯಾಕ ಕೆಲ್ಸನ ಆಗಲ್ರಿ ಮೇಡಮ್?
0: ಖಂಡಿತ ಸರ್.
6: ಹಾ, ಯಾಕಪ್ಪ ಅಂದ್ರೆ, ಮನಸ್ಸು ಮಾಡಿ ಕೈ ಕಟ್ಕೊಳ್ಳಾರ್ದೆ ಕುತ್ತಿಗಿಸಿಂದ ಮನಸ್ಪೂರ್ತಿವಾಗಿ ಮಾಡಿದ್ದೇವಪ್ಪ ಅಂದ್ರೆ ನಮ್ಗೆ ಅದು ಸಕ್ಸಸ್ ಆಗ್ತಾರೆ, ಆ ಕೆಲಸನು ನಮ್ಗೆ ಇದು ಆಗ್ತದ್ರಿ ಮೇಡಮ್.
0: ಖಂಡಿತ, ಖಂಡಿತ.
6: ಹಾ, ಅದ್ರ ಸಲುವಾಗಿ ಏನಾದ್ರಿ ಮೇಡಮ್, ಆಗದು ಎಂದು ಎಂದು ಕೈ ನಮ್ಮ ಏನಾದ್ರಿ ನಮ್ಮ ಇವರು ಹಾಡುದು ಹಾಡು ಪಿ ಬಿ ಶ್ರೀನಿವಾಸ.
0: ಹೌದು.
6: ಹಾ, ಯಾಕಂದ್ರೆ ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶೇಷರಯ್ಯ ಶರ್ಮ ಪಡೆದಿದ್ದರೆ, ಕನ್ನಂಬಾಡಿ ಕಟ್ಟದಿದ್ದರೆ ಇತ್ತ ಬೆಳಿತಿತ್ತಿಲ್ರಿ ಮೇಡಮ್. ಇದು
0: ಅಲ್ವಾ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಕಾವೇರಿಯನ್ನು ಹರಿಯಲು ಬಿಟ್ಬಿಟ್ಟು ವಿಶ್ವೇಶ್ವರಯ್ಯ ಸುಮ್ನೆ ಇದ್ ಬಿಡಿದ್ರೆ ನಮಗೆ ಕನ್ನಂಬಾಡಿ ಕಟ್ಟೋಕ್ ಆಗ್ತಾನೆ ಇರ್ಲಿಲ್ಲ.
6: ಆಗ್ತಾ ಇರ್ಲಿಲ್ಲ ಮೇಡಮ್, ಈಗ ಶಿರಿನೂ ಆಗ್ತಿತ್ತಿಲ್ರಿ ಅದು.
0: ಯಾಕಂದ್ರೆ
6: ನಡಂಗ್ ನಡೀತಿತ್ತಿರಿ, ಇಂತ ಕಟ್ಲಿಕ್ಕಂದ್ರೆ ಯಾವಾಗ ಆಗ್ತಿತ್ತಿಲ್ರಿ ಮೇಡಮ್.
0: ನೋಡಿ, ಬಂಗಾರದ ಬೆಳೆ ಬೆಳೆಯುವಂತ ಹೊನ್ನಾಡ ಆಗ್ತಾನೆ ಇರ್ಲಿಲ್ಲ ಅಲ್ಲಿ.
6: ಹೌದೌದ್ರಿ ಮೇಡಮ್.
0: ಅದಕ್ಕಾಗಿ ಈ ಸಮಯದಲ್ಲಿ ನಾವು ವಿಶ್ವೇಶ್ವರಯ್ಯನವ್ರನ್ನು ಕೂಡ ನೆನಪು ಮಾಡ್ಕೋಬೇಕಿದೆ.
6: ನೆನಪು ಮಾಡ್ಕೋಬೇಕ್ರಿ ಮೇಡಮ್. ಯಾಕಪ್ಪ ಅಂದ್ರೆ ಅದು ಅರ್ಥ ಗರ್ಭಿತ ಹಾಡಾದ್ರಿ ಮೇಡಮ್. ಅದು ಅದ್ರ ಬಗ್ಗೆ ಅದು ಹಾಡ ಏನ್ ಮಾಡಿದ್ರು ಆಯ್ಕೆ ಚಲೋ ಮಾಡ್ರಿ ಮೇಡಮ್ ಎರಡು ಹಾಡ. ಯಾಕಂದ್ರೆ ಪ್ರತಿಯೊಂದು ಎರಡು ಹಾಡನಾಗ ಅರ್ಥ ಗರ್ಭಿತ ಮಾತುಗಳದವ್ರಿ ಮೇಡಮ್.
0: ಖಂಡಿತ, ಖಂಡಿತ ಸರ್.
6: ಹಾ, ನೀವು ವಿಷಯ ತಗೊಂಡ್ದಕ್ಕೂ ನೀವು ಸ್ವಾರ್ಥ ಐತ್ರಿ. ಯಾಕಂದ್ರೆ ಮೇಡಮ್, 100 ಇದು ಅನ್ನಂಗ್ರಿ ಮಾತ ಅದ್ರಾಗ ಅನ್ಕರ್ಡೆ ಆಗ್ತದ್ರಿ ಮೇಡಮ್.
0: ಖಂಡಿತ, ಖಂಡಿತ ಸರ್. ಯಾಕಂದ್ರೆ ಪ್ರತಿಯೊಂದು ಹಾಡಿನ ಬಗ್ಗೆನೂ ಅವರದ್ದೇ ಆದಂತಹ ಅಭಿಪ್ರಾಯ ಬೇರೆ ಬೇರೆ ಇರುತ್ತೆ. ಈಗ ನಾನ್ ನೋಡುವಂತ ರೀತಿ ಬೇರೆ ಆಗಿರುತ್ತೆ, ನೀವು ಅದನ್ನ ನೋಡುವಂತ ರೀತಿ ಬೇರೆ ಆಗಿರುತ್ತೆ. ಹಾಗಾಗಿ ಎಲ್ಲರಿಗೂ ಆ ಅವಕಾಶವನ್ನ ಕೊಡೋಣ ಅಂತ.
6: ಹೌದೌದ್ರಿ ಮೇಡಮ್, ಅವಕಾಶ ಕೊಟ್ಟದೇ. ಯಾಕಂದ್ರೆ ಯಾರ ಅಭಿಪ್ರಾಯ ಹಂಗಾಗ್ತದ ಹ್ಯಾಂಗ್ ತಿಳ್ತಾರ ಅಂದ್ರೆ, ಆದ್ರೆ ಎರಡು ಆಯ್ಕೆ ಮಾಡ್ಕೊಂಡು ಹಾಡು ಮಾತ್ರ ಅದು ನಮ್ ಮನ್ಸಿಗೆ ಬಂದ್ರಿ ಮೇಡಮ್. ಪ್ರತಿಯೊಂದು ಹಾಡಿನಾಗ ಅದು ಅರ್ಥ ಗರ್ಭಿತ ಮಾತದವ್ರಿ.
0: ಹೌದ್ ಹೌದು ಸರ್.
6: ಹಾ, ಬೆಳೆ ಬೆಳಕ್ ಸಾಧ್ಯನ ಆಗ್ತಿತ್ತಲ್ಲ, ಕಾಯಿವೇರಿ ಹರಿಲಕ್ ಅವ್ರು ಬಿಟ್ಟಿದ್ರಪ್ಪ ಅಂದ್ರೆ ನಮ್ಗೆ ಇದು ಯಾವಾದ್ರು ನೋಡ್ಲಕ್ನು ಬರ್ತಿತ್ತಲ್ಲ, ನಾವು ಬೆಳೆನು ಬೆಳಿತಿದ್ದಲ್ಲ.
0: ನೀಜ, ನೀಜ ಸರ್.
6: ಹೌನ್ರಿ ಮೇಡಮ್, ಹಿಂಗಾಗಿ ಇದು ತಗೊಂಡದ್ದು ನಮಗೆ ಇದು ಖುಷಿ ಆಯ್ತ್ರಿ ಮೇಡಮ್.
0: ನಿಮ್ಮೊಟ್ಟಿಗೆ ಮಾತಾಡಿತು, ನನಗೂ ತುಂಬಾ ಖುಷಿ ಆಯ್ತು. ನೀವು ವಿಷಯದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದಗಳು ಸರ್ ಕರೆ ಮಾಡಿ.
6: ನಮಸ್ತೆ ಮೇಡಮ್.
0: ನಮಸ್ತೆ. ಓಕೆ, ನವಾಜ್ ಸರ್ ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರು. ಅದೇ ಅವ್ರು ಹೇಳ್ತಾ ಇದ್ರು, ಕಾವೇರಿನ ಹರಿಯೋಗಿ ಬಿಟ್ಟಿದ್ರೆ ವಿಶ್ವೇಶ್ವರನ ಸುಮ್ಮನೆ ಇದ್ಬಿಡಿದ್ರೆ ನಮ್ಗೆ ಕನ್ನಂಬಾಡಿ ಕಟ್ಟೋಕ್ಕೂ ಆಗ್ತಿರ್ಲಿಲ್ಲ, ಅಲ್ಲಿ ಬಂಗಾರದಂತಹ ಬೆಳೆಯನ್ನ ಬೆಳೆಯೋಕ್ಕೂ ಆಗ್ತಾ ಇರ್ಲಿಲ್ಲ ಅಂತ. ಹಾಗೆ ಈಗ ಶಿಲ್ಪಿ ಕೂಡ ದೊಡ್ಡ ಕಲ್ಲನ್ನ ಕೆತ್ತದಲ್ಲೇ ಸುಮ್ಮನೆ ಇದ್ಬಿಡಿದ್ರೆ ಅಲ್ಲಿ ಒಂದು ಒಳ್ಳೆ ಶಿಲ್ಪಕಲೆ ಆಗ್ತಾನೆ ಇರ್ಲಿಲ್ಲ. ಹೇಳ್ತಾರಲ್ಲಿ, ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗೊಂದಿದ್ದರೆ ಶಿಲ್ಪಿ, ಆಗುತ್ತಿತ್ತೆ ಕಲೆಗಳ ಬೀಡು ಗೊಮ್ಮಟೀಶನ ನೆಲೆನಾಡು ಅಂತ. ಇನ್ನು ಬೇಲೂರು ಹಳೇಬೀಡಿರ್ಬೋದು, ಗೊಮ್ಮಟೇಶ್ವರ ಇರ್ಬೋದು, ಎಷ್ಟೊಂದು ಕಲೆಗಳು ನಮ್ಮ ಕರ್ನಾಟಕದಲ್ಲಿ ಇರುವಂಥದ್ದು. ಶಿಲ್ಪಿ ಏನಾದರೂ ಈ ದೊಡ್ಡ ದೊಡ್ಡ ಕಲ್ಲನ್ನು ಕೆತ್ತದಲ್ಲೇ ಸುಮ್ಮನೆ ಇದ್ಬಿಡ್ತೀನಿ ಅಂತ ಮನಸ್ಸು ಮಾಡಿದರೆ ಅದ್ಯಾವುದೂ ಆಗ್ತಿರ್ಲಿಲ್ಲ ಅಲ್ವಾ. ಅದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ ಈ ಹಾಡಲ್ಲಿ. ನನಗೂ ಈ ಹಾಡು ತುಂಬಾ ಇಷ್ಟ. ಹಾಗೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ,
7: ಹಲೋ, ನಮಸ್ತೆ ಅರ್ಪಿತಾ ಮೇಡಮ್.
0: ನಮಸ್ತೆ, ನಮಸ್ತೆ ಮೇಡಮ್, ಹೇಳಿ, ಹೇಗಿದ್ದೀರಾ?
7: ಒಳ್ಳೊಳ್ಳೆ ಟಾಪಿಕ್ ಕುಟ್ಪಾನೆ ಇರ್ತೀರಾ, ನಮ್ಮ ತಲೆಗೆ ಸಾಣೆ ಹಿಡಿತಾ ಇರ್ತೀರಾ.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
7: ಇವತ್ತು ನಾವು ಮಾಡಿರೋದು ಸೌತೆಕಾಯಿ ನೀರ್ದೋಸೆ.
0: ಸೌತೆಕಾಯಿ ನೀರ್ದೋಸೆ ತಿಂಡಿ ತುಂಬಾ ಚೆನ್ನಾಗಿದೆ, ಹೆಸರು ಕೇಳಿದ್ರೆ ಚೆನ್ನಾಗಿದೆ. ಈಗ ಯಾವ ಹಾಡನ್ನ ಆಯ್ಕೆ ಮಾಡಿಕೊಂಡು ಯಾವ ಹಾಡಿನ ಬಗ್ಗೆ ಮಾತಾಡ್ತೀರಾ?
7: ಇದು ಅದೇ ಅಡಿಸಿ ನೋಡು ಬೀಳಿಸಿ ನೋಡು ಅಂತ ಇದೆಯಲ್ಲ,
0: ಹೇಳಿ.
7: ಆಡಿಸಿ ನೋಡು ಬೀಳಿಸಿ ನೋಡು, ಅದ್ರ ಬಗ್ಗೆನೇ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಆಡಿಸಿ ದೇವರು ನಮ್ಮನ್ನ ಆಡಿಸ್ತಾನೆ ಇರ್ತಾನೆ, ಯಾವ ಯಾವ ರೀತಿ ಬೇಕಾದ್ರೂ ನಮ್ಮನ್ನ ಬೀಳಿಸ್ತಾನೆ ಇರ್ತಾನೆ, ಆಡಿಸ್ತಾನೆ ಇರ್ತಾನೆ. ಅವನ ಆಟಾನೆ ಅದು, ಅವನಿಗೆ ಖುಷಿ ಕೊಡ್ತಾ ಇರುತ್ತೆ, ನನಗೆ ಇಲ್ಲಿ ಅಳು ಬರ್ತಾ ಇರುತ್ತೆ.
0: ಹಾಗೆ ಅಳು ತರಿಸೋನಿಗೆ ನಗು ತರಿಸೋಕ್ಕೂ ಗೊತ್ತಿರುತ್ತಲ್ವಾ, ನಗು ಕೂಡ ಬಂದೇ ಬರುತ್ತಲ್ವಾ,
7: ಖುಷಿನು ಕೊಡ್ತಾ ಇರ್ತಾನೆ, ಕಷ್ಟಾನು ಕೊಡ್ತಾನೆ. ಹಂಗಾಗ್ಬಿಟ್ಟು ಅದಕ್ಕೋಸ್ಕರ ನಾವು ಅದನ್ನ ಬಗ್ಗೆ ಚಿಂತೆ ಮಾಡ್ಬೇಕು. ಆದ್ರೆ ತುಂಬಾ ಚಿಂತೆ, ಅದರಲ್ಲೇ ಆಳವಾಗಿ ಇರೋದಕ್ಕಿಂತನು ಏನಾದ್ರೂ ಆಗ್ಲಪ್ಪ, ಬಂದದ್ದೆಲ್ಲ ಬರ್ಲಿ, ಗೋವಿಂದನ
0: ದಯೆಯಿರಲಿ
7: ಅಂತ ಅನ್ಕೊಂಡ್ಬಿಟ್ಟು ನಾವು ಸಾಕ್ತಾ ಇರ್ಬೇಕು.
0: ನಿಜ,
7: ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಸ್ವಲ್ಪ ಮಾಡ್ತಾ ಇರ್ಬೇಕು, ಹಾಗೆ ಮುಂದೆ ಹೋಗ್ತಾ ಇರ್ಬೇಕು.
0: ಖಂಡಿತ,
7: ಫುಲ್ ಅದರಲ್ಲೇ ಫುಲ್ ನಾವು ಇನ್ವಾಲ್ವ್ ಆಗ್ಬಿಟ್ರು ಅಂದ್ರೆ ಏನಾದ್ರು ಕಷ್ಟ ಬಂದ್ ಖುಷಿ ಅಲ್ಲ, ಒಂಥರ ಸಂತೋಷ ಬಂದಾಗ ಮಾತ್ರ ಕುಣಿದಾಡ್ಕೊಂಡು ಇರ್ತೀವಿ. ಅದೇ ಕಷ್ಟ ಬಂದಾಗ ಮಾತ್ರ ಅದನ್ನ ಹಚ್ಕೊಂಡ್ಬಿಟ್ರೆ ಹಿಂಗೆ ಅಲ್ವಾ.
0: ಅದೇ ಈಗ ಸುಖ ಬಂದಾಗ, ಖುಷಿ ಬಂದಾಗ ಹೇಗೆ ಸ್ವೀಕರಿಸ್ತೀವೋ, ಹಾಗೆ ಕಷ್ಟ ಬಂದಾಗ, ಸವಾಲುಗಳು ಬಂದಾಗ ಕೂಡ ಸ್ವೀಕರಿಸ್ಬೇಕು, ಆಗ ಮಾತ್ರ ಜೀವನದಲ್ಲಿ ಗೆಲ್ಲೋಕೆ ಸಾಧ್ಯ.
7: ಹೌದೌದು,
0: ಇಲ್ಲ ಚೆನ್ನಾಗಿ ಮಾತಾಡಿದ್ರೆ, ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಂಡ್ರಿ, ಖುಷಿ ಆಯ್ತು. ಧನ್ಯವಾದ ಕರೆ ಮಾಡಿದಕ್ಕೆ. ಎಸ್, ಬೀನಾ ಮ್ಯಾಮ್ ಕರೆ ಮಾಡಿದ್ರು, ಅವರು ಕೂಡ ಒಂದು ಒಳ್ಳೆ ಗೀತೆಯ ಬಗ್ಗೆ ವಿವರಣೆಯನ್ನು ನೀಡಿದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮ ತೆಗೆದುಕೊಂಡು ವಾಪಸ್ ಬನ್ನಿ, ನಾನು ನಿಮಗಾಗಿ ಇಲ್ಲೇ ಕಾಯ್ತಾ ಇರ್ತೀನಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
11: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು, ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ, ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
10: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
9: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
12: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686 0999 ಅಥವಾ 7090777555 ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: எஸ் வெல்கம் பேக். நீ கீழ்த்தாய் திரா ரேடியோ சிவமுக 90.8 FM சமுதாய வானொலி பரவசைக்காகி பவிஷ்யக்காகி நம்ம வானொலி ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳಿದ್ರೆ ಒಂದು ಸೊಗಸಾದ ಗೀತೆಯನ್ನ ಕೇಳ್ಕೊ ಬಂದ್ರಿ ಅಲ್ವಾ? ಹೌದು, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಇರುವಂತ ಈ ಹಾಡು ಅದ್ಭುತವಾದಂತ ಗೀತೆ ಅಂತಾನೆ ಹೇಳ್ಬೋದು. ಜೊತೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇರುವಂತದ್ದು, ಇನ್ನು ಪಿ ಬಿ ಶ್ರೀನಿವಾಸ್ ಅವರು ಅಷ್ಟೇ ಚೆನ್ನಾಗಿ ಹಾಡಿದ್ದಾರೆ. ಬಂಗಾರದ ಮನುಷ್ಯ ಸಿನಿಮಾ ಏನಿದೆ, ಎಷ್ಟೋ ಜನರ ಜೀವನದ ದಿಕ್ಕನ್ನ ಬದಲಾಯಿಸಿದಂತಹ ಸಿನಿಮಾ ಅಂತಾನೆ ಹೇಳ್ಬೋದು. ನಾನು ಸಾಕಷ್ಟು ಬಾರಿ ಹೇಳ್ತಾ ಇರ್ತೀನಿ, ಯಾರಿಗಾದ್ರೂ ಒಂದು ಇನ್ಸ್ಪಿರೇಷನಲ್ ಮೂವಿ ಅಂತ ಕೇಳುವಾಗ ಕ್ವಶನ್ ಎಲ್ಲರೂ ಉತ್ತರಿಸುವಂತಹ ಮೊದಲನೇ ಉತ್ತರ ಅಂದ್ರೆ ಅದು ಬಂಗಾರದ ಮನುಷ್ಯ. ಅದರಲ್ಲೂ ಎಷ್ಟೋ ಜನ ರೈತರ ಬಾಳು ಬಂಗಾರ ಮಾಡಿದಂತಹ ಸಿನಿಮಾ ಅಂತಾನೆ ಹೇಳ್ಬೋದು. ಇನ್ನು ಈ ಸಿನಿಮಾದ ಈ ಗೀತೆ ಕೂಡ ತುಂಬಾ ಚೆನ್ನಾಗಿದೆ. ಇದಕ್ಕೆ ಸಾಹಿತ್ಯ ಜಯಗೋಪಾಲ್ ಸರ್ ಅವರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಅದ್ಭುತವಾಗಿ ಬರೆದಿದ್ದಾರೆ ಅಂದ್ರೆ ತುಂಬಾನೇ ಖುಷಿಯಾಗುತ್ತೆ. ಹಾಗೆ ಈ ಹಾಡಿನ ಬಗ್ಗೆ ನೀವು ಕೂಡ ಮಾತನಾಡಬಹುದು. ನಮ್ಮ ಸಂಖ್ಯೆ 9686096279. ನೆಕ್ಸ್ಟ್ ಕಾಲರ್ ನಡೀತಾರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ
1: ಹಲೋ,
0: ನಮಸ್ತೆ.
1: ನಮಸ್ತೆ
0: ಸರ್, ಹೇಗಿದ್ದೀರಾ?
1: ಮಳೆ ಇದೆಯಾ?
0: ಮಳೆ ಏನಿಲ್ಲ ಸರ್. ನಿಮ್ ಕಡೆ?
1: ನಮ್ ಕಡೆ ಬರ್ತಾ ಇದೆ.
0: ನಿಮ್ ಕಡೆ ಬರ್ತಾ ಇದೆ. ಸೂಪರ್. ತಿಂಡಿ ಆಯ್ತಾ ಇವತ್ತು?
1: ದೋಸೆ.
0: ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ? ನಮ್ದು ಚಿತ್ರಾನ್ನ ಸರ್. ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ? ಯಾವ ಹಾಡಿನ ಬಗ್ಗೆ ಮಾತಾಡ್ತೀರಾ? ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್.
1: ಪ್ರಧಾನಮಂತ್ರಿ ಮೋದಿ ತಗೊಳ್ಳಿ, ಒಂದ್ ಕಾಲದಲ್ಲಿ ರೈಲ್ವೆ ಸ್ಟೇಷನ್ ಜಾಮ್ ಮಾಡ್ತಿದ್ರಂತೆ.
0: ಹೌದು,
1: ಅದರಲ್ಲೇ ಮುಂದುವರೆದಿದ್ರೆ ಅವರು ಜಾಮ್ ಮಾಡ್ಕೊಂಡು ಇರ್ಬೇಕಾಗಿತ್ತು. ರಾಜಕೀಯ ಅದಕ್ಕೆಲ್ಲ ಬಂದು ಇವಾಗ ನೋಡಿ 140 crore ಜನಗಳನ್ನ ಸೇವೆ ಮಾಡ್ತಾ ಇದ್ದಾರೆ.
0: ಖಂಡಿತ ಸರ್.
1: ಮತ್ತೆ ಆ ಕಾಲದಲ್ಲಿ ಈ ಹಾಡನ್ನು ನೋಡಿ ಗರುಡು ಭೂಮಿ ಇದೆಲ್ಲ ಇದು ಮಾಡಿದ್ರೆ ವ್ಯವಸಾಯ.
0: ಹೌದು, ವ್ಯವಸಾಯ ಮಾಡಿದ್ರು.
1: ಅಷ್ಟು ಅರ್ಥಪೂರ್ಣ ಹಾಡು.
0: ನಿಜ,
1: ನಾವು ಅಳವಡಿಸ್ಕೊಳ್ಬೇಕಷ್ಟೇ.
0: ಸೊ ಕೈ ಕೆಸರಾದ್ರೆ ಬಾಯಿ ಮೊಸರು ಎಂಬ ಹಿರಿಯರ ಅನುಭವ ಸತ್ಯ ಅಲ್ವಾ?
1: ಈಗ ಯಾರು ಮಾಡುದಿಲ್ಲಲ್ಲ ರೈತ. ಈಗ ಮಾರಿ ಎಲ್ಲ ಮನೆಗಳಾಗ್ತಿದೆ.
0: ಖಂಡಿತ ಸರ್,
1: ವರ್ಕೌಟ್ ಆಗುದಿಲ್ಲ.
0: ಸೊ ದುಡಿಮೆಯೇ ನಂಬಿ ನಾವು ಬದುಕಬೇಕಾಗಿದೆ. ಆ ದುಡಿಮೆಯಲ್ಲೇ ದೇವರನ್ನ ಕೂಡ ಕಾಣಬೇಕು ನಾವು, ಆಗ ಮಾತ್ರ ನಮ್ಮ ಬಾಳಲ್ಲಿ ಬೆಳಕು ಬೇರುತ್ತೆ ಅಲ್ವಾ?
1: ಜನಗಳು ಇದು ಮಾಡುದಿಲ್ಲಲ್ಲ.
0: ಮಾಡ್ತಾರೆ ಸರ್, ಎಲ್ಲೋ ಕೆಲವರು ಅಷ್ಟೇ ಮಾಡ್ತಾ ಇಲ್ಲ, ಬಟ್ ಸಾಕಷ್ಟು ಜನ ಮಾಡ್ತಾರೆ. ದುಡಿಮೆನೆ ದೇವರು ಅಂತ ಅನ್ಕೊಂಡಿರೋರ್ಗೆ ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ.
1: ಎಲ್ಲ ಇದು ಮಾಡ್ತೀವಿ, ಅದನ್ನ ಅನ್ನನೇ ಸಿಗೋದಿಲ್ಲ ಅಲ್ಲ.
0: ಹಾ ಹಾ,
1: ಎಲ್ಲ ಇದೆಲ್ಲ ಮಾರ್ಕೊಂಡು ರಿಯಲ್ ಎಸ್ಟೇಟ್ ಎಲ್ಲ ಆದ್ರೆ ಕಷ್ಟ ಇದೆ.
0: ಖಂಡಿತ. ಸೊ ರೈತರು ಹೊಲದಲ್ಲಿ ಬಿತ್ತನೆ ಮಾಡಿ ವ್ಯವಸಾಯ ಮಾಡಿದ್ರೆ ಮಾತ್ರ ನಾವೆಲ್ಲ ತಿನ್ಲಿಕ್ಕೆ ಆಹಾರ ಸಿಗುವಂತದ್ದು ಅಲ್ವಾ? ಈ ಒಂದು ಸಂದರ್ಭದಲ್ಲಿ ನಾವು ರೈತರನ್ನ ಕೂಡ ಧನ್ಯವಾದ ಹೇಳ್ಬೇಕು ಅಲ್ವಾ ಸರ್? ಓಕೆ ಸರ್, ಕರೆ. ನಿಜ ನಿಜ ಸರ್, ಭಾರತ ದೇಶದ ಬೆನ್ನೆಲುಬು ರೈತರೇ. ಜೈ ಜವಾನ್ ಜೈ ಕಿಸಾನ್. ಖಂಡಿತ ಸರ್, ಧನ್ಯವಾದ ಸರ್ ಕರೆ ಮಾಡಿದಕ್ಕೆ. ಓಕೆ, ಉಡುಪಿಯಿಂದ ವಿಶ್ವನಾಥ್ ಸರ್ ಕರೆ ಮಾಡಿದ್ರು. ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ
2: ಹಲೋ,
0: ನಮಸ್ತೆ.
2: ಮಹಾಲಕ್ಷ್ಮಿ ಮಂಗೇರ್, ನಮಸ್ಕಾರ.
0: ಇದು ಮಹಾಲಕ್ಷ್ಮಿ ಅಲ್ಲ, ಅರ್ಪಿತಾ.
2: ಸೆಕೆಂಡ್ ಮಹಾಲಕ್ಷ್ಮಿ ಅಂತ ಅರ್ಪಿತನ್ಗೆ ನಾನು ಹೆಸರಿಟ್ಟಿದ್ದೀನಿ.
0: ಬೇಡ ಮೇಡಮ್, ನನ್ನ ಅರ್ಪಿತಾ ಅಂತಾನೆ ಕರೀರಿ. ನಮ್ಮ ಅಪ್ಪ ಅಮ್ಮ ನನಗೆ ಅರ್ಪಿತಾ ಅಂತ ಹೆಸರಿಟ್ಟಿದ್ದಾರೆ, ಆ ಹೆಸರಲ್ಲೇ ಕರೀರಿ. ಓಕೆನಾ?
2: ನಂಗೂ ಸಂತೋಷ. ಅರ್ಪಿತಾ ಮಹಾಲಕ್ಷ್ಮಿ.
0: ಆಯ್ತು
2: ಅಮ್ಮ, ಇವತ್ತು ಗೊತ್ತಾಯ್ತು
0: ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಅದೇ ಇದು ಒಂದು ಟಾಪಿಕ್ ಮೇಲೆ ಮಾತಾಡೋದು,
0: ಹಾಡಿನ ಬಗ್ಗೆ ಮಾತಾಡಬೇಕು. ಆಗದು ಎಂದು ಕೈ ಕಟ್ಟಿ ಕುಳಿತಾರೆ ಅಂತ ಒಂದ್ ಹಾಡಿದೆ, ಅಥವಾ ಆಡಿಸಿ ನೋಡು ಬೀಳಿಸಿ ನೋಡು ಅಂತ ಒಂದ್ ಹಾಡಿದೆ, ಎರಡರಲ್ಲಿ ಯಾವ ಹಾಡಿನ ಬಗ್ಗೆ ಮಾತಾಡ್ತೀರಾ?
2: ನಾನು ವಿಧಿ ಬಗ್ಗೆ ಮಾತಾಡ್ತೀನಿ.
0: ವಿಧಿ, ಅದ್ ಯಾವ ಹಾಡಲ್ಲಿದೆ?
2: ಕಾಣದ ಊರಲ್ಲಿ.
0: ನಾನ್ ಕೊಟ್ಟಿರೋ ಹಾಡಿನ ಬಗ್ಗೆ ನೀವು ಮಾತಾಡ್ಬೇಕು.
2: ಹಂಗಾದ್ರೆ ಒಂದು ವಿಶ್ವೇಶ್ವರ ಅಂತ ಹೇಳ್ಬಿಡ್ತೀನಿ ಪುರಾಣ.
0: ಹೇಳಿ.
2: ವಿಶ್ವೇಶ್ವರಯ್ಯ ನಮ್ಮ ದೇಶದ ಅನರ್ಘ್ಯ ರತ್ನ. ಅವರು ನಮ್ಮ
0: ಟಾಪಿಕ್ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಹಾಡಿನ ಬಗ್ಗೆ ಮಾತಾಡ್ಬೇಕು ಆಯ್ತಾ?
2: ಹಾಡಿನ ಅದೇ ಹೇಳ್ತಾ ಇದ್ದೀನಿ, ಮುಂದಕ್ಕೆ ಮಾಡ್ತೀನಿ.
0: ಬೇಗ ಬೇಗ ಹೇಳಿ.
2: ಅದಕ್ಕೆ ಅವರು ಅನರ್ಘ್ಯ ರತ್ನ, ಅವರು ನಮ್ಮ ದೇಶದ ಒಂದು ಮುತ್ತು. ಅವರು ಭಾರತದಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಅಮೂಲ್ಯ ಕೆಲಸಗಳನ್ನು ಮಾಡಿ ಅವರು ಬದಲಾಗಿ ಅವರ ಕೆಲಸದಲ್ಲಿ ನಾವು ಅವರನ್ನು ಕಾಣುತ್ತೇವೆ ಮತ್ತು ಹಾರೈಸುತ್ತೇವೆ. ಮತ್ತು ದಿವಾನರಾಗಿ ಮತ್ತು ಅಧಿಕಾರಿಯಾಗಿ ಮತ್ತು ವಿದ್ಯಾರ್ಥಿಯಾಗಿ ಬೇಕಾದಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅವರು.
0: ಖಂಡಿತ, ಈಗ ನಾವು ಕೆಲಸ ಮಾಡಬೇಕು, ಎಷ್ಟು ಜನ ಕಾಣಬೇಕು ಅಂದ್ರೆ ವಿಶ್ವೇಶ್ವರಯ್ಯನವರನ್ನ ಸ್ಫೂರ್ತಿಯಾಗಿ ಇಟ್ಕೋಬೇಕಂತ ಹೇಳ್ತಿದ್ದೀರಾ. ಸೊ ಅವ್ರ ತರ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಯಶಸ್ಸು ಅನ್ನೋದು ಇದ್ದೇ ಇರುತ್ತೆ ಅಂತ ಹೇಳ್ತಿದ್ದೀರಾ. ಖಂಡಿತ ಖಂಡಿತ ಮ್ಯಾಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ,
3: ಹಲೋ, ಗುಡ್ ಮಾರ್ನಿಂಗ್.
0: ಹಲೋ, ವೆರಿ ಗುಡ್ ಮಾರ್ನಿಂಗ್.
3: ನಾನು ಮೀನಾ ಮಲ್ಲೇಶ್ವರಂ.
0: ಮೀನಾ ಫ್ರಮ್ ಮಲ್ಲೇಶ್ವರಂ, ಹೇಗಿದ್ದೀರಾ ಮೀನಮ್ಮ?
3: ಚೆನ್ನಾಗಿದ್ದೀವಿ.
0: ಚೆನ್ನಾಗಿದ್ದೀರಾ? ತಿಂಡಿ ಆಯ್ತಾ?
3: ತಿಂಡಿ ಆಯ್ತು, ಉಪ್ಪಿಟ್ಟು.
0: ಉಪ್ಪಿಟ್ಟು ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
3: ಹಾ ಗೊತ್ತಾಯ್ತು, ತುಂಬಾ ಒಳ್ಳೆ ವಿಷಯ ಅಂತ ತಗೊಂಡಿದ್ದೀರಾ.
0: ಥ್ಯಾಂಕ್ ಯು. ಈಗ ಯಾವ ಹಾಡಿನ ಬಗ್ಗೆ ಮಾತಾಡ್ತೀರಾ?
3: ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಕದು ಕೆಲಸ ಮುಂದೆ ಇದಕ್ಕೆ.
0: ಸೂಪರ್, ಹೇಳಿ. ಹಾಗಾದ್ರೆ
3: ಯಾವಾಗ ಜೀವನದಲ್ಲಿ ಸೋಲೇನ್ ಮನಸ್ಥಿತಿ ಇರಬಾರ್ದು.
0: ಹೌದು,
3: ಸೋಲ್ನಿಂದ ಗೆಲುವನ್ನು ಕಂಡ್ಕೊಳ್ಬೇಕು.
0: ವಾವ್, ಸೂಪರ್.
3: ಆಗಲ್ಲ ಅಂತ ಕುತ್ಕೊಂಡ್ರೆ ಆಗಲ್ಲ ಕೈ ಕೊಟ್ಟಿ.
0: ನಿಜ,
3: ತುಂಬಾ ಫಿಲ್ಮ್ ನ ಈ ಹಾಡ್ ಫುಲ್ ತುಂಬಾ
0: ಅರ್ಥಗರ್ಭಿತವಾಗಿದೆ. ಹೌದು,
3: ಅದೇ.
0: ಸೊ ನಾವು
3: ಶೇಷನ್ ಅವರು ಉದಾಹರಣೆ ಅದಕ್ಕೆ, ತುಂಬಾ ಪ್ರಾಜೆಕ್ಟ್ ಗಳನ್ನು
0: ಮಾಡಿದ್ದಾರೆ.
3: ನೆನೆಸ್ಕೊಳ್ಬೇಕು,
0: ನಮ್ಮ ಭಾರತ ದೇಶದ ಕೀರ್ತಿ ಪತಾಕಿಯನ್ನ ಎಲ್ಲ ಕಡೆ
3: ಹಾರಿಸಿದ್ರು. ದೃಢ ಮನಸ್ಸು, ದೃಢ ನಿರ್ಧಾರ, ಮನಸ್ಸಿನ ಛಲ ಇರ್ಬೇಕು.
0: ಹೌದು,
3: ಅದಕ್ಕೆ ನಮ್ಮ ಫ್ರೆಂಡ್ ಒಬ್ರು ಟ್ರೈನ್ ಆಕ್ಸಿಡೆಂಟ್ ಮೇಲೆ ಎರಡು ಕಾಲು ಒಂದ್ ಕೈ ಎಲ್ಲ ಕಳ್ಕೊಂಡ್ಬಿಟ್ಟು,
0: ಓಕೆ,
3: ಆದ್ರೂ ಇವತ್ತು ಛಲದಿಂದ ಬದುಕ್ತಾ ಇದ್ದಾಳ ಅವಳು.
0: ವಾವ್, ಸೂಪರ್.
3: ಉದಾಹರಣೆ ಅವ್ರ ಸರ್ವಮಂಗಳ ಅಂತ.
0: ಸರ್ವಮಂಗಳ ಅವ್ರಿಗೆ ನಮ್ ಕಡೆಯಿಂದ ಒಂದು ನಮನಗಳು. ಚಿಂತೆ ಮಾಡಿ ಕೂರೋ ಬದ್ಲು ಇದ್ರಿಂದ ಹೇಗೆ ಜೀವನ ನಡೆಸ್ಬೇಕಂತ ಮುಂದೆ ಸಾಗ್ಬೇಕಾಗಿದೆ ಅಲ್ವಾ?
3: ಹೌದು,
0: ಖಂಡಿತ.
3: ಪಿಕ್ಚರ್ ನಲ್ಲೇ ತೋರಿಸಿದಾರೆ, ಬರಡು ಭೂಮಿಯಲ್ಲಿ ರೈತರಾದ ರಾಜ್ಕುಮಾರ್ ಹೆಂಗ ಬೆಳೆ ಬೆಳೆದ್ರು ಅಂತೇಳಿ.
0: ಹೌದು. ಸೊ ಏನ್ ಗೊತ್ತಾ, ಫಸ್ಟ್ ಪ್ರಯತ್ನ ಪಡಬೇಕು, ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ನಾವು ಪ್ರಯತ್ನನೇ ಪಡೆದಲೆ ಪ್ರತಿಫಲವನ್ನ ಬಯಸೋದು ಎಷ್ಟು ಮಟ್ಟಿಗೆ ಸರಿ ಆಗತ್ತೆ
3: ಹೌದು
0: ಅಲ್ವಾ?
3: ನಮ್ಮ ಯಜಮಾನ್ರಿಗೆ ಸೀನಿಯರ್ ಆದ್ರೂ ಇನ್ನೂ ದುಡಿತೀರಾ ಅಂತಾರೆ. ಒಂದಿಬ್ರು ನಮ್ ರಿಲೇಶನ್ 40 ವರ್ಷಕ್ಕೆ ಮನೆಯಾಗ ಕುತ್ಕೊಂಡ್ಬಿಟ್ಟು, ಅಯ್ಯೋ ನನ್ ಕೈಲ ಆಗಲ್ಲ ಆಗಲ್ಲ ಅಂತ. ಅದಕ್ಕೆ ನಮ್ ಯಜಮಾನ್ರೆ ಉದಾಹರಣೆ ಅಂತೆ.
0: ಸೂಪರ್, ನಿಜ. ದುಡಿಮೆ ಮಾಡ್ತಾ ಇರ್ಬೇಕಂತ, ದುಡಿತಾ ಇದ್ದಷ್ಟು ಆರೋಗ್ಯವಾಗಿರ್ತೀವಿ.
3: ಆಕ್ಟಿವ್ ಆಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಆರೋಗ್ಯನ.
0: ನಿಜ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಮೀನಮ್ಮ, ಖುಷಿ ಆಯ್ತು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
3: ಧನ್ಯವಾದಗಳು.
0: ಬೆಂಗಳೂರಿಂದ ಮೀನಮ್ಮ ಅವ್ರು ಕರೆ ಮಾಡಿದ್ರು, ಚೆನ್ನಾಗಿ ಮಾತಾಡಿದ್ರು, ಒಳ್ಳೊಳ್ಳೆ ಉದಾಹರಣೆಗಳನ್ನ ನೀಡಿದ್ರು. ಹಾಗೆ ಮುಂದಿನ ಕರೆ ಸಿದ್ಧವಾಗಿದೆ, ಯಾರು ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ,
4: ನಮಸ್ತೆ ಮೇಡಮ್.
0: ನಮಸ್ತೆ ಸರ್.
4: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
0: ಓಕೆ ಸುಬ್ರಹ್ಮಣ್ಯ ಅವರೇ, ಹೇಗಿದ್ದೀರಾ?
4: ನಾವು ಸೂಪರ್ ಆಗಿದ್ದೀವಿ ಮೇಡಮ್, ನೀವ್ ಆಗಿದ್ದೀರಾ ಮೇಡಮ್?
0: ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
4: ಖಂಡಿತ ಗೊತ್ತಾಯ್ತು ಮೇಡಮ್. ರಾಮ ಲಕ್ಷ್ಮಣ ಚಿತ್ರದ ಯಾರನ್ನ ಹೇಳಿದಾರ ಮೇಡಮ್?
0: ಇಲ್ಲ ಇಲ್ಲ, ನಾನ್ ಕೊಡುವಂತ ಹಾಡನ್ ಬಗ್ಗೆ ನೀವು ಮಾತಾಡ್ಬೇಕು.
4: ಮಾತಾಡೋದ ಹಾಡ್ ಹೇಳದ ಮೇಡಮ್?
0: ಹಾಡಲ್ಲ, ಮಾತಾಡ್ಬೇಕು.
4: ಹೌದಾ ಮೇಡಮ್?
0: ಹೌದು. ಈಗ ಎರಡು ಆಯ್ಕೆಗಳನ್ನ ಕೊಟ್ಟಿದ್ದೀನಿ.
4: ಏನ್ ಮೇಡಮ್?
0: ಎರಡು ಹಾಡಿನ ಆಯ್ಕೆಯನ್ನ ಕೊಟ್ಟಿದ್ದೀನಿ. ಒಂದು ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು ಆ ಹಾಡು, ಅಥವಾ ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಈ ಎರಡು ಹಾಡಿನಲ್ಲಿ ಒಂದು ಹಾಡನ್ನ ಆಯ್ಕೆ ಮಾಡಿಕೊಂಡು ಆ ಹಾಡಿನ ಬಗ್ಗೆ ಮಾತಾಡಬೇಕು.
4: ಆ ಹಾಡಿನ ಬಗ್ಗೆ ಮಾತಾಡಬೇಕು ಅಂತ?
0: ಹೌದು ಹೌದು.
4: ಸರಿ ಮೇಡಮ್, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಅದೇ ತಗೊಳ್ತೀನಿ ಮೇಡಮ್.
0: ಹೇಳಿ ಸರ್.
4: ಇದು ಪ್ರತಿಯೊಬ್ಬರಿಗೂ ಒಂದು ಮಾತು ಅನ್ವಯಿಸುವಂತದ್ದು ಮೇಡಮ್. ಯಾಕೆಂತ ಹೇಳಿದ್ರೆ, ನಾವು ಯಾವ್ದೇ ಕೆಲಸ ಆಗ್ಲಿ, ಅದ ಯಾವ್ದೇ ಕೆಲಸ ಆಗ್ಲಿ, ಯಾವ್ದೇ ಒಂದು ಕೆಲಸದ ಪ್ರಯತ್ನವಾಗ್ಲಿ, ಅಥವಾ ನಾವು ಮುಂದುವರಿಯುವಂತ ಆಗ್ಲಿ, ನಂಗ್ ಕೈಲಾಗಲ್ಲ ಅಂತ ಕೂತ್ಕೊಂಡಾಗ ಮಾತ್ರ ಅದು ಯಾವ್ದಕ್ಕೂ ಸಾಧ್ಯ ಆಗಲ್ಲ ಮೇಡಮ್.

0: ಹಾಡು ಉತ್ತಮವಾದ ಉದಾಹರಣೆ ಅಂತ ಕೂಡ ತಿಳಿಸ್ಕೊಳ್ಬಹುದು ಅಲ್ವಾ? ಹಾಗಿದ್ರೆ ಮುಂದಿನ ಕರೆ ಸಿದ್ಧವಾಗಿದೆ. ಯಾರು ಎಲ್ಲಿಂದ ಕರೆ ಮಾಡಿದಾರೆ ಕೇಳೋಣ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ,
0: ಶುಭೋದಯ.
1: ಶುಭೋದಯ
0: ಮೇಡಮ್. ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
1: ವಿಷಯ ಗೊತ್ತಾಯ್ತು.
0: ಯಾವ ಹಾಡಿನ ಬಗ್ಗೆ ಮಾತಾಡ್ತೀರಾ ಈಗ?
1: ನಾನು ಕಳಿಸಿ ನೋಡು, ಮೆಣಸಿ ನೋಡು.
0: ಮಾತಾಡಿ ಮೇಡಮ್.
1: ಕಸ್ತೂರಿ ನಿವಾಸ. ಎರಡು ಕಸ್ತೂರಿ ನಿವಾಸ ಅಂದ್ರೆ?
0: ಇಲ್ಲ ಇಲ್ಲ, ಒಂದು ಬಂಗಾರದ ಮನುಷ್ಯ, ಮತ್ತೊಂದು ಕಸ್ತೂರಿ.
1: ಸರಿ ಸರಿ, ಬಂಗಾರದ ಕೈಲಾಗದೆ.
0: ಅದು ಬಂಗಾರದ ಮನುಷ್ಯ.
1: ನಾನಿದು ಆಡಿಸಿ ನೋಡು ಬೆಳೆಸಿ ನೋಡಿದ್ರೆ ಹಾಡು ಅಂತೀರಾ? ಆಮೇಲೆ ಮಾಡ್ತೀನಿ ಆಯ್ತಾ?
0: ಹಾಡೇನ್ ಹೇಳುದ್ ಬೇಡ, ಬರೀ ಹಾಡಿನ ಬಗ್ಗೆ
1: ಮಾತಾಡಿ. ಮನುಷ್ಯನ ಮೇಲೆ ಗಾಢವಾಗಿ ಪರಿಣಾಮ ಬೀರುವುದು ಒಂದು ಆಟ, ಒಂದು ಕಾಟ. ಅದು ವಿಧಿಯಾಟ, ಮನುಷ್ಯನ ಕಾಟ. ವಿಧಿಯಾಟವನ್ನು ಹೇಗಾದ್ರೂ ಅನುಭವಿಸಬಹುದು, ಯಾಕೆಂದ್ರೆ ಅದಕ್ಕೆ ಯಾವ್ದೇ ದ್ವೇಷ ಅಸೂಯೆ ಇರುವುದಿಲ್ಲ. ಆದ್ರೆ ಮನುಷ್ಯನಿಗೆ ದ್ವೇಷ ಅಸೂಯೆ ಬಂದ್ರೆ ಅವನನ್ನು ನೆಲಸಮ ಮಾಡದೆ ಬಿಡುವ ಜಾಯಮಾನವೇ ಇಲ್ಲ. ಹೀಗೆಲ್ಲ ಆದಾಗ ಮನುಷ್ಯ ಕಂಗಾಲಾಗುವುದು ಸಹಜ. ಆದರೂ ಅದನ್ನೇ ಚಿಂತಿಸುತ್ತಾ ಕೊರಗುತ್ತಾ ಕೈ ಚೆಲ್ಲಿ ಕೋರದೆ ಸೋಲನ್ನು ಒಪ್ಪಿಕೊಳ್ಳದೆ ಪುನಃ ಪುನಃ ಪ್ರಯತ್ನ ಮಾಡುತ್ತಲೇ ಇರಬೇಕು. ಅದಕ್ಕೆ ಎರಡು ಮುಖ್ಯ, ಒಂದು ದೃಢತೆ, ಇನ್ನೊಂದು ತಾಳ್ಮೆ. ಇವೆರಡು ಇದ್ದಾಗ ಎಂತಹದೇ ಸೋಲು ಬಂದರೂ, ಅವನು ಕಷ್ಟವಾದರೂ ಎಲ್ಲವನ್ನು ಎದುರಿಸಿ ಮುನ್ನಡೆಯುವ ಛಲವೇ ಅವನ ಬಲವಾಗಿರುತ್ತದೆ.
0: ಖಂಡಿತ.
1: ಧನ್ಯವಾದಗಳು. ಆಡಿಸಿ ನೋಡು, ಬೀಳಿಸಿ ನೋಡು, ಹುರುಳಿ ಹೋಗದು. ಆಡಿಸಿ ನೋಡು, ಬೀಳಿಸಿ ನೋಡು, ಹುರುಳಿ ಹೋಗದು.
0: ಆಯ್ತಾ? ಎರಡು ಲೈನ್ ಆಯ್ತು.
1: ಒಂದ್ ನಿಮಿಷ, ಒಂದ್ ನಿಮಿಷ. ಆಡಿಸಿ ನೋಡು, ಬೀಳಿಸಿ ನೋಡು, ಹುರುಳಿ ಹೋಗದು. ಆಡಿಸಿ ನೋಡು, ಬೀಳಿಸಿ ನೋಡು, ಹುರುಳಿ ಹೋಗದು. ಏನೇ ಬರಲಿ, ಯಾರಿಗೂ ಸೋತು ತಲೆಯಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್, ಒಳ್ಳೆ ಪ್ರಯತ್ನ ಮಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಓಕೆ, ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ,
2: ಹಲೋ ಮೇಡಮ್.
0: ಶುಭೋದಯ ಮೇಡಮ್.
2: ಚೆನ್ನಾಗಿದ್ದೀರಾ?
0: ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ?
2: ಮೇಡಮ್ ಚೆನ್ನಾಗಿದ್ದೀನಿ.
0: ತಿಂಡಿ ಆಯ್ತಾ?
2: ತಿಂಡಿ ಆಯ್ತು. ನಿಮ್ದಾಯ್ತಾ ಮೇಡಮ್?
0: ನಂದು ಕೂಡ ತಿಂಡಿ ಆಯ್ತು. ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಮೇಡಮ್,
0: ರೈತರ ಬಗ್ಗೆ ಮಾತಾಡಲ್ಲ ಇವತ್ತು. ನಾನು ನಿಮಗೆ ಎರಡು ಗೀತೆಯನ್ನ ಕೊಟ್ಟಿದ್ದೆ, ಅದರಲ್ಲಿ ಒಂದು ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗುದು, ಮತ್ತೊಂದು ಆಗದು ಎಂದು ಕೈಕಟ್ಟಿ ಕುಳಿತಾರೆ. ಈ ಎರಡು ಹಾಡಲ್ಲಿ ಒಂದು ಹಾಡನ್ನ ಆಯ್ಕೆ ಮಾಡ್ಕೊಂಡು ನೀವು ಮಾತಾಡ್ಬೇಕು.
2: ನಾನು ಇವತ್ತು ಇದು ಸೀಗೆ ಹುಣ್ಣಿಮೆ ಶುಭಾಶಯಗಳು ಮೇಡಮ್ ಎಲ್ಲರಿಗೂ.
0: ಖಂಡಿತ, ನಿಮಗೂ ಕೂಡ ಸೀಗೆ ಹುಣ್ಣಿಮೆಯ ಶುಭಾಶಯಗಳು.
2: ಆಗದೆ ಎಂದು ಕೈ ಕಟ್ಟಿ ಕುಳಿತಾರೆ, ಅದ್ರ ಬಗ್ಗೆ ಮಾತಾಡ್ಬೇಕಾ ಮೇಡಮ್?
0: ಮಾತಾಡಿ ಮಾತಾಡಿ.
2: ಅದೇ ರೀತಿಯಾದ ಒಂದು ಹಾಡು ಕಾಮನ ಬಿಲ್ಲು, ಇದರಲ್ಲಿ ಉಳುವ ಯೋಗಿಯ ನೋಡಲ್ಲಿ ಅಂತ ಹೇಳಿ, ಅದಕ್ಕೆ ಸಂಬಂಧ ಪಟ್ಟದ್ದೆ, ಅದನ್ನ ಹೇಳ್ಬೋದಾ?
0: ಇಲ್ಲ ಇಲ್ಲ, ನಾನ್ ಕೊಟ್ಟಿರುವಂತಹ ಹಾಡಿನ ಆಯ್ಕೆ.
2: ಓಕೆ ಮೇಡಮ್, ಓಕೆ ಓಕೆ. ಅವಳು ಆಗದೆ ಎಂದು ಕೈ ಕಟ್ಟಿ ಕುಳಿತಾರೆ ರೈತರು ಮೇಡಮ್. ನಾವು ಯಾವತ್ತು ರೈತರು ನೋಡ್ರಿ, ಅವ್ರು ಯಾವತ್ತು ಆಗಲ್ಲ ಅಂತ ಹೇಳಿ ಕೂತಿರಲ್ಲ. ಮಳೆ ಬರುತ್ತೆ ಅನ್ನೋ ಭರವಸೆಯಲ್ಲೇ ಅವರು ಹೊಲನೆಲ್ಲ ಚೊಕ್ ಮಾಡಿ ಹದ ಮಾಡಿ ಬಿತ್ತಿರ್ತಾರೆ, ಮಳೆಗೋಸ್ಕರ ಕಾಯ್ತಾ ಇರ್ತಾರೆ. ಹಾಗಾಗಿ ಈಗ ರೈತರು ಏನ್ ಮಾಡ್ತಿದ್ದಾರೆ, ಮಕ್ಕಳನ್ನ ಓದಿಸಿ ಹೊಲದ ಕೆಲ್ಸಕ್ಕೆಲ್ಲ ಕರ್ಕೊಳ್ಳೋದೇ ಇಲ್ಲ ಮೇಡಮ್. ಅಂದ್ರೆ ಅದೇನಾಗುತ್ತೆ ಅಂದ್ರೆ, ನಮ್ಮ ಜಮೀನನ್ನ ಈ ಅಂಗಡಿಗಳು ಮಾಲ್ಗಳು ಮಾಡ್ಲಿಕ್ಕೆಲ್ಲ ಕೊಟ್ಬಿಡ್ತಾರೆ. ಅಂದ್ರೆ ನಮ್ಮ ಮಕ್ಳನ್ನ ಇದ್ರಲ್ಲನ್ನ ತೊಡಗಿಸ್ಕೊಬೇಕು, ಓದೋದ್ರ ಜೊತೆಗೆ ರಜಾ ಟೈಮಲ್ಲೆಲ್ಲ ಮಕ್ಳನ್ನ ಇದ್ರಲ್ಲೇ
0: ತೊಡಗಿಸ್ಕೊಳ್ಬೇಕು.
2: ಆವಾಗ ಈಗ ಎಜುಕೇಶನ್ ಮುಖ್ಯ ಅಂತ ಹೇಳಕ್ಕಲ್ಲ, ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ಹೇಳ್ತೀವಿ ಮೇಡಮ್. ಅಲ್ಲಿ ಕೆಲ್ಸ ಸಿಗ್ಲಿಲ್ಲ ಅಂದ್ರೆ ನಮ್ ತಂದೆ ಜಾಬ್ ಆದ್ರೂ ಮಾಡ್ಬೋದು ನಾವು. ಈಗೇನ್ ಮಾಡ್ಬಿಡ್ತಾರೆ, ತಂದೆ ಅವರು ನಮ್ಮ ಮಕ್ಳು ಓದ್ಲಿ ಓದ್ಲಿ ಅಂತ ಇರೋ ಜಮೀನನ್ನು ಮಾರಿ ಅಲ್ಲಿ ಮಾಲು ಅದೆಲ್ಲ ಕಟ್ಬಿಡ್ತಾರೆ. ನಮ್ ಮಕ್ಳು ಇಲ್ಲಿ ಮಣ್ಣಲ್ಲಿ ಮುಟ್ಟಿ ಕೆಲಸ ಮಾಡಿದ್ರೆ ಕೈ ಕೆಸರ ಗಲೀಜಾಗುತ್ತೆ. ಬಟ್ಟೆ ಒಳ್ಳೆ ಬಟ್ಟೆ ಹಾಕೊಂಡು ಮಾಲಿಗೆ ಹೋಗಿ ಕೆಲಸ ಮಾಡ್ಲಿ, ನಮ್ ಜಮೀನಲ್ಲಿ ಅವ್ರು 5-10 ಸಾವಿರ ರೂಪಾಯಿಗೆ ಕೈ ಚಾಚೋದ ತರ ಆಗುತ್ತೆ.
0: ಖಂಡಿತ ಮೇಡಮ್, ನೀವೀಗ ಏನ್ ಹೇಳದಂದ್ರೆ, ರೈತರ ತರ ಕಷ್ಟಪಟ್ಟು ಕೆಲಸ ಮಾಡ್ಬೇಕು. ಕೆಲಸ ಮಾಡ್ದಾಗ ಮಾತ್ರ, ಅಂದ್ರೆ ಕೃಷಿ ಮಾಡ್ದಾಗ ಮಾತ್ರ ಜೀವನ ಸಾಗುತ್ತೆ. ಹಾಗಾಗಿ ಆಗಲ್ಲ ನನಗೆ ಕೃಷಿ ಕೆಲಸ ಬರಲ್ಲ ಅಂತ ಸುಮ್ನೆ ಕುತ್ಕೊಂಡ್ರೆ ಸಾಲಲ್ಲ, ನಾವು ಹೋಗಿ ಜಮೀನಲ್ಲಿ ಗದ್ದೆ ಹೊಲಗಳಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡಾಗ ಮಾತ್ರ ಒಬ್ಬ ಕೃಷಿಕನ
2: ಸಾಧ್ಯ ಆಗುತ್ತೆ. ಅರ್ಧ ಎಕರೆ ಜಮೀನಲ್ಲೇ ಸುಮಾರು 2-3 ಬೆಳೆ ಬೆಳಕೊಂಡು ವರ್ಷ

0: ಜೀವನ ಮಾಡೋರು ಇದಾರೆ ಮೇಡಮ್.
1: ಖಂಡಿತ ಖಂಡಿತ ಮ್ಯಾಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
0: ಯಾವುದೇ ಆಗ್ಲಿ ನಮ್ ಮನಸ್ ಬೇಕು, ಮನಸ್ಸು ಇದ್ರೆ ಕಷ್ಟಪಟ್ಟು ದುಡಿದ್ರೆ ಆಗುತ್ತೆ ಮೇಡಮ್, ಆಗಲ್ಲ ಅಂತಂದಿಲ್ಲ. ಈಗ ಮಳೆ ಬರ್ತಿಲ್ಲ ಅಂದ್ರೆ ಅದಕ್ಕೆಲ್ಲ ಕಾರಣನ ನಾವೇ ಮೇಡಮ್, ನಾವು ಪರಿಸರ ಎಲ್ಲ ನಾಶ ಮಾಡ್ತಿದೀವಲ್ಲ. ಹಿಂದೆ ಮತ್ತೆ ಹೊಲದಲ್ಲೆಲ್ಲ ಸುತ್ತಲೂ ಮರಗಳು ಇದ್ವು ಮೇಡಮ್.
1: ಹೌದು,
0: ಈಗ
1: ಖಂಡಿತ ಖಂಡಿತ ಮೇಡಮ್, ನಿಮ್ಮ ಧ್ವನಿಯಲ್ಲಿ ಏರಿಳಿತ ಆಗ್ತದೆ, ಒಳ್ಳೆ ಮಾತಾಡಿದ್ರಿ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದಕ್ಕೆ. ಓಕೆ, ಎಸ್, ಪಂಕಜ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತಾಡಿದ್ರು, ಹಾಗೆ ರೈತರ ಬಗ್ಗೆ ಕೂಡ ಒಳ್ಳೆ ವಿಚಾರವನ್ನ ಹಂಚಿಕೊಂಡ್ರು. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

எஸ் வெல்கம் பேக். நீ கேள்தா இதிரா ரேடியோ சிவமுக்க 90.8 FM சமுதாய வானொலி. பரவசிகாகி பவிஷ்யக்காகி நம்ம வானொலி ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳಿದ್ರೆ ಕಸ್ತೂರಿ ನಿವಾಸ ಸಿನಿಮಾದ ಒಂದು ಗೀತೆಯನ್ನ ಕೇಳ್ಕೊಬಂದ್ರಿ. ಹೌದು, ಈ ಒಂದು ಹಾಡಿಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದ್ದು ಜಿ ಉದಯಶಂಕರ್ ಅವರ ಸಾಹಿತ್ಯ ಇದೆ.

0: ಪಿ ಬಿ ಶ್ರೀನಿವಾಸ್ ಅವರು ಈ ಒಂದು ಗೀತೆಯನ್ನ ಅಷ್ಟೇ ಅದ್ಭುತವಾಗಿ ಹಾಡಿದ್ದಾರೆ. ತುಂಬಾ ಅರ್ಥ ಕೊಡುವಂತ ಹಾಡು ಅಂತಾನೆ ಹೇಳ್ಬೋದು ಇದು. ಆಡಿಸಿ ನೋಡು, ಬೀಡಿಸಿ ನೋಡು, ಉರುಳಿ ಹೋಗೋದು ಅಂತ. ನಂಗಂತೂ ಈ ಹಾಡು ತುಂಬಾ ಇಷ್ಟ ಆಗುತ್ತೆ, ಹಾಗೆ ತುಂಬಾ ಮೀನಿಂಗ್ ಫುಲ್ ಆಗಿದೆ. ನೀವು ಕೂಡ ಈ ಹಾಡಿನ ಬಗ್ಗೆ ಮಾತನಾಡಬೇಕು ಅಂದ್ರೆ ನಮ್ಮ ಸಂಖ್ಯೆ 9686862729 ಈ ಸಂಖ್ಯೆಗೆ ಕರೆ ಮಾಡಬಹುದು ಅಂತ ತಿಳಿಸ್ತಾ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು ಎಲ್ಲಿಂದ ಕರೆ ಮಾಡಿದ್ರೆ ಕೇಳುವ? ಹಲೋ
1: ಹಲೋ, ನಮಸ್ತೆ ಅರ್ಚಿತಾ.
0: ನಮಸ್ತೆ,
1: ಹೇಗಿದ್ದೀರಾ?
0: ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ?
1: ಚೆನ್ನಾಗಿದೆ. ಬಿಂದಾಸ್ ಮಾರ್ನಿಂಗ್ ನಮ್ಮ ಕೇಳಗ ಮಿತ್ರರಿಗೂ ಮತ್ತು ಎಫ್ ಎಂ ಬಾನುಲಿ ಕೇಂದ್ರ ಎಲ್ಲರಿಗೂ
0: ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
1: ಗೊತ್ತಾಯ್ತು. ಆಡಿಸಿ ನೋಡು, ಬೀಳಿಸಿ ನೋಡೋದ್ ಬಗ್ಗೆ ಹೇಳ್ತೀನಿ.
0: ಯಾವ ಹಾಡಿನ ಬಗ್ಗೆ ಹೇಳಿ ಹೇಳಿ?
1: ಅದ್ರ ಬಗ್ಗೆ ಇದು ಒಂದು ಇದು ಸಾಲ ಹೇಳ್ತಾ ಇದ್ದೀನಿ.
0: ಹೇಳಿ ಹೇಳಿ.
1: ಮೈಯನ ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು, ತೇಯುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು, ತಾನೇ ಉರಿದರು ದೀಪವು ಮನೆಗೆ ಬೆಳಕ ತರುವುದು, ದೀಪ ಬೆಳಕ ತರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು. ಏನೇ ಮಾಡಿದ್ರು ನಾವು ದೃಢ ನಿರ್ಧಾರದಿಂದ ಮಾಡ್ಬೇಕು. ಈ ಗುಡಿ ಮೈಯನ ಹಿಂಡಿ ನೊಂದ್ರೆ ಕಬ್ಬು ನೋಡ್ರಿ, ಎಷ್ಟು ನಾವು ಮೈಯನ್ ಫುಲ್ ಹಿಂಡಿದ್ರು
0: ಸಿಹಿನೇ ಕೊಡುತ್ತೆ. ಹೌದು,
1: ಆ ತರ ನಾವು ಯಾವ್ದೇ ಒಂದು ಕೆಲಸ ಮಾಡಿದ್ರು
0: ಗಂಧ ಕೂಡ ಅಷ್ಟೇ. ಗಂಧ ತೇಯ್ತಾ ಇರ್ಬೇಕಾದ್ರೆ ಬರುತ್ತೆ ಹೊರತು
1: ಎಲ್ಲಾ ಕಡೆನು ಪರಿಮಳ ಹಿಂಗೆ ತುಂಬಿ ಬರುತ್ತೆ ನೋಡ್ರಿ. ಗಂಧದ ಪರಿಮಳ ಅಂತ ತಟ್ಟನೆ ಗೊತ್ತಾಗ್ಬಿಡುತ್ತೆ.
0: ಹಾಗೆ ಖಂಡಿತ
1: ದೀಪನು ಅಷ್ಟೇ, ಎಲ್ಲೋ ಉರಿತಾ ಇದ್ರೆ ಬೆಳಕೆ ಕೊಡ್ತಾ ಇರುತ್ತೆ ದೀಪ. ಆದ್ರೆ ನಾವು ಒಂದು ಜೀವನದಲ್ಲಿ ದೃಢ ನಿರ್ಧಾರ ಮಾಡ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಒಬ್ಬರಿಗೆ ಸಹಾಯ ಮಾಡ್ಕೋತಾ, ಆಗದೆ ಇದ್ರು ಸಹಾಯ ಮಾಡಕ್ ಆಗದೆ ಇದ್ರು ಉಪಕಾರ ಮಾಡಬಾರ್ದು.
0: ಅಪಕಾರ ಮಾಡ್ಬೇಕು, ಅಪಕಾರ ಮಾಡಬಾರ್ದು.
1: ಸಹಾಯ ಮಾಡಕ್ ಆಗದೆ ಇದ್ರು ಪರವಾಗಿಲ್ಲ, ಅಪಕಾರ ಮಾಡಬಾರ್ದು. ಅಪಚಾರ ಎಲ್ಲ ಏನು ಮಾಡಕ್ ಹೋಗ್ಬಾರ್ದು. ನಮಗೆ ಕೈಯಲ್ಲಿ ಏನಾಗುತ್ತೋ
0: ಒಳ್ಳೇದ್ ಮಾಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಕೆಟ್ಟದನ್ನ ಬಯಸಬಾರ್ದು,
1: ಕೆಟ್ಟದ್ದು ಬಯಸಬಾರ್ದು, ಅಪಕಾರ ಮಾಡಬಾರ್ದು. ಏನು ನಾವು ಸುಮ್ನೆ ಅವ್ರ ಪಾಡಿಗೆ ಅವರು ಇದ್ರೆ ಆಯ್ತು, ನಾವು ಏನೋ ಒಂದ್ ನಾಲ್ಕು ಮಾತು ಹೇಳ್ತೀವಿ, ಹೇಳಕ್ಕಾಗ್ದೆ ಆಗಲ್ವಾ, ಸುಮ್ನೆ ಇದ್ರೆ ಆಯ್ತು. ಹಾಗೆ ದೃಢ ನಿರ್ಧಾರದಿಂದ ನಾವು ಜೀವನ ಮಾಡ್ಬೇಕು ಎಲ್ಲರೂ, ಯಾರಿಗೆ ತೊಂದರೆ ಕೊಡಲ್ದಂಗ ಒಳ್ಳೆ ಜೀವನದಿಂದ ಒಳ್ಳೆ ಇದನ್ ಮಾಡ್ಕೊಂಡು ಹೋಗ್ಬೇಕು.
0: ಸೂಪರ್ ಮ್ಯಾಮ್, ತುಂಬಾ ಚೆನ್ನಾಗಿ ಮಾತಾಡ್ರಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು ಅರ್ಪಿತಾ.
0: ಎಸ್, ಮುಂದಿನ ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ,
2: ಗುಡ್ ಮಾರ್ನಿಂಗ್ ಅರ್ಪಿತಾ.
0: ವೆರಿ ಗುಡ್ ಮಾರ್ನಿಂಗ್ ಮ್ಯಾಮ್.
2: ಸೂಪರ್, ನೀವ್ ಹೇಗಿದ್ದೀರಾ?
0: ನಾನ್ ಚೆನ್ನಾಗಿದ್ದೀನಿ. ಆಯ್ತಾ ತಿಂಡಿ?
2: ತಿಂಡಿ ಆಯ್ತು, ಚಪಾತಿ ತರಕಾರಿ ಪಲ್ಯ.
0: ಓಕೆ, ಹಾಗಿದ್ರೆ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಓ ಸೂಪರ್, ವಿಷಯ ತಕ್ಕೊಂಡಿದ್ದೀರಾ.
0: ಥ್ಯಾಂಕ್ ಯು.
2: ಎಷ್ಟು ಹೇಳಿದ್ರು ಸಮಯ ಸಾಕಾಗೋದಿಲ್ಲ, ಆದ್ರೂ ಲಿಮಿಟ್ ಆಗಿ ಮಾತಾಡೋಣ.
0: ಖಂಡಿತ. ಯಾವ ಹಾಡನ್ನ ಫಸ್ಟ್ ಆಯ್ಕೆ ಮಾಡ್ಕೊಂಡಿದ್ದೀರಾ?
2: ನಾನು ಆಗದು ಎಂದು ಕೈಲಾದು ನನ್ನ ಜೀವನಕ್ಕೆ ತುಂಬಾ ಹತ್ತಿರವಾದಂತಹ ಮಾತಿದು.
0: ಓಕೆ, ಹೇಳಿ. ಹಾಗಿದೆ,
2: ಹಾ, ಹಾಗಾಗಿ ನಾನು ನನ್ನ ಜೀವನದಲ್ಲಿ ನನ್ನ ಅಜ್ಜಿನೇ ಉದಾಹರಣೆ ತಗೊಂಡಿದ್ದೀನಿ ಅರ್ಪಿತಾ. ಹಾಗಾಗಿ ನಮ್ಮ ಅಜ್ಜಿ ನಮ್ಮ ಅಪ್ಪನ ತಾಯಿ, ನಮ್ಮ ಅಪ್ಪ 5 ವರ್ಷ ಇದ್ದಾಗ್ಲೇ ನಮ್ ತಾತ ತೀರ್ಕೊಂಡೋಗಿದ್ರಿಂದ ಅವರ ಜೀವನದಲ್ಲಿ 85 ಇಯರ್ಸ್ ಬದುಕಿದ್ರು. ಅಷ್ಟು ವರ್ಷನು ಕೂಡ ಅವರು ಒಬ್ಬ ಹೆಣ್ಣು ಅನ್ನೋದು ಹಿಂದಿನ ಕಾಲದಲ್ಲೇನೆ ಒಂದು ಹೆಣ್ಣು ಅನ್ನೋ ಒಂದು ಯಾವುದೇ ಒಂದು ಭಾವನೆ ಇಲ್ಲದಂತೆ ಜೀವನದಲ್ಲಿ ಸಮಾಜದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಬೆಳೆದ್ ನಿಂತರು ಅವರು. ಅದು ಅವರಲ್ಲಿರೋ ಒಂದು ಆತ್ಮವಿಶ್ವಾಸ ಮತ್ತು ಪ್ರಯತ್ನದ ಫಲ.
0: ನಿಜ ನಿಜ,
2: ಇವೆರಡರಿಂದ ಅವರು ನನ್ನ ಕೈಲಿ ಏನು ಆಗೋದಿಲ್ಲ, ನಾನು ಏನು ಮಾಡಲ್ಲ, 4 ಜನ ಹೆಣ್ಮಕ್ಳು ಒಬ್ಬ ಮಗ ನಮ್ಮ ಅಜ್ಜಿಗೆ, ಅಷ್ಟು ಮಟ್ಟಿಗೆ ಅವರು ಎಲ್ಲರನ್ನು ಆಗಿನ ಕಾಲದಲ್ಲಿ 7th ಮತ್ತೆ SLC ತನಕ ಓದಿಸ್ಬಿಟ್ಟು ನಮ್ಮ ಅಪ್ಪನ ಹೈಸ್ಕೂಲ್ ಟೀಚರ್ ಮಾಡಿದ್ರು.
0: 5 ಜನ
2: ಒಂದು 5 ಜನ ಮಕ್ಕಳು ನಮ್ಮ ಅಜ್ಜಿಗೆ. ಆ ಒಂದು ಉದಾಹರಣೆ ಇಟ್ಕೊಂಡು ನಾನು ನನ್ನ ಜೀವನದಲ್ಲಿ ಕೂಡ ನನ್ನ ಬದುಕಲ್ಲಿ ಈ ಬದುಕು ಅಂದ್ರೆ ಏನು, ಇದು ಸಮುದ್ರ ಇದ್ದಂಗೆ, ಈ ನದಿಲಿ ಮುಳುಗಿದ್ಮೇಲೆ ಈಜಿ ದಡ ಸೇರ್ಲೇಬೇಕಲ್ವಾ?
0: ಖಂಡಿತ.
2: ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ಕೂತ್ರೆ ನಾವು ದಡ ಸೇರಲ್ಲ, ಮುಳುಗೋಗ್ಬಿಡ್ತೀವಿ.
0: ಹೌದು,
2: ಹಾಗಾಗಿ ನನಗೆ ಸಾಧ್ಯವಿಲ್ಲ ಅನ್ನೋ ಮಾತನ್ನ ಇದು ತೆಗ್ದಾಕುತ್ತೆ ಈ ಮಾತು.
0: ನಿಜ ನಿಜ, ಯಾಕೆಂದ್ರೆ ನಾವು ಒಳ್ಳೆ ಉದಾಹರಣೆ.
2: ಹೌದು, ಅದನ್ನೇ ಅವರನ್ನೇ ನಾನು ಉದಾಹರಣೆ ತಗೊಂಡು ನನ್ನ ಜೀವನ ಇಲ್ಲಿವರೆಗೂ ನಡ್ಸ್ಕೊಂಡ್ ಬಂದು ಪ್ರಯತ್ನ ಯಾವುದೇ ಒಂದ್ ಕೆಲ್ಸದಲ್ಲಾಗ್ಲಿ ನಾನು ಪ್ರಯತ್ನ ಮಾಡದೆ ಯಾವತ್ತು ನನ್ನ ಕೈಲಿ ಆಗಲ್ಲ ಅಂತ ಕೂತೆ ಇಲ್ಲ.
0: ಖಂಡಿತ ನೋಡಿ, ನಿಮ್ಮ ಅಜ್ಜಿ ಒಬ್ರು ಹೆಣ್ಣು ಅನ್ಕೊಂಡು ಸುಮ್ನೆ ಕೂತ್ ಬಿಡಿದ್ರೆ 5 ಜನ ಮಕ್ಕಳು ಬೆಳೆಸಿ ದೊಡ್ಡವ್ರು ಮಾಡಕ್ ಆಗ್ತಿರ್ಲಿಲ್ಲ.
2: ಹೌದೌದು, ಹಂಗಾಗಿ ಅಷ್ಟು ಮತ್ತೆ ಅಷ್ಟು ಧೈರ್ಯ ಇತ್ತು ಅವರಿಗೆ, ಅಷ್ಟು ಪ್ರಯತ್ನ ಮಾಡ್ತಾ ಇದ್ರು ಕೂಡ.
0: ಹೌದೌದು,
2: ಆ ನಿರಂತರ ಪರಿಶ್ರಮ ಮತ್ತು ಆತ್ಮವಿಶ್ವಾಸದ ಪ್ರಯತ್ನ ಇತ್ತಲ್ಲ ಅವ್ರದ್ದು, ಅವರು ಅಷ್ಟು ಮಟ್ಟಿಗೆ ಒಬ್ರು ರೈತರಾಗಿ ಒಂದು ಕೃಷಿಕ ಆಗಿಬಿಟ್ಟು ಜೀವನದಲ್ಲಿ ತುಂಬಾ ಮುಂದೆ ಬಂದ್ರು. ಎಲ್ಲಾ ರೀತಿ ಎಲ್ಲಾ ಒಂದು ಫೀಲ್ಡ್ ಅಲ್ಲಿ ಕೂಡ ಅವರು ಮುಂದೆ ಯಶಸ್ಸಿಂದ ಮೇಲೆ. ಹಾ, ನಮ್ಮ ಅಜ್ಜಿ ಹೆಸರು ವೀರಮ್ಮ ಅಂತ ಹೇಳಿ.
0: ವೀರಮ್ಮ ಹೆಸರಿಗೆ ತಕ್ಕಂಗೆ ವೀರ ಮಹಿಳೆನೆ ಬಿಡಿ.
2: ಖಂಡಿತ,
0: ಅವರಿಗೆ ನಮ್ಮ ಕಡೆಯಿಂದ ಒಂದು ಅಭಿನಂದನೆಗಳು ಮೇಡಮ್.
2: ಥ್ಯಾಂಕ್ ಯು ಅರ್ಪಿತಾ. ಈ ಒಂದು ಮಾತು ಹೇಳ

0: ಆತ್ಮವಿಶ್ವಾಸ, ಧೈರ್ಯ ಮತ್ತೆ ಟ್ರೈ ಅಂಡ್ ಟ್ರೈ ಅಗೇನ್ ಅಂತ ಹೇಳ್ತೀವಲ್ವಾ, ನಿರಂತರವಾದ ಪರಿಶ್ರಮ ಇದ್ರೆ ಮತ್ತೆ ನಮ್ಮ ಮನಸ್ಸಲ್ಲಿ ಆಗುತ್ತೆ ಅನ್ನೋ ಸಕಾರಾತ್ಮಕ ಮನೋಭಾವ ಇರಬೇಕು ಅಲ್ವಾ. ಅವಾಗ್ಲೇ ನಾವು ಜೀವನದಲ್ಲಿ ಏನನ್ನ ಅಸಾಧ್ಯವಾದದ್ದನ್ನ ಅಂತ ಏನಿಲ್ಲ ಮನುಷ್ಯನಿಗೆ, ಎಲ್ಲ ನಾವೇ ಮಾಡಿರುವಂತದ್ದು. ಅದನ್ನ ಸಾಧಿಸ್ಲಿಕ್ಕೆ ಇದು ಒಂದು ಒಳ್ಳೆ ಒಂದು ಉದಾಹರಣೆ ಆದಂತ ಮಾತು ಸಾಲು ಅಂತ ಹೇಳ್ಬೋದು.
1: ಹೌದು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ರಿ.
0: ಥ್ಯಾಂಕ್ ಯು. ಒಳ್ಳೆ ವಿಷಯ ಇದೆ ಇವತ್ತು, ವಾರದ ಮೊದಲನೇ ದಿನ ವಾರ ಎಲ್ಲ ನೆನಪಾಡಿ ಮೆಲ್ಲಕ್ ಹಾಕೊಂಡು ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ನೀವು ದಾರಿ ಮಾಡಿಕೊಟ್ರಿ ಇವತ್ತು.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ, ಎಸ್ ಕುಸುಮಾ ಮೇಡಮ್ ಕಾಲ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಮುಂದಿನ ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ.
2: ಹಲೋ, ನಮಸ್ಕಾರ ಮೇಡಮ್, ಮಂಡ್ಯದಿಂದ ಕೆಂಡೇಗೌಡ ಮಾತಾಡ್ತಾ ಇದ್ದೀನಿ ಮೇಡಮ್.
1: ನಮಸ್ತೆ ಕೆಂಡೇಗೌಡ್ರೆ, ಹೇಗಿದ್ದೀರಾ?
2: ಎಲ್ಲ ಚೆನ್ನಾಗಿದ್ದೀವಿ ಮೇಡಮ್, ತಾವೆಲ್ಲ ಚೆನ್ನಾಗಿದ್ದೀರಲ್ಲ?
1: ನಾವು ಕೂಡ ಚೆನ್ನಾಗಿದ್ದೀವಿ.
2: ಎಲ್ಲಾ ಕೇಳುಗರಿಗೆ ಬೆಳಗಿನ ವಂದನೆಗಳು.
1: ಎಲ್ಲರ ಪರವಾಗಿ ನಿಮಗೂ ಕೂಡ ಬೆಳಗಿನ ಶುಭೋದಯಗಳು.
2: ಥ್ಯಾಂಕ್ ಯು, ಥ್ಯಾಂಕ್ ಯು. ಆಗದು ಎಂದು ಇದೊಂದು ಒಂದೇ ಇದ್ರ ಬಗ್ಗೆ ಒಂದು ಎರಡು ಮಾತು ಹೇಳ್ಬಿಡ್ತೀನಿ.
1: ಖಂಡಿತ ಹೇಳಿ ಸರ್.
2: ನಾನು ಮಂಡ್ಯ ಜಿಲ್ಲೆನಲ್ಲಿ ಹುಟ್ಟಿರೋನಾಗಿ ಮಂಡ್ಯ ನಾವು ಈ ಮಾತು ನಮ್ಗೆ ಪ್ರಸ್ತುತ ತುಂಬಾ ಅನ್ವಯಿಸುತ್ತೆ ನಮ್ಗೆ. ಆಗಿನ ಅವಾಗಿನ ವಿಶ್ವೇಶ್ವರಯ್ಯರಾಗ್ಲಿ ಮತ್ತೆ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರಾಗ್ಲಿ ಏನು ಮಾಡದೇ ಇದ್ರೆ, ಕಾವೇರಿ ನದಿಗೆ ಏನಾದ್ರು ಅಣೆ ಕಟ್ಕಡ್ತಾ ಇದ್ರೆ ಕೃಷ್ಣರಾಜ ಸಾಗರನ, ಇವತ್ತು ನಾವು ಮಂಡ್ಯ ಇದು ಸಕ್ಕರೆ ನಾಡ್ ಆಗ್ತಿರ್ಲಿಲ್ಲ. ಇದು
1: ಹೌದು,
2: ಇದು ಹುರುಳಿ
1: ಆಗ್ತಿರ್ಲಿಲ್ಲ.
2: ಆಗ್ತಿರ್ಲಿಲ್ಲ. ಇವತ್ತು ಕೊನೆ ಎಲ್ಲಿ ಎಂದೆಂದಿಗೂ ನಮ್ಮ ಯಾವುದೇ ತಲೆಮಾರು ಬಂದ್ರು ಕೂಡ ನಾವು ಅವರಿಬ್ರು ಮತ್ತು ಆಗಿನ ಕಾಲದ ಮಹಾರಾಣಿಯವರು ಇದ್ದ ಒಡವೆನೆಲ್ಲ ಮಾರಿ ಅವರು ಡ್ಯಾಮ್ ಕಟ್ಟಲಿಕ್ಕೆ ಒಂದು ಇದು ಮಾಡಿ ಅವರೆಲ್ಲ ಪ್ರಯತ್ನ ಪಟ್ಟು ಅದನ್ನೆಲ್ಲ ಮಾಡಿದ್ಕೆ ಇವತ್ತು ನಾವು ಇಲ್ಲಿ ಕುಂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಒಂದ ಮತ್ತೆ ನಾವು ರೈತರೆಲ್ಲ ತುಂಬಾ ಚೆನ್ನಾಗಿ ಇದ್ ಮಾಡ್ತಾ ಇದೀವಿ, ಚೆನ್ನಾಗಿ ಕಬ್ಬೆಳಿತೀವಿ, ತುಂಬಾ ಚೆನ್ನಾಗಿದೆ. ಹಾಗಾಗಿ ನಾವು ಈ ಸಮಯದಲ್ಲಿ ಜ್ಞಾಪಿಸ್ಕೊಳ್ಬೇಕು ಮತ್ತು ಪ್ರತಿ ಹಳ್ಳಿನ ಹೆಬ್ಬಾಗಲಿನಲ್ಲಿ ನಾವು ನಾಲ್ವರೆಡ್ಡಿ ಕೃಷ್ಣರಾಜ ಒಡೆಯರ್ ಅವರು ಮಹಾರಾಜರದು ಮತ್ತೆ ವಿಶ್ವೇಶ್ವರಯ್ಯನವರ ಪ್ರತಿಮೆ ಮಾಡಿ ನಾವು ಪೂಜೆ ಮಾಡ್ತೀವಿ.
1: ಸೂಪರ್ ಸೂಪರ್ ಸರ್.
2: ಹಾಗೆ ಹಾಗಾಗಿ ಅವ್ರ ಕೂತ್ರೆ ನಾವೇನು ಮಾಡಕ್ ಆಗ್ತಿರ್ಲಿಲ್ಲ. ಹಾಗಾಗಿ ಎಲ್ರು ಅಷ್ಟೇನೆ, ದುಡಿದ್ರೆ ದುಡಿಬೇಕು, ಕಷ್ಟಪಟ್ಟು ದುಡಿಯಬೇಕು.
1: ಈ ಸಮಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಹಾಗೆ ವಿಶ್ವೇಶ್ವರಯ್ಯನವರ ನೆನಪು ಮಾಡ್ಕೊಳ್ತಿದ್ದೀರಾ, ಹಾಗೆ ಮಹಾರಾಣಿಯರನ್ನ ಕೂಡ.
2: ಯಾವಾಗ್ಲೂ ನಮ್ ಪ್ರತಿ ಮನೆಯಲ್ಲಿ ನಾವು ಪೂಜೆ ಮಾಡ್ತೀವಿ, ಎಲ್ಲರ ಮನೇಲೂ ಫೋಟೋ ಇಟ್ಕೊಂಡಿದೀವಿ ಮತ್ತೆ ಎಲ್ಲಾ ಹಳ್ಳಿಗಳಲ್ಲಿ ಹಬ್ಬಗಳಲ್ಲಿ ಅವರ ಪ್ರತಿಮೆಯನ್ನ ಸ್ಥಾಪಿಸಿ ನಾವು ಪೂಜೆ ಮಾಡ್ತೀವಿ ಮೇಡಮ್.
1: ಖಂಡಿತ, ತುಂಬಾ ಒಳ್ಳೆ ವಿಚಾರವನ್ನ ಹಂಚ್ಕೊಂಡ್ರಿ ಸರ್, ಖುಷಿ ಆಯ್ತು ಒಟ್ಟಿಗೆ ಮಾತಾಡಿ. ಧನ್ಯವಾದಗಳು ಸರ್.
2: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
1: ಓಕೆ, ಮಂಡ್ಯದ ಕೆಂಡೇಗೌಡರು ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅಲ್ವಾ? ಖಂಡಿತವಾಗ್ಲೂ. ಹಾಗಿದ್ರೆ ನಮ್ಮ ಮುಂದಿನ ಕರೆ ಯಾರು ಕೇಳುವ? ಹಲೋ. ಹಲೋ, ನಮಸ್ತೆ
3: ಮೇಡಮ್. ನಮಸ್ತೆ.
1: ನಮಸ್ತೆ ಸರ್, ಹೇಗಿದ್ದೀರಾ?
3: ಮೇಡಮ್ ಜಗದೀಶ್ ಜಯಂತಿಯಿಂದ.
1: ಓಕೆ ಜಗದೀಶ್ ಅವರೇ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
3: ಗೊತ್ತಾಯ್ತು.
1: ಯಾವ ಗೀತೆಯ ಬಗ್ಗೆ ಮಾತಾಡ್ತೀರಾ ಈಗ?
3: ಎರಡು ಹಾಡುಗಳಲ್ಲಿ ಒಂದು ಹಾಡು ಹೇಳಬೇಕು ಅಂತ.
1: ಹಾಡು ಹೇಳೋದಲ್ಲ, ಹಾಡಿನ ಬಗ್ಗೆ ಮಾತಾಡ್ಬೇಕು.
3: ಅದೇ ಆ ವಿಷಯ ಹೇಳ್ಬೇಕು ಅಂತ. ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತ ಅದ್ರ ಬಗ್ಗೆ ಹೇಳೋಣ. ಬಂಗಾರದ ಮನುಷ್ಯ.
1: ಮಾತಾಡಿ ಮಾತಾಡಿ ಸರ್.
3: ಈಗ ಒಂದು ನನಗೆ ಹಾಡಿನ ವಿಶ್ಲೇಷಣೆ ಏನಪ್ಪಾ ಅಂತಂದ್ರೆ, ಈಗ ಒಂದು ಬಸವಣ್ಣವರ ಒಂದು ವಚನ ಬರುತ್ತೆ, ಏನೇನಾದ್ರೂ ಸಾಧಿಸಬಹುದು ಮತ್ತೇನಾದ್ರೂ ಸಾಧಿಸಬಹುದು, ತಾನಾರಂಭದಲ್ಲಿ ಸಾಧಿಸಬಾರದು, ಕೂಡಲ ಸಂಗಮದಿವ ನಿಮ್ಮ ಕಾರುಣ್ಯವಿಲ್ಲದೆ ಅಂತ. ಅದರಲ್ಲಿ ನಮಗೆ ವಿಶ್ವೇಶ್ವರಯ್ಯವರದ್ದು ಬರುತ್ತಲ್ಲ, ಈಗ ಜೋಗ್ ಫಾಲ್ಸ್ ಹೋಗಿ ಹರಿ ಫಾಲ್ಸ್ ಅನ್ನು ನೋಡಿ ನೀರು ಎಷ್ಟು ವೇಸ್ಟ್ ಮಾಡ್ತಾ ಇದಾರೆ ನಮ್ಮ ಜನ ಅಂತಂದ ಹೇಳಿ ನೀರನ್ನ ಹಿಡಿದಿಟ್ಟು ಅದನ್ನ ಬಳಸ್ತಕ್ಕಂತ ವಿಧಾನವನ್ನ ಜನರಿಗೆ ತೋರಿಸ್ಕೊಟ್ರು.
1: ಹೌದು.
3: ಹಾಗಾಗಿ ಏನಾಯ್ತು ಅಂತಂದ್ರೆ, ನಮಗೆ ಇವತ್ತು ಮಂಡ್ಯ ಮೈಸೂರು ಇವತ್ತು ಒಳ್ಳೆ ಭತ್ತ ಬೆಳಿತಕ್ಕಂತ ಒಂದು ಭತ್ತದ ಕಣಜ ಆಗಿದೆ. ಈ ಶಿಲ್ಪಿ ಕಲ್ಲನ್ನ ನೋಡಿದ ಅಲ್ಲಿ ಎಂತ ಚೆನ್ನಾಗಿದೆ ಕಲ್ಲಿದೆ, ಇದನ್ನ ಒಂದು ಶಿಲ್ಪ ಮಾಡಿದ್ರೆ ಎಷ್ಟು ಚೆನ್ನಾಗುತ್ತಲ್ಲ.
1: ಅಲ್ಲ ಸರ್, ನೀವು ಕನ್ಫ್ಯೂಷನ್ ಮಾಡ್ಕೊಳ್ತಿದ್ದೀರಾ. ಇಲ್ಲಿ ಜೋಗಕ್ಕೆ ಅಣೆಕಟ್ಟು ಕಟ್ಟಿದ್ದು ಬೇರೆ, ಇನ್ನು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದು ಬೇರೆ.
3: ಹೌದೌದು
1: ಅಲ್ವಾ? ಓಕೆ ಸರ್, ಒಳ್ಳೆ ಮಾತನಾಡ್ತೀವಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್, ನಮ್ಮಿಂದ ಜಗದೀಶ್ ಅವ್ರು ಕರೆ ಮಾಡಿದ್ರು, ಸ್ವಲ್ಪ ಕನ್ಫ್ಯೂಷನ್ ಕೂಡ ಆಗಿದ್ರು. ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ.
4: ನಮಸ್ತೆ ಮೇಡಮ್.
1: ನಮಸ್ತೆ ಸರ್.
4: ಆರಾಮಿಲ್ಲ ಮೇಡಮ್?
1: ನಾನು ಆರಾಮಿದ್ದೀನಿ ಸರ್, ನೀವು ಹೇಗಿದ್ದೀರಾ?
4: ನಾವು ಆರಾಮಿದ್ದೀವಿ ಮೇಡಮ್. ಒಳ್ಳೆ ವಿಷಯ ತಂದಿರಿ ಇವತ್ತು.
1: ಥ್ಯಾಂಕ್ ಯು ಸರ್. ತಿಂಡಿ
4: ಆಯ್ತು. ಅಡಿಚಿ ನೋಡಿ ಬಿಳಿಸೋಡ ಬಗ್ಗೆ ಮಾತಾಡ್ತೀನಿ.
1: ಸೂಪರ್, ಮಾತಾಡಿ ಸರ್.
4: ಮೇಡಮ್, ನಾವು ನಮ್ಮ ಹಣೆ ಬರದ ದೇವರು ನಾವು ಸೃಷ್ಟಿ ಮಾಡ್ಬೇಕಾದ್ರೆ ಏನ್ ಬರೀತಾನೆ ಅದೇ ಮೇಡಮ್, ಅದನ್ನ ತಪ್ಪಿಸ ಕ್ಯಾರ್ಕಲ್ ಆಗಲ್ಲ.
1: ಹೌದು,
4: ಆದ್ರೆ ನಮ್ಮ ಪ್ರಯತ್ನ ಇರಬೇಕು, ನಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಸಿಗ್ಬೋದು, ಸಿಗ್ದೇನೆ ಇರಬಹುದು. ಸಿಕ್ಕಿದ್ರೆ ಅದು ನಮ್ಮ ಪ್ರಯತ್ನದ ಪ್ರತಿಫಲ ಭಗವಂತ ಹಣೆ ಬರದ ಕೊಟ್ಟಿದ್ದಾನೆ ಅಂತ. ಸಿಗಲಿಲ್ಲ ಅಂದ್ರೆ ದೇವರು ಭಗವಂತ ನಮ್ಗೆ ಹಣೆ ಬರದ ಅದು ಕೊಟ್ಟಿಲ್ಲ ಅಂತ ನಾವ್ ಅನ್ಕೋಬೇಕು ಮೇಡಮ್ ಅಷ್ಟೇ.
1: ಹೌದೌದು.
4: ವಿಧಿಲಿಖಿತ ಯಾರು ಕೂಡ ಅಂತ ತಪ್ಪಿಸಕ್ಕಾಗಲ್ಲ ಮೇಡಮ್. ಈಗ ನಾವೇನೇನ ಮಾಡಕ್ ಹೋಗ್ತೀವಿ, ಆ ದೇವ್ರು ಈ ದೇವ್ರು ಶಾಸ್ತ್ರ ಸಂಬಂಧ ನಂಬಿಕೆಗಳು ಏನೋ ಮಾಡ್ತೀವಿ, ನಾವೇನೇ ಮಾಡಿದ್ಮೇಲೆ ಹುಟ್ಟಿನಿಂದ ಏನ್ ಪಡೆದಿರ್ತೀವಿ ಅದನ್ನ ಯಾರು ಯಾರು ಅದನ್ನ ತೆಗ್ದಾಕಕ್ ಆಗಲ್ಲ ಮೇಡಮ್. ಈಗ ಒಬ್ಬ ರೌಡಿ ಹೇಳ್ಬೇಕಂದ್ರೆ ರೌಡಿನ ಆಗಿರ್ತಾನ ಹಣ ಬರ ಹಂಗ ಸ್ವಚ್ಛಾಗಿರುತ್ತ ಅದೆಲ್ಲ ಆಟ ಆಡ್ಸೋದ್ ನಾನು ಅಂದ್ಕೊಂಡಿ ಮೇಡಮ್.
1: ಖಂಡಿತ ಖಂಡಿತ ಸರ್.
4: ಈಗ ಮೇಡಮ್ ಕಬ್ಬು ಕಬ್ಬು ಮೇಡಮ್ ಈಗ ರಸ ಬೇಕು ನೊಂದ್ಕೊಳ್ಳೇಬೇಕಾದ್ನ ಇದಕ್ಲೇಬೇಕಾದ್ ನಾವು ಅದ್ ಇದಕ್ಕೆ ಅದು ರಸ ಬರಲ್ಲ.
1: ಹೌದೌದು, ಹಿಂಡಿದಲ್ಲೇ ರಸ ಬರೋಲ್ಲ.
4: ಬರಲ್ಲ ಮೇಡಮ್, ಹಿಂಡಿದ ಹಿಂಡಿದ ಬರಲ್ಲ, ಕಷ್ಟ ಪಡ್ತಲ್ಲ ಸುಖ ಬರಲ್ಲ ಮೇಡಮ್.
1: ನಿಜ ನಿಜ ಸರ್.
4: ನಮ್ಮ ದೇಹದ ಬೆಳೆಸಿದಷ್ಟು ನಾವು ಪ್ರಯತ್ನ ಮಾಡೋದು ಮೇಡಮ್. ಆ ರೀತಿ ಭಗವಂತ ನಮ್ಮ ಹಣೆ ಬರ ಈ ರೀತಿ ಬರ್ತಾನೆ ನಾ ಅಂದ್ಕೊಂಡು ಮೇಡಮ್.
1: ಖಂಡಿತ ಸರ್, ಚೆನ್ನಾಗಿ ಮಾತಾಡ್ರಿ ಸರ್. ಧನ್ಯವಾದಗಳು ಕರೆ ಮಾಡಿದಕ್ಕೆ.
4: ಧನ್ಯವಾದ, ಥ್ಯಾಂಕ್ ಯು ಮೇಡಮ್.
1: ಕೃಷ್ಣಪ್ಪ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತಾಡಿದ್ರು. ಕೇಳುಗರೆ, ಒಬ್ರಿಗಿಂತ ಒಬ್ರು ತಮ್ಮ ಅಭಿಪ್ರಾಯವನ್ನ ಉದಾಹರಣೆಯೊಂದಿಗೆ ತುಂಬಾ ಚೆನ್ನಾಗಿ ವ್ಯಕ್ತಪಡಿಸ್ತಾ ಇದ್ರು. ನಿಮ್ಮೆಲ್ಲರೊಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಯ್ತು. ಹಾಗೆ ಈ ಎರಡು ಹಾಡುಗಳಲ್ಲಿ ನಾವು ತಿಳ್ಕೊಳ್ಳುವಂತಹ ವಿಷಯ ಕೂಡ ಸಾಕಷ್ಟು ಇದೆ. ಇನ್ನು ನಾನು ಆಗ್ಲಿಂದ ಹೇಳ್ತಾ ಇದ್ದೆ, ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು, ಈ ಹಾಡಲ್ಲಿ ಕೂಡ ತುಂಬಾ ಅರ್ಥ ಇದೆ. ಕಷ್ಟದಲ್ಲೂ ಕೂಡ ಸಾರ್ಥಕತೆಯನ್ನ ಕಂಡುಕೊಳ್ಬಹುದು ಅಂತ ಕೃಷ್ಣಪ್ಪ ಅವರು ಕೂಡ ಹೇಳ್ತಾ ಇದ್ರು ಕಬ್ಬಿನ ಬಗ್ಗೆ. ಹೌದು, ಮೈಯನ್ನೇ ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು, ತಾನೇ ಉರಿದರೂ ದೀಪವು ಮನೆಗೆ ಬೆಳಕು ತರುವುದು ಅಂತ. ಈ ಹಾಡಿನ ಅತ್ಯಂತ ಆಳವಾದಂತಹ ಸಾಲುಗಳು ಅಂದ್ರೆ ಬಹುಶಃ ಇದಿರ್ಬೋದು. ಯಾಕಪ್ಪ ಅಂದ್ರೆ, ಕಬ್ಬು ತಾನು ನುಜ್ಜು ಗುಜ್ಜಾದ್ರೂ ಕೂಡ ಜಗತ್ತಿಗೆ ಸಿಹಿಯನ್ನ ನೀಡುತ್ತೆ. ಗಂಧದ ಮರ ಕೂಡ ಹೌದು, ತಾನು ತೇದ್ರು ಕೂಡ ಸುಗಂಧವನ್ನ ಹರಡುತ್ತೆ. ದೀಪ ತಾನು ಉರಿದ್ರು ಬೆಳಕನ್ನ ನೀಡುತ್ತೆ. ಹಾಗೆ ಒಬ್ಬ ಮನುಷ್ಯ ತಾನು ಕಷ್ಟಗಳನ್ನ ಅನುಭವಿಸಿದ್ರು ತನ್ನ ಬದುಕಿನ ಮೂಲಕ ಬೇರೆಯವರಿಗೆ ಒಳ್ಳೆಯದನ್ನ ಮಾಡಬೇಕು, ಸಮಾಜಕ್ಕೆ ಬೆಳಕಾಗಬೇಕು ಅನ್ನೋ ತ್ಯಾಗಮಯ ಜೀವನದ ತತ್ವವನ್ನ ಸಾರುತ್ತೆ. ಜೊತೆಗೆ ಆಡಿಸುವಾತನ ಕೈಚುಳಕದಲ್ಲಿ ಎಲ್ಲ ಅಡಗಿದೆ, ಆ ಕೈ ಸೋತರೆ ಬೊಂಬೆಯ ಕಥೆಯು ಕೊನೆಯಾಗುವುದು ಅಂತ ಹೇಳ್ತಾರೆ. ಈ ಜಗತ್ತೆಂಬ ರಂಗಮಂಚದಲ್ಲಿ ನಾವೆಲ್ಲರೂ ಕೂಡ ಸೂತ್ರದ ಬೊಂಬೆಗಳೇ ಆಗಿರ್ತೀವಿ. ನಮ್ಮನ್ನ ನಿಯಂತ್ರಿಸುವಂತಹ ಪರಮಾತ್ಮನ ಕೈಚಳಕದಂತೆ ನಾವು ಕುಣಿತಾ ಇರ್ತೀವಿ. ನಮ್ಮ ಅಹಂಕಾರವನ್ನ ಬಿಟ್ಟು ಭಗವಂತನ ಮೇಲೆ ನಂಬಿಕೆ ನಿಟ್ಟು ಸಾರ್ಥಕ ಬದುಕನ್ನ ಬಾಳ್ಬೇಕು ಕೇಳುಗರೆ. ಆ ದೈವಿಕ ಶಕ್ತಿ ಇಲ್ದಿದ್ರೆ ನಮ್ಮ ಅಸ್ತಿತ್ವಕ್ಕೆ ಬೆಲೆನೇ ಇಲ್ಲ ಅನ್ನೋದನ್ನ ಇಲ್ಲಿ ವಿವರಿಸ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ಈ ಎರಡೂ ಹಾಡುಗಳು ಕೂಡ ಜನರ ಜೀವನವನ್ನ ಉತ್ತಮ ರೀತಿಯಲ್ಲಿ ಬದಲಾಯಿಸಬಲ್ಲಂತಹ ಒಂದು ಸಂದೇಶವನ್ನ ಸಾರುತ್ತೆ. ಕರ್ಮ ಸಿದ್ಧಾಂತ ಸಮರ್ಪಣಾ ಭಾವದ ಪ್ರತಿಬಿಂಬವಾಗಿದೆ ಈ ಹಾಡುಗಳು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಕಾರ್ಯಕ್ರಮ ಹೇಗನ್ನಿಸ್ತು? ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆ ಕಳಿಸಿ. ಈ ಕಾರ್ಯಕ್ರಮದ ಮುಖಾಂತರ ಒಬ್ಬರ ಹಾದಿಯಾದ್ರೂ ಒಳ್ಳೆ ರೀತಿಲಿ ಹೋಗುತ್ತೆ, ಒಂದು ಮನಪರಿವರ್ತನೆ ಆಗುತ್ತೆ ಅನ್ನುವಾಗ ಕಾರ್ಯಕ್ರಮ ಮಾಡಿದಕ್ಕೂ ಸಾರ್ಥಕತೆ ಸಿಗುತ್ತೆ. ಏನಂತೀರಾ? ಹಾಗಿದ್ಮೇಲೆ ನಾನು ನಿಮ್ಮ ಆರ್ಜೆ ಅರ್ಪಿತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೆಯೇ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
6: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
5: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
6: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986756611. ಸಂಖ್ಯೆ ಮತ್ತೊಮ್ಮೆ 9986756961.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗ ತಾನೇ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ. ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಾನೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ. ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ, ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮ್ಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರ್ಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ. ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ. ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ. ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಲಹೆ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನೀಗ ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ನಿಹಾರಿಕೆಯ ಸ್ವಯಂವರ ಅಂತ ಹೇಳಿ ಕಥೆಯನ್ನು ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ನಿಹಾರಿಕೆಯ ಸ್ವಯಂವರ. ನಿಹಾರಿಕಾ ಎಂಬೊಬ್ಬ ಸುರ ಸುಂದರಿ ರಾಜಕುಮಾರಿ, ರಾಜ ವಿಷ್ಣುಪ್ರಿಯನ ಏಕೈಕ ಮಗಳು. ನಿಹಾರಿಕೆಯ ಸೌಂದರ್ಯಕ್ಕೆ ಮಾರು ಹೋದ ಅನೇಕ ಯುವಕರು ಆಕೆಯನ್ನ ಮದುವೆಯಾಗಲು ಸಿದ್ಧರಿದ್ರು. ದಕ್ಷಿಣದ ವಿಷ್ಣುಪ್ರಿಯ ರಾಜನ ಕುವರಿ ನಿಹಾರಿಕೆಯ ಸೌಂದರ್ಯದ ಸುದ್ದಿ ಉತ್ತರದವರೆಗೂ ಹಬ್ಬಿತ್ತು. ಆಕೆಯನ್ನ ಕೈ ಹಿಡಿಯಲು ಅವರು ತುದಿಗಾಲಿನಲ್ಲಿ ನಿಂತಿದ್ರು. ಇಷ್ಟು ಯುವಕರಲ್ಲಿ ಯೋಗ್ಯವರನನ್ನ ಆರಿಸುವುದು ಹೇಗೆ ಎಂಬ ಚಿಂತೆ ರಾಜ ರಾಣಿಗೆ ಕಾಡುತ್ತಿತ್ತು. ನಿಹಾರಿಕೆಯ ಸ್ವಯಂವರವನ್ನ ಏರ್ಪಡಿಸಿ ದೈಹಿಕ ಸಾಮರ್ಥ್ಯ ಪರೀಕ್ಷೆಗೆ ಒಳಪಡಿಸಿ ಯೋಗ್ಯವರನನ್ನ ಆಯ್ಕೆ ಮಾಡುವ ಯೋಜನೆ ರಾಜ ವಿಷ್ಣುಪ್ರಿಯನ ಮನದಲ್ಲಿತ್ತು. ಆದರೆ ನಿಹಾರಿಕೆ ರಾಜನ ಆಲೋಚನೆಯನ್ನ ತಿರಸ್ಕರಿಸಿದಳು. ತೋಳ್ಬಲಕ್ಕಿಂತ ಮನಪೂರ್ವಕವಾಗಿ ತನ್ನನ್ನು ಪ್ರೀತಿಸುವ ಯುವಕನನ್ನೇ ಮದುವೆಯಾಗುವುದಾಗಿ ಆಕೆ ತಿಳಿಸಿದ್ಲು. ವಿಷ್ಣುಪ್ರಿಯನ ಏಕೈಕ ಪುತ್ರಿ ಆದ್ರಿಂದ ರಾಜ್ಯದ ದೊರೆಯಾಗುವ ಆಸೆಗಾಗಿಯೂ ಕೆಲವರು ನಿಹಾರಿಕೆಯ ಕೈ ಹಿಡಿಯಲು ಬಯಸಿದ್ರು. ಹೀಗಿರಲು ಎಷ್ಟೆಲ್ಲ ಜನರಲ್ಲಿ ಮನಪೂರ್ವಕವಾಗಿ ಆಕೆಯನ್ನ ಪ್ರೀತಿಸುವ ವರನಾರು ಎಂಬುದನ್ನ ಹೇಗೆ ಶೋಧಿಸುವುದು ಎಂಬ ಉಪಾಯ ಮಾತ್ರ ಯಾರಿಗೂ ಹೊಳೆದಿರಲಿಲ್ಲ. ಒಮ್ಮೆ ರಾಜಕುಮಾರಿಗೆ ಯಾವುದೋ ವಿಚಿತ್ರ ಕಾಯಿಲೆ ಶುರುವಾಯಿತು. ನಿಶಕ್ತಿ, ಸುಸ್ತು, ಸದಾ ಕಾಲ ಮಲಗಿರುವಂತಾಯ್ತು ರಾಜಕುಮಾರಿಯ ಪರಿಸ್ಥಿತಿ. ಮಹಾರಾಜ ರಾಣಿಗೆ ಮಗಳ ಪರಿಸ್ಥಿತಿ ನೋಡಿ ದಿಕ್ಕೆಟ್ಟು ಹೋಯಿತು. ವಿಷಯವನ್ನ ಎಷ್ಟೇ ಗೌಪ್ಯವಾಗಿಡಬೇಕೆಂದು ಯೋಚಿಸಿದರೂ ವಿಷಯ ಜನರನ್ನ ತಲುಪಿತ್ತು. ರಾಜವೈದ್ಯರು ನಿಹಾರಿಕೆಯ ಕಾಯಿಲೆಯನ್ನ ಗುಣಪಡಿಸಲು ಔಷಧಿಯೊಂದನ್ನ ಸೂಚಿಸಿದ್ದರು. ಆದರೆ ಅದಕ್ಕೆ ಬೇಕಾದ ವಸ್ತುವನ್ನ ತರುವುದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ನಿಹಾರಿಕೆಯ ಅನಾರೋಗ್ಯದ ಬಗ್ಗೆ ತಿಳಿದ ಜನರು ಮಮ್ಮಲ ಮರಗಿದರು. ತಮ್ಮ ಕೈಯಿಂದ ಯಾವುದೇ ರೀತಿಯ ಸಹಾಯ ಮಾಡಬೇಕಾದಲ್ಲಿ ಕೇಳಬೇಕೆಂದು ಮಹಾರಾಜನನ್ನ ಬೇಡಿಕೊಂಡರು. ಜನರು ತಾವಾಗಿಯೇ ಸಹಾಯ ಕೇಳಿದ ಮೇಲೆ ನನ್ನ ಮನದಿಂಗಿತವನ್ನ ಮಹಾರಾಜ ನಿಹಾರಿಕೆಯನ್ನ ಮದುವೆಯಾಗಲು ಬಯಸಿದ ಯುವ ಜನಾಂಗದ ಎದುರು ಇರಿಸಿದ. ಯುವಕರೇ, ನನ್ನ ಮಗಳು ನಿಹಾರಿಕೆ ಅನಾರೋಗ್ಯಕ್ಕೆ ತುತ್ತಾಗಿದ್ದಾಳೆ. ಅವಳ ಆರೋಗ್ಯಕ್ಕೆ ಔಷಧಿಯೊಂದು ಸಿದ್ಧಪಡಿಸುವ ಉಪಾಯ ರಾಜ ವೈದ್ಯರಲ್ಲಿದೆ. ಆದರೆ ಆ ಔಷಧಿಗೆ ಬೇಕಾದ ವಿಶೇಷ ಸಾಮಗ್ರಿ ಅಷ್ಟು ಸುಲಭವಾಗಿ ಸಿಗುವುದಿಲ್ಲ. ವಿಶೇಷವಾದ ವಸ್ತು ಸಿಕ್ಕಲ್ಲಿ ನಮ್ಮ ನಿಹಾರಿಕೆ ಮೊದಲಿನಂತೆಯೇ ಆಗುತ್ತಾಳೆ. ಆ ವಿಶೇಷ ವಸ್ತುವಿನ ಹೆಸರು ಸೌಗಂಧಿಕಾ ಪುಷ್ಪ. ನಿಮ್ಮಲ್ಲಿ ಯಾರಾದರೂ ಆ ಪುಷ್ಪವನ್ನು ತಂದುಕೊಟ್ಟಲ್ಲಿ ನಿಹಾರಿಕೆಗೆ ಬಹಳ ಉಪಕಾರವಾಗುತ್ತದೆ ಎಂದ ಮಹಾರಾಜ. ಮಹಾರಾಜನ ಮಾತನ್ನ ಕೇಳಿದ ಯುವಕರು ನಾ ಮುಂದು ತಾ ಮುಂದು ಎನ್ನುತ್ತಾ ಸೌಗಂಧಿಕಾ ಪುಷ್ಪ ತರಲು ಸಿದ್ಧರಿದ್ದೇವೆ ಎಂದು ಹೇಳಿದರು. ಯುವಕರ ಉತ್ಸಾಹವನ್ನು ನೋಡಿದ ಮಹಾರಾಜ ತನ್ನ ಮಾತನ್ನ ಮುಂದುವರಿಸಿದ. ಸೌಗಂಧಿಕಾ ಪುಷ್ಪವೆಂಬುದು ಬಹಳ ಅಪರೂಪದ ಹೂವು. ಅದು ಅಷ್ಟು ಸುಲಭವಾಗಿ ಸಿಗುವುದಿಲ್ಲ. ನಮ್ಮ ರಾಜ್ಯದ ಉತ್ತರಕ್ಕಿರುವ ಮಂದಾರಗಿರಿ ಎಂಬ ಬೆಟ್ಟವನ್ನು ಹತ್ತಬೇಕು. ಬೆಟ್ಟ ತಲುಪುವ ದಾರಿ ಬಹಳ ಕಷ್ಟಕರವಾಗಿದೆ. ಹಾಗೆ ತಲುಪಿದ ಮೇಲೆ ಒಂದು ಸುಂದರ ಹೂದೋಟ ನಿಮ್ಮನ್ನ ಎದುರುಗೊಳ್ಳುತ್ತದೆ. ಆ ಹೂದೋಟದಲ್ಲಿ ಮಾತ್ರ ಬೆಳೆಯುವ ಹೂವೇ ಸೌಗಂಧಿಕಾ ಪುಷ್ಪ. ಅಲ್ಲಿಂದ ಹೂವುಗಳನ್ನ ಹೊತ್ತು ತರಬೇಕು. ಮಹಾರಾಜ ತನ್ನ ಮಾತನ್ನ ಸಂಪೂರ್ಣಗೊಳಿಸುವ ಮೊದಲೇ ನಾವು ತಯಾರಿದ್ದೇವೆ. ಕಡಿದಾದ ದಾರಿ ನಮಗೆ ಯಾವ ಲೆಕ್ಕವೂ ಅಲ್ಲ. ನಿಹಾರಿಕೆಗಾಗಿ ನಾವು ತರುತ್ತೇವೆ ಎಂದು ಹೇಳತೊಡಗಿದ್ರು. ರಾಜ ಮತ್ತೆ ಮುಂದುವರಿಸಿದ. ಸೌಗಂಧಿಕಾ ಪುಷ್ಪ ಬೆಳೆಯುವ ಹೂದೋಟದ ಯಜಮಾನ ಒಬ್ಬ ರಾಕ್ಷಸ. ಅಕ್ಷಿಕ ಎಂಬುದು ಆತನ ಹೆಸರು. ಅವನಿಗೆ ಮಾನವನ ಕಣ್ಣುಗಳೆಂದರೆ ಪ್ರೀತಿ. ಪುಷ್ಪ ಬೇಕಿದ್ದಲ್ಲಿ ನಮ್ಮ ಕಣ್ಣುಗಳನ್ನು ಬಲಿಯಾಗಿ ಕೊಟ್ಟು ಹೂವನ್ನು ತರಬೇಕು. ರಾಜನ ಈ ಮಾತನ್ನು ಕೇಳುತ್ತಿದ್ದಂತೆ ಸಭೆ ನಿಶ್ಶಬ್ದವಾಯಿತು. ಮೊದಲಿನ ಉತ್ಸಾಹ ಎಲ್ಲೂ ಇರಲಿಲ್ಲ. ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ? ರಾಜಕುಮಾರಿಗೆ ಯಾರಾದರೂ ಹೂವನ್ನು ತಂದು ಕೊಡ್ತಾರಾ? ಆಕೆಯ ಕಾಯಿಲೆ ಕಡಿಮೆ ಆಗುತ್ತಾ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ನಿಹಾರಿಕೆಯ ಸ್ವಯಂವರ ಎನ್ನುವಂತಹ ಕಥೆಯನ್ನು ಹೇಳ್ತಾ ಇದ್ದೆ. ಸೊ ಹಾಗಿದ್ರೆ ಈ ಕಥೆಯನ್ನು ಮುಂದುವರಿಸೋಣ. ಮುಂದೆ ಈ ಕಥೆ ಏನಾಗುತ್ತೆ? ರಾಜಕುಮಾರಿಯ ಕಾಯಿಲೆ ವಾಸಿಯಾಗುತ್ತಾ? ರಾಜಕುಮಾರಿಗೆ ಯಾರು ಸೌಗಂಧಿಕ ಪುಷ್ಪವನ್ನು ತಂದುಕೊಡ್ತಾರೆ ಏನು ಅನ್ನೋದನ್ನು ನೋಡೋಣ. ರಾಜನ ಈ ಮಾತನ್ನು ಕೇಳುತ್ತಿದ್ದಂತೆ ಸಭೆ ನಿಶ್ಶಬ್ದವಾಯಿತು. ಮೊದಲಿನ ಉತ್ಸಾಹ ಎಲ್ಲೂ ಇರಲಿಲ್ಲ. ಈಗ ಹೇಳಿ, ಯಾರಾದರೂ ನಿಮ್ಮಲ್ಲಿ ನಿಹಾರಿಕೆಯ ಜೀವ ಉಳಿಸಲು ಆ ಹೂವನ್ನು ತಂದುಕೊಡಬಲ್ಲಿರಾ ಎಂದು ಪ್ರಶ್ನಿಸಿದ ಮಹಾರಾಜ. ಒಮ್ಮೆಲೆ ಎಳ್ಳು ಬಿದ್ದರೂ ಕೇಳಿಸುವಷ್ಟು ಮೌನಗೊಂಡ ಸಭೆಯಲ್ಲಿ ಒಂದು ಸ್ವರ ಹೊರಬಂತು. ಮಹಾರಾಜ, ನಾನು ಸಿದ್ಧನಿದ್ದೇನೆ. ನಾನು ಸೌಗಂಧಿಕ ಪುಷ್ಪವನ್ನು ತರುತ್ತೇನೆ ಎಂದು ಹೇಳಿದ ಯುವಕ ಹರ್ಷವರ್ಧನ. ಸಂತೋಷ, ಆದರೆ ನೀನು ನಾನು ಹೇಳಿದ ಮಾತನ್ನೆಲ್ಲ ಸರಿಯಾಗಿ ಕೇಳಿದ್ದೀಯಾ ತಾನೆ? ನೀನು ನಿನ್ನ ಕಣ್ಣುಗಳನ್ನು ಬಲಿಕೊಟ್ಟು ಹೂವನ್ನು ತರಬೇಕು. ಇದಕ್ಕೆ ನೀನು ತಯಾರಿದ್ದೀಯಾ ಎಂದ ಮಹಾರಾಜ. ಖಂಡಿತ ಮಹಾರಾಜರೇ, ನೀವು ಹೇಳಿರುವ ಎಲ್ಲಾ ವಿಷಯವನ್ನ ಕೇಳುತ್ತೇನೆ. ನಾನು ರಾಜಕುಮಾರಿಯ ಆರೋಗ್ಯಕ್ಕಾಗಿ ಕಣ್ಣೇನು ನನ್ನ ಪ್ರಾಣವನ್ನೇ ಕೊಡಲು ಸಿದ್ಧ ಎಂದ ಹರ್ಷವರ್ಧನ. ಭಾವೋದ್ದೇಶಕ್ಕೊಳಗಾಗಿ ನಿನ್ನ ನಿರ್ಧಾರವನ್ನ ಮಾಡಬೇಡ. ದೃಷ್ಟಿಹೀನ ವ್ಯಕ್ತಿ ರಾಜನಾಗಲು ಸಾಧ್ಯವಿಲ್ಲ. ಸರಿಯಾಗಿ ಆಲೋಚಿಸಿ ನಿರ್ಣಯಿಸು ಎಂದ ಮಹಾರಾಜ. ಮಹಾರಾಜ, ನೀವು ಎಷ್ಟು ಬಾರಿ ಕೇಳಿದ್ರೂ ನನ್ನ ಉತ್ತರ ಒಂದೇ. ನಾನು ರಾಜಕುಮಾರಿಯ ಸಂತೋಷಕ್ಕಾಗಿ ಏನನ್ನಾದರೂ ಮಾಡಲು ಸಿದ್ಧ. ನಾನು ಆಕೆಯನ್ನ ಮನಸಾರೆ ಪ್ರೀತಿಸುತ್ತೇನೆ. ಆಕೆಯ ಸಂತೋಷದಲ್ಲಿ ನನ್ನ ಸಂತೋಷವನ್ನು ಕಾಣುತ್ತೇನೆ. ಹಾಗಾಗಿ ನಾನು ಈಗಲೇ ಹೊರಡಲು ಸಿದ್ಧ ಎಂದು ದೃಢವಾಗಿ ಹೇಳಿದ ಹರ್ಷವರ್ಧನ. ಹರ್ಷವರ್ಧನನ ಮಾತನ್ನು ಕೇಳಿ ಸಂತೋಷಗೊಂಡ ಮಹಾರಾಜ ಅವನನ್ನು ಹತ್ತಿರ ಕರೆದು ಆಲಂಗಿಸಿದ. ಅದೇ ವೇಳೆ ಒಳಮನೆಯಲ್ಲಿ ಕುಳಿತು ಎಲ್ಲವನ್ನು ಆಲಿಸುತ್ತಿದ್ದ ನಿಹಾರಿಕೆ ಕೈಯಲ್ಲಿ ಹೂಮಾಲೆ ಹಿಡಿದು ನಗುತ್ತಾ ಹೊರಬಂದಳು. ಆರೋಗ್ಯವಂತ ನಿಹಾರಿಕೆಯನ್ನು ಕಂಡ ಯುವಕರಿಗೆ ಸಂತೋಷ ಹಾಗೆ ಆಶ್ಚರ್ಯ ಎರಡೂ ಒಟ್ಟಿಗೆ ಆಯಿತು. ಯುವಕರ ಮನವನ್ನು ಅರಿತ ಮಹಾರಾಜ ಹೇಳಿದ, ಯುವಕರೇ, ಇದೊಂದು ಸ್ವಯಂವರವಾಗಿತ್ತು. ನನ್ನ ನಿಹಾರಿಕೆ ಆಕೆಯನ್ನ ಮನಪೂರ್ವಕವಾಗಿ ಪ್ರೀತಿಸುವ ವರನನ್ನ ಮದುವೆಯಾಗುತ್ತೇನೆಂದು ಇಷ್ಟಪಟ್ಟಿದ್ಲು. ಅವಳ ಆಯ್ಕೆ ಯಾವ ರೀತಿ ನಡೆಸಬೇಕೆಂದು ಚಿಂತೆಯಲ್ಲಿದ್ದ ನಮಗೆ ಇದೊಂದು ಉಪಾಯ ಹೊಳೆಯಿತು. ನಾವು ನಿಹಾರಿಕೆಯ ಆರೋಗ್ಯ ಸರಿ ಇಲ್ಲವೆಂಬ ನಾಟಕ ಮಾಡಿದೆವು ಎಂದ ಮಹಾರಾಜ. ಹರ್ಷವರ್ಧನಿಗೆ ತನ್ನ ಕಣ್ಣನ್ನೇ ನಂಬಲಾಗಲಿಲ್ಲ. ಆರೋಗ್ಯವಂತ ರಾಜಕುಮಾರಿ ಹೂಮಾಲೆ ಹಿಡಿದು ತನ್ನ ಮುಂದೆ ನಿಂತಿದ್ದಾಳೆ. ಹಾಗೆಯೇ ನಡೆದು ಬಂದು ನಿಹಾರಿಕೆ ನಾಚುತ್ತಾ ಹರ್ಷವರ್ಧನನ ಕೊರಳಿಗೆ ಹೂಮಾಲೆ ತೊಡಿಸಿದಳು. ಮಂಗಳಕರ ಸನಾದಿಯನಾದ ಊರಲ್ಲೆಲ್ಲ ಪ್ರತಿಧ್ವನಿಸಿತು. ಒಂದು ವಿಭಿನ್ನವಾಗಿರುವಂತಹ ಕಥೆ ಇದಾಗಿದೆ ಅಲ್ವಾ? ನನಗಂತೂ ಈ ಕಥೆ ತುಂಬಾ ಇಷ್ಟ ಆಯಿತು. ಹಾಗೆ ನಿಮಗೆ ಕೂಡ ಈ ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9860927962 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3583. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಅರೆ ಯಾರ್ರಿ, ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು ಅಪ್ಪನೆ ಇದ್ದು ಪ್ರೀತಿ ಮಾಡೋ ಜಗಳಿದ್ದು ಕದ್ದು ಮುಚ್ಚಿ ಓಡಾಡ್ತೀರಲ್ರಿ, ಬನ್ರಿ ನೋಡ್ರಿ ನಾನು ಲವ್ ಮಾಡೋ ಸ್ಟೈ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದ್ರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೇ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ದಂಗಾ ದಂಗಾ ದಂಗಾ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-0883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್, ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
5: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common.

ಎಲ್ಲರಿಗೂ ನಮಸ್ಕಾರ. ನಾನು ರೇಣುಕಾ, ಚಿತ್ರದುರ್ಗ. ಅರುಣ್ ಜೋಳದ ಕೂಡ್ಲಿಗಿ ಅವರು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿರುವ ಅಂಬೇಡ್ಕರ್ ಓದು ಸರಣಿಯಲ್ಲಿ ಎರಡನೇ ಬಾರಿ ಭಾಗವಹಿಸಲು ನನಗೆ ತುಂಬ ಖುಷಿಯಾಗುತ್ತಿದೆ. ಈ ದಿನ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಈ ಪುಸ್ತಕ ಮಾಲಿಕೆಯಲ್ಲಿ ಸಂಪುಟ 3 ಈ ಪುಸ್ತಕದಿಂದ 17ನೇ ಅಧ್ಯಾಯ ಸ್ತ್ರೀ ಮತ್ತು ಪ್ರತಿಕ್ರಾಂತಿ ಈ ಅಧ್ಯಾಯವನ್ನು ಓದ್ತೀನಿ. ಮನುವಿನ ಒಂದು ಫೇಮಸ್ ಡೈಲಾಗ್ ನೀವೆಲ್ಲರೂ ಕೇಳೇ ಇರ್ತೀರ, ನಾಸ್ತ್ರಿ ಸ್ವಾತಂತ್ರ್ಯಂ ಅರ್ಹತಿ. ನಾಸ್ತ್ರಿ ಸ್ವಾತಂತ್ರ್ಯಂ ಅರ್ಹತಿ ಅಂದರೆ ಹೆಣ್ಣು ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ. ಇದೊಂದು ಫೇಮಸ್ ಡೈಲಾಗ್, ನೀವೆಲ್ಲ ಕೇಳಿರ್ತೀರ. ನಾವು ಇದೊಂದು ಡೈಲಾಗ್ ಮಾತ್ರ ಹೊಡೆದ್ಬಿಟ್ಟು ಸುಮ್ಮನಾಗ್ಬಿಡ್ತೀವಿ. ಆದರೆ ಮನು ಅನ್ನೋ ಆ ಪುಣ್ಯಾತ್ಮ ಹೆಣ್ಣನ್ನು ಎಷ್ಟು ತುಚ್ಛವಾಗಿ ಕಂಡಿದ್ದಾನೆ, ಏನೇನು ಬಂಧನಗಳನ್ನು ನಾವು ಹೆಣ್ಣಿನ ಮೇಲೆ ಏರಿದ್ದಾನೆ ಅಂತ ಅಂಬೇಡ್ಕರ್ ಅವರು ಈ ಅಧ್ಯಾಯದಲ್ಲಿ ಸಮಗ್ರವಾಗಿ ಬರೀತಾ ಹೋಗ್ತಾರೆ. ಸಂವಿಧಾನ ಹೆಣ್ಣಿಗೆ ಮನು ವಿಧಿಸಿದ್ದ ಬಂಧನಗಳನ್ನು ಕಳಚಿಕೊಳ್ಳಲು ತುಂಬ ಸಹಾಯ ಮಾಡಿದೆ. ಇದಕ್ಕೆ ಮೂಲ ಕಾರಣ ಅಂದರೆ ಅಪ್ಪಟ ಸ್ತ್ರೀಯವಾದಿಯಾದ ಅಂಬೇಡ್ಕರ್ ಅಂತ ಹೇಳ್ಬೋದು. ಅವರು ಮನು ಬರೆದ ಗ್ರಂಥಗಳು, ಮನು ಪೂರ್ವ ಅಂದರೆ ವೇದ ಕಾಲದಲ್ಲಿ ಬರೆದ ಗ್ರಂಥಗಳು, ಬುದ್ಧ ಕಾಲದಲ್ಲಿ ಬರೆದಂಥ ಗ್ರಂಥಗಳು ಪ್ರತಿಯೊಂದನ್ನು ಓದಿ ಮನು ಯಾವ ರೀತಿ ಹೆಣ್ಣಿಗೆ ಬಂಧನಗಳನ್ನು ವಿಧಿಸಿದ, ಮನು ಪೂರ್ವದಲ್ಲಿ ಹೆಣ್ಣು ಯಾವ ರೀತಿ ಸ್ವತಂತ್ರವಾಗಿದ್ದಳು ಎಂಬುದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾರೆ. ಅದರಿಂದಲೇ ಅವರು ಸ್ತ್ರೀಗೆ ಮತ್ತೆ ಸ್ವಾತಂತ್ರ್ಯವನ್ನು ಮರಳಿಸಲು ಸಾಧ್ಯವಾಗಿದೆ. ಅವರು ಒಂದು ಪ್ರಶ್ನೆ ಕೇಳ್ತಾರೆ, ಮನುಪೂರ್ವ ಯುಗದಲ್ಲಿ ಸ್ತ್ರೀ ಸ್ವತಂತ್ರಳಾಗಿದ್ದಳು ಹಾಗೂ ಪುರುಷನ ಸಮಾನ ಸಂಗಾತಿ ಆಗಿದ್ದಳು, ಇಂಥದ್ರಲ್ಲಿ ಮನು ಏಕೆ ಅವಳನ್ನು ಅಧೋಗತಿಗಿಳಿಸಿದ ಅಂತ ಆಶ್ಚರ್ಯ ವ್ಯಕ್ತಪಡಿಸುತ್ತಾರೆ. ಅವರು ಮನು ಯಾವ ರೀತಿ ಬರೆದಿದ್ದ ಅಂತೇಳಿ ಹೇಳ್ತಾ ಹೋಗ್ತಾರೆ. ನೋಡಿ, ಮನು ಶೂದ್ರರ ಮೇಲೆ ಮೃದುವಾಗಿದ್ದುದಕ್ಕಿಂತ ಸ್ತ್ರೀಯರ ಮೇಲೆ ಮೃದುವಾಗಿದ್ದ ಎನ್ನುವುದು ಕಷ್ಟ. ಹೆಣ್ಣಿನ ಮೇಲೆ ಕೀಳು ಅಭಿಪ್ರಾಯದಿಂದಲೇ ಅವನು ಪ್ರಾರಂಭಿಸುತ್ತಾನೆ, ಮನು ಘೋಷಿಸುತ್ತಾನೆ. ಪುರುಷನನ್ನು ಮೋಹಗೊಳಿಸುವುದೇ ಸ್ತ್ರೀಯ ಸ್ವಭಾವ. ಆದ್ದರಿಂದಲೇ ವಿವೇಕಿಗಳು ಹೆಣ್ಣಿನ ಜೊತೆ ಏಕಾಂಗಿಗಳಾಗಿರುವುದಿಲ್ಲ. ಮೂರ್ಖನಷ್ಟೇ ಅಲ್ಲ, ವಿದ್ವಾಂಸರನ್ನು ಕೂಡ ಹೆಂಗಸರು ಅಡ್ಡದಾರಿಗೆಳೆಯಬಲ್ಲರು, ಕಾಮ ಕ್ರೋಧ ವಶನನ್ನಾಗಿ ಮಾಡಬಲ್ಲರು. ತನ್ನ ತಾಯಿ ಸೋದರಿ ಮಗಳು ಇವರ ಜೊತೆ ಗಂಡಸು ಒಂಟಿಯಾಗಿರಬಾರದು. ಏಕೆಂದರೆ ಇಂದ್ರಿಯಗಳು ಪ್ರಬಲವಾದವು, ಅವು ವಿದ್ವಾಂಸನನ್ನು ಕೂಡ ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳುತ್ತವೆ. ಸ್ತ್ರೀಯರ ಕಾಮುಕತನವು ಸೌಂದರ್ಯ ವಯಸ್ಸು ಒಂದನ್ನೂ ಗಣಿಸುವುದಿಲ್ಲ. ಕುರೂಪಿಯಾಗಲಿ ಅಥವಾ ಸುರೂಪಿಯಾಗಲಿ ಅವರಿಗೆ ಎಲ್ಲರೂ ಒಂದೇ ಎಂದು ಒಲಿಯುತ್ತಾರೆ. ಪುರುಷರ ಬಗೆಗಿರುವ ಅವರ ಕಾಮುಕತನದಿಂದ, ಅವರ ಚಂಚಲ ಸ್ವಭಾವದಿಂದ, ಸ್ವಾಭಾವಿಕ ಹೃದಯಹೀನತೆಯಿಂದ ಅವರನ್ನು ಎಷ್ಟೇ ಸುರಕ್ಷಿತವಾಗಿ ಇಟ್ಟರೂ ಅವರು ತಮ್ಮ ಗಂಡಂದಿರ ಮೇಲೆ ನಿಷ್ಠೆ ಇಲ್ಲದವರಾಗಿರುತ್ತಾರೆ. ಅವರಿಗೆ ಹುಟ್ಟಿನಿಂದಲೇ ಇಂಥ ಸ್ವಭಾವವನ್ನು ಬ್ರಹ್ಮ ನೀಡಿರುವುದನ್ನು ತಿಳಿದುಕೊಂಡು ಅವರನ್ನು ಜತನವಾಗಿಡುವುದನ್ನು ಗಂಡಸರು ಮಾಡಬೇಕು. ಮಲಗುವುದು, ಕುಳಿತುಕೊಳ್ಳುವುದು, ಅಲಂಕಾರಗಳಲ್ಲಿ ಪ್ರೀತಿ, ಕಾಮ ಕ್ರೋಧ ಕಪಟ ದ್ರೋಹ ದುರ್ವರ್ತನೆ ಮನೋವಿಕಾರಗಳು ಸ್ತ್ರೀಯ ಜನ್ಮಸಿದ್ಧವುಗಳೆಂದು ಮನು ಹೇಳುತ್ತಾನೆ. ಸ್ತ್ರೀಯರ ಬಗ್ಗೆ ಮನುಸ್ಮೃತಿಯ ಈ ಧೋರಣೆ ಒಂದು ಉದಾಹರಣೆ ಅಷ್ಟೆ. ಯಾವುದೇ ಸಂದರ್ಭಗಳಲ್ಲೂ ಸ್ತ್ರೀ ಸ್ವತಂತ್ರವಾಗಿರಕೂಡದು ಅಂತ ಮನು ಹೇಳ್ತಾನೆ. ಹಗಲು ರಾತ್ರಿ ತಮ್ಮ ಹೆಂಗಸರನ್ನು ಗಂಡಸರು ತಮ್ಮ ಅಧೀನದಲ್ಲಿಟ್ಟುಕೊಳ್ಳಬೇಕು. ಅವರು ಭೋಗಾಸಕ್ತರಾದರೆ ಅದನ್ನು ಹದ್ದುಬಸ್ತಿನಲ್ಲಿಡಬೇಕು. ಮಗುವಾಗಿದ್ದಾಗ ತಂದೆ ರಕ್ಷಿಸುತ್ತಾನೆ, ಯೌವನದಲ್ಲಿ ಗಂಡ ರಕ್ಷಿಸುತ್ತಾನೆ, ಮುದಿತನದಲ್ಲಿ ಪುತ್ರರು ರಕ್ಷಿಸುತ್ತಾರೆ. ಹೆಂಗಸರು ಸ್ವಾತಂತ್ರ್ಯಕ್ಕೆ ಯೋಗ್ಯಳಲ್ಲ. ದುಷ್ಟ ಭಾವನೆಗಳು ಎಷ್ಟೇ ಸಣ್ಣವಾದರೂ ಹೆಂಗಸರನ್ನು ಅವುಗಳಿಂದ ಎಚ್ಚರಿಕೆಯಿಂದ ರಕ್ಷಿಸಬೇಕು. ಏಕೆಂದರೆ ಅವರನ್ನು ರಕ್ಷಿಸದಿದ್ದರೆ ಅವರು ಎರಡೂ ಮನೆತನಗಳಿಗೂ ದುಃಖ ತಂದು ಬಿಡುತ್ತಾರೆ. ಎಲ್ಲ ವರ್ಣಗಳ ಪರಮಧರ್ಮವೆಂದರೆ ದುರ್ಬಲ ಪತಿಯಾದವನು ಕೂಡ ತನ್ನ ಹೆಂಡತಿಯನ್ನು ರಕ್ಷಿಸುತ್ತಾನೆ. ಹುಡುಗಿಯರಾಗಲಿ ಹೆಂಗಸರಾಗಲಿ ಮುದುಕಿಯರಾಗಲಿ ತನ್ನ ಮನೆಯಲ್ಲಾದರೂ ಏನನ್ನೂ ಸ್ವತಂತ್ರವಾಗಿ ಮಾಡಕೂಡದು. ಬಾಲ್ಯದಲ್ಲಿ ತಂದೆಯ, ಯೌವನದಲ್ಲಿ ಗಂಡನ, ಅವನು ಮೃತನಾಗಿದ್ದರೆ ಪುತ್ರರ ಅಧೀನದಲ್ಲಿ ಸ್ತ್ರೀ ಇರಬೇಕು, ಅವಳು ಸ್ವತಂತ್ರಳಾಗಿರಕೂಡದು. ತನ್ನ ತಂದೆ ಗಂಡ ಅಥವಾ ಪುತ್ರರಿಂದ ಅವಳು ಬೇರೆ ಇರಲು ಆಶಿಸಬಾರದು. ಹಾಗೆ ಮಾಡಿದರೆ ಅವಳು ಎರಡು ಕುಟುಂಬಗಳಿಂದಲೂ

ಉದ್ದೇಶವಿದೆ. ಅದು ಗಂಡನ್ನು ಹೆಣ್ಣಿಗೆ ಕಟ್ಟುವುದಾಗಿರಲಿಲ್ಲ, ಆದರೆ ಹೆಣ್ಣನ್ನು ಗಂಡಿಗೆ ಕಟ್ಟಿ ಗಂಡನ್ನು ಸ್ವತಂತ್ರನನ್ನಾಗಿ ಬಿಡುವುದಾಗಿತ್ತು. ಏಕೆಂದರೆ ಮನು ಹೆಂಡತಿಯನ್ನು ತ್ಯಜಿಸುವ ಮನುಷ್ಯನನ್ನು ತಡೆಗಟ್ಟುವುದಿಲ್ಲ. ಅವನು ಹೆಂಡತಿಯನ್ನು ಬಿಡುವುದಷ್ಟೇ ಅಲ್ಲ, ಅವಳನ್ನು ಮಾರಾಟ ಮಾಡುವುದಕ್ಕೂ ಸಹ ಅನುಮತಿ ನೀಡುತ್ತಾನೆ. ಆದರೆ ಅವನು ಮಾಡುವುದೇನೆಂದರೆ ಹೆಂಡತಿ ಸ್ವತಂತ್ರಳಾಗುವುದನ್ನು ತಡೆಗಟ್ಟುವುದು. ಮನು ಏನು ಹೇಳ್ತಾನಂತ ನೋಡಿ, ಗಂಡ ಮಾರಾಟ ಮಾಡಿದರೂ ತ್ಯಜಿಸಿದರೂ ಹೆಂಡತಿಗೆ ವಿಮೋಚನೆ ಇಲ್ಲ. ಇದರ ಅರ್ಥ ಗಂಡ ಹೆಂಡತಿಯನ್ನು ಮಾರಾಟ ಮಾಡಿದರೆ ಅಥವಾ ಪರಿತ್ಯಜಿಸಿದರೆ ಅವಳನ್ನು ಕೊಂಡುಕೊಂಡವನ ಅಥವಾ ಸ್ವೀಕರಿಸಿದವನ ನ್ಯಾಯಸಮ್ಮತ ಹೆಂಡತಿ ಆಗಲಾರಳು. ಇದು ಅತಿ ಘೋರವಲ್ಲದೆ ಇನ್ನೇನು? ಆದರೆ ಮನುವಿಗೆ ತನ್ನ ಕಾನೂನಿನ ನ್ಯಾಯ ಅನ್ಯಾಯದ ಬಗ್ಗೆ ಚಿಂತೆ ಇಲ್ಲ. ಬೌದ್ಧ ಯುಗ ಆಳ್ವಿಕೆಯಲ್ಲಿ ಸ್ತ್ರೀ ಪಡೆದಿದ್ದ ಸ್ವಾತಂತ್ರ್ಯವನ್ನು ಅಪಹರಿಸುವುದೇ ಅವನ ಆಸೆ. ತನ್ನ ಸ್ವಾತಂತ್ರ್ಯವನ್ನು ಅವಳು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದನ್ನು ಮತ್ತು ಶೂದ್ರನನ್ನು ಮದುವೆಯಾಗಿ ಅದರ ಮೂಲಕ ವರ್ಣ ವ್ಯವಸ್ಥೆಯನ್ನು ನಾಶಪಡಿಸುತ್ತಿದ್ದುದು ಅವನು ಮನು ಬಲ್ಲವನಾಗಿದ್ದನು. ಅವಳ ಸ್ವೇಚ್ಛಾಚಾರದಿಂದ ಮನು ರೋಸಿ ಹೋಗಿದ್ದನು. ಅವಳ ಸ್ವಾತಂತ್ರ್ಯವನ್ನು ಅಪಹರಿಸಿ ಅವನು ಅದಕ್ಕೆ ನಿಲುಗಡೆ ಹಾಕಿದನು. ಆಸ್ತಿ ವಿಷಯದಲ್ಲಂತೂ ಅವಳನ್ನು ಗುಲಾಮಳ ಸ್ಥಾನಕ್ಕೆ ಇಳಿಸಿಬಿಟ್ಟನು. ಈ ರೀತಿ ಹೇಳ್ತಾನೆ ಅವನು ರೂಲ್ಸ್. ಹೆಂಡತಿ, ಮಗ, ಆಳು ಈ ಮೂವರಿಗೆ ಆಸ್ತಿ ಇರಬಾರದು. ಅವರು ಸಂಪತ್ತನ್ನು ಗಳಿಸಿದರೆ ಅದು ಅವರ ಯಜಮಾನನಿಗೆ ಸೇರತಕ್ಕದ್ದು. ಅವಿಭಕ್ತ ಕುಟುಂಬದಲ್ಲಿ ಅವಳ ಗಂಡನಿದ್ದರೆ ವಿಧವೆಗೆ ಮನು ಜೀವನಾಂಶಕ್ಕೆ ಸಮ್ಮತಿಸುತ್ತಾನೆ. ಪ್ರತ್ಯೇಕವಾಗಿದ್ದರೆ ಗಂಡನ ಆಸ್ತಿಯಲ್ಲಿ ವಿಧವೆಗೆ ಬರಬೇಕಾದ್ದನ್ನು ಕೊಡುತ್ತಾನೆ. ಆದರೆ ಮನು ಎಂದೂ ಅವಳಿಗೆ ಆಸ್ತಿಯ ಹಕ್ಕನ್ನು ಕೊಡುವುದಿಲ್ಲ. ಮನುಸ್ಮೃತಿಯ ಪ್ರಕಾರ ಸ್ತ್ರೀಗೆ ದೇಹ ದಂಡನೆ ಕೊಡಬಹುದು. ಹೆಂಡತಿಗೆ ಹೊಡೆಯುವ ಹಕ್ಕನ್ನು ಮನು ಅವಳ ಗಂಡನಿಗೆ ನೀಡುತ್ತಾನೆ. ಈ ರೀತಿ ಹೇಳ್ತಾನೆ ರೂಲ್ಸು. ಹೆಂಡತಿ, ಮಗ, ಸೇವಕ, ವಿದ್ಯಾರ್ಥಿ ಮತ್ತು ರಕ್ತ ಸಂಬಂಧಿಯಾದ ಕಿರಿಯ ತಮ್ಮ ಇವರು ತಪ್ಪು ಮಾಡಿದರೆ ಅವನ್ನು ಚಾವಟಿಯಿಂದ ಅಥವಾ ಬೆತ್ತದಿಂದ ಹೊಡೆಯಬಹುದು. ಬೇರೆ ಮಾತಿನಲ್ಲಿ ಹೇಳಬೇಕೆಂದರೆ ಸ್ತ್ರೀಯನ್ನು ಕೂಡ ಶೂದ್ರನ ಸ್ಥಾನಕ್ಕೆ ತಳ್ಳಿದ. ಶೂದ್ರರಿಗೆ ಮಾಡಿದಂತೆಯೇ ಮನು ಸ್ತ್ರೀಗೂ ವೇದಾಧ್ಯಯನವನ್ನು ನಿಷಿದ್ಧಗೊಳಿಸಿದ. ಸ್ತ್ರೀಗೂ ಸಹ ಸಂಸ್ಕಾರಗಳು ಅಗತ್ಯವಾಗಿವೆ, ಅವುಗಳನ್ನು ಮಾಡಲೇಬೇಕು. ಆದರೆ ಅವುಗಳನ್ನು ವೇದ ಮಂತ್ರೋಚ್ಚಾರಣೆ ಇಲ್ಲದೆ ಮಾಡಬೇಕು. ಸ್ತ್ರೀಯರಿಗೆ ವೇದಾಧ್ಯಯನದ ಹಕ್ಕಿಲ್ಲ, ಆದ್ದರಿಂದಲೇ ಅವರಿಗೆ ವೇದ ಮಂತ್ರಗಳಿಲ್ಲದೆ ಸಂಸ್ಕಾರ ಮಾಡಲಾಗುತ್ತದೆ. ಸ್ತ್ರೀಯರಿಗೆ ವೇದಾಧ್ಯಯನದ ಹಕ್ಕಿಲ್ಲದಿರುವುದರಿಂದ ಅವರಿಗೆ ಧರ್ಮಜ್ಞಾನವಿಲ್ಲ. ಪಾಪ ನಿರ್ಮೂಲನೆಯಲ್ಲಿ ವೇದ ಮಂತ್ರೋಚ್ಚಾರಣೆ ಪ್ರಯೋಜನಕಾರಿಯಾಗಿದೆ. ಸ್ತ್ರೀಯರು ವೇದ ಮಂತ್ರಗಳನ್ನು ಉಚ್ಚರಿಸುವಂತಿಲ್ಲದಿರುವುದರಿಂದ ಅವರು ಸುಳ್ಳಿನಷ್ಟೇ ಅಶುದ್ಧರಾಗಿದ್ದಾರೆ. ಬ್ರಾಹ್ಮಣ ಧರ್ಮದ ಪ್ರಕಾರ ಯಜ್ಞಯಾಗಾದಿಗಳು ಆಚರಣೆಯ ಧರ್ಮದ ಜೀವವಾಗಿದೆ. ಆದರೂ ಅವುಗಳನ್ನು ಆಚರಿಸಲು ಮನು ಸ್ತ್ರೀಗೆ ಅವಕಾಶ ಕೊಡೋಲ್ಲ. ಈ ರೀತಿ ಹೇಳ್ತಾನೆ, ವೇದಗಳು ವಿಧಿಸಿರುವ ನಿತ್ಯ ಯಜ್ಞಗಳನ್ನು ಸ್ತ್ರೀ ಮಾಡಬಾರದು, ಮಾಡಿದರೆ ಅವಳು ನರಕಕ್ಕೆ ಹೋಗುತ್ತಾಳೆ. ಅಂತಹ ಯಜ್ಞಗಳನ್ನು ಅವಳು ನೆರವೇರಿಸದಂತೆ ಅವಳನ್ನು ಅನರ್ಹಳಾಗಿ ಮಾಡುವುದಕ್ಕಾಗಿಯೇ ಅವಳು ಬ್ರಾಹ್ಮಣ ಪುರೋಹಿತ ನೆರವನ್ನು ಪಡೆಯದಂತೆ ಮಾಡುತ್ತಾನೆ. ಸ್ತ್ರೀ ನೆರವೇರಿಸಿದ ಯಜ್ಞದಲ್ಲಿ ಬ್ರಾಹ್ಮಣನೆಂದು ಊಟ ಮಾಡಬಾರದು. ಸ್ತ್ರೀಯರು ಆಚರಿಸಿದ ಯಜ್ಞಗಳು ಅಮಂಗಳಕಾರಿಯೂ ದೇವರಿಗೆ ಅಪ್ರಿಯವೂ ಆಗಿವೆ, ಆದ್ದರಿಂದ ಅವುಗಳನ್ನು ನಿರ್ವಹಿಸಬೇಕು. ಸ್ತ್ರೀಗೆ ಬೌದ್ಧಿಕ ಆಸಕ್ತಿಗಳಾಗಲಿ, ಸ್ವೇಚ್ಛೆಗಳಾಗಲಿ, ಸ್ವತಂತ್ರ ಆಲೋಚನೆಯಾಗಲಿ ಇರಬಾರದೆಂಬುದು ಅವನ ಆಸ್ತಿ. ನಾಸ್ತಿಕ ಪಂಥವಾದದಂತಹ ಬೌದ್ಧ ಧರ್ಮಕ್ಕೆ ಅವಳು ಸೇರಬಾರದಿತ್ತು. ಅವಳು ಸೇರಿ ಮುಂದುವರಿದರೆ ಎಲ್ಲರೂ ಸತ್ತಾಗ ಕೊಡುವ ಆರ್ಗ್ಯವನ್ನು ಅವಳು ಸತ್ತಾಗ ಕೊಡಬಾರದು. ಕೊನೆಯದಾಗಿ ಜೀವನಾದರ್ಶದ ಬಗ್ಗೆ ಒಂದು ಮಾತು. ಮನು ಅದನ್ನು ಸ್ತ್ರೀಗೆ ಈ ರೀತಿ ಹೇಳುತ್ತಾನೆ, ತಂದೆ ಅಥವಾ ತಂದೆಯ ಅನುಮತಿ ಮೇರೆಗೆ ಮದುವೆ ಮಾಡಿಕೊಟ್ಟವನಿಗೆ ಅವನು ಬದುಕಿರುವವರೆಗೂ ಮತ್ತು ಅವನು ಸತ್ತ ಮೇಲೂ ಅವಳು ವಿಧೇಯಳಾಗಿರಬೇಕು. ಅವನ ನೆನಪನ್ನು ಅವಳು ಅಪಮಾನಗೊಳಿಸಬಾರದು. ಗಂಡನು ದರಿದ್ರ ಅಥವಾ ನೀತಿಹೀನ ಅಥವಾ ಬೇರೆಡೆ ಕಾಮಾಸಕ್ತ ಅಥವಾ ದುರ್ಗುಣಿಯಾಗಿದ್ದರೂ ಅವನನ್ನು ದೇವರೆಂದು ಸಾಧ್ವಿಯು ನಿರಂತರವಾಗಿ ಪೂಜಿಸಬೇಕು. ಗಂಡಂದಿರು ಇಲ್ಲದೆ ಯಜ್ಞ, ವ್ರತ, ಉಪವಾಸಗಳನ್ನು ಸ್ತ್ರೀಯರು ಆಚರಿಸಬಾರದು. ಹೆಂಡತಿಯು ಗಂಡನಿಗೆ

ವಿಧೇಯಳಾಗಿದ್ದರೆ ಆ ಕಾರಣಕ್ಕಾಗಿ ಅವಳು ಉನ್ನತ ಸ್ವರ್ಗವನ್ನು ಪಡೆಯುತ್ತಾಳೆ. ವೇದೋಕ್ತವಾಗಿ ಮದುವೆಯಾದ ಪತಿಯು ಎಲ್ಲ ಕಾಲದಲ್ಲಿಯೂ ಇಹಲೋಕದಲ್ಲೂ ಪರಲೋಕದಲ್ಲೂ ತನ್ನ ಹೆಂಡತಿಗೆ ಸಂತೋಷದ ಮೂಲವಾಗಿದ್ದಾನೆ. ಅವಳು ಸದಾ ಸಂತೋಷದಿಂದ ಇರಬೇಕು, ಗೃಹಕೃತ್ಯಗಳನ್ನು ಜಾಣೆಯಾಗಿ ನಡೆಸಬೇಕು, ಪಾತ್ರೆ ಪದಾರ್ಥಗಳನ್ನು ಎಚ್ಚರಿಕೆಯಿಂದ ಶುದ್ಧವಾಗಿಡಬೇಕು, ಮಿತವ್ಯಯವಾಗಿ ಇರಬೇಕು. ಇಷ್ಟೆಲ್ಲ ರೂಲ್ಸ್ ಆಗ್ತಾನೆ. ಇದನ್ನೇ ಹಿಂದೂ ಸ್ತ್ರೀಯರು ಇದೇ ನಮ್ಮ ಉನ್ನತ ಆದರ್ಶವೆಂದು ಪರಿಗಣಿಸುತ್ತಾರೆ. ಇಷ್ಟು ಮನು ಬಗ್ಗೆ ಹೇಳ್ತಾನೆ. ಈಗ ಮನುಪೂರ್ವ ಆಚರಣೆಗಳು ಹೇಗಿದ್ದು ಅಂತೇಳಿ ಅಂಬೇಡ್ಕರ್ ಅವರು ಹೇಳ್ತಾ ಹೋಗ್ತಾರೆ. ಸ್ತ್ರೀಯರಿಗೂ ಉಪನಯನವಿತ್ತೆಂಬುದು ಅಥರ್ವ ವೇದದಿಂದ ಸ್ಪಷ್ಟವಾಗುತ್ತದೆ. ಬ್ರಹ್ಮಚರ್ಯವನ್ನು ಮುಗಿಸಿದ ಹುಡುಗಿ ಮದುವೆಗೆ ಅರ್ಹಳೆಂಬುದನ್ನು ಅಲ್ಲಿ ಹೇಳಲಾಗಿದೆ. ವೇದ ಮಂತ್ರಗಳನ್ನು ಸ್ತ್ರೀಯರು ಪುನರುಚ್ಚರಿಸಬಹುದು ಹಾಗೂ ಸ್ತ್ರೀಯರಿಗೆ ವೇದಗಳನ್ನು ಹೇಳಿಕೊಡುತ್ತಿದ್ದರೆಂಬುದು ಶ್ರೌತ ಸೂತ್ರದಿಂದ ಸ್ಪಷ್ಟವಾಗುತ್ತದೆ. ಸ್ತ್ರೀಯರು ಗುರುಕುಲದಲ್ಲಿ ಅಭ್ಯಾಸ ಮಾಡುತ್ತಿದ್ದರೆಂಬುದಕ್ಕೂ, ಅವರು ವೇದದ ನಾನಾ ಶಾಖೆಗಳನ್ನು ಅಧ್ಯಯನ ಮಾಡುತ್ತಿದ್ದರೆಂಬುದಕ್ಕೂ, ಅವರು ಮೀಮಾಂಸೆಯಲ್ಲಿ ನಿಪುಣರಾಗಿದ್ದರೆಂಬುದಕ್ಕೂ ಪಾಣಿನಿಯ ಅಷ್ಟಾಧ್ಯಾಯಿಯು ಪುರಾವೆ ಒದಗಿಸುತ್ತದೆ. ಸ್ತ್ರೀಯರು ಉಪಾಧ್ಯಾಯರಾಗಿದ್ದರೆಂಬುದನ್ನು, ಅವರು ವಿದ್ಯಾರ್ಥಿನಿಯರಿಗೆ ವೇದಗಳನ್ನು ಬೋಧಿಸುತ್ತಿದ್ದರೆಂಬುದಕ್ಕೂ ಪತಂಜಲಿಯ ಮಹಾಭಾಷ್ಯ ಪ್ರಮಾಣವಾಗಿದೆ. ಅತ್ಯಂತ ಕ್ಲಿಷ್ಟಕರವಾದ ವಿಷಯಗಳಾದ ಧರ್ಮ, ತತ್ವ ಮತ್ತು ಆಧ್ಯಾತ್ಮಗಳನ್ನು ಕುರಿತ ಸಾರ್ವಜನಿಕ ಚರ್ಚೆಗಳಲ್ಲಿ ಸ್ತ್ರೀಯರು ಪುರುಷರ ಜೊತೆ ತೊಡಗಿದ್ದ ಕಥೆಗಳಿಗೇನೂ ಕಡಿಮೆ ಇಲ್ಲ. ಜನಕ ಮತ್ತು ಸುಲಭ, ಯಾಜ್ಞಾವಲ್ಕ ಮತ್ತು ಗಾರ್ಗಿ, ಯಾಜ್ಞಾವಲ್ಕ ಮತ್ತು ಮೈತ್ರೇಯಿ ಹಾಗೂ ಶಂಕರಾಚಾರ್ಯ ಮತ್ತು ವಿದ್ಯಾರ್ಥಿ, ಇವರ ನಡುವೆ ನಡೆದ ಬಹಿರಂಗ ಚರ್ಚೆಗಳು ಮನುಪೂರ್ವ ಯುಗಗಳಲ್ಲಿ ಭಾರತೀಯ ಸ್ತ್ರೀ ಜ್ಞಾನ ಮತ್ತು ವಿದ್ಯೆಯ ಅತ್ಯುನ್ನತ ಶಿಖರಗಳಿಗೆ ಏರಿದ್ದಳೆಂಬುದನ್ನು ತೋರಿಸುತ್ತದೆ. ಮನುಪೂರ್ವ ಕಾಲದಲ್ಲಿ ಸ್ತ್ರೀಯರನ್ನು ಅಪಾರವಾಗಿ ಗೌರವಿಸಲಾಗುತ್ತಿತ್ತು ಎನ್ನುವುದು ವಿವಾದಾತೀತವಾಗಿದೆ. ಪ್ರಾಚೀನ ಭಾರತದಲ್ಲಿ ರಾಜನ ಪಟ್ಟಾಭಿಷೇಕ ಉತ್ಸವದಲ್ಲಿ ತುಂಬಾ ಪ್ರಧಾನವಾದ ಪಾತ್ರವನ್ನು ವಹಿಸುತ್ತಿದ್ದ ರತ್ನಗಳಲ್ಲಿ ಮಹಾರಾಣಿಯು ಸೇರಿರುತ್ತಿದ್ದಳು. ಇತರರಿಗೆ ಉಡುಗೊರೆಗಳನ್ನು ನೀಡಿದಂತೆ ಮಹಾರಾಜ ಅವಳಿಗೂ ನೀಡುತ್ತಿದ್ದನು. ಪಟ್ಟಾಭಿಷಿಕ್ತ ರಾಜ ಮಹಾರಾಣಿಗಷ್ಟೇ ಸನ್ಮಾನಿಸುತ್ತಿರಲಿಲ್ಲ, ಅವನು ತನ್ನ ಇತರ ಕೆಳವರ್ಣದ ಪತ್ನಿಯರನ್ನೂ ಪೂಜಿಸುತ್ತಿದ್ದನು. ಅದೇ ರೀತಿಯಲ್ಲಿ ಪಟ್ಟಾಭಿಷೇಕ ವಿಧಿಯಾದ ಮೇಲೆ ಮಹಾರಾಜನು ಮಂತ್ರಿ ಸೇನಾಧಿಪತಿಗಳ ಸತಿಯರಿಗೂ ಗೌರವಾರ್ಪಣೆ ಮಾಡುತ್ತಿದ್ದನು. ಇದರ ನಂತರ ಅವರು ಕೌಟಿಲ್ಯನ ಕಾಲದಲ್ಲಿ ಸ್ತ್ರೀಯರಿಗೆ ಯಾವ್ಯಾವ ರೀತಿ ಸೌಲಭ್ಯಗಳಿದ್ದವು ಅನ್ನೋದನ್ನು ವಿವರಿಸ್ತಾ ಹೋಗ್ತಾರೆ. ಕೌಟಿಲ್ಯನೂ ತುಂಬ ಒಂದು ಬಂಧನಗಳನ್ನು ಹಾಕಿದ್ರೂ ಮನುಗೋಲಿಸಿದ್ರೆ ಕೌಟಿಲ್ಯ ಎಷ್ಟೋ ಪಾಲು ಮೇಲು ಅಂತ ಅನಿಸುತ್ತೆ. ಕೌಟಿಲ್ಯ ಕಾಲದಲ್ಲಿ ಸ್ತ್ರೀಗೆ ಯಾವ ರೀತಿ ಸ್ವಾತಂತ್ರ್ಯ ಇತ್ತು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಕೌಟಿಲ್ಯನ ಕಾಲದಲ್ಲಿ ಹೆಂಗಸರು 12ನೇ ವಯಸ್ಸಿಗೂ ಗಂಡಸರು 16ನೇ ವಯಸ್ಸಿಗೂ ಪ್ರಾಪ್ತ ವಯಸ್ಕರಾಗುತ್ತಾರೆಂದು ನಂಬಲಾಗಿತ್ತು. ಪ್ರೌಢಾವಸ್ಥೆಯ ವಯಸ್ಸೇ ಮದುವೆಯ ವಯಸ್ಸು ಆಗಿತ್ತು. ಆ ಮದುವೆಗಳು ಮೈನರೆದ ನಂತರ ಮದುವೆಗಳೆಂದು ಬೌಧಾಯನನ ಗೃಹ್ಯ ಸೂತ್ರಗಳಿಂದ ಗೊತ್ತಾಗುತ್ತದೆ. ಮದುವೆಯ ಸಂದರ್ಭದಲ್ಲಿ ವಧು ಮುಟ್ಟಾದರೆ ಪ್ರಾಯಶ್ಚಿತ್ತ ವ್ರತವನ್ನು ಅವಳಿಗೆ ವಿಶೇಷವಾಗಿ ವಿಧಿಸಬೇಕೆಂಬುದು ಅಲ್ಲಿಯ ನಿಯಮ. ಕೌಟಿಲ್ಯನಲ್ಲಿ ಒಪ್ಪಿಗೆ ಕೊಡುವ ವಯಸ್ಸಿನ ಬಗ್ಗೆ ಕಾನೂನಿಲ್ಲ, ಏಕೆಂದರೆ ಮದುವೆಗಳು ಪ್ರಾಪ್ತವಯಸ್ಕರಾದ ಮೇಲೆಯೇ ನಡೆಯುತ್ತಿದ್ದವು. ಮದುವೆಗೆ ಮುನ್ನ ವಧು ಅಥವಾ ವರ ಬೇರೆ ವ್ಯಕ್ತಿಯ ಜೊತೆ ಲೈಂಗಿಕ ಸಂಬಂಧವನ್ನು ನಡೆಸಿ ಅದನ್ನು ಪ್ರಕಟಪಡಿಸದೆ ಅವನು ಅಥವಾ ಅವಳು ನಡೆದುಕೊಂಡರೆ ಏನು ಮಾಡಬೇಕಂತೇಳಿ ಹೇಳ್ತಾನೆ ಕೌಟಿಲ್ಯ. ಹುಡುಗಿ ಬೇರೊಬ್ಬನ ಜೊತೆ ಮಲಗಿದ್ದ ವಿಷಯವನ್ನು ತಿಳಿಸದೆ ಯಾರು ಮದುವೆ ಮಾಡಿಕೊಡುತ್ತಾರೋ ಅವನಿಗೆ ದಂಡ ಹಾಕಿ ಶಿಕ್ಷೆ ವಿಧಿಸಬೇಕು. ಅಷ್ಟೇ ಅಲ್ಲ, ಅವನು ಕನ್ಯಾಶುಲ್ಕ ಮತ್ತು ಸ್ತ್ರೀಧನ ವಾಪಸ್ಸು ಕೊಡಬೇಕು. ಗಂಡಿನ ದೋಷವನ್ನು ಹೇಳದೆ ಯಾರು ಹೆಣ್ಣನ್ನು ಮದುವೆ ಮಾಡಿಕೊಳ್ಳುತ್ತಾರೋ ಅವರು ಮೇಲೆ ಹೇಳಿದ ದಂಡಕ್ಕಿಂತ ಎರಡು ಪಟ್ಟು ಹೆಚ್ಚು ದಂಡ ಕೊಡಬೇಕು. ಅಷ್ಟೇ ಅಲ್ಲ, ಅವನು ವಧುವಿಗೆ ತೆತ್ತಿದ್ದ ಶುಲ್ಕ ಮತ್ತು ಸ್ತ್ರೀಧನವನ್ನು ಕಳೆದುಕೊಳ್ಳುತ್ತಾನೆ. ಋತುಮತಿಯಾಗಿ 3 ವರ್ಷವಾದರೂ ಮದುವೆಯಾಗದ ತನ್ನದೇ ಜಾತಿ ಮತ್ತು ವರ್ಗಕ್ಕೆ ಸೇರಿದ ಹೆಣ್ಣಿನೊಡನೆ ಗಂಡಸು ಸಂಬಂಧ ಇಟ್ಟುಕೊಂಡರೆ ಅದು ಅಪರಾಧವಲ್ಲ.
ಮೊದಲ ಮುಟ್ಟಾಗಿ 3 ವರ್ಷಕ್ಕಿಂತ ಹೆಚ್ಚಾಗಿರುವ ಮತ್ತು ದೇಹದ ಮೇಲೆ ಆಭರಣಗಳು ಇಲ್ಲದೇ ಇರುವ ಹೆಣ್ಣಿನೊಡನೆ ಬೇರೆ ಜಾತಿಯ ಗಂಡಸು ಸಂಬಂಧವಿಟ್ಟುಕೊಂಡರೂ ಕೂಡ ಅದು ಅಪರಾಧವಲ್ಲ. ಮತ್ತೆ ಕೌಟಿಲ್ಯ, ಗಂಡಸರು 1 ಕ್ಕಿಂತ 2 ಮದುವೆ ಆಗ್ಲಿಕ್ಕೂ ಸತ ರೂಲ್ಸ್ ಹೇಳ್ತಾನೆ. ಮನು ತರ ಎಷ್ಟುನಾರು ಮದುವೆ ಆಗ್ಬಾರ್ದು ಅಂತ ಹೇಳಲ್ಲ ಅವನು, ಈ ರೀತಿ ರೂಲ್ಸ್ ಹೇಳ್ತಾನೆ ಕೌಟಿಲ್ಯ. ಒಂದು ಪಕ್ಷ ಹೆಂಗಸು ಮಕ್ಕಳನ್ನು ಹಡೆಯದಿದ್ದರೆ ಅಥವಾ ಗಂಡು ಸಂತಾನವಿಲ್ಲದಿದ್ದರೆ ಅಥವಾ ಅವಳು ಬಂಜೆಯಾಗಿದ್ದರೆ ಅವಳ ಗಂಡ ಇನ್ನೊಬ್ಬಳನ್ನು ಮದುವೆಯಾಗಲು 8 ವರ್ಷಗಳ ತನಕ ಕಾಯಬೇಕು. ಅವಳು ಸತ್ತ ಮಗುವನ್ನು ಹೆತ್ತರೆ ಅವನು 10 ವರ್ಷದವರೆಗೆ ಕಾಯಬೇಕು. ಅವಳಿಗೆ ಬರೀ ಹೆಣ್ಣು ಮಕ್ಕಳೇ ಆದರೆ ಅವನು 12 ವರ್ಷ ಕಾಯಬೇಕು.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.

0: ಏನೋ ಎಲ್ಲಾರನ್ನೂ ಬುಗುರಿ ತರ ಗಿರ ಗಿರ ಗಿರ ಅಂತ ತಿರುಗಿಸ್ತೀಯಲ್ಲ, ಹೆಂಗಿದೆ ಮೈಗೆ?
1: ಹೇಯ್, ಬುಗುರಿ ಆಡ್ಸೋಕ್ ಮಾತ್ರ ಅಲ್ಲ, ಗುನ್ನಾಡಕ್ಕೂ ಬರುತ್ತೆ.
0: ಏನು ಬುಗುರಿಲ್ಲ?
1: ಬುದ್ಧಿ ಬುದ್ಧಿ ಬುದ್ಧಿ.

0: ಖಲ್ಲಾಸ್ ಟಿಶ್ಯೂ.
1: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
2: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
1: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
2: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
4: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರತಿದಿನ ಒಂದೊಂದು ವಿಶೇಷವಾಗಿರುವಂತಹ ಸ್ಪೆಷಲ್ ರೆಸಿಪಿಗಳ ಬಗ್ಗೆ ತಿಳಿತಾ ಇದ್ದೀವಿ. ಈ ದಿನನೂ ಕೂಡ ಬೆಳಗಿನ ಟೈಮಲ್ಲಿ ಬ್ರೇಕ್ಫಾಸ್ಟ್ಗೆ ಯಾವೆಲ್ಲ ತಿಂಡಿಗಳನ್ನ ಮಾಡಬೇಕಪ್ಪ ಅಂತ ಒಂದು ಟೈಮಲ್ಲಿ ಯೋಚನೆ ಇದ್ದೇ ಇರುತ್ತೆ. ಅದರಲ್ಲೂ ಈಗಂತೂ ಮಕ್ಕಳ ಒಂದು ಲಂಚ್ ಬಾಕ್ಸ್ ರೆಡಿ ಮಾಡೋದಿದೆಯಲ್ಲ, ಅದು ಒಂದು ರೀತಿಯ ಚಾಲೆಂಜಿಂಗ್ ಟಾಸ್ಕ್ ಅಂತಲೇ ಹೇಳ್ಬೋದು. ಪ್ರತಿದಿನ ಕೂಡ ಒಂದೊಂದು ಸ್ಪೆಷಲ್ ಆಗಿರುವಂತಹ ಲಂಚ್ ಬಾಕ್ಸ್ ರೆಸಿಪಿಗಳು ಬೇಕೇ ಬೇಕು. ಮಕ್ಕಳಿಗೆ ಅವಲಕ್ಕಿ, ಉಪ್ಪಿಟ್ಟು ಈ ರೀತಿಯ ತಿಂಡಿಗಳು ಮಧ್ಯಾಹ್ನದ ಊಟಕ್ಕೆ ಅಷ್ಟಾಗಿ ಚೆನ್ನಾಗಿ ಬರೋದಿಲ್ಲ. ಇಂತಹ ಸಮಯದಲ್ಲಿ ರೈಸ್ ಐಟಮ್ ಆದರೆ ಓಕೆ, ಚೆನ್ನಾಗಿರುತ್ತೆ ಮಧ್ಯಾಹ್ನ ಊಟಕ್ಕೂ ಕೂಡ. ಸೊ ಹಾಗಾದರೆ ಈ ರೈಸ್ ಐಟಮಲ್ಲಿ ಅದೇ ಚಿತ್ರನ್ನ, ಅದೇ ಪಲಾವ್ ಮಾಡೋ ಬದಲಾಗಿ ಮತ್ತಷ್ಟು ವಿಭಿನ್ನವಾಗಿ ತಿಂಡಿಗಳನ್ನು ಮಾಡಿದಾಗ ಮಕ್ಕಳು ಕೂಡ ಹೊಟ್ಟೆ ತುಂಬ ತಿಂತಾರೆ, ಹಾಗೆ ಹ್ಯಾಪಿಯಾಗಿ ಕೂಡ ಇರ್ತಾರೆ. ಅಂತಹ ತಿಂಡಿಗಳಲ್ಲಿ ಈ ತರಕಾರಿ ಬಾತು, ದಮ್ ಪಲಾವು, ಹಾಗೆ ಪಾಲಕ್ ಪಲಾವು ಕೂಡ ಒಂದಾಗಿವೆ ಸ್ನೇಹಿತರೆ. ಪಾಲಕ್ಕಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದ್ದೇ ಇದೆ. ಸೊ ಹಾಗೆ ತರಕಾರಿ ಬಾತ್ ಕೂಡ, ಅದರಲ್ಲಿ ಸಾಕಷ್ಟು ತರಕಾರಿಗಳು ಕೂಡ ಇದ್ದೇ ಇರುತ್ತೆ. ಸೊ ಈ ದಿನ RVR ಕೇಟರಿಂಗನ್ನು ನಡೆಸ್ತಾ ಇರುವಂತಹ ಬೆಂಗಳೂರಿನ ವಿನಯ್ ಶ್ರೀನಿವಾಸ್ ಸರ್ ಅವರಿಂದ ಈ ತರಕಾರಿ ಬಾತನ್ನು ಜೊತೆಗೆ ಪಾಲಕ್ ಪಲಾವನ್ನು ಹಾಗೆ ದಮ್ ಪಲಾವನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ತಿಳಿತಾ ಹೋಗೋಣ. ಸೊ ತಡ ಮಾಡೋದು ಬೇಡ. ಮೊದಲನೆಯದಾಗಿ ಈ ತರಕಾರಿ ಬಾತ್ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಹೇಗೆ ಮಾಡ್ತಾರೆ ವಿನಯ್ ಶ್ರೀನಿವಾಸ್ ಸರ್ ಅವರು ಅನ್ನೋದನ್ನು ಅವರಿಂದ ಕೇಳೋಣ.
5: ಒಂದು ಸಿಂಪಲ್ ಆಗಿರುವಂಥ ತರಕಾರಿ ಬಾತು ಈ ಸಣ್ಣ ಸಣ್ಣ ಹೋಟ್ಲ್ಗಳಲ್ಲಿ ಮಾಡ್ತಾರಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಬಾತ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಈ ಬಾತ್ಗೆ ಒಂದು ಮಸಾಲೆ ರುಬ್ಕೋಬೇಕು. ಆ ಮಸಾಲೆಗೆ ಒಂದು 1/2 ಹೋಳು ಹಸಿ ಕಾಯಿ ತುರಿಯನ್ನು ಹಾಕ್ಕೊಳ್ತೀನಿ, 2 ಲವಂಗ ಹಾಕ್ಕೊಳ್ತೀನಿ, ಹಾಗೆ

0: ಒಂದು 2 ಇಂಚಷ್ಟು ಚಕ್ಕೆ, ಒಂದು 2-3 ಪೀಸಷ್ಟು ಚಕ್ಕೆ ಹಾಕ್ಕೊಳ್ತಿದ್ದೀನಿ. ಇದು 1 ಕೆಜಿ ಅಕ್ಕಿ ಅಳತೆಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ, 1 ಕೆಜಿ ಅಕ್ಕಿ ಅಳತೆಗೆ. ಹಾಗೆಯೇ ಒಂದು 4-5 ಏಲಕ್ಕಿ, ಒಂದು 1/2 ಚಮಚದಷ್ಟು ಸೋಂಪು, ಹಾಗೆ 1 ಚಮಚದಷ್ಟು ಜೀರಿಗೆ. ಖಾರಕ್ಕೆ 1 ಸೇರಿಗೆ 1/10 ಹಸಿಮೆಣಸಿನಕಾಯಿ, 1 ಒಳಮುಷ್ಟಿಯಷ್ಟು ಅಂದರೆ 1/2 ಚಮಚದಷ್ಟು ಧನಿಯಾ, ಧನಿಯಾ ಕಾಳು. ಈಗ ಇದನ್ನಿಷ್ಟನ್ನೂ ನೀರು ಹಾಕಿ ನೈಸಾಗಿ ರುಬ್ಕೊಂಬಂದ್ಬಿಡೋಣ. ಏನು ನೋಡಿ, ತುಂಬ ಐಟಮ್ಸ್ ಹಾಕಿಲ್ಲ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಜೀರಿಗೆ, ಹಸಿಮೆಣಸಿನಕಾಯಿ, ಹಾಗೆ 1/2 ಸ್ಪೂನಷ್ಟು ಧನಿಯಾ. ಇದಿಷ್ಟನ್ನ ಹಾಕ್ಕೊಂಡಿದ್ದೀವಿ. ಈಗ ಇದನ್ನು ನೀರು ಹಾಕಿ ರುಬ್ಕೊಂಡು ಬರೋಣ. ಸ್ನೇಹಿತರೆ ನೋಡಿ, ಇದು ಈ ಥರ ನೈ ಸ್ವಲ್ಪ ತುಂಬ ನೈಸ್ ಬೇಡ, ಸ್ವಲ್ಪ ತರಿತರಿಯಾಗಿ ಇದನ್ನು ರುಬ್ಕೊಂಬಂದಿದ್ದೀವಿ. ಈಗ ಬಾತ್ನ ಮಾಡ್ಬೋಣ. 1 ಒಗ್ಗರಣೆ ಹಾಕಿ ಇದಕ್ಕೆ 1 ಕೆಜಿ ಅಕ್ಕಿಗೆ 150 ಗ್ರಾಮಷ್ಟು ರಿಫೈನ್ಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಬೇಕಾದ್ರೆ ನೀವು ಕುಕ್ಕರಲ್ಲೂ ಕೂಡ ಮಾಡ್ಬೋದು, ಪಾತ್ರೆಗಳಲ್ಲೂ ಮಾಡ್ಬೋದು. ನಾವು ಕ್ಯಾಟ್ರಿಂಗ್ಗಳಲ್ಲಿ ಪಾತ್ರೆಗಳಲ್ಲಿ ಮಾಡ್ತೀವಿ, ಕುಕ್ಕರಲ್ಲಿ ಮಾಡಲ್ಲ. ಮನೆಗಳಲ್ಲೇ ಕುಕ್ಕರಲ್ಲೂ ಕೂಡ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈಗ 150 ಗ್ರಾಮಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ, ಅದಕ್ಕೆ 1 ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಜೀರಿಗೆ ಚೆನ್ನಾಗಿ ಸಿಡಿತಿದ್ದಂಗೆ 2 ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಈರುಳ್ಳಿ ಈಗ ಹಾಕ್ಕೊಳ್ತಾಯಿದ್ದೀನಿ. ಹಾಗೆಯೇ 1 ಕೆಜಿ ಬಾತ್ಗೆ 400 ಗ್ರಾಮಷ್ಟು ತರಕಾರಿಯನ್ನು, ಬೀನ್ಸು, ಕ್ಯಾರೆಟು, ನವಿಲುಕೋಸು ಎಲ್ಲ ಸೇರಿ 400 ಗ್ರಾಮಷ್ಟು ತರಕಾರಿಯನ್ನು ಈಗ ಇದಕ್ಕೆ ಹಾಕ್ಕೊಳ್ತಾಯಿದ್ದೀನಿ. ಹಾಗೆ 100 ಗ್ರಾಮು ಬಟಾಣಿ, ಬಟಾಣಿ ಆಪ್ಷನಲ್ಲು, ಯಾರಿಗೆ ಬಟಾಣಿ ಇಷ್ಟ ಆಗಲ್ವೋ ಅವರು ಅದನ್ನು ಸ್ಕಿಪ್ ಮಾಡ್ಕೋಬೋದು, ಹಾಕ್ಕೊಳ್ತಿದ್ದೀನಿ. ಹಾಗೆ 1/2 ಹೋಳು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಸ್ತೂರಿ ಮೇತಿ, 1 ಉಂಡೆಯಷ್ಟು ಬೆಳ್ಳುಳ್ಳಿ, ರುಬ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿ ಪೇಸ್ಟು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಒಂಚೂರು ಎಣ್ಣೆಯಲ್ಲಿ ಬಾಡಿಸ್ಕೊಂಬೋಣ. ಸ್ನೇಹಿತರೆ, ಈ ತರಕಾರಿ ಬಾತ್ಗೆ ನಾನು ಬೇರೆ ನಿಮಗೆ ಚಕ್ಕೆ, ಲವಂಗ, ಎಲ್ಲೋ ಒಗ್ಗರಣೆಗೇನು ಹಾಕಿಲ್ಲ, ಬರೀ ಒಂಚೂರು ಜೀರಿಗೆ ಹಾಕಿ ಒಗ್ಗರಣೆ ಹಾಕ್ಬಿಡ್ತಿದ್ದೀವಿ. ಯಾಕೆಂದರೆ ರುಬ್ಬಕ್ಕೆಲ್ಲ ಹಾಕ್ಕೊಂಡಿದ್ವಲ್ಲ, ತುಂಬ ಚೆನ್ನಾಗಿರುತ್ತೆ, ಹಂಗೇ ಒಳ್ಳೆ ಘಮಘಮ ಅಂತಿರೋದು ಬಾತ್ ಇದು. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿರೋಂಥ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಂಬೋಣ. ಸ್ನೇಹಿತರೆ ನೋಡಿ, ಇದು 1 ಕೆಜಿ ಅಕ್ಕಿಗೆ 2 ಲೀಟ್ರಷ್ಟು ನೀರನ್ನ ತೊಗೊಂಡಿದ್ದೀನಿ. ಈಗ 2 ಲೀಟ್ರ್ ನೀರು ಇದಕ್ಕೆ ಸೇರಿಸ್ಕೊಂಬೋಣ. ಸ್ನೇಹಿತರೆ ನೋಡಿ, ಇದಕ್ಕೆ ನಿಮಗೇನು ಗರಂ ಮಸಾಲ, ಧನಿಯಾ ಪುಡಿ, ಯಾವುದೇ ಆರ್ಟಿಫಿಷಿಯಲ್ ಇದು ಏನು ಹಾಕಂಗಿಲ್ಲ, ಆರಾಮಾಗಿದೆ. ಹಿಂಗೆ ಸಿಂಪಲ್ ಆಗಿರುವಂಥ ತರಕಾರಿ ಬಾತು ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ 1 ಒಳಮುಷ್ಟಿಯಷ್ಟು, 1 ಕೆಜಿಗೆ 1 ಒಳಮುಷ್ಟಿ ಹಾಕಿದ್ರೆ ಸಾಕಾಗುತ್ತೆ. ಸ್ನೇಹಿತರೆ ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಈಗ ನಾನು 1 ಕೆಜಿ ಸೋನಾ ಮಸೂರಿ ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೀನಿ, ತೊಳೆದು 1-10 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಈಗ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಅಕ್ಕಿ ಹಾಕಿದ್ಮೇಲೆ 1-2 ಸಲ ಮಿಕ್ಸ್ ಮಾಡಿಬಿಟ್ಟು 1 ತಟ್ಟೆ ಮುಚ್ಚಿಟ್ಬಿಟ್ರಾಯಿತು. ಅಕಸ್ಮಾತ್ ನೀವು ಕುಕ್ಕರಲ್ಲಿ ಮಾಡೋಂಗಿದ್ರೆ ಈ ಸಮಯದಲ್ಲಿ, ಅಂದರೆ ಅಕ್ಕಿ ಹಾಕಿದ್ಮೇಲೆ 1 ಕುದಿ ಬರುತ್ತಲ್ಲ, ಆ ಸಮಯದಲ್ಲಿ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಟು ಸಣ್ಣದಾಗಿ 1 ಮೀಡಿಯಮ್ ಕಾವಲ್ಲಿ 1-2 ವಿಸಿಲ್ ಬಂದರೆ ಸೂಪರಾಗಿ ರೆಡಿ ಆಗುತ್ತೆ, ಒಳ್ಳೆ ಮೆತ್ತಗಿರುವಂಥ ಬಾತು, ತರಕಾರಿ ಬಾತು. ಈಗ ಇದರಲ್ಲಿ ನಾನು ಓಪನ್ ಪಾತ್ರೆಯಲ್ಲಿ ಬೇಯಿಸ್ತಿರೋದ್ರಿಂದ 1 ಕುದಿ ಬಂದಮೇಲೆ ತಟ್ಟೆ ಮುಚ್ಚಿಡ್ತೀನಿ. 3-4 ನಿಮಿಷ ಬಿಟ್ಟು ಇನ್ನೊಂದ್ಸಲ ತಿರುಗಿಸ್ಕೋತೀನಿ, ಲಾಸ್ಟಿಗೆ ದಮ್ ಹಾಕೋದನ್ನು ತೋರಿಸ್ತೀನಿ. ಈಗ ನೋಡಿ, ಇದು ಕುದಿ ಬಂದಿದೆ. ಈಗ 1-5 ನಿಮಿಷ ಸಣ್ಣ ಕಾವಲ್ಲಿ ಬೇಯಲಿ, ತಟ್ಟೆ ಮುಚ್ಚಿಡೋಣ. ಸ್ನೇಹಿತರೆ ಇದನ್ನು ಒಂದ್ಸಲ ನೋಡಿ, ಈಗ 1-3 ನಿಮಿಷ ಆಯಿತು, 1-2 ಸಲ ಸುಮ್ಮನೆ ಹಿಂಗೆ ತಿರುಗಿಸ್ಕೊಳ್ಳೋಣ. ಆಲ್ಮೋಸ್ಟ್ ಆಲ್ ಬೆಂದಾಗಿದೆ ನೋಡಿ, ಅಕ್ಕಿನ ಹಿಂಗೆ ದಿಂಡು ಮುರಿಬೇಕು. ಮುರಿದ್ರೆ ಆಲ್ಮೋಸ್ಟ್ 80% ಬೆಂದಿದೆ ಅಂತಾರ್ದೆ, ಅವಾಗ ದಮ್ ಹಾಕ್ಬೋದು ಅಂತಾರ್ಥ. ನೋಡಿ, ಈಗ ಒಂದು ಮುರಿದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಹಿಂಗೆ ಆಗಿದೆ ಇದು. ಈಗ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತಟ್ಟೆ ಮುಚ್ಚಿ ಒಂದು ಸ್ವಲ್ಪ ಮೇಲುಗಡೆ ಏನಾರ ಭಾರ ಇಟ್ಟು 1-15 ನಿಮಿಷ ದಮ್ ಹಾಕ್ಬಿಟ್ಬಿಟ್ರೆ ಒಳ್ಳೆ ತರಕಾರಿ ಬಾತು ರೆಡಿ ಆಗಿಬಿಡುತ್ತೆ, ಘಮ ಘಮ ಅಂತಿರೋಂಥ. ಈಗ ನಾವು ತಟ್ಟೆ ಮುಚ್ಚಿ 1-10 ನಿಮಿಷ ದಮ್ ಹಾಕಿಟ್ಬಿಡೋಣ, ಸ್ಟೌನ ಆಫ್ ಮಾಡೋಣ. ಈಗ
1: ವಿನಯ್ ಶ್ರೀನಿವಾಸ್ ಸರ್ ಅವರು ಮಾಡ್ತಾ ಮಾಡ್ತಾ ಹೇಳ್ತಾ ಇದ್ದಾರೆ ಸ್ನೇಹಿತರೆ, ಮಾಡುವುದರ ಮುಖಾಂತರ ತರಕಾರಿ ಬಾತನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅವ್ರು ಮಾಡ್ತಾ ಇರೋದನ್ನ ಕೇಳ್ತಾ ಇದ್ರೆ ಈಗಲೇ ತರಕಾರಿ ಬಾತನ್ನ ಮಾಡ್ಕೊಂಡು ತಿನ್ಬೇಕು ಅಂತ ಆಸೆ ಆಗತ್ತೆ ಅಲ್ವಾ? ಬಿಸಿ ಬಿಸಿ ತರಕಾರಿ ಬಾತ್ ಜೊತೆ ಒಂದು ರಾಯ್ತಾ ಇದ್ರೆ ಆಹಾ, ಖುಷಿನೋ ಖುಷಿ ಆಗತ್ತೆ ತರಕಾರಿ ಬಾತ್ ತಿನ್ಲಿಕ್ಕೆ. ಏನಂತೀರಿ? ಇದರೊಟ್ಟಿಗೆ ಇನ್ನು ದಮ್ ಪಲಾವ್ ಮತ್ತೆ ಪಾಲಕ್ ಪಲಾವನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ RVR ಕೇಟ್ರಿಂಗ್ ಅನ್ನ ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರಿಂದ ತಿಳಿಸ್ತೀನಿ ಸ್ನೇಹಿತರೆ. ಆ 2 ರೆಸಿಪಿಗಳನ್ನ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ

0: ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಆರ್ ವಿ ಆರ್ ಕೇಟ್ರಿಂಗ್ ಅನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ತರಕಾರಿ ಬಾತನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸಿದರು. ಇದರೊಟ್ಟಿಗೆ ಪಾಲಕ್ ಪಲಾವ್ ರೆಸಿಪಿ ಬಗ್ಗೆ ಕೂಡ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಸೂಪರ್ ಫುಡ್ ಅಂದರೆ ಅದು ಪಾಲಕ್ ಪಲಾವ್. ಹೆಲ್ದಿಯಾಗಿ ಇರುತ್ತೆ, ಟೇಸ್ಟಿಯಾಗಿ ಇರುತ್ತೆ, ಜೊತೆಗೆ ಮಕ್ಕಳಿಗೂ ಕೂಡ ತಿನ್ಲಿಕ್ಕೆ ಖುಷಿಯಾಗತ್ತೆ. ಈ ಉಪ್ಪಿಟ್ಟು, ಅವಲಕ್ಕಿ, ಮ್ಯಾಗಿ, ಬ್ರೆಡ್ ರೋಸ್ಟು ಲಂಚ್ ಬಾಕ್ಸಲ್ಲಿ ಇರೋದಕ್ಕಿಂತ ಈ ಪಾಲಕ್ ಪಲಾವು, ರೊಟ್ಟಿ, ಚಪಾತಿ ಈ ರೀತಿಯ ಒಂದು ಹೆಲ್ದಿ ಫುಡ್ ಇದ್ದರೆ ಮಕ್ಕಳು ಕೂಡ ಖುಷಿ ಪಡ್ತಿಂತಾರೆ, ಜೊತೆಗೆ ನಮಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಲ್ವಾ. ಸೊ ತಡ ಮಾಡೋದು ಬೇಡ. ಪಾಲಕ್ ಪಲಾವ್ ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಹೇಗೆ ಮಾಡ್ತಾರೆ ಅನ್ನೋದನ್ನು ಕೇಳೋಣ.
3: ಇವತ್ತೊಂದು ಸ್ಪೆಷಲ್ ಆಗಿ ಪಾಲಕ್ ರೈಸ್ ಬಾತ್ ಹೇಗೆ ಮಾಡ್ತೀವಿ ನಮ್ಮ ಆರ್ ವಿ ಆರ್ ಮದುವೆ ಮನೆಗಳಲ್ಲಿ ಬನ್ನಿ. ಸ್ವಲ್ಪ ತರಕಾರಿ ಎಲ್ಲ ಹಾಕಿ ತುಂಬ ಒಳ್ಳೆ ರುಚಿಯಾಗಿರುತ್ತೆ, ಹಿತವಾಗಿರುತ್ತೆ ಅಂತ ಹೇಳ್ತಾ, ಮಕ್ಕಳಿಗೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ತುಂಬ ಐರನ್ ಕಂಟೆಂಟ್ ಇರುತ್ತೆ. ಇದನ್ನು ಹೇಗೆ ಮಾಡ್ತೀವಿ ನಮ್ಮ ಆರ್ ವಿ ಆರ್ ಕೇಟರರ್ಸ್ ಫಂಕ್ಷನ್ಗಳಲ್ಲಿ ಅಂತ ಸ್ನೇಹಿತರೆ, ಈ ಪಾಲಕ್ ರೈಸ್ ಬಾತ್ಗೆ ಒಂದು ಸಣ್ಣದಾಗಿ ಒಂದು ಮಸಾಲೆ ಹುರ್ಕೋಬೇಕು. ತುಂಬ ಒಳ್ಳೆ ರುಚಿ ಕೊಡೋದಕ್ಕೆ, ಆ ಹಿತ ಕೊಡೋದಕ್ಕೆ ಒಂದು ಮಸಾಲೆನೇ ಅದು ಒಳ್ಳೆ ಬಿಗಿಯಾಗುತ್ತೆ. ಈಗ ಮಸಾಲೆ ಹುರಿಯೋದಕ್ಕೆ ಫಸ್ಟು ಒಂದು 2-3 ಚಮಚದಷ್ಟು ರಿಫೈನ್ಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ತಿದ್ದಂಗೆ 1/4 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತೀನಿ, ಹಾಗೆ 1/4 ಚಮಚದಷ್ಟು ಸೋಂಪು. ಇದ್ರ ಜೊತೆಗೆ ನೋಡಿ, ಒಂದು 3 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ದಪ್ಪಕ್ಕೆ. ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಇದ್ನಾಲ್ಕುವೇ ಚೆನ್ನಾಗಿ ಬಾಡಿಸ್ಕೋಬೇಕು. ಒಂದೊಂದಾಗಿ ಹಾಕೊಳ್ತಾ ಹೋಗ್ತೀನಿ. ಒಂದು 3 ಈರುಳ್ಳಿ ಹಾಕ್ಕೊಳ್ತೀನಿ. 3 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಮುಷ್ಟಿಯಷ್ಟು, ಒಳ ಮುಷ್ಟಿಯಷ್ಟು ಬೆಳ್ಳುಳ್ಳಿ, ಬಿಡಿಸಿರೋ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1-2 ಇಂಚಷ್ಟು ಶುಂಠಿ. ನಾನಿದು 3-4 ಜನಕ್ಕೆ ಆಗೋಷ್ಟು ಪಾಲಕ್ ರೈಸ್ ಬಾತನ್ನು ಮಾಡ್ತಾ ಇದ್ದೀನಿ. ಈ 3-4 ಜನಕ್ಕೆ ಅಂತ ಹೇಳಿದ್ರೆ ಸುಮಾರು 1 kg ರೈಸ್ ಬಾತ್ನ ನಾನು ಮಾಡ್ತಾ ಇದ್ದೀನಿ. ಹಾಗೆಯೇ 1-3 ಟೊಮೆಟೊ ದಪ್ಪ ಹಚ್ಕೊಂಬಂದಿದ್ದೀನಿ, ಅದನ್ನು ಕೂಡ ಈಗ ಇದಕ್ಕೆ ಹಾಕ್ಕೊಳ್ಳೋಣ. ಖಾರಕ್ಕೆ 5-6 ಹಸಿರು ಮೆಣಸಿನಕಾಯಿನ ಹಾಕ್ಕೊಳ್ತಿದ್ದೀನಿ. ಖಾರ ಯಾರು ಜಾಸ್ತಿ ಇಷ್ಟಪಡ್ತಾರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು. ಮಕ್ಕಳಿಗೆಲ್ಲ ಒಳ್ಳೆ ಹಿತವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಖಾರ 1 medium ಆಗಿರಲಿ ಅಂತ ಹೇಳಿ 6-7 ಹಸಿ ಮೆಣಸಿನಕಾಯಿನ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ 1 cut ಪಾಲಕ್ಕನ್ನು ನಾನು ಹಚ್ಕೊಂಡು ದಪ್ಪ ಹಚ್ಕೊಂಡು ಬಂದಿದ್ದೀನಿ. ಇದನ್ನು 2-3 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಹಚ್ಚಕ್ಕೆ ಮುಂಚೆ ಹಚ್ಚಾದ ಮೇಲೆ ಈಗ ಇದನ್ನು ಹಾಕಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. 1 cut ಪಾಲಕ್ ದಿಂಡು ಸಮೇತ ಹಾಕೊಳ್ಳಿ. ದಿಂಡು ಸಮೇತ ಹಾಕ್ಕೊಂಡ್ರೆ ನಿಮಗೆ ಪೌಷ್ಟಿಕಾಂಶನೂ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದು ಬಾಡಿಸ್ತಾ ನಾವು ಹಾಕಿರೋ ಪ್ರಮಾಣ ಅಂದರೆ ನೋಡೋಕ್ಕೆ ನಿಮಗೆ ಗಾತ್ರ ಸ್ವಲ್ಪ ದೊಡ್ಡದಾಗಿ ಅನಿಸುತ್ತೆ, ಇದೇನಪ್ಪ 1 kg ಇಷ್ಟೊಂದೆಲ್ಲ ಮಸಾಲೆ ರುಬ್ತಿದ್ದಾರೆ ಅಂತ. ಆದರೆ ಇದನ್ನು ಚೆನ್ನಾಗಿ ಬಾಡಿಸ್ತಾ ಇದು ಇಂಗಿ ಕಮ್ಮಿ ಆಗುತ್ತೆ. ಇದಕ್ಕೇನು ನೀರು ಗೀರು ಏನು ಹಾಕೋದು ಬೇಡ, ಇದು ಚೆನ್ನಾಗಿ ಇಂಗಿ ಕಮ್ಮಿ ಆಗುತ್ತಲ್ಲ, ಇದನ್ನೇ ರುಬ್ಬಿ ಹಾಕಿದ್ರೆ ಮಸಾಲೆ ಇಷ್ಟು ಸಾಕಾಗುತ್ತೆ. ಬೇರೆ ಏನು ಮಸಾಲೆಗಳು ಹಾಕೋ ಅವಶ್ಯಕತೆ ಇಲ್ಲ ಇದು ರುಬ್ಬಕ್ಕೆ. ಇದು ನೋಡಿ, ಈರುಳ್ಳಿ ಚೆನ್ನಾಗಿ ಹಚ್ಚಿರೋದು, ಹೋಳು ಹಚ್ಚಿರೋದು ಚೆನ್ನಾಗಿ ಬಿಡಿಬಿಡಿಯಾಗಿ ಬಿಡಿಸ್ಕೋಬೇಕು, ಆವಾಗ ಚೆನ್ನಾಗದು ಹೊಂದ್ಕೊಂಡು ಬೆಂದ್ಕೊಂಡು ಬಂದಿದೆ ಅಂತ. ಈಗ ನೋಡಿ, ಇದು 50-60 ಭಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀವಿ. ಈ ಸಮಯದಲ್ಲಿ ನಾನು 1/4 ಹೋಳು ಕಾಯಿ ತುರಿಯನ್ನು ಹಾಕ್ತೀನಿ. ಕಾಯಿ ತುರಿ ಆಪ್ಷನಲ್ಲು, ಯಾರು ಕಾಯಿ ಹಾಕೋದು ಬೇಡ ಇಷ್ಟ ಇಲ್ಲ ಅಂತಾರೋ ಅವರು ಸ್ಕಿಪ್ ಮಾಡ್ಬೋದು. ಬಟ್ ಕಾಯಿ ತುರಿ ಹಾಕಿದ್ರೆ ನಿಮಗೆ ಒಳ್ಳೆ ರುಚಿ ಬರುತ್ತೆ ರೈಸ್ ಬಾತು, ನಿಮಗೆ ಒಳ್ಳೆ ಘಮಘಮ ಅಂತಾರೆ, ತುಂಬ ಚೆನ್ನಾಗಿರುತ್ತೆ ಈ ರೈಸ್ ಬಾತು. ಆದ್ದರಿಂದ 1/4 ಹೋಳು ಕಾಯಿ ತುರಿಯನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಕಾಯಿಯೂ ಅಷ್ಟೇ ಚೆನ್ನಾಗಿದ್ರ ಜೊತೆ ಬಾಡಿಸ್ಕೋಬೇಕು. ಆ ಕಾಯಲ್ಲಿರುವಂಥ ಜಿಡ್ಡಿನಂಶ ಬಿಟ್ಕೊಂಡು ಬರಬೇಕು, ಅಲ್ಲಿವರೆಗೂ ನಿಧಾನಕ್ಕೆ ಸಣ್ಣ ಕಾವಲ್ಲಿ ಇದನ್ನು ಚೆನ್ನಾಗಿ ಚೆನ್ನಾಗಿ ಈಗ ಬಾಡಿಸ್ಕೊಂಡು ಬಂದಿದೆ. ಈಗ ನಾನು ಸ್ಟೌವ್ನ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿದ್ಮೇಲೆ ಸ್ವಲ್ಪ ಗಸಗಸೆ, 1 ಚಮಚದಷ್ಟು ಗಸಗಸೆ ಹಾಕಿದ್ರೆ ಸಾಕು. ಗಸಗಸೆನೂ ಆಪ್ಷನಲ್ಲು, ನಾವು ರಿಚ್ ಆಗಿರಬೇಕು, ಆ ಕ್ರೀಮಿ ಟೆಕ್ಸ್ಚರ್ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಗಸಗಸೆ ಹಾಕ್ತೀವಿ ಪಲಾವ್ಗೆ ಅಥವಾ ರೈಸ್ ಬಾತ್ಗಳಿಗೆ. ನೀವು ಮನೇಲಿ ಮಾಡಬೇಕಾದ್ರೆ ಇದನ್ನು ಹಾಕಬೇಕು ಅನ್ನೋದೇನಿಲ್ಲ, ಸ್ಕಿಪ್ ಕೂಡ ಮಾಡ್ಬೋದು. ನಾನು 1 ಚಮಚದಷ್ಟು ಗಸಗಸೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1/4 ಚಮಚದಷ್ಟು ಅರಿಶಿಣ ಪುಡಿಯನ್ನು ಈಗ ಇದಕ್ಕೆ ಸೇರಿಸ್ಕೊಳ್ತೀನಿ. ಈಗ ಸ್ಟೌವ್ ಆಫ್ ಮಾಡ್ಕೊಂಡಿದ್ದೀನಿ. ಇದು ತಣ್ಣಗಾದ ನಂತರ ಚೆನ್ನಾಗಿ ನುಣ್ಣಗೆ ಗಂಧದ ಥರ ಇದನ್ನು ರುಬ್ಕೊಂಡು ಬರೋಣ. ಸ್ನೇಹಿತರೆ, ಈ ಪಾಲಕ್ ರೈಸ್ ಬಾತ್ಗೆ ಮಸಾಲೆ ಹುರಿದು ಮಸಾಲೆಯನ್ನು ಗಂಧದ ಥರ ರುಬ್ಕೊಂಡು ಬಂದಾಗಿದೆ. ಕುಕ್ಕರು ಇಟ್ಬಿಟ್ಟಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಹಾಕಬೇಕು. ಆ ಒಗ್ಗರಣೆಗೆ ನೋಡಿ, ಪಲಾವ್ಗೆ ಹಾಕುವಂಥ ಪದಾರ್ಥಗಳು, ರೈಸ್ ಬಾತ್ಗೆ ಏನೇನು ಹಾಕ್ತೀವಿ, ಸ್ವಲ್ಪ ಜೀರಿಗೆ,

0: ಒಂದು ಅರ್ಧ ಚಮಚದಷ್ಟು ಸೋಂಪು, ಒಂದು ಅರ್ಧ ಚಮಚದಷ್ಟು ಕಾಳುಮೆಣಸು, ಒಂದು 10 to 12 ಲವಂಗ, ಸ್ವಲ್ಪ ಕಲ್ಲು ಹೂವು, ಒಂದು 2-3 ಪಲಾವ್ ಎಲೆ, ಸ್ವಲ್ಪ ಚಕ್ಕೆ, ಸ್ವಲ್ಪ ಮರಾಠ ಮೊಗ್ಗು, ಹಾಗೆಯೇ ಜಾಪತ್ರೆ ಒಂದು 2 ಎಳಸು, ಸ್ವಲ್ಪ ಕರಿಬೇವಿನ ಸೊಪ್ಪು, ಇದಿಷ್ಟನ್ನು ಇಟ್ಕೊಂಡಿದ್ದೀನಿ. ಈಗ ಆಯಿಲ್ ಹಾಕಿ, ಎಣ್ಣೆ ಕಾದ ತಕ್ಷಣ ಒಗ್ಗರಣೆ ಹಾಕಿ, ಮಸಾಲೆ ಹಾಕಿ, ಸ್ವಲ್ಪ ತರಕಾರಿ ಹಾಕಿ ರೈಸ್ ಬಾತ್ನ ರೆಡಿ ಮಾಡಿಬಿಡದೆ ಪಾಲಕ್ ರೈಸ್ ಬಾತು. ಈಗ ಸ್ಟವ್ ಹಚ್ಚೋಣ. ನಾನು 150 ಗ್ರಾಮ್ ಅಷ್ಟು ರಿಫೈನ್ಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಕಾಯ್ತಿದ್ದಂಗೆ ನೋಡಿ, ಈ ಒಗ್ಗರಣೆಗೆ ಹಾಕಬೇಕಾಗಿರೋಂಥ ಪದಾರ್ಥಗಳನ್ನ ಈಗ ಸ್ನೇಹಿತರೆ ನೋಡಿ, ಇದು ಒಗ್ಗರಣೆ ಹಾಕಿರೋ ಪದಾರ್ಥಗಳೆಲ್ಲ ಚೆನ್ನಾಗಿ ಇದು ಸಿಡಿತಾ ಬಂದಿದೆ, ಚೆನ್ನಾಗಿ ಫ್ರೈ ಆಗಿದೆ. ಈ ಸಮಯದಲ್ಲಿ ಒಂದೇ ಒಂದು ಈರುಳ್ಳಿ ಕಡ್ಡಿ ಥರ ಹಚ್ಚಿಟ್ಕೊಂಡಿದ್ದೀನಿ, ಈಗ ಇದನ್ನು ಹಾಕೋಣ. ಆವಾಗಲೇ ರುಬ್ಬಕ್ಕೆ 3 ಈರುಳ್ಳಿ ಹಾಕಿದ್ದೀನಿ, ಈಗ ಒಗ್ಗರಣೆಗೆ ಒಂದೇ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದೇ ಒಂದು ಟೊಮೆಟೊ, ಇದನ್ನು ಕೂಡ ಕಡ್ಡಿ ಥರ ಸಣ್ಣ ಸಣ್ಣಗೆ ಹಚ್ಕೊಂಬಂದಿದ್ದೀನಿ, ಈಗ ಇದನ್ನು ಕೂಡ ಸೇರಿಸ್ಕೊಳ್ಳೋಣ. ಹಾಗೆಯೇ ಸ್ವಲ್ಪ ತರಕಾರಿ, ಸ್ವಲ್ಪ ಕ್ಯಾರೆಟು, ಎಲ್ಲ ಒಂದೊಂದು ಮುಷ್ಟಿ ಆದರೆ ಸಾಕು, ಒಂದು 4-5 ಜನಕ್ಕೆ ಅಂದರೆ ಎಲ್ಲ ಒಂದು ಸ್ವಲ್ಪ ಒಂದೊಂದು ಮುಷ್ಟಿ ಆದರೆ ಸಾಕು, ಹಚ್ಚಿಟ್ಕೊಂಡಿರೋ ತರಕಾರಿಗಳು ಅದನ್ನು ಕೂಡ ಈಗ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಹಾಕ್ಕೊಳ್ಳದೆ ಹಾಗೆ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ ಪಾಲಕ್ ರೈಸ್ ಬಾತು. ಬಟ್ ತರಕಾರಿ ಹಾಕಿದ್ರೆ ಇನ್ನೂ ಸ್ವಲ್ಪ ಪೌಷ್ಟಿಕಾಂಶ ಚೆನ್ನಾಗಿ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ, ನೋಡೋಕ್ಕೂ ಕಲರ್ಫುಲ್ಲಾಗಿ ಕಾಣುತ್ತೆ ಅನ್ನೋ ದೃಷ್ಟಿಯಿಂದ ಹಾಕ್ತಾ ಇದ್ದೀನಿ. ಸ್ವಲ್ಪ ಈಗ ತರಕಾರಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ನಮ್ಮ ಕ್ಯಾಟ್ರಿಂಗ್ಗಳಲ್ಲಿ ಸ್ವಲ್ಪ ಗೋಡಂಬಿಯನ್ನು ಹಾಕ್ತೀವಿ ಈ ರೈಸ್ ಬಾತ್ಗಳಿಗೆ, ಪಲಾವ್ಗಳಿಗೆಲ್ಲ. ಅದೇ ರೀತಿಯಾಗಿ ಒಂದು ಮುಷ್ಟಿ ಗೋಡಂಬಿಯನ್ನು ಹಾಕೊಳ್ತಾ ಇದ್ದೀನಿ. ಯಾರು ಗೋಡಂಬಿ ಇಷ್ಟಪಡಲ್ವೋ ಇದನ್ನು ಸ್ಕಿಪ್ ಮಾಡ್ಬೋದು. ಇದೇ ಜಾಗದಲ್ಲಿ ಬೇಕಾದ್ರೆ ನೀವು ಬಟಾಣಿ ಕೂಡ ಸೇರಿಸ್ಕೋಬೋದು. ಸ್ನೇಹಿತರೆ, ಇದು ಚೆನ್ನಾಗೆಲ್ಲ ಫ್ರೈ ಆಗಿದೆ, ಹಾಕಿರೋ ತರಕಾರಿ, ಈರುಳ್ಳಿ, ಟೊಮ್ಯಾಟೊ ಎಲ್ಲ. ಈಗ ಒಂದು 1/2 ಚಮಚದಷ್ಟು ಗರಂ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ. 1/2 ಚಮಚ ಹಾಕಿದ್ರೆ ಸಾಕು, ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ 1/2 ಚಮಚದಷ್ಟು ಧನಿಯಾ ಪುಡಿ, 2 ಹಾಕ್ಕೊಳ್ತಾಯಿದ್ದೀನಿ. ಈಗ ನಾವು ರುಬ್ಬಿರೋಂಥ ಮಸಾಲೆ, ಆವಾಗಲೇ ನಾವು ಮಸಾಲೆ ಹುರ್ಕೊಂಡು ರುಬ್ಕೊಂಡು ಬಂದಿವಲ್ಲ, ಆ ಮಸಾಲೆಯನ್ನು ಈಗ ಇದಕ್ಕೆ ಸೇರಿಸ್ಕೊಳ್ತೀನಿ. ನಾನು 1 kg ಅಕ್ಕಿಯನ್ನು ತೊಗೊಂಡಿದ್ದೀನಿ, ಅದಕ್ಕೆ 2 ಲೀಟ್ರಷ್ಟು ನೀರನ್ನು ಸೇರಿಸ್ಕೋಬೇಕು. ಈಗ ಅದಕ್ಕೆ ನೀರನ್ನು ಈಗ ಸೇರಿಸ್ಕೊ, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಂತೆ, ನಾನು 1 kg ಅಕ್ಕಿಗೆ 2 ಲೀಟ್ರ್ ನೀರಷ್ಟು ಸೇರಿಸ್ಕೊಂಡಿದ್ದೀನಿ. ಈಗ ನೋಡಿ, ಇದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಅಕ್ಕಿಯನ್ನು ನೆನೆಸಿಟ್ಕೊಂಡು ಈಗ ಇದಕ್ಕೆ ಸೇರಿಸ್ಕೊಂಬೇಡ. ಸ್ನೇಹಿತರೆ, ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಉಪ್ಪು ಅಂತ ಹೇಳಿದ್ರೆ ನಾವು ಜನರಲಿ ಹೆಂಗೆ ಅಳತೆ ಮಾಡ್ತೀವಿ ಅಂದರೆ, 1 kg 1 ಒಳಮುಷ್ಟಿಯಷ್ಟು. 1 ಒಳಮುಷ್ಟಿ ಅಂದರೆ ನೋಡಿ, ಇದು ಒಳಗಡೆ ಇದೆಯಲ್ಲ, ಈ ಥರ ಒಳಮುಷ್ಟಿಯಷ್ಟು ಉಪ್ಪನ್ನು ಈಗ ಇದಕ್ಕೆ ಸೇರಿಸ್ಕೊಳ್ತೀನಿ. ಇದು ಹಾಕಿದ್ರೆ ಸಾಕು, ಗ್ರಾಮ್ ಲೆಕ್ಕ ತೊಗೊಳಂಗಿದ್ರೆ 1 kg 50 ಗ್ರಾಮ್ ಉಪ್ಪು ಹಾಕಿದ್ರೆ ತುಂಬ ರುಚಿಯಾಗಿ, ಅದು ನಿಮಗೆ ಏನು ಎಕ್ಸ್ಟ್ರಾ ಏನು ಬೇಕಾಗಿಲ್ಲ, ಅಷ್ಟು ಕರೆಕ್ಟಾಗಿ ಬರುತ್ತೆ. ಸ್ನೇಹಿತರೆ ನೋಡಿ, ಇದು ಚೆನ್ನಾಗಿ ಈಗ ಕುದಿತಾ ಬಂದಿದೆ. ಈ ಕುದಿಯೋ ಸಮಯದಲ್ಲಿ ಈಗ ಅಕ್ಕಿಯನ್ನು ನಾನು ತೊಳೆದಿಟ್ಕೊಂಡಿದ್ದೀನಿ, ತೊಳೆದು ಒಂದು 15 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಈ ಅಕ್ಕಿಯನ್ನು ಈಗ ನೀರೆಲ್ಲ ಬಸಿಸ್ಬಿಟ್ಟು ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಅಕ್ಕಿ ಹಾಕಬೇಕಾದ್ರೆ ಕಾವನ್ನ ಕಮ್ಮಿ ಇಟ್ಕೊಳ್ಳಿ. ಅಕ್ಕಿ ನಾನು ಇವಾಗ ಸೋನಾ ಮಸೂರಿ ಅಕ್ಕಿ, ಮನೇಲಿ ಏನು ಉಪಯೋಗಿಸ್ತೀವಿ ಅದೇ ಅಕ್ಕಿಯನ್ನು ಹಾಕ್ತಿದ್ದೀವಿ, GTS ಬುಲೆಟು. ನೀವು ಯಾವ ಅಕ್ಕಿ ಬೇಕಾದ್ರೂ ಉಪಯೋಗಿಸ್ಕೋಬೋದು, ಬಾಸುಮತಿ ಹಾಕ್ಬೋದು, ಜೀರಾ ಸಾಂಬಾರು ರೈಸ್ ಹಾಕ್ಬೋದು. ಸೋನಾ ಮಸೂರಿ ಹಾಕಿದ್ರೆ ರೈಸ್ ಬಾತ್ಗಳಿಗೆ ಒಳ್ಳೆ ರುಚಿಯಾಗಿ ಹಿತವಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಮನೆ ಅಕ್ಕಿಯನ್ನು ಉಪಯೋಗಿಸ್ತೀವಿ. ಸ್ನೇಹಿತರೆ, ಅಕ್ಕಿ ಹಾಕಿದ ಮೇಲೆ ತಕ್ಷಣ ಕುಕ್ಕರ್ ಮುಚ್ಚಬಾರ್ದು. ನೋಡಿ, ಇದೊಂದು ಚೂರು ಒಂದು ಕುದಿ ಬರಬೇಕು ನೀರು ತಿರ್ಗಾ, ಯಾಕಂದರೆ ಟೆಂಪರೇಚರ್ ಡೌನ್ ಆಗಿರುತ್ತಲ್ಲ, ಅಕ್ಕಿ ಎಲ್ಲ ತಳದಲ್ಲಿ ಕೂತ್ಕೊಂಬಿಡೋದು, ತಳ ಸೀದ್ಬಿಡುತ್ತೆ. ಅದಕ್ಕೋಸ್ಕರ ಅಕ್ಕಿ ಹಾಕಿದ ಮೇಲೆ ಒಂದು ಕುದಿ ಬಂದಮೇಲೆ ಈಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಡೋಣ. ಕುಕ್ಕರ್ ಮುಚ್ಚಳ ಮುಚ್ಚಿ ಸಣ್ಣ ಕಾವಲ್ಲಿ 2 ವಿಸಿಲ್ ಓಡಿಸಿದ್ರೆ ಬಿಸಿ ಬಿಸಿಯಾದಂಥ, ರುಚಿಯಾದಂಥ, ಘಮಘಮವಾದಂಥ ಪಾಲಕ್ ರೈಸ್ ಬಾತ್ ರೆಡಿ ಆಗುತ್ತೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿದ್ದೀವಿ, ಸಣ್ಣ ಕಾವಲ್ಲಿ 2 ವಿಸಿಲ್ ಇದು ಬರಲಿ. ಒಳ್ಳೆ ರೈಸ್ ಬಾತ್ ಇದು, ರುಚಿಯಾಗಿರುತ್ತೆ ಮತ್ತು ಹಿತವಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳ್ತಾ.
1: ಸ್ನೇಹಿತರೆ, ಪಾಲಕ್ ಪಲಾವನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಪಾಲಕ್ ಪಲಾವ್ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು RVR ಕೇಟ್ರಿಂಗನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು. ಆರೋಗ್ಯಕ್ಕೂ ಸೈ, ರುಚಿಗೂ ಸೈ ಪಾಲಕ್ ಪಲಾವ್. ಸೊ ನೀವು ಕೂಡ ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ದಮ್ ಪಲಾವ್ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ, ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ RVR ಕೇಟ್ರಿಂಗನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ತರಕಾರಿ ಬಾತನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸಿದರು. ಅದರೊಟ್ಟೊಟ್ಟಿಗೆ ಆರೋಗ್ಯದಾಯಕ ಪಾಲಕ್ ಪಲಾವನ್ನು ಕೂಡ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನು ಕೂಡ ಮಾಡುವುದರ ಮುಖಾಂತರ ತಿಳಿಸ್ಕೊಡ್ತಾ ಇದ್ದಾರೆ. ಇದರೊಟ್ಟೊಟ್ಟಿಗೆ ದಮ್ ಪಲಾವ್ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಈ ದಮ್ ಪಲಾವ್ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಜೊತೆಗೆ ಹೇಗೆ ಮಾಡ್ಕೊಳ್ಬೇಕು ಇದನ್ನು ಅನ್ನೋದನ್ನು ವಿನಯ್ ಶ್ರೀನಿವಾಸ್ ಸರ್ ಅವರಿಂದ ಕೇಳೋಣ.
0: ಆಲೂ ದಮ್ ಪಲಾವ್. ಆಲೂ ದಮ್ ಪಲಾವ್ ಅಂದರೆ ಸುಮ್ಮನೆ ಆಲೂಗಡ್ಡೆ ಹಾಕಿ ಪಲಾವ್ ಮಾಡುವಂಥದ್ದಲ್ಲ, ಅದಕ್ಕೊಂದು ಪ್ರೊಸೀಜರ್ ಇದೆ, ಅದಕ್ಕೊಂದು ಸಣ್ಣ ಟ್ವಿಸ್ಟ್ ಇದೆ, ಎಲ್ಲ ಒಂದೊಂದೇ ನಿಧಾನಕ್ಕೆ ತೋರಿಸ್ಕೊಡ್ತೀನಿ. ಮದುವೆಗಳ ಮನೆಗಳಲ್ಲಿ ಮಾಡುವಂಥ ಆಲೂ ದಮ್ ಪಲಾವ್ ಹೇಗೆ ಮಾಡ್ತೀವಿ ಅನ್ನೋದನ್ನು ಒಂದ್ಸಲಿ ನೋಡೋಣ, ಒಂದ್ಸಲಿ ಟ್ರೈ ಮಾಡೋಣ. ಒಂದು 150 ಗ್ರಾಮಷ್ಟು ರಿಫೈನ್ಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಗರಂ ಮಸಾಲ, ಧನಿಯಾ ಪುಡಿ ಅಥವಾ ಏನು ಮಸಾಲೆಗಳು ಯೂಸ್ ಮಾಡದೇ ಇರೋ ಕಾರಣ ಈ ಪಲಾವ್ಗೆ ಸ್ಪೈಸಸ್ಗಳನ್ನ ತೊಗೊಂಡಿದ್ದೀನಿ. 1 ಕೆಜಿ ಅಳತೆ, ಅಕ್ಕಿ ಅಳತೆಗೆ ಇದು ಮಾಡ್ತಾ ಇರೋದು. 1 ಕೆಜಿ ಅಕ್ಕಿ ಅಳತೆಗೆ 1.5 ಇಂಚಷ್ಟು ಚಕ್ಕೆ, 10 ಲವಂಗ, 6-7 ಏಲಕ್ಕಿ, 1-3 ಅನಾನಸ್ ಹೂವು, ಮರಾಠ ಮೊಗ್ಗು, ಸೋಂಪು 1 ಟೇಬಲ್ ಸ್ಪೂನಷ್ಟು, ಮತ್ತು ಇದು ಜಾಪತ್ರೆ. ಇದಿಷ್ಟನ್ನ ಈಗ ಇದಕ್ಕೆ ಹಾಕೋಣ. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. 2 ಈರುಳ್ಳಿ ಹಚ್ಕೊಂಡಿದ್ದೀನಿ, 2 ಈರುಳ್ಳಿ ಕಡ್ಡಿ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ಹಾಕೋಣ. ಈಗ ಈರುಳ್ಳಿ ಹಾಕ್ತಿದ್ದಂಗೆ ಸ್ವಲ್ಪ ಕಸ್ತೂರಿ ಮೇತಿ, ಹಸಿರು ಮೆಣಸಿನಕಾಯಿ ಖಾರಕ್ಕೋಸ್ಕರ, ಇದು ರುಬ್ಬಿಲ್ಲ ಕಲರ್ ಚೇಂಜ್ ಆಗಿಬಿಡುತ್ತೆ ಅಂತ. ಇದು ಸ್ವಲ್ಪ ಈ ದಮ್ ಪಲಾವು ಸ್ವಲ್ಪ ವೈಟ್ ಬರಬೇಕು, ಅದಕ್ಕೆ ಹಸಿರು ಮೆಣಸಿನಕಾಯಿ ಸೀಲ್ ಇಟ್ಕೊಂಡಿದ್ದೀನಿ 6-7. ಈ ಆಲೂ ದಮ್ ಪಲಾವ್ಗೆ ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕ್ಕೊಳ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಅದಕ್ಕೋಸ್ಕರ ಸ್ವೀಟ್ ಕಾರ್ನ್ 1 ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಈ ಸ್ವೀಟ್ ಕಾರ್ನ್ ಯಾರ್ಯಾರಿಗೆ ಸ್ವಲ್ಪ ಸ್ವೀಟ್ನೆಸ್ ಇಷ್ಟ ಆಗಲ್ಲ ಅಂತ ಹೇಳ್ತಿರೋ ಅವರು ಈ ಜಾಗದಲ್ಲಿ ಬಟಾಣಿ ಅಥವಾ ಡಬಲ್ ಬೀನ್ಸು ಅಥವಾ ರಾಜ್ಮಾ ಅಥವಾ ಕಾಜು ಈ ಥರದ್ದು ಏನಾರು ಒಂದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದರ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು 2 ಟೇಬಲ್ ಸ್ಪೂನಷ್ಟು. ನೋಡಿ, 1/2 ಹೋಳು ಕಾಯಿನ ಈ ಥರ ಸ್ವಲ್ಪ ಹಾಲು, ಒಂದು ಕಪ್ಪು ಕಾಯಿಗೆ 1 ಕಪ್ ಹಾಲು ಹಾಕಿ ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ ವೈಟ್ ಬರಬೇಕು ಅಂಥೇಳಿ. ಅದನ್ನ ಇವಾಗ ಹಾಕೊಂಬೋಣ. ಇದಕ್ಕೆ ಈಗ ಅಳತೆಗೆ ನಾವು ರೈಸ್ 1 ಕೆಜಿ ಬಾಸುಮತಿ ರೈಸ್ನ ತೊಳೆದು ನೆನೆಸಿ ಇದನ್ನು ನೀರೆಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. 1 ಕೆಜಿ ರೈಸ್ಗೆ ನಾವು 1.5 ಲೀಟ್ರಷ್ಟು ನೀರನ್ನು ಹಾಕೋಬೇಕೀಗ. ನೋಡಿ, ಬಾಸುಮತಿ ರೈಸ್ ಆದ್ದರಿಂದ 1-1.5 ನೀರು ಸಾಕಾಗುತ್ತೆ. ಅದು ಕಾಯಿ ಹಾಲು ರುಬ್ಬಿರೋದು ಮತ್ತು ಇವಾಗ ನೀರು ಹಾಕೋದು ಎಲ್ಲ ಸೇರಿ ಲೆಕ್ಕ ಇಟ್ಕೊಂಡು 1.5 ನೀರು ಹಾಕೊಳ್ಳಿ, ಕರೆಕ್ಟಾಗಿ ಬರುತ್ತೆ ಉದುದ್ರಾಗಿ. ಇದು ಹಾಕ್ಕೊಂಡು ಇದು ಕುದಿ ಬರಬೇಕು, ಅಷ್ಟರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಬೋಣ. ಈ ಆಲೂ ದಮ್ ಬಿರಿಯಾನಿಗೆ ಆಲೂಗಡ್ಡೆನ ಸ್ವಲ್ಪ ಕಬಾಬ್ ಥರ ಫ್ರೈ ಮಾಡಿಕೊಂಡು ಆಮೇಲೆ ಅದನ್ನು ಈ ಬಿರಿಯಾನಿಗೆ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಮಧ್ಯ ಮಧ್ಯ ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಆ ಥರ ಒಂದು ಮಾಡ್ತಿದ್ದೀವಿ. ತುಂಬ ಕಡೆ ಎಲ್ಲ ಮಾಡಿದಾಗೆಲ್ಲ ಸುಮಾರು ಜನ ಎಲ್ಲ ಇಷ್ಟಪಟ್ಟಿದ್ದಾರೆ, ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ. 2 ಆಲೂಗಡ್ಡೆನ ಇದಕ್ಕೆ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಹಚ್ಚಿಟ್ಕೊಂಡು ಅದನ್ನು ಒಂದು ಸ್ವಲ್ಪ ಹಾಫ್ ಬಾಯಿಲ್ 1-2 ನಿಮಿಷ ಬೇಯಿಸಿಟ್ಕೊಂಡಿದ್ದೀನಿ, 5 ನಿಮಿಷದಷ್ಟು. ಅದಕ್ಕೆ ನೀರೆಲ್ಲ ತೆಗೆದಾಗಿದೆ, ಸ್ವಲ್ಪ ಈ ಥರ ಕಸ್ತೂರಿ ಮೇತಿ ಸ್ವಲ್ಪ, ಅದು ಕೋಟಿಂಗ್ ನಿಮ್ಗೆ ಸ್ವಲ್ಪ ನಿಂತ್ಕೋಬೇಕು ಅಂತ ಹೇಳಿದ್ರೆ ಬೇಯಿಸ್ಬೇಕು, ಇಲ್ಲ ಅಂತ ಹೇಳಿದ್ರೆ ಅದು ಸಿಪ್ಪೆ ಥರ ಆಲೂಗಡ್ಡೆ ಬೆಂದ ಮೇಲೆ ಸಿಪ್ಪೆ ಹೆಂಗೆ ಬಿಚ್ಕೊಂಬರುತ್ತಲ್ಲ ಆ ಥರ ಬಿಚ್ಕೊಂಬಂದ್ಬಿಡುತ್ತೆ, ಕೋಟಿಂಗ್ ಕೊಟ್ಟಿರೋದು ನೀರು ಬಿಟ್ಕೊಳತ್ತಲ್ಲ, ಅದಕ್ಕೋಸ್ಕರ ಅದಕ್ಕೆ ಹಾಫ್ ಬಾಯಿಲ್ ಮಾಡಬೇಕಿದೆ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನಷ್ಟು, ಸ್ವಲ್ಪ ಗರಂ ಮಸಾಲ 1 ಟೇಬಲ್ ಸ್ಪೂನಷ್ಟು, ಸ್ವಲ್ಪ ಧನಿಯಾ ಪುಡಿ 1/2 ಟೇಬಲ್ ಸ್ಪೂನಷ್ಟು, 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರು. ನೋಡಿ, ನೀರು ಕುದಿ ಬಂದಿದೆ, ಈಗ ಅಕ್ಕಿನ ಹಾಕೊಂಬೋಣ, ತೊಳೆದಿರೋ ಅಕ್ಕಿನ. 1 ಕೆಜಿ ಬಾಸುಮತಿ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ಬಾಸುಮತಿ ರೈಸ್ ಯೂಸ್ ಮಾಡ್ಬೋದು, ಜೀರಾ ಸಾಂಬಾರು ರಸಕ್ಕೆ ಅಕ್ಕಿ ಯೂಸ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಮಾಮೂಲಿ ಮನೇಲಿ ಸೋನಾ ಮಸೂರಿ ಅಕ್ಕಿನ ಉಪಯೋಗಿಸ್ಬೋದು, ಎಲ್ಲನೂ ಚೆನ್ನಾಗಿ ಬರುತ್ತೆ, ಎಲ್ಲನೂ ಒಂದೊಂಥರ ರುಚಿನೇ. ಬಾಸುಮತಿ ಚೆನ್ನಾಗಿ ಘಮ್ ಅಂತ ಇರುತ್ತೆ, ಜೀರಾ ಸಾಂಬಾರು ಇನ್ನೊಂಥರ ಘಮ್ ಅಂತ, ಒಳ್ಳೆ ಘಮ ಘಮ ಅಂತಿರುತ್ತೆ ಪರಿಮಳ ಎಲ್ಲ ಚೆನ್ನಾಗಿರುತ್ತೆ. ಈ ಬಾಸುಮತಿ ಅಕ್ಕಿ ಹಾಕಿದಾಗ ಸ್ನೇಹಿತರೆ ಜಾಸ್ತಿ ತಿರುಗಿಸೋದು ಬೇಡ, ಸಣ್ಣ ಉರಿಲಿ ನೀಟಾಗಿ ಹದುವಾಗಿ ಬೆಂದರೆ ಚೆನ್ನಾಗಿ ಬರುತ್ತೆ ಬಾಸುಮತಿ ಅಕ್ಕಿ. ಆದ್ದರಿಂದ ಜಾಸ್ತಿ ತಿರುಗಿಸೋದು ಬೇಡ, ಉರಿ ಕಮ್ಮಿ ಮಾಡಿ ಸ್ವಲ್ಪ ಒಂದು ಕುದಿ ಬಂದಮೇಲೆ ಉರಿ ಕಮ್ಮಿ ಮಾಡಿ ಬೇಯಿಸೋಣ, ಅವಾಗ ಲಾಂಗ್ ಚೆನ್ನಾಗಿ ಉದ್ದುದ್ದ ಚೆನ್ನಾಗಿ ಬರುತ್ತೆ ಬಾಸುಮತಿ. ಜಾಸ್ತಿ ಬೇಗ ಅನ್ನ ಬೆಂದರೆ, ಜಾಸ್ತಿ ಉರಿ ಇಟ್ಕೊಂಡು ಬೇಗ ಬೇಯಿಸಿದ್ರೆ ಅನ್ನ ಎಲ್ಲ ದಪ್ಪ ದಪ್ಪ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಸಣ್ಣ ಕಾವಲ್ಲಿ ಬೇಯಿಸ್ಬೇಕು ಯಾವಾಗಲೂ ಅಕ್ಕಿನ, ಅವಾಗಲೇ ಚೆನ್ನಾಗಿ ಬರೋದನ್ನು. ಇದಕ್ಕೆ ಸ್ವಲ್ಪ ಮೊಸರು, ನೋಡಿ 1/2 ಕಪ್ಪಷ್ಟು ಮೊಸರು, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೋಟಿಂಗಿಗೆ ಕಾರ್ನ್ ಫ್ಲೋರು 1-3 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರು, ಜಾಸ್ತಿ ಹಾಕೋದು ಬೇಡ, ಕೋಟಿಂಗೆ ಜಾಸ್ತಿ ಆಗಬಾರ್ದು. ಇದಕ್ಕೆ ನೀರೇನು ಹಾಕೋದು ಬೇಡ, ಮೊಸರು ಹಾಕಿದೀವಲ್ಲ ಇಷ್ಟೇ ಸಾಕು. ಇದನ್ನು ನೀಟಾಗಿ ನೋಡಿ ಈ ಥರ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋದಕ್ಕೆ ಬಿಟ್ಬಿಡೋಣ. ಇದು ಚೆನ್ನಾಗಿ 10-15 ನಿಮಿಷ ಮ್ಯಾರಿನೇಟ್ ಆಗುತ್ತೆ, ಆಮೇಲೆ ಎಣ್ಣೆಲಿ ಕರೆದುಬಿಟ್ಟು ಅದಕ್ಕೆ ಮಿಕ್ಸ್ ಮಾಡೋಣ. ಇನ್ನೊಂದು 10 ನಿಮಿಷ ಬಿಟ್ಕೋಣ, ಈಗ ಹಿಂಗೆ ಸೆಟ್ ಆಗಲಿ. ಆಲೂಗಡ್ಡೆ ಬದಲು ಬೇಬಿ ಕಾರ್ನ್ ಹಾಕ್ಬೋದು, ಇಲ್ಲಾಂದರೆ ಮಶ್ರೂಮ್ ಹಾಕ್ಬೋದು, ಇಲ್ಲ ಅಂತ ಹೇಳಿದ್ರೆ ಗೋಬಿ ಹಾಕ್ಬೋದು, ಗೋಬಿ ಕಬಾಬ್ ಆಗುತ್ತೆ, ಆ ಥರ ನಿಮ್ಗೆ ಏನು ಬೇಕಾದ್ರೂ ಹಾಕೋಬೋದು. ಇವಾಗ ಇದನ್ನು ಬಿಸಿ ಬಿಸಿ ಎಣ್ಣೆ ಹಾಕಿ ಕರೆದುಬಿಡೋಣ ಒಂದ್ಸಲ. ನೋಡಿ, ಇಮಿಡಿಯೇಟಾಗಿ ಕೈ ಹಾಕ್ಬಿಡಿ, ಮಸಾಲೆ ಎಲ್ಲ ಹೊರಡ್ಕೊಂಬಿಡುತ್ತೆ. 1-2 ನಿಮಿಷ ಬಿಟ್ಟು ಕೈ ಹಾಕಿದ್ರೆ ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ತೆಗೆದುಬಿಡೋದು ಅಷ್ಟೇ. ಈಗ ಕಲರ್ ಆಲೂ ಕಬಾಬ್ ಸವಿಯಲು ಸಿದ್ಧ, ಆಲ್ಮೋಸ್ಟ್ ಎಲ್ಲ ನೀರೆಲ್ಲ ಡ್ರೈ ಆಗಿದೆ. ಈಗ ಇದನ್ನು ದಮ್ ಹಾಕ್ಬಿಡೋಣ. ಸಿ ಆಲೂ ಕಬಾಬ್ ರೆಡಿಯಾಗಿದೆ, ಈಗ ಆಲೂ ದಮ್ ಬಿರಿಯಾನಿಗೆ ಆಲೂಗಡ್ಡೆ ಕಬಾಬ್ ಮಾಡಿರೋದು ಹಾಕ್ಬಿಟ್ಟು ದಮ್ ಹಾಕ್ಬಿಟ್ಬಿಡೋಣ ನೋಡಿ. ಮದುವೆ

0: ಮನೆಗಳಲ್ಲಿ ಟೇಸ್ಟ್ ಮಾಡಿರ್ತಿರಲ್ಲ ಆಲೂ ಕಬಾಬ್, ಅದೇ ಇದು. ಸ್ನೇಹಿತರೆ, ಸ್ಪೆಷಲ್ ಐಟಮ್ ದಮ್ ಆಲೂ ಪಲಾವ್ ರೆಡಿಯಾಗಿದೆ.
1: ಸ್ನೇಹಿತರೆ, ಮದುವೆ ಮನೆಗಳಲ್ಲಿ ಹೋಟೆಲ್ಗಳಲ್ಲಿ ಮಾಡುವಂತಹ ಆಲೂ ದಮ್ ಪಲಾವನ್ನು ಹೇಗೆ ಮಾಡ್ಕೊಳ್ಬೇಕು ಮನೆಯಲ್ಲೇ ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಆರ್ ವಿ ಆರ್ ಕೇಟ್ರಿಂಗನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು. ಈ ರೀತಿಯ ಒಂದು ಪಲಾವ್ ಎಲ್ಲ ಮಾಡ್ಕೊಳ್ಲಿಕ್ಕೆ ಒಂದಿಷ್ಟು ಸಮಯ ಕೂಡ ಹಿಡಿಯುತ್ತೆ ಸ್ನೇಹಿತರೆ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನೀವು ಕೂಡ ಒಮ್ಮೆ ಈ ಆಲೂ ದಮ್ ಪಲಾವನ್ನು ಮಾಡ್ಕೊಳ್ಳಿ, ರುಚಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಈ ದಿನ ತರಕಾರಿ ಬಾತ್ ಜೊತೆಗೆ ಪಾಲಕ್ ಪಲಾವ್ ಹಾಗೆ ಆಲೂ ದಮ್ ಪಲಾವನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಂತಹ ವಿನಯ್ ಶ್ರೀನಿವಾಸ್ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಆರೋಗ್ಯವೆಂಬ ಸಂಪತ್ತು ನಿಮ್ದಾಗಲಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಯುವ ಶಕ್ತಿಗೆ ಮತ್ತು ಪ್ರತಿಭಾವಂತರಿಗೆ ಪ್ರೇರಣೆ ಕೊಟ್ಟ ಹಾಗೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಕರ್ನಾಟಕ ರಾಜ್ಯ ವಾಲ್ಮೀಕಿ ನಾಯಕರ ಯುವ ಪಡೆ ಶಿವಮೊಗ್ಗ ಜಿಲ್ಲಾ ಘಟಕ ಶಿವಮೊಗ್ಗದ ವತಿಯಿಂದ 2025-26 ಸಾಲಿನ ವಾಲ್ಮೀಕಿ ನಾಯಕ ಸಮುದಾಯ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿಭಾ ಪುರಸ್ಕಾರ ಪಡೆದ ವಿದ್ಯಾರ್ಥಿಗಳಲ್ಲಿ ಯಾರಿಗೆ ಯಾವ ಶಕ್ತಿ ದೇವರು ಕೊಟ್ಟಿದ್ದಾನೆ ಗೊತ್ತಿಲ್ಲ. ಮುಂದೆ ಅವರು ವಿಜ್ಞಾನಿ, ಐಪಿಎಸ್, ಐಎಎಸ್ ಅಥವಾ ಇನ್ನಿತರ ಹುದ್ದೆಗಳಲ್ಲಿ ಹೆಸರು ಮಾಡಿ ದೇಶಕ್ಕೆ ಕೀರ್ತಿ ತರಬಹುದು. ಅಬ್ದುಲ್ ಕಲಾಂನಂತಹ ನಮ್ಮ ದೇಶದ ಶ್ರೇಷ್ಠ ವಿಜ್ಞಾನಿಗಳು ಕಡು ಬಡತನದಲ್ಲಿಯೇ ಬೆಳೆದು ವಿವಿಧ ಸಾಧನೆ ಮಾಡಿ ವಿಶ್ವ ಶ್ರೇಷ್ಠರಾದವರು. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಹೆಣ್ಣು ಮಕ್ಕಳೇ ಹೆಚ್ಚಿನ ಸಾಧನೆ ಮಾಡುತ್ತಿದ್ದಾರೆ. ಲಿಂಗತ್ವ ಸಮಾನತೆ ಬಂದಿದೆ. ವಾಲ್ಮೀಕಿ ಮಹರ್ಷಿಯವರು ಬರೀ ವಾಲ್ಮೀಕಿ ಸಮಾಜದ ನಾಯಕರಲ್ಲ, ಸಮಾನತೆಯ ಸಮಾಜದ ಕೊಡುಗೆಯನ್ನ ನೀಡಿದವರು. ವಾಲ್ಮೀಕಿ ಮಹರ್ಷಿಗಳು ಅವರ ತತ್ವ ಸಿದ್ಧಾಂತವನ್ನ ನಾವು ಅಳವಡಿಸಿಕೊಳ್ಳಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಜೀವನದಲ್ಲಿ ಧೈರ್ಯ, ಆತ್ಮವಿಶ್ವಾಸ, ಕಠಿಣ ಸಾಧನೆ ಮತ್ತು ಕೌಶಲ್ಯವನ್ನ ಅಳವಡಿಸಿಕೊಳ್ಳಬೇಕು ಎಂದರು. ಒಂದು ಅಂಕಿ ಅಂಶದ ಪ್ರಕಾರ 2028 ಹೊತ್ತಿಗೆ ನಮ್ಮ ದೇಶದ ಅತಿ ಹೆಚ್ಚಿನ ಯುವಶಕ್ತಿ ಖಿನ್ನತೆಗೆ ಒಳಗಾಗುತ್ತಾರೆ ಎಂದು ಹೇಳಿದೆ. ರಾತ್ರಿ ಹೊತ್ತು ತಡವಾಗಿ ಮಲಗಿ ಬೆಳಗ್ಗೆ ತಡವಾಗಿ ಏಳುವುದು, ಆಧುನಿಕತೆಯ ಗೀಳಿಗೆ ಒಳಗಾಗಿ ಮೊಬೈಲ್ಗೆ ದಾಸರಾಗುವುದು, ಇದರಿಂದ ಖಿನ್ನತೆ ಪ್ರಮಾಣ ಹೆಚ್ಚುತ್ತಿದೆ. ವೈದ್ಯರ ನೆರವು ಪಡೆಯದೇ ಇರಬೇಕಾದರೆ ನಾವು ನಮ್ಮ ವಿಚಾರಧಾರೆಯನ್ನ ಬದಲಿಸಿ ದೇಶದಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಿದವರು ಮತ್ತು ಋಷಿ ಮುನಿಗಳ ವಿಚಾರಧಾರೆಯನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರ್ನಾಟಕ ರಾಜ್ಯ ವಾಲ್ಮೀಕಿ ನಾಯಕರ ಯುವ ಪಡೆ ಜಿಲ್ಲಾಧ್ಯಕ್ಷರಾದ ಆರ್ ಹರೀಶ್ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಎಸ್ಎನ್ ಚನ್ನಬಸಪ್ಪ, ಡಿಎಸ್ ಅರುಣ್, ಡಾಕ್ಟರ್ ಬಿ ಯೋಗೇಶ್ ಬಾಬು, ವಿಜಯಕುಮಾರ್, ಬಸವರಾಜ್ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಮುಂದಿನ ವಿವರ. ನಗರದ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಶರಾವತಿ ಮಹಿಳಾ ಮಂಡಳಿಯ 26ನೇ ವರ್ಷದ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ರೂಪಾ ಶಿವಕುಮಾರ್, ಕಾರ್ಯದರ್ಶಿಯಾಗಿ ಉಮಾ ಸುರೇಶ್, ಖಜಾಂಚಿಯಾಗಿ ಶ್ರೀಮತಿ ಕ್ಷಮಾ ವೆಂಕಟೇಶ್, ಉಪಾಧ್ಯಕ್ಷರಾಗಿ ಮಮತಾ ಶಿವಣ್ಣ ಹಾಗೂ ನಿರ್ದೇಶಕರುಗಳಾಗಿ ಅನಿತಾ ರವಿ, ಗೀತಾ ರಾಜಶೇಖರ್, ವಸುಂಧರಾ ಸುರೇಶ್, ಭಾಗ್ಯ ವೇದಮೂರ್ತಿ, ಶಿವಗಂಗಾ ಪ್ರಕಾಶ್, ಜ್ಯೋತಿ ಪ್ರಕಾಶ್ ಆಯ್ಕೆಯಾಗಿದ್ದಾರೆ. ಗೌರವಾಧ್ಯಕ್ಷರಾಗಿ ಪುಷ್ಪ ಎಸ್ ಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಿದರು. ಶಶಿಕಲಾ, ವೀಣಾ, ಹರ್ಷ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ನಗರದ ಆಟೋ ಕಾಂಪ್ಲೆಕ್ಸ್ ಮಾಲೀಕರ ಸಂಘದ ಗೌರವಾಧ್ಯಕ್ಷರಾಗಿ ದಯಾನಂದ್ ಅವರ ಜನ್ಮ ದಿನಾಚರಣೆಯನ್ನ ಆಟೋ ಕಾಂಪ್ಲೆಕ್ಸ್ನಲ್ಲಿ ಮಾಲೀಕರ ಸಂಘದ ಕಚೇರಿಯಲ್ಲಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಚಿನ್ನಪ್ಪ, ಕಾರ್ಯದರ್ಶಿ ಚಂದ್ರಶೇಖರ್, ಸಹ ಕಾರ್ಯದರ್ಶಿ ವೆಂಕಟೇಶ್ ಪ್ರಕಾಶ್ ಮುಂತಾದವರು ಉಪಸ್ಥಿತರಿದ್ದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ರೋಟರಿ ಕ್ಲಬ್ ಶಿವಮೊಗ್ಗ ಇದರ 2026-27 ಸಾಲಿನ ಪದಗ್ರಹಣ ಸಮಾರಂಭವು ಜುಲೈ 1, 2026 ಸಂಜೆ 7 ಗಂಟೆಗೆ ಸವಳಂಗ ರಸ್ತೆಯಲ್ಲಿರುವ ರೋಟರಿ ಯುವ ಕೇಂದ್ರದಲ್ಲಿ ಆಯೋಜಿಸಲಾಗಿದೆ. ಈ ಸಮಾರಂಭದಲ್ಲಿ ಗೋಪಿನಾಥ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು. ಕಾರ್ಯಕ್ರಮದಲ್ಲಿ ಶೈಲನ್ ಬಾಬು ಕೆಎಸ್ ಅವರು ಕಾರ್ಯದರ್ಶಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ ನಿಯೋಜಿತ ಅಧ್ಯಕ್ಷರಾದ ಗೋಪಿನಾಥ್ ಇವರು ಮಾತನಾಡುತ್ತಾ, ಪದಗ್ರಹಣ ಅಧಿಕಾರಿಯಾಗಿ PDG ರೋಟೇರಿಯನ್ ಕೇಶವ್ ಕಾರ್ಯನಿರ್ವಹಿಸಲಿದ್ದು, ನಿಯೋಜಿತ ಜಿಲ್ಲಾ ಗವರ್ನರ್ ರೋಟೇರಿಯನ್ ವಸಂತ್ ಹೋಬಳಿದಾರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಸಹಾಯಕ ಗವರ್ನರ್ ತೀರ್ಥಯ್ಯ, ಲೆಫ್ಟಿನೆಂಟ್ ರೇಣುಕಾರಾಧ್ಯ ಹಾಗೂ ಗಣ್ಯರು ಉಪಸ್ಥಿತರಿರುವರು. ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆಯ 2026 ಧ್ಯೇಯ ವಾಕ್ಯವಾದ ಶಾಶ್ವತ ಪರಿಣಾಮ ಸೃಷ್ಟಿಸೋಣ ಎಂಬ ಕರೆಗೆ ಸ್ಪಂದಿಸಿ ರೋಟರಿ ಕ್ಲಬ್ ಶಿವಮೊಗ್ಗವು ಹಲವಾರು ಜನಪರ ಯೋಜನೆಗಳನ್ನು ಹಮ್ಮಿಕೊಳ್ಳಲು ನಿರ್ಧರಿಸಿದೆ. ಮುಖ್ಯವಾಗಿ ಶೂನ್ಯ ತ್ಯಾಜ್ಯ, ತ್ಯಾಜ್ಯ ವಿಂಗಡಣೆ, ಮರುಬಳಕೆ, ಗೊಬ್ಬರ ತಯಾರಿಕೆ ಹಾಗೂ ಸ್ವಚ್ಛ ಪರಿಸರ ನಿರ್ಮಾಣಕ್ಕೆ ಮಾದರಿ ವಾರ್ಡ್ ಅಭಿವೃದ್ಧಿ, ಜೊತೆಗೆ ರೋಟರಿ ಟ್ರಾಫಿಕ್ ತರಬೇತಿ ಉದ್ಯಾನವನ ಉದ್ಘಾಟನೆ, ಮಕ್ಕಳಿಗೆ ಸಂಚಾರ ನಿಯಮಗಳ ಬಗ್ಗೆ ಪ್ರಾಯೋಗಿಕ ಅರಿವು ಮೂಡಿಸುವ ವಿನೂತನ ಯೋಜನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಆಶಾ ಕಿರಣ ಯೋಜನೆ ವಿಶೇಷ ಚೇತನ ಮಕ್ಕಳ ಶಿಕ್ಷಣ ತರಬೇತಿ ಹಾಗೂ ಅಭಿವೃದ್ಧಿಗೆ

ನಿರಂತರ ಬೆಂಬಲ, ಪರಿಸರ ಮತ್ತು ತ್ಯಾಜ್ಯ ನಿರ್ವಹಣೆ, ಮರ ನೆಡುವಿಕೆ, ಕೆರೆ ಸಂರಕ್ಷಣೆ, ಪ್ಲಾಸ್ಟಿಕ್ ಮುಕ್ತ ಅಭಿಯಾನ ಹಾಗೂ ಪರಿಸರ ಜಾಗೃತಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುವುದು. ಹಾಗೆ ನೀರು ಮತ್ತು ನೈರ್ಮಲ್ಯ ಕಾರ್ಯಕ್ರಮಗಳು, ಶಾಲೆಗಳು ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಬಗ್ಗೆ ಹಾಗೂ ಸ್ವಚ್ಛತಾ ಸೌಲಭ್ಯಗಳ ಅಭಿವೃದ್ಧಿ, ಯುವಜನ ಸಬಲೀಕರಣ ಹಾಗೂ ಕೌಶಲಾಭಿವೃದ್ಧಿ, ವೃತ್ತಿ ಮಾರ್ಗದರ್ಶನ, ಕೌಶಲ ತರಬೇತಿ ಹಾಗೂ ನಾಯಕತ್ವ ಅಭಿವೃದ್ಧಿಯಂತಹ ಕಾರ್ಯಕ್ರಮಗಳನ್ನು ಈ ವರ್ಷದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಮುಂದಿನ ವಿವರ. ನಿಲಾಸ್ ಅಕಾಡೆಮಿ ಶಿವಮೊಗ್ಗ, ಇವರು ಕೆಪಿಎಸ್ಸಿ, ನೀಟ್, ಜೆಇಇ, ಸಿಇಟಿ ಮತ್ತು ಎಲ್ಲ ರೀತಿಯ ಸ್ಪರ್ಧಾತ್ಮಕ ಮತ್ತು ಪ್ರವೇಶ ಪರೀಕ್ಷೆಗಳಿಗೆ ಗುಣಮಟ್ಟದ ತರಬೇತಿ ನೀಡುವ ಸಂಸ್ಥೆಯನ್ನು ಶಿವಮೊಗ್ಗದಲ್ಲಿ ಪ್ರಾರಂಭಿಸಿದ್ದು, ಇದರ ಉಚಿತ ಕಾರ್ಯಾಗಾರವು ಜುಲೈ 5 ಕಮಲ ನೆಹರು ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ ನೀಲಾಸ್ ಅಕಾಡೆಮಿಯ ವೀರೇಂದ್ರ ನಾಯಕ್ ಕೊನಗವಳ್ಳಿ ಇವರು ಮಾತನಾಡುತ್ತಾ, ಮೊದಲನೇ ಪ್ರಯತ್ನದಲ್ಲಿಯೇ 5 ತರಗತಿಯ ವಿದ್ಯಾರ್ಥಿಗಳಿಗೆ 6 ತರಗತಿಯ ಪ್ರವೇಶಕ್ಕಾಗಿ ನಡೆಯುವ ನವೋದಯ, ಮುರಾರ್ಜಿ ದೇಸಾಯಿ ಸೈನಿಕ ಶಾಲೆ ಮತ್ತು ಪ್ರತಿಷ್ಠಿತ ವಸತಿ ಶಾಲೆಗಳ ಪ್ರವೇಶಕ್ಕೆ ಪರೀಕ್ಷೆಗೆ ತರಬೇತಿಯನ್ನು ಆರಂಭಿಸಲಾಗಿದೆ ಎಂದರು. ಇದರ ಪ್ರಯುಕ್ತ ವಿದ್ಯಾರ್ಥಿಗಳು ಸಾಮಾನ್ಯ ಜ್ಞಾನ, ಮಾನಸಿಕ ಸಾಮರ್ಥ್ಯಗಳನ್ನು ಸ್ವತಃ ಪರೀಕ್ಷಿಸಿಕೊಳ್ಳಲು ಒಂದು ಅವಕಾಶವನ್ನು ನೀಡಲಾಗಿದೆ. ಅದುವೇ ನಿಲಾಸ್ ನವೋದಯ ಟ್ಯಾಲೆಂಟ್ ಟೆಸ್ಟ್. ಈ ಪರೀಕ್ಷೆಯನ್ನ 4 ಮತ್ತು 5 ತರಗತಿಯ ವಿದ್ಯಾರ್ಥಿಗಳು ಬರೆಯುವುದಕ್ಕೆ ಅರ್ಹರಿರುತ್ತಾರೆ. ಪರೀಕ್ಷೆಯು ಗಣಿತ, ಇಂಗ್ಲಿಷ್, ಸಮಾಜ ವಿಜ್ಞಾನ, ಸಾಮಾನ್ಯ ಜ್ಞಾನ, ಮಾನಸಿಕ ಸಾಮರ್ಥ್ಯಗಳನ್ನು ಅಳವಡಿಸಿಕೊಂಡಿರುವ ಬಹು ಆಯ್ಕೆಯ 100 2 ಗಂಟೆಯ ಪರೀಕ್ಷೆ. ಸಮಯ ಬೆಳಿಗ್ಗೆ 11:00 to 1:00 ಆಗಿದ್ದು, ಜುಲೈ 5 ಭಾನುವಾರ ಕಮಲ ನೆಹರು ಮಹಿಳಾ ಕಾಲೇಜ್ ಶಿವಮೊಗ್ಗ ಇಲ್ಲಿ ನಡೆಸಲಾಗುವುದು. ಪರೀಕ್ಷೆಯಲ್ಲಿ ಮೊದಲು ಬಂದ 5 ಟಾಪರ್ ವಿದ್ಯಾರ್ಥಿಗಳಿಗೆ ವಿಲಾಸ್ ಅಕಾಡೆಮಿ ವತಿಯಿಂದ ಉಚಿತ ತರಬೇತಿ ನೀಡಲಾಗುವುದು. 2026-27 ಸಾಲಿನ ತರಬೇತಿಗಳು ಪ್ರಾರಂಭವಾಗಿದ್ದು, ಜುಲೈ 12 ತರಗತಿಗಳು ಪ್ರಾರಂಭವಾಗಲಿವೆ. ಗ್ರಾಮೀಣ ಮಧ್ಯಮ ಮಕ್ಕಳ ಪಾಲಿಗೆ ವರದಾನವಾಗಿರುವ ಈ ವಸತಿ ಶಾಲೆಗಳ ಸದುಪಯೋಗವನ್ನು ಪ್ರತಿಯೊಬ್ಬ ಪೋಷಕರು ವಿದ್ಯಾರ್ಥಿಗಳು ಪಡೆಯುವಂತೆ ಕೋರಲಾಗಿದೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಹೋಗದ ಯಾವುದೋ ಹೊರಗಿನ ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
1: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
0: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
1: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
0: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
2: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿಯಿಂದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಇವರಿಂದ 251ನೇ ತಿಂಗಳ ಸಾಹಿತ್ಯ ಹುಣ್ಣಿಮೆ ಕಾರ್ಯಕ್ರಮವನ್ನ ಇಂದು ಸಂಜೆ 5:30 ಕುವೆಂಪು ರಂಗಮಂದಿರದಲ್ಲಿ ನಡೆಯಲಿದೆ. ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಡಿ ಮಂಜುನಾಥ್ ಇವರು ಮಾತನಾಡುತ್ತಾ, ಆದಿಚುಂಚನಗಿರಿ ಮಠದ ಪ್ರಸನ್ನನಾಥ ಸ್ವಾಮೀಜಿಗಳು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಲಿದ್ದಾರೆ. ಉದ್ಘಾಟನೆಯನ್ನ ಚಿತ್ರನಟ ಸುಚೇಂದ್ರ ಪ್ರಸಾದ್ ನೆರವೇರಿಸುವರು. ಕೆಎಸ್ ಈಶ್ವರಪ್ಪ ಮತ್ತು ಕೆಇ ಕಾಂತೇಶ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಡಿ ಮಂಜುನಾಥ್ ವಹಿಸುವರು. ಉದ್ಯಮಿ ಟಿಆರ್ ಅಶ್ವಥ್ ನಾರಾಯಣ್ ಶೆಟ್ಟಿ ಅವರನ್ನ ಅಭಿನಂದಿಸಲಾಗುವುದು. ಸನ್ ಸ್ಪೆಷಾಲಿಟಿ ಆಸ್ಪತ್ರೆ ತಿಲಕ್ ನಗರದ ಡಾಕ್ಟರ್ ಆಕಾಶ್, ಉದ್ಯಮಿ ಉಮೇಶ್ ಆರಾಧ್ಯ, ರಾಮಕೃಷ್ಣ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಶೋಭಾ ವೆಂಕಟರಮಣ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ದೂರದರ್ಶನದ ಹಾಸ್ಯ ಕಲಾವಿದರಾದ ಉಮೇಶ್ ಗೌಡ, ಕವಿತಾ ಉಂಬ್ಳೆಬೈಲ್, ಬಿಟಿ ಅಂಬಿಕಾ, ಲೀಲಾವತಿ, ಯುವರಾಜ್ ಕೆಎನ್, ರಮೇಶ್ ಶಂಕರಘಟ್ಟ ಮೊದಲಾದವರು ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಿದ್ದಾರೆ. ನಾಡಗೀತೆ, ಸಮೂಹ ಗಾಯನ, ಜನಪದ ಹಾಡು, ನೃತ್ಯ, ಹನಿಗವನ ಮೊದಲಾದ ಕಾರ್ಯಕ್ರಮಗಳು ನಡೆಯಲಿವೆ. ನಂತರ ವೀಣಾ ಬನ್ನಂಜೆ ಕೃತಿ ಆಧಾರಿತ ನನ್ನ ಪಿತಾಮಹ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ತಿಳಿಸಿದರು. ಮುಂದಿನ ವಿವರ. ಪರಿಸರದ ಬಗ್ಗೆ ವಿಶೇಷ ಕಾಳಜಿ ಹೊಂದಿರುವ ವಿನೋಬ ನಗರದ ನಿವಾಸಿ ಎಸ್ವಿ ಚಂದ್ರಕಲಾ ಅವರಿಗೆ ಸಮನ್ವಯ ಟ್ರಸ್ಟ್ ವತಿಯಿಂದ ಪರಿಸರ ಕುಟುಂಬ ಪ್ರಶಸ್ತಿ ನೀಡಿ ಅಭಿನಂದಿಸಲಾಯಿತು. ಸಮನ್ವಯ ಟ್ರಸ್ಟ್ ನೇತೃತ್ವ ಹಾಗೂ ಐಎಎಸ್ ಅಧಿಕಾರಿ ಕೆಎಸ್ ದಯಾನಂದ್ ಮಾರ್ಗದರ್ಶನದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿನ ಪರಿಸರ ಸ್ನೇಹಿ ಕುಟುಂಬಗಳನ್ನು ಗುರುತಿಸಿ ಪರಿಸರ ಪ್ರಶಸ್ತಿ ನೀಡುವ ಮೂಲಕ ಗೌರವಿಸುವ ಕೆಲಸವನ್ನು ಟ್ರಸ್ಟ್ ವತಿಯಿಂದ ನಿರಂತರವಾಗಿ ಮಾಡಿಕೊಂಡು ಬರಲಾಗುತ್ತಿದೆ. ಎಸ್ವಿ ಚಂದ್ರಕಲಾ ಅವರು ಮನೆ ಆವರಣದಲ್ಲಿ ಸುಂದರವಾದ ಪರಿಸರ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಮನೆ ಆವರಣದಲ್ಲಿ ಅತ್ಯಂತ ಉತ್ತಮ ಪರಿಸರ ನಿರ್ಮಿಸಿದ್ದಾರೆ. ಪಕ್ಷಿಗಳಿಗೆ ಅನುಕೂಲ ಆಗುವ ಹಣ್ಣಿನ ಗಿಡಗಳನ್ನು ನೆಟ್ಟು ಪೋಷಿಸಿದ್ದಾರೆ. ಆಯುರ್ವೇದ ಗಿಡಗಳನ್ನ ಬೆಳೆಸಿದ್ದಾರೆ. ಚಂದ್ರಕಲಾ ಅವರು ಬೋನ್ಸಾಯಿ ಗಿಡಗಳನ್ನ ವರ್ಷದಿಂದಲೇ ಬೆಳೆಸಿಕೊಂಡು ಬಂದಿದ್ದು 35-40 ವರ್ಷದ ಆಲದ ಮರ ಸೇರಿದಂತೆ ವೈವಿಧ್ಯ ರೀತಿಯ ಬೋನ್ಸಾಯಿ ಗಿಡಗಳನ್ನ ಪಾಟ್ಗಳಲ್ಲಿ ಬೆಳೆಸಿ ಪೋಷಿಸುತ್ತಿದ್ದಾರೆ. ಬೋನ್ಸಾಯಿ ಗಿಡಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿ ಬೆಳೆಸಲು ಪ್ರೋತ್ಸಾಹಿಸುತ್ತಿದ್ದಾರೆ. ಸಮನ್ವಯ ಟ್ರಸ್ಟ್ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಸಮನ್ವಯ ಕಾಶಿ ನೇತೃತ್ವದ ತಂಡವು ಶಿವಮೊಗ್ಗದ ಪರಿಸರ ಸ್ನೇಹಿ ಕುಟುಂಬಗಳನ್ನ ಗುರುತಿಸಿ ಗೌರವಿಸುವ ವಿಶೇಷ ಕಾರ್ಯಕ್ರಮವನ್ನು ನಡೆಸುತ್ತಿದೆ. ಮುಂದಿನ ವಿವರ. ಜುಲೈ 1 ಶಿವಮೊಗ್ಗ ಕೆಇಬಿ ಕಾಲೋನಿ ಕಲ್ಲಹಳ್ಳಿಯ ವಿನೋಬ ನಗರದಲ್ಲಿರುವ ಮಾಧವ ನೆಲೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ಹೆಣ್ಣು ಮಕ್ಕಳಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ರಿಯಾಯಿತಿ ದರದಲ್ಲಿ ಹೊಲಿಗೆ ಶಿಕ್ಷಣ ತರಬೇತಿ ಆರಂಭಿಸಲಾಗುತ್ತಿದೆ. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9019723734 ಈ ನಂಬರನ್ನ ಸಂಪರ್ಕಿಸಬಹುದು. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾಯಿರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೇ ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ,
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
7: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
8: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
10: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
11: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
10: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
11: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
10: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
11: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
10: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
11: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449864798.
6: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
9: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
0: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
12: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ.
13: ಕೇಳು ಕೇಳು ಕೇಳು ಜಾಣ,

0: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ನಿದ್ರೆಯಲ್ಲೂ ನಗಿಸಬಹುದು, ಮಂಗಗಳಲ್ಲಿ ಮೆನೋಪಾಸ್, ಐನ್ಸ್ಟೈನ್, ಅಡುಗೆ ಮನೆ ಮತ್ತು ಚಂಡಮಾರುತ, ಹಾಗೂ ವಾರದ ವಿಜ್ಞಾನಿ ಕಾರ್ಲ್ ಜೆರಾಸಿ.
1: ನಿದ್ರೆಯಲ್ಲೂ ನಗಿಸಬಹುದು, ತೂಕಡಿಸಿ ತೂಕಡಿಸಿ ಬೀಳದಿರು ತಮ್ಮ ಎನ್ನುವ ಹಾಡು ಎಷ್ಟು ಪ್ರಸಿದ್ಧ ಎಂದರೆ, ನಿದ್ರೆಯ ವಿಷಯ ಬಂದಾಗಲೆಲ್ಲ ಇದನ್ನು ನೆನಪಿಸಿಕೊಳ್ಳಲೇಬೇಕು. ನಿದ್ರೆ ಎನ್ನುವುದು ನಮ್ಮ ಬದುಕಿಗೆ ಅವಶ್ಯ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಆದರೂ ಈ ಬದುಕಿನ ಅವಶ್ಯ ಚಟುವಟಿಕೆಯ ಬಗ್ಗೆ ನಮಗೆ ಗೊತ್ತಿರುವುದಕ್ಕಿಂತಲೂ ನಿಗೂಢವಾದದ್ದೇ ಹೆಚ್ಚು. ಇದಕ್ಕೆ ಉದಾಹರಣೆ ಮೊನ್ನೆ ನೇಚರ್ ನ್ಯೂರೋಸೈನ್ಸ್ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಒಂದು ಸಂಶೋಧನೆ. ಫ್ರಾನ್ಸಿನ ಪ್ಯಾರಿಸ್ನಲ್ಲಿರುವ ಮಿದುಳು ಸಂಶೋಧನಾ ಸಂಸ್ಥೆ ಇನ್ಸ್ಟಿಟ್ಯೂಟ್ ಡೆ ಸರ್ಬಿಯೆ ವಿಜ್ಞಾನಿ ಡೆಲ್ಫಿನ್ ಒಡಿಯೆ ಮತ್ತು ಸಂಗಡಿಗರು ಗಾಢ ನಿದ್ರೆಯಲ್ಲಿರುವವರು ಕೂಡ ಮಾತುಗಳನ್ನು ಕೇಳಿಸಿಕೊಳ್ಳಬಲ್ಲರು, ಅಷ್ಟೇ ಅಲ್ಲ ಕೇಳಿದ ಮಾತಿಗೆ ತಕ್ಕಂತೆ ನಡೆದುಕೊಳ್ಳಬಲ್ಲರು ಎಂದು ತೋರಿಸಿದೆ. ನಿದ್ರೆ ಎಂದರೆ ಒಂದು ಬಗೆಯಲ್ಲಿ ಚಟುವಟಿಕೆಯೇ ಇಲ್ಲದ ಅವಸ್ಥೆ, ಕೆಲವರು ತಾತ್ಕಾಲಿಕ ಸಾವು ಎಂದು ಕೂಡ ಹೇಳುವುದುಂಟು. ನಿದ್ರೆಯ ವೇಳೆ ದೇಹಕ್ಕೆ ಅವಶ್ಯಕವಾದ ಉಸಿರಾಟ, ರಕ್ತ ಪರಿಚಲನೆ ಮೊದಲಾದ ಕೆಲವು ಚಟುವಟಿಕೆಗಳ ಹೊರತಾಗಿ ಪ್ರಜ್ಞಾವಂತ ನಡವಳಿಕೆಗಳು ಯಾವುವು ಇರುವುದಿಲ್ಲ. ಅಂದರೆ ಗಾಢ ನಿದ್ರೆಯಲ್ಲಿರುವವರಿಗೆ ಸುತ್ತಮುತ್ತಲಿನ ಪರಿಸರದ ಪ್ರಜ್ಞೆ ಇರುವುದೇ ಇಲ್ಲ, ಹಾಗೆಯೇ ಸಂವೇದನೆಗಳೂ ಕಡಿಮೆಯಾಗಿರುತ್ತವೆ. ಇದು ಸಾಮಾನ್ಯ ನಂಬಿಕೆ. ಆದರೆ ನಿದ್ರೆ ಎನ್ನುವುದು ಒಂದೇ ತೆರನಾದ ಸ್ಥಿತಿಯಲ್ಲ. ಒಂದೇ ರಾತ್ರಿಯಲ್ಲಿ ಹಲವು ಬಗೆಯ ನಿದ್ರಾವಸ್ಥೆಯನ್ನು ನಾವು ಅನುಭವಿಸುತ್ತೇವಂತೆ. ಇವು ಸಾಮಾನ್ಯವಾಗಿ ಮಿದುಳಿನ ಚಟುವಟಿಕೆಗಳಿಗೆ ಸಂಬಂಧಿಸಿದವು. ಈ ಚಟುವಟಿಕೆಗಳಲ್ಲಿ ಎರಡು ಬಗೆ ಇವೆ. ಒಂದು ಸ್ಥಿತಿಯಲ್ಲಿ ನಾವು ಕನಸು ಕಾಣುತ್ತೇವೆ, ಇದನ್ನು REM ನಿದ್ರೆ ಎನ್ನುತ್ತೇವೆ. ಅಂದರೆ ಈ ಅವಸ್ಥೆಯಲ್ಲಿ ಮುಚ್ಚಿದ ಕಣ್ಣಿನ ಗುಡ್ಡೆಗಳು ತೀವ್ರವಾಗಿ ಚಲಿಸುತ್ತಿರುತ್ತವೆ. ಆದರೆ ಇನ್ನೊಂದು ಸ್ಥಿತಿ ಇದೆ, ಅದನ್ನು non-REM ಅಥವಾ non-rapid eye movement ಅನ್ನುತ್ತಾರೆ. ಈ ಸ್ಥಿತಿಯಲ್ಲಿ ಮುಚ್ಚಿದ ರೆಪ್ಪೆಗಳ ಹಿಂದೆ ಇರುವ ಕಣ್ಣು ಗುಡ್ಡೆಗಳು ತಟಸ್ಥವಾಗಿರುತ್ತವೆ. ಇವೆರಡು ನಿದ್ರಾವಸ್ಥೆಯಲ್ಲಿ ನಮ್ಮ ಮೆದುಳಿನ ಎರಡು ಸ್ಥಿತಿಗಳ ಸೂಚಿಗಳು ಎನ್ನುವುದು ವಿಜ್ಞಾನಿಗಳ ತರ್ಕ. ಏಕೆಂದರೆ REM ಸ್ಥಿತಿಯಲ್ಲಿರುವಾಗ ಮಿದುಳಿನ ಕೆಲವು ಭಾಗಗಳಲ್ಲಿ ವಿದ್ಯುತ್ ಚಟುವಟಿಕೆ ತೀವ್ರವಾಗುವುದನ್ನು ಕಾಣಲಾಗಿದೆ. ಸ್ಥಿತಿ ಯಾವುದೇ ಇರಲಿ, ನಿದ್ರಾವಸ್ಥೆಯಲ್ಲಿ ನಮ್ಮ ಸಂವೇದನೆಗಳು ಬಹಳ ಕ್ಷೀಣವಾಗಿರುತ್ತವೆ. ಎಚ್ಚರವಿರುವಾಗ ಸೊಳ್ಳೆ ಗುಯಿಗುಡುವುದನ್ನು ಕೇಳಿಯೇ ಗಾಬರಿಯಾಗುವವರಿಗೆ ಗಾಢ ನಿದ್ರೆಯಲ್ಲಿರುವಾಗ ಸೊಳ್ಳೆ ಕಚ್ಚಿದ್ದು ಗೊತ್ತೇ ಆಗುವುದಿಲ್ಲ, ಕುಂಭಕರ್ಣನಂತೆ ನಿದ್ರೆ ಮಾಡುತ್ತಿದ್ದಾನೆ ಎನ್ನುವ ಸ್ಥಿತಿ. ಏನೇ ಗಲಾಟೆ ಮಾಡಿದರೂ ಅದಕ್ಕೆ ಪ್ರತಿಕ್ರಿಯೆ ತೋರದೆ ಹೋಗುತ್ತಾರೆ. ಆದರೆ ಸಂವೇದನೆಗಳು ಸಂಪೂರ್ಣವಾಗಿ ಕಾಣೆಯಾಗಿರುವುದಿಲ್ಲ ಎನ್ನುವುದು ನಿಜ. ಇತ್ತೀಚಿನ ಸಂಶೋಧನೆಗಳು ನಿದ್ರೆಯ ವೇಳೆ, ಅದರಲ್ಲಿಯೂ REM ನಿದ್ರೆಯ ವೇಳೆ, ವ್ಯಕ್ತಿಗಳು ಕೇಳಿದ ಪದಗಳನ್ನು ಎದ್ದ ಮೇಲೆಯೂ ನೆನಪಿಡುತ್ತಾರೆ ಎಂದು ಸೂಚಿಸಿವೆ. ಹಾಗೆಯೇ ಆ ಅರೆ ಪ್ರಜ್ಞಾವಸ್ಥೆಯಲ್ಲಿಯೂ ಸ್ವಲ್ಪ ಕಲಿಕೆ ಸಾಧ್ಯ ಎಂದು ತಿಳಿದಿದೆ. ಆದರೆ ಈ ಎಲ್ಲ ಚಟುವಟಿಕೆಗಳು ಕೂಡ ವ್ಯಕ್ತಿ ತಿಳಿದೇ ಮಾಡಿರುವುದಿಲ್ಲ, ತಿಳಿಯದೆಯೇ ಕಲಿತಿರುವ ಸಂವೇದಿಸಿರುವ ಸಂಗತಿಗಳು. ಹಾಗಿದ್ದರೆ ನಿದ್ರಾವಸ್ಥೆಯಲ್ಲಿ ಯಾರಿಗೂ ಪ್ರಜ್ಞೆ ಇರುವುದಿಲ್ಲವೇ? ಕೆಲಸಗಳನ್ನು ಮಾಡುವ ಸಾಮರ್ಥ್ಯ ಸಂಪೂರ್ಣ ಕುಂದುತ್ತದೆಯೇ? ಇದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಹುಡುಕಲು ಒಡಿಯೆ ಮತ್ತು ಸಂಗಡಿಗರು ಹಲವು ಪ್ರಯೋಗಗಳನ್ನು ಮಾಡಿದ್ದಾರೆ. ಹಗಲು ಹೊತ್ತೆ ಹಲವು ಬಾರಿ ನಿದ್ರೆಗೆ ಜಾರುವ ನಾರ್ಕೋಲೆಪ್ಸಿ ಎನ್ನುವ ನಿದ್ರಾರೋಗದಿಂದ ಬಳಲುವವರು ಹಾಗೂ ಆರೋಗ್ಯವಂತರು ಇಬ್ಬರನ್ನು ಪ್ರಯೋಗಕ್ಕೆ ಒಳಪಡಿಸಿದ್ದಾರೆ. ನಾರ್ಕೋಲೆಪ್ಸಿಯಿಂದ ನರಳುವವರು ಎಚ್ಚರವಾಗಿರುವಾಗಲೇ ನಡು ನಡುವೆ ನಿದ್ರೆಗೆ ಜಾರುವುದುಂಟು. ಅದು ಗಾಢ ನಿದ್ರೆ. ಅದು ವಿಧಾನಸಭೆಯೇ ಇರಬಹುದು, ನ್ಯಾಯಾಲಯವೇ ಇರಬಹುದು. ಹೀಗೆ ತಟಕ್ಕನೆ ನಿದ್ರೆಗೆ ಜಾರುವ ರೋಗ ಹಲವರಿಗೆ ಇರುತ್ತದೆ. ಈ ಅವಸ್ಥೆಯಲ್ಲಿ ಅವರು ಏನನ್ನು ಕೇಳಲಾರರು, ಏನನ್ನು ಮಾಡಲಾರರು ಎಂದು ಹೇಳಲಾಗಿತ್ತು. ಹೀಗಾಗಿ ಅಂತಹ 27 ವ್ಯಕ್ತಿಗಳನ್ನು ODA ತಂಡ ಪರೀಕ್ಷಿಸಿತು. ಅವರು ನಿದ್ರೆಗೆ ಜಾರುವ ಸಮಯದಲ್ಲಿ, ಅದರಲ್ಲಿಯೂ ಗಾಢ ನಿದ್ರೆಗೆ ಜಾರಿದ ಸಮಯದಲ್ಲಿ ಕೆಲವು ಆದೇಶಗಳನ್ನು ನೀಡಿತು. ಈ ಆದೇಶಗಳನ್ನು ಅವರು ಪಾಲಿಸುತ್ತಾರೆಯೋ ಇಲ್ಲವೋ, ನಿದ್ರೆಯ ಯಾವ ಸ್ಥಿತಿಯಲ್ಲಿ ಆದೇಶಗಳನ್ನು ಅವರು ಪಾಲಿಸುತ್ತಾರೆ, ಗಾಢ ನಿದ್ರೆಯ ವೇಳೆಯೋ ಅಥವಾ ಹಗುರವಾಗಿ ನಿದ್ರಿಸುವ ವೇಳೆಯೋ ಎಂಬ ಪ್ರಶ್ನೆಗಳನ್ನು ಈ ಪ್ರಯೋಗಗಳು ಗುರಿಯಾಗಿಟ್ಟುಕೊಂಡಿದ್ದವು. ಗಾಢ ನಿದ್ರೆಯೋ ಹಗುರವಾದ ನಿದ್ರೆಯೋ, ಒಟ್ಟಾರೆ ನಿದ್ರಿಸುವ ವೇಳೆಯಲ್ಲಿ ನಿರ್ದೇಶಗಳನ್ನು ಕೇಳಿದರೂ ಕೂಡ ತಕ್ಷಣವೇ ಪ್ರತಿಕ್ರಿಯಿಸಲು ಆಗುವುದಿಲ್ಲ. ಏಕೆಂದರೆ ಕೈಕಾಲುಗಳ ಸ್ನಾಯುಗಳು ನಿದ್ರಾವಸ್ಥೆಯಲ್ಲಿ ಸಡಿಲವಾಗಿ ಬಿಟ್ಟಿರುತ್ತವೆ. ಹೀಗಾಗಿ ಹಾವು ಬಂದು ಓಡು ಎಂದರೆ ತಕ್ಷಣವೇ ಎದ್ದು ಓಡಲಾಗುವುದಿಲ್ಲ. ಸೊಳ್ಳೆ ಕಚ್ಚಿದರೂ ಅದನ್ನು ಓಡಿಸಲಾಗುವುದಿಲ್ಲ. ಅಂದ ಮೇಲೆ ನಿರ್ದೇಶಗಳನ್ನು ಹೇಗೆ ಪಾಲಿಸಿದರು? ಇದಲ್ಲವೇ ಸಂದೇಹ. ಇದಕ್ಕಾಗಿ ಓಡಿಯೇ ತಂಡ ಕೇವಲ ಮುಖಭಾವಗಳನ್ನಷ್ಟೇ ಬದಲಿಸುವ ಆದೇಶಗಳನ್ನು ನೀಡಿದರು. ಒಂದು ಹುಬ್ಬುಗಂಟಿಕ್ಕಲು ಹೇಳುತ್ತಿತ್ತು ಅಥವಾ ಮುಗುಳುಗಲು ಹೇಳುತ್ತಿತ್ತು. ಈ ಸಂದರ್ಭಗಳಲ್ಲಿ ಕೇವಲ ಹಣೆಯ ಇಲ್ಲವೇ ದವಡೆಯ ಮೇಲ್ಭಾಗದ ಝೈಗೋಮ್ಯಾಟಿಸ್ ಎನ್ನುವ ಸ್ನಾಯುವಷ್ಟೇ ಚಲಿಸಬೇಕು. ಈ ಮುಖದ ಸ್ನಾಯು ಸಾಮಾನ್ಯವಾಗಿ ನಿದ್ರಾವಸ್ಥೆಯಲ್ಲಿಯೂ ಬಿಗಿಯಾಗಿಯೇ ಇರುವುದು ತಿಳಿದಿತ್ತು. ಹೀಗಾಗಿ ಈ ಸ್ನಾಯುಗಳ ಚಲನೆಯನ್ನಷ್ಟೇ ಇವರು ನಿರ್ದೇಶಿಸಿದರು. ಈ ನಿರ್ದೇಶಗಳನ್ನು ನೀಡುವಾಗಲೂ ನಡು ನಡುವೆ ಅಸ್ಪಷ್ಟವಾದ ಅಥವಾ ಆದೇಶಗಳಿಗೆ ಬಳಸಿದ ಪದದಂತೆಯೇ ಕೇಳಿಸುವ ಅರ್ಥವಿಲ್ಲದ ಪದಗಳನ್ನೂ ಬಳಸಿದರು. ಹೀಗೆ ನಿಜವಾಗಿಯೂ ಆದೇಶಗಳನ್ನು ಅವರು ಪಾಲಿಸಿದರೋ ಇಲ್ಲವೋ ಎನ್ನುವುದನ್ನು ತಿಳಿಯಬಹುದಿತ್ತು. ಅಷ್ಟೇ ಅಲ್ಲ, ನಿದ್ರೆಯಿಂದ ಅವರು ಎದ್ದ ಮೇಲೆ ಅವರು ಏನನ್ನಾದರೂ ಕೇಳಿದರೋ ಇಲ್ಲವೋ ಎಂದು ವಿಚಾರಿಸಿದರು. ಎಷ್ಟು ಜನ ಆದೇಶಗಳನ್ನು ಕೇಳಿದೆವೋ ಎಂದು ಹೇಳಿದರೆಂದು ಲೆಕ್ಕ ಹಾಕಿದರು. ಈ ಜನರು ಆದೇಶಗಳನ್ನು ಪಾಲಿಸಿದ್ದರೋ ಇಲ್ಲವೋ ಎನ್ನುವುದರ ಜೊತೆಗೆ ತಾಳೆ ಹಾಕಿದ್ದರು. ಆ ಸಂದರ್ಭದಲ್ಲಿ ಮಿದುಳಿನ ಚಟುವಟಿಕೆಗಳು ಹೇಗಿದ್ದವು ಎಂದು ಗಮನಿಸಿದ್ದರು. ಈ ಎಲ್ಲ ಪ್ರಯೋಗಗಳ ಫಲಿತಾಂಶ ಇಷ್ಟೆ: ಗಾಢ ನಿದ್ರಾವಸ್ಥೆಯಲ್ಲಿ ಇದ್ದ ನಾರ್ಕೋಲೆಪ್ಸಿ ರೋಗಿಗಳು ರೋಗಿಗಳಲ್ಲದವರು ಕೂಡ ಆದೇಶಗಳನ್ನು ಕೇಳಿದ್ದರು, ಗುರುತಿಸಿದ್ದರು, ಹಾಗೂ ಮುಗುಳ್ನಗು ಎಂದಾಗ ಮುಗುಳ್ನಕ್ಕಿದ್ದರು, ಹುಬ್ಬೇರಿಸು ಎಂದಾಗ ಹುಬ್ಬೇರಿಸಿದ್ದರು. ಗಾಢ ನಿದ್ರೆಯಲ್ಲಿ ಅಂದರೆ ಕನಸು ಕಾಣುವ ವೇಳೆ ಮಿದುಳು ಹೆಚ್ಚು ಚುರುಕಾಗಿರುವುದರಿಂದ ಆ ಸಂದರ್ಭದಲ್ಲಿ ಆದೇಶಗಳನ್ನು ಪಾಲಿಸಿದ್ದು ಹೆಚ್ಚಿತ್ತು. ಹಾಗೆ ನಾರ್ಕೋಲೆಪ್ಸಿ ರೋಗಿಗಳಷ್ಟೇ ಆರೋಗ್ಯವಂತರು ಆದೇಶಗಳಿಗೆ ಪ್ರತಿಕ್ರಿಯಿಸಿದ್ದರು. ಅಂದರೆ ನಿದ್ರಾವಸ್ಥೆಯಲ್ಲಿ ಅದರಲ್ಲಿಯೂ ಮೆದುಳು ಚಟುವಟಿಕೆಯಿಂದ ಇರುವಂತಹ ಸಂದರ್ಭದಲ್ಲಿ ನೀಡಿದ ಆದೇಶಗಳನ್ನು ಮೆದುಳು ಗುರುತಿಸಿ ಪ್ರತಿಕ್ರಿಯಿಸಬಲ್ಲದು ಎಂದದ್ದಾಯಿತು. ಇದು ಇಡೀ ನಿದ್ರೆಯುದ್ದಕ್ಕೂ ಆಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ ನಿದ್ರೆಯಲ್ಲಿ ಅಲ್ಲಲ್ಲಿಯಂತೂ ಹೀಗೆ ಆಗಬಹುದು ಎಂದು ಸಿದ್ಧವಾಗಿದೆ. ಇನ್ನು ತೂಕಡಿಸುವವರನ್ನು ತೂಕಡಿಸಿ ತೂಕಡಿಸಿ ಬೀಳದಿರು ಅಂತ ಹೇಳುವ ಹಾಗಿಲ್ಲವೇನು? ಅದನ್ನು ಕೇಳಿಸಿಕೊಂಡೇ ಅವರು ಬಿದ್ದರೂ ಬಿದ್ದರೆ.
0: ಮಂಕಗಳಲ್ಲಿ ಮೆನೋಪಾಸ್. ಮಂಕದಿಂದ ಮಾನವ ವಿಕಾಸವಾಗಿದ್ದು ನಿಜಾನೇ. ಆದರೂ ಕೆಲವು ವಿಷಯಗಳಲ್ಲಿ ಮಾನವರು ಮಂಕಗಳಿಗಿಂತ ಬಹಳ ಭಿನ್ನ. ಮೊದಲನೆಯದು ಮಾತು. ಸತ್ಯ ಸುಳ್ಳು ಎಲ್ಲವನ್ನೂ ನುಡಿಯುವುದನ್ನ ಮಾನವರು ಕಲಿತಿದ್ದಾರೆ. ಎರಡನೆಯದು ಎರಡು ಕಾಲಿನ ನಡಿಗೆ. ಮೂರನೇದಾಗಿ ಕೈಗಳ ಉದ್ದ ಸ್ವಲ್ಪ ಕಡಿಮೆ. ನಾಲ್ಕನೆಯದಾಗಿ ಹೆಬ್ಬೆರಳಿನ ಬಳಕೆ. ಐದನೆಯದು ಹಾಗೂ ಬಹಳ ಮುಖ್ಯವಾದಂತಹ ವ್ಯತ್ಯಾಸ ಏನೆಂದರೆ ಮೆನೋಪಾಸ್ ಅಥವಾ ಆಡು ಮಾತಿನಲ್ಲಿ ಮುಟ್ಟು ನಿಲ್ಲುವುದು. ಇದುವರೆಗೂ ಮೆನೋಪಾಸ್ ಎನ್ನುವುದು ಕೇವಲ ಮಹಿಳೆಯರಲ್ಲಿಯೇ ಕಾಣಿಸುವ ವಿದ್ಯಮಾನ ಅಂತ ನಂಬಿದ್ರು. ಈ ನಂಬಿಕೆ ಸುಳ್ಳದ್ದೆ. ಮಂಗಗಳಲ್ಲಿ ಅದರಲ್ಲಿಯೂ ಮನುಷ್ಯನಿಗೆ ಬಹಳ ನಿಕಟ ಸಂಬಂಧಿ ಅನ್ನಿಸಿದಂತಹ ಚಿಂಪಾಂಜಿಗಳ ಹೆಣ್ಣುಗಳಲ್ಲಿ ಕೂಡ ಮೆನೋಪಾಸ್ ಇರಬಹುದು ಅನ್ನುವ ಸುದ್ದಿಯನ್ನ ಸೈನ್ಸ್ ಪತ್ರಿಕೆ ಪ್ರಕಟಿಸಿದೆ. ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿರುವ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಜೀವಿ ವಿಜ್ಞಾನಿ ಬ್ರಯಾನ್ ವುಡ್ಸ್ ಮತ್ತು ಸಂಗಡಿಗರು ಹೀಗೊಂದು ಕುತೂಹಲಕರವಾದ ಶೋಧವನ್ನ ಮಾಡಿದ್ದಾರೆ. ಕುತೂಹಲ ಯಾಕೆ ಎಂದರೆ ಚಿಂಪಾಂಜಿಗಳು ಕೂಡ ಸ್ತನಿಗಳೇ. ಹೆಚ್ಚು ಕಡಿಮೆ ಮನುಷ್ಯರಂತೆಯೇ ಇವು ಕೂಡ ಸಮಾಜ ಜೀವಿಗಳು, ದೀರ್ಘಕಾಲ ಬಾಳುವಂತಹ ಜೀವಿಗಳು ಕೂಡ. ಚಿಂಪಾಂಜಿಗಳು ಅಂದಾಜು 30-40 ವರ್ಷ ಬದುಕುತ್ತವೆ. ಅಪರೂಪಕ್ಕೆ ಕೆಲವು ಚಿಂಪಾಂಜಿಗಳು ದೀರ್ಘಾಯುಷಗಳಾಗಿರಬಹುದು. ಅವು ಕೂಡ ಸುಮಾರು 60-70 ವರ್ಷಗಳಾಗೋದ್ರೊಳಗೆ ಕಾಲವಶವಾಗುತ್ತವೆ. ಇನ್ನು ಮಾನವರಂತೆಯೇ ಚಿಂಪಾಂಜಿಗಳಲ್ಲಿಯೂ ಬಹುತೇಕ ಜೀವಿಗಳು ಕಡಿಮೆ ವಯಸ್ಸಿನಲ್ಲಿಯೇ ಮರಣಿಸುವುದು ಉಂಟು. ಹೆಣ್ಣು ಚಿಂಪಾಂಜಿಗಳು ತಾವು ಬದುಕಿರುವವರೆಗೂ ಬಸಿರಾಗಬಲ್ಲವು ಅನ್ನೋ ನಂಬಿಕೆ ಇದುವರೆಗೂ ಇತ್ತು. ಅವುಗಳಲ್ಲಿ ಮೆನೋಪಾಸು ಇದೆಯೇ ಇಲ್ಲವೇ ಅನ್ನುವುದು ಸ್ಪಷ್ಟವಾಗಿರಲಿಲ್ಲ. ಇದೀಗ ಬ್ರಯಾನ್ ವುಡ್ಸ್ ತಂಡ ಚಿಂಪಾಂಜಿಗಳ ಗುಂಪೊಂದನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಿದ್ದಾರೆ. ಅವುಗಳಲ್ಲಿ ಬದುಕಿರುವಂತಹ ಹೆಣ್ಣುಗಳ ವಿವರಗಳನ್ನು ಒಟ್ಟು ಮಾಡಿದ್ದಲ್ಲದೆ ಮೂತ್ರ ಪರೀಕ್ಷೆಯನ್ನು ಕೂಡ ಮಾಡಿದ್ದಾರೆ. ಕೆಲವು ಹೆಣ್ಣುಗಳು ಸಂತಾನೋತ್ಪತ್ತಿ ಮಾಡದೇ ಇದ್ರೂ ಕೂಡ ಬಹುದೀರ್ಘಕಾಲ ಆ ಗುಂಪಿನ ಜೊತೆಯಲ್ಲಿಯೇ ಬದುಕಿ ಬಾಳುತ್ತವೆ ಎಂದು ನಿರೂಪಿಸಿದ್ದಾರೆ. ಮೆನೋಪಾಸ್ ಅಂದ್ರೆ ಅಷ್ಟೇ, ಮುಟ್ಟು ನಿಲ್ಲುವುದು ಅಂತ ನಾವು ಆಡುಮಾತಿನಲ್ಲಿ ಹೇಳುತ್ತೇವಾದರೂ ವಿಜ್ಞಾನಿಗಳಿಗೆ ಅದು ಸಂತಾನೋತ್ಪತ್ತಿ ನಿಂತ ಮೇಲೂ ಹೆಣ್ಣುಗಳು ದೀರ್ಘಕಾಲ ಬದುಕಿರುವಂತಹ ಒಂದು ವಿಚಿತ್ರ ವಿದ್ಯಮಾನ. ವಿಚಿತ್ರ ಯಾಕೆ ಅಂದರೆ ಜೀವಿಗಳಲ್ಲಿ ಎಲ್ಲವೂ ಕೂಡ ಅಳಿವು ಉಳಿವಿನ ಲೆಕ್ಕಾಚಾರ. ಉಳಿವು ಎಂದರೆ ಮುಂದಿನ ತಲೆಮಾರುಗಳನ್ನು ಸೃಷ್ಟಿಸುವುದು, ಹೆಚ್ಚೆಚ್ಚು ಸಂತಾನಗಳನ್ನು ಸೃಷ್ಟಿಸಿ ಮುಂದಿನ ತಲೆಮಾರನ್ನು ರೆಡಿ ಮಾಡದಿದ್ದರೆ ಅಳಿವು. ವಿಜ್ಞಾನಿಗಳು ಈ ಲೆಕ್ಕಾಚಾರದಲ್ಲಿ ಮುಟ್ಟು ನಿಲ್ಲುವುದು ಆ ಜೀವಿಗೆ ಲಾಭದಾಯಕವಲ್ಲ. ಹೀಗಾಗಿ ಈ ಕುತೂಹಲ ಸಂತಾನೋತ್ಪತ್ತಿ ಮಾಡದೇ ಇರುವಂತಹ ಜೀವಿಗಳಲ್ಲಿ ಹೆಚ್ಚೆಚ್ಚು ಕಾಲ ಹೆಣ್ಣುಗಳು ಉಳಿದಷ್ಟು ಆ ಜೀವಿ ಸಮುದಾಯಕ್ಕೆ ಹೊರೆ ಅಲ್ಲವೇ? ಹಾಗಿದ್ದರೂ ಮೆನೋಪಾಸ್ ಆಗುವುದೇಕೆ? ವಿಕಾಸ ವಿಜ್ಞಾನಿಗಳ ಪ್ರಕಾರ ಇದಕ್ಕೊಂದು ಕಾರಣ ಇದೆ. ಅದನ್ನ ಅಜ್ಜಿಯ ಆಶೀರ್ವಾದ ಅಂತ ನಾವು ಹೇಳಬಹುದು. ಇಂಗ್ಲಿಷ್ನಲ್ಲಿ ಗ್ರ್ಯಾಂಡ್ ಮದರ್ ಇಫೆಕ್ಟ್ ಅಂತ ಕರೀತಾರೆ. ಈ ತರ್ಕದ ಪ್ರಕಾರ ಮನುಷ್ಯರಂತೆ ಬಲು ದೀರ್ಘಕಾಲ ಶಿಶುಪಾಲನೆ ಮಾಡುವ ಜೀವಿಗಳಲ್ಲಿ ಸಮುದಾಯದ ಇತರೆ ಜೀವಿಗಳು ಪಾಲನೆಯಲ್ಲಿ ಸಹಕರಿಸುತ್ತವೆ. ಮನುಷ್ಯರಲ್ಲಿ ಅಜ್ಜ ಅಜ್ಜಿ ಹೀಗೆ ನೆರವಾಗುತ್ತಾರೆ. ತಾಯಿಗೆ ತನ್ನ ಬದುಕಿನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಸಹಾಯ ಮಾಡುತ್ತಾರೆ. ಹೀಗಾಗಿ ಪರೋಕ್ಷವಾಗಿ ಹೀಗೆ ಬದುಕಿ ಉಳಿಯುವ ಇವರು ಕೂಡ ಸಂತಾನದ ಉಳಿವಿಗೆ ಕೊಡುಗೆ ನೀಡುತ್ತಾರಾದ್ದರಿಂದ ಒಟ್ಟಾರೆ ಸಮುದಾಯದ ದೃಷ್ಟಿಯಿಂದ ಅಜ್ಜ ಅಜ್ಜಿಯರು ಇರುವುದು ಹೊರೆ ಅಲ್ಲ. ತರ್ಕ ಚೆನ್ನಾಗಿದ್ದರೂ ಕೂಡ ಪುರಾವೆ ಬೇಕಲ್ಲ. ದುರದೃಷ್ಟ ಎಂದರೆ ಈ ಬಗ್ಗೆ ಮೆನೋಪಾಸ್ ವಿದ್ಯಮಾನ ಕೇವಲ ಮನುಷ್ಯರಲ್ಲಿಯಷ್ಟೇ ಕಾಣುತ್ತದೆ. ಸಂತಾನೋತ್ಪತ್ತಿಯ ಕಾಲ ಮುಗಿದ ಮೇಲೂ ಹೆಚ್ಚು ಕಡಿಮೆ ಅಷ್ಟೇ ದೀರ್ಘಕಾಲ ಅಜ್ಜ ಅಜ್ಜಿಯರಾಗಿ ನಾವು ಬದುಕಿರುತ್ತೇವೆ. ಹೀಗೆ ಸಂತಾನೋತ್ಪತ್ತಿಯ ಸಾಮರ್ಥ್ಯ ಇಲ್ಲವಾದ ಮೇಲೂ ದೀರ್ಘಕಾಲ ಬದುಕುವ ಹೆಣ್ಣುಗಳಿರುವ ಬೇರೆ ಪ್ರಾಣಿಗಳಿವೆಯೇ ಎಂದು ವಿಜ್ಞಾನಿಗಳು ಹುಡುಕಾಡುತ್ತಿದ್ರು. ಆ ಹುಡುಕಾಟದಲ್ಲಿ ಕೇವಲ 5 ತಿಮಿಂಗಲಗಳಲ್ಲಿ ಅಷ್ಟೇ ಮೆನೋಪಾಸಿನಂತಹ ಚಟುವಟಿಕೆ ಕಾಣುತ್ತದೆ ಅಂತ ತಿಳಿದಿತ್ತು. ಕಿಲರ್ ವೇಲ್ ಎನ್ನುವ ತಿಮಿಂಗಲದ ಹೆಣ್ಣುಗಳು ಮರಿ ಮಾಡುವ ಸಾಮರ್ಥ್ಯ ಕುಂದಿದ ಮೇಲೂ ಕೂಡ ಹಲವಾರು ವರ್ಷಗಳು ತಂಡದ ಜೊತೆಗೆ ಬದುಕಿ ಇರುತ್ತವೆ. ಆಹಾರ ಕೊರತೆ ಸಮಯದಲ್ಲಿ ಇವು ತಮ್ಮ ಅನುಭವದ ನೆರವಿನಿಂದ ಹೊಸ ಆಹಾರವನ್ನು ಹುಡುಕಲು ಸಹಾಯ ಮಾಡುತ್ತವೆ. ಇಂತಹ ಅಜ್ಜಿಯರು ಇಲ್ಲದ ತಿಮಿಂಗಲಗಳ ತಂಡ ಬರಗೆಟ್ಟ ಸಮಯದಲ್ಲಿ ಶೀಘ್ರವಾಗಿ ಕ್ಷೀಣಿಸುತ್ತದೆಯಂತೆ. ಅಜ್ಜಿಯರು ಇರುವಂತಹ ತಂಡಗಳಲ್ಲಿ ಇಷ್ಟೊಂದು ಕಷ್ಟ ಕಾಣುವುದಿಲ್ಲ ಅನ್ನೋದು ವಿಜ್ಞಾನಿಗಳು ಕಂಡುಕೊಂಡಿದ್ರು. ಅಂದ್ರೆ ಅಜ್ಜಿಗಳ ಇರುವ ತಿಮಿಂಗಲದ ಸಮುದಾಯಕ್ಕೆ ಈ ರೀತಿಯಲ್ಲಿ ಲಾಭದಾಯಕ ಅನ್ನಿಸ್ತಾ ಇತ್ತು. ಹೀಗೆ ಅಜ್ಜಿಯ ಆಶೀರ್ವಾದಕ್ಕೆ ವಿಕಾಸದ ಮನ್ನಣೆ ಇದೆ ಅನ್ನುವುದನ್ನ ನಿರ್ವಿವಾದ ಅಂತ ಒಪ್ಪಿಕೊಂಡಿದ್ರು. ಇದೀಗ ಬ್ರಯಾನ್ ವುಡ್ ಮಾಡಿರುವ ಈ ಶೋಧ ಈ ತರ್ಕದಲ್ಲಿ ಹುರುಳಿದೆಯೇ ಅಂತ ಪ್ರಶ್ನಿಸುತ್ತೆ. ಏಕೆಂದರೆ ಇದುವರೆಗೂ ಯಾವುದೇ ಚಿಂಪಾಂಜಿಗಳಲ್ಲಿಯೂ ಸಂತಾನೋತ್ಪತ್ತಿಯ ಕಾಲ ಮುಗಿದ ಮೇಲೆ ಹೆಣ್ಣುಗಳು ಹೆಚ್ಚು ಕಾಲ ಬದುಕಿದ್ದು ಗೊತ್ತಾಗಿರಲಿಲ್ಲ ಅಥವಾ ಕಂಡಿರಲಿಲ್ಲ. ಹೀಗಾಗಿ ಇವರು ಉಗಾಂಡದ ಕಿಬಾಲೆ ರಾಷ್ಟ್ರೀಯ ಉದ್ಯಾನವನದಲ್ಲಿದ್ದಂತಹ ಚಿಂಪಾಂಜಿಗಳ ಆಯಸ್ಸನ್ನ ಲೆಕ್ಕ ಹಾಕಿದ್ದಾರೆ. 20 ವರ್ಷಗಳ ಹಿಂದಿನಿಂದಲೂ ಅವುಗಳ ಬಗ್ಗೆ ಇಟ್ಟಿದ್ದಂತಹ ಜನನ ಮರಣ ದಾಖಲೆಗಳನ್ನು ಪರಿಶೀಲಿಸಿ ಅಂದಾಜು ಆಯಸ್ಸನ್ನ ಗಣಿಸಿದ್ದಾರೆ. ಜೊತೆಗೆ ಸುಮಾರು 180 ಚಿಂಪಾಂಜಿಗಳನ್ನ ಸುದೀರ್ಘ ಕಾಲ ಅಧ್ಯಯನ ಮಾಡಿದ್ದಾರೆ. ಅಲ್ಲದೆ ಹೆಣ್ಣುಗಳ ಮೂತ್ರವನ್ನ ಆಗಾಗಿ ಸಂಗ್ರಹಿಸಿ ಅದರಲ್ಲಿ ಇರುವ ಹಾರ್ಮೋನುಗಳ ಪ್ರಮಾಣವನ್ನ ಅಳೆದಿದ್ದಾರೆ. ಇಲ್ಲಿನ ಚಿಂಪಾಂಜಿಗಳ ಅಂದಾಜು ಆಯಸ್ಸು ಸುಮಾರು 50 ವರ್ಷ. ಬಹುತೇಕ ಹೆಣ್ಣುಗಳು 50 ವರ್ಷದವರೆಗೂ ಮರಿ ಹಾಕುತ್ತವೆ, ಆದರೆ ಅನಂತರ ಮರಿ ಹಾಕುವುದಿಲ್ಲ. ಹೀಗೆ ಮರಿ ಹಾಕದ ಹೆಣ್ಣುಗಳು ಎಷ್ಟಿವೆ, ಅವುಗಳ ವಯಸ್ಸು ಎಷ್ಟು ಎಂದು ಬ್ರಯಾನ್ ವುಡ್ ತಂಡ ಗಮನಿಸಿತು. ತದನಂತರ ಹೀಗೆ ಸಂತಾನೋತ್ಪತ್ತಿ ಆದಮೇಲೆ ಅಂದರೆ ಕೊನೆಯ ಮರಿ ಹುಟ್ಟಾದ ಮೇಲೂ ಕೂಡ ಸಾಯುವವರೆಗಿನ ಅವಧಿಯನ್ನ ಲೆಕ್ಕ ಹಾಕಿದ್ರು. ಇದನ್ನು ಒಟ್ಟಾರೆ ಆ ಚಿಂಪಾಂಜಿಯ ಆಯಸ್ಸಿನ ಭಾಗವಾಗಿ ಗಣಿಸಿದ್ರು. ಈ ಭಾಗಾಂಶ ಹೆಚ್ಚಿದ್ದಷ್ಟು ಕೂಡ ಒಂದು ಬಗೆ ಮೆನೋಪಾಸ್ ಇದ್ದಂತೆ. ಸಂತಾನೋತ್ಪತ್ತಿ ನಿಂತ ನಂತರ ಕೂಡ ದೀರ್ಘಕಾಲ ಬಾಳಿದ್ದಕ್ಕೆ ಇದು ಒಂದು ಸೂಚಿ ಅಂತ ಅನಿಸುತ್ತೆ. ಈ ಪ್ರಮಾಣ ಚಿಂಪಾಂಜಿಯಲ್ಲಿಯೂ ಕೂಡ ಮನುಷ್ಯರಲ್ಲಿ ಎಷ್ಟಿದೆಯೋ ಅಷ್ಟೇ ಇದೆಯಂತೆ. ಅಂದರೆ ಈ ಚಿಂಪಾಂಜಿಯ ಹೆಣ್ಣುಗಳು ಕೊನೆ ಮರಿ ಆದ ಮೇಲೂ 1-2 ದಶಕವಾದರೂ ಬದುಕಿರುತ್ತವೆ ಅಂತಾಯ್ತು. ಒಳ್ಳೆಯ ಆಹಾರ ಆರೈಕೆ ಸಿಕ್ಕಿದ್ದರಿಂದ ಅವು ಹೀಗಿರಬಹುದಾ? ಗಂಡಿನ ಆಸರೆ ಇಲ್ಲದರಿಂದ ಮಕ್ಕಳು ಆಗುತ್ತಿಲ್ಲವಾ? ಅಥವಾ ಜೈವಿಕವಾಗಿಯೇ ಸಂತಾನ ಶಕ್ತಿ ಕಡಿಮೆಯಾಗಿದೆಯಾ ಅನ್ನೋದನ್ನು ಪರೀಕ್ಷಿಸೋದಕ್ಕೆ 67 ಹೆಣ್ಣುಗಳ ಮೂತ್ರಗಳನ್ನು ಇವರು ಪರಿಶೀಲಿಸಿದ್ದಾರೆ. ಮೂತ್ರದಲ್ಲಿ ಹೆಣ್ಣುಗಳ ಸಂತಾನೋತ್ಪತ್ತಿಗೆ ಕಾರಣವಾಗುವಂತಹ ಹಾರ್ಮೋನುಗಳ ಪ್ರಮಾಣದಲ್ಲಿ ಏನೇನು ಏರುಪೇರುಗಳು ಆಗ್ತಾ ಇವೆ ಅಂತ ಲೆಕ್ಕ ಹಾಕಿದ್ದಾರೆ. ಮುದಿ ಹೆಣ್ಣುಗಳ ಮೂತ್ರದಲ್ಲಿ ಅಂಡಗಳ ಉತ್ಪತ್ತಿಗೆ ಬೇಕಾದ ಹಾರ್ಮೋನು ಕಡಿಮೆಯಾಗುತ್ತಾ ಹೋಗುತ್ತೆ. ಮನುಷ್ಯರಲ್ಲಿ ಮೆನೋಪಾಸ್ ಸಮಯದಲ್ಲಿ ಹೆಚ್ಚಾಗುವ ಹಾರ್ಮೋನ್ಗಳೇ ಚಿಂಪಾಂಜಿಗಳಲ್ಲಿಯೂ ಅಂದರೆ ಮುದಿ ಚಿಂಪಾಂಜಿಗಳಲ್ಲಿಯೂ ಹೆಚ್ಚಾಗಿದ್ದನ್ನ ಇವರು ಕಂಡಿದ್ದಾರೆ. ಅಂದರೆ ಕೊನೆಯ ಸಂತಾನದ ನಂತರ ಈ ಹೆಣ್ಣುಗಳು ಬದುಕಿ ಉಳಿದಿದ್ದರೂ ಕೂಡ ಸಂತಾನೋತ್ಪತ್ತಿ ಮಾಡುವ ಸಾಮರ್ಥ್ಯ ಅವಕ್ಕೆ ಇಲ್ಲ ಅಂತ ಆಯಿತು. ಹಾಗಿದ್ದು ಅಷ್ಟೊಂದು ಕಾಲ ಇವು ಬದುಕಿ ಉಳಿದಿರುವುದು ವಿಚಿತ್ರ. ಚಿಂಪಾಂಜಿಗಳ ಬದುಕಿಗೆ ಇದರಿಂದ ಆಗುವ ಲಾಭ ನಷ್ಟಗಳ ಲೆಕ್ಕಾಚಾರ ಇನ್ನಮೇಲಷ್ಟೇ ನಾವು ಮಾಡಬೇಕು. ಅದುವರೆಗೂ ನಾವು ಚಿಂಪಾಂಜಿಗಳ ಬಗ್ಗೆ ಇದುವರೆಗೆ ತಿಳಿದುಕೊಂಡಿದ್ದು ತಪ್ಪೇ ಇರಬಹುದು ಅನ್ನೋ ಅನಿಸಿಕೆ ನಮ್ಮೆಲ್ಲರಿಗೂ ಇದ್ದೇ ಇರುತ್ತೆ.
2: ಐನ್ಸ್ಟೈನ್ ಅಡುಗೆ ಮನೆ ಮತ್ತು ಸುಂಟರಗಾಳಿ. ಆಲ್ಬರ್ಟ್ ಐನ್ಸ್ಟೈನ್ 20ನೇ ಶತಮಾನದ ಮಹಾಮೇಧಾವಿ, ಬೌದ್ಧ ವಿಜ್ಞಾನಿಗಳಿಗೆ ಒಂದು ರೀತಿಯಲ್ಲಿ ಪ್ರಾತಃ ಸ್ಮರಣೀಯ ವ್ಯಕ್ತಿ. ಬೌದ್ಧ ವಿಜ್ಞಾನಿಗಳು ಅರ್ಥ ಮಾಡಿಕೊಳ್ಳಲು ಇನ್ನೂ ತಡಕಾಡುತ್ತಿರುವ ವಿಶೇಷ ಸಾಪೇಕ್ಷತಾ ಸಿದ್ಧಾಂತಗಳನ್ನು ಹುಟ್ಟುಹಾಕಿದವ ಅವನೇ ತಾನೇ. ಅದಕ್ಕೆ ಪ್ರಾತಃ ಸ್ಮರಣೀಯ ಎಂದುಕೊಳ್ಳಬೇಡಿ. ಇನ್ನೂ ಒಂದು ರೀತಿಯಲ್ಲಿ ಬೌದ್ಧ ವಿಜ್ಞಾನಿಗಳು ಐನ್ಸ್ಟೈನನನ್ನು ದಿನ ಬೆಳಗ್ಗೆ ನೆನಪಿಸಿಕೊಳ್ಳುತ್ತಾರೆ. ಬೆಳ್ಳ ಬೆಳಗ್ಗೆ ಬಿಸಿ ಬಿಸಿಯಾಗಿ ಕುಡಿದ ಚಹಾ ಕಪ್ಪನ್ನು ತೊಳೆಯಲು ಹೋಗುವ ಯಾರು ನೆನಪಿಸಿಕೊಳ್ಳಬೇಕಾದ ವ್ಯಕ್ತಿ ಐನ್ಸ್ಟೈನ್. ಚಹಾ ಕಪ್ಪನ್ನು ತೊಳೆಯುವುದು ಸುಲಭವಲ್ಲ ಎಂದು ತೋರಿಸಿದವ ಅದು ಬೌದ್ಧ ವಿಜ್ಞಾನದ ಮೂಲಕ. ಇದಕ್ಕೆ ಕಾರಣ ಐನ್ಸ್ಟೈನ್ ಸುಮಾರು 100 ವರ್ಷಗಳ ಹಿಂದೆ ಬರೆದ ಇನ್ನೊಂದು ಪ್ರಬಂಧ. ಐನ್ಸ್ಟೈನ್ 1926ನೇ ಇಸವಿಯಲ್ಲಿ ದಿ ನತ್ತು ವಿಷನ್ ಶಾಫನ್ ಎನ್ನುವ ಪತ್ರಿಕೆಯಲ್ಲಿ ಜರ್ಮನ್ ಭಾಷೆಯಲ್ಲಿ ಒಂದು ಪ್ರಬಂಧವನ್ನು ಪ್ರಕಟಿಸಿದ್ದ. ಸಪಾಟಾದ ತಳವಿರುವ ಟೀ ಕಪ್ಪಿನ ಬರ್ತಿ ಚಹಾ ತುಂಬಿದೆ ಎಂದು ಕಲ್ಪಿಸಿಕೊಳ್ಳಿ. ಅದರ ತಳದಲ್ಲಿ ಒಂದಿಷ್ಟು ಚಹಾ ಎಲೆಗಳು ಇವೆ. ಅವು ಭಾರವಾಗಿದ್ದರಿಂದ ತಳದಲ್ಲಿ ನೆಲೆಯಾಗಿವೆ. ಈಗ ಚಹಾವನ್ನ ಚಮಚದಿಂದ ಗುಟಾಯಿಸಿ ಸ್ವಲ್ಪವೇ ಸಮಯದಲ್ಲಿ ಚಹಾ ಪುಡಿ ಕಪ್ಪಿನ ತಳದ ನಟ್ಟ ನಡುವೆ ಒಟ್ಟಾಗ್ತವೆ ಎಂದು ಬರೆದಿದ್ದ. ಅಂದಹಾಗೆ ಆತ ಚಹಾ ಮಾಡುವ ರೆಸಿಪಿ ಬರೆಯುತ್ತಿರಲಿಲ್ಲ. ನದಿಗಳು ಏಕೆ ಅಂಕುಡೊಂಕಾಗಿಯೇ ಸಾಕ್ತವೆ ಎಂದು ವಿವರಿಸಲು ಪ್ರಯತ್ನಿಸುತ್ತಿದ್ದ. ಇಂದಿಗೂ ಆತನ ಈ ಪ್ರಬಂಧವನ್ನ ಜನ ನೆನಪಿಸಿಕೊಳ್ಳುತ್ತಾರೆ. ಆತ ಹೇಳಿದ ವಿಷಯ ನಿಜವೇ ಅದೇಕೆ ಹಾಗೆ ಎಂದು ತಿಳಿಯಲು ಪ್ರಯತ್ನಿಸುತ್ತಿದ್ದಾರೆ. ಮೊನ್ನೆ ಚೀನಾದ ಶಾಂಘೈನ ತೊಂಗ್ಜಿ ವಿಶ್ವವಿದ್ಯಾಲಯದ 5 ಮತ್ತು ಸಂಗಡಿಗರು ಹೀಗೊಂದು ಕಪ್ಪಿನ ದ್ರಾವಣವೊಂದನ್ನ ಗುಟಾಯಿಸಿದರಂತೆ. ಆದರೆ ಚಹಾವನ್ನಲ್ಲ, ಬದಲಿಗೆ ಚಿನ್ನದ ಅತಿ ಸೂಕ್ಷ್ಮವಾದ ನ್ಯಾನೋ ಕಣಗಳನ್ನ ಹಾಕಿ ಗುಟಾಯಿಸಿದ್ರಂತೆ. ಅವರ ಉದ್ದೇಶ ಐನ್ಸ್ಟೈನ್ ಹೇಳಿದ ಹಾಗೆ ಚಿನ್ನದ ನ್ಯಾನೋ ಕಣಗಳನ್ನ ಕಪ್ಪಿನ ತಳದಲ್ಲಿ ಒಟ್ಟಾಗಿಸಿ ಚಿನ್ನದ್ದೇ ಸ್ಪಂಜಿನಂತಹ ಏರೋಜೆಲ್ ತಯಾರಿಸುವುದಾಗಿತ್ತು. ಇದಕ್ಕಾಗಿ ಅವರು ಬಳಸಿದ್ದು ಚಹಾ ಕಪ್ಪಿನಲ್ಲಿ ಐನ್ಸ್ಟೈನ್ ಕಂಡು ವಿವರಿಸಿದ ಈ ವಿದ್ಯಮಾನ. ಅರ್ಥವಾಗ್ಲಿಲ್ವೇ? ಇರಲಿ, ಮೊದಲು ಒಂದು ಕಪ್ ಚಹಾ ಕುಡಿಯಿರಿ, ಆಯ್ತಲ್ಲ. ಈಗ ಕಪ್ಪಿನೊಳಗೆ ಇಣುಕಿ ನೋಡಿ. ಕಪ್ಪಿನ ತಳದಲ್ಲಿ ಒಂದಿಷ್ಟು ಚಹಾ ಪುಡಿ ಇದೆ ಅಲ್ವೇ, ಅದನ್ನ ತೊಳೆದು ಬಿಸಾಡಲು ಪ್ರಯತ್ನಿಸಿ. ಬಹಳ ಸರಳವಾದ ಕೆಲಸ. ಒಂದಿಷ್ಟು ಸ್ವಲ್ಪ ನೀರನ್ನ ಹಾಕಿ ಗಲಬರಿಸಿ ಚೆಲ್ಲಿದ್ರೆ ಎಲ್ಲವೂ ಬಚ್ಚಲಿಗೆ ಹೋಗಿ ಬಿಡ್ತವೆ ಅಲ್ವೇ. ಈಗ ತೊಳೆಯಿರಿ. ಗಲಬರಿಸಿ ಬಚ್ಚಲಿಗೆ ನೀರು ಸುರಿದ ಮೇಲೂ ಆ ಗಸಿಯಲ್ಲಿ ಸ್ವಲ್ಪ ತಳದಲ್ಲಿಯೇ ಉಳಿದಿವೆ ಅಲ್ವೇ. ಇನ್ನೂ ಒಮ್ಮೆ ಚೆನ್ನಾಗಿ ಗಲಬರಿಸಿ ನೀರು ಹಾಕಿ ಗರ್ರನೆ ತಿರುಗಿಸಿ ಚೆಲ್ಲಿ ನೋಡಿ. ಈಗಲೂ ಸ್ವಲ್ಪ ಉಳಿದುಕೊಂಡಿದೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಎನ್ನುವಂತೆ ಕೆಲವೇ ಕಣಗಳಾದ್ರೂ ಎಷ್ಟು ಹಠ, ಎಷ್ಟು ಗಲಬರಿಸಿದ್ರೂ ತೊಳೆದು ಹೋಗದೆ ಹಾಗೆಯೇ ಉಳಿದಿವೆಯಲ್ಲ. ಈ ಚಹಾದ ಗಸಿ ಎನಿಸಿದೆ? ಹಾಗಿದ್ರೆ ನೀವು ಈಗ ಐನ್ಸ್ಟೈನನನ್ನ ನೆನಪಿಸಿಕೊಂಡಿರಿ ಎಂದೇ ಅರ್ಥ. ನೀರನ್ನು ಎಷ್ಟೇ ಗಲಬರಿಸಿ ಗೊಟಾಯಿಸಿ ಸುತ್ತಿ ಸುರಿದು ಮಾಡಿದ್ರೂ ಕಪ್ಪಿನ ತಳದಲ್ಲಿ, ಅದರಲ್ಲಿಯೂ ಕಪ್ಪಿನ ತಳದ ನಟ್ಟ ನಡುವೆ ಒಂದಿಷ್ಟು ಚಹಾ ಗಸಿ ಉಳಿದೇ ಉಳಿಯುವುದನ್ನ ಬೌದ್ಧ ವಿಜ್ಞಾನಿಗಳು ಐನ್ಸ್ಟೈನ್ ಚಹಾ ವಿರೋಧಾಭಾಸ ಅಂತ ಕರೆದಿದ್ದಾರೆ. ಇಂಗ್ಲಿಷ್ನಲ್ಲಿ ಐನ್ಸ್ಟೈನ್ ಟೀ ಲೀಫ್ ಪ್ಯಾರಡಾಕ್ಸ್ ಎಂದು ಈ ಸಮಸ್ಯೆಗೆ ಹೆಸರು. ಇದು ಸಣ್ಣ ಕಣಗಳು ನೀರಿನಲ್ಲಿ ಕದಡಿದ್ದಾಗ ಹೇಗೆ ಚಲಿಸುತ್ತವೆ ಎನ್ನುವುದನ್ನು ತಿಳಿಯುವಂತೆ ನೆರವಾಗ್ತದೆ. ಉದಾಹರಣೆಗೆ, ಯಾವುದೇ ನದಿಯನ್ನು ಗಮನಿಸಿ, ಅದು ನೆಟ್ಟಗೆ ಹರಿಯುವುದೇ ಇಲ್ಲ. ಒಂದಿಷ್ಟು ದೂರ ಹರಿದ ನಂತರ ಹಾದಿ ಬದಲಿಸಿ ಹೊರಳಿ ಇನ್ನೊಂದು ಬದಿಗೆ ಹರಿಯುತ್ತದೆ, ಮತ್ತೆ ಹೊರಳಿ ದಿಕ್ಕು ಬದಲಿಸುತ್ತದೆ. ಇದಕ್ಕೆ ನದಿಯಲ್ಲಿರುವ ನೀರು ಹರಿಯುವ ಹಾಗೂ ಬದಿಯಲ್ಲಿರುವ ದಂಡೆಗಳ ರಚನೆ ಕಾರಣ. ಐನ್ಸ್ಟೈನ್ ಚಹಾ ಕಪ್ಪಿನಲ್ಲಿದ್ದ ಚಹಾ ಪುಡಿಯ ಉದಾಹರಣೆಯ ಮೂಲಕ ವಿವರಿಸಲು ಪ್ರಯತ್ನಿಸಿದ್ದು ಇದನ್ನೇ. ಇಲ್ಲೊಂದು ವಿರೋಧಾಭಾಸವನ್ನ ನಾವು ನೋಡಬಹುದು. ಚಹಾವನ್ನ ಕದಡಿದ್ರೆ ಅಡಿಯಲ್ಲಿರುವ ಚಹಾದ ಪುಡಿ ಕದಲಿ ಚಹಾದ ಎಲ್ಲೆಡೆ ಹರಡಿಕೊಳ್ಳಬೇಕು ಎನ್ನುವುದು ನಮ್ಮ ಸಾಮಾನ್ಯ ಊಹೆ. ಆದರೆ ವಾಸ್ತವ ಹಾಗಲ್ಲ. ನಾವು ಎಷ್ಟೇ ಜೋರಾಗಿ ಚಹಾವನ್ನ ಕದಡುತ್ತೇವೆಯೋ ಅಷ್ಟು ಗಟ್ಟಿಯಾಗಿ ಪುಡಿ ತಳದ ನಟ್ಟ ನಡುವೆ ಒಟ್ಟಾಗ್ತದೆ. ಆದ್ರಿಂದಲೇ ಗಲಬರಿಸಿ ಗಲಬರಿಸಿ ತೊಳೆದ್ರೂ ಒಂದಷ್ಟು ಪುಡಿ ತಳದಲ್ಲಿ ಇದ್ದೇ ಇರ್ತದೆ. ಕೈ ಹಾಕಿ ಅದನ್ನ ತೆಗೆಯಲೇಬೇಕು. ಐನ್ಸ್ಟೈನ್ ಇದಕ್ಕೆ ಕಾರಣವೇನಿರಬಹುದು ಎಂದು ಆ ಪ್ರಬಂಧದಲ್ಲಿ ವಿವರಿಸಲು ಪ್ರಯತ್ನಿಸಿದ್ದ. ನೀರನ್ನ ಹಾಗೆ ಚಮಚದಿಂದ ಕದಡಿದಾಗ ನೀರು ಚಲಿಸುತ್ತದಷ್ಟೆ. ಚಮಚೆ ದೂಡಿದ ನೀರು ಮೊದಲು ಕಪ್ಪಿನ ಬದಿಗೆ ಬಡಿದು ಅಲ್ಲಿಂದ ಮುಂದೆ ಸಾಗಲು ಆಗದಿದ್ದಾಗ ಮೇಲೇರಿ ಹಿಂದಿನಿಂದ ಮತ್ತೆ ದೂಡಿಕೊಂಡು ಬಂದ ನೀರಿನಿಂದಾಗಿ ತಳಕ್ಕೆ ಇಳಿತದೆ. ಈ ರೀತಿಯಲ್ಲಿ ಪ್ರವಾಹ ಕಪ್ಪಿನ ಎಲ್ಲಾ ಬದಿಯಲ್ಲಿಯೂ ಆಗ್ತದೆ. ಅಂದ್ರೆ ಒಂದಕ್ಕೆ ಒಂದು ವಿರೋಧವಾದ ಹಲವು ರೀತಿಯ ಜರಿಗಳು ತಳದಿಂದ ಮೇಲೇರಿ ಮತ್ತೆ ಕೆಳಕ್ಕೆ ಇಳಿಯುತ್ತಿರುತ್ತವೆ. ಇಳಿಯುವ ಸಂದರ್ಭದಲ್ಲಿ ಈ ಪ್ರವಾಹಗಳು ಒಂದಕ್ಕೊಂದು ಮುಖಾಮುಖಿಯಾಗುವುದರಿಂದ ಒಂದಿನ್ನೊಂದನ್ನ ತಡೆದು ಕಪ್ಪಿನ ನಟ್ಟ ನಡುವೆ ಕೆಳಗೆ ಇಳಿಯುವಂತೆ ಮಾಡುತ್ತವೆ. ಇದರ ಒಟ್ಟಾರೆ ಫಲ, ಎಲ್ಲಾ ಪ್ರವಾಹಗಳು ನೀರಿನ ನಟ್ಟ ನಡುವೆ ತಳಕ್ಕೆ ಇಳಿಯುತ್ತವೆ. ಹಾಗೆ ಇಳಿಯುವಾಗ ತಮ್ಮೊಟ್ಟಿಗೆ ಎಲ್ಲಾ ಚಹಾ ಪುಡಿಯನ್ನು ತಳದ ನಟ್ಟ ನಡುವಿಗೆ ಕೊಂಡೊಯ್ಯುತ್ತದೆ, ಅಲ್ಲಿಯೇ ತಳ ಊರುವಂತೆ ಮಾಡುತ್ತವೆ. ಹೀಗಾಗಿ ಎಷ್ಟೇ ಗಲಬರಿಸಿದ್ರೂ ಸ್ವಲ್ಪ ಚಹಾ ಪುಡಿ ಅಲ್ಲಿಯೇ ಉಳಿದಿರ್ತದೆ. ನಾವು ಕದಡಲು ಪ್ರಯತ್ನಿಸಿದ್ರೂ ಚಹಾ ಪುಡಿ ಒಟ್ಟಾಗುವುದನ್ನೇ ಐನ್ಸ್ಟೈನ್ ವಿರೋಧಾಭಾಸ ಎಂದು ಕರೆದಿದ್ದ. ನಮ್ಮ ಪ್ರಯತ್ನಗಳಿಗೆ ವಿರುದ್ಧವಾಗಿ ದೊರೆಯುವ ಫಲ ಇದು. ಕಪ್ಪನ್ನ ಶುಚಿಗೊಳಿಸಲು ತೊಂದರೆ ಕೊಡುವ ಈ ವಿದ್ಯಮಾನವನ್ನು ವಿಜ್ಞಾನಿಗಳು ಉಪಯೋಗಿಸದೆ ಬಿಟ್ಟಿಲ್ಲವೆನ್ನಿ. ಇದೀಗ ಐದು ಮತ್ತು ಸಂಗಡಿಗರು ಈ ನಿತ್ಯ ವಿದ್ಯಮಾನವನ್ನೇ ವಿಶೇಷವಾದೊಂದು ವಸ್ತು ತಯಾರಿಸಲು ಬಳಸಿದ್ದಾರೆ. ನ್ಯಾನೋ ಕಣಗಳು ಎಂದರೆ ಕೂದಲೆಳೆಗಿಂತ ಲಕ್ಷ ಪಟ್ಟು ಸಣ್ಣದಾದ ಪ್ರಮಾಣದ ಕಣಗಳು, ಕಣ್ಣಿಗೆ ಕಾಣದಂತವು. ಇಂತಹ ಚಿನ್ನದ ಕಣಗಳನ್ನ ಬಳಸಿಕೊಂಡು ಸ್ಪಂಜಿನಂತೆ ರಂಧ್ರಮಯವಾದ ಹಗುರವಾದ ಏರೋಜೆಲ್ಗಳನ್ನು ತಯಾರಿಸಲು ಇವರು ಪ್ರಯತ್ನಿಸುತ್ತಿದ್ರು. ಏರೋಜೆಲ್ನಲ್ಲಿ ಕಣಗಳು ಒತ್ತೊತ್ತಾಗಿ ಇರಬಾರದು, ಆದರೆ ಎಲ್ಲವೂ ಒಂದೆಡೆ ಒಟ್ಟುಗೂಡಬೇಕು. ಇದನ್ನ ಸಾಧಿಸುವುದು ಹೇಗೆ ಎಂಬ ಆಲೋಚನೆಯಲ್ಲಿದ್ದಾಗ ಐದು ತಂಡಕ್ಕೆ ನೆರವಿಗೆ ಬಂದಿದ್ದು ಐನ್ಸ್ಟೈನ್ನ ಈ ವಿರೋಧಾಭಾಸ. ಚಿನ್ನದ ದ್ರಾವಣವೊಂದನ್ನು ಇವರು ಹೀಗೆ ಬಲು ನಿಧಾನವಾಗಿ ಕದಡಿದ್ದಾರೆ. ಕದಡಿದಾಗ ನೀರಿನ ಹರಿವು ನಿರ್ದಿಷ್ಟವಾಗಿ ಇರುವಂತೆ ಇದರ ಉಷ್ಣತೆಯನ್ನು ನಿಯಂತ್ರಿಸಿದ್ದಾರೆ. ಹೀಗೆ ಮಾಡಿದಾಗ ಚಿನ್ನದ ಕಣಗಳು ಚಹಾದ ಪುಡಿಯಂತೆ ಒಂದೆಡೆ ಒಟ್ಟಾಗಿವೆ, ಜೊತೆಯಾಗಿ ಸ್ಪಂಜಿನಂತಹ ಏರೋಜೆಲ್ ಆಗುವಂತೆ. ಹಾ, ನಿತ್ಯ ಕುಡಿಯುವ ಚಹಾದಲ್ಲಿಯೂ ಇರುವ ಫಿಸಿಕ್ಸ್ ಹೀಗೆ ಉಪಯೋಗಕ್ಕೆ ಬಂದಿತ್ತು. ಅಂದ ಹಾಗೆ ಐನ್ಸ್ಟೈನ್ನ ಈ ವಿರೋಧಾಭಾಸದ ಉಪಯೋಗ ಇದೇ ಮೊದಲಲ್ಲ. ಜಾಗತಿಕವಾಗಿ ಗಾಳಿಯ ಚಲನೆ ಹೇಗಾಗ್ತದೆ ಎನ್ನುವುದನ್ನು ತಿಳಿಯಲು ಪವನ ವಿಜ್ಞಾನಿಗಳು ಕೂಡ ದ್ರವವನ್ನು ಕದಡಿ ಅಧ್ಯಯನ ಮಾಡ್ತಾರೆ. ದ್ರವವೊಂದು ಇರುವ ಪಾತ್ರೆಯನ್ನು ನಿಧಾನವಾಗಿ ತಿರುಗಿಸಿದ್ರೆ ಹೀಗೊಂದು ಪ್ರವಾಹ ಏರ್ಪಡ್ತದೆ. ಅದರಲ್ಲಿ ಒಂದೆರಡು ಬಣ್ಣದ ಕರಗುವ ವಸ್ತುವನ್ನ ಹಾಕಿದ್ರೆ ಪ್ರವಾಹದ ಚಲನೆ ಹೇಗಿರ್ತದೆ ಎಂಬುದನ್ನ ಕಾಣಬಹುದು. ಇದನ್ನೇ ಭೂಮಿಯ ವಾಯುಮಂಡಲದ ಮಾದರಿಯನ್ನಾಗಿ ಇಟ್ಟುಕೊಂಡು ಗಾಳಿ ಚಲನೆ ಹೇಗಾಗ್ತದೆ, ಚಂಡಮಾರುತ ಹೇಗೆ ಉಂಟಾಗ್ತದೆ ಎಂದು ಗಮನಿಸುತ್ತಾರೆ. ಏಕೆಂದ್ರೆ ಚಹಾ ಕಪ್ಪಿನ ಮೇಲ್ಭಾಗದಲ್ಲಿ ಚಮಚ ಗುಟಾಯಿಸಿದ್ರೂ ತಳಭಾಗದಲ್ಲಿ ಒತ್ತಡ ಕಡಿಮೆಯಾಗಿ ಪ್ರವಾಹಗಳು ಉಂಟಾಗ್ತವಷ್ಟೇ. ಚಂಡಮಾರುತಗಳಲ್ಲಿಯೂ ಅಧಿಕ ಒತ್ತಡದ ಜಾಗದಿಂದ ಕಡಿಮೆ ಒತ್ತಡದ ಜಾಗಕ್ಕೆ ಗಾಳಿ ಹರಿಯುತ್ತದೆ. ಹೀಗೆ ಒಂದು ಕಪ್ ಚಹಾ ಹಲವಾರು ಫಿಸಿಕ್ಸ್ ಅಧ್ಯಯನಗಳಿಗೆ ಮೂಲವಾಗಿವೆ. ಈಗ ಅರ್ಥವಾಯಿತೆ ಐನ್ಸ್ಟೈನ್ ಅನ್ನು ಬೆಳ್ಳಂಬೆಳಗ್ಗೆ ಭೌತ ವಿಜ್ಞಾನಿಗಳು ಏಕೆ ನೆನಪಿಸಿಕೊಳ್ಳುತ್ತಾರೆ ಅಂತ.
0: ನಿಮಗೆ ಗೊತ್ತಾ, ಒಂದು ಸ್ಪಂಜಿನಂತಹ ಗ್ರಹವನ್ನ ಪತ್ತೆ ಮಾಡಿದ್ದಾರಂತೆ ಭೂಮಿಯಿಂದ ಆಚೆ. ಬೆಳಕು ಮುಟ್ಟೋದಿಕ್ಕೂ 600-700 ವರ್ಷಗಳಷ್ಟು ಕಾಲ ಬೇಕಾಗುವಷ್ಟು ದೂರದಲ್ಲಿ ಇರುವಂತಹ ಈ ಗ್ರಹ ಬಲು ಹಗುರವಂತೆ. TIOB 1320 ಅಂತ ಹೆಸರಿಸಿರುವ ಈ ಗ್ರಹ ಭೂಮಿಗಿಂತ 1700 ಪಟ್ಟು ದೊಡ್ಡದು. ಆದರೆ ಭಾರ ಮಾತ್ರ ಕೇವಲ 25 ಪಟ್ಟು ಅಷ್ಟೇ. ಗಟ್ಟಿಯಾದ ಭಾಗ ಅತಿ ಕಡಿಮೆ ಇದ್ದು ಬಲು ದೊಡ್ಡದಾದ ವಾಯುಮಂಡಲ ಇದೆಯಂತೆ. ಅತ್ತ ಅನಿಲದ ಗೋಳವೂ ಅಲ್ಲದ, ಇತ್ತ ಗಟ್ಟಿ ನೆಲವೂ ಅಲ್ಲದ ಗ್ರಹ ಇದಂತೆ. ವಾರದ ವಿಜ್ಞಾನಿ ಬಸಿರಿನಿಂದ ಬಿಡುಗಡೆ ನೀಡಿದವ ಕಾಲ್ ಜರಾಸಿ. ಪ್ರಪಂಚದಲ್ಲಿ ಮಹಿಳೆಯರಿಗೆ ಅತ್ಯಂತ ಅನುಕೂಲಿಯದ ವಸ್ತು ಎಂದರೆ ಮೊದಲನೆಯದಾಗಿ ಸ್ಯಾನಿಟರಿ ಪ್ಯಾಡ್, ಹಾಗೂ ಎರಡನೆಯದಾಗಿ ಸಂತಾನಹರಣ ಗುಳಿಗೆ ಅಂತ ಹೇಳೋದುಂಟು. ಸಂತಾನಹರಣ ಅಥವಾ ಕಾಂಟ್ರಸೆಪ್ಟಿವ್ ಪಿಲ್ ಎಂದು ಹೆಸರಿಸಲಾದ ಹಾರ್ಮೋನಿನ ಗುಳಿಕೆಯನ್ನು ಅನ್ವೇಷಿಸಿದ ರಸಾಯನ ವಿಜ್ಞಾನಿ ಕಾಲ್ ಜೆರಾಸಿ ಹುಟ್ಟಿದ ದಿನ ಇವತ್ತು. ಕಾಲ್ ಜೆರಾಸಿ ಮೂಲತಃ ಆಸ್ಟ್ರಿಯಾದ ಪ್ರಜೆ. October 29 1923 ಇಸವಿಯಂದು ಈತ ಆಸ್ಟ್ರಿಯಾದ ವಿಯೆನ್ನಾ ಪಟ್ಟಣದಲ್ಲಿ ಒಂದು ಯಹೂದಿ ದಂಪತಿಗಳಿಗೆ ಹುಟ್ಟಿದ. ಬಾಲ್ಯದ ಶಿಕ್ಷಣವನ್ನ ವಿಯೆನ್ನಾದಲ್ಲಿಯೇ ಪಡೆದ. ಅಷ್ಟರಲ್ಲಿ ಈತನ ತಂದೆ ತಾಯಿಯಂದಿರಿಬ್ಬರು ವಿಚ್ಛೇದನ ಪಡೆದಿದ್ದರು. ಜರ್ಮನಿ ಆಸ್ಟ್ರಿಯಾವನ್ನು ಆಕ್ರಮಿಸಿಕೊಂಡು ಅಲ್ಲಿದ್ದ ಯಹೂದಿಯರ ಮಾರಣ ಹೋಮಕ್ಕೆ ಆರಂಭಿಸಿತ್ತು. ಅದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ 16 ಜರಾಸಿಯನ್ನು ಕರೆದುಕೊಂಡು ಅವನ ತಾಯಿ ಅಮೆರಿಕಕ್ಕೆ ವಲಸೆ ಬಂದಳು. ಅಮೆರಿಕ ಮ್ಯಾಡಿಸನ್ ಪಟ್ಟಣದಲ್ಲಿ ವಿಸ್ಕಾನ್ಸಿನ್ ವಿಶ್ವವಿದ್ಯಾನಿಲಯವನ್ನು ಸೇರಿಕೊಂಡು ಡಾಕ್ಟರೇಟ್ ಅನ್ನು ಗಳಿಸಿದಾಗ ಜರಾಸಿಗೆ 19 ವಯಸ್ಸು. ಪುರುಷರಲ್ಲಿರುವ ಹಾರ್ಮೋನ್ಗಳ ಬಗ್ಗೆ ಆಗ ಈತ ಅಧ್ಯಯನ ನಡೆಸಿದ್ದ. ತದನಂತರ ಸ್ವಲ್ಪ ಕಾಲ ಸುಪ್ರಸಿದ್ಧ ರಾಸಾಯನಿಕ ಕಂಪನಿ ಸಿಬಾದಲ್ಲಿ ಸಂಶೋಧಕನಾಗಿ ಕೆಲಸ ಮಾಡಿದ. ಆ ಸಂದರ್ಭದಲ್ಲಿ ಮೊತ್ತ ಮೊದಲನೆಯ ಉರಿಯೂತ ಶಮನಗೊಳಿಸುವಂತಹ ಆಂಟಿಹಿಸ್ಟಾಮಿನ್ ಎನ್ನುವ ರಾಸಾಯನಿಕವನ್ನು ತಯಾರಿಸಿ ಪೇಟೆಂಟ್ ಅನ್ನು ಪಡೆದ. 1-2 ನಂತರ ಆಗಷ್ಟೇ ಆರಂಭವಾಗಿದ್ದ ಸಿಂಟೆಕ್ಸ್ ಎನ್ನುವ ಇನ್ನೊಂದು ಕಂಪನಿಯನ್ನು ಸೇರಿದ. ಸಿಂಟೆಕ್ಸಿನಲ್ಲಿ ಸುವರ್ಣಗೆಡ್ಡೆಯಂತಹ ಕಂದಮೂಲಗಳಿಂದ ಕಾರ್ಟಿಸೋನ್ ಎನ್ನುವ ಹಾರ್ಮೋನಿಗೆ ಮೂಲ ಎನ್ನಿಸುವಂತಹ ರಾಸಾಯನಿಕವನ್ನ ಪ್ರತ್ಯೇಕಿಸಿದ. ತದನಂತರ ಇದೇ ರಾಸಾಯನಿಕವನ್ನೇ ಬಳಸಿಕೊಂಡು ನಾರ್ ಎಥಿಸ್ಟೆರಾನ್ ಅನ್ನು ತಯಾರಿಸಬಹುದು ಅಂತಲೂ ಕೂಡ ಪತ್ತೆ ಮಾಡಿದ. ನಾರ್ ಎಥಿಸ್ಟೆರಾನ್ ಮಹಿಳೆಯರಲ್ಲಿ ಬಸಿರು ನೆಲೆಸುವ ಸಂದರ್ಭದಲ್ಲಿ ಅವಶ್ಯಕವಾದಂತಹ ಪ್ರಾಜೆಸ್ಟೆರಾನ್ ಎನ್ನುವ ಹಾರ್ಮೋನಿನ ರೀತಿಯಲ್ಲಿ ಇರುವಂತಹ ಒಂದು ರಾಸಾಯನಿಕ, ಅದರ ಅಣಕ. ಅದರಂತೆಯೇ ಕಾರ್ಯನಿರ್ವಹಿಸುವ ಕೃತಕ ರಾಸಾಯನಿಕ. ಪ್ರಾಜೆಸ್ಟೆರಾನ್ ಹೆಚ್ಚಿದ್ದಾಗ ಅಂಡಗಳು ಪಕ್ವವಾಗುವುದಿಲ್ಲ, ಬಸಿರು ನಿಲ್ಲುವುದಿಲ್ಲ. ಹೀಗಾಗಿ ರಕ್ತದಲ್ಲಿ ಪ್ರಾಜೆಸ್ಟೆರಾನಿನಂತೆಯೇ ಕೆಲಸ ಮಾಡುವ ರಾಸಾಯನಿಕದ ಪ್ರಮಾಣ ಹೆಚ್ಚು ಮಾಡಿದಲ್ಲಿ ಅಂಡಗಳು ಹುಟ್ಟಿದರೂ ಬಸಿರು ನಿಲ್ಲುವುದಿಲ್ಲ ಎಂದು ವಿಜ್ಞಾನಿಗಳು ಕಂಡುಕೊಂಡರು. ನಾರ್ ಎಥಿಸ್ಟೆರಾನ್ ಅನ್ನು ಸಂತಾನ ನಿಯಂತ್ರಣದಲ್ಲಿ ಬಳಸಿದರು. ಇದೇ ಮುಂದೆ ದ ಪಿಲ್ ಎಂದು ಹೆಸರಾಯಿತು. ಸಿಂಟೆಕ್ಸ್ ಇದನ್ನು ತಯಾರಿಸಿದ ಮೊದಲ ಕಂಪನಿ, ಹಾಗೂ ಅದರ ರೂವಾರಿಯಾಗಿದ್ದದ್ದು ಕಾಲ್ ಜೆರಾಸಿ. ಜರಾಸಿಯ ಕೊಡುಗೆಗಳು ಇನ್ನೂ ಹಲವು ಇವೆ. ಕಾರ್ಟಿಸೋನಿನಂತಹ ಹಾರ್ಮೋನುಗಳ ತಯಾರಿಕೆ, ಉರಿಯೂತವನ್ನು ಕಡಿಮೆ ಮಾಡುವ ಆಂಟಿಹಿಸ್ಟಾಮಿನ್ಗಳ ತಯಾರಿಕೆ, ಇದಲ್ಲದೆ ಹಲವಾರು ನೈಸರ್ಗಿಕ ವಸ್ತುಗಳಿಂದ ಉಪಯುಕ್ತ ಔಷಧಗಳನ್ನು ಪತ್ತೆ ಮಾಡುವುದು ಮತ್ತು ತಯಾರಿಸುವ ವಿಧಾನಗಳು, ಇವೆಲ್ಲವನ್ನು ಜರಾಸಿ ರೂಪಿಸಿದ. ಇವೆಲ್ಲದರಿಂದ ಸಾಕಷ್ಟು ಹಣವನ್ನು ಸಂಪಾದಿಸಿ ಶ್ರೀಮಂತನಾದ. ಆದರೆ ಈತ 60 ವಯಸ್ಸಿನಲ್ಲಿರುವಾಗ ಈತನ ಹದಿಹರೆಯದ ಮಗಳು ಆತ್ಮಹತ್ಯೆ ಮಾಡಿಕೊಂಡಳಂತೆ. ಆಕೆ ಕಲಾವಿದೆ. ಇದರಿಂದ ತೀವ್ರವಾಗಿ ಆಘಾತವನ್ನು ಅನುಭವಿಸಿದ ಜರಾಸಿ ಕಲಾವಿದರಿಗೆ ನೆರವಿಗೊಂದು ಒಂದು ಸಂಸ್ಥೆಯನ್ನೇ ಸ್ಥಾಪಿಸಿದ. ಇದುವರೆಗೂ 1000 ಕಲಾವಿದರು ಅಲ್ಲಿ ನೆರವು ಪಡೆದು ತಮ್ಮ ಕಲೆಯನ್ನ ಸುಧಾರಿಸಿಕೊಂಡಿದ್ದಾರೆ. 70 ವಯಸ್ಸು ಆಗಿದ್ದಾಗ ಜರಾಸಿ ಇನ್ನೊಂದು ಕಡೆಗೆ ಹೊರಳಿದ. ಸ್ವತಃ ನಾಟಕಕಾರನೂ ಆದ. ವಿಜ್ಞಾನವನ್ನು ನಾಟಕಗಳ ಮೂಲಕವೇ ಬಿಂಬಿಸುವ ಪ್ರಯತ್ನಗಳಿಗೆ ಈತ ಎಳೆಸಿದ್ದ. ಈ ನಿಟ್ಟಿನಲ್ಲಿ ಆತ ಬರೆದ ಆಕ್ಸಿಜನ್ ಎನ್ನುವ ನಾಟಕ ಬಲು ಜನಪ್ರಿಯ ಇಂಗ್ಲಿಷ್ ನಾಟಕವಾಗಿದೆ. ನೂರಾರು ಪ್ರದರ್ಶನಗಳನ್ನು ಕಂಡಿದೆ. ಇದಲ್ಲದೆ ಕ್ಯಾಂಟರ್ಸ್ ಡಿಲೆಮಾ ಹಾಗೂ ಗಂಡು ಹೆಣ್ಣಿನ ಲೈಂಗಿಕತೆಯನ್ನು ಕುರಿತ ಫೋರ್ ಪ್ಲೇ, ಈತ ಬರೆದ ಇತರೆ ನಾಟಕಗಳು. ನೂರು ವರ್ಷಗಳಾದ ಮೇಲೂ ತಾನು ಪ್ರೊಫೆಸರ್ ಆಗಿಯೇ ಇರುತ್ತೇನೆ ಎಂದು ಜಂಬ ಕೊಚ್ಚುತ್ತಿದ್ದ ಜರಾಸಿಯನ್ನು ಸಾವು 91ನೆಯ ವಯಸ್ಸಿನಲ್ಲಿಯೇ ತಟ್ಟಿತ್ತು. ಜರಾಸಿಯ ಕೊಡುಗೆಗಳು ನೋಬೆಲ್ ಪ್ರಶಸ್ತಿಗೆ ಅರ್ಹವಾದವೆಂದು ಎಲ್ಲರೂ ಭಾವಿಸಿದರೂ ಕೂಡ ಆ ಪ್ರಶಸ್ತಿ ಅವನಿಗೆ ಸಿಗಲಿಲ್ಲ ಎನ್ನುವುದು ವಿಷಾದದ ವಿಷಯ. ಇಂತಹ ವಿಜ್ಞಾನಿ ಹುಟ್ಟಿದ ದಿನ ಇಂದು ಅಕ್ಟೋಬರ್ 29. ಇದು ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಶ್ರೀಮತಿ ಅಮೃತೇಶ್ವರಿ ಬಿ, ಶ್ರೀಮತಿ ತೇಜಸ್ವಿನಿ ರಾಜೇಶ್ ಮತ್ತು ಶ್ರೀ ಕೊಳ್ಳೇಗಾಲ ಶರ್ಮ. ಜಾಣಸುದ್ದಿ ಉಚಿತ ಧ್ವನಿ ಪತ್ರಿಕೆ. ಇದನ್ನು ಯಾರ ಜೊತೆಗೆ ಬೇಕಾದರೂ ಹಂಚಿಕೊಳ್ಳಬಹುದು. ಜಾಣಸುದ್ದಿಗೆ ಸಲಹೆ, ಸಂದೇಹ, ಪ್ರಶ್ನೆಗಳನ್ನು ಕಳಿಸುವುದಿದ್ದರೆ 9886643328 ಈ ನಂಬರಿಗೆ ವಾಟ್ಸ್ಆಪ್ ಮಾಡಿ ಇಲ್ಲವೇ ಕರೆ ಮಾಡಿ.
3: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
4: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
5: 439ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಟಾಕ್ಸಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್, ವಿಷಕರ ತ್ಯಾಜ್ಯ ನಿರ್ವಹಣೆ ಅಥವಾ ಅಪಾಯಕಾರಿ ತ್ಯಾಜ್ಯ ನಿರ್ವಹಣೆ ಕನ್ನಡದಲ್ಲಿ. ವಿಷಕರ ತ್ಯಾಜ್ಯಗಳಾದ ಆಮ್ಲ, ಪಾದರಸ, ಸೀಸ ಮುಂತಾದವುಗಳನ್ನು ವಿನಿಯೋಗಿಸುವ ಮತ್ತು ನಿರ್ವಹಿಸುವ ವಿಧಾನ ಅಥವಾ ಕಾರ್ಯತಂತ್ರ. ವಿಷಕರ ತ್ಯಾಜ್ಯಗಳಿಂದ ಅಪಾಯವಾಗದಂತೆ ಅವುಗಳನ್ನು ಸೂಕ್ತವಾಗಿ ನಿರ್ವಹಿಸುವ ವಿಧಾನಗಳನ್ನು ಕಂಡುಹಿಡಿಯುವ ಹಲವು ಪ್ರಯತ್ನಗಳು ನಡೆದಿವೆ. ಇವುಗಳಲ್ಲಿ ಕೆಲವು ವಿಧಾನಗಳು ತೃಪ್ತಿಕರ ಎನ್ನಬಹುದು. ಕೆಲವು ವಿಧಾನಗಳ ಮೂಲಕ ರಾಸಾಯನಿಕಗಳನ್ನು ಮರಳಿ ಪಡೆಯುವುದು, ರಿಕವರಿ, ರಾಸಾಯನಿಕಗಳನ್ನು ಕೋಶಗಳಲ್ಲಿರಿಸುವುದು ಎನ್ಕ್ಯಾಪ್ಸುಲೇಷನ್, ರಾಸಾಯನಿಕ ಅಥವಾ ಜೈವಿಕ ಸಂಸ್ಕರಣದಿಂದ ವಿಷಕರ ಪದಾರ್ಥಗಳನ್ನು ವಿಘಟಿಸುವುದು ಬಯೋರೆಮಿಡಿಯೇಷನ್, ಕಾನೂನು ಸಮ್ಮತಿ ಪಡೆದು ಈ ಪದಾರ್ಥಗಳನ್ನು ಸಮುದ್ರಗಳಲ್ಲಿ ವಿಸರ್ಜಿಸುವುದು, ಕುಲುಮೆಗಳಲ್ಲಿ ಅಧಿಕ ಉಷ್ಣತೆಯಲ್ಲಿ ಭಸ್ಮೀಕರಣ ಮಾಡುವುದು ಇನ್ಸಿನರೇಷನ್, ಅಧಿಕ ಉಷ್ಣತೆ ಅಂದರೆ 1200°C ಹೆಚ್ಚು, ಉಷ್ಣ ವಿಭಜನೆ ಪೈರಾಲಿಸಿಸ್, ಭೌತಿಕ ಸಂಸ್ಕರಣಗಳಾದ ನಿರ್ಜಲೀಕರಣ, ಸೋಸುವಿಕೆ, ಆವಾಸನ, ಅವಸಾಧನ, ಸೆಡಿಮೆಂಟೇಷನ್ ಇತ್ಯಾದಿಗಳು ವಿಷಕರ ತ್ಯಾಜ್ಯ ನಿರ್ವಹಣೆಯ ಹಲವು ವಿಧಾನಗಳು. ಈ ವಿಧಾನಗಳು ತ್ಯಾಜ್ಯಗಳ ಗಾತ್ರವನ್ನು ಕಡಿಮೆ ಮಾಡುವುದಲ್ಲದೆ ಈ ಪದಾರ್ಥಗಳ ವಿಷಕರತೆಯನ್ನು ಕಡಿಮೆ ಮಾಡುತ್ತವೆ. ಏನೇ ಆದರೂ ಕೈಗಾರಿಕಾ ಪ್ರಕ್ರಿಯೆಗಳಲ್ಲಿ ಹೊರಬರುವ ವಿಷಕರ ಪದಾರ್ಥಗಳನ್ನು ಕಡಿಮೆ ಮಾಡುವುದು ಈ ತ್ಯಾಜ್ಯಗಳ ನಿರ್ವಹಣೆಯ ಅತ್ಯಂತ ಸೂಕ್ತ ಕ್ರಮವಾಗಿದೆ. ವಿಷಕರ ತ್ಯಾಜ್ಯಗಳು ಹಾಗೂ ಅವುಗಳ ಮೂಲ ಆಮ್ಲಗಳು ವಿದ್ಯುತ್ ಘಟಕಗಳಿಂದ, ಕುಲುಮೆಗಳ ಬೂದಿಯಿಂದ, ಪೆಟ್ರೋಲಿಯಂ ಉತ್ಪನ್ನಗಳಿಂದ ಉತ್ಪತ್ತಿಯಾಗುತ್ತವೆ. ಕ್ಲೋರೋಫ್ಲೋರೋಕಾರ್ಬನ್ಗಳು ಹವಾನಿಯಂತ್ರಕಗಳಲ್ಲಿ ಮತ್ತು ರೆಫ್ರಿಜರೇಟರ್ಗಳಲ್ಲಿ ಬಳಸುವ ಶೈತ್ಯಕಾರಿಗಳು. ಸೈನೈಡ್ಗಳು ಲೋಹ ಸಂಸ್ಕರಣ, ಹಡಗು, ರೈಲು, ಕಾರುಗಳಲ್ಲಿ ಬಳಸುವ ಧೂಮಕಗಳು. ಡಯಾಕ್ಸಿನ್ಸ್ಗಳು ಕುಲುಮೆಗಳು, ತಿರುಳು ಹಾಗೂ ಕಾಗದ ಕಾರ್ಖಾನೆಗಳ ಉತ್ಸರ್ಜನದಿಂದ. ಸ್ಫೋಟಕಗಳು ಸೇನಾ ಮೂಲಗಳಿಂದ, ಗಣಿಗಾರಿಕೆಗಳಿಂದ, ಕಲ್ಲು ಗಣಿಗಾರಿಕೆಯಿಂದ. ಭಾರಲೋಹಗಳು ಬಣ್ಣ, ಬ್ಯಾಕ್ಟೀರಿಯಾಗಳು, ಕೈಗಾರಿಕಾ ತ್ಯಾಜ್ಯ, ಕುಲುಮೆಯ ಬೂದಿ. ಆರ್ಸೆನಿಕ್ ಕೈಗಾರಿಕಾ ಪ್ರಕ್ರಿಯೆಗಳು, ಕೀಟನಾಶಕಗಳು, ಗಾಜು, ಬಣ್ಣಕ್ಕೆ ಹಾಕುವ ಸಂಕಲಕಗಳು. ಕ್ಯಾಡ್ಮಿಯಂ ಮರುಪೂರ್ಣಗೊಳ್ಳುವ ಬ್ಯಾಟರಿಗಳು, ಕುಲುಮೆಗಳು ಹಾಗೂ ಬಣ್ಣ. ಸೀಸ ಆಮ್ಲ ಬ್ಯಾಟರಿಗಳು, ಬಣ್ಣ, ದೂರದರ್ಶನದ ಚಿತ್ರ ಟ್ಯೂಬ್ಗಳು, ಎಲೆಕ್ಟ್ರಾನಿಕ್ಸ್ ಸಂಬಂಧಿಸಿದ ತ್ಯಾಜ್ಯಗಳು. ಪಾದರಸ, ಬಣ್ಣ, ಔಷಧಿ, ಬೀಜ ಧೂಮಕಗಳು, ಕೈಗಾರಿಕಾ ಪ್ರಕ್ರಿಯೆಗಳು, ಸೋಂಕು ನಿವಾರಕಗಳು. ಸೋಂಕುಕಾರಕ ತ್ಯಾಜ್ಯಗಳು, ಆಸ್ಪತ್ರೆ, ಪ್ರಯೋಗಶಾಲೆ, ಬಯೋಮೆಡಿಕಲ್ ವೇಸ್ಟ್. ನರಾನಿಲ, ಸೀನಾ ಮೂಲಗಳು, ಕಾರ್ಬನಿಕ್ ದ್ರಾವಕಗಳು, ಕೈಗಾರಿಕಾ ಕ್ರಿಯೆಗಳು, ಸೌಂದರ್ಯವರ್ಧಕಗಳು, ಅಸಂಚಕಗಳು, ಅಡೆಸಿವ್ಸ್, ಚರ್ಮ, ಪ್ಲಾಸ್ಟಿಕ್ ತಯಾರಿಕೆ. ಪಾಲಿಕ್ಲೋರಿನೇಟೆಡ್ ಬೈಫಿನಾಲ್, PCBs, ಹಳೆಯ ಉಪಕರಣಗಳು, ವಿದ್ಯುತ್ ಪರಿವರ್ತಕಗಳು, ಕೀಟನಾಶಕಗಳು, ಗೃಹ ಉತ್ಪನ್ನಗಳು, ಕೃಷಿ ಬಳಕೆಗೆ. ವಿಕಿರಣಶೀಲ ತ್ಯಾಜ್ಯಗಳು, ಬೈಜಿಕ ವಿದ್ಯುತ್ ಘಟಕಗಳು, ಆಯುಧಗಳ ಕಾರ್ಖಾನೆಗಳು, ಅಟಾಮಿಕ್ ಬಾಂಬ್ಗಳು. ಹೀಗೆ ಎಲ್ಲ ಕೈಗಾರಿಕೆಗಳಿಂದಲೂ ಉತ್ಪತ್ತಿಯಾಗುವ ವಿಷಕರ ತ್ಯಾಜ್ಯಗಳನ್ನು ಪರಿಸರ ಮಂತ್ರಾಲಯ, ಕೇಂದ್ರ ಸರ್ಕಾರ 2016 ಒಂದು ನಿಯಮವನ್ನು ರೂಪಿಸಿದೆ. ಆ ನಿಯಮದಂತೆ ಈ ಎಲ್ಲ ಅಪಾಯಕಾರಿ ತ್ಯಾಜ್ಯಗಳನ್ನು ಸಂಸ್ಕರಿಸಿ ವಿಲೇವಾರಿ ಮಾಡಬೇಕಾಗಿರುತ್ತದೆ. ಟಾಕ್ಸಿನ್, ಕನ್ನಡದಲ್ಲಿ ವಿಷ, ನಂಜು. ರಸಾಯನಶಾಸ್ತ್ರದಲ್ಲಿ ಯಾವುದೇ ವಿಷಕರ ರಾಸಾಯನಿಕ, ಇದು ನೈಸರ್ಗಿಕವಾಗಿ ಉತ್ಪತ್ತಿಯಾಗಿರಬಹುದು ಅಥವಾ ಕೃತಕವಾಗಿ ಸಂಶ್ಲೇಷಿತಗೊಂಡಿರಬಹುದು. ಟ್ರೇಸ್ ಎಲಿಮೆಂಟ್, ಲೇಷಧಾತು. ಭೂವಿಜ್ಞಾನದಲ್ಲಿ ಶಿಲೆಗಳಲ್ಲಿ ಹಾಗೂ ಖನಿಜಗಳಲ್ಲಿ 1% ಕಡಿಮೆ ಪ್ರಮಾಣದಲ್ಲಿ ಕಂಡುಬರುವ ಧಾತು. ಶಿಲೆಗಳ ರಚನೆಗೆ ಅಗತ್ಯವಾಗಿರುವ ಆಮ್ಲಜನಕ, ಸಿಲಿಕಾ, ಅಲ್ಯೂಮಿನಿಯಂ, ಕಬ್ಬಿಣ, ಕ್ಯಾಲ್ಸಿಯಂ, ಸೋಡಿಯಂ, ಪೊಟಾಷಿಯಂ ಮುಂತಾದ ಕೆಲವು ಮುಖ್ಯ ಧಾತುಗಳ ಹೊರತಾಗಿ ಕಂಡುಬರುವ ಅನೇಕ ಧಾತುಗಳ ಲೇಷಧಾತುಗಳು. ಲೇಷಧಾತುಗಳು ಕೆಲವು ಪ್ರದೇಶ ಅಥವಾ ಶಿಲೆ

ಇದನ್ನೇ ಕುರುಹು ಫಾಸಿಲ್ಸ್ ಎನ್ನುವುದು. ವಿವಿಧ ಶಿಲೆಗಳ ಅಂತರ್ಮುಖಿ ಇಂಟರ್ಫೇಸ್ನಲ್ಲಿ, ಅಂದರೆ ವಿವಿಧ ಶಿಲೆಗಳು ಕೂಡುವ ಸ್ಥಳಗಳಲ್ಲಿ ಈ ಫಾಸಿಲ್ಸ್ಗಳು ಕಂಡುಬರುತ್ತವೆ. ಉದಾಹರಣೆಗೆ ಶೀಕತ ಶಿಲೆ ಮತ್ತು ಪದರುಕಲ್ಲುಗಳು ಶೇಲ್ಗಳ ನಡುವೆ ಕಂಡುಬರುವ ಕುರುಹುಗಳು ಫಾಸಿಲ್ಗಳು. ಈ ಫಾಸಿಲ್ಗಳನ್ನು ಅವುಗಳ ರಚನೆ ಹಾಗೂ ದೊರಕುವ ಸ್ಥಳಗಳ ಆಧಾರದ ಮೇಲೆ ವರ್ಗೀಕರಿಸಲಾಗುತ್ತದೆ. ಟ್ರೇಡಬಲ್ ಎಮಿಷನ್ ಪರ್ಮಿಟ್, ವ್ಯಾಪಾರ ಸಾಧ್ಯ ಉತ್ಸರ್ಜನ ಪರವಾನಿಗೆ. ಅಂತಾರಾಷ್ಟ್ರೀಯ ಪ್ರಾಧಿಕಾರವು ಪ್ರತ್ಯೇಕ ರಾಷ್ಟ್ರಕ್ಕೆ ಇತ್ತ ಉತ್ಸರ್ಜನಾ ಮಿತಿಯನ್ನು ಆ ರಾಷ್ಟ್ರವು ತನ್ನ ರಾಷ್ಟ್ರಗಳೊಂದಿಗೆ ಬದಲಿಸಿಕೊಳ್ಳುವ ಅನುಮತಿ ಅಥವಾ ಅವಕಾಶ. ಉದಾಹರಣೆಗೆ, ಆ ರಾಷ್ಟ್ರವು ತನಗೆ ಅಂತಾರಾಷ್ಟ್ರೀಯ ಪ್ರಾಧಿಕಾರವು ಇತ್ತ ಇಂಗಾಲದ ಡೈಆಕ್ಸೈಡ್ ಉತ್ಸರ್ಜನ ಮಿತಿಗಿಂತ ಕಡಿಮೆ ಅನಿಲವನ್ನು ಉತ್ಸರ್ಜಿಸಬಹುದು. ಇಂಥ ಸಂದರ್ಭದಲ್ಲಿ ಆ ರಾಷ್ಟ್ರವು ತನ್ನ ಮಾಲಿನ್ಯ ಹಕ್ಕನ್ನು, ಅಂದರೆ ಉಳಿದ ಉತ್ಸರ್ಜನಾ ಮಿತಿಯನ್ನು, ಬಾ ರಾಷ್ಟ್ರಕ್ಕೆ ವರ್ಗಾಯಿಸಬಹುದು. ಇದರಿಂದ ಬಾ ರಾಷ್ಟ್ರವು ಅಂತಾರಾಷ್ಟ್ರೀಯ ಒಪ್ಪಂದದಲ್ಲಿರುವುದಕ್ಕಿಂತ ಹೆಚ್ಚು ಉತ್ಸರ್ಜನವನ್ನು ಇಂಗಾಲದ ಡೈಆಕ್ಸೈಡ್ ವಿಷಯದಲ್ಲಿ ಬಿಡುಗಡೆ ಮಾಡಬಹುದು. ಒಟ್ಟಿನಲ್ಲಿ ಇವೆರಡು ರಾಷ್ಟ್ರಗಳ ಉತ್ಸರ್ಜನವು ಆ ರಾಷ್ಟ್ರದ ಒಟ್ಟು ಮಿತಿಯ ಮೊತ್ತವನ್ನು ಮೀರಬಾರದು. ರಾಷ್ಟ್ರಗಳಂತೆ ಕೈಗಾರಿಕೆಗಳು, ಪ್ರಾಂತ್ಯಗಳು ಕೂಡ ಇಂಥ ಒಪ್ಪಂದವನ್ನು ಮಾಡಿಕೊಳ್ಳಬಹುದು. ಇದರಿಂದ ವ್ಯಾಪಾರ ಸಾಧ್ಯ ಪರವಾನಿಗೆ ಆರ್ಥಿಕ ಮೌಲ್ಯ ಹಾಗೂ ಮಾರುಕಟ್ಟೆ ಮೌಲ್ಯಗಳು ದೊರಕುತ್ತವೆ. ಇಂತಹ ವ್ಯಾಪಾರದಿಂದ ಒಂದು ಸಮುದಾಯ ಅಥವಾ ರಾಷ್ಟ್ರ ತನ್ನ ಒಟ್ಟು ಉತ್ಸರ್ಜನಾ ನಿಯಂತ್ರಣದ ಮಿತಿಯನ್ನು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ತಲುಪಲು ಸಾಧ್ಯವಾಗುತ್ತದೆ ಎಂದು ನಂಬಲಾಗಿದೆ. ಟ್ರೇಡ್ ವೇಸ್ಟ್, ಕನ್ನಡದಲ್ಲಿ ವಾಣಿಜ್ಯ ತ್ಯಾಜ್ಯ. ಕೈಗಾರಿಕೆ ಹಾಗೂ ಇತರ ವಾಣಿಜ್ಯ ಉದ್ಯಮಗಳು ವಿಸರ್ಜಿಸುವ ಜೈವಿಕ, ಸಾವಯವ ಹಾಗೂ ಅಜೈವಿಕ ಕಸ. ಆಹಾರ ಉದ್ಯಮಗಳಾದ ಹೈನುಗಾರಿಕೆ, ಮದ್ಯ ತಯಾರಿಕೆ, ಬಟ್ಟಿಳಿಸುವುದು, ಮೀನು ಒಣಗಿಸುವ ಕೈಗಾರಿಕೆಗಳು, ಕಾಗದ ಹಾಗೂ ಬಟ್ಟೆಗಿರಣಿಗಳು, ಚರ್ಮ ಹದ ಮಾಡುವ ಕೈಗಾರಿಕೆಗಳು, ತೈಲ ಶುದ್ಧೀಕರಣ ಮಾಡುವುದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಜೈವಿಕ ಹಾಗೂ ಅಜೈವಿಕ ತ್ಯಾಜ್ಯಗಳು ಉತ್ಪತ್ತಿಯಾಗುತ್ತವೆ. ಅಜೈವಿಕ ತ್ಯಾಜ್ಯಗಳಲ್ಲಿ ಆಮ್ಲ ಪ್ರತ್ಯಾಮ್ಲಗಳು, ಸೈನೈಡ್, ಸಲ್ಫೇಟ್, ಆರ್ಸೆನಿಕ್, ಸತು, ತಾಮ್ರ, ಕ್ರೋಮಿಯಂ, ಸೀಸ ಮುಂತಾದವು ಮುಖ್ಯವಾದವು. ಟ್ರೆಡಿಷನಲ್ ಅಗ್ರಿಕಲ್ಚರ್, ಸಾಂಪ್ರದಾಯಿಕ ಕೃಷಿ. ಸಾವಿರಾರು ವರ್ಷಗಳ ಅನುಭವದಿಂದ ವಿಕಾಸವಾದ ವಿಧಾನವನ್ನು ಬಳಸಿ ಮಾಡುವ ಕೃಷಿ. ಸಾಮಾನ್ಯವಾಗಿ ಸಾಂಪ್ರದಾಯಿಕ ಕೃಷಿಯಲ್ಲಿ ಬಾಹ್ಯ ಪದಾರ್ಥಗಳ, ಅಂದರೆ ರಸಗೊಬ್ಬರಗಳ, ಕೀಟನಾಶಕಗಳ ಅಥವಾ ಪೆಸ್ಟಿಸೈಡ್ಗಳ, ಆಧುನಿಕ ನೀರಾವರಿ ಮುಂತಾದವುಗಳ ಬಳಕೆ ಕಡಿಮೆ. ಇದು ಜೀವನಾಧಾರ ಕೃಷಿ ತತ್ವವನ್ನು ಆಧರಿಸಿದ ಕೃಷಿ. ಸಾಂಪ್ರದಾಯಿಕ ಕೃಷಿಯಲ್ಲಿ ವಾಣಿಜ್ಯ ಉದ್ದೇಶಗಳು ಇಲ್ಲವೆನ್ನುವಂತಿಲ್ಲ. ಆದಾಗ್ಯೂ ನಿರಂತರ ಇಳುವರಿ ಹಾಗೂ ಸುಸ್ಥಿರ ಕೃಷಿಗೆ ಆದ್ಯತೆ ನೀಡುವಂತಹ ವಿಧಿವಿಧಾನಗಳನ್ನು ಇಲ್ಲಿ ಬಳಸಲಾಗುತ್ತದೆ. ಈ ಕೃಷಿ ವ್ಯವಸ್ಥೆಯಲ್ಲಿ ಬೆಳೆಗಳ ವೈವಿಧ್ಯಕ್ಕೆ ಹೆಚ್ಚು ಮಹತ್ವವಿದೆ. ಇಲ್ಲಿ ಬೆಳೆಸುವ ಬೆಳೆಗಳ ವೈವಿಧ್ಯ ಉಷ್ಣವಲಯದ ಉದುರೆಲೆ ಕಾಡುಗಳಿಗೆ ಸಮ ಎಂದು ಭಾವಿಸಲಾಗಿದೆ. ಕೃಷಿ ಸಮುದಾಯಗಳು ಜಾಗರೂಕತೆಯಿಂದ ಅಭಿವೃದ್ಧಿಪಡಿಸಿದ ಬೆಳೆಗಳ ವೈವಿಧ್ಯ ಅವರ ಅಗತ್ಯಗಳನ್ನು ಪೂರೈಸಬಲ್ಲದು. ಈ ಕೃಷಿಯಲ್ಲಿ ಬಳಸುವ ಜೈವಿಕ ಗೊಬ್ಬರಗಳು ಮಣ್ಣಿನ ರಚನೆಯನ್ನು ಉತ್ತಮಗೊಳಿಸುತ್ತವೆ. ಸಾಂಪ್ರದಾಯಿಕ ನೀರಾವರಿ ವಿಧಾನಗಳು ಫಾಸಿಲ್ ಇಂಧನಗಳನ್ನು ಅವಲಂಬಿಸಿಲ್ಲ. ಇಲ್ಲಿ ಮಾನವರು ಹಾಗೂ ಜಾನುವಾರುಗಳ ಶ್ರಮ ಬಳಸಲ್ಪಡುತ್ತದೆ. ಒಟ್ಟಿನಲ್ಲಿ ಸಾಂಪ್ರದಾಯಿಕ ಕೃಷಿಯಲ್ಲಿ ಮಾನವರು ಹಾಗೂ ಜಾನುವಾರುಗಳು ಶ್ರಮದ ಬಳಕೆಯೇ ಹೆಚ್ಚು. ಜೈವಿಕ ಕೃಷಿ, ಕೃಷಿ ಅರಣ್ಯಗಾರಿಕೆ, ಮಧ್ಯಂತರ ಕೃಷಿ, ಕದಲು ಬೇಸಾಯದಂತಹ ಪದ್ಧತಿಗಳೆಲ್ಲ ಸಾಂಪ್ರದಾಯಿಕ ಕೃಷಿ ವಿಧಾನಗಳೇ. ಸಾಂಪ್ರದಾಯಿಕ ಕೃಷಿ ಪದ್ಧತಿಯಲ್ಲಿ ಮಣ್ಣಿನ ರಚನೆ ಉತ್ತಮಗೊಂಡು ಉತ್ಪಾದಕತೆ ಕಾಪಾಡಲ್ಪಡುತ್ತದೆ. ಇಲ್ಲಿ ರಾಸಾಯನಿಕಗಳ ಬಳಕೆ ಕಡಿಮೆ, ಹೀಗಾಗಿ ಪರಿಸರ ಮಾಲಿನ್ಯತೆ ಕಡಿಮೆ. ಬೆಳೆ ಹಾಗೂ ಜಾನುವಾರುಗಳು ವೈವಿಧ್ಯ ಇಲ್ಲಿ ಹೆಚ್ಚು.
ಈ ಕೃಷಿಯ ಒಟ್ಟು ಇಳುವರಿ ಆಧುನಿಕ ಕೃಷಿಗೆ ಹೋಲಿಸಿದರೆ ಕಡಿಮೆ ಎನಿಸಿದರೂ ಎರಡೂ ಕೃಷಿಯಲ್ಲಿಯೂ ಬಳಸುವ ಬಂಡವಾಳ ಅಥವಾ ಸಂಪನ್ಮೂಲಗಳಿಗೆ ಹೋಲಿಸಿದರೆ ಸಾಂಪ್ರದಾಯಿಕ ಕೃಷಿ ಇಳುವರಿ

0: ಹೆಚ್ಚು ಎನ್ನಲಾಗಿದೆ. ಏನೇ ಆದರೂ ಇಂದಿನ ಏರುತ್ತಿರುವ ಜನಸಂಖ್ಯೆಗೆ ಅಗತ್ಯವಾದ ಆಹಾರ ಧಾನ್ಯಗಳನ್ನು ಸಾಂಪ್ರದಾಯಿಕ ಕೃಷಿಯಿಂದ ಪೂರೈಸುವುದು ಸುಲಭವಲ್ಲ. ದೀರ್ಘಾವಧಿ ಬೆಳೆ ಚಕ್ರಗಳು, ಸಾಕಷ್ಟು ಪ್ರಮಾಣದಲ್ಲಿ ಜೈವಿಕ ಗೊಬ್ಬರ ದೊರಕುವುದು ಇತ್ಯಾದಿಗಳಿಂದ ಇಂದು ಸಾಂಪ್ರದಾಯಿಕ ಕೃಷಿಯ ಸ್ಥಿರತೆ ಕಡಿಮೆಯಾಗಿದೆ. ಸಾಂಪ್ರದಾಯಿಕ ಕೃಷಿ ವಿಧಾನಗಳೊಂದಿಗೆ ಆಧುನಿಕ ಕೃಷಿಯ ಕೆಲವು ವಿಧಾನಗಳನ್ನು ಸೂಕ್ತವಾಗಿ ಮೇಳೈಸಿ ಮಾಡುವ ಕೃಷಿಯು ಇಂದು ಅಗತ್ಯ ಎಂದು ಕೆಲವರು ಅಭಿಪ್ರಾಯಪಡುತ್ತಾರೆ. ಟ್ರೆಡಿಷನಲ್ ನಾಲೆಡ್ಜ್, ಸಾಂಪ್ರದಾಯಿಕ ಜ್ಞಾನ, ಕನ್ನಡದಲ್ಲಿ ಸ್ಥಳೀಯ ಜನರಲ್ಲಿರುವ ತಲಾತಲಾಂತರಗಳ ಅನುಭವಗಳ ಸರಮಾಲೆಯಿಂದ ಬಂದಂತಹ ಜ್ಞಾನ. ಸಾಂಪ್ರದಾಯಿಕ ಜ್ಞಾನಕ್ಕೆ ವೈಜ್ಞಾನಿಕ ಹಿನ್ನೆಲೆ ಇದೆ. ಸಾಂಪ್ರದಾಯಿಕ ಕೃಷಿ, ಸಾಂಪ್ರದಾಯಿಕ ಅರಣ್ಯ ನಿರ್ವಹಣೆ, ಸಾಂಪ್ರದಾಯಿಕ ಜಲಸಂಗ್ರಹಣೆ, ಸಾಂಪ್ರದಾಯಿಕ ಮೀನುಗಾರಿಕೆ, ಹೀಗೆ ಸಂಪನ್ಮೂಲ ನಿರ್ವಹಣೆಯಲ್ಲಿ ಸಾಂಪ್ರದಾಯಿಕ ಜ್ಞಾನಕ್ಕೆ ಇಂದು ಒತ್ತು ಕೊಡಲಾಗುತ್ತಿದೆ. ಸಾಂಪ್ರದಾಯಿಕ ಜ್ಞಾನ ವ್ಯಾಪಾರಿ ಮನೋಭಾವವಿಲ್ಲದೆ ಸಂಪನ್ಮೂಲಗಳನ್ನು ಭವಿಷ್ಯತ್ತಿಗಾಗಿ ಸಂಗ್ರಹಿಸಿಡುವ ಒಂದು ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಅಭಿವೃದ್ಧಿಯಾದುದು. ಆದುದರಿಂದಲೇ ಇದರಲ್ಲಿ ಸಂಪನ್ಮೂಲಗಳ ಕನಿಷ್ಠ ಬಳಕೆ, ಮರುಬಳಕೆ ಹಾಗೂ ಪುನರಾವರ್ತನಗಳಿಗೆ ಹೆಚ್ಚು ಆದ್ಯತೆ ನೀಡಲಾಗಿದೆ. ಸಾಂಪ್ರದಾಯಿಕ ಜ್ಞಾನ ವಿಧಾನಗಳನ್ನು ಮತ್ತು ಆಧುನಿಕ ತಂತ್ರಜ್ಞಾನಗಳನ್ನು ಸೂಕ್ತವಾಗಿ ಮೇಳೈಸುವುದರಿಂದ ಮಾತ್ರ ಇಂದು ನೈಸರ್ಗಿಕ ಸಂಪನ್ಮೂಲಗಳ ಹಾಗೂ ಪರಿಸರದ ಉತ್ತಮ ನಿರ್ವಹಣೆ ಮತ್ತು ಸಂರಕ್ಷಣೆ ಸಾಧ್ಯ ಎಂಬ ಅಭಿಪ್ರಾಯವಿದೆ. ಇಲ್ಲಿಗೆ 439ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 28ನೆಯ ಪದ್ಯ. ಆ ಪದ್ಯ ಹೀಗೆ ಇದೆ. ಬಿಡದೊಳಲ್ವ ಬಂದು ಜನದೊಳು ಕುಡಿಯದ ಕಣ್ಣೀರ ಪೂರಮಾ ಪ್ರೇತ ಮನೋ ಗಡಿಸದೆ ಸುಡುವುದು ಗಡಂ ಇನ್ನುಡುಗುವುದೀ ಶೋಕಮಂ ಸರೋಜದಳಾಕ್ಷಿ. ಅವರು ಆ ಋಷಿಗಳು ಇನ್ನೂ ಕೂಡ ಸಮಾಧಾನ ಪಡಿಸ್ತಾರೆ. ಅದೇನೆಂದರೆ ಇದು ಭಾರತದ ನಂಬಿಕೆಯ ಒಂದು ಭಾಗ ಅಂತ ಅನ್ನಿಸ್ತದೆ. ಬಿಡದೆ ಅಳಲುವ ಬಂಧು ಜನದ ಒಳಕುಡಿಯದ ಕಣ್ಣೀರ ಪೂರಂ, ಸತ್ತಾಗ ಬಿಡದೆ ಅಳಲುವ, ನಿರಂತರವಾಗಿ ಅಳುವ ಬಂಧು ಜನರ ಒಳಕುಡಿಯದ ಕಣ್ಣೀರು ಅಂದರೆ ತುಂಡಾಗದಂತಹ ನಿರಂತರವಾದಂತಹ ಕಣ್ಣೀರು, ಆ ಕಣ್ಣೀರಿನ ಧಾರೆ ಪೂರಂ, ಆ ಪ್ರೇತಮಂ ಓಗುಡಿಸದೆ ಸುಡುವುದು, ಸತ್ತಂತಹ ಶವಕ್ಕೆ ಅಸಹ್ಯವಾಗದ ರೀತಿಯಲ್ಲಿ ಆ ಕಣ್ಣೀರೇ ಅದನ್ನು ಸುಡುವುದು ಗಡ ಅಲ್ಲವೇ. ಇನ್ನುಡುಗುವುದು ಈ ಶೋಕವನ್ನು, ಈ ಶೋಕವನ್ನು ನೀನು ಇನ್ನು ಬಿಟ್ಟು ಬಿಡು. ಸರೋಜದಳಾಕ್ಷಿ ಅಂದರೆ ತಾವರೆಯ ದಳದ ಹಾಗೆ ಕಣ್ಣಿರುವವಳೆ ಅಥವಾ ಸುಂದರಿ ಅಂತ ಹೇಳ್ತಾರೆ. ಅಂದರೆ ಒಂದು ನಂಬಿಕೆ ಏನಿದೆ ಅಂದರೆ ಸತ್ತ ವ್ಯಕ್ತಿಯ ಮುಂದೆ ಅತ್ತರೆ ಆ ಕಣ್ಣೀರಿನ ಧಾರೆಯೇ ಆ ಪ್ರೇತವನ್ನು ಸುಡುತ್ತದೆ ಎನ್ನುವುದು ಒಂದು ನಂಬಿಕೆ. ಅದಕ್ಕಾಗಿ ಕೆಲವು ಕಡೆ ಉತ್ತರ ಕರ್ನಾಟಕದಲ್ಲಿ ಅಳುವುದಕ್ಕೆ ಕೆಲವು ಜನಗಳಿರ್ತಾರೆ, ಹಾಗೆ ಒಂದು ನಂಬಿಕೆ ಇದೆ. ಹಾಗಾಗಿ ನೀನು ಬೇಕಾದಷ್ಟು ಹತ್ತಿದೀಯ, ಇನ್ನೂ ಅಳುವುದು ಬೇಡ. ನೀನು ಅತ್ತ ಕಣ್ಣೀರೇ ಆ ಶವವನ್ನೀಗ ದಹಿಸಿತ್ತು, ಸಾಕು ಎಂಬುದಾಗಿ ಆ ಋಷಿಮುನಿಗಳು ಬಹುಶಃ ಆಕೆಯನ್ನು ಸಮಾಧಾನ ಪಡಿಸ್ತಾರೆ. ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 29ನೆಯ ಪದ್ಯ. ಆ ಪದ್ಯ ಹೀಗಿದೆ. ತುರುಗಿದ ಹಿಮ ಬಿಂದುಗಳಿಂದರಗಿದ ನವ ವನಜ ವನದ ಓಲ್ ಶೋಕದಿನಂ ಶೋಕದಿಂ ಅಂದೊರೆವ ನಯಾನೋದ ಬಿಂದುವೀನರಗಿದುವುದು ಒರ್ ಮೊದಲೇ ಬಂದು ಮುಖ ವನಜವನಂ. ಹಾಗೆ ಹಸ್ತಿನಾವತಿಗೆ ಮುನಿಜನಗಳು ಬಂದು ಶತಶೃಂಗ ಪರ್ವತದಲ್ಲಿ ಪಾಂಡುವಿಗೆ ಒದಗಿದ ಸ್ಥಿತಿಯನ್ನು ಹೇಳುತ್ತಾರೆ. ಆಗ ತುರುಗಿದ ಹಿಮಬಿಂದುಗಳಿಂದ ಎರಗಿದ ನವ ವನಜದ ಓಲ್, ತುಂಬಿ ತುಳುಕುವಂತಹ ಅಥವಾ ಒತ್ತತ್ತಾಗಿ ಹಿಮಬಿಂದುಗಳಿಂದ ಹಿಮದ ರಾಶಿಯಿಂದ ಎರಗಿದ ನವ ವನಜ ವನದ ಹೋಲು, ಹೊಸತಾದ ತಾವರೆಯ ವನಕ್ಕೆ ವನದ ಹಾಗೆ. ಅಂದರೆ ತಾವರೆ ಅರಳಿದಂಥ ತಾವರೆಯ ವನಕ್ಕೆ ತುಂಬಿಕೊಳ್ಳುವ ಹಾಗೆ ಹಿಮದ ಮಂಜುಗಡ್ಡೆಯ ಬಿಂದುಗಳು ಬಿದ್ದರೆ ಹೇಗಾಗ್ತದೋ ಹಾಗೆ. ಶೋಕದಿಂ ಶೋಕದಿನದಿಂ ಶೋಕದಿನಂದು ಒರೆವ ನಯನೋದ ಬಿಂದುವಿಂ, ಅವರು ತುಂಬ ಶೋಕದಿಂದ ಬಳಲಿದ್ರು. ಶೋಕದಿನಂದು ಶೋಕದಿಂದ ಅಂದು ಒರೆವ ಬೀಳುವ ನಯನೋದ ಬಿಂದುವಿಂ ಕಣ್ಣೀರ ಬಿಂದುವಿಂದ ಎರಗಿದುದು ಒರ್ಮೊದಲೇ. ಅಂದರೆ ಎರಗಿದುದು ಅಂತಂದರೆ ಬಾಗಿತ್ತು ಏನು ಅಂತ ಅರ್ಥ. ಎರಗಿದು ಒರ್ಮೊದಲೇ ಬಂಧು ಮುಖ ವನಜ ವನಂ, ಬಂಧು ಮುಖಗಳ ವನಜ ಅಂದರೆ ತಾವರೆ ಎನ್ನುವಂಥ ವನವು ಅವರ ಕಣ್ಣೀರಿನಿಂದ ಬಂದ ನೀರಿನಿಂದ ಕಣ್ಣಿನಿಂದ ಬಂದ ನೀರಿನಿಂದ ಬಾಡಿತು ಎನ್ನುವ ಹಾಗೆ ಪಂಪ ವರ್ಣಿಸ್ತಾರೆ. ಅಂದರೆ ಶತಸಂಗ ಪರ್ವತದ ಋಷಿ ಮುನಿಗಳು ಕುಂತಿಯನ್ನು ಮತ್ತು ಮಕ್ಕಳನ್ನು ಕರ್ಕೊಂಡು ಬಂದು ಪಾಂಡುವಿಗಾದ ಗತಿಯನ್ನು ಹೇಳಿದರು. ಆಗ ಬೆಳೆದು ನಿಂತ ತಾವರೆಯ ವನಕ್ಕೆ ಹಿಮದ ಮಳೆ ಬಿದ್ದಾಗ ಆ ವನ ಹೇಗೆ ಬಾಡಿ ಹೋಗ್ತದೋ ಹಾಗೆ ಈ ಹಸ್ತಿನಾವತಿಯಲ್ಲಿದ್ದ ಬಂಧು ಜನಗಳ ಮುಖ ಎನ್ನುವ ತಾವರೆಯೂ ಕೂಡ ಕಣ್ಣ ನೀರು ಎನ್ನುವಂತಹ ಹಿಮದ ಬಿಂದುವಿನಿಂದ ಬಾಡಿ ಹೋಯಿತು ಎನ್ನುವ ಹಾಗೆ ಪಂಪ ವರ್ಣಿಸ್ತಾನೆ. ಇಲ್ಲಿಯೂ ಕೂಡ ಹಿಂದೆ ನಾವು ಹೇಳಿದ ಹಾಗೆ ಕ್ರಿಯಾಪದದ ಬಳಕೆ ಇಲ್ಲ, ನಾಮಪದಗಳು ಹೆಚ್ಚು ಬಳಕೆ ಆಗ್ತವೆ ಒಂದರ ನಂತರ ಒಂದು. ಹಾಗಾದಿಂದಾಗಿ ಆ ಪದ್ಯ ಕೂಡ ಆಕರ್ಷಿತ ಆಗ್ತದೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
4: ಎಲ್ಲರಿಗೂ ನಮಸ್ಕಾರ. ಹೆಲೋ ಎವ್ರಿವನ್. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ನಕಾರಾತ್ಮಕ ವಾಕ್ಯಗಳು ಅಂದರೆ ನೆಗೆಟಿವ್ ಸೆಂಟೆನ್ಸಸ್ನ ಹೇಗೆ ಫಾರ್ಮ್ ಮಾಡಬೇಕು ಅಂತ ಹೇಳಿದ್ವಿ. ಜೊತೆಯಲ್ಲಿ ಆ ನೆಗೆಟಿವ್ ಪದಗಳಿರುತ್ತಲ್ಲ ಅದರ ಸಂಕ್ಷಿಪ್ತ ರೂಪಗಳನ್ನು ಹೇಗೆ ಬಳಸಬೇಕು. ಫಾರ್ ಎಕ್ಸಾಂಪಲ್, ಡು ನಾಟ್ನ ಡೋಂಟ್ ಅಂತ ಬಳಸ್ಬೋದು, ಹ್ಯಾವಂಟ್ನ ಹ್ಯಾವ್ ನಾಟ್ ಅಂತ ಕೂಡ ಹೇಳ್ಬೋದು. ಈ ಥರ ಎಲ್ಲ ನಾವು ತಿಳ್ಕೊಂಡ್ವಿ. ಇವತ್ತು ಪ್ರಶ್ನಾರ್ಥಕ ಮತ್ತು ನಕಾರಾತ್ಮಕ ವಾಕ್ಯಗಳು, ಹಾಗಂದರೆ ಇಂಟ್ರೋಗೇಟಿವ್ ಕಮ್ ನೆಗೆಟಿವ್ ಸೆಂಟೆನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನಾವು ಹೆಚ್ಚಾಗಿ ನಮ್ಮ ದಿನನಿತ್ಯದ ಸಂಭಾಷಣೆಯಲ್ಲಿ ಹೀಗೆ ಹೇಳೋದಿದೆ, ಇವತ್ತು ಬಹಳ ಸೆಕೆ ಅಲ್ವಾ, ಇವತ್ತು ಚಳಿನೇ ಇಲ್ಲ ಅಲ್ವಾ, ಈ ಥರ ಹೇಳೋದಿದೆ ಅಲ್ವಾ. ಇಟ್ಸ್ ಹಾಟ್ ಟುಡೇ ಇಸ್ಂಟ್ ಇಟ್, ಆ್ಯಂಡ್ ಇಟ್ಸ್ ನಾಟ್ ಕೋಲ್ಡ್ ಟುಡೇ ಇಸ್ ಇಟ್. ಈ ಥರ ವಾಕ್ಯಗಳನ್ನ ಬಹಳ ಹೆಚ್ಚಾಗಿ ಹೇಳ್ತೀವಿ. ಇವಕ್ಕೇನಂತೀವಿ ಗೊತ್ತಾ, ಇಂಗ್ಲೀಷಲ್ಲಿ ಟೈಲ್ ಕ್ವೆಶನ್ಸ್ ಅಂತ. ಇಂಥ ವಾಕ್ಯಗಳ ಕೊನೆಯಲ್ಲಿ ಒಂದು ಚಿಕ್ಕ ಪ್ರಶ್ನೆ ಇರುತ್ತೆ. ಅಂದರೆ ವಾಕ್ಯದ ಮೊದಲ ಭಾಗದಲ್ಲಿ ಸಹಾಯಕ ಕ್ರಿಯಾಪದದ ಜೊತೆ ಅಂದರೆ ಹೆಲ್ಪಿಂಗ್ ವರ್ಬ್ಸ್ ಜೊತೆ ನಾಟನ್ನು ಪ್ರತ್ಯೇಕವಾಗಿ ಅಥವಾ ಕೂಡಿಸ್ಕೊಂಡು ಹೇಳ್ತೀವಿ. ಇವೆರಡೂ ರೂಪಗಳು ಚಾಲ್ತಿಯಲ್ಲಿದೆ, ಈಸ್ ನಾಟ್ ಅಥವಾ ಈಸಂಟ್. ಆದರೆ ಟೈಲ್ ಕ್ವೆಶನ್ನಲ್ಲಿ ಮಾತ್ರ ಈಸಂಟ್ ಈ ಥರದ ಸಂಕ್ಷಿಪ್ತ ರೂಪನೇ ಹೆಚ್ಚಾಗಿ ಬಳಕೆಯಲ್ಲಿರುತ್ತೆ. ನಾರ್ಮಲ್ ಸೆಂಟೆನ್ಸ್, ನಾರ್ಮಲ್ ಕ್ವೆಶನ್ಗಳಲ್ಲಿ ಈಸ್ ನಾಟ್ ಅಥವಾ ಈಸಂಟ್ ಎರಡೂ ಬಳಕೆ, ಆದರೆ ಟೈಲ್ ಕ್ವೆಶನ್ಸಲ್ಲಿ ಮಾತ್ರ ಸಂಕ್ಷಿಪ್ತ ರೂಪನೇ ಬಳಸಬೇಕು, ಈಸಂಟ್, ಹ್ಯಾವಂಟ್, ಕುಡಂಟ್ ಈ ಥರ. ಅದಕ್ಕಾಗಿ ಒಂದಷ್ಟು ಫಾರ್ಮ್ ಮಾಡೋಣ ಸೆಂಟೆನ್ಸ್ನ, ಆಗ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಈಗಷ್ಟೇ ಹೇಳಿದೆ, ಇವತ್ತು ತುಂಬ ಸೆಕೆ ಅಲ್ವಾ, ಇಟ್ ಈಸ್ ವೆರಿ ಹಾಟ್ ಟುಡೇ ಈಸಂಟ್ ಇಟ್. ಇವತ್ತು ತುಂಬ ಸೆಕೆ ಅಲ್ವಾ, ಇಟ್ ಈಸ್ ವೆರಿ ಹಾಟ್ ಟುಡೇ ಈಸಂಟ್ ಇಟ್. ಅವರು ವಿದೇಶಿಯರು ಅಲ್ವಾ, ಯಾರೋ ಒಂದಿಷ್ಟು ಫಾರಿನರ್ಸ್ನ ನೋಡಿರ್ತೀರಾ, ಹೊರಗಡೆ ಹೋಗಿರ್ತೀರಾ ಟೂರ್ಗೆ, ಆಗ ನೀವು ಕೇಳ್ತೀರಾ ಅವರು ವಿದೇಶಿಯರು ಅಲ್ವಾ. ದೇ ಆರ್ ಫಾರಿನರ್ಸ್ ಆರಂಟ್ ದೇ, ದೇ ಆರ್ ಫಾರಿನರ್ಸ್ ಆರಂಟ್ ದೇ. ನೀನು ಖುಷಿಯಾಗಿಲ್ಲ ಇದೆಯಾ ಮತ್ತೆ ಅಥವಾ ಇಲ್ವಾ, ನೀನು ಖುಷಿಯಾಗಿರಲಿಲ್ಲ ಹೌದಾ, ಈ ಥರ ಕೇಳ್ತೀವಲ್ಲ. ಯು ವರಂಟ್ ಪ್ಲೀಸ್ಡ್ ವರ್ ಯು, ಯು ವರಂಟ್ ಪ್ಲೀಸ್ಡ್ WERENT ಅಪ್ರೋಸ್ಟ್ ಆಫ್ ಇ ಟಿ ವರಂಟ್ ಪ್ಲೀಸ್ಡ್ ವರ್ಯು ಈ ಥರ ಕೂಡ ಹೇಳ್ಬೋದು. ನಾಳೆ ಭಾನುವಾರ ಹೌದ್ ತಾನೆ? ಇಟ್ ವಿಲ್ ಬಿ ಸಂಡೇ ಟುಮಾರೋ ವೋಂಟ್ ಇಟ್? ನಾಳೆ ಭಾನುವಾರ ಹೌದು ತಾನೆ? ಇಟ್ ವಿಲ್ ಬಿ ಸಂಡೇ ಟುಮಾರೋ ವೋಂಟ್ ಇಟ್? ನಾವು ಬೇಗ ಸಿದ್ಧರಾಗ್ತೀವಿ, ಆಗ್ಬೋದಾ? ಎಲ್ಲೋ ಹೊರಡಕ್ಕಿದೆ, ಬೇಗ ಬೇಗ ರೆಡಿ ಆಗಿಬಿಡ್ತೀವಿ, ಆಮೇಲೆ ಮತ್ತೆ ಪುನಃ ಟೇಲ್ ಕ್ವೆಶನ್ ಕೇಳ್ತೀವಿ, ಆಗ್ಬೋದಾ? ವಿಲ್ ಬಿ ರೆಡಿ ಸೂನ್ ವೋಂಟ್ ವಿ? ವಿಲ್ ಬಿ ಡಬ್ಲ್ಯೂ ಇ ಅಪ್ರೋಸ್ಟ್ರೋಫಿ ಎಲ್ ಎಲ್, ವಿ ವಿಲ್ ಅಂತ ಹೇಳೋದಕ್ಕೆ ಹೋಗಬಾರ್ದು ಟೇಲ್ ಕ್ವೆಶನಲ್ಲಿ. ವಿಲ್ ಬಿ ರೆಡಿ ಸೂನ್ ವೋಂಟ್ ವಿ? ನಾನಿದನ್ನು ಯಾವತ್ತೂ ಮರೆಯೋ ಹಾಗಿಲ್ಲ ಅಲ್ವಾ? ಐ ಕ್ಯಾನ್ ನೆವರ್ ಫೋಗೆಟ್ ಇಟ್, ಕ್ಯಾನ್ ಐ? ನಾನು ಇದನ್ನು ಯಾವತ್ತೂ ಮರೆಯೋ ಹಾಗಿಲ್ಲ ಅಲ್ವಾ? ಐ ಕ್ಯಾನ್ ನೆವರ್ ಫೋಗೆಟ್ ಇಟ್, ಕ್ಯಾನ್ ಐ? ನಾನು ನಾಳೆ ನಿನ್ನ ಜೊತೆ ಇರೋದಿಲ್ಲ, ಇರ್ತೀನಾ? ಇರೋದಿಲ್ಲ ಅಂತ ಹೇಳ್ತೀರಾ, ಇರ್ತೀನ ಅಂತ ಕೂಡ ಕೇಳ್ತೀವಿ, ಯಾಕಂದರೆ ಅವ್ರದ್ದು ಒಪಿನಿಯನ್ ಕೂಡ ನಮಗೆ ಬೇಕಿರುತ್ತಲ್ಲ ಅಂಥ ಟೈಮಲ್ಲಿ. ನಾನು ನಾಳೆ ನಿನ್ನ ಜೊತೆ ಇರೋದಿಲ್ಲ, ಇರ್ತೀನಾ? ಐ ವೋಂಟ್ ಬಿ ವಿತ್ ಯು ಟುಮಾರೋ, ವಿಲ್ ಐ? ಐ ವೋಂಟ್ ಬಿ ವಿತ್ ಯು ಟುಮಾರೋ, ವಿಲ್ ಐ? ನಾವು ಮೊದಲೇ ಭೇಟಿ ಆಗಿದ್ವಿ ಅಲ್ವಾ? ವಿ ಹ್ಯಾವ್ ಮೆಟ್ ಬಿಫೋರ್, ಹ್ಯಾವಂಟ್ ವಿ? ನಾವು ಮೊದಲೇ ಭೇಟಿಯಾಗಿದ್ವಿ ಅಲ್ವಾ? ವಿ ಹ್ಯಾವ್ ಮೆಟ್ ಬಿಫೋರ್, ಹ್ಯಾವಂಟ್ ವಿ? ಹ್ಯಾವಂಟ್ ವಿ? ನೋಡಿ, ಕೆಲವೊಮ್ಮೆ ಡೌಟಲ್ಲಿ ಇರ್ತೀವಿ, ಅಂಥ ಟೈಮಲ್ಲಿ ಕೂಡ ಟೇಲ್ ಕ್ವೆಶನ್ ಬಳಸ್ತೀವಿ. ಕೆಲವೊಮ್ಮೆ ಗೊತ್ತಿರುತ್ತೆ ಬಟ್ ಎದುರ್ನವ್ರು ಸ್ವಲ್ಪ ಡೌಟಲ್ಲಿ ಇದ್ದಾಗ ಅನಿಸಿದಾಗಲೂ ಈ ಥರ ಟೇಲ್ ಕ್ವೆಶನ್ಸ್ನ ಬಳಸ್ತೀವಿ. ಆದರೂ ಹೆಚ್ಚಾಗಿ ನನಗೆ ತಿಳಿದ ಮಟ್ಟಿಗೆ ಕನ್ನಡದಲ್ಲಿ ಎಸ್ಪೆಷಲಿ ನಾನು ಈ ಥರದ ಪ್ರಶ್ನೆನೇ ಮಾಡೋದು ಜಾಸ್ತಿ. ಅಂದರೆ ತೀರಾ ಸೀದಾ ಪ್ರಶ್ನೆ ಮಾಡಿಬಿಟ್ರೆ ಎದುರ್ನವ್ರಿಗೆ ಕೋಪ ಬರೋ ಸಾಧ್ಯತೆ ಇದೆ, ಅವ್ರು ಎಷ್ಟು ರೂಢ್ ಇದ್ದಾರೆ ಅಂತ ಅನ್ಸೋದಕ್ಕೆ ಕಾರಣ ಆಗತ್ತೆ. ಹಾಗಾಗಿ ನಾನು ಈ ಥರನೇ ಬಳಸ್ತೀನಿ, ನೀವು ಹೇಗೆ ಕೂಡ ಮಾತಾಡ್ಬೋದು, ಅದು ನಿಮ್ಮ ಚಾಯ್ಸ್. ಸೊ ನಾವು ಮೊದಲೇ ಭೇಟಿ ಆಗಿದ್ವಿ ಅಲ್ವಾ? ವಿ ಹ್ಯಾವ್ ಮೆಟ್ ಬಿಫೋರ್, ಹ್ಯಾವಂಟ್ ವಿ? ನೀನು ಕೆಲಸನ ಮುಗಿಸಿದ್ದಿ ಅಲ್ವಾ? ಯು ಹ್ಯಾಡ್ ಫಿನಿಶ್ಡ್ ಯುವರ್ ವರ್ಕ್, ಹ್ಯಾಡಂಟ್ ಯು? ಯು ಹ್ಯಾಡ್ ಫಿನಿಶ್ಡ್ ಯುವರ್ ವರ್ಕ್, ಹ್ಯಾಡಂಟ್ ಯು? ನೀನು ನಂಗಾಗಿ ಪುಸ್ತಕನ ಹುಡುಕ್ಲಿಲ್ಲ, ಹುಡುಕಿದ್ಯಾ? ಯು ಕುಡಂಟ್ ಫೈಂಡ್ ದ ಬುಕ್ ಫಾರ್ ಮೀ, ಕುಡ್ ಯು? ನೀನು ನನಗಾಗಿ ಪುಸ್ತಕನ ಹುಡುಕೋದಕ್ಕಾಗಲಿಲ್ಲ, ಆಯ್ತಾ? ಯು ಕುಡಂಟ್ ಫೈಂಡ್ ದ ಬುಕ್ ಫಾರ್ ಮೀ, ಕುಡ್ ಯು? ದಿನನಿತ್ಯ ನಿಮ್ಮ ಮಕ್ಕಳನ್ನು ತಪ್ಪು ಮಾಡ್ತಾರೆ, ಏನು ಹೇಳಿ? ಪ್ರತಿದಿನ ಲೇಟಾಗಿ ಮಲಗ್ತಾರೆ, ಆಗ ನೀವು ಹೇಳ್ತೀರಪ್ಪ ಸೂರಜ್ ತುಂಬ ತಡವಾಗಿ ಮಲ್ಕೋಬಾರ್ದು ಅಲ್ವಾ? ಸೂರಜ್ ಶುಡಂಟ್ ಗೋ ಟು ಬೆಡ್ ಲೇಟ್, ಶುಡ್ ಹಿ? ಸೂರಜ್ ಮಧ್ಯಾಹ್ನ 12 ಗಂಟೆವರೆಗೆ ಕಾಯಬೇಕು, ಆಯ್ತಾ? ಸೂರಜ್ ಮಸ್ಟ್ ವೇಟ್ ಟಿಲ್ 12 o'clock, ಮಸ್ಟಂಟ್ ಹಿ? ಮಸ್ಟಂಟ್ ಮಸ್ಟ್ ನಾಟ್ ಅನ್ನೋ ಪದ ಬಳಸಬೇಕು. ಸೂರಜ್ ಮಧ್ಯಾಹ್ನ 12 ಗಂಟೆವರೆಗೆ ಕಾಯಬೇಕು, ಆಯ್ತಾ? ಸೂರಜ್ ಮಸ್ಟ್ ವೇಟ್ ಟಿಲ್ 12 o'clock, ಮಸ್ಟಂಟ್ ಹಿ? ಅವಳು ಇಂಗ್ಲೀಷ್ ಕಲ್ತಿಲ್ಲ ಅಲ್ವಾ? ಶಿ ಹ್ಯಾಸಂಟ್ ಲರ್ನ್ ಇಂಗ್ಲೀಷ್, ಹ್ಯಾಸ್ ಶಿ? ಅವಳು ಇಂಗ್ಲೀಷ್ ಕಲ್ತಿಲ್ಲ, ಹೌದಾ ಅಲ್ವಾ? ಈ ಥರ ಪದಗಳನ್ನ ಬಳಸ್ತೀವಿ. ಶಿ ಹ್ಯಾಸಂಟ್ ಲರ್ನ್ ಇಂಗ್ಲೀಷ್, ಶಿ ಹ್ಯಾಸಂಟ್ ಲರ್ನ್ಡ್ ಇಂಗ್ಲೀಷ್, ಹ್ಯಾಸ್ ಶಿ? ನೀನು ಇಂಗ್ಲೀಷ್ ಮಾತಾಡಬಲ್ಲೆ ಅಲ್ವಾ? ಹೌದಾ? ಯು ಕ್ಯಾನ್ ಸ್ಪೀಕ್ ಇಂಗ್ಲೀಷ್, ಕ್ಯಾನ್ ಯು? ನೀನು ಇಂಗ್ಲೀಷ್ ಮಾತನಾಡಬಲ್ಲೆ, ಹೌದಾ? ಯು ಕ್ಯಾನ್ ಸ್ಪೀಕ್ ಇಂಗ್ಲೀಷ್, ಕಾಂಟ್ ಯು? ದೊಡ್ಡ ವ್ಯಕ್ತಿಗಳೆಲ್ಲ ಕಾಲಹರಣ ಮಾಡೋದಿಲ್ಲ, ಮಾಡ್ತಾರಾ? ಗ್ರೇಟ್ ಮೆನ್ ಡೋಂಟ್ ವೇಸ್ಟ್ ದೇರ್ ಟೈಮ್, ಡೂ ದೇ? ದೊಡ್ಡ ವ್ಯಕ್ತಿಗಳೆಲ್ಲ ಕಾಲಹರಣ ಮಾಡೋದಿಲ್ಲ, ಮಾಡ್ತಾರಾ? ಗ್ರೇಟ್ ಮೆನ್ ಡೋಂಟ್ ವೇಸ್ಟ್ ದೇರ್ ಟೈಮ್, ಡೂ ದೇ? ನೀವು ಈ ರೀತಿ ಮಾತಾಡಬಾರ್ದಿತ್ತು ಅಲ್ವಾ? ಯು ಶುಡ್ ನಾಟ್ ಟಾಕ್ ಲೈಕ್ ದಿಸ್, ಶುಡ್ ಯು? ಶುಡ್ ನಾಟ್, ಶುಡಂಟ್ ಅಂತ ಹೇಳಬೇಕು. ನೀವು ಈ ರೀತಿ ಮಾತನಾಡಬಾರ್ದಿತ್ತು ಅಲ್ವಾ? ಯು ಶುಡಂಟ್ ಟಾಕ್ ಲೈಕ್ ದಿಸ್, ಶುಡ್ ಯು? ಎಂತಹ ತಂಪಾದ ಹವಾಮಾನ ಅಲ್ವಾ? ಹೌ ಪ್ಲೆಸೆಂಟ್ ಇಟ್ ಈಸ್, ಇಸಂಟ್ ಇಟ್? ಎಂತಹ ತಂಪಾದ ಹವಾಮಾನ ಅಲ್ವಾ? ಹೌ ಪ್ಲೆಸೆಂಟ್ ಈಸ್ ಇಟ್, ಇಸಂಟ್ ಇಟ್? ನಿಂಗೆ ನೀನೇ ಬುದ್ಧಿವಂತ ಅಂತ ಅನ್ಕೊಂಡಿದೀಯಾ ಅಲ್ವಾ? ಟೀಚರ್ಸ್ ಹೆಚ್ಚಾಗಿ ಮಕ್ಕಳಿಗೆ, ಅಪ್ಪ ಅಮ್ಮಂದ್ರ ಮಕ್ಕಳಿಗೆ ಇದು ಹೇಳೋ ಮಾತೆ ಅಲ್ವಾ? ಯು ಥಿಂಕ್ ಯುವರ್ ಸೆಲ್ಫ್ ಟು ಬಿ ವೆರಿ ಕ್ಲೆವರ್, ಡೋಂಟ್ ಯು? ನಿನಗೆ ನೀನೇ ಬುದ್ಧಿವಂತ ಅಂತ ಅನ್ಕೊಂಡಿದೀಯಾ ಅಲ್ವಾ? ಯು ಥಿಂಕ್ ಯುವರ್ ಸೆಲ್ಫ್ ಟು ಬಿ ವೆರಿ ಕ್ಲೆವರ್, ಡೋಂಟ್ ಯು? ಅವಳು ತಕ್ಷಣಕ್ಕೆ ಶೀಘ್ರವಾಗಿ ಇಲ್ಲಿಗೆ ಬರ್ತಾಳೆ ಅಲ್ವಾ? ಶಿ ವಿಲ್ ರೀಚ್ ಹಿಯರ್ ಸೂನ್, ವೋಂಟ್ ಶಿ? ಅವಳು ಶೀಘ್ರವಾಗಿ ಇಲ್ಲಿಗೆ ತಲುಪ್ತಾಳೆ ಅಲ್ವಾ? ಶಿ ವಿಲ್ ರೀಚ್ ಹಿಯರ್ ಸೂನ್, ವೋಂಟ್ ಶಿ? ಮತ್ತೆ ಅವಳು ಮನೆನ ಲೇಟಾಗಿ ತಡವಾಗಿ ತಲುಪಿದ್ಲು ಅಲ್ವಾ? ಶಿ ರೀಚ್ಡ್ ಹೋಮ್ ಲೇಟ್ ಅಗೇನ್, ಡಿಡಂಟ್ ಶಿ? ಮತ್ತೆ ಅವಳು ಮನೆನ ತಡವಾಗಿ ತಲುಪಿದ್ಲು ಅಲ್ವಾ? ಶಿ ರೀಚ್ಡ್ ಹೋಮ್ ಲೇಟ್ ಅಗೇನ್, ಡಿಡಂಟ್ ಶಿ? ನಾವು ನಮ್ಮ ಬಾಲ್ಯನ ಯಾವತ್ತು ಮರೆಯೋದಿಲ್ಲ ಅಲ್ವಾ? ವಿ ನೆವರ್ ಫೋಗೆಟ್ ಅವರ್ ಚೈಲ್ಡ್ಹುಡ್, ಡು ವಿ? ನಾವು ನಮ್ಮ ಬಾಲ್ಯನ ಯಾವತ್ತು ಮರೆಯೋದಿಲ್ಲ ಅಲ್ವಾ? ವಿ ನೆವರ್ ಫೋಗೆಟ್ ಅವರ್ ಚೈಲ್ಡ್ಹುಡ್, ಡು ವಿ? ಈ ಥರ ದಿನನಿತ್ಯದಲ್ಲಿ ನಾವು ಸುಮಾರು ಪ್ರಶ್ನಾರ್ಥಕ ಮತ್ತು ನಕಾರಾತ್ಮಕ ವಾಕ್ಯಗಳನ್ನು ಮಾತಾಡ್ತೀವಿ, ಅಂದರೆ ಇಂಟ್ರೋಗೇಟಿವ್ ಕಮ್ ನೆಗೆಟಿವ್ ಸೆಂಟೆನ್ಸಸ್ನ. ಇಲ್ಲಿ ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕಾಗಿರೋ ಒಂದು ವಿಷಯ ಅಂದರೆ ಎಂಟಿ, ಇಸಂಟ್, ಡಸಂಟ್ ಈ ಥರ ಹೇಳಬೇಕಾದ್ರೆ ಎನ್ ಮೇಲೆ ಹಾಕಿರೋ ಒಂದು ಸಂಕೇತ ಇದೆ, ಅದನ್ನು ಅಪೋಸ್ಟ್ರೋಫಿ ಅಂತಾರೆ. ಎ ಪಿ ಒ ಎಸ್ ಟಿ ಆರ್ ಒ ಪಿ ಎಚ್ ಇ, ಅಪೋಸ್ಟ್ರೋಫಿ ಅಂತ. ಹೆಚ್ಚಾಗಿ ಟೈಲ್ ಕ್ವೆಶನಲ್ಲಿ ಈ ಥರದ ಶಾರ್ಟ್ ಫಾರ್ಮನ್ನು ನಾವು ಬಳಸಬೇಕಾಗತ್ತೆ. ಐ ಡಿಡ್, ಡಿಡಂಟ್ ಐ, ಈ ಥರ ನೀವು ಅದನ್ನು ಸರಿಯಾದ ಒಂದು ಸಾಮಾನ್ಯ ವಾಕ್ಯನ ಇಂಟ್ರೋಗೇಟಿವ್ಗೆ ಟರ್ನ್ ಮಾಡಿ ವಿತ್ ಶಾರ್ಟ್ ಫಾರ್ಮ್ ಬಳಸಿ ಅಭ್ಯಾಸ ಮಾಡೋದ್ರಿಂದ ನಿಮಗೆ ಈ ಮಾತು ಸುಲಭ ಅನಿಸತ್ತೆ. ಹಿ ವಾಸ್, ವಾಸಂಟ್ ಹಿ? ವಿ ಕ್ಯಾನ್, ಕಾಂಟ್ ವಿ? ಐ ಮಸ್ಟ್, ಮಸ್ಟಂಟ್ ಐ? ಶಿ ಡಸ್ ನಾಟ್, ಡಸ್ ಶಿ? ಹಿ ಈಸ್, ಇಸಂಟ್ ಹಿ? ಯು ವರ್, ವರಂಟ್ ಯು? ಯು ವಿಲ್, ವೋಂಟ್ ಯು? ಯು ವುಡ್, ವುಡಂಟ್ ಯು? ಯು ಡು ನಾಟ್, ಡೂ ಯು? ವಿ ಆರ್, ಆರಂಟ್ ವಿ? ದೇ ಹ್ಯಾಡ್, ಹ್ಯಾಡಂಟ್ ದೇ? ಐ ಶಲ್, ಶಂಟ್ ಐ? ಶಿ ಕುಡ್, ಕುಡಂಟ್ ಶಿ? ಇಂಟ್ರೋಗೇಟಿವ್ ಇರೋವಂಥದ್ದನ್ನು ನಾರ್ಮಲ್ ವಾಕ್ಯ ಮಾಡ್ತೀರಾ, ನಾರ್ಮಲ್ ವಾಕ್ಯ ಇರೋದನ್ನು ಇಂಟ್ರೋಗೇಟಿವ್ ಮಾಡ್ತೀರಾ ಅಪೋಸ್ಟ್ರೋಫಿನ ಬಳಸಿ. ಐ ಆಮ್ನ ಐ ಆಮ್ ಅನ್ಬೇಕು, ಯು ಆರ್ನ ಯೂರ್, ಹಿ ಈಸ್ ಹೀಸ್, ಶಿ ಈಸ್ ಶಿಸ್, ವಿ ಆರ್ ವೀರ್, ದೇ ಆರ್ ದೇರ್. ಈ ರೀತಿಯಾಗಿ ಐ ಹ್ಯಾವ್, ಯು ಹ್ಯಾವ್, ಶಿ ಅಥವಾ ಹಿ ಹ್ಯಾಸ್ಗಳಿಗೆ ಐ, ಯು, ಶೀಸ್ ಈ ಥರ ಪದಗಳನ್ನು ಬಳಸಬೇಕಾಗತ್ತೆ. ಅಲ್ಲಿಗೆ ಇಂಟ್ರೋಗೇಟಿವ್ ಕಮ್ ನೆಗೆಟಿವ್ ಸೆಂಟೆನ್ಸಲ್ಲಿ ನೆನ್ಪಿಟ್ಕೊಳ್ಬೇಕಾದ ವಿಷಯ ಏನು, ಹೇಗೆ ಫಾರ್ಮ್ ಮಾಡಬೇಕು ಅನ್ನೋದೆಲ್ಲ ನೀವು ಚೆನ್ನಾಗಿ ತಿಳ್ಕೊಂಡ್ರಿ ಅಂತ ಭಾವಿಸ್ತೀನಿ. ಇನ್ನು ಹೇಳೋದಕ್ಕೆ ಬೇಕಾದಷ್ಟಿದೆ, ಆದರೆ ಮುಂದಿನ ಸಂಚಿಕೆವರೆಗೂ ನೀವು ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
3: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಮುಕ್ಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
6: ಅಯ್ಯ
5: ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
6: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
5: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
6: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
5: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
6: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
5: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
6: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
5: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
7: ಸಾರ್ವಜನಿಕರೇ, ಜುಲೈ ಒಂದನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ಅತ್ತಿಗೆ ತಂಗಿ, ಅತ್ತಿಗೆ ತಂಗಿ,

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
3: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದ

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಮೊದಲನೇ ರಾತ್ರಿ ಏನಾಯ್ತು ಗೊತ್ತಾ? ತಲೆಗೆ ಸ್ನಾನ ಮಾಡಿ ನಿಂತಿದ್ದೆ, ತೆಳ್ಳನೆ ಸೀರೆ ಉಟ್ಕೊಂಡಿದ್ದೆ, ಮಲ್ಲಿಗೆ ಹೂವು ಮುಡ್ಕೊಂಡಿದ್ದೆ, ಮೈ ತುಂಬಾ ಗಂಧವ ಹಾಕೊಂಡಿದ್ದೆ, ಹಾಸಿಗೆ ಹಾಸಿ ಕಾದ್ಕೊಂಡಿದ್ದೆ, ಏನೇನೋ ಆಸೆ ಇಟ್ಕೊಂಡಿದ್ದೆ. ಗೊರಕೆಯ ಶಬ್ದ ಕೇಳಿ ನಾ ಎದ್ದೆ. ನನ್ನೋರಿಗಾಗಲೇ ಭಾರಿ ನಿದ್ದೆ, ಎಬ್ಬಿಸಿ ನೋಡಿದೆ ಅವರಿಗೆ ಕೋಪ, ಎರಡೇಟು ಹಾಕಿ ಹೋದರು ಭೂಪ.

0: ಗಂಡ ಬಿಟ್ಟಂತ ತವರಿಗೆ ಹೋದೆ. ಅಲ್ಲೇನಾಯ್ತು ಗೊತ್ತಾ, ಒಂದಿನ ಪಕ್ಕದ ಮನೆಯಾತ ಸಿಕ್ಕ. ನನ್ನ ಕಡೆ ನೋಡಿ ಮೆಲ್ಲಗೆ ನಕ್ಕ.
1: ಮರುದಿನ ಧೈರ್ಯದ ಕಣ್ಣನ್ನು ಹೊಡೆದ. ಮ್ಯಾಟ್ನಿ ಸಿನಿಮಾಗೆ ನನ್ನನ್ನು ಕರೆದ.
0: ಗುಸು ಗುಸು ಮಾತಾಡಿ
1: ಕಜ್ಗುಳಿ ಕೊಟ್ಟ.
0: ಪಾರ್ಕಲ್ಲಿ ಐಸ್ ಕ್ಯಾಂಡಿ ಬಾಯಲ್ಲಿಟ್ಟ. ಇರುಳಲ್ಲಿ ನನ್ನ ಬಿಗಿದಪ್ಪಿಕೊಂಡ. ಏನಾಯ್ತೋ ಗೊತ್ತಿಲ್ಲ, ಮೈಯೆಲ್ಲ ಕೆಂಡ. ಅಷ್ಟಕ್ಕೆ ನಮ್ಮಪ್ಪ ಅಮ್ಮಗೆ ಕೋಪ, ನನ್ನನ್ನು ಹೊರಗಟ್ಟಿ ಹಾಕಿದ್ರು ಶಾಪ. ನನ್ನ

ಅವಳ ಬಯಸೆ ಬ್ರಹ್ಮ ಸೃಷ್ಟಿಯ ಮಾಡಿದ ನಿನ್ನ ಜೊತೆಯ ಕೊಡ ಬರಲೇ ನೀವು ಎಂದು ಒಪ್ಪಿಕೊ ಚಿನ್ನ

0: ನಕ್ಕರೆ ಸ್ವರ್ಗ, ದೂರ ಆದರೆ ನರಕ.
1: ಈ

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
4: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
5: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
6: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
7: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
7: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
8: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818-240-4142. ಮೊಬೈಲ್ ಸಂಖ್ಯೆ 9535-1-91545.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಕಾಫಿ ವಿತ್ RJ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಕಾಫಿ ವಿತ್ RJ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಈ ದಿನದ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದರೆ, ಎಸ್ ವಿಷಯ ಏನು ಅಂತ ತಿಳಿಸ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮೊದಲು ಎಸ್, ನೀವೆಲ್ಲರೂ ಹೇಗಿದ್ದೀರಾ? ಆರೋಗ್ಯ ಹೇಗಿದೆ? ಹಾಗೆ ವಾತಾವರಣದಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ. ಬೆಳಗ್ಗೆ ನೋಡಿದರೆ ಮೋಡ ಅಂದರೆ ಮೋಡ ಇತ್ತು, ಈಗ ಸಡನ್ನಾಗಿ ಬಿಸಿಲು ಬಂತು, ಈಗ ಮತ್ತೆ ಮೋಡ ಕವಿದಿದೆ. ಸೊ ವಾತಾವರಣದಲ್ಲಿ ಕೂಡ ಒಂದಿಷ್ಟು, ಸಾಕಷ್ಟು ಅಲ್ಲ, ಒಂದಿಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ. ಅಂದಾಗೆ ಸ್ನೇಹಿತರೆ, ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ಇವತ್ತಿನ ಟಾಪಿಕ್ ಹೇಳೋದಕ್ಕಿಂತ ಮುಂಚೆ ಒಬ್ಬ ಲೆಕ್ಕದ ಮೇಷ್ಟ್ರ ಬಗ್ಗೆ ನಿಮಗೊಂದಿಷ್ಟು ವಿಷಯಗಳನ್ನು ತಿಳಿಸ್ಬೇಕಲ್ಲ. ಯಾರಪ್ಪ ಅವರು ಲೆಕ್ಕದ ಮೇಷ್ಟ್ರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್ ಸ್ನೇಹಿತರೆ, ಅಂದಾಗೆ ಅದೇ ವಿಷಯಕ್ಕೇ ಬರ್ತಾ ಇದ್ದೀನಿ. ಸ್ನೇಹಿತರೆ, ಈ ವ್ಯಕ್ತಿಗೆ ಲೆಕ್ಕ ಅಂದರೆ ಪಂಚಪ್ರಾಣ. ಆ ಲೆಕ್ಕ ಅಂದರೆ ಎಷ್ಟಿಷ್ಟ ಅಂದರೆ, ಲೆಕ್ಕದಲ್ಲಿ ತರೋ ಆಗಿರ್ತಿದ್ರು, ಪಕ್ಕ ಆಗ್ತಾ ಇದ್ರು ಇವರು. ಅಂದರೆ ನಮ್ಮ ಭಾರತದಲ್ಲಿ ಎಷ್ಟು ಜನ ಇದ್ದಾರೆ, ಅವರಿಗೆ ಎಷ್ಟು ಅಕ್ಕಿ ಬೇಕು, ಅಂದರೆ ತಿನ್ನಲಿಕ್ಕೆ ಎಷ್ಟು ಊಟ ಬೇಕು, ಇಲ್ಲಿನ ಒಂದು ಸ್ಕೂಲ್ಗಳ ಸಂಖ್ಯೆ ಎಷ್ಟಿರಬೇಕು, ಕಂಪ್ನಿಗಳು ಹೇಗಿರಬೇಕು, ಆಫೀಸ್ ಹೇಗಿರಬೇಕು, ಆ ಆಫೀಸಿಗೆ ತಕ್ಕಂಥ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಗಿರಬೇಕು ಅಂತ ಎಲ್ಲದನ್ನು ಕೂಡ ಪಕ್ಕ ಲೆಕ್ಕ ಹಾಕಿ ಸರ್ಕಾರಕ್ಕೆ ಹೇಳ್ತಾ ಇದ್ರು, ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸ್ತಾ ಇದ್ರು. ಜೊತೆಗೆ ಸ್ನೇಹಿತರೆ, ಅಷ್ಟೇ ಅಲ್ಲ, ISI ಸಂಸ್ಥೆಯ ಸ್ಥಾಪಕರು ಇವರು. ಜೊತೆಗೆ ಎಸ್, ISI ಸಂಸ್ಥೆಯ ಸ್ಥಾಪಕರು, ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಲ್ಲ, ಅದರ ಒಂದು ಸ್ಥಾಪಕರು ಈ ಮಹಾನ್ ವ್ಯಕ್ತಿ. ಜೊತೆಗೆ ಸಾಕಷ್ಟು ಅಂಕಿ ಅಂಶಗಳ ಫಾರ್ಮುಲಾಗಳನ್ನು ಕೂಡ ಕಂಡಿಡಿದಂಥವರು. ಅಷ್ಟೇ ಅಲ್ಲದೆ ಎರಡನೇ ಪಂಚವಾರ್ಷಿಕ ಯೋಜನೆಯ ಒಂದು ಪ್ಲ್ಯಾನರ್ ಕೂಡ ಇವರೇ ಆದಂಥವರು. ಜೊತೆಗೆ ನಮ್ಮ ಭಾರತದಲ್ಲಿ ಭಾರೀ ಕೈಗಾರಿಕೆಗಳಾದ, ಅಂದರೆ ದೊಡ್ಡ ದೊಡ್ಡ ಕೈಗಾರಿಕೆಗಳಂತ ಅನ್ಸ್ಕೊಂಡಂತಹ ಉಕ್ಕಿನ ಕಾರ್ಖಾನೆ, ರೂರ್ಕೆಲಾ, ಸ್ಟೀಲ್ ಪ್ಲ್ಯಾಂಟ್ಗಳಿಗೂ ಕೂಡ ಇವರು ಪ್ಲ್ಯಾನ್ ಮಾಡಿದಂಥವರು. ಜೊತೆಗೆ ಪ್ರತಿ ವರ್ಷ ನಮ್ಮ ದೇಶದ ಬಜೆಟ್ ಬರುತ್ತಲ್ವ, ಆ ಬಜೆಟ್ ಇರ್ಬೋದು, ಜನಗಣತಿ ಇರ್ಬೋದು, ಬೆಳೆ ಇಳುವರಿ ಇರ್ಬೋದು, ನಿರುದ್ಯೋಗ ಲೆಕ್ಕ ಇರ್ಬೋದು, ಇದೆಲ್ಲವೂ ಕೂಡ ವೈಜ್ಞಾನಿಕವಾಗಿ ಇದೇ ರೀತಿ ಇರಬೇಕು ಅಂತ ಒಂದು ವ್ಯವಸ್ಥೆಯನ್ನು ಪ್ಲ್ಯಾನನ್ನು ಮಾಡಿದಂತಹ ಮಹಾನ್ ವ್ಯಕ್ತಿ. ಎಸ್ ಸ್ನೇಹಿತರೆ, ಅವರೇ ಪ್ರೊಫೆಸರ್ ಪ್ರಶಾಂತ್ ಚಂದ್ರ ಮಹಾಲೋನೊಬಿಸ್ ಅಂತ. ಇವರು ಮೂಲತಃ ಕೋಲ್ಕತ್ತಾದವರು. ಇವರನ್ನ ಲೆಕ್ಕದ ಮೇಷ್ಟ್ರ ಅಂತಲೇ ಕರೀತಾರೆ. ಅಂದಾಗೆ ಸ್ನೇಹಿತರೆ, ಮತ್ತೊಂದು ವಿಷಯ ಗೊತ್ತಾ, ಇವರ ಹುಟ್ಟೋ ಹಬ್ಬವನ್ನು ಲೆಕ್ಕದ ಹಬ್ಬ ಅಂತ ಕೂಡ ಕರೀತಾರೆ. ಲೆಕ್ಕದ ಜಾದುಗಾರ ಅಂದರೆ ಅವರೇ ಪ್ರೊಫೆಸರ್ ಪ್ರಶಾಂತ್ ಚಂದ್ರ ಅವರು. ಇವರನ್ನು ಲೆಕ್ಕದ ಜಾದುಗಾರ ಅಂತ ಕರೀತಾರೆ, ಮಹಲನೋಬಿಸ್ ಅಂತ ಕೂಡ ಕರೀತಾರೆ. ಪ್ರಶಾಂತ್ ಚಂದ್ರ ಮಹಲನೋಬಿಸ್ ಅವರನ್ನು ರಾಷ್ಟ್ರೀಯ ಅಂಕಿ ಅಂಶದ ಪಿತಾಮಹ ಅಂತ ಕೂಡ ಕರೀತಾರೆ ಸ್ನೇಹಿತರೆ. ಭಾರತೀಯ ಸಂಖ್ಯಾಶಾಸ್ತ್ರದ ಪಿತಾಮಹ ಅಂತ ಕೂಡ ಕರೀತಾರೆ ಈ ಮಹಾನ್ ವ್ಯಕ್ತಿಯನ್ನು. ಸೊ ಈ ದಿನ ಸ್ನೇಹಿತರೆ, ಇವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ರಾಷ್ಟ್ರೀಯ ಅಂಕಿಅಂಶ ದಿನ ಅಂತ ಆಚರಣೆ ಮಾಡ್ತಾರೆ. ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇ ಅಂತ ಆಚರಣೆ ಮಾಡ್ತಾರೆ. ಎಸ್, ಈಗ ಒಂದು ನಿಮಗೆ ಐಡಿಯಾ ಬಂದಿರುತ್ತೆ. ಅಂದಾಗೆ ಸ್ನೇಹಿತರೆ, ಲೆಕ್ಕ ಎಷ್ಟು ಮುಖ್ಯ ನಮ್ಮ ಜೀವನಕ್ಕೆ ಅನ್ನೋದು ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೊ ಲೆಕ್ಕಾಚಾರ ಚೆನ್ನಾಗಿದ್ದರೆ ಮಾತ್ರ, ಅಂದರೆ ನಮ್ಮ ಜೀವನದ ಲೆಕ್ಕಾಚಾರ ಚೆನ್ನಾಗಿದ್ದರೆ ಮಾತ್ರ ಒಲವೇ ಜೀವನ ಸಾಕ್ಷಾತ್ಕಾರ ಆಗತ್ತೆ. ಲೆಕ್ಕಾಚಾರ ಚೆನ್ನಾಗಿಲ್ಲ ಅಂದರೆ ಅಲ್ಲಿ ಒಲವು ಇರಲ್ಲ, ಏನಂತೀರ, ಗೆಲುವು ಇರಲ್ಲ. ಸೊ ಈ ಒಲವು ಪ್ಲಸ್ ಗೆಲುವು ಇರಬೇಕು ಅಂದರೆ ಲೆಕ್ಕಾಚಾರ ಚೆನ್ನಾಗಿರಬೇಕು. ಸೊ ಅಂದಾಗೆ ಸ್ನೇಹಿತರೆ, ನಿಮ್ಮ ಮನೆಯ ಲೆಕ್ಕಾಚಾರದ ಒಂದು ಯಜಮಾನರು ಯಾರು, ನಿಮ್ಮ ಒಂದು ಪ್ಲ್ಯಾನ್, ಲೆಕ್ಕಾಚಾರದ ಪ್ಲ್ಯಾನ್ ನಿಮ್ಮ ಮನೇಲಿ ಯಾರು ಮಾಡ್ತಾರೆ? ಹೆಚ್ಚಾಗಿ ಖರ್ಚು ಮಾಡೋರು ಯಾರು, ಕಡಿಮೆ ಖರ್ಚನ್ನು ಮಾಡೋರು ಯಾರು, ಉಳಿತಾಯ ಯಾರು ಜಾಸ್ತಿ ಮಾಡ್ತಾರೆ, ಹಾಗೆ ಈ ಅಂಕೆ ಸಂಖ್ಯೆಗಳನ್ನು ಯಾರು ಹೆಚ್ಚಾಗಿ ನಂಬ್ತಾರೆ? ಸೊ ಅಂದಾಗೆ ಈಗಿನ ಒಂದು ಎಸ್ ಅಂಕೆಗಳ ಪ್ರಕಾರ ಎಷ್ಟು ಮುಖ್ಯ ಅಂಕೆ ಸಂಖ್ಯೆಗಳು ನಮ್ಮ ಲೈಫಲ್ಲಿ, ಒಂದು ಡೇಟ್ ಆಫ್ ಬರ್ತ್ ಇರ್ಬೋದು, ಅಂದಾಗೆ ಇವತ್ತಿನ ಡೇಟ್ ನೋಡೋದಿರ್ಬೋದು, ಜೊತೆಗೆ ನಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಬಂದಾಗ ಅಲ್ಲಿ ಅಂಕೆ ಸಂಖ್ಯೆಗಳೇ ತುಂಬ ಮುಖ್ಯ ಆಗುತ್ತೆ. ಸೊ ಅಲ್ವಾ, ಈ ಅಂಕೆ ಸಂಖ್ಯೆಗಳು ಚೆನ್ನಾಗಿದ್ದರೆ ಮಾತ್ರ ನಮ್ಮ ಜೀವನ ಕೂಡ ಚೆನ್ನಾಗಿರುತ್ತೆ. ಅಂದಾಗೆ ಸ್ನೇಹಿತರೆ, ಈ ದಿನ ನೀವು ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ಅಂಕೆ ಸಂಖ್ಯೆಗಳ ಬಗ್ಗೆ, ಜೊತೆಗೆ ನಿಮ್ಮ ಜೀವನದ ಲೆಕ್ಕಾಚಾರದ ಬಗ್ಗೆ, ನೀವು ಯಾವ ರೀತಿ ಉಳಿತಾಯ ಮಾಡ್ತೀರಾ, ಯಾವ ರೀತಿ ಖರ್ಚು ಮಾಡ್ತೀರಾ, ಹಾಗೆ ನಿಮ್ಮ ಮನೆಯ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಯಾರು ನೋಡ್ಕೊಳ್ಳೋದು, ಹಾಗೆ ಮಕ್ಕಳಿಗೆ ಯಾವ ರೀತಿಯ ಒಂದು ಹಣದ ಬಗ್ಗೆ, ದುಡ್ಡಿನ ಬಗ್ಗೆ, ಒಂದು ಲೆಕ್ಕಾಚಾರದ ಬಗ್ಗೆ ತಿಳಿ ಹೇಳ್ತೀರಾ, ಅವ್ರಿಗೊಂದು ಅಡ್ವೈಸ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಎಲ್ಲ ಈ ದಿನ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ನೀವು ನನ್ನೊಟ್ಟಿಗೆ ಮಾತಾಡ್ಬೋದು, ಹಾಗೆ ಕೆಲವೊಂದಿಷ್ಟು ಸಲಹೆಗಳನ್ನು ಕೂಡ ಕೊಡ್ಬೋದು. ಸೊ ಹಾಗಾದರೆ ಮತ್ತೆ ತಡ, 9686096279 9680962799 ಈ ಸಂಖ್ಯೆಗೆ ಕರೆ ಮಾಡಿ ಜೀವನದ ಲೆಕ್ಕಾಚಾರದ ಬಗ್ಗೆ ಮಾತಾಡಿ ಅಂತ ಹೇಳ್ತಾ, ಫಸ್ಟ್ ಕರೆ ಯಾರು, ಎಲ್ಲಿಂದ ಏನು ಮಾತಾಡ್ತಾರೆ ಅಂತ ಕೇಳುವ. ನಮಸ್ತೆ.
13: ನಮಸ್ತೆ ಮೇಡಮ್.
12: ನಮಸ್ತೆ ಸಂಕಪ್ಪ ಸರ್, ಹೇಗಿದ್ದೀರಿ?
13: ಚೆನ್ನಾಗಿದ್ದೀನಿ.
12: ಓಕೆ ಸರ್, ಇವತ್ತು ರಾಷ್ಟ್ರೀಯ ಅಂಕಿಅಂಶ ದಿನ, ಲೆಕ್ಕದ ದಿನ.
13: ಲೆಕ್ಕದ ದಿನ ನನಗೆ 100% ಸೂಟ್ ಆಗುತ್ತೆ ಮೇಡಮ್.
12: ವಾವ್, ಓಕೆ.
13: ಯಾಕೆಂತ ಹೇಳಿದ್ರೆ ನಿಜವಾಗ್ಲೂ ಒಳ್ಳೆ ವಿಷಯ, ಆದ್ರಿಂದ ತಕ್ಷಣ ಕಾಲ್ ಮಾಡಿದೆ ನಾನು.
12: ಫೈನಾನ್ಸ್ ಮಿನಿಸ್ಟರ್ ನೀವೇ ಹಾಗಾದ್ರೆ?
13: ಫೈನಾನ್ಸ್ ಇಷ್ಟು ಹೆಚ್ಚಿನ ಅಂಶ ನಾನೇ, ಯಾಕೆಂದ್ರೆ ಲೆಕ್ಕ ಹೇಳ್ತೀನಿ ಮನೇಲಿ, ಅವರೆಲ್ಲ ಅಮೌಂಟ್ ಏನೋ ಕೆಲಸ ಮಾಡಿದ್ರೆ ನನಗೆ ಕೊಡ್ತಾರೆ. ಅದರಿಂದ ನಿರ್ಮಲ ಸೀತಾರಾಮನ್ ಬಿಟ್ರೆ ನಾನೇ. ಈಗ ನಾನು ಒಂದು ಪರೀಕ್ಷೆ ಬರ್ದಾಗ್ಲೂ ಅಷ್ಟೇ ಮಾರ್ಕ್ಸ್ ಎಷ್ಟು ಬಂದಿದೆ ಮಾಸ್ ಕಾರ್ಡ್ ನೋಡ್ತೀನಿ, ಗಣಿತ ಎಷ್ಟು ಬಂದಿದೆ, ವಿಜ್ಞಾನ ಎಷ್ಟು ಬಂದಿದೆ, ಕನ್ನಡ ಎಷ್ಟು ಬಂದಿದೆ ಅಂತ. ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದ್ದೆ ನಾನು, 375 ಬಂದಿತ್ತು ಮಾರ್ಕ್ಸ್. ಜೊತೆಗೆ ಮೇಡಮ್ ನಾನು ಒಂದು ಕೆಲಸದ ದಿವಸ ಆರು ಕೆಲಸ ಮಾಡಿದ್ರೆ ಒಂದು ಈಗ 400 ರೂಪಾಯಿ ಪೇಮೆಂಟ್ ಆದ್ರೆ 2400 ಅಂತ ಇರುತ್ತೆ. 2400 ನನಗೆ ಸಿಕ್ಕಿರೋದು ಅಂತ ಹಣ ಬರೀತೀನಿ, ಒಂದು ಪುಸ್ತಕದಲ್ಲಿ ಬರಿತೀನಿ ನಾನು. ಅದರಲ್ಲಿ ಖರ್ಚು ಎಷ್ಟಾಗಿದೆ ನಮಗೆ, ಸಂತೆ ದಿವಸ ಅಥವಾ ಸಾಮಾನಿಗೆ ಅಥವಾ ಇದಕ್ಕೆಲ್ಲ, ಮೆಡಿಕಲ್ಗೆ ಎಷ್ಟಾಗಿದೆ, ಹಾಸ್ಪಿಟ್ಲಿಗೆ ಎಷ್ಟಾಗಿದೆ, ಬೈಕಿಗೆ ಪೆಟ್ರೋಲ್ ಹಾಕಿದ್ದು ಎಷ್ಟಾಗಿದೆ, ಮನೇಲಿ ತರಕಾರಿ ತಂದಿದ್ದು ಎಷ್ಟಾಗಿದೆ, ಪ್ರತಿ ಒಂದು ಡೀಟೇಲ್ಸ್ ನ ಬರ್ದಿಟ್ಟಿದ್ದೀನಿ ನಾನು. ಈಗಲೂ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಲೆಕ್ಕ ಯಾವ್ದೇ ಒಂದಿದ್ರು ಒಂದು ಟೈಮಿಂಗ್ಸ್ ಅಷ್ಟೇ, ನಾನು ಟೈಮಿಂಗ್ಸ್ ಅಂದ್ರೆ ಒಂದು 6 ಗಂಟೆ 6 ಕಾಲಿಗೆ ನಾನು ಹೋಗ್ಬೇಕು ಅಂದ್ರೆ 5:30 ಎದ್ದು ಬಿಡ್ತೀನಿ. ಬಸ್ಸಿಗೆ ರೀಚ್ ಮಾಡ್ಬೇಕು ಅಂದ್ರೆ ನಾನು 10 ನಿಮಿಷ ಮುಂಚೆನೆ ಇರ್ತೀನಿ, ಯಾಕೆ ಅಂತ ಹೇಳಿದ್ರೆ ಆಮೇಲೆ ಪರದಾಡಕ್ಕಿಂತ ಫಸ್ಟ್ ನಾವು ಕಷ್ಟಪಟ್ಟರು ಇದಾಗುತ್ತೆ, ಸುಲಭ ಆಗುತ್ತೆ. ಆದ್ರಿಂದ ಪ್ರತಿ ಒಂದು ವಿಷಯದಲ್ಲೂ ಅಂಕೆಗಳನ್ನ ನಾನು ಫಾಲೋ ಮಾಡ್ತೀನಿ.
14: ನಿಮ್ಮ ಲಕ್ಕಿ ನಂಬರ್ ಯಾವ್ದು ಸರ್?
13: ಲಕ್ಕಿ ನಂಬರ್ 9. ಆಸಕ್ತಿಯಿಂದ ತುಂಬಾ ಫಾಲೋ ಮಾಡಿ ಈಗಲಿಂದ ಸಣ್ಣದ್ರಿಂದಲೂ ಈಗ್ಲವರೆಗೂ ಅದನ್ನ ಫಾಲೋ ಮಾಡ್ತಾ ಇದೀನಿ ಅಂತ ಹೇಳ್ತೀನಿ ಮೇಡಮ್.
14: ಓಕೆ ಸರ್, ಓಕೆ ಸರ್,
13: ಓಕೆ ಮೇಡಮ್, ಥ್ಯಾಂಕ್ ಯು, ಧನ್ಯವಾದ.
14: ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು. ಓಕೆ, ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
15: ನಮಸ್ಕಾರ ಮೇಡಮ್, ಗುಡ್ ಆಫ್ಟರ್ನೂನ್. ನಾನು ಬ್ರಹ್ಮಾನಂದ ಅರಣ್ಯ, ವಿಜಯನಗರ, ಶಿವಮೊಗ್ಗ.
14: ಎಸ್ ಸರ್, ಗುಡ್ ನೋನ್ ಸರ್, ಹೇಗಿದ್ದೀರಿ?
15: ಫೈನ್ ಮೇಡಮ್, ತಾವೇಗಿದ್ದೀರಾ?
14: ಸೂಪರ್ ಸರ್.
15: ಊಟ ಆಯ್ತಾ ಮಹಾಲಕ್ಷ್ಮಿ ಮೇಡಮ್?
14: ಎಸ್ ಸರ್, ನಿಮ್ದು ಆಯ್ತಾ?
15: ಊಟ ಆಗಿ ರೆಸ್ಟ್ ಮಾಡ್ತಾ ಇದ್ದೆ.
14: ಗುಡ್. ಓಕೆ ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
15: ಹೇಳಿ ಮೇಡಮ್, ಏನ್ ಇವತ್ತು?
14: ಸಂಖ್ಯಾಶಾಸ್ತ್ರದ ದಿನ, ಸೊ ಅದಕ್ಕೋಸ್ಕರ ನಿಮ್ಮ ಮನೆಯ ಲೆಕ್ಕಾಚಾರವನ್ನ ಯಾರು ನೋಡ್ಕೊಳ್ತಾರೆ, ಖರ್ಚು ಜಾಸ್ತಿ ಮಾಡೋರು ಯಾರು, ಉಳಿತಾಯ ಮಾಡೋರು ಯಾರು, ಹಾಗೆ ಸಾಲ ಮಾಡೋರು ಯಾರು ಹೆಚ್ಚಾಗಿ?
15: ಎಲ್ಲ ನಾನೇ.
14: ಎಲ್ಲವೂ ನೀವೇ?
15: ಉತ್ತರ ಒಂದೇ ಲೈನಲ್ಲಿ, ಎಲ್ಲಾನು ನಾನೇ.
14: ಓಕೆ
15: ಮೇಡಮ್, ನಾನೇ ಲೆಕ್ಕ ಮಾಡೋದು ನಾನೇ, ಧಾರಾಳ ಖರ್ಚು ಮಾಡೋದು ನಾನೇ, ಉಳಿಸೋದು ನಾನೇ. ನಮ್ಮ ಮನೆಯವರು ತುಂಬಾ ಸೇವಿಂಗ್ ಮಾಡ್ತಾರೆ, ಆದ್ರೆ ನಂದು ಸ್ವಲ್ಪ ಕೈ ಅಷ್ಟು ಬಿಗಿ ಇಲ್ಲ. ಇದು 70% ಖರ್ಚು ಅಂದ್ರೆ 30% ಉಳಿಕೆ ಆತರ. ಹಂಗಾಗಿ ಹೌದೌದೌದು ಉಳಿಸ್ತೀನಿ.
14: ಹೆಚ್ಚಾಗಿ ಖರ್ಚು ಮಾಡ್ತೀರಾ ಅಥವಾ ಏನಾದ್ರು ವಸ್ತುಗಳನ್ನ ತಗೊಳಕೋ ಅಥವಾ ನಿಮ್ಮ ಒಂದು ತಿನ್ಲಿಕ್ಕೆ ಆತರ ಏನು?
15: ಮೇಡಮ್, ನನಗೆ ಹೇಳಿದ್ರೆ ನಗು ಬರುತ್ತೆ. ತಿನ್ಲಿಕ್ಕೆ ತುಂಬಾ ಖರ್ಚು ಮಾಡ್ತೀನಿ, ಓಡಾಡಕ್ಕೆ ಖರ್ಚು ಮಾಡ್ತೀನಿ, ಬಟ್ಟೆಗೆ ಖರ್ಚು ಮಾಡ್ತೀನಿ, ಮತ್ತೆ ವೆಹಿಕಲ್ಗೆ ಖರ್ಚು ಮಾಡ್ತೀನಿ. ಅದಕ್ಕೆ ನಮ್ಮ ಮನೆಯವ್ರು ಹೇಳ್ತಿರ್ತಾರೆ, ಸೇವಿಂಗ್ ಮಾಡಿರ್ಬೇಕು ಯಾವಾಗ್ಲೂ, ಈ ತರ ಖರ್ಚು ಮಾಡಿದ್ರೆ ಕಷ್ಟ ಆಗತ್ತೆ ಅಂತ. ಇರ್ಲಿ ಕಣೆ, ಕೈ ಕಾಲು ಗಟ್ಟಿ ಇದಾಗ ಚೆನ್ನಾಗಿ ಎಲ್ಲ ಖರ್ಚು ಮಾಡ್ಕೊಂಡು ಇದ್ ಮಾಡೋದು, ಉಳಿದಿದ್ರಲ್ಲಿ ಆಮೇಲೆ ಅವಾಗ ಏನು ಬೇಕಾಗಲ್ವಲ್ಲ, ಅವಾಗ ಇದ್ದಿದ್ದ ಆದಾಯದಲ್ಲೇ ಆರಾಮಾಗಿ ಇರ್ಬೋದು ಅಂತ ಹೇಳ್ತಾ ಇರ್ತೀನಿ ನಾನು.
14: ಸೂಪರ್. ಓಕೆ ಸರ್,
15: ಈ ತರ ಕ್ಯಾಲ್ಕುಲೇಷನ್ ಮೇಡಮ್.
14: ಓ ಹಂಗೆ ಸರ್. ನಿಮ್ಮ ಲಕ್ಕಿ ನಂಬರ್ ಯಾವ್ದು
15: ಮೇಡಮ್? ನನಗೆ ಲಕ್ಕಿ ನಂಬರ್ 8 ಮೇಡಮ್.
14: ಓ 8.
15: ಹಂಗೆ ನಿಮ್ಮ 8 ಏನಿದೆ ಗಂಟು ಅಂತ
14: ಹೌದಲ್ವಾ? ಹಾಗೆ ನೀವು ಒಂದು ಜ್ಯೋತಿಷ ಅದು ಇದು ಕೇಳಿಸೋ ಒಂದು ಇದು ಇದೆಯಾ ಸರ್, ಪ್ರಸಂಗ ಆತರ ಏನಾದ್ರು ಬಂದಿದೆ?
15: ಇಲ್ಲ ಮೇಡಮ್, ನಾನು ಮೊದಲು ತುಂಬಾ ಬಿಲಿ ಮಾಡ್ತಿದ್ದೆ, ಈಗ ನನ್ನನ್ನೇ ನಾನು ನಂಬ್ತೀನಿ ಅಷ್ಟೇ ಮಾತ್ರ.
14: ಸೂಪರ್ ಸರ್, ಓಕೆ, ಥ್ಯಾಂಕ್ ಯು.
15: ಲೆಕ್ಕಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಸಂಖ್ಯಾಶಾಸ್ತ್ರ ಬಳಸ್ತೀವಿ ಮೇಡಮ್.
14: ವೆರಿ ನೈಸ್. ಓಕೆ ಸರ್, ಸೂಪರ್, ಥ್ಯಾಂಕ್ ಯು.
15: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
14: ಎಸ್ ಸರ್. ನಮಸ್ತೆ.
16: ಹಲೋ.
14: ನಮಸ್ಕಾರ.
16: ಹಲೋ ಮೇಡಮ್ ಅವರೇ, ನಮಸ್ಕಾರ, ಹೇಗಿದ್ದೀರಾ?
14: ಆರಾಮ್ ಸರ್, ಆರಾಮ್. ಚಿಕ್ಕಪ್ಪ ಸರ್
16: ಮೇಡಮ್ ಅವರೇ? ಹೌದಾ ಮೇಡಮ್ ಅವರೇ,
14: ನೀವ್ ಹೇಗಿದ್ದೀರಿ?
16: ನಾವ್ ಚೆನ್ನಾಗಿದ್ದೀವಿ ಮೇಡಮ್ ಅವರೇ. ಮಧ್ಯಾಹ್ನದ ಊಟ ಆಯ್ತರಾ ಮೇಡಮ್ ಅವರೇ?
14: ಆಯ್ತು ಸರ್, ಮಧ್ಯಾಹ್ನದ ಊಟ ಆಯ್ತು. ನಿಮ್ದು?
16: ನಾವು ಮೇಡಮ್ ಅವರೇ ಆಯ್ತು, ಕಾಫಿ ಒಂದು ಬಾಕಿ ಇದೆ ಇನ್ನು.
14: ಎಂತ ಊಟ ಮಾಡಿದ್ರಿ ಈ ದಿನ?
16: ಇವತ್ತು ಹೀರೆಕಾಯಿನ್ ಬತ್ಸಾರು ಅನ್ನ. ನಮ್ ಹಳ್ಳಿ ಕಡೆ ಉದ್ಕ ಅಂತ ನೋಡ್ರಿ.
14: ಹೌದು, ಉದ್ಕ ಮುದ್ದೆ, ರಾಗಿ ಮುದ್ದೆ ಉದ್ಕ ಮಾಡಿದ್ರು ಅಂತಾರೆ. ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
16: ಇವತ್ತಿನ ವಿಚಾರ ಲೆಕ್ಕಾಚಾರ.
14: ಲೆಕ್ಕದ ಮೇಷ್ಟ್ರ ಯಾರು ನಿಮ್ಮನೇಲಿ?
16: ಮೊದಲನೇದಾಗಿ ನೀವ್ ಏನ್ ಮಾಹಿತಿ ನೀಡಿದ್ರಲ್ಲ ಅಲ್ಲಿ ಆ ಲೆಕ್ಕದ ಮಾಸ್ಟರ್ಗೆ ಅವ್ರಿಗೆ ಮೊದಲನೇದಾಗಿ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದೀನಿ.
14: ನಮ್ಮ ಪ್ರಶಾಂತ್ ಚಂದ್ರ ಮಹಾಲನೋಬಿಸ್ ಅವರಿಗೆ
16: ಸರ್ಗೆ ನಾನು ಪ್ರಶಸ್ತಿ ಮೊದಲನೇ ಕೃತಜ್ಞತೆ ಸಲ್ಲಿಸ್ತಾ ಇದೀನಿ. ಆಮೇಲೆ ನನ್ನ ಲೆಕ್ಕಾಚಾರದಲ್ಲಿ ಬರ್ಬೇಕಂದ್ರೆ ನಮ್ಮನೇಲಿ ನಾವು ಒಟ್ಟಾಗಿದ್ದಾಗ ಊರಾಗಿದ್ದಾಗ ಮನೆ ಯಜಮಾನ ಒಬ್ರು ಬೇರೆ ಇದ್ರು, ಆದ್ರೆ ಈಗ ನಾವು ಶಿವಮೊಗ್ಗಕ್ಕೆ ಬಂದ್ಮೇಲೆ ನಮ್ದೇ ಆದಂತ ಒಂದು ಯಜಮಾನಿಕೆ ಆಗಿದೆ. ಈಗ ನಮ್ಮನೇಲಿ ನಾನೇ ಎಲ್ಲಾ ಲೆಕ್ಕಾಚಾರ ಮಾಡೋದು,
14: ಲೆಕ್ಕಾಚಾರದ ಮೇಷ್ಟ್ರು ನೀವೇ?
16: ಲೆಕ್ಕಾಚಾರದ ಮೇಷ್ಟ್ರು ನಾನೇ. ಆದ್ರೆ ನಾವು ಯಾವ ತರ ಲೆಕ್ಕಾಚಾರ ಅಂತಂದ್ರೆ ನಾವು ನಮ್ಮ ದುಡಿಮೆ ಮೇಲೆ ಲೆಕ್ಕಾಚಾರ. ನಂದು ನಮ್ಮ ದುಡಿಮೆ ಯಾವ ತರ ಆಗಿರುತ್ತೆ, ಒಂದ್ ತಿಂಗಳಲ್ಲಿ ನಾವು ಎಷ್ಟು ದುಡಿಮೆ ಮಾಡ್ತೀವಿ, ನಾವು ಅದರಲ್ಲಿ ಎಷ್ಟು ಲೆಕ್ಕಾಚಾರವಾಗಿ ಖರ್ಚು ಮಾಡಿ ಇನ್ನು ಎಷ್ಟು ಉಳಿಸಬಹುದು ಮುಂದಿನ ಒಂದು ಮಕ್ಕಳಿಗಾಗ್ಲಿ ಒಂದು ಬೇರೆ ಯಾವ್ದೇ ಒಂದು ಕೆಲಸ ಕಾರ್ಯಗಳಿಗಾಗಿ ಅಂತ ಯೋಚನೆ ಮಾಡ್ತೀವಿ. ಆಮೇಲೆ ಮಕ್ಕಳು ಈಗ ಸ್ವಲ್ಪ ದುಡ್ದು ಜಾಸ್ತಿ ಖರ್ಚು ಮಾಡ್ತಾ ಇರ್ತಾರೆ, ಯಾಕೆಂದ್ರೆ ಮಕ್ಳಿಗೆ ಗೊತ್ತಾಗಲ್ಲ. ಅದನ್ನ ನಾವು ಕಷ್ಟಪಟ್ಟವ್ರು ಅವ್ರಿಗೆ ಹೇಳ್ಬೇಕು, ನೋಡು ನಾವು ಈ ತರ ಕಷ್ಟಪಟ್ಟು ಈ ತರ ದುಡಿಮೆ ಮಾಡಿ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡ್ ಬಂದಿದೀವಿ, ನೀವು ದುಡಿದ್ರಲ್ಲಿ 3% ಖರ್ಚು ಮಾಡಿದ್ರೆ ಅದು ಒಳ್ಳೇದಲ್ಲ, ನೀವು ನಮ್ ತರನೆ ಅದು ಸ್ವಲ್ಪ ಖರ್ಚು ಮಾಡಿ ಇನ್ನೊಂದ್ ಸ್ವಲ್ಪ ಮುಂದಿನ ನಿಮ್ಮ ಒಂದು ಭವಿಷ್ಯಕ್ಕೆ ಇಟ್ಕೊಡ್ರಿ ಅಂತ ಹೇಳ್ತೇವೆ ಮಕ್ಕಳಿಗೆ. ಮತ್ತೆ ನನ್ ಖರ್ಚು ಯಾವ ತರ ಇರುತ್ತೆ ಅಂದ್ರೆ ಡಿಫ್ರೆಂಟ್ ಆಗಿದೆ ಮೇಡಮ್ ಅವರೇ, ಯಾಕಂದ್ರೆ ನಾನು ಇಡೀ ತಿಂಗಳೆಲ್ಲ ದುಡಿದನ್ನ ಅವತ್ತು ಹಾಲು ಸೊಪ್ಪು ತರಕಾರಿ ಹೊರತುಪಡಿಸಿ ಅವತ್ತಿನ ಒಂದ್ ಇದ್ ಬಿಟ್ಟು ಉಳಿದ ದುಡ್ಡನ್ನ ನಾ ದುಡಿಮೆ ಮಾಡಿದ್ದಲ್ಲ ಒಂದ್ ಕಡೆ ಇಟ್ಟಿರ್ತೇನೆ ಮೇಡಮ್ ಅವರೇ, ಪೂರ್ತಿಯಾಗಿ ಒಂದ್ ಕಡೆ ಇಟ್ಟಿರ್ತೇನೆ. ಅದನ್ನ ಈ ತಿಂಗಳ ದುಡ್ದದ್ದನ್ನ ನಾನು ಈ ತಿಂಗಳು ಯಾವ್ದೇ ಕಾರಣಕ್ಕೂ ಅದನ್ನ ಖರ್ಚು ಮಾಡೋದಿಲ್ಲ, ಅದನ್ನ ಒಂದ್ ಕಡೆ ಇಟ್ಬಿಟ್ಟು ಆ ತಿಂಗಳು ಎಂಡ್ ಮುಗಿದ ತಕ್ಷಣನೆ 31ನೇ ತಾರೀಕು ಅಥವಾ 31ನೇ ತಾರೀಕು ಒಂದ್ ಹಾಳೆ ಪೆನ್ನ ತಗೊಂಡು ಕುತ್ಕೊಂತೇನೆ, ಇದು ಬಾಡಿಗೆಗೆ, ಇದು ಕರೆಂಟಿಗೆ, ಇದು ನೀರಿನ ಬಿಲ್ಲು, ಇದು ರೇಷನ್ ಬಿಲ್ಲು, ಇಷ್ಟಿಷ್ಟು ಎಲ್ಲವಕ್ಕೂ ಇಷ್ಟಿಷ್ಟು ಅಂತೆ ಆ ದುಡ್ಡಲ್ಲಿ ಎಲ್ಲದನ್ನು ತೆಗೆದ್ಬಿಟ್ಟು ಅದು ಏನು ತಿಂಗಳಲ್ಲಿ ಬರುತ್ತಲ್ಲ ಎಲ್ಲಾ ಖರ್ಚುಗಳದನ್ನ ಸಪರೇಟ್ ಬರೆದು ಒಂದೊಂದು ಹಾಳಿ ಒಳಗೆ ಬರೆದು ಆಯಾ ದುಡ್ಡಿನೊಳಗೆ ಇಟ್ಟಿರ್ತೇನೆ ನಾನು. ಆ ನಂತರ ಅದೆಲ್ಲದ ಕಳೆದು ಇನ್ನೆಷ್ಟು ಉಳಿಯುತ್ತ ನೋಡ್ಬಿಟ್ಟು ಅದನ್ನ ನಾನು ನಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಮುಂದಿನ ಒಂದು ಭವಿಷ್ಯಕ್ಕಾಗಿ ನಾನು ಇಟ್ಕೊಳ್ತಾ ಇರ್ತೇನೆ ಮೇಡಮ್. ಇದು ನನ್ನ ಒಂದು ಲೆಕ್ಕಾಚಾರ.
14: ಓಹ್ ಚೆನ್ನಾಗಿದೆ ನಿಮ್ಮ ಲೆಕ್ಕಾಚಾರ.
16: ಹೌದು ಮೇಡಮ್, ಯಾಕಂದ್ರೆ ಆ ತಿಂಗಳು ದುಡಿದು ಆ ತಿಂಗಳೇ ಖರ್ಚು ಮಾಡಬಾರ್ದು ಯಾವತ್ತು, ಅದು ನಮಗೆ ಲೆಕ್ಕ ಸಿಗೋದಿಲ್ಲ, ಅದು ಕೈಯಲ್ಲಿ ನಿಲ್ಲೋದೂ ಇಲ್ಲ. ಹಾಗಾಗಿ ನಾವು ಹಿಂದಿನ ತಿಂಗಳದನ್ನ ಈ ತಿಂಗಳು ಖರ್ಚು ಮಾಡ್ಬೇಕು, ಈ ತಿಂಗಳದನ್ನ ಮುಂದಿನ ತಿಂಗಳದು ಎಲ್ಲ ಲೆಕ್ಕಾಚಾರ ಕಳೆದು ಇದ್ ಮಾಡಿದ್ಮ್ಯಾಗೆ ನಮಗೆ ಒಂದ್ ಲೆಕ್ಕ ಸಿಗುತ್ತೆ, ಎಷ್ಟು ಖರ್ಚು ಮಾಡಿದೇವಿ, ನಾವ್ ಎಷ್ಟು ದುಡಿಮೆ ಮಾಡಿದೇವಿ, ಎಷ್ಟು ಉಳಿತಾಯ ಆಯ್ತು ಅಂತ ಆ ಲಾಸ್ಟ್ ಎಂಡಿಗೆ ನಮಗೆ ಗೊತ್ತಾಗುತ್ತೆ ಮೇಡಮ್.
14: ಸೂಪರ್ ಸರ್,
16: ಇದು ನನ್ನ ಪಕ್ಕ ಲೆಕ್ಕಾಚಾರ ಮೇಡಮ್.
14: ವೆರಿ ನೈಸ್, ವೆರಿ ನೈಸ್, ಸೂಪರ್. ಹಾಗೆ ನಿಮ್ಮ ಒಂದು ಲಕ್ಕಿ ನಂಬರ್ ಯಾವ್ದು ಸರ್?
16: ಲಕ್ಕಿ ನಂಬರ್ 9 ಮೇಡಮ್ ರೇ,
14: 9 ತೋಳ,
16: 9 ತೋಳ ಹಳ್ಳಕ್ಕೆ ಬಿತ್ತು.
14: ಸೂಪರ್. ನಿಮಗೆ ಈ ಸಂಖ್ಯಾಶಾಸ್ತ್ರದಲ್ಲಿ ನಂಬಿಕೆ ಇದೆಯಾ?
16: ಅಲ್ಲ, ಸಂಖ್ಯೆ ನಾನು ಯಾವ್ದನ್ನು ಜಾಸ್ತಿ ನಂಬೋದಿಲ್ಲ ಮೇಡಮ್ ಅವರೇ, ಈ ಜ್ಯೋತಿಷ ಅವು ಇವು ಯಾವ್ದು ನಂಬೋದಿಲ್ಲ, ನಂದೇ ಆದಂತ ನಾನು ಮೊದಲಿನಿಂದ ನನ್ನ ಮನಸ್ಸು ಏನ್ ಹೇಳುತ್ತೋ ಅದನ್ನೇ ಮಾಡ್ಕೊಂತ ಬಂದಿರೋದು ಮೇಡಮ್ ಅವರೇ. ನಾನು ಯಾವ್ದನ್ನು ನಂಬೋದಿಲ್ಲ, ಮೂರ್ ನಂಬಿಕೆ ಯಾವ್ದು ನಂಬೋದಿಲ್ಲ, ದೇವ ಅವು ಇವು ಯಾವ್ದನ್ನು ನಂಬೋದಿಲ್ಲ ಮೇಡಮ್ ಅವರೇ. ನಾನು ಇಲ್ಲಿವರೆಗೂ ನಾನು ನನ್ನ ಮನಸ್ಸು ಏನ್ ಹೇಳುತ್ತೋ ಅದೇ ತರನೇ ನಾನು ಮಾಡ್ಕೊಂಡ್ ಬಂದಿರೋದು, ಬೇರೆ ಹೇಳೋದಕ್ಕಿಂತ ನನ್ನ ಮನಸ್ಸು ಏನ್ ಹೇಳುತ್ತೋ ಅದನ್ನ ಕೇಳ್ಕೊಂತ ಬಂದಿದ್ದೀನಿ ಮೇಡಮ್ ಅವರೇ.
14: ಓಕೆ ಚಿಕ್ಕಪ್ಪ ಸರ್, ಮನಸ್ಸಿದ್ದರೆ ಮಾರ್ಗ ಅನ್ನುವಂತ ದಾರಿಲಿ ನಡೀತಾ ಇದ್ದೀರಿ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ, ಶುಭವಾಗ್ಲಿ.
16: ಧನ್ಯವಾದಗಳು ಮೇಡಮ್ ಅವರೇ, ನಮಸ್ಕಾರ.
14: ಎಸ್ ಗುರುಗಳೇ, ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ನಮಸ್ತೆ, ಯಾರಿದು? ಓಕೆ, ಶಿವಾನಂದಪ್ಪ ಸರ್ ಎಲ್ಲೋ ದೂರದಲ್ಲಿ ಮಾತಾಡೋ ತರ ಕಾಣ್ತಾ ಕೇಳಿಸ್ತಾ ಇದೆ. ಸ್ಪೀಕರ್ ಆನ್ ಮಾಡಿದೀರಾ ಅಥವಾ ಬಸ್ ಅಲ್ಲಿ ಇದೀರಾ ಅಥವಾ ಟ್ರೈನ್ ಅಲ್ಲಿ ಇದೀರಾ, ಏನ್ ಕತೆ? ಕಾರ್ ಅಲ್ಲಿ ಇದೀರಾ? ಸ್ಪೀಕರ್ ಆಫ್ ಮಾಡಿ ಮಾತಾಡ್ಬೇಕು ಸರ್. ಎಸ್ ಸರ್. ಹಾ ಸರ್, ಶಿವಾನಂದಪ್ಪ, ಶಿವಾನಂದಪ್ಪ ಸರ್ ಕೇಳಿಸ್ತಾ ಇದೆ. ಓಕೆ, ಇವತ್ತಿನ ವಿಷಯ ಗೊತ್ತಾಯ್ತಾ ಶಿವಾನಂದಪ್ಪ ಸರ್?
17: ಲೆಕ್ಕಾಚಾರ.
14: ಹೌದು, ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ಕೊಂಡಿರೋದು? ಬಿಸ್ನೆಸ್ ವಿತ್ ಅಗ್ರಿಕಲ್ಚರ್. ಓಕೆ, ಸೂಪರ್, ಒಳ್ಳೆ.
17: ಹಾಂ, ಓಕೆ. ಒಂದು ಹಾರ್ಡ್ವೇರ್ ಶಾಪ್ ಇದೆ.
14: ವೆರಿ ನೈಸ್ ಸರ್. ಓಕೆ, ಕೃಷಿ ಕಾಯಕದೊಟ್ಟಿಗೆ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದೀರಿ. ಸೂಪರ್ ಸರ್. ಹೇಗಿದೆ ಸರ್ ನಿಮ್ಮ ಒಂದು ಲೆಕ್ಕಾಚಾರ, ನಿಮ್ಮ ಮನೆಯ ಲೆಕ್ಕಾಚಾರದ ಮೇಷ್ಟ್ರ ಯಾರು?
17: ಲೆಕ್ಕಾಚಾರಕ್ಕೆ ಮೇಷ್ಟ್ರ ಏನಿಲ್ಲ, ಆದ್ರೆ ಎಲ್ಲ ಮೇಂಟೈನ್ ಮಾಡೋದು ನಾವೇ.
14: ಓಕೆ,
17: ಅದ್ರ ಜೊತೆಗೆ ಹೆಣ್ಮಕ್ಳು ಸ್ವಲ್ಪ
14: ಅದು ಕಾಮನ್, ಅದು ಉಳಿತಾಯ ಖಾತೆ, ಅವಾಗ ಅವ್ರು ಉಳಿತಾಯ ಮಾಡ್ಬೇಕು, ಅದು ಎಮರ್ಜೆನ್ಸಿ ಬೇಕೇ ಬೇಕು ಉಳಿತಾಯ ಖಾತೆ. ವೆರಿ ನೈಸ್. ಅದು ಸಾಸಿವೆ ಡಬ್ಬ ಹಾಗೆ ಜೀರಿಗೆ ಡಬ್ಬ ಅವಾಗವಾಗ ನಮಗೆ ಹೆಲ್ಪ್ ಗೆ ಬರುತ್ತೆ ಕಷ್ಟ ಕಾಲದಲ್ಲಿ. ಓಕೆ ಸೂಪರ್. ಓಕೆ ವೆರಿ ನೈಸ್.
17: ನಮ್ದು ಲೆಕ್ಕಾಚಾರ ಹೆಂಗೆ ಅಂದ್ರೆ, ನಾನು ಒಂದ 25 ನಾನು ಬಿಸ್ನೆಸ್ ಮಾಡಕ್ಕೆ 40 ವರ್ಷ ಆಯ್ತು.
14: ಓಕೆ ಸರ್.
17: ನಾನು ಸುಮಾರು ಅವತ್ತಿಂದ ಕೂಡ ನಾನು ಲೆಕ್ಕ ಇಡ್ತಾ ಇದ್ದೇನೆ.
14: ಓಕೆ,
17: ಲೆಕ್ಕ ಬರ್ತಾ ಇದ್ದೇನೆ. ಹೆಂಗೆ, ನನ್ನ ಹತ್ರ ಇವತ್ತು ಇಷ್ಟು ಇದೆ
14: ದುಡ್ಡು,
17: ನನಗೆ ಒಂದು ತಿಂಗಳು ಈಗ ಈ ತಿಂಗಳು ನನ್ನ ಹತ್ರ ಇಷ್ಟೇ ದುಡ್ಡು, ಈ ದುಡ್ಡಿಗೆ ನನ್ನ ದುಡಿಮೆ ಪ್ಲಸ್ ಅದು ಬಡ್ಡಿ ಸೇರಿ ನಾನು ಇಷ್ಟ ಆಗ್ಬೇಕು.
14: ಓಕೆ,
17: ಈ ತರ ಲೆಕ್ಕಾಚಾರ ಹಾಕಿದ ಮುಂದೆ ನಂದು ಸ್ಟಾರ್ಟಿಂಗ್ ಬಂಡವಾಳ 10,000.
14: ಓಕೆ, 10,000.
17: ಅದು ಬೆಳೀತಾ ಬೆಳೀತಾ ಬೆಳೀತಾ ಬೆಳೆಸ ಬಂದೆ, ಪ್ರತಿ ತಿಂಗಳು ಲೆಕ್ಕಾಚಾರ 10,000 ಬಂದೆ.
14: ಓಕೆ,
17: ನಮ್ಮ ಲೆಕ್ಕಾಚಾರ ಸೇಲ್ ಆಗಿಲ್ಲ, ಲೆಕ್ಕಾಚಾರ ಪ್ರಕಾರನೇ ಚೆನ್ನಾಗಿದೆ.
14: ಸಕ್ಸಸ್ ಆಗಿದ್ದೀರಾ ಜೀವನದಲ್ಲಿ? ವಾವ್ ಸೂಪರ್. ಇದೇ ಖುಷಿಯಲ್ಲಿ ಈಗಿನ ಒಂದು ಯಂಗ್ಸ್ಟರ್ಗೆ ಒಂದು ಸಲಹೆ ಕೊಡೋದಾದ್ರೆ ಏನ್ ಹೇಳ್ತೀರಿ ಸರ್? ಯಂಗ್ಸ್ಟರ್ಸ್ ಗೆ, ಯೂತ್ಸ್ ಗೆ ಒಂದ್ ಸಲಹೆ ಬೇಕು, ಏನ್ ಹೇಳ್ತೀರಾ? ಪರವಾಗಿಲ್ಲ, 100 ಒಬ್ಬರಾದ್ರೂ ಕೇಳ್ತಾರೆ, ನೀವು ಕೊಡಿ.
17: ಲೆಕ್ಕಾಚಾರ ಬಿಟ್ಟು ಹೋದ್ರೆ ಯಾವ್ದು ಆಗಲ್ಲ.
14: ಓಕೆ,
17: ಒಂದು ಮಾತು ಹೇಳಿದೆ, ಟಿಪ್ಪಿ ಹಾಕಿದ್ರೆ ಲೆಕ್ಕ ಮಾಡಕ್ಬೇಕಂತೆ.
14: ಓಕೆ ಗುಡ್.
17: ಆತರ ಲೆಕ್ಕಾಚಾರ ಮಾಡಕ್ ಇದು ಯಾವ ಬಿಸ್ನೆಸ್ ಆಗ್ಲಿ ಯಾವ್ದು ಇದಾಗ್ಲಿ ಲಾಸ್ ಆಗಲ್ಲ.
14: ಓಕೆ,
17: ನಾನು ಮುಂಚೆ ಭತ್ತ ಬೆಳೀತಾ ಇದ್ದೆ, ಒಂದ್ ಟೈಮ್ ಅಲ್ಲಿ ಭತ್ತ ಬೆಳೆದಿದ್ದೇನೆ, ನಾನು ಲೆಕ್ಕಾಚಾರ ಆಗ್ತಾ ಇದ್ದೆ, ಅದರಲ್ಲಿ ಎಷ್ಟು ಲಾಸ್ ಆಯ್ತು ಎಷ್ಟು ಲಾಭ ಆಯ್ತು. ಈ ತರ ಪ್ರತಿಯೊಂದ್ರಲ್ಲಿ ಲೆಕ್ಕಾಚಾರ ಹಾಕಿ ಮಾಡಿದ್ರೆ ಯಾವುದೇ ಬಿಸ್ನೆಸ್ ಆಗ್ಲಿ ಯಾರೇ ಒಬ್ಬ ವ್ಯಾಪಾರಸ್ಥಾಗ್ಲಿ ಯಾರು ಲಾಸ ಅನ್ನೋ ಪ್ರಶ್ನೆನೇ ಬರೋದಿಲ್ಲ.
14: ಓಕೆ,
17: ಆತರ ಬಿಸ್ನೆಸ್ ಮಾಡಬೇಕು ಮತ್ತೆ ಲೆಕ್ಕಾಚಾರ ಆಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ.
14: ಓಕೆ ಸರ್, ಸೂಪರ್. ನಿಮ್ ಒಟ್ಟಿಗೆ ಮಾತಾಡಿ ಖುಷಿ ಆಯ್ತು. ಹಾಗೆ ನಿಮ್ಮ ಲಕ್ಕಿ ನಂಬರ್ ಯಾವ್ದು ಸರ್?
17: ಲಕ್ಕಿ ನಂಬರ್ ಅಂತ ಯಾವ್ದು ಇಲ್ಲ, ಆದ್ರೆ 9 ಮೇಲೆ ಸ್ವಲ್ಪ ಆಸಕ್ತಿ ಜಾಸ್ತಿ.
14: ಓ ಸೂಪರ್.
17: ಯಾಕೆಂದ್ರೆ ನಂಬರ್ ತಗೋಬೇಕು, ಸ್ವಲ್ಪ 9 ಇರಂಗೆ ನೋಡ್ತೀನಿ.
14: ಓಕೆ,
17: ಯಾವ್ದೊಂದು ಕಾರ್ ನಂಬರ್ ಬೈಕ್ ನಂಬರ್ 9 ಇರಂಗೆ ನೋಡ್ತೀನಿ, 8 ಮೇಲೆ ನೋಡ್ತೀನಿ. ಲಕ್ಕಿ ನಂಬರ್ ಅಂತ ಯಾವ್ದು ಇಲ್ಲ, ಆದ್ರೆ ನಾವು ಮುಟ್ಟಿದ್ದೆಲ್ಲ ಲಕ್ಕಿ ಆಗಿದೆ.
14: ಒಳ್ಳೇದು ಒಳ್ಳೇದು ಸರ್, ನಿಮ್ಮೊಟ್ಟಿಗೆ ಮಾತಾಡಿ ಖುಷಿ ಆಯ್ತು. ಹಾಗೆ ಶಿವಾನಂದಪ್ಪ ಸರ್, ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇರಿ, ಜೊತೆಗೆ ಬಿಸ್ನೆಸ್ ಬಜ್ ಅಂತ ಅರ್ಪಿತ್ ಅವ್ರ ಕಾರ್ಯಕ್ರಮ ಮಾಡ್ತಾರೆ, ಅವರಿಗೂ ಕೂಡ ಕಾರ್ಯಕ್ರಮ ಕೊಡಿ. ಹಾಗೆ ಶ್ರೀಧರ್ ಅವರು ಖುಷಿ ಖುಷಿ ಅಂತ ಮಾಡ್ತಾರೆ, ಅವರಿಗೂ ಕೂಡ ಕಾರ್ಯಕ್ರಮ ಕೊಡಿ. ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ. ಥ್ಯಾಂಕ್ ಯು.
17: ನಾನು ಯಾವಾಗಲೂ ಮೇಡಮ್, ನಾನು ನನ್ನ ಕಾರಲ್ಲಿ ಯಾವ್ದು ಹಾಕಲ್ಲ.
14: ವೆರಿ ನೈಸ್ ಸರ್, ವೆರಿ ನೈಸ್ ಸರ್. ಸೂಪರ್.
17: ಶಿವಮೊಗ್ಗ ಬಂದ್ರೆ ಶಿವಮೊಗ್ಗ ರೇಡಿಯೋ ಬರ್ತಾ ಇರ್ತದೆ, ಈಗ ರಾಜ್ಯ ಫಿಲ್ಮ್ ಚೆನ್ನಾಗಿ ಸಿಗ್ತಾ ಇದೆ, ದಾವಣಗೆರೆ ಹೋದ್ರೆ ಅಲ್ಲಿ ದಾವಣಗೆರೆ ರೇಡಿಯೋ ಕೇಳ್ತಾ ಇರ್ತೀನಿ, ಸಿಕ್ಕೇ ಇದ್ದಾಗ ಅದನ್ನ ಕೇಳ್ತಾ ಇರ್ತೀನಿ. ರೇಡಿಯೋನೇ ಹಾಕತ್ತ.
14: ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಪ್ರೋತ್ಸಾಹದ ನುಡಿಗಳಿಗೆ. ಥ್ಯಾಂಕ್ ಯು. ಎಸ್ ಸರ್. ಓಕೆ, ಎಸ್. ಒಬ್ಬೊಬ್ರದ್ದು ಒಂದೊಂದು ರೀತಿಯ ಲೆಕ್ಕಾಚಾರ ನಡೀತಾ ಇದೆ ಸ್ನೇಹಿತರು. ಹಾಗೆ ಈಗ ಕ್ಲೈಮೇಟಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ಲೆಕ್ಕಾಚಾರ ನಡೀತಾ ಇದೆ. ಈ ಲೆಕ್ಕಾಚಾರದ ಬದುಕು ಖುಷಿಯಾಗಿದ್ದರೆ ಸುಂದರವಾಗಿರುತ್ತೆ ಅಲ್ವಾ, ಆಚೆ ಈಚೆ ಸ್ವಲ್ಪ ಲೆಕ್ಕ ತಪ್ಪಾದರೂ ಕಷ್ಟ ಆಗುತ್ತೆ, ಏನಂತೀರಿ? ಎಸ್. ಅಂದಾಗೆ ಸ್ನೇಹಿತರೆ, ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ನಂತರ ನಾನು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಕೇಳ್ತೀರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
18: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
19: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
18: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
20: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
7: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
20: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
8: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
20: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
6: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-3083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
7: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರದ ದಿನದ ಪ್ರಯುಕ್ತ ಲೆಕ್ಕಾಚಾರದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ನನ್ನೆಲ್ಲ ಪ್ರೀತಿಯ ಕೇಳುಗರು ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ರು ಈ ಲೆಕ್ಕಾಚಾರದ ಬಗ್ಗೆ. ಎಲ್ಲಿ ಲಾಭ ಆಗತ್ತೆ, ಎಲ್ಲಿ ನಷ್ಟ ಆಗತ್ತೆ, ನಷ್ಟ ಆದಾಗ ನಾವು ಯಾವ ರೀತಿ ಅದನ್ನು ಸರಿಪಡಿಸ್ಬೇಕು, ಜೊತೆಗೆ ಯಾವ ಒಂದು ವಿಷಯಕ್ಕೆ ತಕ್ಕಂತೆ ಆ ಲೆಕ್ಕ ಸರಿ ಹೋಗುತ್ತೆ, ಎಲ್ಲಿ ಖರ್ಚು ಜಾಸ್ತಿ ಆದಾಗ ನಾವು ಯಾವ ರೀತಿ ಅದನ್ನು ಸರಿ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸಿದ್ರು. ಜೊತೆಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಸಾಕಷ್ಟು ಅಂಕಿಅಂಶಗಳನ್ನು ಕೂಡ ನೋಡ್ತೀವಿ ಸ್ನೇಹಿತರೆ. ಒಂದು ಡೇಟ್ ಆಫ್ ಬರ್ತ್ ಇರ್ಬೋದು, ಅಥವಾ ಏನೋ ಒಂದು ವಿಶೇಷ ಕಾರ್ಯಗಳಿಗೆ ಕೇಳುವಾಗ ಅಲ್ಲಿ ಕೂಡ ಸಂಖ್ಯೆಗಳ ಮೇಲೆ ಕಾರ್ಯಗಳನ್ನು ಮಾಡೋದುಂಟು. ಒಂದು ಶುಭ ಸೂಚಕ ಕಾರ್ಯಗಳು, ಒಂದು ಮದುವೆ ಇರ್ಬೋದು, ಡೇಟ್ ಕೊಡೋದಿರ್ಬೋದು, ಡೇಟ್ ಆಫ್ ಬರ್ತ್ ಇರ್ಬೋದು. ಸೊ ಈ ರೀತಿಯಲ್ಲಿ ಕೂಡ ನಾವು ಸಂಖ್ಯೆಗಳನ್ನು ನೋಡ್ತೀವಿ. ಸಂಖ್ಯೆಗಳು ಇಲ್ಲ ಅಂದರೆ ಕಷ್ಟ ಅಲ್ವಾ? ಎಲ್ಲದಕ್ಕೂ ಕೂಡ ಸಂಖ್ಯೆಗಳು ಬೇಕು. ಈಗ ಡೇಟ್ ನೋಡೋದಕ್ಕೆ, ಟೈಮ್ ನೋಡೋದಕ್ಕೆ, ಪ್ರತಿಯೊಂದು ಸಂಖ್ಯೆಗಳು ಎಷ್ಟು ಮುಖ್ಯ ಆಗತ್ತೆ ಅಂದರೆ ನಮ್ಮ ಒಂದು ಜೀವನದ ರೀತಿ ನೀತಿಗಳನ್ನು ಈ ಲೆಕ್ಕಾಚಾರ, ಈ ಸಂಖ್ಯೆಗಳ ಕೂಡ ಹೇಳ್ತವೆ. ಸೊ ಅಂತಹ ಸಂಖ್ಯೆಯ ಅಂತಹ ಲೆಕ್ಕಾಚಾರದ ಬಗ್ಗೆ ಈ ದಿನ ಒಂದಿಷ್ಟು ವಿಷಯಗಳನ್ನು ನಾನು ಕೂಡ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಜೊತೆಗೆ ನೀವು ಕೂಡ ಸಾಕಷ್ಟು ವಿಷಯಗಳನ್ನ ನನಗೂ ಕೂಡ ತಿಳಿಸ್ತಾ ಇದ್ದೀರಿ. ಎಸ್, ನಿಮ್ಮೆಲ್ಲ ಸಲಹೆಗಳು ಕೂಡ ನಮಗೂ ಒಂಥರ ಬೂಸ್ಟರ್ ಥರ ಆಗುತ್ತೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೂ. ಸೊ ನೀವು ಕೂಡ ಕರೆ ಮಾಡಿದ್ರ ಬಗ್ಗೆ ಮಾತಾಡ್ಬೋದು ಸ್ನೇಹಿತರೆ. ನಿಮ್ಮ ಮನೆಯ ಲೆಕ್ಕಾಚಾರದ ಮೇಷ್ಟ್ರು ಯಾರು? ಯಾವುದಕ್ಕೆ ಹೆಚ್ಚಾಗಿ ಖರ್ಚು ಮಾಡ್ತೀರಾ? ಯಾರು ಉಳಿತಾಯ ಮಾಡ್ತಾರೆ? ಯಾರು ಸಾಲ ಮಾಡ್ತಾರೆ? ಸೊ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನುವಂತಹ ವ್ಯಕ್ತಿಗಳು ಕೂಡ ಸಾಕಷ್ಟು ಜನ ಇದ್ದಾರೆ. ಸೊ ಇದ್ರ ಬಗ್ಗೆ ಕೂಡ ನೀವು ಮಾತಾಡ್ಬೋದು. ಹಾಗೆ ನಿಮ್ಮ ಲಕ್ಕಿ ನಂಬರ್ ಯಾವುದು ಅನ್ನೋದ್ರ ಕೂಡ ನೀವು ಮಾತಾಡಿ ಅಂತ ಹೇಳ್ತಾ 9860906279 ಈ ಸಂಖ್ಯೆಗೆ ಕರೆ ಮಾಡಿ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ತಿಳಿಸ್ತಾ, ಮತ್ತೊಮ್ಮೆ ಪ್ರೊಫೆಸರ್ ಪ್ರಶಾಂತ್ ಚಂದ್ರ ಮಹಾಲನೋಬಿಸ್ ಇವರ ನೆನಪಿಗೋಸ್ಕರ ಈ ದಿನ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಮತ್ತೊಮ್ಮೆ ಆ ಮಹಾನ್ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಕರೆಯನ್ನು ಸ್ವೀಕಾರ ಮಾಡೋಣ. ನಮಸ್ತೆ.
21: ನಮಸ್ತೆ ಮೇಡಮ್. ನಮಸ್ತೆ
7: ನಮಸ್ತೆ. ನಮ್ಮ ಕಾಯಕ ಹೋಗಿ ಮಂಡ್ಯದಿಂದ ಕೆಂಡೆ ಗೌಡ ಸರ್ ಅವರು.
21: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಲ್ಲರೂ ಆರಾಮಲ್ಲ ಮೇಡಮ್? ಎಲ್ಲಾ ಕೇಳುಗರಿಗೆ ಸಂಜೆ ವಂದನೆಗಳು.
7: ಎಸ್ ಸರ್, ನಿಮಗೂ ಕೂಡ.
21: ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು
7: ಸರ್. ಲೆಕ್ಕಾಚಾರದ ಬಗ್ಗೆ ಮಾತಾಡ್ತಿದ್ವಿ.
21: ನಾನು ಲೆಕ್ಕಾಚಾರ ಕೇಳ್ತಾ ಇದ್ದೀನಿ. ಮನುಷ್ಯನಿಗೆ ಜೀವನದಲ್ಲಿ ಲೆಕ್ಕಾಚಾರ ಇದ್ರೇನೆ ಅದು ಜೀವನ. ಜೀವನಕ್ಕೊಂದು ಅರ್ಥ.
7: ಹೌದು.
21: ಪ್ರತಿಯೊಂದು ಅಷ್ಟೇ. ನಮ್ಮ ಆದಾಯ ಎಷ್ಟಿದೆ, ನಮ್ ಖರ್ಚು ಎಷ್ಟಿದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನೋದು ಪ್ರತಿಯೊಂದು ಒಂದು ಲೆಕ್ಕದ ಮುಂದೆನೆ ನಾವು ಜೀವನನ ನಾವು ಕಟ್ಕೊಂಡು ಹೋಗ್ಬೇಕು.
14: ನಿಜ ನಿಜ,
21: ಲೆಕ್ಕ ಬಿಟ್ಟು ಹೋದ್ರೆ ನಾವು ಅತಂತ್ರ ಆಗ್ಬಿಡ್ತೀವಿ,
14: ಕೆಟ್ಟವಿ ಅಂತ ಲೆಕ್ಕ ಬಿಟ್ಟ ಕೆಟ್ಟ.
21: ಎಸ್ ಎಸ್, ಹಾಗೆ ಈಗ ನನ್ನ ಇದು ಅಂತಂದ್ರೆ ಫ್ಯಾಮಿಲಿ ಬೆಂಗಳೂರಲ್ಲಿ ಇದಾರೆ, ನಾನು ಇಲ್ಲಿ ಹಳ್ಳಿನಲ್ಲಿ ವ್ಯವಸಾಯ ಮಾಡ್ಕೊಂಡಿರೋದ್ರಿಂದ ಅಲ್ಲಿ ಫ್ಯಾಮಿಲಿಗೆ ಇಷ್ಟು ತಿಂಗಳಿಗೆ ಅಂತ ಕೊಟ್ಬಿಡ್ತೀನಿ. ಅವರು ಅದ್ರಲ್ಲಿ ಖರ್ಚು ಮಾಡ್ಕೊಂಡು ಉಳಿದು ಉಳಿಸ್ಕೊಂಡು ಏನ ಸಾಲದವರ ಅದನ್ನ ನಂಗೆ ಇಷ್ಟ ಆಗತ್ತೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಆ ರೀತಿ ನಮ್ ಲೆಕ್ಕಾಚಾರ.
14: ಸೂಪರ್, ಓಕೆ. ನಿಮ್ಮ
21: ಹೇಳಿ
14: ಸರ್, ನಿಮ್ಮ ಖರ್ಚು ಎಷ್ಟಾಗತ್ತೆ ತಿಂಗಳಿಗೆ ಒಂದ್ ಅಂದಾಜು?
21: ನನಗಿಂದ ಒಂದ್ 5-7,000 ರೂಪಾಯಿ ನನ್ನ ಮಾತ್ರ. ಇದೆಲ್ಲ ಇಲ್ಲಿ ನನ್ನ ಸಣ್ಣ ಪುಟ್ಟ ಖರ್ಚುಗಳು ಎಲ್ಲ ಇಲ್ಲಿ ನಂದೊಬ್ಬಂದು. ನಾನು ಮನೆಗೆ ಬೆಂಗಳೂರಿನಲ್ಲಿ ಅವ್ರಿಗೆ ಪ್ರತಿ ತಿಂಗಳು ಇಷ್ಟು ಅಂತ ಅವ್ರು ಕೊಟ್ಬಿಡ್ತೀವಿ ಮನೆ ಖರ್ಚು.
14: ಹಾಗೆ ನಿಮ್ಮ ಲಕ್ಕಿ ನಂಬರ್ ಯಾವ್ದು ಸರ್?
21: 9-9. ಎಸ್, ನಮ್ ಎಲ್ಲಾ ಗಾಡಿಗಳು, ನಮ್ ಗಾಡಿಗಳೆಲ್ಲ 9. ನಮ್ ಡಿಪಾರ್ಟ್ಮೆಂಟ್ ಆಗಿದೆಯಲ್ಲ ಹಾಗಾಗಿ 9.
14: ಸೂಪರ್ ಸರ್. ಸರ್, ಈಗಿನ ಯಂಗ್ಸ್ಟರ್ಸ್ ಗೆ ಒಂದ್ ಸಲಹೆ.
21: ಏನಿಲ್ಲ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಒಂದೇ ಒಂದು ಅವ್ರ ಆದಾಯ ನೋಡ್ಕೊಂಡು ಖರ್ಚು ಮಾಡ್ಬೇಕು. ದಯಮಾಡಿ ಹಿಂದೆ ನಿನ್ನೆದ್ ನೋಡಿ ಇವತ್ತು ಇದ್ ಮಾಡ್ಕೊಂಡು ನಾಳೆ ಖರ್ಚು ಮಾಡ್ಬೇಕು. ಹಾಗೆ
14: ಖರ್ಚು ವೆಚ್ಚದಲ್ಲಿ ಕಡಿವಾಣ ಹಾಕ್ಬೇಕು.
21: ಹೌದು 100% ನಾವು ಹಾಕ್ಬೇಕು. ಒಂದು ಉಳಿತಾಯ ಮಾಡ್ಬೇಕು, ಆ ಉಳಿತಾಯ ಮಾಡಿದ್ ಯಾವ್ದಾದ್ರು ಒಂದು ಒಳ್ಳೇದಕ್ಕೆ ಉಪಯೋಗಿಸ್ಕೋಬೇಕು. ಸಮಯ ಸಂದರ್ಭದಲ್ಲಿ ಯಾರಿಗಾದ್ರೂ ಕಷ್ಟ ಅನ್ನೋರ್ಗೆ ಹೆಲ್ಪ್ ಮಾಡ್ಬೇಕು. ಹಾಗೆ
14: ಸೂಪರ್ ಸರ್, ವೆರಿ ನೈಸ್. ಥ್ಯಾಂಕ್ ಯು.
21: ಥ್ಯಾಂಕ್ ಯು ಮೇಡಮ್.
14: ಓಕೆ ಸರ್, ನಮ್ಮ ಮಂಡ್ಯದ ಕೆಂಡೇಗೌಡ ಸರ್ ಅವರು, ಜೀವನದಲ್ಲಿ ಲೆಕ್ಕಾಚಾರ ಇದ್ರೆ ಮಾತ್ರ ಜೀವನ ತುಂಬ ಚೆನ್ನಾಗಿರುತ್ತೆ ಮೇಡಮ್ ಅನ್ನೋದನ್ನು ತಿಳಿಸಿದ್ರು. ಹಾಗೆ ಅವರ ಒಂದು ಲಕ್ಕಿ ನಂಬರ್ ಕೂಡ 9 ಅಂತೆ. ಎಸ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
0: ನಮಸ್ತೆ ಮೇಡಮ್.
14: ನಮಸ್ತೆ, ಯಾರಿದು?
0: ನಾನು ಸುಬ್ರಹ್ಮಣ್ಯ, ಸಾಲಿಗ್ರಾಮ, ಉಡುಪಿ ಜಿಲ್ಲೆಯಿಂದ ಮೇಡಮ್.
14: ಓ, ಸುಬ್ರಹ್ಮಣ್ಯ ಸರ್, ಉಡುಪಿಯಿಂದ?
0: ಹೌದು ಮೇಡಮ್.
14: ಓಕೆ, ಹೇಗಿದೆ ಉಡುಪಿ ಸರ್?
0: ಉಡುಪಿ ಇವತ್ತು ಮಳೆ ಇದೆ ಮೇಡಮ್, ಸಾಲಿಗ್ರಾಮದಲ್ಲಿ.
14: ಸುಬ್ರಹ್ಮಣ್ಯ ಸರ್ ಹೇಗಿದ್ದಾರೆ?
0: ಸೂಪರ್ ಆಗಿದೆ ನೋಡಿ, ನಿಮ್ಮ ಎಲ್ಲ ರೇಡಿಯೋ ಕೇಳೋದರ ಇದರಿಂದ ಆಶೀರ್ವಾದದಿಂದ ಸೂಪರ್ ಆಗಿದೆ.
14: ಇದೇ ರೀತಿ ಖುಷಿ ಖುಷಿಯಾಗಿರಿ ಸರ್. ಹಾಗೆ ನಿಮ್ಮ ಒಂದು ಕಾಯಕವೇನ್ ಸರ್, ಯಾವ ಒಂದು ವೃತ್ತಿಯಲ್ಲಿ?
0: ನಾನು ವೃತ್ತಿಯಲ್ಲಿ ಮೇಡಮ್, ಅಡಿಗೆ ಕೆಲಸಕ್ಕೆ ಹೋಗೋದು ಮೇಡಮ್.
14: ವಾವ್, ಇಟ್ಸ್ ವೆರಿ ನೈಸ್, ಸೂಪರ್. ಹಂಗಾದ್ರೆ ನಳ ಮಹಾರಾಜರು.
0: ಹೌದು ಮೇಡಮ್, ಮಸಾಲ ದೋಸೆಯಲ್ಲಿ ಫೇಮಸ್ ಮೇಡಮ್. ನಾವು MTR ಹೋಟೆಲಲ್ಲಿ 35 ಮಾಡಿದ್ದೀವಿ ಬೆಂಗಳೂರಲ್ಲಿ.
14: ವಾವ್ ವಾವ್ ವಾವ್, ಸೂಪರ್, ಇಟ್ಸ್ ಸೂಪರ್ ಸರ್. ಸರ್, ನಳ ಮಹಾರಾಜ ಸರ್, ನೀವು ಮಸಾಲ ದೋಸೆ ಅಂದ ತಕ್ಷಣ ಖುಷಿ ಆಯ್ತು ಆಕ್ಚುಲಿ. ಯಾಕಂದ್ರೆ
0: ಓಕೆ
14: ಸರ್, ಥ್ಯಾಂಕ್ ಯು ಸರ್.
0: ಮಗಳ ಮದುವೆ ನವೆಂಬರ್ ಅಲ್ಲಿ, ಅದಕ್ಕೆ ಮಸಾಲ ದೋಸೆ ಮಾಡ್ತೀನಿ, ಖಂಡಿತ ಬನ್ನಿ.
14: ವಾವ್, ಸೂಪರ್. ಎಸ್ ಸರ್. ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
0: ಹೌದು ಮೇಡಮ್,
14: ಹೇಳಿ ಸರ್.
0: ನಾವು ನನ್ನ ಲೆಕ್ಕ ಪ್ರಕಾರ ನಾನೇ ಲೆಕ್ಕಾಚಾರ ಮಾಡೋದು ಮೇಡಮ್.
14: ನೀವೇನಾ ಲೆಕ್ಕಾಚಾರದ ಮೇಷ್ಟ್ರು?
0: ಹೌದು, ಮತ್ತೆ ನಮ್ದು ಕ್ಯಾಟ್ರಿಂಗ್ ಗೀಟ್ರಿಂಗ್ ಎಲ್ಲ ಇದೆ. ಅದ್ರದ್ದೆಲ್ಲ ಪ್ರತಿ ತಿಂಗಳಲ್ಲಿ ನಾವ್ ಎಷ್ಟು ಕ್ಯಾಟ್ರಿಂಗ್ ಬರುತ್ತೆ, ನಾವು ಅಡಿಗೆ ಎಷ್ಟು ಕೆಲ್ಸಕ್ಕೆ ಹೋಗಿದ್ದೀವಿ, ಅಡಿಗೆ ಕೆಲ್ಸದಲ್ಲಿ ನಮ್ಗೆ ಯಾವ್ಯಾವ ದಿವಸ ಎಷ್ಟೆಷ್ಟು ಸಮಯ ಇದು ಬರುತ್ತೆ ಕೆಲ್ಸದಲ್ಲಿ, ಅದನ್ನ ಟೋಟಲ್ ಆಗಿ ಲೆಕ್ಕ ಮಾಡಿ ನಾವು ತಿಂಗಳಲ್ಲಿ ನೋಡ್ಕೊಂಡು ಇದು ಮಾಡ್ತೀವಿ ಮೇಡಮ್. ಅದ್ರಲ್ಲಿ ನಮ್ಗೂ ಸ್ವಲ್ಪ ಟ್ಯಾಕ್ಸ್ ಎಲ್ಲ ಕಟ್ಟೋದಿರುತ್ತೆ, ನಾವು ಕ್ಯಾಟ್ರಿಂಗ್ ಮಾಡ್ತೀವಲ್ವಾ. ಹಾಗಾಗಿ ಅದನ್ನೆಲ್ಲ ಲೆಕ್ಕಾಚಾರ ಮಾಡಿ ಉಳಿದಿದ್ದನ್ನ ನಮ್ಮ ಮಗಳ ಮದುವೆಗೆ ಮುಂದೆ ನಮ್ಮ ಭವಿಷ್ಯಕ್ಕೆ ನಾವು ಇದ್ ಮಾಡ್ತಾ ಇದೀವಿ.
14: ಓ, ಸೂಪರ್.
0: ಮತ್ತೆ ಸ್ವಲ್ಪ ಸಾಲ ಎಲ್ಲ ಈಗ ಕೊಟ್ಟು ನಮ್ಮ ಕೈಯಾರೆ ಕೈ ಸುಟ್ಕೊಂಡಿದೀವಿ, ಈಗ ಯಾರಿಗೂ ಏನು ಮಾಡೋದಕ್ಕೆ ಹೋಗುದಿಲ್ಲ.
14: ಓಕೆ, ಗುಡ್ ಸರ್. ಸಾಲ ಇಸ್ಕೊಂಡವ್ರು ವಾಪಸ್ ಕೊಟ್ರೆ ಒಳ್ಳೇದದು, ಬೆಸ್ಟ್.
0: ಹೌದು ಮೇಡಮ್, ಅವರಿಗೆ ತಗೊಳ್ಳುವಾಗ ನೆನಪಿರತ್ತೆ. ಹೌದಾ, ಕಡೆಗೆ ನಮ್ಮ ನೆನಪಿರಲ್ಲ ಮೇಡಮ್ ಅವರಿಗೆ.
14: ಹೌದು, ಅವ್ರಿಗೆ ಬೇಕಾದಾಗ ಅವ್ರು ನಮ್ಮನೆ ಹತ್ರ ಬರ್ತಾರೆ.
0: ನಾವು ನಮ್ಮ ಹೆಂಡತಿ ಮಕ್ಕಳು, ನಾವು ನಮ್ಮ ಸಂಸಾರ, ನಾವು ಚೆನ್ನಾಗಿರ್ಬೇಕು ನಮ್ಮ ಲೆಕ್ಕದಲ್ಲಿ.
14: ನಿಮ್ಮ ಒಂದ್ ಲಕ್ಕಿ ನಂಬರ್ ಯಾವ್ದು? ಸಿಗ್ನಲ್ ಇರೋ ಪ್ಲೇಸ್ ಬನ್ನಿ, ಮತ್ ವಾಯ್ಸ್ ಕಟ್ಕೊಂಡು ಆಗ್ತಿದೆ. ಸೂಪರ್,
0: ಅಂದ್ರೆ ನನ್ನ ಮಗಳ ಹುಟ್ಟಿದ ದಿವಸ ಮೇಡಮ್, ಅದನ್ನೇ ಇಟ್ಕೊಂಡಿದ್ದೀನಿ.
14: ಒಳ್ಳೇದು, ಒಳ್ಳೇದು ಸರ್, ಒಳ್ಳೇದಾಗ್ಲಿ. ಜೊತೆಗೆ ಈಗಿನ ಯುವಕ ಯುವತಿಯರಿಗೆ ಈ ಲೆಕ್ಕಾಚಾರದ ಬಗ್ಗೆ ಸಲಹೆ ಕೊಡೋದಾದ್ರೆ
0: ಈಗಲೇ ಒಂದು ಮೇಡಮ್, ಈಗಲೇ ಹೆಚ್ಚಿನ, ನಾನು ಹೇಳೋ ಪ್ರಕಾರ ಹೆಚ್ಚಿನ ಮನೆಯಲ್ಲಿ ಲೆಕ್ಕಾಚಾರ ಮಾಡೋದು ಹೆಂಗಸ್ರೆ, ನನ್ನ ಲೆಕ್ಕದಲ್ಲಿ ಇರೋದು. ಈಗ ಹೇಳಲಿಕ್ಕೆ ಕೆಲವರು ನಾಚಿಕೆ ಪಡ್ತಾರೆ, ನನ್ನ ಲೆಕ್ಕದಲ್ಲಿ ಹೆಂಗಸ್ರೆ ಲೆಕ್ಕಾಚಾರ ಏನಂತೀರಾ, ಹೆಂಗಸರ ಲೆಕ್ಕಾಚಾರ ಮಾಡಿದ್ರೆ
14: ಉಳಿತದೆ ಉಳಿತಾಯ ಮಾಡ್ತಾರೆ ಅವ್ರು ಎಲ್ಲದ್ರಲ್ಲೂ.
0: ಹೌದು ಹೌದು, ಏನಾದ್ರೂ ನಮ್ಮ ಹತ್ರ ತೊಂದ್ರೆ ಆದ್ರೂ ಅವರೇ ಕಡೆಗೆ ಲಾಸ್ಟಿ ಕೊಡೋದು ನಮ್ಗೆ.
14: ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗಟ್ಟಿಯಾಗಿರುತ್ತೆ ಅವ್ರ ಹತ್ರ ಎಲ್ಲಾ ಡಬ್ಬಗಳಲ್ಲಿ.
0: ಹೌದು ಹೌದು ಮೇಡಮ್.
14: ಓಕೆ ಸೂಪರ್.
0: ಹಾಗೆ ಮೇಡಮ್, ನಿಮ್ಮ ವಾಹಿನಿಯಲ್ಲಿ ನಾನು ಕಾರ್ಯಕ್ರಮ ರಾತ್ರಿ 8:00 to 10:00 ಚಿತ್ರಗೀತೆ ಕಾರ್ಯಕ್ರಮ ನಾನೇ ಕೊಡ್ತಾ ಇದ್ದೀನಿ.
14: ಒಳ್ಳೇದು ಸರ್, ಥ್ಯಾಂಕ್ ಯು. ನಿಮ್ಮ ಧ್ವನಿ ಕೇಳಿ ತುಂಬಾ ಖುಷಿ ಆಯ್ತು. ಅಂದಾಗೆ ಸಾಕಷ್ಟು ಜನರು ಕೂಡ ಗೀತೆಗಳನ್ನ ಕೇಳಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ತುಂಬಾ ಖುಷಿ ಆಯ್ತು ಸರ್. ನಿಮ್ಮ ಒಂದು ಕಾಯಕ ಇದೇ ರೀತಿ ಮುಂದುವರಿಲಿ, ಆಲ್ ದ ಬೆಸ್ಟ್.
0: ಓಕೆ ಮೇಡಮ್, ತಮಗೂ ಕೂಡ ಶುಭ ರಾತ್ರಿ ಮೇಡಮ್.
14: ಹಾ ಸರ್, ಓಕೆ ಎಸ್, ಮತ್ತೊಂದು ಕರೆನ ತೆಗೆದುಕೊಳ್ಳೋಣ. ಓಕೆ, ಕರೆ ಕಟ್ ಆಯ್ತು. ಎಸ್ ಸ್ನೇಹಿತರೆ, ನೀವು ಕೂಡ ಈ ಲೆಕ್ಕಾಚಾರದ ಬಗ್ಗೆ ಕರೆ ಮಾಡಿ ಮಾತಾಡ್ಬೋದು. 9608096279 ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
14: ನಮಸ್ಕಾರ ಷಡಕ್ಷರಿ ಸರ್, ಹೇಗಿದ್ದೀರಿ?
2: ಆರಾಮಿದ್ದೀವ್ರಿ.
14: ಓಕೆ, ಕೆಲಸ ಹೇಗ್ ನಡೆಯುತ್ತಾ?
2: ನಮಗೆ ವರ್ಷ.
14: ಓ ಹೌದಲ್ಲ, ಇನ್ನು ತರಕಾರಿ ಏನು ಹಾಕಿಲ್ವಾ ಸರ್?
2: ಹಾಕಿದೇವಿ, ಟೊಮೊಟೊ ಹೂಕೋಸು ಹಾಕಿದೇವಿ,
14: ಟೊಮೊಟೊ
2: ಸ್ವಲ್ಪ ಸೌತೆ ಹಾಕಿದೇವಿ.
14: ಓಕೆ ಓಕೆ,
2: ಇನ್ನು ಬಂದಿಲ್ಲ ಯಾವ್ದು.
14: ನಮ್ಮ ಷಡಕ್ಷರಿ ಸರ್ ಮನೆಯಲ್ಲಿ ಲೆಕ್ಕದ ಮೇಷ್ಟ್ರ ಯಾರಪ್ಪ?
2: ನಮ್ಮ ಅಣ್ಣಾರು.
14: ಅಣ್ಣಾರು
2: ಮೇಷ್ಟ್ರು ನಮ್ಮ ಅಣ್ಣಾರು.
14: ಓಕೆ ಓಕೆ ಓಕೆ.
2: ಏನೇ ತರೋದು ಬರೋದು ಇದ್ರು ನಮ್ಮ ತಮ್ಮರು.
14: ಓ, ಅಣ್ಣ ತಮ್ಮರು.
2: ನಾವು ಆ ಕಡೆ ಈ ಕಡೆ.
14: ಓ, ನೀವು ಸಲಹೆ ಸೂಚನೆಗಳನ್ನ ಕೊಡ್ತೀರಿ, ಸಲಹಾ ಮಂತ್ರಿ.
2: ಹೌದು ಹೌದು ಹೌದು,
14: ಯಾವ್ದು ಸರಿ ಯಾವ್ದು ತಪ್ಪು ಯಾವ್ದಕ್ಕೆ ಎಷ್ಟ್ ಬೇಕು ಅಂತ.
2: ಆಮೇಲೆ ಬೆಳೆ ಈ ತರ ಮಾಡಿದ್ರಿ ಇದು ಸರಿ ಹೋಗುತ್ತೆ ಈ ಸರಿ ಅಂತಂದು ಹೇಳ, ಈ ತರ ಲೆಕ್ಕಾಚಾರ ನಮ್ದು, ಈ ತರ ಬೆಳೆಯೋದಿಲ್ಲ ಲೆಕ್ಕಾಚಾರ.
14: ಓಕೆ,
2: ಎಲ್ಲ ಅಣ್ಣಾರು ನೋಡ್ಕೊಂತಾರೆ. ಅನಂತರ ನಮ್ದೆಲ್ಲ ಈ ತರ ಇದೆ. ನಮ್ ತಮ್ಮಾರ ಏನಿದೆ ಈ ತರ ಏನಾರು ಕೊಟ್ರೆ ನಮ್ಮ ಅಣ್ಣಾರಲ್ಲ ನಮ್ ತಮ್ಮಾರ ತಂದು ಕೊಡೋದು. ನಾವು ಈ ತರ ಕೆಲ್ಸ ಕೂಲಿ ಇರೋದು ಎಲ್ಲ ನೋಡ್ಕೊಂತೀವಿ.
14: ಆಕ್ಚುಲಿ ಸಹಜವಾಗಿ ಹೇಳ್ಬೇಕಂದ್ರೆ ಖುಷಿ ಆಗತ್ತೆ, ಯಾಕಪ್ಪ ಅಂದ್ರೆ ಈಗ್ಲೂ ಕೂಡ ಒಂದು ಅವಿಭಕ್ತ ಕುಟುಂಬದಲ್ಲಿ ಇಷ್ಟೊಂದು ಅನ್ಯೋನ್ಯತೆ ಇದೆ ಅಂದ್ರೆ ತುಂಬಾನೇ ಖುಷಿ ಆಗತ್ತೆ.
2: ಹೋಗೋದಿಲ್ಲ ಮೇಡಮ್, ಚೆನ್ನಾಗಿ ನಾಲ್ಕು ದಿವಸ ಇದ್ದು ಹೋದ್ರೆ ಅದೇ ಖುಷಿ ಅಲ್ಲ.
14: ಖಂಡಿತ ಸರ್, ಖಂಡಿತ ಖಂಡಿತ, ನಿಜವಾಗ್ಲು ನಿಜವಾಗ್ಲು.
2: ಅದರಿಂದ ನಾವು ಒಟ್ಟಿದ್ದೇವೆ.
14: ಓಕೆ,
2: ನಾವು ನಾವೇ
14: ಷಡಕ್ಷರಿ ಸ್ವಲ್ಪ ಸ್ವಲ್ಪ ಸಿಗ್ನಲ್ ಇರೋ ಪ್ಲೇಸಿಗೆ ಬರ್ಬೇಕು ನೀವು, ನಿಮ್ ವಾಯ್ಸ್ ಕಟ್ ಕಟ್ ಆಗ್ತಿದೆ.
2: ಇಲ್ಲ ನಾನು ನಿಂತಿದ್ದೇನೆ.
14: ಅಲ್ಲೇ ನಿಂತೆ ಮಾತಾಡ್ತಾ ಇದ್ದೀರಾ?
2: ಹಾ, ಯಾಕಂದ್ರೆ ಗಾಳಿ ಇದೆ, ಒಂದ್ ಸ್ವಲ್ಪ ಮೋಡ ಆಯ್ತು, ಇಲ್ಲ ಗಾಳಿ ಶುರುವಾಯ್ತು.
14: ಓಕೆ ಓಕೆ ಓಕೆ. ನಮ್ಮ ಷಡಕ್ಷರಿ ಸರ್ ಅವರ ಲಕ್ಕಿ ನಂಬರ್ ಯಾವ್ದು?
2: ನಾನು ಲಕ್ಕಿ ನಂಬರ್ ಅಂತ ಏನು ಇಲ್ಲ, ಆದ್ರೆ ನಾನು ಹುಟ್ಟಿದ ಡೇಟ್ ಇದು ಇಟ್ಕೊಂಡಿದ್ದೀನಿ, ತಿಂಗಳನ್ನ 7 ಅಂತ ಅನ್ಕೊಂತೀನಿ. ಯಾಕೆಂದ್ರೆ ನಾನು ಎಲ್ಲೇ ಒಂದು ಇದ್ರಲ್ಲಿ ಒಂದು ಸಂಘ ಸಂಸ್ಥೆಯಲ್ಲಿ ಆಗಿರ್ಬೋದು ಯಾವ್ದ್ರಲ್ಲಿ, ಅದು 7 ಮಾತ್ರ ನನಗೆ ಬಂದಿರುತ್ತೆ, ಸೈನ್ ಮಾಡೋದು ನಿಂದು 7 ಮಾತ್ರ ಬಂದಿರುತ್ತೆ, ನಾನು ಯಾವ್ದು ಕೇಳ್ಕೊಳೋದಿಲ್ಲ. ಉದಾಹರಣೆ ಒಂದು, ಈಗ ಮೊನ್ನೆ ನವೆಂಬರ್ ತಿಂಗಳಲ್ಲಿ ಆಗಿದ್ದು ಕೊಡ್ತೀನಿ, ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ದಿನದರ್ಶಿಕೆ ಮಾಡ್ಲಿಕ್ಕೆ ಇದು ಮಾಡಿದ್ರು, ಅದ್ರಲ್ಲಿ ನಂದು 7 ತಿಂಗಳಲ್ಲಿ ಬಂದಿದೆ. ನಾನು ಒಂದ್ ಸ್ವಲ್ಪ ಅಮೌಂಟ್ ಕೊಟ್ಟು ನಮ್ದು ಇದ್ ಮಾಡ್ತಾರೆ, ನಮ್ಮ ಹೆಸರನ್ನ ಹಾಕೊಡ್ತಾರೆ ಇದು ಅಂತ, ಸಹಾಯಕರು
14: ನೋಂದಣಿ ಮಾಡ್ತಾರೆ.
2: ಅದು ನಾವು ಎಲ್ಲರೂ ನನಗೆ ಆ ತಿಂಗಳದ್ ಕೊಡು ಈ ತಿಂಗಳದ್ ಕೊಡು ಅಂದರು, ಅದರಿಂದ ಲಕ್ಕಿ ಡ್ರಾ ಮಾಡಿದ್ದಾರೆ ಅದ್ರಲ್ಲಿ ನನಗೆ 7 ತಿಂಗಳು ಬಂದಿದೆ.
14: ಬಯಸದೆ ಬಂದ ಭಾಗ್ಯ 7.
2: ಕೆಲವ್ರು ಕೇಳ ಹಾಕ್ಸ್ಕೊಂತಾರೆ, ನಾನು ಯಾವ್ದು ಇಲ್ಲ, ನನಗೆ ಅದು ಬಂದಿದೆ. ಯಾಕೆಂದ್ರೆ ಆಮೇಲೆ ಒಂದ್ ಸೇರಣ ಸ್ವಸಹಾಯ ಸಂಘ ಅಂತ ಮಾಡ್ಕೊಂಡಿದ್ವಿ, ಅದ್ರಲ್ಲಿ ಕೂಡ ನಮ್ದು 7 ಅಂಕೆ, ಆ 7 ಅಂಕೆ ನಿನಗೆ ಬಂದಿದೆ ಅನ್ನೋರು. ಏನು ಅಂತ ಗೊತ್ತಿಲ್ಲ, ಅದು ನನಗೆ ಯಾಕೋ ಅದು ಒಂದ್ ಲಕ್ಕಿ ನಂಬರ್ ಅಂತ 7 ಅಂತ ಅನ್ಕೊಂತೀನಿ ನಾನು.
14: 7 ಸಂಖ್ಯೆಗೂ ನಿಮ್ಗೂ ಏನೋ ಒಂದು ನಂಟಿದೆ.
2: ಆಮೇಲೆ ಒಂದು ನಾಗರಿಕ ಇತರ ರಕ್ಷಣಾ ಸಮಿತಿ ಅಂತ ಒಂದು ಅದ್ರಲ್ಲೊಂದು ಹಾಕಿ, ಆಮೇಲೆ ಒಂದು ನಾಗರಿಕ ಇತರ ರಕ್ಷಣಾ ಸಮಿತಿ ಅಂತ ಒಂದು ಅದ್ರಲ್ಲೊಂದು ಹಾಕಿದ್ರು. ಅಲ್ಲಿ ಒಂದ್ ಯಾವ್ದೋ ಒಂದ್ ಕಾರಣಕ್ಕೆ ನಾನು ಸೈನ್ ಮಾಡಕ್ಕೆ ನಮ್ಮ ಹೊನ್ನಾಳಿಯಲ್ಲಿ ಹೋದ್ವಿ ತಾಲೂಕಾ ಆಫೀಸ್ ನಲ್ಲಿ. 7 ನಂಬರ್ ನೋಡ್ ಬರ್ರಿ ಅಂದ್ರು. ನಾನು ಹೋದೆ, ನಿಂಗೆ ಏನಂತ ಗೊತ್ತಿಲ್ಲ, ಅದು 7 ಯಾಕೆ ನನಗೆ ಭಾರಿ ಇದೆ.
14: ನೀವು ಬಿಟ್ರು ಅದು ಸಂಖ್ಯೆ ಬಿಡ್ತಿಲ್ಲ ನಿಮ್ಮನ್ನ?
2: ಹೌದೌದು, ನಾವು ಎಂತೂ ಬಿಡೋದಿಲ್ಲ, ಯಾಕಂದ್ರೆ ಹುಟ್ಟಿದ ತಿಂಗಳು ಅಂತ ಬಿಡಕ್ ಆಗೋದಿಲ್ಲ. ಈ ತರ ಇದೆ ನಮ್ ಇದು.
14: ವೆರಿ ನೈಸ್ ಸರ್. ಹಾಗೆ ಷಡಕ್ಷರಿ ಸರ್, ಲೆಕ್ಕಾಚಾರದ ಬಗ್ಗೆ ಯಂಗ್ಸ್ಟರ್ಸ್ ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ, ಒಂದ್ ಸಲಹೆ?
2: ಏನಿಲ್ಲ, ಆಯವ್ಯಯ ಅಂದ್ರೆ ನಾವು ಎಷ್ಟು ದುಡಿಮೆ ಮಾಡ್ತೇವೋ ಅಷ್ಟನ್ನು ಖರ್ಚು ಮಾಡಬಾರ್ದು.
21: ಯಾಕೆಂದ್ರೆ ನಮ್ ಈಗಿನ ವಾತಾವರಣದಲ್ಲಿ ನಮ್ಮ ಆರೋಗ್ಯ ಯಾವ ಟೈಮ್ನಲ್ಲಿ ಹೇಗಾಗುತ್ತೆ ಅಂತ ಗೊತ್ತಿಲ್ಲ.
14: ಹೌದು.
21: ಆಮೇಲೆ ಈಗ ರೈತರಿಗಂತೂ ಯಾವ ಹೊತ್ತಿನಲ್ಲಿ ಯಾವ ಬೆಳೆ ಕೈ ಕೊಡುತ್ತೆ ಅಂತ ಗೊತ್ತಿಲ್ಲ. ಆದ್ರಿಂದ ಬಂದದ್ದನ್ನ ಒಂದೇ ಸರಿ ಯಾವ್ದಕ್ಕೂ ಹೂಡಿಕೆ ಮಾಡಕ್ ಹೋಗ್ಬೇಡ್ರಿ. ಒಂದ್ ಸ್ವಲ್ಪ ಯಾವ್ದಕ್ಕಾರು ಎತ್ತಿಟ್ಕೊಂಡು ಉಳಿದೋದಕ್ಕೆ ನಾನು ಇದು ಮಾಡಕ್ ಹೇಳ್ತಾ ಇದ್ ಮೇಡಮ್.
14: ಕರೆಕ್ಟ್ ಸರ್, ಕರೆಕ್ಟ್.
21: ಯಾಕೆಂದ್ರೆ ಈಗ ಅಂದ್ರೆ ಯಾವ್ದಾರ ಒಂದ್ಕೆ ಹೂಡಿಕೆ ಮಾಡಿದ್ರಿ, ಜಮೀನ್ ತಗೊಂಡ್ವಿ ಅಂತಂದೇಳಿ ಸಿಕ್ಕಾಪಟ್ಟೆ ಸಾಲ ಮಾಡಿ ಜಮೀನು ಇದೆ ಅಂತಂದೇಳಿ ತಗೊಂಡ್ಬಿಟ್ರ ಮುಂದೆ ಅದ್ರಲ್ಲಿ ಬೆಳೆ ತೆಗಿತಾವೋ ಬಿಡ್ತಾವೋ ಗೊತ್ತಿರೋದಿಲ್ಲ.
14: ನಿಜ ನಿಜ.
21: ಆತರ ಯಾಕಂದ್ರೆ ಸಾಲ ಮಾಡಿ ಅತಿ ಆಸೆಗೆ ಏನೋ ಅರ್ಥಲ್ಲ ಆಗ ಆಗ್ಬಾರ್ದು ಅಂತ ಅಷ್ಟೇ.
14: ಅತಿ ಆಸೆ ಗತಿ ಗೇಡು ಅನ್ನೋ ತರ ಆಗ್ಬಾರ್ದು.
21: ಹೌದು.
14: ಓಕೆ ಸರ್, ಸೂಪರ್, ಒಂದ್ ಒಳ್ಳೆ ಸಲಹೆ ಕೂಡ ಕೊಟ್ರಿ. ಹಾಗೆ ನಿಮ್ಮ ಲಕ್ಕಿ ನಂಬರ್ ಬಗ್ಗೆ ತುಂಬಾ ಚಂದ ತಿಳಿಸಿದ್ರಿ. ಹಾಗೆ ನಿಮ್ಮ
21: ಏನೋ ಗೊತ್ತಿಲ್ಲ ಬಿಡಿ ಮರಿ ಮರಿ, ಅದು ಯಾಕೆ ಏಳು ಬಿಟ್ಟು ಹೋಗ್ತಾ ಇಲ್ಲ.
14: ಒಳ್ಳೆ. ಓಕೆ ಸೂಪರ್ ಸರ್, ವೆರಿ ನೈಸ್, ಥ್ಯಾಂಕ್ ಯು. ನಿಮ್ಮೊಟ್ಟೆ ಮಾತಾಡ್ ಖುಷಿ ಆಯ್ತು.
21: ಅವಕಾಶ ಕೊಟ್ಟಕ್ಕಾಗಿ ಧನ್ಯವಾದಗಳು.
14: ಎಸ್ ಸರ್, ಎಸ್ ಸರ್. ಓಕೆ ಸೂಪರ್. ಒಬ್ರಿಗಿಂತ ಒಬ್ರು ತುಂಬಾ ಚಂದ ಚಂದ ಈ ಬದುಕಿನ ಲೆಕ್ಕಾಚಾರದ ಬಗ್ಗೆ ಮಾತಾಡ್ತಾ ಇದಾರೆ. ಸೊ ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
1: ಹಲೋ ಮೇಡಮ್, ನಮಸ್ತೆ.
14: ನಮಸ್ತೆ ಪರಶುರಾಮ್ ಅವರೇ, ಹೇಗಿದ್ದೀರಿ?
1: ನಾನ್ ಚೆನ್ನಾಗಿದ್ದೀನಿ ಮೇಡಮ್, ನೀವು ಆಗಿದ್ದೀರಾ?
14: ನಾ ಆರಾಮಾಗಿದ್ದೀನಿ. ಪರಶುರಾಮ್ ಅವರೇ,
1: ಮೇಡಮ್,
14: ಜೀವನದ ಲೆಕ್ಕಾಚಾರದ ಬಗ್ಗೆ ಮಾತಾಡ್ತಾ ಇದ್ವಿ, ಈ ಲೆಕ್ಕಾಚಾರದ ಬಗ್ಗೆ ನೀವೇನ್ ಹೇಳ್ತೀರಿ?
1: ಜೀವನದ ಲೆಕ್ಕಾಚಾರ ಅಂದ್ರೆ ಯಾವ ತರ ಮೇಡಮ್? ಹಂಗೆ
14: ಇವತ್ತು ವಿಶ್ವ ಸಂಖ್ಯಾಶಾಸ್ತ್ರದ ದಿನ ಸರ್. ನೀವು ಹೆಚ್ಚಾಗಿ ಏನಾದರೂ ಒಂದು ವಸ್ತುವನ್ನು ತಗೋಬೇಕು ಅಂತ ಆಸೆ ಆಗತ್ತೆ, ನಿಮ್ಮ ಹತ್ರ ಅಮೌಂಟ್ ಇರೋದಿಲ್ಲ, ಅಂತಹ ಸಮಯದಲ್ಲಿ ನೀವು ಯಾವ ರೀತಿ ಪ್ಲ್ಯಾನನ್ನು ಮಾಡ್ತೀರಿ? ಅಕಸ್ಮಾತ್

0: ಅವರ ಮೇಲೆ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
1: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಓಕೆ, ನಾಕೊಂದ್ಲೆ ನಾಲ್ಕು ನಾಲ್ಕೆರಡ್ಲೆ ಎಂಟು, ಇಷ್ಟೇ ಲೆಕ್ಕದ ನಂಟು, ಅಷ್ಟೇ ಲೆಕ್ಕದ ನಂಟು ಅಂತ SPB ಅವರ ಒಂದು ಧ್ವನಿಯಲ್ಲಿ ಮೂಡಿ ಬಂದಂತಹ ಒಂದು ಸುಂದರವಾದಂತಹ ಗೀತೆ ಅನ್ಬೋದು, ಹಾಗೆ ಎವರ್ಗ್ರೀನ್ ಗೀತೆ ಅನ್ಬೋದು ಅಲ್ವಾ. ಮತ್ತೆ ಮತ್ತೆ ಕೇಳಬೇಕು ಅನ್ನಿಸುವಷ್ಟು ಒಂದು ಸಾಕಷ್ಟು ಗೀತೆಗಳಲ್ಲಿ ಇದು ಕೂಡ ಒಂದಾಗಿದೆ. ಸ್ನೇಹಿತರೆ, ಒಂದು ಪ್ಯಾರದಲ್ಲಿ ಒಂದು ಲೈನ್ ಬರುತ್ತೆ, ಪ್ರಕೃತಿ ಮಾತೆ ತನ್ನ ಲೆಕ್ಕವನ್ನು ಹೇಳ್ತಾ ಹೋದರೆ, ಲೆಕ್ಕದ ಬಗ್ಗೆ ಹೇಳಿದರೆ ಎಷ್ಟು ಪ್ರಕೃತಿ ಹೇಗೆಲ್ಲ ನಮಗೆ ಪಾಠವನ್ನು ಕಲಿಸ್ತಾ ಹೋಗ್ಬೋದು ಅಲ್ವಾ. ಮಳೆ ಬಗ್ಗೆ, ಗಾಳಿ ಬಗ್ಗೆ, ನೀರಿನ ಬಗ್ಗೆ ಆ ಪ್ರಕೃತಿಗೆ ನಾವು ಲೆಕ್ಕ ಕೊಡ್ತಾ ಹೋದರೆ ಹೇಗಿರುತ್ತೆ ಜೀವನ? ಕಷ್ಟ ಅಲ್ವಾ? ಆ ಪ್ರಕೃತಿ ಮಾತೆ ಲೆಕ್ಕ ಬರೆದೇ ನಮಗೆಲ್ಲ ಕೊಡ್ತಾ ಇದ್ದಾಳೆ, ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಷ್ಟೆ. ಯಾರಿಗೆ ಬೇಕು ಲೆಕ್ಕ ಅಂತ ಶ್ರೀನಾಥ್ ಅವರು ಕೇಳಿದ್ದಾರೆ ಗೀತೆಯಲ್ಲಿ. ಆದರೆ ಲೆಕ್ಕ ಬೇಕು, ಈಗಿನ ಯುವಕರು ಕೇಳ್ತಾರೆ, ಆ ಲೆಕ್ಕ ಯಾಕೆ, ಈ ಲೆಕ್ಕ ಯಾಕೆ, ನಮ್ಗೆ ಇಷ್ಟ ಬಂದಂಗೆ ಖರ್ಚು ಮಾಡ್ತೀವಿ ಬಿಡಿ, ನಮ್ಮ ದುಡ್ಡು ಅಂತ. ಯಾಕೆ ಉಳಿತಾಯ ಮಾಡಬೇಕು, ನಾಳೆ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡಿ ಉಳಿತಾಯ ಮಾಡಬೇಕು ಅಂತ ಕೆಲವರು ವಾದ ಮಾಡ್ತಾರೆ. ಇನ್ನು ಕೆಲವರು ನಮ್ಮ ಮನೆಯಲ್ಲಿರುವಂಥ ಹಿರಿಕರು, ಲೆಕ್ಕನೂ ಬೇಕು ಜೊತೆಗೆ ಉಳಿತಾಯನೂ ಮಾಡಬೇಕು, ಕಷ್ಟಕ್ಕೆ ಅದೇ ಉಳಿತಾಯ ಆಗೋದು, ಸಾಲ ಮಾಡೋದು ತಪ್ಪತ್ತೆ ಅಂತ ಹಿರಿಕರ ಒಂದು ಮಾತು. ಸೊ ಏನೇ ಆಗಲಿ, ಎಲ್ಲರದೂ ಒಂದು ಉತ್ತಮವಾದ ಜೀವನ ನಡಿಬೇಕು ಅಂದರೆ ಲೆಕ್ಕಾಚಾರ ಚೆನ್ನಾಗಿರಬೇಕು ಅಲ್ವಾ ಸ್ನೇಹಿತರೆ? ಈ ದಿನ ಸ್ನೇಹಿತರೆ ವಿಶ್ವ ಸಂಖ್ಯಾಶಾಸ್ತ್ರದ ದಿನವಾಗಿ ಪ್ರೊಫೆಸರ್ ಪ್ರಶಾಂತ್ ಚಂದ್ರ ಮಹಲನೋಬಿಸ್ ಇವರ ಒಂದು ಹುಟ್ಟು ಹಬ್ಬವನ್ನು ವಿಶ್ವ ಸಂಖ್ಯಾಶಾಸ್ತ್ರ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಇದರ ಪ್ರಕಾರ ಈ ದಿನ ಲೆಕ್ಕಾಚಾರದ ಬಗ್ಗೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ವಿಷಯಗಳನ್ನು ನಮ್ಮ ಪ್ರೀತಿಯ ಕೇಳುಗರು ಕೂಡ ತುಂಬ ಚಂದ ಚಂದ ಮಾತಾಡ್ತಾ ಇದ್ದಾರೆ. ಸೊ ನೀವು ಕೂಡ ಕರೆ ಮಾಡಿ ನಿಮ್ಮ ಲೆಕ್ಕಾಚಾರದ ಬಗ್ಗೆ ಮಾತಾಡ್ಬೋದು. 9686096279 ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
1: ನಮಸ್ತೆ ಮಹಾಲಕ್ಷ್ಮಿ ಮೇಡಮ್ ಅವರಿಗೆ.
0: ನಮಸ್ತೆ ಪಾಟೀಲ್ ಸರ್, ಹೇಗಿದ್ದೀರಿ?
1: ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್ ಮೇಡಮ್.
0: ಎಸ್ ಪಾಟೀಲ್ ಸರ್, ರಾಯಚೂರು ಹೇಗಿದೆ?
1: ರಾಯಚೂರು ಸ್ವಲ್ಪ ಮೋಡ ಕವಿದ ವಾತಾವರಣ ಇದೆ, ಗಾಳಿ ಇದೆ ಮೇಡಮ್.
0: ಓಕೆ ಪಾಟೀಲ್ ಸರ್,
1: ಮಳೆ ಅಂತ ಇದ್ದಾರೆ ಮೇಡಮ್.
0: ಓಹೋ, ಓಕೆ.
1: ಮಳೆಗಾಗಿ ಕಾಯ್ತಾ ಇದ್ದಾರೆ ಎಲ್ಲ ರೈತರು.
0: ಓಕೆ, ಆದಷ್ಟು ಬೇಗ
1: ಬರಬೇಕು, ಮಳೆ ಬರಬೇಕು ಮೇಡಮ್ ಈಗ ಸದ್ಯ.
0: ಎಸ್ ಸರ್, ಆದಷ್ಟು ಬೇಗ ವರುಣನ ಕೃಪೆ ರಾಯಚೂರಿಗೆ ಆಗ್ಲಿ.
1: ಆಗ್ಲಿ ಮೇಡಮ್, ಎಲ್ಲ ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದದಿಂದ
0: ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್. ಪಾಟೀಲ್ ಸರ್, ನಿಮ್ಮ ಮನೆ ಲೆಕ್ಕದ ಮೇಷ್ಟ್ರ ಯಾರು?
1: ಲೆಕ್ಕದ ಮೇಷ್ಟ್ರು ನಾನೇ ರೀ ಮೇಡಮ್.
0: ಅದನ್ನ
1: ಒಂದು ನಾವು ಮನೆಯಲ್ಲಿ ಒಂದು ಕಿರಾಣಿ ಮಾಲಿಗೆ ಆಗಿರ್ಬೋದು, ಒಂದು ಕಾಯಿಪಲ್ಯ ತರಬೋದು ಲೆಕ್ಕ ಆಗಿರ್ಬೋದು, ಏನ್ರಿ ಎಲ್ಲ ಒಂದು ಕರೆಂಟ್ ಬಿಲ್ ಆಗಿರ್ಬೋದು, ಒಂದು ಕುಡಿಯ ನೀರಿಂಗ್ ಆಗಿರ್ಬೋದು, ಎಲ್ಲ ಒಂದು ತಿಂಗಳಿಗೆ ಎಷ್ಟಾಗ್ತದೆ ಅಂತ ಒಂದು ಲೆಕ್ಕಾಚಾರ ಮಾಡ್ಕೊಂತೀವ್ರಿ ಮೇಡಮ್. ಒಂದು ತಿಂಗಳು ಹೆಚ್ಚು ಕಡಿಮೆ ಆಗ್ತಾರೆ ಮೇಡಮ್. ಒಂದು ತಿಂಗಳು 300 ರೂಪಾಯಿ ಜಾಸ್ತಿ ಬರುತ್ತೆ, ಒಂದು ಒಂದು ತಿಂಗಳು 300 ರೂಪಾಯಿ ಕಡಿಮೆ ಬರುತ್ತೆ. ಮತ್ತೆ ಹಬ್ಬ ಹುಣ್ಣಿಮೆ ಜಾತ್ರೆಗಳು ಯಾವ ದೊಡ್ಡ ಜಾತ್ರೆಗಳು ಬಂದಪ್ಪ ಅಂದ್ರೆ ಹೆಚ್ಚಾಗ್ತದೆ ಮೇಡಮ್. ಇಂಥವೆಲ್ಲ ನಾವು ಲೆಕ್ಕದಲ್ಲಿ ಇರ್ಬೇಕು ಮೇಡಮ್. ಲೆಕ್ಕ ಇಟ್ಕೊಂಡ್ರೆ ನಮ್ಮ ಬದುಕು ಒಂದು ಚೆನ್ನಾಗಿರ್ತದೆ ಅಂತ ನಮ್ಮ ಅನಿಸಿಕೆ ಮೇಡಮ್.
0: ನಿಜ ನಿಜ ಸರ್, ನೀವು ನಿಂತು ಮಾತಾಡ್ಬೇಕು, ಅಲ್ಲಿ ಗಾಳಿ ಅಂದ್ರೆ ಗಾಳಿ ಓಡಾಡ್ತಾ ಮಾತಾಡ್ತಿದ್ದೀರಾ ಅನ್ಕೊಂಡು.
1: ಇಲ್ಲ ರೀ, ಇಲ್ಲೇ ಕುತ್ಕೊಂಡು ಮಾತಾಡ್ತಿದ್ ಮೇಡಮ್, ಗಾಳಿ ಇದೆ.
0: ಓಕೆ ಓಕೆ ಸರ್, ಓಕೆ.
1: ಇಲ್ಲೇ ಹೊಲದಲ್ಲಿ ಇದೀನಿ ಮೇಡಮ್.
0: ಓಕೆ ಸರ್, ನಿಮ್ಮ ಲಕ್ಕಿ ನಂಬರ್ ಎಷ್ಟು ಯಾವ್ದು ಸರ್? ಎಷ್ಟು?
1: ನಮ್ಮ ಲಕ್ಕಿ ನಂಬರ್ 9 ರೀ.
0: 9. ಓಕೆ ಸೂಪರ್.
1: ಆಮೇಲೆ ನಮ್ಮ ಮನೆಯಲ್ಲಿ ಹೆಚ್ಚು ಖರ್ಚು ಮಾಡೋರು ಅಂದ್ರೆ ನಮ್ಮ ಹೆಣ್ಮಕ್ಳು.
0: ಏನ್ ಶಾಪಿಂಗ್ ಮಾಡ್ತಾರ ಸರ್?
1: ಶಾಪಿಂಗ್ ಮಾಡ್ತಾರ್ರಿ, ನಾವ್ಗಿನ್ನದ್ ಯಾವ ಸ್ವಲ್ಪ ಕಾಯಿಪಲ್ಯ ನಾವ್ ಇಲ್ಲಾರ್ದಾಗ ಸ್ವಲ್ಪ ಕಾಯಿಪಲ್ಯ ಅದನ್ನ ತಗೊಂತಾರ ಊರಾಗ ಬಂದಾಗ ಅಂತ ಹೇಳಿ ಕೊಟ್ಟಿರ್ತೀವಿ 1,000 ₹500. ಅದನ್ನ ಏನ್ ಮಾಡಿಬಿಡ್ತಾರ, ಈಗ ಒಂದು ಸರ್ಕಾರಿ ಬಸ್ಗಳಲ್ಲಿ ಫ್ರೀ ಮಾಡಿಬಿಟ್ಟಾರ್ರಿ ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಹೋಗ್ಬಿಡ್ತಾರ್ರಿ ಮಾನಿ ಪಟ್ಟಣಕ್ ಹೋಗಿ ಸರ್ಕಾರಿ ಬಸ್ಗಳಲ್ಲಿ ಫ್ರೀ ಮಾಡಿಬಿಟ್ಟಾರ್ರಿ ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಹೋಗ್ಬಿಡ್ತಾರ್ರಿ ಮಾನಿ ಪಟ್ಟಣಕ್ ಹೋಗಿ ಅಲ್ಲಿ ಹೋಗಿ ಸಂತೆ ಮಾಡ್ಕೊಂಬರಕ್ ಹೋಗ್ಬಿಡ್ತಾರ. ಇಲ್ಲಿ ಊರಲ್ಲಿ ಬರಲಿಲ್ಲಪ್ಪ ಅಂದ್ರೆ ಅಲ್ಲಿ ಹೋಗ್ಬಿಡ್ತಾರ, ಗಂಡಂಗ್ ಏನೇನೋ ತಂದು ಖರ್ಚು ಮಾಡಿಬಿಡ್ತಾರ. ಅದಕ್ಕಂತ ಅಲ್ಲಿ ಬಸ್ ಫ್ರೀ ಬಂದಾಗಬೇಕಂತ ನಮ್ಮ ಒಂದು ಅನಿಸಿಕೆ ರೀ.
0: ಓಕೆ ಸರ್, ಓಕೆ. ಆದಷ್ಟು ಬೇಗ ನಿಮ್ಮ ಒಂದು ಮಾತು ಸರ್ಕಾರ ಕೇಳಿ ಸರ್. ಓಕೆ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ.
1: ಓಕೆ ಮೇಡಮ್, ಧನ್ಯವಾದ. ಶುಭ ಸಂಜೆ, ನಮಸ್ಕಾರ ಎಲ್ಲ ನಮ್ಮ ಕೇಳುಗರಿಗೂ. ಹಾಗೂ ನಮ್ಮ ಸುಬ್ರಹ್ಮಣ್ಯ ಸರ್ ಫೋನ್ ಮಾಡಿದ್ರಲ್ರಿ, ಅವರು ನಮ್ಮ ಸ್ನೇಹಿತರು, ನಿಮ್ಮ ಆಕಾಶವಾಣಿ ಕೂಡ ನಿರೂಪಣೆ ಮಾಡ್ತಾರೆ, ನಮ್ಮ ಒಂದು ನೆಚ್ಚಿನ ನಾಯಕರವರು ನಮ್ಮ ಸ್ನೇಹಿತರು.
0: ಓಕೆ ಸರ್.
1: ಓಕೆ ಮೇಡಮ್, ಧನ್ಯವಾದಗಳು.
0: ಓಕೆ ಸರ್, ನಿಮ್ಮ ಒಂದು ಸ್ನೇಹ ಪ್ರೀತಿ ವಿಶ್ವಾಸ ಇದೇ ತರ ಬೆಳಿಲಿ ಸರ್.
1: ಓಕೆ ಮೇಡಮ್, ಧನ್ಯವಾದಗಳು.
0: ಎಸ್ ಸರ್. ರಾಯಚೂರಲ್ಲಿ ಉಡುಪಿಯಲ್ಲಿ ಎಸ್, ಆದ್ರೂ ಒಂದು ಆ ಸ್ನೇಹ, ಆ ಒಂದು ಅವಿನಾಭಾವ ಸಂಬಂಧಕ್ಕೆ ಎಸ್ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಲ್ವಾ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ.
0: ನಮಸ್ಕಾರ ಸೋಮಶೇಖರ್ ಗುರುಗಳಿಗೆ. ಸರ್ ಹೇಗಿದ್ದೀರಿ? ಸರ್ ಕೆಲಸ ಎಲ್ಲ ಹೇಗ್ ನಡೀತಾ ಇದೆ?
2: ಮಾಮೂಲಿ ನಡೀತಾ ಇದೆ ಮೇಡಮ್, ವರ್ಕ್ ಸ್ವಲ್ಪ ಮಳೆ ಕಡಿಮೆ ಇರೋದ್ರಿಂದ ಚಟುವಟಿಕೆ ಅಷ್ಟೊಂದು ಬಿರುಸಾಗಿಲ್ಲ, ಆದ್ರೆ ಅದೇ ಮಳೆ ನಿರೀಕ್ಷೆ ಮಾಡ್ತಾ ಇದೀವಿ ಮೇಡಮ್.
0: ಸರ್ ಇವತ್ತಿನ ವಿಷಯ ಗೊತ್ತಾಯ್ತಾ?
2: ಗೊತ್ತಾಯ್ತು ಮೇಡಮ್, ನಿಜ ಲೆಕ್ಕಾಚಾರದ ವಿಚಾರ.
0: ನಿಮ್ಮ ಲೆಕ್ಕಾಚಾರದ ಮೇಸ್ಟರ್ ಯಾರು ಸರ್ ನಿಮ್ಮ ಮನೇಲಿ?
2: ನಮ್ದೇ ನಮ್ದೇ ಲೆಕ್ಕಾಚಾರ.
0: ಓ, ನೀವೇನಾ ಫೈನಾನ್ಸ್ ಮಿನಿಸ್ಟರ್?
2: ಹೌದೌದು ಮೇಡಮ್, ಹೌದು.
0: ಉಳಿತಾಯ ಖಾತೆ ಯಾರು ಸರ್, ಯಾರು ಉಳಿತಾಯ ಮಾಡ್ತಾರೆ ಹಂಗಾದ್ರೆ?
2: ಉಳಿತಾಯ ಖಾತೆನೂ ನಮ್ದೇ ಮೇಡಮ್, ಯಾಕಂದ್ರೆ ನಮ್ಮ ಫಾದರ್ ತುಂಬಾ ಹಿಂದೆ ನಾವು ಚಿಕ್ಕ ಹುಡುಗರಲ್ಲೇ ಉಳಿತಾಯದ ಒಂದು ಹವ್ಯಾಸವನ್ನು ಬೆಳೆಸ್ಬಿಟ್ರು ಮೇಡಮ್ ನಮ್ಗೆ.
0: ಓಕೆ.
2: ತುಂಬಾ ನಾವೆಲ್ಲ ಇನ್ನು ಹೈಸ್ಕೂಲ್ ಇದ್ದಾಗಲೇ ನಮ್ಗೆಲ್ಲ ಸಿಂಡಿಕೇಟ್ ಬ್ಯಾಂಕ್ ಅವಾಗ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಟ್ಬಿಟ್ಟಿದ್ರು. ಹಾಗಾಗಿ ನಾವು ಅಲ್ಲಿ ಏನು ವಾರಕ್ಕೆ, ಅವರು ನಮ್ ಫಾದರ್ ವಾರಕ್ಕೊಂದ್ಸರಿ ಊರಿಗೆ ಬರೋರು, ಅವಾಗ ಒಂದ್ ಸ್ವಲ್ಪ ಕೈಗೆ ದುಡ್ಡು ಕೊಟ್ಟು ಹೋಗೋರು ಮೇಡಮ್. ಆಮೇಲೆ ನಮ್ಮ ಅಜ್ಜಿ ಹತ್ರ ಎಲ್ಲ ಕಡ್ಡಿ ಸಿಕ್ಕಿದ್ ದುಡ್ಡು ಅದು ಇದು ಕೊಡದಿ ಬೇಕು ಅಂತ ಇಸ್ಕೊಂಡು ಇಟ್ಕೊಂಡು ನಾವು ನಮ್ಗೆ ರಜಾ ಸಿಕ್ತಿರ್ಲಿಲ್ಲ ಮೇಡಮ್ ಅಲ್ಲಿ ಬ್ಯಾಂಕ್ ಹೋಗಿ ಕಟ್ಟಕ್ಕೆ, ಯಾವಾಗ್ಲೂ ಒಂದ್ಸರಿ ಹೋಗಿ ತುಂಬ್ತಾ ಇದ್ವಿ. ಹಂಗಾಗಿ ಆ ಹವ್ಯಾಸ ನಮ್ಗೆ ಉಳಿತಾಯದ ಮಹತ್ವವನ್ನ ಸಾರಿ ಹೇಳ್ತು. ನನಗೆ ಯಾವಾಗ್ಲೂ ಬ್ಯಾಂಕ್ ಬ್ಯಾಲೆನ್ಸ್ ಏರ್ತಾಗ್ಬೇಕು ಮೇಡಮ್ ನನಗೆ. ನಾನು ಏನಾದ್ರು ಕೊಬ್ಬರಿ ತಗೊಂಡು ಹೋಗ್ಕೊಂಡ್ರೆ ಅವರು ಏನ್ ನೀವು ಚೆಕ್ ಅತ್ಲಾಗೆ ಅಕೌಂಟ್ ಪೇ ಚೆಕ್ ಕೊಟ್ಬಿಟ್ರೆ ಸೀದಾ ಬ್ಯಾಂಕ್ ಹೋಗ್ಬಿಡ್ಲಿ ಅಂತ ಇದ್ ನಾನು, ಕ್ಯಾಶ್ ಇಸ್ಕೊಂತಿರ್ಲಿಲ್ಲ. ಹಾಗಾಗಿ ಆ ಕೂಡಿಡೋ ಇದು ಬಂತು, ಅದೇ ಹವ್ಯಾಸ ಮುಂದುವರಿತು ಮೇಡಮ್ ನಮ್ಗೆ. ಅದೆಲ್ಲ ಒಂದು ಮನ್ಸು ಸಿಸ್ಟಮ್ಯಾಟಿಕ್ ಇರ್ಬೇಕು ಮೇಡಮ್. ಈಗ ನಾನು ಅಂದ್ರೆ ಹೊರಗಡೆ ಇವನ್ ಇವತ್ತು ಕೂಡ ಅಷ್ಟೇ, ಈ ಪಾನಿಪುರಿ ಆಗ್ಲಿ ಆ ಗೋಬಿ ಮಂಚೂರಿ ಆಗ್ಲಿ ನಾನು ಹೊರಗಡೆ ಎಲ್ಲೂ ತಿಂದಿಲ್ಲ. ಮನೆಯಲ್ಲೇ ಇದ್ದಕ್ಕಾದ್ರೆ ನೀವು ಪಾನಿಪುರಿ ಮಾಡಿದ್ರೆ ನಾನು ತಿಂತೀನಿ, ನೀವು ತಿನ್ಕೊಡ್ದು ಅಂತ ಆತರ ಒಂದು ತಿಂದ್ರಿ, ನೀವು ಮನೇಲಿ ಮಾಡ್ಕೊಂಡು ತಿಂದ್ರಿ, ಹೊರಗಡೆ ಅಷ್ಟು ದುಬಾರಿ ಆಗುತ್ತವೆಲ್ಲ ಬೇಡ ಅಂತ ಹೇಳಿ ಈ ರೀತಿ ಅವ್ರಿಗೆ ಅವರು ಏನ್ ತಿಂದಂಗೇನು ಬಿಟ್ಟಿಲ್ಲ, ಮನೇಲಿ ಮಾಡ್ಕೊಂಡು ತಿಂದ್ರಿ, ಅದು ಏನ್ ಬೇಕು ಎಲ್ಲ ತಂದು ಕೊಡ್ತೀನಿ ಅಂತ ಈ ರೀತಿ ಬೆಳೆಸಿದ್ದು. ಅದೇ ನಡೀತಾ ಇದೆ ಮೇಡಮ್, ಅದೇ ಅದೇ ರೀತಿಲಿ ಹೋಗ್ತಾ ಇದೆ. ಆಮೇಲೆ ಇನ್ನೊಂದು ನಮ್ ತಾತ ಕಲ್ಸಿದ್ ಮೇಡಮ್, ಅಜ್ಜಿ ನಮ್ಮ ತಾತ ಇದ್ರಲ್ಲ, ಅಜ್ಜಿ ಬೇರೆ ರೀತಿ ನಮ್ಗೆ ಬುದ್ಧಿವಾದ ಕಲ್ಸಿದ್ರು. ನಮ್ ತಾತ ಅವರು ಕೂಡ ಶಿಕ್ಷಕರಾಗಿದ್ದವ್ರು, ಅವರು ನೋಡಪ್ಪ ಜೀವನದಲ್ಲಿ ಯಾವತ್ತು ಸಾಲ ಅಂತ ಹೋಗ್ಬಾರ್ದು, ಸಾಲ ಯಾವತ್ತಿದ್ರು ಶೂಲ ಅಂತ ಹೇಳೋರು ಅವರು.
0: ಎಂತ ಒಳ್ಳೆ ಮಾತಾ ಸರ್.
2: ಹಾಗಾಗಿ ನಾವು ಸಾಲ ಮಾಡ್ಲಿಕ್ಕೆ ಹೆದರ್ತಾ ಇದ್ದು, ಸಾಲ ಯಾವತ್ತು ನಮ್ಗೆ ಕಣ್ಣಂಗೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಮೇಡಮ್.
0: ಸರ್ ನಿಮ್ಮ ಲಕ್ಕಿ ನಂಬರ್ ಯಾವ್ದು?
2: ನನ್ನ ಲಕ್ಕಿ ನಂಬರ್ 11 ಮೇಡಮ್, ಯಾಕಂದ್ರೆ ನನ್ನ ಡೇಟ್ ಆಫ್ ಬರ್ತ್ 11. ಹಾಗಾಗಿ 11 ನಾನು ನನ್ನ ಲಕ್ಕಿ ನಂಬರ್ ಅಂತ ಇಟ್ಕೊಂಡಿದ್ದೀನಿ.
0: ಸೂಪರ್ ಸರ್, ಓಕೆ, ವೆರಿ ನೈಸ್. ಹಾಗೆ ಸೋಮಶೇಖರ್ ಸರ್, ಯಂಗ್ಸ್ಟರ್ಸ್ ಗೆ ಒಂದೇ ಒಂದ್ ಲೈನ್ ಅಲ್ಲಿ ಉಳಿತಾಯದ ಬಗ್ಗೆ ಹೇಳ್ಬೇಕು ಅಂದ್ರೆ?
2: ಖಂಡಿತ ಮೇಡಮ್, ನಾನು ಅದನ್ನ ಹೇಳಬೇಕು.

0: ಆ ಉಳಿತಾಯದ ಒಂದು ಹವ್ಯಾಸವನ್ನ ನೀವು ಬೆಳೆಸ್ಕೊಳ್ಳಿ, ನೀವು ಚಿಕ್ಕವರಿದ್ದಾಗಲೇ ಅಂತ ಹೇಳ್ತೀನಿ ಮೇಡಮ್ ನಾನು.
1: ಓಕೆ ಸರ್, ಸೂಪರ್, ವೆರಿ ನೈಸ್, ಥ್ಯಾಂಕ್ ಯು ಸರ್,
0: ಧನ್ಯವಾದಗಳು ಮೇಡಮ್.
1: ಓಕೆ, ಖಂಡಿತವಾಗ್ಲೂ ಉಳಿತಾಯ ಮಾಡೋದು ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾಕೆ ಗೊತ್ತಾ, ಈಗಂತೂ ಫೋನ್ ಪೇ, ಗೂಗಲ್ ಪೇ, ಆ ಪೇ, ಈ ಪೇ ಬಂದಿದೆ, ದುಡ್ಡು ಹೋಗ್ತಾನೆ ಇರುತ್ತೆ, ಖರ್ಚು ವೆಚ್ಚದ ಬಗ್ಗೆ ಲೆಕ್ಕನೇ ಸಿಗಲ್ಲ. ಅಂತಹ ಸಮಯದಲ್ಲಿ ಇದೆಲ್ಲವೂ ಕೂಡ ತುಂಬ ಮುಖ್ಯ ಆಗುತ್ತೆ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ಕಾರ ಸೌಮ್ಯ ಮೇಡಮ್, ನಿಮ್ಮ ಮನೆಯ ಲೆಕ್ಕದ ಮೇಷ್ಟ್ರಿ ಯಾರು?
2: ನಮ್ ತಾಯಿ ರೀ ಮೇಡಮ್, ನಮ್ಮ ಅಮ್ಮ.
1: ಓಕೆ, ಸೌಮ್ಯ ಮೇಡಮ್ ತುಂಬಾ ಖರ್ಚು ಮಾಡ್ತಾರಾ, ಕಡಿಮೆ ಖರ್ಚು ಮಾಡ್ತಾರಾ?
2: ಮೇಡಮ್ ಅವರು ಕಡಿಮೆ ಖರ್ಚು ಮಾಡೋರು, ನಮ್ಗೆ ಬೈತಿರ್ತಾರು. ನಾಳೆ ಅನ್ನೋದು ಕಾಯ್ದಿಟ್ಕೋಬೇಕು ಅಂತಾರೆ, ನಮ್ಗೆ ದೇವ್ರ ಮೆತ್ತಾನ ಅಂತ ಹೇಳ್ತಾರ.
1: ಓಕೆ,
2: ನಾವು ಈಗಿಂದ ಅವ್ರು ಹಿಂದಿಂದ ನಾಳೆ ನಾಳೆ ಅನ್ಕೋತೀವಿ, ಅವ್ರು ಹಾಗಲ್ಲ ಮೇಡಮ್. ನಿಜವಾಗ್ಲೂ ಒಂದ್ ಮಾತು ಹೇಳ್ತೀನಿ ಮೇಡಮ್, ನಮ್ಮ ಅಪ್ಪ ಅಮ್ಮಗ ಪೈಲ ಏನು ಆಸ್ತಿ ಇದ್ದಿದ್ದಿಲ್ಲ ಅಂತ.
1: ಓಕೆ,
2: 20 ಎಕರೆ ಆಸ್ತಿ ಗಳಿಸಿದಾರಂತ, 40 ಅಂಕಣ ಮನಿ ಗಳಿಸಿದಾರ ಅಂತ ಹೇಳ್ತಾರ ಅವರು. ಈಗ ಐತೆ ಆ ತರ ದುಡಿಮೆ ಮ್ಯಾಲ.
1: ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ.
2: ಓಕೆ ಮೇಡಮ್, ನಮಸ್ತೆ.
1: ನಮಸ್ತೆ. ಎಸ್, ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ. ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಅಂಕಿಅಂಶದ ದಿನದ ಪ್ರಯುಕ್ತ ಸಾಕಷ್ಟು ನಮ್ಮ ಪ್ರೀತಿಯ ಕೇಳುಗರು ತುಂಬ ಚೆನ್ನಾಗಿ ಅವರವರ ಒಂದು ಜೀವನದ ಲೆಕ್ಕಾಚಾರದ ಬಗ್ಗೆ, ಹಾಗೆ ಉಳಿತಾಯದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದರು. ಖಂಡಿತವಾಗ್ಲೂ ಸ್ನೇಹಿತರೆ, ಈಗಿನ ಒಂದು ಎಸ್ ಓಡುವಂತಹ ಜೀವನದಲ್ಲಿ ಲೆಕ್ಕಾಚಾರ ತುಂಬ ಮುಖ್ಯ ಆಗುತ್ತೆ. ಲೆಕ್ಕಾಚಾರ ಚೆನ್ನಾಗಿದ್ದರೆ ಮಾತ್ರ, ನಾನು ಆಗಲೇ ಹೇಳಿದಾಗೆ, ಎಸ್ ಒಲವೇ ಜೀವನ ಸಾಕ್ಷಾತ್ಕಾರ ಆಗುತ್ತೆ. ಈ ಉಳಿತಾಯ ಇದು ಇರಲೇಬೇಕು, ಅದರಲ್ಲೂ ಎಸ್ಪೆಷಲಿ ಇತ್ತೀಚೆಗಂತೂ. ಆಗ ಜೋಬಲ್ಲಿ ಒಂದಿಷ್ಟು ಹಣನ ತೆಗೆದುಕೊಂಡು ಹೋಗ್ತಾ ಇರ್ತೀವಿ, ಪರ್ಸ್ ಇರ್ತಾ ಇತ್ತು ಜೋಬಲ್ಲಿ. ಆದರೆ ಈಗ ಫೋನಲ್ಲಿ ದುಡ್ಡಿರೋ ಕಾರಣ ಎಷ್ಟು ಖರ್ಚಾಗತ್ತೆ ಅಂತ ನಮಗೆ ಲೆಕ್ಕನೇ ಸಿಗೋದಿಲ್ಲ. ಸುಮ್ಮನೆ ಖರ್ಚಾಗ್ತಾನೆ ಇರುತ್ತೆ, ಪೇ ಮಾಡ್ತಾನೇ ಇರ್ತೀವಿ. ಮನೆಗೆ ಬಂದು ಯೋಚನೆ ಮಾಡಿದ್ರೆ ಅಯ್ಯೋ ಇಷ್ಟು ದುಡ್ಡು ಹೋಯ್ತಾ ಅಂತ ಲೆಕ್ಕ ಮಾಡೋರಿಗೆ ಗೊತ್ತಾಗುತ್ತೆ. ಲೆಕ್ಕ ಮಾಡದೇ ಇರೋರಿಗೆ ಹೋಯ್ತಾ ಹೋಗ್ಲಿ ಬಿಡು ಅಂತ ಮತ್ತೆ ಉದಾಸೀನ ಮಾಡ್ತೀವಿ. ಸೊ ಈಗ ಸಾಮಾನ್ಯವಾಗಿ ಜೇಬಲ್ಲಿ ಅಥವಾ ಪರ್ಸಲ್ಲಿ ದುಡ್ಡು ಇಟ್ಕೊಳ್ಳೋದು ಕಡಿಮೆ ಅಂದ್ಕೊಳ್ತೀನಿ ಅಲ್ವಾ? ಸೊ ಏನೇ ಆಗಲಿ ಸ್ನೇಹಿತರೆ, ರಾಷ್ಟ್ರೀಯ ಅಂಕಿಅಂಶದ ದಿನ ಅಂದರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇ ಪ್ರಯುಕ್ತ ಈ ದಿನ ಪ್ರೊಫೆಸರ್ ಪ್ರಶಾಂತ್ ಚಂದ್ರ ಮಹಲನೋಬಿಸ್ ಅವರ ಒಂದು ನೆನಪಿನ ಅಂಗವಾಗಿ, ಅವರ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಈ ದಿನ ಲೆಕ್ಕದ ಹಬ್ಬ ಅಂತ ಕೂಡ ಆಚರಣೆ ಮಾಡ್ತೀವಿ. ಸೊ ಇದು ತುಂಬ ವಿಶೇಷವಾಗಿರುವಂತಹ ದಿನ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಅಂಕಿ ಅಂಶಗಳು ಸರಿಯಾಗಿದ್ದರೆ ಮಾತ್ರ ಚೆನ್ನಾಗಿ ನಾವು ಕೂಡ ಇರ್ತೀವಿ. ಅಂದಾಗೆ ಅವರೊಂದು ಮಾತು ಹೇಳೋರು ಸ್ನೇಹಿತರೆ, ಲೆಕ್ಕ ಸುಮ್ಮನೆ ಇರಬಾರ್ದು, ಜನರ ಕಷ್ಟದ ಪರಿಹಾರಕ್ಕೆ ಬಳಕೆ ಆಗಬೇಕು ಅಂತ ಹೇಳ್ತಾ ಇದ್ರು ಪ್ರೊಫೆಸರ್ ಪ್ರಶಾಂತ್ ಚಂದ್ರ ಮಹಲನೋಬಿಸ್ ಅವರು. ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ಸೊ ಜೀವನದ ಲೆಕ್ಕಾಚಾರ ಚೆನ್ನಾಗಿದ್ದರೆ ಒಲವೇ ಜೀವನ ಸಾಕ್ಷಾತ್ಕಾರ ಆಗತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಈ ದಿನದ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಇದೇ ರೀತಿ ಆಲಿಸಿ, ಆನಂದಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ, ಸ್ಟೇ ಟ್ಯೂನ್.
3: ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ಕೆ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜಾವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ರೋಟರಿ ಕ್ಲಬ್ ಶಿವಮೊಗ್ಗದ ಪದಗ್ರಹಣ ಸಮಾರಂಭ 1 ಜುಲೈ ಸಂಜೆ 7 ಗಂಟೆಗೆ ಸವಳಂಗ ರಸ್ತೆಯಲ್ಲಿರುವ ರೋಟರಿ ಯುವ ಕೇಂದ್ರದಲ್ಲಿ ನಡೆಯಲಿದೆ ಎಂದು ನೂತನ ಅಧ್ಯಕ್ಷ ಎನ್ ಗೋಪಿನಾಥ್ ಹೇಳಿದರು. ಅವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, 2026-27 ಸಾಲಿಗೆ ನಾನು ಅಧ್ಯಕ್ಷನಾಗಿ ನೇಮಕಗೊಂಡಿದ್ದೇನೆ. ನನ್ನೊಂದಿಗೆ ಶೈಲೇನ್ ಬಾಬು ಕೆಎಸ್ ಕಾರ್ಯದರ್ಶಿಯಾಗಿ ಮತ್ತು ಉಳಿದಂತೆ ಪದಾಧಿಕಾರಿಗಳು, ಅಧಿಕಾರಿಗಳು

ಸಹಕಾರ ಸ್ವೀಕರಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಪಿಡಿಜಿ ರೋಟರಿಯನ್ ಕೇಶವ, ಜಿಲ್ಲಾ ಗವರ್ನರ್ ವಸಂತ ಹೋಬಳಿದಾರ್, ಸಹಾಯಕ ಗವರ್ನರ್ ತೀರ್ಥಯ್ಯ, ಲೆಫ್ಟಿನೆಂಟ್ ರೇಣುಕಾರಾಧ್ಯ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ ಎಂದರು. ಈ ಬಾರಿ ರೋಟರಿಯ ಧ್ಯೇಯ ವಾಕ್ಯ ಶಾಶ್ವತ ಪರಿಣಾಮ ಸೃಷ್ಟಿಸೋಣ ಎಂದಾಗಿದೆ. ಈ ಧ್ಯೇಯವಾಕ್ಯದ ಆಧಾರವಾಗಿ ನಮ್ಮ ಕ್ಲಬ್ ಹಲವು ಪ್ರಮುಖ ಯೋಜನೆಗಳನ್ನು ಜಾರಿಗೆ ತರಲಿದೆ. ಮುಖ್ಯವಾಗಿ ಶೂನ್ಯ ತ್ಯಾಜ್ಯ ವಾರ್ಡನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ತ್ಯಾಜ್ಯ ವಿಂಗಡಣೆ, ಮರುಬಳಕೆ, ಗೊಬ್ಬರ ತಯಾರಿಕೆ, ಸ್ವಚ್ಛ ಪರಿಸರವನ್ನಾಗಿ ಮಾಡಲಾಗುವುದು. ಒಂದು ಮಾದರಿ ವಾರ್ಡಾಗಿ ರೂಪಿಸಿ ಅದನ್ನು ನಗರದ ಎಲ್ಲಾ ವಾರ್ಡ್ಗಳಿಗೆ ವಿಸ್ತರಿಸಲಾಗುವುದು ಎಂದರು. ಜೊತೆಗೆ ರೋಟರಿ ಟ್ರಾಫಿಕ್ ತರಬೇತಿ ಉದ್ಯಾನ, ವಾಟರ್ ಎಟಿಎಂ ಯೋಜನೆ, ಆಶಾ ಕಿರಣ ಯೋಜನೆ, ನೀರು ಮತ್ತು ನೈರ್ಮಲ್ಯ ಕಾರ್ಯಕ್ರಮಗಳು, ಯುವಜನ ಸಬಲೀಕರಣ ಮತ್ತು ಕೌಶಲ್ಯಾಭಿವೃದ್ಧಿ ಮುಂತಾದ ಹಲವು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಒತ್ತು ನೀಡಲಾಗುವುದು ಎಂದರು. ಡಾಕ್ಟರ್ ಪಿ ನಾರಾಯಣ್ ಮಾತನಾಡಿ, ರೋಟರಿ ಕ್ಲಬ್ ವತಿಯಿಂದ ಈ ಬಾರಿ ನ್ಯಾಮತಿ ತಾಲೂಕಿನ ಚೀಲೂರಿನ ನ್ಯಾಷನಲ್ ಹೈಸ್ಕೂಲ್ನಲ್ಲಿ ವಿದ್ಯಾರ್ಥಿಗಳ ಆರೋಗ್ಯ ಮತ್ತು ಶಿಕ್ಷಣ ಗುಣಮಟ್ಟವನ್ನು ಹೆಚ್ಚಿಸುವ ಉದ್ದೇಶದಿಂದ ಗ್ಲೋಬಲ್ ಗ್ರ್ಯಾಂಟ್ ಯೋಜನೆ ಅನುಷ್ಠಾನಗೊಳ್ಳುತ್ತಿದೆ. ಈ ಯೋಜನೆಯಡಿ ಶೌಚಾಲಯ ನಿರ್ಮಾಣ, ಕಂಪ್ಯೂಟರ್ ಲ್ಯಾಬ್ ಸೇರಿದಂತೆ ಸುಮಾರು 50 ಲಕ್ಷ ರೂಪಾಯಿಗಳು ವೆಚ್ಚವಾಗಲಿದ್ದು ಜುಲೈ 2026ರಲ್ಲಿ ಶಾಲೆಗೆ ಹಸ್ತಾಂತರಿಸಲಾಗುವುದು ಎಂದರು. ರೋಟರಿ ಕ್ಲಬ್ ಶಿವಮೊಗ್ಗ ಕಳೆದ 60 ವರ್ಷಗಳಿಂದ ಶಿಕ್ಷಣ, ಆರೋಗ್ಯ, ಪರಿಸರ, ಯುವಜನ ಅಭಿವೃದ್ಧಿ, ಸಮುದಾಯ ಸೇವೆಗೆ ಅನೇಕ ಮಹತ್ವದ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ. ಅದನ್ನು ಮುಂದೆಯೂ ಮುಂದುವರಿಸಲಾಗುವುದು. ಸರ್ಕಾರ, ಶಿಕ್ಷಣ ಸಂಸ್ಥೆಗಳು, ಕಾರ್ಪೊರೇಟ್ ಸಂಸ್ಥೆ ಹಾಗೂ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಶಾಶ್ವತ ಪರಿಣಾಮ ಬೀರುವ ಯೋಜನೆಗಳನ್ನು ಕೈಗೊಳ್ಳುವ ಸಂಕಲ್ಪವನ್ನು ಕ್ಲಬ್ ಮಾಡುತ್ತದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯದರ್ಶಿ ಕೆಎಸ್ ಶೈಲನ್ ಬಾಬು ಹಾಗೂ ಪದಾಧಿಕಾರಿಗಳಾದ ರಾಜೇಂದ್ರ ಪ್ರಸಾದ್ ಜೆಇ, ವಿಜಯ್ ಕುಮಾರ್ ಸಿ, ಎಸ್ಜೆ ಗೋಪಾಲ್, ಆನಂದ್ ಆರ್, ಎನ್ ವಿ ಭಟ್, ಸೂರ್ಯನಾರಾಯಣ ಉಡುಪ, ಲಕ್ಷ್ಮೀದೇವಿ ಗೋಪಿನಾಥ್, ಉಷಾ ಸೇರಿದಂತೆ ಹಲವರಿದ್ದರು. ಮುಂದಿನ ವಿವರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸುಣ್ಣಹಳ್ಳಿಪುರದಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಜುಲೈ ತಿಂಗಳ 3ನೇ ವಾರದಿಂದ 31 ದಿನಗಳ ಕಾಲ ನಿರುದ್ಯೋಗಿ ಮಹಿಳೆಯರಿಗೆ ಉಚಿತ ಎಂಬ್ರಾಯ್ಡರಿ ಮತ್ತು ಫ್ಯಾಬ್ರಿಕ್ ಪೇಂಟಿಂಗ್ ಉಚಿತವಾಗಿ ತರಬೇತಿ ಶಿಬಿರವನ್ನು ಏರ್ಪಡಿಸಿದ್ದು ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಸ್ವಯಂ ಉದ್ಯೋಗಿಗಳಾಗಲು ಬಯಸುವ 18-49 ವರ್ಷ ವಯಸ್ಸಿನ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ನಿರುದ್ಯೋಗಿ ಮಹಿಳೆಯರು ಈ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಈ ಶಿಬಿರದ ಸಮಯದಲ್ಲಿ ತರಬೇತಿ, ಊಟ ಹಾಗೂ ವಸತಿ ಸೌಕರ್ಯಗಳು ಉಚಿತವಾಗಿ ಶಿಬಿರಾರ್ಥಿಗಳಿಗೆ ಕಲ್ಪಿಸಲಾಗುವುದು. ಗ್ರಾಮೀಣ ಭಾಗದ ಬಿಪಿಎಲ್ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ಅಭ್ಯರ್ಥಿಗಳು ಸ್ಥಳೀಯ ಭಾಷೆ ಬಲ್ಲವರಾಗಿದ್ದು ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. ತರಬೇತಿ ನಂತರ ಕೇಂದ್ರ ಸರ್ಕಾರದ ಗ್ರಾಮೀಣ ಸಚಿವಾಲಯದಿಂದ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ದಿನಾಂಕ 6-7-2026 ಸೋಮವಾರ ಬೆಳಗ್ಗೆ 10 ಗಂಟೆಗೆ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಸುಣ್ಣಹಳ್ಳಿಪುರ, ಹಸಿಗಾಳ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ನಡೆಯುವ ತರಬೇತಿಗೆ ನೇರವಾಗಿ ವಿದ್ಯಾರ್ಹತೆ ಮತ್ತು ವಿಳಾಸ ದಾಖಲಾತಿಗಳೊಂದಿಗೆ ಹಾಜರಾಗಬೇಕಾಗಿ ಈ ಮೂಲಕ ಸೂಚಿಸಲಾಗಿದೆ. ಸಂದರ್ಶನಕ್ಕೆ ಹಾಜರಾಗಲು ಅಸಾಧ್ಯವಾದಲ್ಲಿ ದಿನಾಂಕ 22-6-2026 ಸಂಸ್ಥೆಯನ್ನು ಈ ಕೆಳಕಂಡ ದೂರವಾಣಿ ಸಂಖ್ಯೆ 8970-4760-50 ಹಾಗೂ 9686-24-8369 ಈ ನಂಬರ್ಗಳಿಗೆ ಸಂಪರ್ಕಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದೆಂದು ಸಂಸ್ಥೆಯ ನಿರ್ದೇಶಕರು ತಿಳಿಸಿರುತ್ತಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗಾನಾಡಿ ಪೊನ್ನಡ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಭದ್ರಾವತಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ 2026-27 ಸಾಲಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 1-10 ತರಗತಿವರೆಗೆ ವ್ಯಾಸಂಗ ಮಾಡುತ್ತಿರುವ ಅರ್ಹ ನವೀನ ಹಾಗೂ ನವೀಕರಣ ವಿದ್ಯಾರ್ಥಿಗಳು ಈ ಸೌಲಭ್ಯವನ್ನು ಪಡೆದುಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ SSP ಲಿಂಕ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಕೊನೆಯ ದಿನಾಂಕ 31-1-2027 ಆಗಿರುತ್ತದೆ. ಹೆಚ್ಚಿನ ವಿವರಗಳಿಗಾಗಿ ಮತ್ತು ಸಂದೇಹಗಳ ನಿವಾರಣೆಗಾಗಿ ವಿದ್ಯಾರ್ಥಿಗಳು ಅಥವಾ ಪೋಷಕರು ಕಚೇರಿಯ ಕೆಲಸದ ಅವಧಿಯಲ್ಲಿ ಭದ್ರಾವತಿ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಗೆ ಖುದ್ದಾಗಿ ಭೇಟಿ ನೀಡಬಹುದು ಎಂದು ಇಲಾಖೆಯ ಸಹಾಯಕ ನಿರ್ದೇಶಕ Grade 1 ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಪಶುವೈದ್ಯಕೀಯ ಮಹಾವಿದ್ಯಾಲಯ ವಿವಿಧ ವಿಭಾಗಗಳಲ್ಲಿ ಖಾಲಿ ಇರುವ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ಭರ್ತಿಗಾಗಿ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನಿಸಿದೆ. ಈ ನೇಮಕಾತಿಯು ಸಂಪೂರ್ಣವಾಗಿ ಗುತ್ತಿಗೆ ಆಧಾರಿತವಾಗಿದ್ದು ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. July 4 ಬೆಳಗ್ಗೆ 10:30 ಡೀನ್ ಕಚೇರಿ ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ ಇಲ್ಲಿ ನೇರ ಸಂದರ್ಶನ ನಡೆಯಲಿದೆ. ಪಶುವೈದ್ಯಕೀಯ ಅಂಗರಚನಾ ಶಾಸ್ತ್ರ ವಿಭಾಗ, ಪ್ರಾಣಿ ಆಹಾರ ಶಾಸ್ತ್ರ, ಪಶುವೈದ್ಯಕೀಯ ಔಷಧ ಮತ್ತು ವಿಷಶಾಸ್ತ್ರ ವಿಭಾಗ, ಪಶುವೈದ್ಯಕೀಯ ರೋಗಶಾಸ್ತ್ರ ವಿಭಾಗ, ಪಶುವೈದ್ಯಕೀಯ ಪರೋಪಜೀವಿ ಶಾಸ್ತ್ರ, ಜಾನುವಾರು ಸಾಕಾಣಿಕೆ ಸಂಕೀರ್ಣ ಇದರಲ್ಲಿ ಕುಕ್ಕುಟ ಜಾನುವಾರು ಉತ್ಪಾದನಾ ನಿರ್ವಹಣಾ ಶಾಸ್ತ್ರ ಮತ್ತು ಪಶುವೈದ್ಯಕೀಯ ಶರೀರ ಕ್ರಿಯಾ ಮತ್ತು ಜೀವರಾಸಾಯನ ಶಾಸ್ತ್ರ, ಪಶುವೈದ್ಯಕೀಯ ಸ್ತ್ರೀರೋಗ ಮತ್ತು ಪ್ರಸೂತಿ ಶಾಸ್ತ್ರ, ಪಶುವೈದ್ಯಕೀಯ ಚಿಕಿತ್ಸಾ ಸಂಕೀರ್ಣ, ಚಿಕಿತ್ಸಾ ಶಾಸ್ತ್ರ, ಶಸ್ತ್ರಚಿಕಿತ್ಸೆ ಈ ವಿಭಾಗಗಳಲ್ಲಿ ನೇಮಕ ಮಾಡಿಕೊಳ್ಳಲಾಗುವುದು. ICAR ನಿಯಮಾವಳಿ ಹಾಗೂ ಮಾರ್ಗಸೂಚಿಯಂತೆ ನಿಗದಿಪಡಿಸಿದ ವಿದ್ಯಾರ್ಹತೆಯನ್ನು ಹೊಂದಿರುವ ಅಭ್ಯರ್ಥಿಗಳು ಈ ಸಂದರ್ಶನದಲ್ಲಿ ಭಾಗವಹಿಸಬಹುದಾಗಿದೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ರೂ 50,000 ಸಂಭಾವನೆ ನೀಡಲಾಗುವುದು. ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ವಿವರಗಳಿಗಾಗಿ ದೂರವಾಣಿ ಸಂಖ್ಯೆ 0818220072 ಸಂಪರ್ಕಿಸಬಹುದು ಅಥವಾ ವಿಶ್ವವಿದ್ಯಾಲಯದ ಅಧಿಕೃತ ಜಾಲತಾಣ www.kvafsu.edu.in ಭೇಟಿ ನೀಡಬಹುದು ಎಂದು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ತಿಳಿಸಿದ್ದಾರೆ. ಮುಂದಿನ ವಿವರ. 2026-27 ಸಾಲಿನ ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ವಿಮೆ ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಶಿವಮೊಗ್ಗ ತೋಟಗಾರಿಕೆ ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ. ಫಸಲು ಬಿಡುವಂತಹ ಅಡಿಕೆ, ಮಾವು, ಕಾಳುಮೆಣಸು ಮತ್ತು ನಾಟಿ ಮಾಡಿರುವಂತಹ ಶುಂಠಿ ಬೆಳೆಗಳಿಗೆ ರೈತರು ವಿಮೆ ಮಾಡಿಸಬಹುದಾಗಿದ್ದು, ಆಸಕ್ತ ರೈತರು ನಿಗದಿತ ನಮೂನೆ ಅರ್ಜಿಯನ್ನು ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಪ್ರಸಕ್ತ ಸಾಲಿನ ಪಹಣಿ, ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಆಧಾರ್ ಕಾರ್ಡ್, ಸ್ವಯಂ ಘೋಷಿತ ಬೆಳೆ ವಿವರಗಳೊಂದಿಗೆ ತಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮವನ್ ಅಥವಾ ಬ್ಯಾಂಕುಗಳಲ್ಲಿ July 31 ಒಳಗೆ ವಿಮೆ ಕಂತನ್ನು ಪಾವತಿಸುವುದು. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಾದ ಶಿವಮೊಗ್ಗ 0818227279415 ಅಥವಾ 9980009438, ಭದ್ರಾವತಿ 0828229509 ಅಥವಾ 9108252536 ಅಥವಾ ಶಿಕಾರಿಪುರ 0818722354444, ಸೊರಬ 0818429 ಹಾಗೂ ಸಾಗರ 0818329254, ತೀರ್ಥಹಳ್ಳಿ 0818122-8151, ಹೊಸನಗರ 0818529-5364. ಈ ಅಧಿಕಾರಿಗಳನ್ನು ಸಂಪರ್ಕಿಸಬಹುದಾಗಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅಲ್ಲಿವರೆಗೆ ಕೇಳ್ತಾ ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್. ಕೇಳ್ತಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಪೋಲಿಯೋ ಹನಿಯನ್ನು 1-5 ವರ್ಷದ ಒಳಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಹಾಕಿಸಬೇಕು ಎಂದು ರೋಟರಿ ನಿಯೋಜಿತ ಜಿಲ್ಲಾ ಗವರ್ನರ್ ವಸಂತ ಹೋಬಳಿದಾರ್ ಹೇಳಿದರು. ರೋಟರಿ ಶಿವಮೊಗ್ಗ ಪೂರ್ವ ಸಂಸ್ಥೆಯಲ್ಲಿ ಆಯೋಜಿಸಿದ್ದ ಲಸಿಕಾ ಅಭಿಯಾನದಲ್ಲಿ ಮಾತನಾಡಿ, ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯು ನಿರಂತರವಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ. ಪೋಲಿಯೋ ಮುಕ್ತ ಭಾರತದ ಅಭಿಯಾನದಲ್ಲಿ ರೋಟರಿ ಮಹತ್ತರ ಪಾತ್ರ ವಹಿಸುತ್ತಿದೆ ಎಂದು ತಿಳಿಸಿದರು. ರೋಟರಿ ಶಿವಮೊಗ್ಗ ಪೂರ್ವ ಅಧ್ಯಕ್ಷ ಡಿ ಕಿಶೋರ್ ಕುಮಾರ್ ಮಾತನಾಡಿ, ಪೋಲಿಯೋ ಮುಕ್ತ ವಾತಾವರಣ ನಿರ್ಮಿಸುವುದು ಅಗತ್ಯ. ದೇಶದ ಮಕ್ಕಳು ಸದೃಢವಾಗಿ ಆರೋಗ್ಯದಿಂದ ಬೆಳೆಯಲು ಪೋಲಿಯೋ ಹನಿ ಪಡೆಯುವುದು ಅತ್ಯಂತ ಅವಶ್ಯಕ. ಪಾಲಕರು 5 ವರ್ಷದ ಒಳಗಿನ ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿಸಬೇಕು ಎಂದು ಹೇಳಿದರು. ರೋಟರಿ ಶಿವಮೊಗ್ಗ ಪೂರ್ವ ಸಂಸ್ಥೆಯು ಆರೋಗ್ಯ ಕ್ಷೇತ್ರದಲ್ಲಿ ನಿರಂತರ ಸೇವಾ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರುತ್ತಿದ್ದು, ಆರೋಗ್ಯ ತಪಾಸಣಾ ಶಿಬಿರಗಳನ್ನು ನಡೆಸಿದೆ. ಪಲ್ಸ್ ಪೋಲಿಯೋ ಅಭಿಯಾನದಲ್ಲೂ ರೋಟರಿ ಕೈಜೋಡಿಸಿದೆ ಎಂದು ತಿಳಿಸಿದರು. ರೋಟರಿ ಶಿವಮೊಗ್ಗ ಪೂರ್ವ ಕಾರ್ಯದರ್ಶಿ ಬಿಆರ್ ಧನಂಜಯ್, ನಿಯೋಜಿತ ಕಾರ್ಯದರ್ಶಿ ಮನೋಹರ್, ವಲಯ ಸೇನಾನಿ ಎಒ ಮಹೇಶ್, ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಹಾಗೂ ಪೋಷಕರು ಹಾಜರಿದ್ದರು. ಮುಂದಿನ ವಿವರ. ನಗರದ ಗೋಂದಿಚಟ್ನಹಳ್ಳಿಯಲ್ಲಿ ಶ್ರೀ ಮಾರಿಕಾಂಬಾ ಫೈನಾನ್ಸ್, ಗೋಂದಿಚಟ್ನಹಳ್ಳಿ ಹಾಗೂ ಆಶಾಜ್ಯೋತಿ ಸ್ವಯಂ ಪ್ರೇರಿತ ರಕ್ತ ಕೇಂದ್ರ ಮತ್ತು ಶ್ರೀ ವೈಷ್ಣವಿ ಚಾರಿಟೇಬಲ್ ಟ್ರಸ್ಟ್ ಇವರ ಸಂಯುಕ್ತಾಶ್ರಯದಲ್ಲಿ ಭಾನುವಾರ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಸಂಘದ ಉದ್ಘಾಟನೆ ಸಮಾರಂಭದ ಸವಿನೆನಪಿಗಾಗಿ ಆಯೋಜಿಸಿದ್ದ ಈ ರಕ್ತದಾನ ಶಿಬಿರದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿ ರಕ್ತದಾನ ಮಾಡುವ ಮೂಲಕ ಮಾನವೀಯ ಸೇವೆಗೆ ಕೈಜೋಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥ ಕೃಷ್ಣಮೂರ್ತಿ, ರಕ್ತದಾನವು ಜೀವ ಉಳಿಸುವ ಮಹತ್ವದ ಕಾರ್ಯವಾಗಿದ್ದು, ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಂಘದ ಕಾರ್ತಿಕ್, ಕಣ್ಣನ್, ಅಂಬರೀಶ್, ಶಂಕರ್, ಸೆಲ್ವಕುಮಾರ್ ಸೇರಿದಂತೆ ಹಲವರು ಗಣ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಶಾಶ್ವತ ಸಂಯೋಜನೆಗೊಂಡಿರುವ ಚಾಮರಾಜೇಂದ್ರ ಸರ್ಕಾರಿ ದೃಶ್ಯ ಕಲಾ ಕಾಲೇಜು ಸಿದ್ಧಾರ್ಥನಗರ ಮೈಸೂರು ಸಂಸ್ಥೆಯಲ್ಲಿ ಪ್ರಥಮ ವರ್ಷದ ಬಿವಿಎ ದೃಶ್ಯ ಕಲೆಯಲ್ಲಿ 4 ವರ್ಷದ 8 ಸೆಮಿಸ್ಟರ್ಗಳ ರಾಜ್ಯ ಶಿಕ್ಷಣ ಪದ್ಧತಿಯ ದೃಶ್ಯ ಸ್ನಾತಕ ಪದವಿ ಪ್ರವೇಶಾತಿಗಾಗಿ ದ್ವಿತೀಯ ಪಿಯುಸಿ ಸಮಾನಾಂತರ ಕೋರ್ಸ್ಗಳಲ್ಲಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳಿಂದ ಆನ್ಲೈನ್ ಅರ್ಜಿ ಆಹ್ವಾನಿಸಲಾಗಿದೆ. ಈ ಪದವಿಯಲ್ಲಿ ಚಿತ್ರಕಲೆ, ಗ್ರಾಫಿಕ್ಸ್ ಕಲೆ, ಶಿಲ್ಪಕಲೆ, ಅನ್ವಯ ಕಲೆ, ಕಲಾ ಇತಿಹಾಸ ಮತ್ತು ಛಾಯಾಚಿತ್ರ ಹಾಗೂ ಛಾಯಾಚಿತ್ರ ಪತ್ರಿಕೋದ್ಯಮ ವಿಭಾಗಗಳಲ್ಲಿ ವಿಶೇಷ ಅಧ್ಯಯನದ ಸ್ನಾತಕ ಪದವಿಯಾಗಿರುತ್ತದೆ. ಆಸಕ್ತ ಅಭ್ಯರ್ಥಿಗಳು ಜಾಲತಾಣದ ಮೂಲಕ ದಿನಾಂಕ 4/7/2026 ದಂಡ ಶುಲ್ಕದೊಂದಿಗೆ ಸಲ್ಲಿಸುವುದು. ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ಅರ್ಹತಾ ಪರೀಕ್ಷೆ ಹಾಗೂ ವೈಯಕ್ತಿಕ ಸಂದರ್ಶನವನ್ನು ದಿನಾಂಕ 6/7/2026 ನಡೆಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಈ ಕಾರ್ಯಾಲಯದ ದೂರವಾಣಿ ಸಂಖ್ಯೆ 0821243891 ಈ ನಂಬರಿಗೆ ಸಂಪರ್ಕಿಸುವಂತೆ ಕಾಲೇಜಿನ ಡೀನ್ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
2: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
1: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
3: ಬಳಸಿ ಪರಿಶುದ್ಧ ನಂದಿನಿ.
4: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹೊರಗಡೆ ಸೂರ್ಯ ಕೆಂಪಗಾಗಿ ಮನೆಗೆ ವಾಪಸ್ ಹೋಗುವ ತಯಾರಿ ನಡೆಸ್ತಾ ಇದ್ದಾನೆ. ಸೊ ನೀವೆಲ್ಲರೂ ಟೀ ಅಥವಾ ಕಾಫಿ ಕುಡಿತಾ ರಿಲ್ಯಾಕ್ಸ್ ಆಗ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತಿನ ನಮ್ಮ ಈ ವಿಶೇಷ ಸಂಚಿಕೆಯಲ್ಲಿ ಮನೆಯ ಮಹಾಲಕ್ಷ್ಮಿಯರ ಭವಿಷ್ಯಕ್ಕೆ ಭದ್ರತೆ ನೀಡುವ ಒಂದು ಅದ್ಭುತ ವಿಷಯದ ಬಗ್ಗೆ ಮಾತನಾಡೋಣ. ಸ್ನೇಹಿತರೆ, ಅಮ್ಮ ಈ ಎರಡಕ್ಷರದ ಪದದಲ್ಲಿ ಇಡೀ ಜಗತ್ತೇ ಅಡಗಿದೆ ಅಲ್ವಾ? ಮನೆಯನ್ನು ಬೆಳಗುವ ದೀಪ ತಾಯಿ. ಅಂತಹ ತಾಯಂದಿರ ಮುಖದಲ್ಲಿ ನಗು ತರಲು ಮತ್ತು ಅವರ ಹೆಣ್ಣು ಮಕ್ಕಳ ಭವಿಷ್ಯವನ್ನ ಬಂಗಾರವಾಗಿಸಲು ಸರ್ಕಾರ ತಂದಿರುವ ಯೋಜನೆಯೇ ತಾಯಿ ಲಕ್ಷ್ಮಿ ಬಾಂಡ್ ಯೋಜನೆ. ಸೊ ಹಾಗಾದ್ರೆ ನಾವು ಈ ಯೋಜನೆಯಲ್ಲಿ ತಾಯಂದಿರ ಪಾತ್ರ ಮತ್ತು ಅವರಿಗೆ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಯೋಜನೆಯಲ್ಲಿ ತಾಯಂದಿರ ಪಾತ್ರ ಮತ್ತು ಅವರಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯು ತಾಯಿ ಲಕ್ಷ್ಮಿ ಬಾಂಡ್ ಯೋಜನೆಯಡಿ ಹೆರಿಗೆ ಸಹಾಯಧನವನ್ನ ನೀಡ್ತಾ ಇದೆ. ಸ್ನೇಹಿತರೆ, ನೋಂದಾಯಿತ ಮಹಿಳಾ ಕಾರ್ಮಿಕರ ಹೆಣ್ಣು ಮಗುವಿಗೆ 30,000 ರೂಪಾಯಿ ಮತ್ತು ಗಂಡು ಮಗುವಿಗೆ 20,000 ರೂಪಾಯಿ ಸಹಾಯಧನ ಪಡಿಬಹುದು. ಇತ್ತೀಚಿನ ನಿಯಮಗಳ ಪ್ರಕಾರ ಒಟ್ಟು 50,000 ರೂಪಾಯಿವರೆಗೆ ಸಹಾಯಧನ ಸಿಗ್ತಾ ಇದೆ. ಅರ್ಹ ಫಲಾನುಭವಿಗಳು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅಥವಾ ಕಾರ್ಮಿಕ ಇಲಾಖೆ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಅರ್ಜಿ ಸಲ್ಲಿಸಬಹುದು. ಸೊ ನೀವೆಲ್ಲರೂ ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ಕೇಳಿರ್ತೀರಿ, ಅದೇ ರೀತಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು ನೋಂದಾಯಿತ ಮಹಿಳಾ ಕಾರ್ಮಿಕರಿಗೆ ಹೆರಿಗೆಯ ಸಮಯದಲ್ಲಿ ಆರ್ಥಿಕ ಭದ್ರತೆ ನೀಡೋದಕ್ಕೆ ತಾಯಿ ಲಕ್ಷ್ಮಿ ಬಾಂಡ್ ಎಂಬ ವಿಶಿಷ್ಟ ಯೋಜನೆಯನ್ನ ಜಾರಿಗೆ ತಂದಿದೆ. ಸ್ನೇಹಿತರೆ, 2022 ಮಂಡಳಿಯ ತಿದ್ದುಪಡಿ ನಿಯಮಗಳ ಪ್ರಕಾರ ಮಹಿಳಾ ಕಾರ್ಮಿಕರ ಹೆಣ್ಣು ಹಾಗೂ ಗಂಡು ಮಗುವಿನ ಜನನಕ್ಕೆ ಸಹಾಯಧನವನ್ನ ಹೆಚ್ಚಿಸಲಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಏನಿದು ಯೋಜನೆ, ಹಾಗೆ ಸಹಾಯಧನ ಪಡೆಯುವುದು ಹೇಗೆ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ತಿಳಿಸ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ತಾಯಿ ಲಕ್ಷ್ಮಿ ಬಾಂಡ್ ಯೋಜನೆ, ಈ ಒಂದು ಯೋಜನೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ವತಿಯಿಂದ ನೋಂದಾಯಿತ ಮಹಿಳಾ ಕಾರ್ಮಿಕರಿಗೆ ನೀಡಲಾಗುವ ಒಂದು ಪ್ರಮುಖ ಸಾಮಾಜಿಕ ಭದ್ರತಾ ಯೋಜನೆಯಾಗಿದೆ. ಸ್ನೇಹಿತರೆ, ಈ ಯೋಜನೆಯಡಿ ಮಹಿಳಾ ಕಾರ್ಮಿಕರ ಮೊದಲ ಎರಡು ಹೆರಿಗೆಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತೆ. ಹೆಣ್ಣು ಮಗುವಿನ ಜನನಕ್ಕೆ 30,000 ರೂಪಾಯಿ ಇರುತ್ತೆ. ಹಾಗೆ ಗಂಡು ಮಗುವಿನ ಜನನಕ್ಕೆ 20,000 ರೂಪಾಯಿ ವರೆಗೆ ಸಹಾಯಧನವನ್ನು ಬಾಂಡ್ ಅಥವಾ ನೇರ ನಗದು ವರ್ಗಾವಣೆ ಮೂಲಕ ಒದಗಿಸಲಾಗುತ್ತೆ. ಈ ಯೋಜನೆಯ ಪ್ರಮುಖ ಸೌಲಭ್ಯಗಳು ಹೀಗಿವೆ. ಒಂದು ವೇಳೆ ಹೆಣ್ಣು ಮಗು ಜನಿಸಿದ್ರೆ 30,000 ರೂಪಾಯಿವರೆಗೆ ಸಹಾಯಧನವನ್ನ ನೀಡಲಾಗುತ್ತೆ. ಹಾಗೆ ಒಂದು ವೇಳೆ ಗಂಡು ಮಗು ಜನಿಸಿದ್ರೆ 20,000 ರೂಪಾಯಿವರೆಗೆ ಸಹಾಯಧನವನ್ನ ನೀಡಲಾಗುತ್ತೆ. ಈ ಧನ ಸಹಾಯವನ್ನು ಸರ್ಕಾರವು ಈ ಹಿಂದೆ ಬಾಂಡ್ ರೂಪದಲ್ಲಿ ನೀಡ್ತಾ ಇತ್ತು, ಆದರೆ ಈಗ ನಗದು ರೂಪದಲ್ಲಿ ಪಡೆಯುವ ಅವಕಾಶವಿದೆ. ಸರ್ಕಾರದ ಇತ್ತೀಚಿನ ನಿಯಮ 43ರ ಆದೇಶದಂತೆ ಅರ್ಹ ಮಹಿಳಾ ಕಾರ್ಮಿಕರಿಗೆ ಗರಿಷ್ಠ 50,000 ರೂಪಾಯಿವರೆಗೆ ಸಹಾಯಧನವನ್ನು ಮಂಜೂರು ಮಾಡಬಹುದಾಗಿದೆ. ಈ ಮೊತ್ತವು ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಫಲಾನುಭವಿಯ ಬ್ಯಾಂಕ್ ಅಕೌಂಟ್ಗೆ ಡಿಬಿಟಿ ಮೂಲಕ ಜಮಾ ಆಗುತ್ತೆ. ಸೊ ಹಾಗಾದ್ರೆ ಸಹಾಯಧನ ಪಡೆಯೋದಕ್ಕೆ ನಿಯಮಗಳು ಏನು ಅಂತ ನಾನು ತಿಳಿಸ್ತೇನೆ. ನೋಂದಾಯಿತ

ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ತಾಯಿ ಲಕ್ಷ್ಮಿ ಬಾಂಡ್ ಯೋಜನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಈಗ ಈ ಒಂದು ಯೋಜನೆಯಲ್ಲಿ ಅರ್ಹತಾ ಮಾನದಂಡಗಳು ಏನು ಅನ್ನೋದ್ರ ಬಗ್ಗೆ ನಾನೀಗ ತಿಳಿಸ್ತೀನಿ. ಅರ್ಜಿದಾರರು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತರಾಗಿರಬೇಕು ಸ್ನೇಹಿತರೆ, ಮತ್ತು ಚಾಲ್ತಿಯಲ್ಲಿರುವ ಲೇಬರ್ ಕಾರ್ಡ್ ಹೊಂದಿರಬೇಕು. ಮಹಿಳಾ ಕಾರ್ಮಿಕರಿಗೆ ಕನಿಷ್ಠ 18 ವರ್ಷ ತುಂಬಿರಬೇಕು. ಹಾಗೆ ನೋಂದಣಿ ಮಾಡುವ ಮೊದಲು ಅಥವಾ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸುವ ಹಿಂದಿನ 12 ತಿಂಗಳಲ್ಲಿ ಕನಿಷ್ಠ 90 ದಿನಗಳ ಕಾಲ ನಿರ್ಮಾಣ ಕಾರ್ಮಿಕರಾಗಿ ಕೆಲಸ

ಮಾಡಿರಬೇಕು. ಹಾಗೆ ಈ ಸೌಲಭ್ಯವು ಮೊದಲ ಎರಡು ಹೆರಿಗೆಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಸರಿ, ಹಾಗಿದ್ರೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೀವು ಕೇಳೋದಾದ್ರೆ, ಅರ್ಹ ಫಲಾನುಭವಿಗಳು ಈ ಯೋಜನೆಗೆ ಆನ್ಲೈನ್ ಅಥವಾ ಆಫ್ಲೈನ್ ಈ ಎರಡೂ ವಿಧಾನಗಳ ಮೂಲಕ ಅರ್ಜಿಯನ್ನು ಸಲ್ಲಿಸುವ ಅವಕಾಶವಿರುತ್ತೆ. ಹಾಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಇಷ್ಟಪಡೋರು ಕರ್ನಾಟಕ ಸರ್ಕಾರದ ಅಧಿಕೃತ ಸೇವಾ ಸಿಂಧು ಪೋರ್ಟಲ್ ಅಂದ್ರೆ sevasindhu.karnataka.gov.in/ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಬಹುದು. ನಂತರ ಪೋರ್ಟಲ್ನಲ್ಲಿ ಮೆಟರ್ನಿಟಿ ಅಸಿಸ್ಟೆನ್ಸ್ ಅಂತ ಇರುತ್ತೆ, ಅಂದ್ರೆ ತಾಯಿ ಲಕ್ಷ್ಮಿ ಬಾಂಡ್ ಅಥವಾ ಹೆರಿಗೆ ಸಹಾಯ ಧನ ಎಂಬ ಸೇವೆಯನ್ನು ಹುಡುಕಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಹಾಗೇನೆ ಅರ್ಜಿಯ ಜೊತೆಗೆ ಕೇಳುವ ಅಗತ್ಯ ದಾಖಲೆಗಳನ್ನ ಸ್ಪಷ್ಟವಾಗಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುವ ಮೂಲಕ ಅರ್ಜಿಯನ್ನು ಪೂರ್ಣಗೊಳಿಸಬಹುದು. ಆಫ್ಲೈನ್ ಮೂಲಕ ಅರ್ಜಿಯನ್ನ ಸಬ್ಮಿಟ್ ಮಾಡೋದಕ್ಕೆ ಇಷ್ಟಪಡೋರು ನಿಮ್ಮ ಹತ್ತಿರದ ಅಥವಾ ಸ್ಥಳೀಯ ಕಾರ್ಮಿಕ ಇಲಾಖೆಯ ಕಚೇರಿಗೆ ಭೇಟಿ ನೀಡಿ ನಿಗದಿತ ನಮೂನೆಯ ಅರ್ಜಿಯನ್ನ ಭರ್ತಿ ಮಾಡಿ ಸಲ್ಲಿಸಬೇಕಾಗುತ್ತೆ. ಸ್ನೇಹಿತರೆ, ಅಗತ್ಯವಿರುವ ದಾಖಲೆಗಳು ಏನು ಅಂತ ಹೇಳೋದಾದ್ರೆ, ಮಂಡಳಿ ನೀಡಿರುವ ಅಸಲಿ ಗುರುತಿನ ಚೀಟಿ, ಮಗುವಿನ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್, ಹಾಗೆ ತಾಯಿಯ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಪ್ರತಿ ಹಾಗೂ ತಾಯಿ ಕಾರ್ಡ್, ಇವಿಷ್ಟು ಅಗತ್ಯವಿರುವ ದಾಖಲೆಗಳು ಅಂತಾನೆ ಹೇಳ್ಬೋದು. ಸೊ ಸ್ನೇಹಿತರೆ, ಒಬ್ಬ ತಾಯಿ ಧೈರ್ಯವಾಗಿದ್ರೆ ಆ ಇಡೀ ಕುಟುಂಬವೇ ಧೈರ್ಯವಾಗಿರುತ್ತೆ. ಈ ತಾಯಿ ಲಕ್ಷ್ಮಿ ಬಾಂಡ್ ಕೇವಲ ಒಂದು ಕಾಗದದ ತುಂಡಲ್ಲ, ಅದು ನಿಮ್ಮ ಮಗಳ ಮದುವೆ ಅಥವಾ ಉನ್ನತ ಶಿಕ್ಷಣದ ಸಮಯದಲ್ಲಿ ನಿಮ್ಮ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುವ ಒಂದು ಆಸರೆ ಅಂತಾನೆ ಹೇಳ್ಬಹುದು. ಸೊ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಪರಿಚಯದವರ ಮನೆಯಲ್ಲಿ ಹೆಣ್ಣು ಮಗು ಜನಿಸಿದರೆ ತಡ ಮಾಡಬೇಡಿ. ತಕ್ಷಣ ಹತ್ತಿರದ ಅಂಗನವಾಡಿ ಕೇಂದ್ರಕ್ಕೆ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಚೇರಿಗೆ ಭೇಟಿ ನೀಡಿ ಯೋಜನೆಯ ಲಾಭ ಪಡೆದುಕೊಳ್ಳಿ. ಸೊ ಕೇಳಿಸ್ಕೊಂಡ್ರಲ್ವಾ ಸ್ನೇಹಿತರೆ, ಹೆಣ್ಣು ಮಗು ಹುಟ್ಟಿದಾಗ ಅದು ಬರೀ ಸಂಭ್ರಮ ಮಾತ್ರವಲ್ಲ, ಆ ಮಗುವಿನ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಈ ತಾಯಿ ಲಕ್ಷ್ಮಿ ಬಾಂಡ್ ಅನ್ನೋದು ಬರೀ ಕಾಗದದ ತುಂಡಲ್ಲ, ನಿಮ್ಮ ಮಗುವಿನ ಶಿಕ್ಷಣ ಮತ್ತು ಕನಸುಗಳಿಗೆ ಸಿಗುವ ದೊಡ್ಡ ಆಸರೆ ಅಂತಾನೆ ಹೇಳಬಹುದು. ಹೆಣ್ಣು ಮಕ್ಕಳ ಸಬಲೀಕರಣ ಮತ್ತು ಅವರ ಉನ್ನತ ಶಿಕ್ಷಣ ಆರ್ಥಿಕ ನೆರವು ಪಡೆದುಕೊಳ್ಳಿ. ಹಾಗೆ ಮಗುವಿಗೆ 18 ವರ್ಷ ತುಂಬಿದ ನಂತರ ಈ ಬಾಂಡ್ನ ಮೊತ್ತವನ್ನು ಆಕೆಯ ಶಿಕ್ಷಣ ಅಥವಾ ಮುಂದಿನ ಭವಿಷ್ಯಕ್ಕಾಗಿ ಬಳಸಿಕೊಳ್ಳಬಹುದು. ಹತ್ತಿರದ ಅಂಗನವಾಡಿ ಕೇಂದ್ರ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನ ಸಂಪರ್ಕಿಸಿ, ನೀವು ದಾಖಲೆಗಳನ್ನು ನೀಡಿ, ಈ ಸೌಲಭ್ಯವನ್ನ ಮಿಸ್ ಮಾಡದೆ ಪಡೆದುಕೊಳ್ಳಿ ಅಂತ ಹೇಳ್ತಾ, ಮನೆಗೊಬ್ಳು ಮಗಳು ಅಂದ್ರೆ ಆ ಮನೆಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಬಂದಂತೆ, ಆ ಲಕ್ಷ್ಮಿಯ ಭವಿಷ್ಯ ಉಜ್ವಲವಾಗಿರಲಿ ಅನ್ನೋದೇ ಈ ಯೋಜನೆಯ ಆಶಯ. ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮದಾಗಿಸಿಕೊಂಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಬ್ರೋ, ಅವನಿಗಿನ್ನು 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡದೇನೆ ಇವತ್ತು ಕೂಡ ನಾನು ಬಂದಿದ್ದೀನಿ, ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686 8609 9682 9. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು ಕೇಳೋದು ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ಒಂದು ದೇವಾಲಯದ ರಹಸ್ಯದ ಬಗ್ಗೆ. ಸೊ ಇವತ್ತು ಈ ದೇವಾಲಯ ಯಾವುದು, ಎಲ್ಲಿದೆ, ಮತ್ತೆ ಈ ದೇವಾಲಯದ ರಹಸ್ಯ ಏನಿದೆ ಅನ್ನೋದ್ರ ಬಗ್ಗೆ ನಮ್ಮ ಶೋನಲ್ಲಿ ಹೇಳ್ತಾ ಇದ್ದೀನಿ. ನಾವಿದನ್ನ ನೋಡಬೇಕು ಅಂತಂದ್ರೆ ತೆಲಂಗಾಣ ರಾಜ್ಯದ ನಲಗೊಂಡ ಜಿಲ್ಲೆಯ ಪಾನಗಲ್ ಎನ್ನುವಂತಹ ಪ್ರದೇಶಕ್ಕೆ ಹೋಗ್ಬೇಕಾಗತ್ತೆ. ಸೊ ಇಲ್ಲಿರುವಂತಹ ಈ ಒಂದು ದೇವಸ್ಥಾನ ಯಾವುದು ಅಂತ ಅಂದ್ರೆ ಸೋಮೇಶ್ವರ ದೇವಸ್ಥಾನ ಆಗಿದೆ. ಅಂಡ್ ಇಲ್ಲಿಯ ಸ್ಪೆಷಾಲಿಟಿ ಏನು ಅಂತ ಕೇಳ್ತಾ ಇದ್ರಾ, ಇದು 11th or 12th century ಕಟ್ಟಿರಬಹುದು ಎನ್ನುವಂತಹ ಉಲ್ಲೇಖ ಕೂಡ ಇದೆ. ಸೊ ಹಾಗಾದ್ರೆ ಈ ಒಂದು ದೇವಸ್ಥಾನದಲ್ಲಿ ಏನು ವಿಶೇಷತೆ ಇದೆ, ಮತ್ತೆ ಇಲ್ಲಿಯ ಸ್ಪೆಷಾಲಿಟಿಯನ್ನ ತಿಳ್ಕೊಬೇಕು ಅಂತಂದ್ರೆ ಇವತ್ತಿನ ಕಾರ್ಯಕ್ರಮನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಹಾಗೆ ಇಲ್ಲಿ ವಿಜ್ಞಾನಿಗಳು ಕೂಡ ಹೇಳುವ ಹಾಗೆ ವೈಜ್ಞಾನಿಕ ತತ್ವಗಳು ಏನೇನಿದೆ, ಅವರ ಸಂಶೋಧನೆಯಿಂದ ತಿಳಿದು ಬಂದಿರುವಂತಹ ವಿಚಾರಗಳೇನು, ಅಂಡ್ ಇಲ್ಲಿ ಬಹುಮುಖ್ಯವಾಗಿ ಕಂಡುಬರುವಂಥದ್ದು ಸ್ಥಿರ ನೆರಳಾಗಿರುತ್ತೆ. ಇದಕ್ಕಾಗಿ ವಿಜ್ಞಾನಿಗಳು ವೈಜ್ಞಾನಿಕವಾಗಿ ಕೊಟ್ಟಿರುವಂತಹ ಕಾರಣಗಳೇನು, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ನೀವು ಕೂಡ ಯಾವತ್ತಾರು ತೆಲಂಗಾಣ ರಾಜ್ಯದ ಈ ನಲಗೊಂಡ ಜಿಲ್ಲೆಯ ಛಾಯಾ ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೀರಾ, ಅಥವಾ ಅಲ್ಲಿರುವಂತಹ ಒಂದು ದೇವಾಲಯವನ್ನು ನೋಡಿದಿರಾ, ಅಲ್ಲಿರುವಂತಹ ಆಚಾರ್ಯಗಳನ್ನ ತಿಳ್ಕೊಂಡಿದ್ದೀರಾ ಅಂತಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಅನಿಸಿಕೆಗಳನ್ನು ಕೂಡ ತಿಳಿಸಬಹುದು. ಇಲ್ಲಾಂತಂದ್ರೆ ನಾವು ತಿಳಿಸುವಂತಹ ವಿಚಾರಗಳನ್ನ ತಿಳ್ಕೊಳ್ತಾ ನಿಮ್ಮ ಅನಿಸಿಕೆಗಳನ್ನು ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಯಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಒಂದು ಅಚ್ಚರಿಯನ್ನು ಹುಟ್ಟಿಸುವಂತಹ ಒಂದು ಜಾಗದ ಬಗ್ಗೆ ಹೇಳ್ತಾ ಇದ್ದೀನಿ. ಅದರಲ್ಲೂ ಕೂಡ ಇದೊಂದು ಸ್ಪೆಷಲ್ ಆಗಿರುವಂತಹ ದೇವಸ್ಥಾನ ಅಂತಲೇ ಹೇಳ್ಬೋದು. 11 ಮತ್ತು 12 ಶತಮಾನದಲ್ಲಿ ಕಟ್ಟಿರಬಹುದು ಎನ್ನುವಂತಹ ಒಂದು ದೇವಸ್ಥಾನ ಆಗಿದೆ. ಹಾಗಾದರೆ ಈ ದೇವಸ್ಥಾನದ ರಹಸ್ಯ ಏನಿದೆ, ಇದನ್ನು ಇವತ್ತಿನ ಶೋನಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡೋಣ. ಆ್ಯಂಡ್ ಇಲ್ಲಿ ತಜ್ಞರು ಹೇಳಿರುವಂತಹ ಅಥವಾ ವೈಜ್ಞಾನಿಕವಾಗಿ ತಿಳಿದುವಂತಹ ವಿಚಾರಗಳೇನೇನು, ಮತ್ತು ಇಲ್ಲಿ ನಮಗೆ ಮುಖ್ಯವಾಗಿ ಕಾಣುವಂಥದ್ದು ಸ್ಥಿರ ನೆರಳು, ಇದರ ಬಗ್ಗೆಯೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಈ ಒಂದು ದೇವಸ್ಥಾನ ಕಂಡುಬರುವಂಥದ್ದು ತೆಲಂಗಾಣ ರಾಜ್ಯದ ನಲಗೊಂಡ ಜಿಲ್ಲೆಯ ಪಾನಗಲ್ ಎನ್ನುವಂತಹ ಪ್ರದೇಶದ ಹತ್ತಿರ ಛಾಯಾ ಸೋಮೇಶ್ವರ ದೇವಸ್ಥಾನ ಆಗಿದೆ. ಇದೊಂದು ತ್ರಿಕೂಟಾಲಯ ಅಂತಲೂ ಕೂಡ ಹೇಳ್ತಾರೆ. ಅಂದರೆ ಮೂರು ಗರ್ಭಗುಡಿಗಳಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಶಿವನನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ದೇವಾಲಯವನ್ನು ನಾನಾಗಲೇ ಹೇಳಿದಂತೆ 11 ಅಥವಾ 12 ಶತಮಾನದ ಕಾಕತೀಯ ಪ್ರತಾಪ ರುದ್ರದೇವನ ಕಾಲದಲ್ಲಿ ಕಟ್ಟಿರಬಹುದು ಅನ್ನುವಂತಹ ಉಲ್ಲೇಖಗಳಿದೆ. ಮತ್ತು ಈ ಸೋಮೇಶ್ವರ ದೇವಾಲಯದಲ್ಲಿ ಶಿವನು ಲಿಂಗ ರೂಪದಲ್ಲಿದ್ದಾನೆ. ಈ ಆಲಯದ ಮುಂಭಾಗದಲ್ಲಿ 4 ಕಂಬಗಳಿವೆ. ಈ 4 ಕಂಬಗಳ ನೆರಳು ಕೂಡ ಒಂದಾಗಿ ಗರ್ಭಗುಡಿಯಲ್ಲಿರುವಂತಹ ಸೋಮೇಶ್ವರ ಲಿಂಗದ ಮೇಲೆ ಬೀಳುತ್ತೆ. ಈ ನೆರಳು ಬೆಳಿಗ್ಗೆಯಿಂದ ಸಂಜೆಯವರೆಗೂ ಕೂಡ ವರ್ಷದ 365 ದಿನಗಳ ಕಾಲವು ಶಾಶ್ವತವಾಗಿ ಲಿಂಗದ ಮೇಲೆಯೇ ಸ್ಥಾಪಿತವಾಗಿರುತ್ತೆ ಅನ್ನೋದು ಅಲ್ಲಿಯ ಜನಗಳ ಮಾತು, ಹಾಗೂ ತಜ್ಞರು ಕೂಡ ಗಮನಿಸಿರುವಂಥದ್ದು. ಹಾಗೆಯೇ ಈ ನೆರಳು ಕೂಡ ಅತ್ತಿತ್ತ ಎಲ್ಲೂ ಕೂಡ ಕದಲೋದಿಲ್ಲ. ಹಾಗಾಗಿ ಈ ಸೋಮೇಶ್ವರನು ಛಾಯಾ ಸೋಮೇಶ್ವರ ಅಂಥೇಳಿ ತೆಲಂಗಾಣದಲ್ಲಿ ಮನೆ ಮಾತಾಗಿದೆ. ನೆರಳು ಅನ್ನೋದು ಸೂರ್ಯನ ಬೆಳಕಿಗೆ ಅನುಗುಣವಾಗಿ ಚಲಿಸಬೇಕಲ್ವಾ, ಅದು ಇರುವಂತಹ ನಿಯಮ. ಆದರೆ ಈ ದೇವಾಲಯದಲ್ಲಿ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಆಕಾಶದಲ್ಲಿ ಸೂರ್ಯನಿರುವ ಯಾವ ಹೊತ್ತಿನಲ್ಲಾದರೂ ಕೂಡ ಹೋಗಿ ನೋಡಿದ್ರು ಈ 4 ಕಂಬಗಳ ನೆರಳು ಒಂದೇ ಕಡೆ ನಿಂತಿರುತ್ತೆ ಅಂದರೆ ಜನಸಾಮಾನ್ಯರಿಗೆ ಬಿಡಿ, ವಿಜ್ಞಾನಿಗಳಿಗೂ ಕೂಡ ಅದು ಅಚ್ಚರಿಯ ವಿಷಯ ಆಗಿದೆ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಎಲ್ಲೂ ಕಂಡರಿಯದ, ಕೇಳಿ ತಿಳಿಯದ ಈ ಸ್ಥಿರ ನೆರಳು ದೈವಲೀಲೆಯಾಗಿ ಪ್ರಚಲಿತದಲ್ಲಿದೆ. ಆದರೆ ವಿಜ್ಞಾನಿಗಳು ಈ ನೆರಳಿನ ಹಿಂದೆ ದೈವಲೀಲೆ ಇದೆ ಅನ್ನೋದು ನಂಬೋದಿಲ್ಲ. ಬದಲಿಗೆ ಅದರ ಹಿಂದೆ ಅಡಗಿರುವಂತಹ ಹಲವು ವೈಜ್ಞಾನಿಕ ತತ್ವಗಳನ್ನು ತಿಳಿಯೋದಕ್ಕೆ ಸಂಶೋಧನೆಯನ್ನು ಕೂಡ ಆರಂಭಿಸ್ತಾರೆ. ಬಹುಶಃ ಈ ಸ್ಥಿರ ನೆರಳಿಗೆ 3 ಭಿನ್ನ ವೈಜ್ಞಾನಿಕ ಕಾರಣಗಳಿರ್ಬೋದು ಅಂಥೇಳಿ ವಿಜ್ಞಾನಿಗಳು ಕೂಡ ತಮ್ಮ ತಮ್ಮ ವೈಜ್ಞಾನಿಕ ವರದಿಗಳನ್ನು ಕೂಡ ನೀಡಿದ್ದಾರೆ. ಸೊ ಹಾಗಾದರೆ ಆ ವೈಜ್ಞಾನಿಕ ವರದಿನಲ್ಲಿ ಕಂಡುಬಂದಂತೆ ಏನೇನೆಲ್ಲ ಕಾರಣಗಳಿರಬಹುದು, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನೀವೇನಾದರೂ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೀರಾ ಅಂತಂದರೆ, ಇಲ್ಲಿ ಕಾಣುವಂತಹ ಈ ಒಂದು ಅಚ್ಚರಿಯನ್ನು ಗಮನಿಸಿದ್ದೀರಾ ಅಂತಂದರೆ, ಸೊ ನಿಮಗೆ ಹೇಗನ್ಸುತ್ತೆ, ನಿಮಗನ್ಸಿರುವ ಪ್ರಕಾರ ಇಲ್ಲಿ ಯಾಕೆ ನೆರಳು ಬೀಳ್ತಾ ಇದೆ, ಅದನ್ನು ಕೂಡ ನಮ್ಮ ಶೋನಲ್ಲಿ ಇವತ್ತು ವಾಟ್ಸಪ್ ಮಾಡಿ ಹೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಇದಳ ಮೇಲೆ ಹೇಳ

0: ಯಾವ ಹೇ
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಈ ಒಂದು ಸ್ಪೆಷಲ್ ಆಗಿರುವಂತಹ ದೇವಸ್ಥಾನ ತುಂಬಾ ರಹಸ್ಯವನ್ನು ಹೊಂದಿದೆ ಅಂತ ಹೇಳಿ. ಇದು ಇರುವಂಥದ್ದು ತೆಲಂಗಾಣ ರಾಜ್ಯದ ನಲಗೊಂಡ ಜಿಲ್ಲೆಯ ಪಾನಗಲ್ ಎನ್ನುವಂತಹ ಪ್ರದೇಶದ ಹತ್ತಿರ. ಇದರ ಹೆಸರು ಛಾಯಾ ಮಹೇಶ್ವರ ದೇವಾಲಯ ಅಂತ ಹೇಳಿ. ಸೊ ಈ ಒಂದು ವಿಶೇಷವಾಗಿರುವಂತಹ ದೇವಸ್ಥಾನದಲ್ಲಿ ಒಂದು ಅಚ್ಚರಿ ಕೂಡ ನಮಗೆ ಕಾಣಸಿಗುತ್ತೆ. ಏನಪ್ಪಾ ಅಂತಂದ್ರೆ, ಈ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ನಾಲ್ಕು ಕಂಬಗಳ ನೆರಳು ಕೂಡ ಒಂದಾಗಿ ಗರ್ಭಗುಡಿಯಲ್ಲಿರುವಂತಹ ಸೋಮೇಶ್ವರ ಲಿಂಗದ ಮೇಲೆ ಬೀಳುತ್ತೆ. ಈ ನೆರಳು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ವರ್ಷದ 365 ದಿನಗಳ ಕಾಲವೂ ಕೂಡ ಶಾಶ್ವತವಾಗಿ ಲಿಂಗದ ಮೇಲೆ ಸ್ಥಾಪಿತವಾಗಿರುತ್ತೆ. ಅತ್ತಿತ್ತ ಎಲ್ಲೂ ಕೂಡ ಕದಲೋದಿಲ್ಲ. ಸೊ ಹಾಗಾಗಿ ಈ ಒಂದು ದೇವಸ್ಥಾನದಲ್ಲಿರುವಂತಹ ದೇವರಿಗೆ ಛಾಯಾ ಸೋಮೇಶ್ವರ ಅಂತ ಹೇಳಿ ಈ ತೆಲಂಗಾಣದವರು ಕರೀತಾರೆ. ಆ್ಯಂಡ್ ನೆರಳುವಂಥದ್ದು ನಮಗೆಲ್ಲ ಗೊತ್ತಿರೋ ಹಾಗೆ ಸೂರ್ಯನ ಬೆಳಕು ಯಾವ ಕಡೆ ಹೋಗುತ್ತೋ ಆ ಕಡೆಗೆ ಅನುಗುಣವಾಗಿ ಚಲಿಸಬೇಕು. ಆದರೆ ಅದರ ನಿಯಮ ಇರೋದೇ ಹಾಗೆ. ಆದರೆ ಈ ದೇವಸ್ಥಾನದಲ್ಲಿ ಮಾತ್ರ ಬೆಳಗ್ಗೆಯಿಂದ ಮಧ್ಯಾಹ್ನ ಆದರೂ ಸಂಜೆ ಆದರೂ ಸೂರ್ಯ ಇರೋವರೆಗೂ ಕೂಡ ಯಾವ ಹೊತ್ತಿನಲ್ಲಾದರೂ ಕೂಡ ಹೋಗಿ ನೋಡಿದ್ರು ಈ ನಾಲ್ಕು ಕಂಬಗಳ ನೆರಳು ಒಂದೇ ಕಡೆ ನೆಲೆ ನಿಂತಿರುತ್ತೆ. ಅಂದರೆ ಜನಸಾಮಾನ್ಯರು ಕೂಡ ತುಂಬಾ ಒಂದು ಅಚ್ಚರಿನ ಹುಟ್ಟಿಸುವಂತಹ ವಿಷಯ ಆಗಿದೆ. ಆ್ಯಂಡ್ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ಆಗಲೇ ಹೇಳ್ತಾ ಇದ್ದೆ, ವೈಜ್ಞಾನಿಕ ತತ್ವಗಳನ್ನು ಕೂಡ ಸಂಶೋಧನೆ ಮಾಡಿ ವಿಜ್ಞಾನಿಗಳು ತಿಳಿಸಿರುವಂಥದ್ದು. ಆ್ಯಂಡ್ ಅದಕ್ಕೆ ಕಾರಣಗಳು ಏನೇನು ಇರಬಹುದು ಅಂತ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಏನಪ್ಪ ಅಂತಂದರೆ, ವಾಸ್ತುಶಿಲ್ಪಿಯ ವಿನ್ಯಾಸ ಅಂದರೆ ಆರ್ಕಿಟೆಕ್ಚರಲ್ ಡಿಸೈನ್ ಅನ್ನುವಂಥದ್ದು ಮೊದಲನೇ ಕಾರಣವನ್ನು ಕೊಡ್ತಾರೆ. ಅಂದರೆ ಮೊದಲನೇ ವೈಶಿಷ್ಟ್ಯ ಏನಪ್ಪ ಅಂತಂದರೆ, ನಾಲ್ಕು ಕಂಬಗಳ ವಿನ್ಯಾಸದ್ದು ಈ ಕಂಬಗಳನ್ನು ನಿಲ್ಲಿಸಿರುವಂತಹ ಸ್ಥಾನ ಹಾಗೆ ಬೆಳಕಿನ ಕೋನ ಮುಖ್ಯವಾಗಿದ್ದು, ಈ ಕಂಬಗಳ ಸ್ಥಾನವನ್ನು ಗುರುತಿಸಿದ ಶಿಲ್ಪಿಗೆ ಬೌದ್ಧ ವಿಜ್ಞಾನದ ಬಗ್ಗೆ ಸಾಕಷ್ಟು ತಿಳಿದಿರಬೇಕು. ನಮಗೆ ಗೊತ್ತಿರುವಂತಹ ಹಾಗೆ ಉತ್ತರಾಯಣದಿಂದ ದಕ್ಷಿಣಾಯನದವರೆಗೆ ಸೂರ್ಯನು ಹುಟ್ಟುವ ಸ್ಥಾನವು ಬದಲಾಗುತ್ತಲೇ ಇರುತ್ತೆ. ಸೂರ್ಯನು ಪೂರ್ವ ದಿಕ್ಕಿನ ಯಾವುದೇ ಕೋನದಲ್ಲಿ ಹುಟ್ಟಲಿ, ಅವನ ಬೆಳಕು ಈ ನಾಲ್ಕು ಕಂಬಗಳ ಮೇಲೆ ಬೀಳಲೇಬೇಕು. ವಿಶೇಷ ಅಂತಂದರೆ, ನಾಲ್ಕು ಕಂಬಗಳ ಮೇಲೆ ಬೀಳುವಂತಹ ಬೆಳಕು ಕೂಡ ನಾಲ್ಕು ನೆರಳನ್ನು ಸೃಜಿಸಬೇಕು. ಆದರೆ ಇಲ್ಲಿ ನಾಲ್ಕು ಕಂಬಗಳ ಬೆಳಕು ಒಂದಾಗಿ ಒಂದೇ ನೆರಳಾಗಿ ಶಿವಲಿಂಗದ ಮೇಲೆ ಬೀಳ್ತಾ ಇದೆ. ಈ ನೆರಳು ಸ್ಥಿರವಾದದ್ದು ಮತ್ತು ಸೂರ್ಯನು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸಿದರೂ ಕೂಡ ನೆರಳು ಮಾತ್ರ ಚಲಿಸೋದೇ ಇಲ್ಲ. ಸೊ ಹಾಗಾಗಿ ಈ ರೀತಿಯ ಒಂದು ಉದಾಹರಣೆಯನ್ನು ಕೂಡ ಕೊಡ್ತಾರೆ, ಅಥವಾ ಒಂದು ವೈಜ್ಞಾನಿಕ ವಿವರವನ್ನು ಕೂಡ ಕೊಡ್ತಾರೆ. ಅದೇ ರೀತಿಯಲ್ಲೇ ಇನ್ನೊಂದು ವಿವರವನ್ನು ನೋಡ್ತೀವಿ ಅಂತಂದರೆ, ಬೆಳಕಿನ ಮೂಲಭೂತ ತತ್ವಗಳನ್ನು ನಾವು ನೋಡಬೇಕಾಗತ್ತೆ. ಅಂದರೆ ಆಪ್ಟಿಕಲ್ ಪ್ರಿನ್ಸಿಪಲ್ಸ್ ನೋಡಬೇಕಾಗತ್ತೆ. ಈ ಛಾಯಾ ಸೋಮೇಶ್ವರ ದೇವಾಲಯದಲ್ಲಿ ಬೆಳಕು ನೆರಳಿನ ಆಟ ಅದ್ಭುತವಾಗಿದೆ ಅಂತಲೇ ಹೇಳ್ತಾರೆ. ಸೊ ಸೂರ್ಯ ಚಲಿಸ್ತಾ ಇದ್ರು ಕೂಡ ನೆರಳು ಚಲಿಸಬೇಕು, ಆದರೆ ಈ ದೇವಸ್ಥಾನದಲ್ಲಿ ಅದು ಆಗ್ತಿಲ್ಲ. ಆ್ಯಂಡ್ ನಿಯಮ ಇರೋ ಪ್ರಕಾರದಲ್ಲಿ ಸೂರ್ಯನು ಕೂಡ ಚಲಿಸ್ತಾ ಇದ್ದ ಹಾಗೆ ನೆರಳು ಕೂಡ ಚಲಿಸಬೇಕು ಅನ್ನೋದು ನಿಯಮ ಆಗಿದೆ. ಆದರೆ ಇಲ್ಲಿ ನೆರಳು ಚಲಿಸದಂತೆ ಕಾಣೋದಕ್ಕೆ ಕಂಬಗಳ ಸ್ಥಾನವೇ ಮುಖ್ಯ ಕಾರಣ ಅಂತ ಹೇಳ್ತಾರೆ. ಆ್ಯಂಡ್ ಬೆಳಕಿನ ಮೂಲಭೂತ ತತ್ವದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಇದು ಡಿಫ್ರಾಕ್ಷನ್ ಅಂದರೆ ವಿವರ್ತನೆಯು ಅಂತ ಹೇಳ್ತಾರೆ. ಅಂದರೆ ವಿವರ್ತನೆ ಅಂತಂದರೆ, ಬೆಳಕಿನ ಕಿರಣಗಳು ಅಪಾರದರ್ಶಕದ ಅಂಚನ್ನಾಗಲಿ ಅಥವಾ ಕಿರಿದಾದ ಸೀಳು ಗಂಡಿಗಳಲ್ಲಾಗಲಿ ಹಾದು ಹೋಗುವಾಗ ಪಕ್ಕಕ್ಕೆ ಬಾಗಿ ವಿಭಜನೆ ಆಗುತ್ತೆ. ಬೆಳಕು ಕತ್ತಲೆಗಳ ಪಟ್ಟಿಯನ್ನು ಸೃಜಿಸ್ತವೆ. ಮತ್ತೊಂದು ಮುಖ್ಯವಾದಂತಹ ತತ್ವ ರಿಫ್ಲೆಕ್ಷನ್. ಬೆಳಕಿನ ವಿವರ್ತನೆಯ ಬಗ್ಗೆ ಇಟಾಲಿಯನ್ ವಿಜ್ಞಾನಿ ಫ್ರಾನ್ಸಿಸ್ಕೋ ಮೇರಿಯಾ ಗ್ರಿಮಾಲ್ಡಿ ಅನ್ನುವಂಥವರು 1660 ಮೊದಲ ಬಾರಿಗೆ ವಿವರಣೆಯನ್ನು ನೀಡ್ತಾರೆ. ಆದರೆ ಛಾಯಾ ಸೋಮೇಶ್ವರ ದೇವಾಲಯವನ್ನು 1100-1212 ಶತಮಾನದಲ್ಲಿ ಕಟ್ಟಿದ್ರು ಅನ್ನುವಂತಹ ಗಮನೀಯ ಅಂಶ ಇಲ್ಲಿ ಕಂಡುಬರುತ್ತೆ. ಸೂರ್ಯನ ಬೆಳಕು ಪ್ರತಿಫಲವಾಗಿ ಭಿನ್ನ ಕೋನದಲ್ಲಿ ಆಲಯವನ್ನು ಪ್ರವೇಶಿಸಿ ಸಮಷ್ಟ ನೆರಳಿಗೆ ಕಾರಣವಾಗಿದೆ ಅಂಥೇಳಿ ಕೆಲವು ವಿಜ್ಞಾನಿಗಳು ಹೇಳ್ತಾರೆ. ಅದೇ ರೀತಿಯಲ್ಲೇ ಇನ್ನೊಂದು ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಭೌಗೋಳಿಕ ಮತ್ತು ಖಗೋಳಿಕ ಅಂಶಗಳು ಅಂದರೆ ಜಿಯೋಗ್ರಫಿಕಲ್ ಆ್ಯಂಡ್ ಆಸ್ಟ್ರೋನಾಮಿಕಲ್ ಫ್ಯಾಕ್ಟರ್ಸ್ನ ನೋಡೋದಾದರೆ, ದೇವಸ್ಥಾನವು ಸ್ಥಾಪನೆಯಾಗಿರುವಂತಹ ಭೌಗೋಳಿಕ ಪ್ರದೇಶ ಮುಖ್ಯವಾಗಿದ್ದು, ದೇವಸ್ಥಾನದ ಬಾಗಿಲು ಬೆಳಕಿಗೆ ತೆರೆದುಕೊಳ್ಳುವಂತಹ ಕೋನವು ಮುಖ್ಯವಾದದ್ದು, ಮತ್ತು ಛಾಯಾ ಸೋಮೇಶ್ವರ ದೇವಾಲಯದ ಸ್ಥಿರ ನೆರಳಿನ ಬಗ್ಗೆ ಇಂದು ನಮಗೆ ತಿಳಿಯದಂತಹ ಅಷ್ಟು ಸ್ಪಷ್ಟವಾಗಿಲ್ಲದ ಅನೇಕ ವಿಷಯಗಳು ನಮ್ಮ ಪೂರ್ವಜರಿಗೆ ತಿಳಿದಿತ್ತು ಎನ್ನುವಂತಹ ವಿಚಾರ ನಮಗೆ ಬೆರಗನ ಉಂಟು ಮಾಡುತ್ತೆ. ಯಾಕಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ಟಿ ರಾಮನವಮಿಯ ದಿನ ಸೂರ್ಯರಶ್ಮಿಯು ರಾಮನ ಮುಖದ ಮೇಲೆ ಬೀಳೋ ರೀತಿಯಲ್ಲೇ ಮಾಡೋದಕ್ಕೆ ನಾವು ಏನೆಲ್ಲ ವೈಜ್ಞಾನಿಕ ಪರಿಕರಗಳನ್ನು ಬಳಸಿದ್ವಿ ಅನ್ನೋದು ಇಲ್ಲಿ ಸ್ಮರಿಸ್ಕೊಳ್ಬೇಕಾಗತ್ತೆ. ಆದರೆ ನಮ್ಮ ಶಿಲ್ಪಿಗಳಿಗೆ ಇದ್ದ ಆಸ್ಟ್ರೋನಾಮಿಕಲ್ ಫ್ಯಾಕ್ಟರ್ಸ್ ಏನಿತ್ತು ಆ ಜ್ಞಾನ ಕೂಡ ಅದ್ಭುತವಾಗಿತ್ತು. ಗವಿಗಂಗಾಧರೇಶ್ವರ ಆಲಯದಲ್ಲಿ ಕೂಡ ಮಕರ ಸಂಕ್ರಾಂತಿಯ ದಿನ ಬೆಳಕು ಬೀಳುವಂತಹ ವಿಚಾರ ಪ್ರಸಿದ್ಧವಾಗಿದ್ದು, ಕೊಲ್ಲಾಪುರದ ಮಹಾಲಕ್ಷ್ಮಿ ಆಲಯದಲ್ಲೂ ಕೂಡ ಹೀಗೆ ಬೆಳಕು ಬೀಳುತ್ತೆ. ತುರುವೇಕೆರೆಯ ಮೂಲಶಂಕರ ದೇವಾಲಯದಲ್ಲಿ ಕೂಡ ಕೆರೆ ಮೇಲೆ ಬಿದ್ದ ಚಂದ್ರನ ಬೆಳಕು ಪ್ರತಿಫಲವಾಗಿ ದೇವಾಲಯದ ಗೋಡೆಯ ಕಿಂಡಿಯ ಮೂಲಕ ಶಿವಲಿಂಗದ ಮೇಲೆ ಬೀಳುವಂತೆ ರಚಿಸಲಾಗಿದೆ. ಹಾಗೆಯೇ ಶೃಂಗೇರಿಯ ವಿದ್ಯಾಶಂಕರ ದೇವಾಲಯದಲ್ಲಿರುವಂತಹ ರಾಶಿ ಕಂಬಗಳ ಮೇಲೆ ಸೂರ್ಯೋದಯದ ಬೆಳಕು ಬೀಳುವ ವಿದ್ಯಮಾನವು ಕೂಡ ನಮ್ಮನ್ನು ಅಚ್ಚರಿಗೊಳಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಎಲ್ಲ ವಿಚಾರಗಳನ್ನು ನಾವು ಗಮನಿಸಿದ್ವಿ ಅಂತಂದರೆ ಆಗಿನ ಕಾಲದಲ್ಲೇ ಎಷ್ಟೊಂದು ವಿಚಾರಗಳನ್ನು ಗಮನಿಸಿ ಆ ಒಂದು ಕೆತ್ತನೆಗಳನ್ನಾಗಿರ್ಬೋದು ಅಥವಾ ನಿರ್ಮಾಣಗಳನ್ನಾಗಿರ್ಬೋದು ಮಾಡಿದರೆ. ಸೊ ಈ ಥರದ ವಿಚಾರಗಳ ಬಗ್ಗೆ ನೀವು ಕೂಡ ತಿಳ್ಕೊಳ್ತಾ ಇರಬೇಕು ಆ್ಯಂಡ್ ನಾವು ಕೂಡ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆ್ಯಂಡ್ ನಿಮಗೂ ಈ ಥರದ ಇಂಟ್ರೆಸ್ಟಿಂಗ್ ವಿಷಯಗಳೇನಾದ್ರು ಗೊತ್ತಿದೆ ಅಂತಂದರೆ ವಾಟ್ಸಪ್ ಮಾಡಿ ನಾವು ಕೂಡ ಅದ್ರ ಬಗ್ಗೆ ಸರ್ಚ್ ಮಾಡಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ ಜಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ಶಿವಮೊಗ್ಗ, ಶುಭ ಸಂಜೆ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡ್ಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಎಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ರ ತಾನೆ? ಖುಷಿಯಾಗಿದ್ರ ತಾನೆ? ಹಾಗೆ ಯಾವಾಗ್ಲೂ ಖುಷಿಯಾಗಿ ನಗ್ನಾಗ್ತಾ ಇರಿ. ಸಮಯ ಕೂಡ 6:30 ಆಗಿದೆ. ನಾನು ನಿಮ್ಮ ಆರ್ ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ಇನ್ನು ತಡಮಡದು ಬೇಡ, ಕಾರ್ಯಕ್ರಮವನ್ನ ಶುರು ಮಾಡೋಣ. ಸೊ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಸ್ವತಃ ಬಿಸ್ನೆಸ್ ಮೆನ್ ಗಳು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಒಂದರಕ್ಕಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ಇನ್ನು ವಿಶೇಷವಾಗಿ ಕೂಡ ಇರುವಂತದ್ದು. ಹಾಗೆ ಇವತ್ತು ಕೂಡ ಒಂದು ಬಿಸ್ನೆಸ್ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡೋಣ. ಹಾಗೆ ಬಿಸ್ನೆಸ್ ಮೆನ್ ನ ಬಿಸ್ನೆಸ್ ಸ್ಟೋರಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋಣ ಅಂತ ಕೇಳುಕರೆ. ಅನ್ನದಾತು ಸುಖಿ ಭವ ಅಂತ ನಾವು ಪ್ರತಿದಿನ ಊಟ ಆದ ಮೇಲೆ ನೆನಪು ಮಾಡ್ಕೊಳ್ತೀವಿ. ಯಾಕಪ್ಪ ಅಂದ್ರೆ ರೈತರು ಇದ್ರೆ ದೇಶ, ನಮ್ಮ ದೇಶದ ಬೆನ್ನೆಲುಬು ಕೂಡ ರೈತರೇ ಆಗಿದ್ದಾರೆ. ಹೀಗೆಲ್ಲ ಇರುವಾಗ ರೈತರಿಗೆ ಬೇಕಾಗಿರುವಂತಹ ಯಂತ್ರೋಪಕರಣಗಳಾಗಿರ್ಬೋದು ಅಥವಾ ಬೋರ್ವೆಲ್, ಮೋಟರ್, ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಎಲ್ಲ ಸಿಗುವಂತಹ ಒಂದು ಜಾಗದಲ್ಲಿದ್ದೀವಿ. ಅದೇನೇ ಲಕ್ಷ್ಮೀ ರಂಗನಾಥ ಎಂಟರ್ಪ್ರೈಸಸ್. ಸೊ ಇದರ ಮಾಲೀಕರಾಗಿರುವಂತಹ ಕುಮಾರ್ ಸ್ವಾಮಿ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಸ್ಟಾರ್ಟ್ ಮಾಡೋಣವಾ? ಕುಮಾರ್ ಸ್ವಾಮಿ ಅವರೇ, ನಮಸ್ತೆ.
6: ನಮಸ್ತೆ.
5: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
6: ಥ್ಯಾಂಕ್ ಯು.
5: ಓಕೆ, ಕುಮಾರ್ ಸ್ವಾಮಿ ಸರ್ ಹೇಗಿದ್ದೀರಾ?
6: ಚೆನ್ನಾಗಿದ್ದೀವಿ.
5: ಚೆನ್ನಾಗಿದ್ದೀರಾ? ಕಾಫಿ ಟೀ ಎಲ್ಲ ಆಯ್ತಾ?
6: ಎಲ್ಲ ಆಯ್ತು.
5: ಸೊ ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೊಡಿ ಸರ್. ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ ಸರ್?
6: ನಾವು ಶಿವಮೊಗ್ಗದಲ್ಲೇ ಹುಟ್ಟಿ ಬೆಳೆದಿದ್ದು, ಓದಿದ್ದು ಬಂದು DVS ಕಾಲೇಜಲ್ಲಿ. ಇಲ್ಲಿ ಬಂದು 25 ವರ್ಷದಿಂದ ಇದೇ ಬಿಸ್ನೆಸ್ ಅನ್ನು ಮಾಡ್ಕೊಂಡ್ಬಂದಿದ್ದೀವಿ.
5: ಏನು ಓದಿದ್ದು ಸರ್ ನೀವು?
6: ಸರ್ ನಾವು ಡಿಪ್ಲೊಮೋ ಮಾಡಿದ್ದೀವಿ.
5: ಡಿಪ್ಲೊಮೋ ಮಾಡಿ ಆದಮೇಲೆ ಏನು ಮಾಡಿದ್ರಿ?
6: ನಾವು ಬೇರೆ ಕಡೆ ಕೆಲಸಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೆಲಸ ಎಲ್ಲ ಕಲ್ತ್ಬಿಟ್ಟು ಆಮೇಲೆ ಮೋಟಾರ್ ವೈಂಡಿಂಗ್ ಎಲ್ಲ ಕಲ್ತ್ಬಿಟ್ಟು ಆಮೇಲೆ ಈಗ ಸ್ವಂತ ಅಂಗಡಿಗಳನ್ನು ತೆಗೆದಿದ್ದೀವಿ.
5: ಓಕೆ. ಬೇರೆಯವ್ರ ಹತ್ರ ಒಂದಿಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ರೆ ಆ್ಯಸ್ ಎ ಎಂಪ್ಲಾಯಿ ಆಗಿ, ಬಟ್ ನೀವೇ ಯಾಕೆ ಓನರ್ ಆಗಬೇಕಂತ ಅನ್ನಿಸ್ತು ಸರ್?
6: ನಾವು ಎಷ್ಟು ದಿನ ನಾವು ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು, ಚೆನ್ನಾಗಿ ಆಗಬೇಕು, ನಾವು ಇನ್ನೊಬ್ಬರು ಇರಬೇಕು ಅನ್ನೋ ಆಕಾಂಕ್ಷೆಯಿಂದ ಮಾಡಿದ್ವಿ.
5: ಓಕೆ, ಸೂಪರ್. ಸೊ ಈಗ ನನಗೆ ಲಕ್ಷ್ಮೀ ರಂಗನಾಥ ಎಂಟರ್ಪ್ರೈಸಸ್ ಬಗ್ಗೆ ಮಾಹಿತಿನ ಹಂಚ್ಕೊಳ್ಳಿ ಸರ್. ಆ್ಯಕ್ಚುಲಿ ಇಲ್ಲಿ ಏನೇನೆಲ್ಲ ಸಿಗುತ್ತೆ, ಏನು ಸೇಲ್ ಆಗುತ್ತೆ, ಏನು ಸರ್ವಿಸಸ್ ಇದೆ, ಅದ್ರ ಬಗ್ಗೆ ಹೇಳಿ ಸರ್.
6: ನಾವು ಟೆಕ್ಸ್ಮೋ ಟ್ಯಾರೋ ಪಂಪ್ಸ್ನ ಆಥರೈಸ್ಡ್ ಡೀಲರ್ ಇದ್ದೀವಿ ಮತ್ತು ಆಥರೈಸ್ಡ್ ಸರ್ವಿಸ್ ಸೆಂಟರ್ ನಮ್ಮಲ್ಲಿದೆ. ನಮಗೆ ರೈತರಿಗೆ ಬೇಕಾಗಿರೋಂಥ ಆಲ್ ಟೈಪ್ಸ್ ಆಫ್ ಎಕ್ವಿಪ್ಮೆಂಟ್ಸ್ ಸಿಗುತ್ತೆ. ಬ್ರಷ್ ಕಟರ್ಸು, ಆಲ್ ಟೈಪ್ಸ್ ಆಫ್ ಎಲ್ಲದೂ ಸಿಗುತ್ತೆ, ಇಲ್ಲಿ ದೊರೆಯುತ್ತದೆ ಮತ್ತು ಸರ್ವಿಸ್ ಕೂಡ ದೊರೆಯುತ್ತದೆ.
5: ಓಕೆ, ಮುಖ್ಯವಾಗಿ ರೈತರಿಗೆ ಅನುಕೂಲವಾಗುವಂತಹ ಕೃಷಿ ಉಪಕರಣಗಳು ಇಲ್ಲಿ ಸಿಗುವಂತದ್ದು ಅಲ್ವಾ ಸರ್?
6: ಹೌದು.
5: ಓಕೆ, ಹೇಗಿದೆ ಬಿಸ್ನೆಸ್?
6: ಪರವಾಗಿಲ್ಲ, ಚೆನ್ನಾಗಿದೆ.
5: ಓಕೆ, ಅಟ್ ದ ಸೇಮ್ ಟೈಮ್ ಕಾಂಪಿಟೇಷನ್ ಹೇಗಿದೆ ಸರ್?
6: ಕಾಂಪಿಟೇಷನ್ ಇದ್ದೇ ಇರುತ್ತೆ, ಆದರೆ ನಮ್ಮ ಬಿಸ್ನೆಸ್ ನಮಗೆ ಅವ್ರದ್ದು ಅವರಿಗೆ ಕಾಂಪಿಟೇಷನ್ ಇದ್ದರೂ ಒಳ್ಳೆ ಪ್ರಾಡಕ್ಟ್ ಕೊಟ್ಟರೆ ಖಂಡಿತ ರೈತರು ಬಂದೇ ಬರ್ತಾರೆ.
5: ಸೊ ನೀವು ಈ ಒಂದು ಬಿಸ್ನೆಸ್ ಶುರು ಮಾಡಿ ಸುಮಾರು 25 ವರ್ಷ ಆಯ್ತಾ?
6: ಹೌದು, 25 ವರ್ಷನೇ ಆಗಿದೆ.
5: ಓಕೆ, ಹೇಗಿದೆ ಸರ್ 25 ವರ್ಷದ ನಿಮ್ಮ ಬಿಸ್ನೆಸ್ ಜರ್ನಿ? ಮುಂಚೆ ಹೇಗಿತ್ತು, ಈಗ ಹೇಗಿದೆ?
6: ಏಳು ಬೀಳು ಇದ್ದೇ ಇರುತ್ತೆ, ಅದರಲ್ಲಿ ಸಕ್ಸಸ್ ಕಂಡಿದ್ದೀವಿ, ನಿಧಾನವಾಗಿ ಮೇಲ್ ಬರ್ತಾ ಇದ್ದೀವಿ.
5: ನೀವು ಪ್ರಾರಂಭಿಕ ಹಂತದಲ್ಲಿ ವ್ಯಾಪಾರ ಸ್ಟಾರ್ಟ್ ಮಾಡಿದಾಗ ಆಗ ಹೇಗಿತ್ತು ಸರ್ ಬಿಸ್ನೆಸ್? ಅಂದರೆ ಎಲ್ರಿಗೂ ಇದ್ರ ಬಗ್ಗೆ ಅವೇರ್ನೆಸ್ ಇತ್ತಾ, ಅಥವಾ ಹೇಗೆ ಜನರನ್ನು ಆಕರ್ಷಿಸಿದ್ರಿ, ಏನು ಮಾಡಿದ್ರಿ, ಅದ್ರ ಬಗ್ಗೆ ಹೇಳಿ.
6: ಇಲ್ಲ, ಖಂಡಿತ ಜನರಿಗೆ ಅರ್ಜೆಂಟ್ ಇತ್ತು, ಅದು ಅವ್ರಿಗೆ ಬೇಕಾಗಿತ್ತು. ಅವ್ರಿಗೆ ಸರಿಯಾದ ಸಮಯದಲ್ಲಿ ಸರ್ವಿಸ್ ಕೊಡ್ತಾ ಇದ್ವಿ, ಅವ್ರಿಗೆ ಬೇಕಾದಂಥ ಗುಡ್ ಪ್ರಾಡಕ್ಟನ್ನು ಕೊಡ್ತಾ ಇದ್ವಿ, ಒಳ್ಳೆ ಕ್ವಾಲಿಟಿ ಕೊಟ್ಟು. ಹಾಗಾಗಿ ಅವ್ರ ರೈತರನ್ನ ಹತ್ತಿರ ಮಾಡ್ಕೊಂಡ್ವಿ.
5: ಓಕೆ, ಹಾಗಿದ್ರೆ ನಿಮ್ಮಲ್ಲಿ ಬರುವಂತಹ ಗ್ರಾಹಕರು ಆಗಿರ್ಬೋದು ಅಥವಾ ರೈತರಾಗಿರ್ಬೋದು ಎಲ್ಲೆಲ್ಲಿಂದ ಬರ್ತಾರೆ ಸರ್?
6: ಎಲ್ಲ ನಮ್ಮ ಆಲೋ ಡಿಸ್ಟಿಕ್ಕಿಂದನೂ ಬರ್ತಾರೆ, ಹೊರಗಡೆಯಿಂದನೂ ಬರ್ತಾರೆ, ಎಲ್ಲ ಕಡೆಯೂ ಬರ್ತಾರೆ, ಎಲ್ಲ ಕಡೆಯಿಂದ ಹಲವು ಡಿಸ್ಟಿಕ್ಕಿಂದನೂ ಬರ್ತಾರೆ.
5: ಓಕೆ, 25 ವರ್ಷದಿಂದ ಕೂಡ ಕಂಟಿನ್ಯೂಸ್ ಆಗಿ ಬರ್ತಾ ಇರುವಂಥ ರೈತರು ಇದ್ದಾರಾ?
6: ಓ, ಆರಾಮ, ತುಂಬ ಜನ ಇದ್ದಾರೆ, ಆ ಥರ ಹಳಬರು ತುಂಬ ಜನ ಇದ್ದಾರೆ. ಅವ್ರ ಕಡೆಯಿಂದನೇ ನಮಗೆ ಇಂಪ್ರೂವ್ ಆಗಿದೆ, ಒಬ್ಬರಿಂದ ಒಬ್ಬರ ಬಾಯಿಂದ ಸರ್ವಿಸು ಮತ್ತು ಪ್ರಾಡಕ್ಟ್ ಚೆನ್ನಾಗಿ ಕೊಟ್ಟರೆ ಖಂಡಿತ ಬರ್ತಾರೆ.
5: ಯಾರು ನೆನಪಿದ್ದಾರಾ ಅಂದರೆ ಕಸ್ಟಮರ್ಸ್ ಹೆಸರು ಹೇಳ್ಬೋದಾ?
6: ತುಂಬ ಜನ ಇದ್ದಾರೆ, ಪ್ರಕಾಶ್ ಅಂತಿದ್ದಾರೆ, ತುಂಬ ಜನ ಇದ್ದಾರೆ.
5: ಸೊ ನೀವು ಒಂದು ಒಳ್ಳೆ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡಿರೋದಕ್ಕಾಗಿ 25 ವರ್ಷದಿಂದ ಕೂಡ ಗ್ರಾಹಕರು ಮತ್ತೆ ಮತ್ತೆ ಇಲ್ಲಿಗೆ ಬರ್ತಾ ಇದಾರಲ್ವ ಸರ್?
6: ಮತ್ತೆ ಮತ್ತೆ ಬರ್ತಾ ಇದಾರೆ, ಹೆಚ್ಚಾಗ್ತಾ ಹೆಚ್ಚು ಕೂಡ ಆಗ್ತಾ ಇದ್ದಾರೆ.
5: ಓಕೆ ಸರ್, ನೀವೇ ನೋಡಿರ್ಬೋದು 25 ವರ್ಷದ ಹಿಂದೆ ಸಾಕಷ್ಟು ಬದಲಾವಣೆ ಇತ್ತು, ಈಗಂತೂ ಹೆಚ್ಚು ಹೆಚ್ಚು ಬದಲಾವಣೆ ಆಗ್ತಾ ಇದೆ. ಟೆಕ್ನಾಲಜಿಗಳಾಗಿರ್ಬೋದು ಎಲ್ಲವೂ ತುಂಬ ಅಪ್ಗ್ರೇಡ್ ಆಗಿದೆ ಆಯ್ತಾ. ಸೊ ನಿಮ್ಮಲ್ಲಿರುವಂತಹ ಪ್ರಾಡಕ್ಟ್ಸ್ಗಳು ಕೂಡ ತುಂಬ ಅಪ್ಗ್ರೇಡೆಡ್ ವರ್ಷನ್ಸ್ ಇದೆಯಾ ಅಥವಾ ಹೇಗೆ, ಇದ್ರ ಬಗ್ಗೆ ಹೇಳಿ ಸರ್.
6: ಒಳ್ಳೆ ಪ್ರಶ್ನೆ, ನಮ್ಮದು ಖಂಡಿತವಾಗಿ ಅಪ್ಗ್ರೇಡೆಡ್ ಆಗ್ತಾನೆ ಇರುತ್ತೆ. ಎವ್ರಿ ಟೈಮಲ್ಲೂ ಹೊಸ ಹೊಸ ಪ್ರಾಡಕ್ಟ್ ಬಿಡ್ತಾ ಇರುತ್ತೆ, ಈಗಿಗೆ ತಕ್ಕಂಗೆ ಏನೇನು ಬೇಕು ಎಲ್ಲದನ್ನು ಹೊಸ ಹೊಸದಾಗಿ ಕೊಡ್ತಾ ಇದ್ದಾರೆ, ಹಾಗಾಗಿ ಜನಕ್ಕೆ ಇಷ್ಟ ಆಗ್ತಾ ಇದೆ.
5: ಸೊ ಅಪ್ಗ್ರೇಡೆಡ್ ಮಿಷಿನ್ಸ್ಗಳೆಲ್ಲ ನಿಮ್ಮಲ್ಲಿ ಸಿಗುತ್ತೆ?
6: ಖಂಡಿತ, ಖಂಡಿತ ಸರ್.
5: ಓಕೆ, ಕೇಳಿಸ್ಕೊಳ್ತಾ ಇದ್ದಾರಲ್ಲ ಸ್ನೇಹಿತರೆ, ಲಕ್ಷ್ಮೀ ರಂಗನಾಥ ಎಂಟರ್ಪ್ರೈಸಸ್ನ ಮಾಲೀಕರಾಗಿರುವಂತಹ ಕುಮಾರ್ ಸ್ವಾಮಿಯವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಹಾಗೆ ವಿಶೇಷವಾಗಿ ಲಕ್ಷ್ಮೀ ರಂಗನಾಥ ಎಂಟರ್ಪ್ರೈಸಸ್ಸಲ್ಲಿ ಏನೆಲ್ಲ ಸಿಗುತ್ತೆ, ಯಾವ ರೀತಿಯ ಸೌಲಭ್ಯಗಳು ಇದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಇವರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಇವತ್ತಿನ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ಲಕ್ಷ್ಮೀ ರಂಗನಾಥ ಎಂಟರ್ಪ್ರೈಸ್ ಅಲ್ಲಿ ಮಾಡ್ತಾ ಇದ್ವಿ. ಇದರ ಓನರ್ ಆಗಿರುವಂತಹ ಕುಮಾರ್ ಸ್ವಾಮಿ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಕುಮಾರ್ ಸ್ವಾಮಿ ಅವರಿಗೆ ನೀವು ಹೇಳ್ತಾ ಇದ್ರಿ, ಈ ಒಂದು ಲಕ್ಷ್ಮೀ ರಂಗನಾಥ ಎಂಟರ್ಪ್ರೈಸ್ ಅಲ್ಲಿ ಏನೆಲ್ಲ ಸಿಗುತ್ತೆ, ಏನ್ ಸೇಲ್ಸ್ ಆಗುತ್ತೆ ಅಂತ. ಈಗ ರೈತರು ನಿಮ್ಮ ಹತ್ರ ಬಂದು ಬೋರ್ವೆಲ್ನೋ ಅಥವಾ ಮೋಟಾರೋ ಅಥವಾ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ನೋ ಪರ್ಚೇಸ್ ಮಾಡ್ಕೊಂಡು ಹೋಗಿರ್ತಾರೆ. ಅದಾದ್ಮೇಲೆ ಅಲ್ಲೇನೋ ಪ್ರಾಬ್ಲಮ್ ಆಯ್ತು ಅನ್ವಾಗ ಅವರು ಮತ್ತೆ ಇಲ್ಲಿ ಬಂದು ಸರ್ವಿಸ್ ಮಾಡಿಸ್ಕೋಬಹುದಾ ಅಥವಾ ನೀವೇ ಅಲ್ಲಿಗೆ ಬಂದು ಸರ್ವಿಸ್ ಮಾಡ್ತೀರಾ, ಹೇಗೆ ಸರ್ ಇದ್ರ ಬಗ್ಗೆ ಹೇಳ್ಬೋದಾ?
3: ಹೌದು, ಖಂಡಿತ ಸರ್ವಿಸೇ ನಮ್ದು ಮುಖ್ಯವಾಗಿರೋದು. ಅದೇನೋ ಆಯ್ತು ಅಂದ್ರೆ ನಾವೇ ಸ್ಪಾಟಿಗೆ ಕಳಿಸಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ.
2: ಸ್ವತಃ ನಿಮ್ಮವರೇ ಅಲ್ಲಿ ಹೋಗಿ ಅಂದ್ರೆ ಸ್ಪಾಟಿಗೆ ಹೋಗಿ ಅಲ್ಲಿ ಪ್ರಾಬ್ಲಮ್ ಕ್ಲಿಯರ್ ಮಾಡ್ತೀರಾ, ಸರ್ವಿಸ್ ನೀಡಿ ಅಲ್ವಾ ಸರ್?
3: ಖಂಡಿತ, ಅದೇ ನಮ್ದು ಮುಖ್ಯವಾಗಿರ್ಬೋದು.
2: ಓಕೆ ಕುಮಾರಸ್ವಾಮಿ ಸರ್, ನೀವೇ ಹೇಳಿದ್ರಿ 25 ವರ್ಷ ಆಯಿತು ಈ ಒಂದು ವ್ಯಾಪಾರಕ್ಕೆ ಬಂದು, ಇದಕ್ಕಿಂತ ಮುಂಚೆ ಬೇರೆಯವ್ರ ಹತ್ರ ಕೆಲಸಗಾರನಾಗಿ ಕೆಲಸ ಮಾಡ್ತಿದ್ದೆ ಅಂತ. ಹೀಗಿರುವಾಗ ಈ 25 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯೆನ್ಸಲ್ಲಿ ಯಾವತ್ತೊಂದಿನ ತುಂಬ ಖುಷಿ ಆಯಿತು, ಪರವಾಗಿಲ್ಲ ನಾನು ಸ್ವಂತವಾಗಿ ನನ್ನ ಕಾಲ ಮೇಲೆ ನಿಂತ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಕು ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನಿಸ್ತು ಸರ್?
3: ಖಂಡಿತ ಅನ್ನಿಸ್ತಾನೆ ಇರುತ್ತೆ, ಏಳು ಬೀಳಂತೂ ಇದ್ದೇ ಇರುತ್ತೆ. ಕೆಲವು ಸಲ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ, ಎಲ್ಲ ಕಷ್ಟ ನಷ್ಟ ಎಲ್ಲದೂ ಬರುತ್ತೆ, ಆದರೂ ಪರವಾಗಿಲ್ಲ, ಸ್ಯಾಟಿಸ್ಫೈಡ್ ಇದ್ದೀನಿ.
2: ಯಾವುದಾದ್ರೂ ಒಂದು ದಿನ ನೆನ್ಪು ಮಾಡ್ಕೊಳ್ಳೋಕೆ ಇಷ್ಟಪಡೋದಾದರೆ?
3: ಖಂಡಿತ ಖುಷಿಯಾಗುತ್ತೆ, ದಿನ ದಿನ ಏನಾದರೂ ಹೊಸದಾಗಿ ಏನಾದರೂ ಮಾಡಿದಾಗ, ಏನಾದರೂ ಇಂಪ್ಲಿಮೆಂಟ್ ಮಾಡಿದಾಗ, ಯಾವುದಾದ್ರು ಪ್ರಾಡಕ್ಟ್ ಹೊಸ ಪ್ರಾಡಕ್ಟ್ ಕೊಟ್ಟು ಕಸ್ಟಮರ್ಗೆ ಸ್ಯಾಟಿಸ್ಫೈಡ್ ಆದಾಗ ಖುಷಿ ಆಗೇ ಆಗುತ್ತೆ.
2: ಓಕೆ, ಅಟ್ ದ ಸೇಮ್ ಟೈಮ್ ಎಲ್ಲ ಬಿಸ್ನೆಸ್ಸು ತುಂಬ ಈಸಿ ಇರಲ್ಲ ಸರ್, ಪ್ರಾಫಿಟ್ ಲಾಸು ಎಲ್ಲವೂ ಇರುತ್ತೆ, ಏಳು ಬೀಳು ಎಲ್ಲ ಇರುತ್ತೆ, ನೀವು ಕೂಡ ಹೇಳ್ತಾ ಇದ್ದೀರಿ. ಹೀಗಿರುವಾಗ ನಿಮಗೆ ತುಂಬ ಚಾಲೆಂಜಿಂಗ್ ಅಂತ ಅನಿಸಿದಂಥ ಒಂದು ವಿಷಯ ಯಾವುದು ಸರ್? ಬಿಸ್ನೆಸ್ ಮಾಡೋಕೆ ಸ್ವಲ್ಪ ಸ್ಟ್ರಗಲ್ ಆಯಿತು, ಚಾಲೆಂಜಿಂಗ್ ಆಯಿತು ಅಂದರೆ ಯಾವಾಗ ಸರ್?
3: ಸರ್ವಿಸನ್ನು ಸರಿಯಾಗಿ ಕೊಡೋದೇ ಒಂದು ದೊಡ್ಡ ಚಾಲೆಂಜಿಂಗು. ಏನಾದರೂ ಪ್ರಾಡಕ್ಟ್ ಮಾಡಿದ್ವಿ ಅಂದರೆ ಬರೀ ಸೇಲ್ ಮಾಡೋದು ಒಂದೇ ಅಲ್ಲ, ಅದ್ರ ಹಿಂದೆ ಸರ್ವಿಸ್ ಕೊಟ್ಟು ಅವ್ರ ಹತ್ರ ಸ್ಯಾಟಿಸ್ಫೈಡ್ ಮಾಡೋದೇ ದೊಡ್ಡ ಚಾಲೆಂಜಿಂಗ್ ಇರುತ್ತೆ.
2: ನಿಮ್ಮ ಪ್ರಕಾರ ಸೇಲ್ಸ್ ಜೊತೆ ಸರ್ವಿಸ್ಗೆ ಹೆಚ್ಚು ಚಾಲೆಂಜಸ್ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ. ಹಾಗಿದ್ರೆ ಕುಮಾರಸ್ವಾಮಿ ಸರ್, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದರೆ ಏನೆಲ್ಲ ಇರಬೇಕಾಗತ್ತೆ?
3: ಅವರು ಕಷ್ಟಪಟ್ಟು ಕೆಲಸ ಮಾಡಬೇಕು, ಟೈಮ್ಲಿ ಮಾಡಬೇಕು, ಅದನ್ನು ಕಾನ್ಸ್ಟೆಂಟಾಗಿ ಮಾಡ್ತಾನೆ ಇರಬೇಕು, ಅದೊಂದು ಇಂಪಾರ್ಟೆಂಟ್ ಇರುತ್ತೆ.
2: ಓಕೆ, ಟೈಮ್ ಸೆನ್ಸ್ ಇರುತ್ತೆ, ಜೊತೆಗೆ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಓಕೆ, ಈಗ ಇಲ್ಲಿಗೆ ಬರುವಂತಹ ಗ್ರಾಹಕರು ಎಲ್ಲರೂ ಒಂದೇ ರೀತಿ ಇರಲ್ಲ ಆಯ್ತಾ? ಒಬ್ರು ತುಂಬ ಕೋಪದಲ್ಲಿ ಬರ್ತಾರೆ, ಕೆಲವರು ತುಂಬ ಅರ್ಜೆಂಟ್ ಅಲ್ಲಿ ಇರ್ತಾರೆ, ಕೆಲವರಿಗೆ ತಾಳ್ಮೆನೆ ಇರಲ್ಲ, ನಾನಾ ರೀತಿಯ ಗ್ರಾಹಕರು ಬರ್ತಾ ಇರ್ತಾರೆ, ಅವ್ರನ್ನೆಲ್ಲ ಹೇಗೆ ಸಂಭಾಳಿಸ್ತೀರಾ ಸರ್?
3: ಇಲ್ಲ, ಎಲ್ಲ ರೀತಿನವ್ರು ಇರ್ತಾರೆ, ಅವ್ರನ್ನ ನೋಡಿಕೊಂಡು ಆದಷ್ಟು ನಾವು ಸೈಲೆಂಟ್ ಆಗಿ ಸಮಾಧಾನವಾಗಿ ಅವ್ರಿಗೆ ಏನು ಬೇಕು ಅನ್ನೋ ತಿಳ್ಕೊಂಡು ಆಮೇಲೆ ಅವ್ರಿಗೆ ಸಮಾಧಾನವಾಗಿ ಉತ್ತರ ಹೇಳೋಕ್ಕೆ 90% ನಾವು ಟ್ರೈ ಮಾಡ್ತೀವಿ.
2: ಓಕೆ,
3: ಆದಷ್ಟು ಅವ್ರಿಗೆ ಸ್ಯಾಟಿಸ್ಫೈಡ್ ಮಾಡೋಕ್ಕೋಸ್ಕರ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಖಂಡಿತ ಮಾಡ್ತೀವಿ.
2: ಹಾಗಿದ್ರೆ ಒಬ್ಬ ಬಿಸ್ನೆಸ್ ಮನಿಗೆ ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಸರ್?
3: ಬಹಳ ಮುಖ್ಯ, ತಾಳ್ಮೆಗಿಂತ ದೊಡ್ಡದು ಯಾವುದೂ ಇಲ್ಲ, ತಾಳ್ಮೆನೇ ಭಾಳ ಮುಖ್ಯ ಇರುತ್ತೆ, ತಾಳ್ಮೆಯಿಂದ ಮಾಡಲೇಬೇಕಾಗತ್ತೆ, ಪ್ರಾಬ್ಲಮ್ ಸಾಲ್ವ್ ಮಾಡೋದೇ ಭಾಳ ಇಂಪಾರ್ಟೆಂಟ್ ಇರುತ್ತೆ.
2: ಓಕೆ ಸರ್, ಈ ರೀತಿಯ ಒಂದು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡ್ತೀವಿ ಅಂದರೆ, ಅಂದರೆ ಈಗ ಒಂದು ಎಕ್ವಿಪ್ಮೆಂಟ್ ಇರ್ಬೋದು ಅಥವಾ ಮೋಟರ್ಸ್ ಇರ್ಬೋದು, ಇವೆಲ್ಲ ಹೊಸದಾಗಿ ಪ್ರಾರಂಭ ಮಾಡ್ತೀವಿ ಅಂದರೆ ಇನ್ವೆಸ್ಟ್ಮೆಂಟ್ ಅನ್ನೋದು ಎಷ್ಟು ಬೇಕಾಗ್ಬೋದು ಸರ್? ಯಾವ ರೇಂಜಿಂದ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು?
3: ಇಲ್ಲ, ನಮ್ಮದು ಏನಾಗುತ್ತೆ, ಇದು ರೈತರಿಗೆ ಸಂಬಂಧಪಟ್ಟಿರೋದ್ರಿಂದ ಹೆಚ್ಚಿನ ಎಚ್ ಪಿಗಳು ಜಾಸ್ತಿ ಇರುತ್ತೆ, ಬೋರ್ವೆಲ್ ಆಳಗಳಿಗೆ ಜಾಸ್ತಿ ಹೋಗ್ತಾ ಇದೆ, ಸ್ವಲ್ಪ ಈಗ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಅಂತೂ ಬೇಕೇ ಬೇಕಾಗತ್ತೆ. ನಾವು ಕಂಪ್ನಿಯಿಂದ ತೊಗೊಂಬಂದು ಅದನ್ನೆಲ್ಲ ಸ್ಟಾಕ್ ಮಾಡಿ ನಮ್ಮ ಅಂಗಡಿನಲ್ಲಿ ಸ್ಟಾಕ್ ಇಲ್ಲದೆ ಇದ್ದರೆ ಕಸ್ಟಮರ್ ಹೊರಟೋಗ್ತಾರೆ. ಆದಷ್ಟು ಸ್ಟಾಕನ್ನು ಮೇಂಟೈನ್ ಮಾಡೋಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಅಂತೂ ಬೇಕೇ ಬೇಕಾಗುತ್ತೆ.
2: ಓಕೆ, ಕೇಳಿಸ್ಕೊಳ್ತಾ ಇದ್ದಿಲ್ಲ ಸ್ನೇಹಿತರೆ, ಈ ರೀತಿ ಒಂದು ಬಿಸ್ನೆಸ್ ಪ್ರಾರಂಭ ಮಾಡ್ತೀವಿ ಅನ್ನುವಾಗ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ ಅಂತ ಹೇಳಿ ಸ್ವತಃ ಲಕ್ಷ್ಮೀ ರಂಗನಾಥ ಎಂಟರ್ಪ್ರೈಸಸ್ನ ಮಾಲೀಕರಾಗಿರುವಂತಹ ಕುಮಾರ್ ಸ್ವಾಮಿ ಅವರು ಹೇಳ್ತಾ ಇದ್ರು. ಹಾಗಿದ್ರೆ ಇವರ ಜೊತೆ ಮಾತುಕತೆಯನ್ನ ಮುಂದುವರೆಸ್ತೀನಿ, ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತಗೊಳ್ಳೋ ಸಮಯ ಬಂದಿದೆ. ಸೊ ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ

0: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತು ನಾವು ಲಕ್ಷ್ಮೀ ರಂಗನಾಥ ಎಂಟರ್ಪ್ರೈಸಸ್ ಬಗ್ಗೆ ಮಾತನಾಡ್ತಿದ್ವಿ. ಹಾಗೆ ಇಲ್ಲಿ ಬೋರ್ವೆಲ್ಸ್ ಆಗಿರ್ಬೋದು, ಮೋಟರ್ಸ್, ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಎಲ್ಲವೂ ಕೂಡ ಸಿಗುವಂಥದ್ದು. ಹಾಗೆ ಇದರ ಮಾಲೀಕರಾಗಿರುವಂತಹ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಕುಮಾರಸ್ವಾಮಿ ಅವರೇ, ನೀವು ಹೇಳ್ತಾ ಇದ್ರಿ ಈ ರೀತಿಯ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ನುವಾಗ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅಂತ. ಹೀಗಿರುವಾಗ ಈಗ ಗೌರ್ಮೆಂಟ್ ಕೂಡ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋರಿಗೆ ಒಂದಿಷ್ಟು ಸವಲತ್ತುಗಳನ್ನ ನೀಡಿದೆ, ಒಂದಿಷ್ಟು ಲೋನ್ಸ್ ಗಳನ್ನ ಕೂಡ ನೀಡ್ತಾ ಇದೆ. ಹೀಗೆಲ್ಲ ಇರುವಾಗ ನೀವು ಗೌರ್ಮೆಂಟ್ ಇಂದ ಯಾವುದೇ ಫೆಸಿಲಿಟೀಸ್ ನ ಪಡ್ಕೊಂಡಿಲ್ವಾ ಸರ್? ಅದ್ರ ಬಗ್ಗೆ ಹೇಳ್ಬೋದಾ?
3: ಹಾ, ಈಗ ಅದು ನಾವು ಯಾವಾಗಲೂ ಗೌರ್ಮೆಂಟ್ ಇಂದ, ಬ್ಯಾಂಕ್ ಇಂದ ಮಾತ್ರ ನಾವು ಅನುಕೂಲಗಳನ್ನು ತಗೊಂಡಿದ್ದೀವಿ. ಗೌರ್ಮೆಂಟ್ ಇಂದ ಏನಿಲ್ಲ. ಈಗ ನಮ್ಮ ಮಗ ಎಲ್ಲ ಇದೇ ಬಿಸ್ನೆಸ್ ಬರ್ತಾ ಇದ್ದಾರೆ, ಅವರಿಗೆ ಗೌರ್ಮೆಂಟ್ ಇಂದ ಏನಾದರೂ ಸವಲತ್ತು ಇದ್ರೆ ಅದನ್ನು ತಗೊಂಡು ಮುಂದುವರ್ಸೋಕೆ ಪ್ಲಾನ್ ಇದೆ.
2: ಓಕೆ ಸರ್, ಈಗಿನ ಕಾಲದ ಯುವ ಜನತೆ ಅಂದರೆ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿರುವಂಥ ಯುವತಿಯರಾಗಿರ್ಬೋದು ಅಥವಾ ಯುವಕರೇ ಆಗಿರ್ಬೋದು, ನೀವು 25 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಇರುವಂಥ ಒಬ್ಬ ಬಿಸ್ನೆಸ್ ಮನ್ ಆಗಿ ಅವರಿಗೆ ಒಂದಿಷ್ಟು ಕಿವಿ ಮಾತನ್ನು ಹೇಳೋದಾದರೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್?
3: ಕಾನ್ಸ್ಟೆಂಟಾಗಿ ಶ್ರದ್ಧೆಯಿಂದ ಒಂದು ಕೆಲಸ ಮಾಡಿದ ಕೆಲಸ ಮುಗಿಯೋ ತನಕ ಬಿಡದೆ ಖಂಡಿತವಾಗಿ ಮಾಡ್ತಾ ಹೋದರೆ, ಗುರಿ ಇಟ್ಕೊಂಡ್ರೆ ಖಂಡಿತವಾಗೂ ಕೆಳಗಿಂದ ಹಿಡಿದು ಮೇಲೆ ಯಾವ ಲೆಕ್ಕಕ್ಕೆ ಬೇಕಾದರೂ ಒಬ್ಬ ಗುರಿಯನ್ನು ದೊಡ್ಡದಾಗಿಟ್ಟುಕೊಂಡು ಒಂದೊಂದೇ ಸ್ಟೆಪ್ ಸ್ಟೆಪ್ ಹತ್ಕೊಂಡು ಹೋಗಿ ಖಂಡಿತ ಮಾಡಿದ್ರೆ ಯಾರು ಬೇಕಾದ್ರೂ ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಅದು ಮಾತ್ರ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಆಗಿದೆ.
2: ಸೊ ಒಂದೇ ಸರಿ ನಾನು ಮೇಲೆ ಹೋಗ್ತೀನಿ ಅಂದ್ರೆ ಆಗಲ್ಲ, ಹಂತ ಹಂತವಾಗಿ ಮೆಟ್ಟಿಲನ್ನ ಹತ್ಕೊಂಡು ಮೇಲೆ ಹೋಗ್ಬೇಕಂತ ಹೇಳ್ತಿದ್ದೀರಾ?
3: ಖಂಡಿತವಾಗಿ ಹಂತ ಹಂತವಾಗಿ ನೋಡಿಕೊಂಡು ಅದೇನು ಜನಗಳಿಗೆ ಹೊಸದು ಏನು ಬೇಕು, ಹೊಸದಾಗಿ ಏನಿದೆ, ಹೊಸ ಥರದ್ದು ಏನಿದೆ, ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡು ಮಾಡ್ತಾ ಇದ್ರೆ ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ.
2: ಓಕೆ, ನಿಮ್ಮ ಮಗ ಕೂಡ ಈ ಬಿಸ್ನೆಸ್ಸಿಗೆ ಎಂಟ್ರಿ ಆಗ್ತಿದ್ದಾರೆ ಅಂತ ಹೇಳಿದ್ರಿ, ಅವ್ರ ಬಗ್ಗೆ ಏನು ಹೇಳ್ತೀರಾ?
3: ಹೌದು, ಈಗ 1 ವರ್ಷದಿಂದ ಅವನು ಬರ್ತಾ ಇದ್ದಾನೆ, ಅವನು BCOM ಆಗಿದೆ. ಅವ್ರಿಗೆ ಈಗ ಸ್ವಲ್ಪ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಅವರು ಇದನ್ನು ಮಾಡ್ಕೊಂಡು ಹೋಗಿ ಸರ್ವಿಸ್ ಕಡೆ ಹೆಚ್ಚು ಗಮನ ಕೊಡಿ, ಗ್ರಾಹಕರಿಗೆ ಸರ್ವಿಸ್ ಕೊಡೋದೇ ಭಾಳ ಇಂಪಾರ್ಟೆಂಟು. ಆ ಸರ್ವಿಸ್ ಸ್ಯಾಟಿಸ್ಫೈಡ್ ಆದರೆ ಖಂಡಿತ ಗ್ರಾಹಕರು ಬಂದೇ ಬರ್ತಾರೆ ಅನ್ನೋ ನಂಬಿಕೆಯಿಂದ ಅವ್ರಿಗೆ ಹೇಳ್ಕೊಡ್ತೀವಿ.
2: ಸೊ ಒಂದು ಫ್ಯಾಮಿಲಿ ಬಿಸ್ನೆಸ್ ಕಂಟಿನ್ಯೂ ಮಾಡಲಿ ಅಂತ ನಿಮ್ಮ ಮಗನಿಂದ ನೀವು ಬಯಸ್ತಾ ಇದ್ದೀರಾ ಅಲ್ವಾ ಸರ್?
3: ಖಂಡಿತ, ಒಬ್ಬನಿಗೆ ಅದೇ ಮಾಡೋಣ ಅಂತ ನಾವು ಮಾಡಿದ್ದೀವಲ್ವಾ, ಅದನ್ನು ಮಾಡಲಿ ಅನ್ನೋ ಒಂದು ಬಯಕೆ ಇದೆ ಅಷ್ಟೇ.
2: ಓಕೆ, ಕುಮಾರಸ್ವಾಮಿ ಅವರೇ, ಈಗ ನೀವೇ ನೋಡಿರ್ಬೋದು ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಕಡೆ ಈ ರೀತಿಯ ಶಾಪ್ಗಳಿದೆ. ರೈತರಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು, ಅಗ್ರಿಕಲ್ಚರ್ ಟೂಲ್ಸ್, ಎಕ್ವಿಪ್ಮೆಂಟ್ಸ್, ಮೋಟಾರ್, ಬೋರ್ವೆಲ್ ಎಲ್ಲವೂ ಇದೆ. ಆದರೂ ಜನ ಯಾಕೆ ಗಾರ್ಡನ್ ಏರಿಯಾದ ಎಲ್ಲೆಲ್ಲರ ರೋಡಲ್ಲಿರುವಂತಹ ಲಕ್ಷ್ಮೀ ರಂಗನಾಥ ಎಂಟರ್ಪ್ರೈಸಸ್ಗೆ ಬರಬೇಕು? ನಿಮ್ಮಲ್ಲಿರುವಂಥ ಸ್ಪೆಷಾಲಿಟಿ ಏನು ಸರ್?
3: ಅತ್ಯಂತ ಗುಣಮಟ್ಟವಾದ ಕ್ವಾಲಿಟಿ ಇರುವಂತಹ ಪಂಪ್ಸೆಟ್ಗಳನ್ನೇ ನಾವು ಮಾಡ್ತೇವೆ. ಯಾವುದೇ ಕಳಪೆ ಮಟ್ಟದ ಪ್ರಾಡಕ್ಟ್ಗಳನ್ನು ನಾವು ಮಾಡೋದಿಲ್ಲ. ಹಂಗಾಗಿ ಗ್ರಾಹಕರು ನಮ್ಮನ್ನು ಹುಡುಕೊಂಡು ಖಂಡಿತ ಬರ್ತಾರೆ.
2: ಖಂಡಿತ ಸರ್. ಆ್ಯಂಡ್ ಒಂದು ಕೊನೆಯ ಪ್ರಶ್ನೆ, ಮತ್ತೊಂದು ಏನಪ್ಪ ಅಂದರೆ, ಇಂಟರ್ವ್ಯೂ ಹೇಗೆ ಅನ್ನಿಸ್ತು?
3: ತುಂಬ ಚೆನ್ನಾಗಿ ಅನ್ನಿಸ್ತು, ಖುಷಿ ಆಯಿತು.
2: ಓಕೆ ಸರ್, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಒಂದು 25 ವರ್ಷದ ಬಿಸ್ನೆಸ್ ಅನುಭವವನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
3: ಸಂತೋಷ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.
2: ಆಲ್ ರೈಟ್, ಕೇಳಿಸ್ಕೊಂಡಿಲ್ಲ ಸ್ನೇಹಿತರೆ, ಲಕ್ಷ್ಮೀ ರಂಗನಾಥ ಎಂಟರ್ಪ್ರೈಸಸ್ನ ಮಾಲೀಕರಾಗಿರುವಂಥ ಕುಮಾರಸ್ವಾಮಿಯವರು ಅವರ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡ್ರು. ಹಾಗೆ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇತ್ತು ಅಲ್ವಾ? ಖಂಡಿತವಾಗ್ಲೂ 25 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿಕೊಂಡ್ರು. ಹಾಗಿದ್ರೆ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋ ಸಮಯ ಕೂಡ ಬಂದಿದೆ. ಪ್ರೋಗ್ರಾಮ್ ಹೇಗೆ ಅನ್ನಿಸ್ತು? ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ, ನಿಮಗೂ ಕೂಡ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಅಥವಾ ಮೋಟಾರ್ ಹಾಗೆ ಬೋರ್ವೆಲ್ ಬೇಕು ಅಂದ್ರೆ ನಮ್ಮ ಶಿವಮೊಗ್ಗದ ಗಾರ್ಡನ್ ಏರಿಯಾ ಅಥವಾ ಎಲ್ಲೆಲ್ಲ ರೋಡಲ್ಲಿರುವಂತಹ ಲಕ್ಷ್ಮೀ ರಂಗನಾಥ ಎಂಟರ್ಪ್ರೈಸಸ್ಗೆ ಒಮ್ಮೆ ಭೇಟಿ ನೀಡಿ ಅಂತ ತಿಳಿಸ್ತಾ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಪಿಲಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
5: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
6: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
7: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
8: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7:00 ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
9: ಸರ್, ಮಾರ್ಕೆಟ್ ಅಲ್ಲಿ ಸಿಗುವ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
10: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
11: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
12: ನಂದಿನಿ ಪರಿಶುದ್ಧತೆಯ ಪ್ರತೀಕ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
2: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
2: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864768. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ, ಆರಾಮಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಆಗಿದೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927996 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವ ಇವರು ಮೂಲತಃ ರೈತ ಕುಟುಂಬದವರು.

0: ರೈತರ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಸೊ ವಿದ್ಯಾಭ್ಯಾಸವನ್ನು ಕೂಡ ಮುಂದುವರಿಸ್ತಾರೆ, ವಿದ್ಯಾಭ್ಯಾಸದಲ್ಲಿ ಉನ್ನತ ಸ್ಥಾನಕ್ಕೆ ಏರಿ ಜೊತೆಗೆ ಇವರ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಒಂದು ವೃತ್ತಿಯನ್ನು ಕೂಡ ಆಯ್ಕೆ ಮಾಡ್ಕೊಳ್ತಾರೆ. ಸರ್ಕಾರಿ ವೃತ್ತಿಯನ್ನು ಮಾಡ್ಕೊಳ್ತಾ ಇವರಿಗೆ ಒಂದು ಕಡೆಯಲ್ಲಿ ಕೃಷಿ ಮಾಡಬೇಕು ಅಂತ ಹೇಳಿ ಮನಸ್ಸಾಗತ್ತೆ. ಕೃಷಿ ಮಾಡೋದಕ್ಕೆ ಇವರಿರುವಂತಹ ಊರಿನಲ್ಲಿ ಕೃಷಿ ಭೂಮಿಗಳು ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇರ್ತಾರೆ, ಅಂದರೆ ಭತ್ತ ಈ ಥರದ ಬೆಳೆಗಳನ್ನು ಬೆಳೀತಾ ಇರ್ತಾರೆ. ಇವರಿಗೆ ಕೃಷಿನಲ್ಲಿ ಬೇರೆ ರೀತಿಯಲ್ಲಿ ಸಾಧನೆ ಮಾಡಬೇಕು ಅನ್ನೋಂತಹ ಛಲ ಬಂದಿದ್ದರಿಂದ ಮೈಸೂರಿನಲ್ಲಿ ಕೃಷಿ ಭೂಮಿಯನ್ನು ಖರೀದಿ ಮಾಡ್ತಾರೆ. ಖರೀದಿ ಮಾಡಿರುವಂತಹ ಕೃಷಿ ಭೂಮಿನಲ್ಲಿ ಒಳ್ಳೊಳ್ಳೆ ಹಣ್ಣಿನ ಬೆಳೆಗಳನ್ನು ಮಾಡ್ಕೊಳ್ತಾ ಜೊತೆಗೆ ವಿಶೇಷವಾದಂತಹ ಒಂದು ಸೀಡ್ಲೆಸ್ ಲೆಮನ್ನ ಕೂಡ ಬೆಳೀತಾರೆ. ಇವರು ಬೆಳೆದಿರುವಂತಹ ಲೆಮನ್ ತುಂಬಾ ವಿಶೇಷವಾಗಿರುವಂಥದ್ದು. ಹಾಗಾದರೆ ಇವರು ಮಾಡ್ತಾ ಇರುವಂತಹ ಈ ಒಂದು ಕೃಷಿನಲ್ಲಿ ಏನೇನೆಲ್ಲ ಇದೆ, ತರಕಾರಿ ಹಣ್ಣು ಬೆಳೆಗಳನ್ನು ಮಾಡ್ತಾ ಕೃಷಿಯಲ್ಲಿ ಏನೇನೆಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ದಾರೆ ಮತ್ತು ಇವರ ಕೃಷಿ ಭೂಮಿಯನ್ನು ಯಾವ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವರ ಜೊತೆಯಲ್ಲಿ ಮಾತಾಡೋಣ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವಂತಹ ಇವರು ಕೃಷ್ಣ ಅವರು, ಮೈಸೂರು ಜಿಲ್ಲೆಯವರು. ಸೊ ಬನ್ನಿ ಹಾಗಿದ್ರೆ ಇವ್ರ ಜೊತೆಯಲ್ಲಿ ಮಾತಾಡೋಣ, ಹಾಗೆ ಇವರು ಮಾಡ್ತಾ ಇರುವಂತಹ ಕೃಷಿಯ ಬಗ್ಗೆ ಕೇಳೋಣ, ಜೊತೆಗೆ ಇವರ ಕೃಷಿನಲ್ಲಿ ಇರುವಂತಹ ವಿಶೇಷತೆ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗಿದ್ದಾರೆ ಕೃಷ್ಣ ಅವರು. ಕೃಷ್ಣ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ನಿಮ್ಮ ಕೃಷಿ ಹೇಗೆ ಸ್ಟಾರ್ಟ್ ಆಯಿತು, ನಿಮ್ಮ ಕೃಷಿ ಭೂಮಿನಲ್ಲಿ ಏನೆಲ್ಲ ಬೆಳೆಗಳಿದ್ದಾವೆ ಮತ್ತು ನಿಮ್ಮ ಕೃಷಿಯ ವಿಶೇಷತೆ ಏನಿದೆ ಅದರ ಬಗ್ಗೆ ಹೇಳ್ಬೋದು ಸರ್?
1: ನಮಸ್ಕಾರ, ನನ್ನ ಹೆಸರು ಕೃಷ್ಣ ಅಂತ. ನಾನು ಮೈಸೂರು ಜಿಲ್ಲೆ ಹೆಚ್ ಡಿ ಕೋಟೆ ತಾಲೂಕು ಗ್ರಾಮದಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೀನಿ. ಇದು ನನ್ನ ವ್ಯವಸಾಯ ಕ್ಷೇತ್ರ, ಇದು ಒಂದು 40 ಎಕರೆ ಕ್ಷೇತ್ರ ಇದೆ. ನಾನು ಕಳೆದು 20 ವರ್ಷದಿಂದ ಸ್ವಂತವಾಗಿ ಈ ಕ್ಷೇತ್ರದಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀನಿ. ನಮ್ಮ ಮೂಲ ಸ್ಥಾನ ಆಂಧ್ರ ಇದ್ದರು, ಆದರೆ ಸ್ವಂತವಾಗಿ ಏನೋ ವ್ಯವಸಾಯದಲ್ಲಿ ಮಾಡಬೇಕಂತ ಇಚ್ಛದಲ್ಲಿ ಎಲ್ಲಿ ಜಮೀನು ತಗೋಬೇಕನ್ನೋ ಉದ್ದೇಶದಲ್ಲಿ ಹುಡುಕ್ತಾರುವಾಗ ನಮ್ಮದು ಎಲ್ಲ ಭತ್ತ ಜಮೀನುಗಳು ಆಂಧ್ರದಲ್ಲಿ ಇರೋದರಿಂದ ಅದರಲ್ಲಿ ಅಷ್ಟು ಜಾಸ್ತಿ ಸ್ಕೋಪ್ ಇಲ್ಲದಿರೋದ್ರಿಂದ ಆ ಜಮೀನು ಕೊಟ್ಬಿಟ್ಟು ಇಲ್ಲಿ ಮೈಸೂರಿನ ಪ್ರಾಂತನ ನಾನು ಇಷ್ಟಪಟ್ಟು ಇಲ್ಲಿಗೆ ಬಂದು 20 ವರ್ಷ ಕೆಳಗಡೆ ಒಂದು 40 ಎಕರೆ ಕ್ಷೇತ್ರನೂ ನಾನು ತಗೊಂಡು ಆವತ್ತರಿಂದ ಇದನ್ನು ಅಭಿವೃದ್ಧಿ ಮಾಡಿಸ್ತಾ ಹಲವಾರು ಫಸಲುಗಳು ಹಾಕಿದ್ದೀನಿ. ತರಕಾರಿಯಿಂದ ಬಾಳೆ ಪರಂಗಿ ಎಲ್ಲ ಹಾಕಿ ಇವತ್ತು ಒಂದು ವಿಶೇಷ ತಳಿ ಪ್ರಪಂಚದಲ್ಲಿ ಮೊಟ್ಟ ಮೊದಟ ಸಾರಿ ನಾನು ಆಸ್ಟ್ರೇಲಿಯಾ ಯೂನಿವರ್ಸಿಟಿಯಿಂದ ತಂದು ಇಲ್ಲಿ ಇಂಟ್ರಡ್ಯೂಸ್ ಮಾಡಿ ಕೆಲವು 10 ವರ್ಷದಿಂದ ಇದರ ಮೇಲೆ ಪ್ರಯೋಗ ಮಾಡ್ತಾ ಇವತ್ತಿಗೂ ಒಂದು ಒಳ್ಳೆ ಯಶಸ್ವಿಯಾಗಿ ಕೆಲಸ ಫಸಲು ತೆಗಿತಾರೋ ಪದಾರ್ಥ ಅಂದರೆ ಈ ಪರ್ಷಿಯನ್ ಸೀಡ್ಲೆಸ್ ಲಿಂಬನ್. ಇದು ಬೀಜರಹಿತ 365 ದಿವಸ ಇಳುವರಿ ಬರೋ ಏಕೈಕ ತಳಿ ಪ್ರಪಂಚದಲ್ಲಿ. 365 ದಿವಸ ಇಳುವರಿ ಕೊಡೋ ತಳಿ ಯಾವುದೂ ಇಲ್ಲ. ಇದು 1 ವರ್ಷದಲ್ಲಿ ಇಳುವರಿ ಸ್ಟಾರ್ಟಾಗಿ 365 ದಿವಸನೂ ಇಳುವರಿ ಕೊಟ್ಟು ತುಂಬ ಕಡಿಮೆ ಖರ್ಚಲ್ಲಿ ನಿಮಗೆ ಎಕರೆಗೂ ಕನಿಷ್ಠ ಪಕ್ಷ 5 ಲಕ್ಷದಿಂದ 6 ಲಕ್ಷ ರೂಪಾಯಿ ಆದಾಯ ಕೊಡೋ ಏಕೈಕ ತಳಿ ಆಗಿರುತ್ತದೆ.
0: ಓಕೆ, ಸೂಪರ್ ಸರ್. ಹಾಗಾದರೆ ಈಗ ಪರ್ಷಿಯನ್ ಸೀಡ್ಲೆಸ್ ತಳಿ ಏನಿದೆ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚಿನದಾಗಿ ಹೇಳ್ಬೋದು ಸರ್? ಅಂದರೆ ಇಟ್ ಮೀನ್ಸ್ ಇಳುವರಿ ಆಗಿರ್ಬೋದು ಹೇಗೆ ಬರುತ್ತೆ ಮತ್ತು ಇದರ ಆದಾಯ ಹೇಗೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಗಳನ್ನ ತಿಳಿಸ್ಬೋದಾ?
1: ಈ ಪರ್ಷಿಯನ್ ಸೀಡ್ಲೆಸ್ ಲೆಮನ್ ವೆರೈಟಿ ಇಳುವರಿ ಆದಾಯ ವಿಷಯಕ್ಕೆ ಬಂದರೆ ನೀವು ನೋಡ್ತಾ ಇದ್ದಂಗೆ ಇದು 3ನೇ ವರ್ಷ ಗಿಡ, ಕನಿಷ್ಠ ಪಕ್ಷ 150 ಕೆಜಿ ಒಂದು ಗಿಡಕ್ಕೆ ಒಂದು ವರ್ಷಕ್ಕೆ ಬರ್ತಾರೋ ಪರಿಸ್ಥಿತಿ. ಈ 150 ಕೆಜಿ ಅನ್ನೋದು 1ನೇ ವರ್ಷದಿಂದನೇ ಇಳುವರಿ ಶುರುವಾಗಿ ನಿಮಗೆ ಇದು 3ನೇ ವರ್ಷಕ್ಕೆ 150 ಕೆಜಿವರೆಗೂ ಬರ್ತಾರೋ ಪರಿಸ್ಥಿತಿ. ಈ 150 ಕೆಜಿದಲ್ಲಿ ನೀವು ಕನಿಷ್ಠ ಪಕ್ಷ ರೇಟ್ ಹಾಕ್ಕೊಂಡ್ರು 20 ರೂಪಾಯಿ ಕಟ್ಟರು ಒಂದು ಗಿಡಕ್ಕೆ ನಿಮಗೆ 3,000 ರೂಪಾಯಿ ಆದಾಯ ಬರೋ ಅವಕಾಶ ಇದೆ. ನಮ್ಮದು 14x8 ಗಿಡ ಹಾಕೋದ್ರಿಂದ 1 ಎಕರೆಗೆ 350 ಗಿಡ ಇದಿದೆ. 350 ಗಿಡಕ್ಕೆ 1,000 ರೂಪಾಯಿ ಕಡಿದೆ ಹೋದ್ರೂ 2,000 ರೂಪಾಯಿ ಕಟ್ಟರು 6 ಲಕ್ಷದಿಂದ 8 ಲಕ್ಷ ರೂಪಾಯಿ ಕನಿಷ್ಠ ಆದಾಯ ಬರೋ ಅವಕಾಶ ಖಂಡಿತ ಉಂಟು. ಈ ಇಳುವರಿ ಇಡೀ ವರ್ಷ ಬರೋದ್ರಿಂದ ಇದು ರೈತರಿಗೆ ಒಂದು ವಾರಕ್ಕೆ ಒಂದು ಸಂಬಳ ಥರ, ಒಂದು ತಿಂಗಳಿಗೊಂದು ಸಂಬಳ ಥರ ಕೊಡೋ ಪರಿಸ್ಥಿತಿ. ಇದು ಬೇಸಿಗೆದಲ್ಲಿನೂ ಇಳುವರಿ ಬರೋದು, ಮಳೆಗಾಲದಲ್ಲಿನೂ ಇಳುವರಿ ಬರೋದರಿಂದ ಇಷ್ಟು ಗುಣಮಟ್ಟದ ಇಷ್ಟು ಜಾಸ್ತಿ ಇಳುವರಿ ಬರುವಾಗ ಮಾರ್ಕೆಟಲ್ಲಿ ವ್ಯತ್ಯಾಸ ಬರುತ್ತೆ ಅನ್ನೋ ವಿಶೇಷ ಉದ್ದೇಶಕ್ಕೆ ಇದು ಮಳೆಗಾಲ ಸೀಸನಲ್ಲಿ ಯಾವತ್ತೂ ರೇಟು ಕಮ್ಮಿ ಇರಬಹುದು ಅನ್ನೋ ಪರಿಸ್ಥಿತಿಯಲ್ಲಿ ಈ ಕಾಯಿರಿಂದ ಇದನ್ನೇ ಪ್ರಾಸೆಸಿಂಗ್ ಮಾಡಿ ವ್ಯಾಲ್ಯೂಡೇಷನ್ ಮಾಡೋ ವ್ಯವಸ್ಥೆನೂ ನಮ್ಮ ಕಂಪ್ನಿ ಮುಖಾಂತರ ಆಗ್ರಿ

0: ಗ್ಲೋಬಲ್ ಫಾರ್ಮಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಶುರು ಮಾಡಿ ಈ ಜಾಸ್ತಿ ಇಳುವರಿ ಬರೋ ಟೈಮಲ್ಲಿ ರೇಟು ತುಂಬ ಕೆಳಗಡೆ ಬೆಳೆದೋ ಹಂಗೆ ಈ ಕಾಯಿಲೆಯನ್ನು ನಾವು ಪ್ರೊಸೆಸಿಂಗ್ ಮಾಡೋ ವಿಧಾನವನ್ನು ನಾವು ಕಂಡುಹಿಡಿದಿದ್ದೀವಿ.
1: ಓಕೆ, ಸೂಪರ್ ಸರ್. ಹಾಗಾದ್ರೆ ನಿಮ್ಮ ಜೊತೆಗೆ ಮಾತ್ರ ಮುಂದುವರಿಸ್ತೀನಿ, ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ ತೊಗೊಂಡು ವಾಪಸ್ ಮಾಡೋಣ. ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆನಲ್ಲಿ ಕೃಷ್ಣ ಅವರು ಮಾತಾಡ್ತಾ ಇದ್ರು ಮೈಸೂರಿನಿಂದ. ಅವರು ಕೂಡ ಮಾತಾಡ್ತಾ ಹೇಳ್ತಾ ಇದ್ರು ಈ ಒಂದು ಏನು ನಿಂಬೆ ಏನಿದೆ, ಸೀಡ್ಲೆಸ್ ನಿಂಬೆ, ಇದರ ವಿಶೇಷತೆ ಏನಿದೆ ಮತ್ತು ಅದನ್ನು ಯಾವ ರೀತಿಯಲ್ಲಿ ಬೆಳಿಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರು. ಸೊ ಹಾಗಾದ್ರೆ ಸರ್ ಜೊತೆಗೆ ಮಾತನ್ನು ಮುಂದುವರ್ಸೋಣ, ಹಾಗೆ ಇವರ ತೋಟದಲ್ಲಿ ಇರುವಂತಹ ಇನ್ನೂ ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಪುನಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಕೃಷಿಯಲ್ಲಿ ವಿಶೇಷವಾಗಿ ಒಂದು ಸೀಡ್ಲೆಸ್ ಲೆಮನ್ನ ಬೆಳೆಸಿ ಹಾಗೆ ಅದರಿಂದ ಒಂದು ಒಳ್ಳೆಯ ಆದಾಯವನ್ನು ಕೂಡ ಗಳಿಸ್ತಾ ಇರುವಂತಹ ಇವರು ಸೊ ಮೈಸೂರಿನವರು, ಕೃಷ್ಣ ಅಂತ ಹೇಳಿ ಇವರ ಹೆಸರು. ಮೂಲತಃ ರೈತ ಕುಟುಂಬದಿಂದ ಬೆಳೆದರೂ ಕೂಡ ಅವರು ವಿದ್ಯಾಭ್ಯಾಸವನ್ನು ಮುಗಿಸಿ ಒಂದು ಸರ್ಕಾರಿ ಹುದ್ದೆಯಲ್ಲಿದ್ದು ಮತ್ತೆ ಕೃಷಿಯ ಕಡೆಗೆ ಹೆಚ್ಚಿನ ಆಸಕ್ತಿನ ಇಟ್ಕೊಂಡು ಕೃಷಿಯಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಕೃಷಿಯಲ್ಲಿ ವಿಶೇಷವಾಗಿ ಒಂದು ಯಶಸ್ಸನ್ನು ಸಾಧಿಸಿದ್ದಾರೆ. ಜೊತೆಗೆ ಇವರು ಬೇರೆ ಬೇರೆ ದೇಶದ ತೇನು ತಳಿಗಳನ್ನು ಕೂಡ ಅಭಿವೃದ್ಧಿಪಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಅಂಡ್ ಇವರ ತೋಟದಲ್ಲಿ. ಸೊ ಜೊತೆಗೆ ಇವರು ಮಾಡಿರುವಂತಹ ಪರ್ಷಿಯನ್ ಸೀಡ್ಲೆಸ್ ತಳಿಯ ಏನು ನಿಂಬೆ ಇದೆ. ಸೊ ಇದು ಒಂದು ರೀತಿಯ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು ಆ್ಯಂಡ್ ಇದು ತುಂಬಾ ಮಾರ್ಕೆಟಿಂಗಲ್ಲಿ ಕೂಡ ಹೆಸರು ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಇವರು ಮಾಡ್ತಿರುವಂತಹ ಈ ಒಂದು ಕೃಷಿನಲ್ಲಿ ಈ ಒಂದು ಲೆಮನ್ ಯಾವ ರೀತಿಯಲ್ಲಿ ವರ್ಕ್ ಆಗ್ತಾ ಇದೆ, ಮತ್ತು ಇದನ್ನು ಬೆಳೆಸುವಂತಹ ರೀತಿ ಯಾವುದು, ಮತ್ತು ಇದನ್ನು ಯಾವ್ಯಾವ ರೀತಿಯಲ್ಲಿ ನಾವು ಮಾರ್ಕೆಟಿಂಗ್ ಮಾಡೋದಕ್ಕೆ ಸಾಧ್ಯ ಇದೆ, ಜೊತೆಗೆ ಈ ಒಂದು ಬೆಳೆಯನ್ನು ಬೆಳಿಬೇಕು ಅಂತಂದಾಗ ನಮಗೆ ಅದಕ್ಕೆ ಬೇಕಾದಂತಹ ಪೂರಕವಾದ ಕೆಲಸಗಳೇನು, ಅದ್ರ ಬಗ್ಗೆನೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಕೃಷ್ಣ ಅವ್ರನ್ನ ಸ್ವಾಗತಿಸೋಣ ಸರ್. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಈಗ ನೀವು ಮಾಡಿರುವಂತಹ ಈ ಒಂದು ಪರ್ಷಿಯನ್ ಸೀಡ್ಲೆಸ್ ಲೆಮನ್ ಏನಿದೆ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡಿ, ಜೊತೆಗೆ ಈ ಒಂದು ತಳಿಗೆ ಮಾರ್ಕೆಟ್ ಹೇಗಿದೆ ಇದ್ರ ಬಗ್ಗೆನೂ ಕೂಡ ಹೇಳ್ಬೋದು ಸರ್, ಮಾರ್ಕೆಟ್ ಆ್ಯಂಡ್ ಸ್ಟೋರೇಜ್ ಬಗ್ಗೆ.
4: ಇದು 1.5 ವರ್ಷ ಗಿಡ, ಇದು ಆಗಲೇ 6 ತಿಂಗಳಿಂದ ಇನ್ನೂ ಇಳುವರಿ ನಾವು ಬರ್ತಾ ಇದೆ. ಹೆಚ್ಚು ಕಡಿಮೆ 1 ಟನ್ನು ಆರ್ಡ್ರು ಇದೆ ಮಾರ್ಕೆಟ್ಗೆ, ಅದನ್ನೇ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ 4 ಜನ ಹೆಂಗಸರು ಒಬ್ಬ ಗಂಡಲ್ರಿಂದ 1 ಟನ್ನು 4 ಗಂಟೆದಲ್ಲಿ ಹಾರ್ವೆಸ್ಟ್ ಮಾಡೋ ಪರಿಸ್ಥಿತಿ ಇದೆ. ಇದು ಕನಿಷ್ಠ ಪಕ್ಷ ಒಂದು 25 ರೂಪಾಯಿ 30 ರೂಪಾಯಿ ಹಾಕ್ಕೊಂಡ್ರು 30,000 ರೂಪಾಯಿ ದಿನಕ್ಕೆ ಪರಿಸ್ಥಿತಿ ಇಳುವರಿ ಬರೋ ಪರಿಸ್ಥಿತಿ ಇದೆ. ಇದು ಈ ಹಣ್ಣು, ಇದು ಪರ್ಷಿಯನ್ ಸೀಡ್ಲೆಸ್ ಲೆಮನ್ ಅಂತಾರೆ. ನಮ್ಮ ದೇಶದಲ್ಲಿ ಇರೋ ನಿಂಬೆನೇ ಆ್ಯಸಿಡ್ ಲೈಮ್ ಅಂತಾರೆ, ಇದು ಲೆಮನ್ ಅಂತಾರೆ. ನೀವು ನಿಂಬೆನ ಎಷ್ಟು ಮಟ್ಟಕ್ಕೆ ಹಿಂಡಿದ್ರೂ ಪೂರ್ತಿ ಜ್ಯೂಸೇ ಬರೋದು ಬಿಟ್ಟರೆ ಯಾವ ಮಟ್ಟಕ್ಕೂ ಚೂರು ಕೈದನ ಬೀಜ ಅನ್ನೋ ನೆಗೆಟಿವ್ ಆಸ್ಪೆಕ್ಟ್ಸು ಇದರಲ್ಲಿ ಇಲ್ಲ. ನಮ್ಮ ಆ್ಯಸಿಡ್ ಲೈಮಲ್ದಲ್ಲಿ ಇರೋ ಎಸಿಡಿಟಿ ಅಂದರೆ ದಿನ ಕುಡಿಯೋದ್ರಿಂದ ಬರೋ ಎಸಿಡಿಟಿ ಆಗಲಿ, ಈ ಕೈದಿನರಿಂದ ಬರೋ ಟೇಸ್ಟ್ ಪ್ರಾಬ್ಲಮ್ ಆಗಲಿ ಈ ನಿಂಬೆರಿಂದ ಇಲ್ಲ. ಈ ನಿಂಬೆಗೂ ಬರೋ ಒಂದು ವಿಶಿಷ್ಟತೆ ಏನಂದರೆ ಈ ನಿಂಬೆ ಶೆಲ್ಫ್ ಲೈಫ್. ಈ ಶೆಲ್ಫ್ ಲೈಫು ಗಿಡ ಮೇಲೆ ಒಂದು ಹಸಿರು ಕಾಯಿರಿಂದ ಒಂದು ಹಣ್ಣಾಗೋವರೆಗೂ 30 ದಿನ ನಿಮಗೆ ಟೈಮು ರೈತರಿಗೆ ಮಾರ್ಕೆಟ್ ಸೌಲಭ್ಯಗಳು ನೋಡ್ಕೊಳ್ಳೋಕ್ಕೆ ಟೈಮ್ ಕೊಡ್ತದೆ. ಇದು ಹಾರ್ವೆಸ್ಟ್ ಆದಮೇಲೆ ರೈತರಿಗಾಗಲಿ ಮಾರ್ಕೆಟಿಂಗ್ ಮಾಡೋರಿಗಾಗಲಿ ರೂಮ್ ಟೆಂಪರೇಚರ್ ಅಂದರೆ ಮಾಮೂಲಿ ಟೆಂಪರೇಚರಲ್ಲಿ ಮಾಮೂಲಿ ಮಾರ್ಕೆಟ್ ಯಾರ್ಡಲ್ಲಿ ಮಡಗೋ ಟೆಂಪರೇಚರಲ್ಲಿ 15 ದಿವಸ ಏನೂ ವೆಯ್ಟ್ ಲಾಸ್ ಇಲ್ಲದೆ, ಏನೂ ಡ್ಯಾಮೇಜ್ ಇಲ್ಲದೆ ಮಾರ್ಕೆಟ್ಗೆ ಸೌಲಭ್ಯ ಕೊಡ್ತದೆ. ಅದೇ ಕೋಲ್ಡ್ ಸ್ಟೋರೇಜ್ ಬಂದರೆ ಇದು ಒಂದು 6 ತಿಂಗಳನ್ನೇ ನೀವು ಆರಾಮಾಗಿ ನೀವು ಮಡ್ಕೊಳ್ಳೋ ಪರಿಸ್ಥಿತಿ.
3: ಓಕೆ ಸರ್, ಹಾಗೆ ಈಗ ಏನು ಬೇಸಿಗೆ ಸಮಯ ಅಂತಂದಾಗ ಸ್ವಲ್ಪ ಮಾರ್ಕೆಟಿಂಗ್ ಎಲ್ಲ ಜಾಸ್ತಿ ಇರುತ್ತೆ, ಮತ್ತು ಬೇರೆ ಟೈಮಲ್ಲಿ ನಿಮಗೆ ಇದರಿಂದ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಬೇರೆ ಮಳೆಗಾಲ ಆಗಿರ್ಬೋದು ಚಳಿಗಾಲ ಆಗಿರ್ಬೋದು ಈ ಟೈಮಲ್ಲೆಲ್ಲ ಸೇಲಿಂಗ್ಸ್ ಕಡಿಮೆ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಈ ಟೈಮಲ್ಲಿ ನೀವು ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಅದ್ರ ಬಗ್ಗೆ ಹೇಳ್ಬೋದಾ?
4: ಇದು ಬೇಸಿಗೆಯಲ್ಲಿ ತುಂಬ ಬೇಡಿಕೆ ಇದೆ. ಮಳೆಗಾಲದಲ್ಲಿನೂ ನಾವು ಮಾಡೋ ಮಾರ್ಕೆಟಿಂಗ್ ಸಿಸ್ಟಮ್ರಿಂದ ನಮಗೆ ಕಂಟಿನ್ಯೂಸ್ ಆರ್ಡರ್ಸ್ ಸಿಗ್ತಾ ಇದೆ. ನಾವೇ ರೈತರವಾಗಿ ನಾವೇ ಸ್ವಂತ ಮಾರ್ಕೆಟಿಂಗ್ ಚಾನೆಲ್ಸು ಅಭಿವೃದ್ಧಿ ಪಡ್ಕೊಂಡಿದ್ದೀವಿ. ಈಗ ನಾನಿರೋ ಮಾರ್ಕೆಟ್ ಹತ್ರದಲ್ಲಿರೋದು ಮೈಸೂರು. ಈ ಮೈಸೂರಲ್ಲಿ ಡೈಲಿ ನಾವು ಒಂದು 200-300 kgs 1 ton 2 ton ಕಾಯಿವರೆಗೂ ನಾವು ಡೈಲಿ ಮಾರ್ಕೆಟ್ ನಾವು ಡೈರೆಕ್ಟಾಗಿ ಮಾರ್ತಾಯಿದ್ದೀವಿ. ಗಿಡ ಬರೀ 5-6 feet ಹೈಟೇ ಇರೋದರಿಂದ ಬರೀ ಯಂಗ್ಸರ್ ಕೈಯಲ್ಲೇ ನಾವು ಹಾರ್ವೆಸ್ಟಿಂಗ್ ಮಾಡಿಕೊಂಡು ಇದನ್ನು ಮಾರ್ಕೆಟ್ ತಲುಪೋಕ್ಕೆ ಅವಕಾಶ ಉಂಟು. ಈ ತಲೆಯೋಕ್ಕೆ ರೈತರಿಗೆ ಏನು ಉಪಯೋಗ ಅನ್ನೋದು ಮೇನ್ ಪಾಯಿಂಟ್ ನೋಡಿದರೆ, ಇದು ಫಸ್ಟು 1 ವರ್ಷದಲ್ಲಿ ಇಳುವರಿ ಬರೋ ಒಂದು ವಿಶಿಷ್ಟ ತಲೆ ಇರೋದರಿಂದ ನಾವು ರೈತರ ಪರವಾಗಿ ಇನ್ಕಮ್ ಬರೋಕ್ಕೆ ನಾವು ಎಷ್ಟೋ ವರ್ಷ ಕಾಯಬೇಕಾಗಿಲ್ಲ. ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಇದು 365 ದಿವಸ ನಮಗೆ ಇನ್ಕಮ್ ಬರುತ್ತೆ. ನಿಂಬೆ ಮಾರ್ಕೆಟಲ್ಲಿ ರಿಕ್ವೈರ್ಮೆಂಟ್ 365 ದಿವಸ ಹೆಂಗಿರುತ್ತೋ ಹಂಗೆ ನಿಮ್ಮ ಕಾಯಿನೂ 365 ದಿವಸ ಬರೋದರಿಂದ ನಮ್ಗೆ ಮಾರ್ಕೆಟಲ್ಲಿ ಸ್ವಲ್ಪ ಪ್ರಯಾರಿಟಿ ಸಿಕ್ಕೋದ್ರಿಂದ ನಾವು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡೋ ಅವಕಾಶವೂ ಇದೆ. ಮಮ್ಮಲ್ಲಿ ಲೋಕಲ್ ನಿಂಬೆಕ್ಕಿಂತ ಒಳ್ಳೆ ಸೈಜು, ಒಳ್ಳೆ ಕ್ವಾಲಿಟಿ, ಒಳ್ಳೆ ಲುಕ್ಕು ಇರೋದರಿಂದ ಇದಕ್ಕೆ ವಿಶಿಷ್ಟ ಬೇಡಿಕೆ ಇದೆ. ಇದಕ್ಕೆ 25% ಜಾಸ್ತಿ ರಸ ಇರೋದರಿಂದ ಕಸ್ಟಮರ್ಸ್ನೇ ಇದನ್ನು ತುಂಬ ಪ್ರಿಫರ್ ಮಾಡ್ತಾರೆ. ಇದು ಬೀಜರಹಿತ ನಿಂಬೆ. ಇದು ಬೀಜರಹಿತ ನಿಂಬೆ ಇರೋದರಿಂದ ಕಸ್ಟಮರ್ಸ್ಗೆ ಅದೊಂದು ಎಡಿಷನಲ್ ಪಾಯಿಂಟ್ ಇರೋದ್ರಿಂದ. ಆಮೇಲೆ ಇದಕ್ಕೂ ಬಿಟ್ರ್ನೆಸ್ ಅಂದರೆ ಕೈತನ ಇಲ್ಲ. ಇದನ್ನು ನಿಂಬೆನ ಎಷ್ಟು ಮಟ್ಟಕ್ಕೆ ಹಿಂಡಿದ್ರೂ ಆ ಕೈದನ ನಿಮ್ಮ ಊಟದಲ್ಲಿ ಬೀಳಲ್ಲರಿಂದ ಇದು ಕಸ್ಟಮರ್ಸ್ ತುಂಬ ಪ್ರಿಫರ್ ಮಾಡ್ತಾರೆ.
3: ಓಕೆ ಸರ್, ಓಕೆ. ಹಾಗಾದರೆ ನಿಮ್ಮ ಜೊತೆಗೆ ಮಾತ್ರ ಮುಂದುವರಿಸಿನಿ ಸರ್. ಅದಕ್ಕೂ ಮುಂಚೆ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೀಡ್ಲೆಸ್ ಲೆಮನ್ ಏನಿದೆ ಇದು ಒಂದು ರೀತಿಯ ವಿಶೇಷವಾದಂತಹ ಲೆಮನ್ ಆಗಿದೆ. ಪರ್ಷಿಯನ್ ಸೀಡ್ಲೆಸ್ ಲೆಮನ್ ಅಂತ ಹೇಳಿ ಇವರು ಒಂದು ನಿಂಬೆಹಣ್ಣಿನ ತಳಿಯನ್ನು ಮಾಡಿರುವಂಥದ್ದು. ತುಂಬಾ ವಿಶೇಷ, ಮತ್ತು ಜೊತೆಗೆ ಮಾರ್ಕೆಟ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನು ಮಾತಾಡೋಣ ಅವ್ರ ಜೊತೆಗೆ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಹಾಡನ್ನು ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಒಂದು ಪರ್ಷಿಯನ್ ಸೀಡ್ಲೆಸ್ ಲೆಮನ್ನ ಯಾವ ರೀತಿಯಲ್ಲಿ ಬೆಳೀತಾ ಇದ್ದಾರೆ ಮತ್ತು ಅದರ ಮಾರ್ಕೆಟಿಂಗ್ ಎಲ್ಲ ಹೇಗಿದೆ, ಜೊತೆಗೆ ಇವರು ಮಾಡ್ತಿರುವಂತಹ ಈ ಒಂದು ಕೃಷಿನಲ್ಲಿ ವಿಶೇಷವಾಗಿ ಇದರಿಂದ ಹೆಚ್ಚಿನ ಆದಾಯ ಬರ್ತಾ ಇದೆ ಅಂತೇಳಿ ಹೇಳ್ತಾ ಇದ್ರು. ಸೊ ಹಾಗಾದರೆ ಇಷ್ಟೆಲ್ಲ ಉಪಯೋಗ ಇರುವಂತಹ ಈ ಒಂದು ಲೆಮನ್ನ ನೀವು ಕೂಡ ಬೆಳಿಬೇಕು ಅಂತ ಇದ್ದರೆ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಕೇಳಿಸ್ಕೊಡಿ. ಹಾಗೆ ಇದು ಈ ಒಂದು ಲೆಮನ್ ಕೂಡ ನಮಗೆ ಒಳ್ಳೆಯ ಆದಾಯವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತವನ್ನು ತಿಳಿಸ್ತಾ, ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಕೃಷ್ಣ ಅವರಿದ್ದಾರೆ. ಸೊ ಇವರು ಮಾಡ್ತಿರುವಂತಹ ಕೃಷಿನಲ್ಲಿ ಸೊ ತುಂಬಾ ಚೆನ್ನಾಗಿ ಹಣ್ಣುಗಳು ಮತ್ತು ಬೆಳೆಗಳನ್ನು ಮಾಡ್ಕೊಳ್ತಾ ತರಕಾರಿಗಳನ್ನ ಬೆಳ್ಕೊಳ್ತಾ, ಹಾಗೆ ವಿಶೇಷವಾಗಿ ಇವರು ಇವತ್ತು ಮಾತಾಡ್ತಾ ಇರೋದು ಈ ಒಂದು ಪರ್ಷಿಯನ್ ಸೀಡ್ಲೆಸ್ ಲೆಮನ್ನ ಬಗ್ಗೆ. ಸೊ ಹಾಗಾದರೆ ಈ ಒಂದು ಲೆಮನ್ನ ಕುರಿತಂತೆ ಇನ್ನೆಷ್ಟು ವಿಚಾರವಾಗಿ ಅವ್ರ ಜೊತೆ ಮಾತಾಡೋಣ. ಸರ್, ನಾ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಲೆಮನ್ ಬಗ್ಗೆ ಹೇಳ್ತಾ ಇದ್ರಿ. ಹಾಗೆ ಈ ಒಂದು ಸೀಡ್ಲೆಸ್ ಲೆಮನ್ ಬೆಳೆಯುವಂತಹ ಎತ್ತರ ಎಷ್ಟು ಇದೆ, ಮತ್ತು ಈ ಗಿಡಗಳನ್ನ ನಾವು ಹಾರ್ವೆಸ್ಟಿಂಗ್ ಮಾಡಬೇಕು ಅಂತಂದರೆ ಎಷ್ಟು ಸಮಯ ಬೇಕಾಗತ್ತೆ, ಮತ್ತು ಎಷ್ಟು ಜನ ಬೇಕಾಗತ್ತೆ ಸರ್ ಇದಕ್ಕೆಲ್ಲ, ಮತ್ತು ಮೇಂಟೆನೆನ್ಸ್ ಯಾವ ರೀತಿ ಇರುತ್ತೆ ಸರ್?
3: ಕೂಯಲು ಇಳುವರಿ ಹಾರ್ವೆಸ್ಟಿಂಗು ಭಾಳ ಸುಲಭ ಇದೆ. 6 ಅಡಿ 7 ಅಡಿಕ್ಕಿಂತ ಹೆಚ್ಚಾಗಿ ಹೋಗದಿರೋದ್ರಿಂದ ಯಂಗ್ಸರೇ ಹೊಲದಲ್ಲಿರೋ ತೋಟ ಆಲ್ಗಲ್ಲು ಯಂಗ್ಸರೇ ಕೂಯ್ಬೋದು. ಇದನ್ನೇ ಇದು ಮೇಂಟೆನೆನ್ಸ್ ವಿಷಯಕ್ಕೆ ಬಂದರೆ ಇದು ನಾವು ಪೂರ್ತಿ ಸಾವಯವದರಲ್ಲಿ ಜೀವಾಮೃತದಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಅಂದರೆ ಇದು ಕಾಸ್ಟ್ಲಿ ಕೆಮಿಕಲ್ ಫರ್ಟಿಲೈಜರ್ಸು ಇಲ್ಲ ಡೇಂಜರಸ್ ಕೆಮಿಕಲ್ ಫರ್ಟಿಲೈಜರ್ಸ್ ಯೂಸ್ ಮಾಡದೇ ಹೋದು ಸಾವಯವ ಕೃಷಿದಲ್ಲಿ ಅನುಕೂಲವತ್ತಾಗಿ ಬೆಳಿಬೋದು. ಈ ಸಾವಯವ ಕೃಷಿದಲ್ಲಿ ಮಾಡ್ತಾ ಇರುವಾಗೇ ನಮ್ಗೆ 3ನೇ ವರ್ಷ ಗಿಡ 150 ಕೆಜಿ ಇಳುವರಿವರೆಗೂ ಬರ್ತಾ ಇದೆ. ಅಂದರೆ ಕನಿಷ್ಠ ಪಕ್ಷ 20 ರೂಪಾಯಿ ಲೆಕ್ಕ ಹಾಕ್ಕೊಂಡ್ರು ಒಂದು ಗಿಡಕ್ಕೆ 2,000 ರೂಪಾಯಿಯಿಂದ 3,000 ರೂಪಾಯಿ ಇಳುವರಿ ಬರೋ ಚಾನ್ಸ್ ಇದೆ. ಇದು ಕಾಯಿಲೆಗೆ ಬಂದರೆ ಇದು ಭಾಳ ಕಮ್ಮಿ ರೋಗಗಳು ಇರ್ತವೆ. ಇದನ್ನೇ ನಾವು ಈ ಸಾವಯವದರಲ್ಲಿ ಬಳಸೋ ಪೆಸ್ಟಿಸೈಡ್ಸ್ ಬಯೋಪೆಸ್ಟಿಸೈಡ್ಸ್ ಆಗಲಿ ಈ ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸ್ ಆಗಿ ಅವು ಯೂಸ್ ಮಾಡಿಕೊಂಡೇ ನಾವು ಮಾಡ್ಬೋದು. ಪ್ಲಸ್ ನಿಂಬೆಕಿರೋ ವಿಶಿಷ್ಟವಾಗಿರೋ 4 ಕಾಯಿಲೆಗಳು ಕ್ಯಾಂಕರ್ ಆಗಲಿ ಡೈಬ್ಯಾಕ್ ಆಗಲಿ ಫ್ಯೂಸೇರಿಯಂ ವಿಲ್ಟ್ ಆಗಲಿ ಬೋರರ್ ಆಗಲಿ ಇದು ಯಾವುದಾದ್ರೂ ನಿಂಬೆಕಾಯಿ ಭಾಳ ಪ್ರಾಬ್ಲಮ್ ಆಗ್ತಾ ಇದ್ದವು ಇದು ಯಾವ ರೋಗಗಳು ಈ ನಿಂಬೆಕಿಲ್ಲ. ಈಗ ಕಾಯಿ ಮೇಲೆ ನಿಮ್ಗೆ ಎಲ್ಲಿ ಕ್ಯಾಂಕರ್ ರೋಗ ಇರೋದಿಲ್ಲ. ಇದನ್ನು ಮಾರ್ಕೆಟಲ್ಲಿ ಭಾಳ ಚೆನ್ನಾಗೆ ಆಕ್ಸೆಪ್ಟ್ ಮಾಡ್ತಾರೆ ಯಾವ ರೋಗ ಇರೋದ್ರಿಂದ. ಇದು ಟೇಬಲ್ ಫ್ರೂಟ್ ಅಂದರೆ ಮನೆಯಲ್ಲಿ ಬೆಳೆಸೋಕ್ಕೂ ಯೂಸ್ ಮಾಡ್ಬೋದು, ಇಂಡಸ್ಟ್ರಿದಲ್ಲೂ ಬೆಳೆಸೋಕ್ಕೆ ಯೂಸ್ ಮಾಡ್ಬೋದು. ಸೊ ಎಲ್ಲ ಥರ ಪ್ರೊಸೆಸಿಂಗ್ಗೂ ಉಪಯೋಗ ಆಗೋದ್ರಿಂದ ಈ ವೆರೈಟಿ ಭಾಳ ರೈತರಿಗೆ ಭಾಳ ಅನುಕೂಲತೆ ಇದೆ. ಏನಿಗೆ ಅಂದರೆ ಇದಕ್ಕೆ ಏನು ವಿಶಿಷ್ಟವಾದ ಮಣ್ಣು ಬೇಕಾಗಿಲ್ಲ, ವಿಶಿಷ್ಟವಾಗಿ ಜಾಸ್ತಿ ನೀರು ಪೋಷಣೆ ಆ ಸಂರಕ್ಷಣೆ ಎಲ್ಲನೂ ಕಮ್ಮಿ ಇರೋದರಿಂದ ಇದು ರೈತರಿಗೆ ಭಾಳ ಅನುಕೂಲವಾಗಿರೋ ಕ್ರಾಪು. ಇದರ ವಿಶಿಷ್ಟತೆ ಏನಂದರೆ ಯಾವತ್ತೂ ಗಿಡದಲ್ಲಿ ಹಾರ್ವೆಸ್ಟ್ ಆಗೋ ಫ್ರೂಟು ಇರ್ತದೆ, ನೆಕ್ಸ್ಟ್ ಸೈಜ್ ಫ್ರೂಟು ಇರ್ತದೆ, ಈಜು ಇರುತ್ತೆ, ಗುಚ್ಚಲು ಗುಚ್ಚಲು ಥರ ಬರೋ ಈಜು ಇರ್ತದೆ, ಕಾಯಿ ಇರ್ತದೆ, ಹೂವು ಇರ್ತದೆ. ಸೊ ಇದು 365 ದಿವಸನೂ ಈ ಥರ ಇರೋದರಿಂದ ನಿಮಗೆ ಯಾವತ್ತೂ ಕಾಯಿ ಇಲ್ದಿರೋ ಪರಿಸ್ಥಿತಿ ಇರಲ್ಲ. ತೋಟದಲ್ಲಿ ಡೈಲಿ ಕಾಯಿ ಬರೋ ಏಕೈಕ ತಲೆ ಇದು. ಇದರಲ್ಲಿ ಈಗ ನೆಟ್ಟಿರೋ 1 ವರ್ಷದಿಂದ ಸ್ಟಾರ್ಟ್ ಆಗಿದ್ದರೆ ನೀವು ಪ್ರೂನಿಂಗ್ ಮಾಡಬೇಕಾಗಿರೋ ಟೈಮಲ್ಲಿನು ಒಂದು ಆ ಟೈಮಲ್ಲೂ ಹೂವು ಕಾಯಿ ಇರೋ ಪರಿಸ್ಥಿತಿ ಇರುತ್ತೆ. ಸೊ ಪ್ರೂನಿಂಗ್ ಮಾಡಬೇಕಂದ್ರೂ ಒಂದು ಸ್ವಲ್ಪ ಕಾಯಿನೇ ಕಳ್ಕೊಳ್ಳೋ ಪರಿಸ್ಥಿತಿ ಇರುತ್ತೆ. ಅದು ಅದರಿಂದ ಇದು ನೀವು ಆಫ್ ಸೀಸನಲ್ಲಿ ಪ್ರೂನಿಂಗ್ ಮಾಡಿಕೊಂಡು ಸೊ ಇದನ್ನು ಗಿಡನೂ ಸ್ವಲ್ಪ ಶೇಪಲ್ಲಿ ಮೇಂಟೈನ್ ಮಾಡಿಕೊಂಡು ಮುಂದಿನ ಇಳುವರಿ ತಗೋತಾನೆ ಇರ್ಬೋದು. ನನಗೆ ಒಟ್ಟು ಈ 40 ಎಕರೆ ಜಮೀನಿನಲ್ಲಿ ಸುಮಾರು 17 ಎಕರೆ ಜಮೀನು ಬರೀ ಈ ಪೆರ್ಷನ್ ನಿಂಬೆ ಗಿಡನೇ ನಾನು ಹಾಕಿ ಸುಮಾರು ವರ್ಷದಿಂದ ನಾನು ಬೆಳೀತಾ ಇದ್ದೀನಿ. ನಮ್ಮ ತೋಟದಲ್ಲಿ ನೀವು 1 ವರ್ಷದಿಂದ 2 ವರ್ಷದಿಂದ ಗಿಡಗಳು ಇಳುವರಿ ಬರ್ತಾರೋ ಗಿಡಗಳು ನೋಡ್ಬೋದು. ನೀವು ಈ ತೋಟದಲ್ಲಿ ಯಾವ ಮೂಲೆಗೆ ಹೋಗಿ ಯಾವ ಗಿಡ ನೋಡಿದ್ರೂ ಇದೇ ಗುಣಮಟ್ಟದವಾಗಿ ಇಳುವರಿ ನಿಮಗೆ ಯಾವ ಕಾಲದಲ್ಲಾದರೂ ನೀವು ಈಗ ಮಾರ್ಚಲ್ಲೇ ಬನ್ನಿ ಡಿಸೆಂಬರಲ್ಲೇ ನೋಡಿ ಯಾವತ್ತಾದರೂ ಇದೇ ಥರ ಇಳುವರಿ ಬರ್ತಾ ಇರೋದು ನೀವು ನೋಡ್ಬೋದು. ಯಾವತ್ತು ಹೂವು ಈಜು ಕಾಯಿ ಅನ್ನೋದು 365 ದಿವಸ ಇರುತ್ತೆ. ಇದು ನನಗೆ ಇವಾಗ 17 ಎಕರೆದಲ್ಲಿ ನಾನು ಇದನ್ನು ಬೆಳೀತಾ ಇದ್ದೀನಿ. ಇದು ಆವರೇಜ್ ನಿಂಬೆ ಹಣ್ಣು 40 ಗ್ರಾಮ್ರಿಂದ 80-100 ಗ್ರಾಮ್ವರೆಗೂ ಸೈಜ್ ಬರ್ತವೆ. ಇದು ತರಾವರಿ ಇಂಡಸ್ಟ್ರೀಸಲ್ಲಿ ಸೈಜ್ಗಳು ಕೇಳೋದ್ರಿಂದ ಎಲ್ಲರಿಗೂ ಇಂಡಸ್ಟ್ರೀಸ್ಗೂ ಸೂಟ್ ಆಗುತ್ತೆ. ಇದರಲ್ಲಿ 25% ರಸ ಜಾಸ್ತಿ ಇರುತ್ತೆ. ಮಾಮೂಲಿ ನಾಟಿ ನಿಂಬೆಗೂ ಇದಕ್ಕೂ ಹೋಲಿಸ್ಕೊಂಡ್ರೆ ಇದು 25% ಜಾಸ್ತಿ ಜ್ಯೂಸ್ ಬರುತ್ತೆ. ವಿಟಮಿನ್ ಸಿ ಕಂಟೆಂಟ್ ನೋಡಿದರೆ ಇದು 1.5 times ಜಾಸ್ತಿ ಇದೆ ಮಾಮೂಲಿ ನಿಂಬೆಕ್ಕಿಂತ. ಇದು ಔಷಧಿ ಗುಣಗಳೂ ಚೆನ್ನಾಗಿದೆ. ಇದನ್ನು ಪ್ರೊಸೆಸಿಂಗ್ಗೂ ಉಪಯೋಗಿಸೋಕೆ ಆಗೋ ವಿಶಿಷ್ಟ ತಳಿ ಇದು. ಸಿಪ್ಪೆ ಬಗ್ಗೆ ಹೇಳಿದರೆ ಇದು ನಿಂಬೆ ಭಾಳ ತೆಲುಗು ಇರೋ ಸಿಪ್ಪೆ ಇರೋದರಿಂದ ರಸ ಹಿಂಡಕ್ಕೂ ಭಾಳ ಅನುಕೂಲತೆ ಇದೆ. ಆ್ಯಂಡ್ ರಸ ಜಾಸ್ತಿನೂ ಬರುತ್ತೆ. ಇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಇದು ಶೆಲ್ಫ್ ಲೈಫ್. ಈ ಶೆಲ್ಫ್ ಲೈಫ್ ಏನಾಗುತ್ತೆ ಅಂದರೆ ಈ ಗಿಡ, ಈ ಕಾಯಿ ನೀವು ಈ ಹಸಿರು ಸಿಚುವೇಶನಲ್ಲಿ ಕುಯ್ಯೋ ಸ್ಟೇಜ್ರಿಂದ ಆ ಪೂರ್ತಿ ಅರ್ಶಿನ ಕಲರ್ ಆಗೋ ಸ್ಟೇಜ್ವರೆಗೂ ಹೆಚ್ಚು ಕಡಿಮೆ 25-30 ದಿನ ಕಾಯಿನೇ ಗಿಡ ಮೇಲೇ ಇಡಬಹುದು.
2: ಓಕೆ ಸರ್, ಹಾಗಾದ್ರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸಿನಿ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೃಷ್ಣ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಅವ್ರು ಮಾಡ್ತಾ ಇರುವಂತಹ ಒಂದು ವಿಶೇಷವಾದಂತಹ ನಿಂಬೆಯ ತಳಿ ತುಂಬಾನೇ ಚೆನ್ನಾಗಿದೆ, ಮತ್ತೆ ಸೀಡ್ಲೆಸ್ ತಳಿ ಅಂತ ಕೂಡ ಹೇಳ್ತಾ ಇದ್ರು. ಯಾವುದೇ ರೀತಿ ಕಹಿ ಬರೋದಿಲ್ಲ, ಮತ್ತೆ ಇವ್ರು ಮಾಡ್ತಾ ಇರುವಂತಹ ಈ ಒಂದು ಹಾರ್ವೆಸ್ಟಿಂಗ್ ಕೂಡ ತುಂಬಾನೇ ಈಸಿ ಆಗಿದೆ. 2-3 ಜನ ಏನು ಕೆಲಸ ಮಾಡಿದ್ರು ಸಾಕು, ಇದನ್ನ ಈಸಿಯಾಗಿ ಮಾರ್ಕೆಟಿಂಗ್ ಮಾಡೋದಕ್ಕೂ ಕೂಡ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಹಾಗಾದರೆ ಸರ್ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ ಜಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗಾರಾಣಿ ಪೂರ್ಣ FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಿಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಒಂದು ವರ್ಷದ ಏಳಿಂದ ಆರಂಭವಾಗಿ ಸೊ 3 ವರ್ಷಗಳವರೆಗೂ ಕೂಡ ಹೋದರೆ ಸೊ ಯಾವುದೇ ರೀತಿ ರೋಗಗಳು ಬರದೆ ಈ ಒಂದು ನಿಂಬೆ ಬೆಳೆ ತುಂಬಾ ಒಂದು ಅಧಿಕವಾದ ಲಾಭವನ್ನು ಕೊಡುತ್ತೆ. ಜೊತೆಗೆ ಇದರ ಈಲ್ಡ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ಮತ್ತು ರೈತರಿಗಂತೂ ಹೆಚ್ಚಿನ ಆದಾಯವನ್ನು ತಂದುಕೊಡುವಂತಹ ಒಂದು ಬೆಳೆ ಅಂತಲೇ ಹೇಳ್ತಾ ಇದ್ರು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಪರ್ಷಿಯನ್ ಸೀಡ್ಲೆಸ್ ಲೆಮನ್ನ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಇವತ್ತು ಕೃಷ್ಣ ಅವರಿದ್ದಾರೆ ಮೈಸೂರಿನಿಂದ. ಇವರು ಕೂಡ ಇವ್ರು ಮಾಡ್ತಿರುವಂತಹ ಕೃಷಿ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು, ಮತ್ತು ಮೇಂಟೆನೆನ್ಸ್ ಮಾಡುವಂಥದ್ದು ಎಷ್ಟು ಈಸಿಯಾಗಿದೆ, ಮತ್ತು ಇದರ ಹಾರ್ವೆಸ್ಟಿಂಗ್ ಕೂಡ ಎಷ್ಟು ಈಸಿ ಆಗಿರುತ್ತೆ, ಇದನ್ನು ರೈತರು ಬೆಳೆಸೋದ್ರಿಂದ ಒಳ್ಳೆಯ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರು. ಇವರ 17 ಎಕರೆಯ ಜಾಗದಲ್ಲಿ ಈ ಒಂದು ವಿಶೇಷವಾದ ನಿಂಬೆಯನ್ನು ಬೆಳೆಸಿರುವಂಥದ್ದು ತುಂಬಾ ವಿಶೇಷ ಅಂತ ಹೇಳ್ಬೋದು. ಸೊ ಹಾಗಾದರೆ ಸರ್ ಜೊತೆಗೆ ಇವತ್ತಿನ ಕಾರ್ಯಕ್ರಮನ ಮುಂದುವರಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ ಸರ್, ಈಗ ನೀವೇನು ಮಾಡ್ತಾ ಇದ್ದೀರಾ ಈ ಒಂದು ಪರ್ಷಿಯನ್ ಸೀಡ್ಲೆಸ್ ಲೆಮನ್ ಯಾವ ರೀತಿಯ ಭೂಮಿನಲ್ಲಿ ಬರುವಂಥದ್ದು, ಮತ್ತು ಇದರ ನೀರು ಹಾಯಿಸುವಂತಹ ರೀತಿ ಆಗಿರ್ಬೋದು, ಇದರ ಮೇಂಟೆನೆನ್ಸ್ ಎಲ್ಲ ಆಗಿರ್ಬೋದು ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ? ಈಗ ರೈತರು ಬೇರೆ ಮಣ್ಣಲ್ಲಿ ಬೆಳೆದಿರುವಂತಹ ಗಿಡಗಳನ್ನು ಕೂಡ ನೋಡಿರ್ತಾರೆ. ಸೊ ಇದು ಎಲ್ಲ ಕಡೆಗಳಲ್ಲೂ ಬೆಳೆಯುತ್ತಾ ಹೇಗೆ ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
3: ಇದು ಪರ್ಷಿಯನ್ ಸೀಡ್ಲೆಸ್ ಲೆಮನ್ ಗಿಡ ಎಲ್ಲ ಥರ ಜಮೀನು ಮಣ್ಣುಗಳಲ್ಲೇ ಸೂಟ್ ಆಗಿದೆ. ನಮ್ಮ ಥರ ಈಗ ನೋಡ್ತಾ ಇರೋದು ಇದು ಕಪ್ಪು ಮಿಶ್ರಮ ಮಣ್ಣು, ಇದರಲ್ಲೇ ತುಂಬ ಇಳುವರಿ ಚೆನ್ನಾಗಿ ಬರ್ತಾಯಿದೆ. ಪ್ಲಸ್ ಕೆಂಪು ಮಣ್ಣು, ಕಲ್ಲು ಭೂಮಿ, ಕಲ್ಜರುಗು ಭೂಮಿದಲ್ಲೂ ಚೆನ್ನಾಗಿ ಇಳುವರಿ ಬರ್ತಾಯಿದೆ. ಇದಕ್ಕೂ ನೀರು ಭಾಳ ಕಮ್ಮಿಯೇ ಬೇಕು. ದಿನಕ್ಕೂ ಒಂದು 5 ಲೀಟರ್ರಿಂದ 10 ಲೀಟರ್ ನೀರು ಕೊಡೋಕ್ಕೆ ಕೊಟ್ಟರೆ ಸಾಕಾಗತ್ತೆ. ಪೂರ್ತಿ ತೆಂಗಿನ ನೆರಳಲ್ಲಿ ಬೆಳೀತಾ ಇರೋ ಗಿಡ ಇದು. ತೆಂಗಿನ ತೋಟಗಳಲ್ಲಿಯೂ ನೆರಳಿರೋ ಪ್ರದೇಶದಲ್ಲಿಯೂ ಬೆಳೆಯಬೋದು ಅನ್ನೋದಕ್ಕೆ ಇದನ್ನೇ ಸಾಕ್ಷಿ. ಇದು ಪೂರ್ತಿ 90% ಸಿಲ್ವರ್ ತೆಂಗು ನೆರಳಲ್ಲಿ ಬರ್ತಾರೋ ತೋಟ ಇದು. ಇದರಲ್ಲಿಯೂ ಯಾವ ಇಳುವರಿನೂ ಕಮ್ಮಿ ಆಗದೆ ಕಾಯಿ ಕ್ವಾಲಿಟಿ ಗುಣಮಟ್ಟವಾಗಿಯೂ ಬೆಳೀತಾ ಇದೆ. ಗುಂಚಲು ಗುಂಚಲು ಥರ ಇಳುವರಿ ಕೊಡ್ತದೆ. ಮಾಮೂಲಿ ನಿಂಬೆ ಇಂಡಿವಿಜುವಲ್ ಸಿಂಗಲ್ ನಿಂಬೆಕಾಯಿ ಕೊಟ್ಟು ಒಂದೊಂದು ಹಾರ್ವೆಸ್ಟ್ ಮಾಡೋಕ್ಕೆ ಭಾಳ ಕಷ್ಟ ಇರುತ್ತೆ. ಅದೇ ಇದು ನೀವು ನೋಡ್ಬೋದು, ಎಲ್ಲ ನಿಂಬೆಕಾಯಿ 5, 6, 7 ಕಾಯಿಗಳು ಕುಚ್ಚಲು ಥರ ಬರೋದ್ರಿಂದ ಇದನ್ನು ಹಾರ್ವೆಸ್ಟ್ ಮಾಡೋದು ಇದು ಭಾಳ ಸುಲಭ ಇದೆ. ಈಗ ಕಾಯಿ ನೋಡಿ, ಎಲ್ಲ ಗುಂಚಲಲ್ಲಿ ಬರೋದ್ರಿಂದ 5, 6 ಕಾಯಿಗಳು ಬರ್ತವೆ ಒಂದು ಗುಂಚಲಲ್ಲಿ. ನಿಂಬೆ ಅಂದರೆ ತುಂಬ ಬಿಸಿಲಿರೋ ಪ್ರಾಂತದಲ್ಲಿ ಇಲ್ಲ ಚೆನ್ನಾಗಿ ಭೂಮಿ ಇರೋ ಪ್ರಾಂತದಲ್ಲಿ ಇಳುವರಿ ಬರ್ತದಂತಾರೆ. ಕಳೆದ ವರ್ಷದ ವಿಪರೀತ ಮಳೆ ಆಗೋದ್ರಿಂದ ಹೆಚ್ಚು ಕಡಿಮೆ 1 ತಿಂಗಳು ಅಷ್ಟು ಸಮಯ ಇದು ಪೂರ್ತಿ ನೀರು ತೋಟದಲ್ಲಿ ನಿಂತುಕೊಂಡಿದೆ. 1 ತಿಂಗಳು 1.5 ಗುಣಮಟ್ಟಕ್ಕೆ ಈ ಗಿಡಕ್ಕೆ ಈ ಮಟ್ಟವರೆಗೂ ನೀರಲ್ಲಿ ಮುಳುಗುಬಿಟ್ರು. 1 ತಿಂಗಳು ಗಿಡ ಏನೂ ಹಾನಿ ಆಗದೆ ತಡ್ಕೊಂಡಿದ್ದು, ಅಷ್ಟು ಬಲಿಷ್ಠವಾಗಿ ಬೆಳೆದಿರೋ ಗಿಡ ಇದು. ಬೇಸಿಗೆದಲ್ಲೂ ನೀರು ಕಮ್ಮಿ ಆಗಿದ್ರೂ ತಡ್ಕೋತದೆ, ಮಳೆಗಾಲದಲ್ಲಿ ನೀರು ಜಾಸ್ತಿ ಆಗಿದ್ರೂ ತಡ್ಕೋತದೆ. ಈ ತಳಿಕರೋ ವಿಶಿಷ್ಟತೆ ಏನಂದರೆ ತುಂಬ ಬಿಸಿಲು ಬೇಕಾಗಿಲ್ಲ. ಇಂಥ ತೆಂಗಿನ ಮರ ನೆರಳಲ್ಲಿ, ಅಡಿಕೆ ಗಿಡಗಳ ನೆರಳಲ್ಲಿನೂ ಇದು ಒಂದು ಅಂತರ್ಬೆಲೆಯಾಗಿಯೂ ಬೆಳಿಬೋದು. ಭಾಳ ಸುಲಭವಾಗಿ ಒಂಥರ ನ್ಯಾಚುರಲ್ ಫಾರ್ಮಿಂಗ್ ಸಿಸ್ಟಮ್ ಅಲ್ಲಿ ಈಸಿಯಾಗಿ ಬೆಳಿಬೋದು. ಅಂದರೆ ತೋಟದನ್ನೇ ವಿಶಿಷ್ಟವಾಗಿ ಕಲೆ ಇಲ್ಲದೆ ಬೆಳಿಬೇಕು, ತುಂಬ ಕ್ಲೀನಾಗಿಡಬೇಕು ಅನ್ನೋ ಪರಿಸ್ಥಿತಿಗಳು ಎಲ್ಲರಿಗೂ ಆಗದಿರೋ ಪರಿಸ್ಥಿತಿ, ಈ ಆಲ್ಗಳು ಈ ಲೇಬರ್ ಕಾಸ್ಟ್ಗಳು ಇರೋದ್ರಿಂದ ಈ ಇಂಥ ತಳಿ ಭಾಳ ಈಸಿಯಾಗಿ ಒಂದು ನ್ಯಾಚುರಲ್ ವೇ ಆಫ್ ಫಾರ್ಮಿಂಗಲ್ಲಿ ಇದನ್ನೇ ಬೆಳಿಬೋದು. ಈ ತೋಟ ಬೆಳೆಯೋಕ್ಕೆ ನೀವು ತುಂಬ ಟೆಕ್ನಿಕಲ್ ಆಗಿ ವಿಶೇಷತೆಗಳು ಗೊತ್ತಾಗಬೇಕಂತೂ ಏನಿಲ್ಲ. ಇದನ್ನು ನೀವು ನೋಡಿದರೆ ಇದು ಒಂದು ಹೈ ಡೆನ್ಸಿಟಿ ಪ್ಲಾಂಟೇಷನ್ ಸಿಸ್ಟಮಲ್ಲಿ ಮಾಡಿದ್ದೀವಿ. ಇದು 1 ಸಾಲ್ರಿಂದ 1 ಸಾಲ್ಗೆ

0: ಯಾವುದೂ ಇಲ್ಲ. ಈಗ ನೀವು ನೋಡ್ತಾ ಇರೋದು ನಾವು ಇದೆಲ್ಲ ಬೆಳೀತಾ ಇರೋದು ಬರೀ ಜೀವಾಮೃತದಲ್ಲಿ ಬೆಳೀತಾ ಇರೋದು. ನಾವು ಸಿಂಪಲ್ ಒಂದು ಮಲ್ಚಿನ್ ಶೀಟು ಡ್ರಿಪ್ ಇರಿಗೇಷನ್ ಸಿಸ್ಟಮ್ಮು ಮಾಡಿಬಿಟ್ಟು ಇದರಲ್ಲಿ ಒಂದು ನ್ಯಾಚುರಲ್ ಫಾರ್ಮಿಂಗ್ ಸಿಸ್ಟಮ್ ಸ್ಟೈಲಲ್ಲಿ ಇದರಲ್ಲಿ ಇರೋ ಮೇನ್ ಖರ್ಚು ಅಂದರೆ ನಿಮ್ಮ ಹಾರ್ವೆಸ್ಟಿಂಗ್ ಆಗೋದೇ. ಹಾರ್ವೆಸ್ಟಿಂಗ್ ಡೈಲಿ ಸಿಕ್ಕೋದ್ರಿಂದ ಅದು ಬಿಟ್ಟರೆ ಬೇರೆ ಯಾವ ವಿಶಿಷ್ಟ ಖರ್ಚುಗಳು ಇಲ್ಲದೆ ಇರೋ ಫಸಲು ಇದೊಂದೇ. ಈ ತೋಟದ ಮೇಂಟೆನೆನ್ಸ್ ವಿಷಯಕ್ಕೆ ಬಂದರೆ ಇದು ನಾವು ಮಲ್ಚಿಂಗ್ ಶೀಟ್ ಹಾಕೋದ್ರಿಂದ ನಾವು ಡ್ರಿಪ್ಪು ಇನ್ಲೈನ್ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ. ಇದು ಒಂದು ಗಿಡರಿಂದ ಒಂದು ಗಿಡ 8-9 ಅಡಿ ಅಂತರ ಇರೋದೆ. ಅದರಲ್ಲಿ ಇನ್ಲೈನ್ ಡ್ರಿಪ್ ಇರಿಗೇಷನ್ ಸಿಸ್ಟಮ್ಮು ರಿಂದ ನೀರು ಜೀವಾಮೃತ ಇದರಿಂದನೇ ಕೊಡ್ತೀವಿ. ನಾವು ಯಾವ ಥರ ಫಿಸಿಕಲ್ ಗೊಬ್ಬರಗಳು ಗಿಡ ಬುಡದಲ್ಲೇ ಹಾಕೋದು ಇದು ಯಾವುದು ನಾವು ಮಾಡಲ್ಲ. ಬರೀ ಜೀವಾಮೃತರಿಂದನೇ ಈ ಗಿಡ ಈ ಗುಣಮಟ್ಟದ ಇಳುವರಿ ಸಿಗ್ತಾ ಇದೆ. ಈ ನೀರು ವಿಷಯಕ್ಕೆ ಬಂದರೆ ಡ್ರಿಪ್ಪಿರಿಂದ ದಿನಕ್ಕೂ ಒಂದು 6-10 ಲೀಟ್ರ್ ನೀರು ಇದ್ದರೆ ಸಾಕು. ಅಂದರೆ ಬಾಳೆಕ್ಕಿಂತ ಬೇರೆ ಫಸಲಕ್ಕಿಂತ ಅರ್ಧ ನೀರಲ್ಲಿ ನೀವು ಇದನ್ನೇ ಆರಾಮಾಗಿ ಬೆಳಿಬೋದು.
1: ಓಕೆ ಸರ್, ತುಂಬ ಚೆನ್ನಾಗಿ ಒಂದು ವಿಶೇಷವಾದಂತಹ ನಿಂಬೆ ಬಗ್ಗೆ ಮಾಹಿತಿಗಳನ್ನ ತಿಳಿಸಿರಿ. ಸೊ ಇದರ ಹಾರ್ವೆಸ್ಟಿಂಗ್ ಆಗಿರ್ಬೋದು, ಮತ್ತು ಇದರ ಬೆಳೆಸುವಂತಹ ವಿಧಾನ ಆಗಿರ್ಬೋದು, ಇದಕ್ಕೆ ಕೊಡುವಂತಹ ನೀರಾಗಿರ್ಬೋದು, ಮತ್ತು ಯಾವ ಪ್ರದೇಶದಲ್ಲಿ ಬೆಳೆಯುತ್ತೆ, ಯಾವ ರೀತಿಯಲ್ಲಿ ಬೆಳೆಯುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ವಿಸ್ತಾರವಾಗಿ ಮಾಹಿತಿಗಳನ್ನ ತಿಳಿಸಿದಿರಿ. ಸೊ ಇವತ್ತಿನ ಕಾರ್ಯಕ್ರಮ ನಮ್ಮ ಕೆಳಗರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅವರು ಕೂಡ ಈ ರೀತಿಯಲ್ಲಿ ಹಾರ್ವೆಸ್ಟಿಂಗ್ ಮಾಡುವಂಥದ್ದು ಮತ್ತು ಈ ರೀತಿಯಲ್ಲಿ ಬೆಳೆಸುವಂತಹ ವಿಧಾನಗಳನ್ನು ಬಳಸ್ಕೊಂಡ್ರೆ ಖಂಡಿತವಾಗ್ಲೂ ಈ ರೀತಿಯ ಒಂದು ಉತ್ತಮ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ಕಾರ್ಯಕ್ರಮದ ಮೂಲಕ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು ಸರ್. ಸೊ ಕೇಳುಗರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ನಿಂಬೆ ಕೃಷಿಯ ಬಗ್ಗೆ ಹಲವಾರು ಮಾಹಿತಿಗಳನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡಿವಿ. ಆ್ಯಂಡ್ ನೀವು ಕೂಡ ತಿಳ್ಕೊಂಡಿದ್ರೆ ಅಂತ ಅನ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಮುಗಿಸ್ತಾಯಿದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ನಾನು, ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ, ಜನುಮ ಜನುಮದನು ನೆನಪಲಿ ಉಳಿಯುವ. ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ನಾನು, ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ, ಜನುಮ ಜನುಮದನು ನೆನಪಲಿ ಉಳಿಯುವ. ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ.

0: ಕೆಡುವೆನು ಚಚ್ಚುವೆನು ಕಿಳದಲೆ ಅಯ್ಯಯ್ಯೋ ಅಮ್ಮಮ್ಮ ಎನ್ನುವಂತೆ ಮಾಡುವೆ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಬಾಯಿ ಕೊಡಲು ತಾನು ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನುಮದನು ನೆನಪಲ್ಲಿ ಉಳಿಯುವ ಬಿಸಿ ಬಿಸಿ ಕಜ್ಜಾಯ ಇನ್ನೊಂದು ಕೊಡಲೇನು ಇಗೋ ತಿನ್ನು ತಗೋ ತಿನ್ನು.
1: ಯಾಕೋ ವಿನಯ್ ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
2: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
1: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸ ಹೆಚ್ ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
6: ಸಾಗರದಲ್ಲಿ ಸಾವಿರಾರು ಸೋಜಿಗದ ಸಸ್ತನಿಗಳಿವೆ. ಅಂಥ ಸಸ್ತನಿಗಳಲ್ಲಿ ಸೀಲ್ ಪ್ರಾಣಿ ಕೂಡ ಒಂದು. ಅಂತ ಸೀಲ್ ಪ್ರಾಣಿಯ ಅಪರೂಪದ ಒಂದು ದೀಪವನ್ನು ನೋಡೋಣ. ತುಪ್ಪಳದ ಸೀಲ್ ಪ್ರಾಣಿಗಳು ಸಾಗರದ ಸೋಜಿಗದ ಸಸ್ತನಿಗಳು. ಧ್ರುವ ಪ್ರದೇಶದ ವ್ಯಾಪಕ ಸಮುದ್ರಗಳಲ್ಲಿ ಅವು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ. ದಕ್ಷಿಣ ಆಫ್ರಿಕಾದ ದೊಡ್ಡ ನಗರ ಕೇಪ್ ಟೌನ್, ಅಲ್ಲಿಂದ ಸಮೀಪದಲ್ಲಿ ಸೀಲ್ ಐಲ್ಯಾಂಡ್ ಎಂಬ ಕೌತುಕದ ತಾಣವಿದೆ. ಗಾರ್ಡನ್ ರೂಟಿನಲ್ಲಿ ಬೆಳಿಗ್ಗೆಯೇ ಹೊರಟು ನಮಗೆ ಸೀಲ್ ಪ್ರಾಣಿಗಳ ಕನಸಿನ ಲೋಕ ನೆನಪಾಗುತ್ತಿತ್ತು. ಫಾಲ್ಸ್ ಕೊಲ್ಲಿಯನ್ನು ತಲುಪಿದಾಗ ಸಂಜೆ 4 ಗಂಟೆ. ನೋಡಿದಾಗ ನೀಲಿ ಸಾಗರದ ಲಗೂನಿನಲ್ಲಿ 10 ಪ್ರವಾಸಿ ಕ್ರೂಜುಗಳು, ದೋಣಿಗಳು ಲಂಗರ್ ಹಾಕಿ ನಿಂತಿದ್ದವು. ಜನರೆಲ್ಲ ದ್ವೀಪದ ಕಡೆಗೆ ದೃಷ್ಟಿ ನೆಟ್ಟಿದ್ದರು. ಕೇವಲ 15 ನಿಮಿಷಗಳ ಪ್ರಯಾಣ. ಅಲ್ಲಿಗೆ ಸಮೀಪ ಬಂದ ಕೂಡಲೇ ಹಕ್ಕಿ ಪಕ್ಷಿಗಳ ಕಿಚಪಚ ಶಬ್ದ, ಗೊಜ ಗೊಜ ಸದ್ದು ಕೇಳಿಬರುತ್ತಿತ್ತು. ಇಡೀ ದ್ವೀಪವೇ ಒಂದು ಪ್ರಾಣಿ ಸಂಗ್ರಹಾಲಯದಂತೆ ಗೋಚರಿಸುತ್ತಿತ್ತು. ಅಲ್ಲಿ ಸೀಲ್ ಪ್ರಾಣಿಗಳನ್ನು ಹತ್ತಿರದಿಂದ ನೋಡಲು ತಂಗುದಾಣವಿರಲಿಲ್ಲ. ನಾವು ದ್ವೀಪವನ್ನು ಸುತ್ತು ಹಾಕುತ್ತಲೇ ಸೀಲ್ ಪ್ರಾಣಿಗಳ ಚಟುವಟಿಕೆಯನ್ನು ಗಮನಿಸುತ್ತಿದ್ದವು. ಸೀಲ್ ಪ್ರಾಣಿಗಳ ದ್ವೀಪ 50 meters ಅಗಲ ಹಾಗೂ 800 meters ಉದ್ದದ ಒಂದು ಪ್ರದೇಶ. ಆ ದ್ವೀಪ ಕಪ್ಪು ಬಣ್ಣದ ಕೇಪ್ ಗ್ರನೈಟ್ ಶಿಲಾಗುಮ್ಮಟವೆಂದು ಹೆಸರು ಪಡೆದಿತ್ತು. ಆಮೆಯ ಡುಬ್ಬದಂತೆ ಗೋಚರಿಸುತ್ತಿದ್ದ ಆ ಗುಮ್ಮಟದ ಮೇಲೆ ಸಾವಿರಾರು ಸೀಲ್ ಪ್ರಾಣಿಗಳು ಮಲಗಿದ್ದವು. ಮಾಂಸದ ಮುದ್ದೆ ಅಂತ ಕಪ್ಪು ಬಣ್ಣದಲ್ಲಿ ಮಿರಿಮಿರಿ

0: ಮಿಂಚುವ ಪ್ರಾಣಿಗಳು ನೀರಲ್ಲಿ ಮುಳುಗುವ ಹಾಗೂ ಮೇಲೆ ಬರುವ ಕೆಲಸದಲ್ಲಿ ನಿರತವಾಗಿದ್ದವು. ಸೀಲ್ ಪ್ರಾಣಿಗಳು ಸದಾ ವಿರಾಮ ಪಡೆಯುವ ಆ ದ್ವೀಪದಲ್ಲಿ ಮಣ್ಣು, ಕೆಸರು, ಮರಳು, ಗಿಡ ಮರ ಯಾವುದೂ ಇರಲಿಲ್ಲ. ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಆ ಸೀಲ್ ದ್ವೀಪದ ಬಂಡೆಗಳ ಮೇಲೆ ಒಂದು ರಾಡಾರ್ ಕಂಬವನ್ನು ಸ್ಥಾಪಿಸಿದ್ದರು. ದೂರದಿಂದ ಬರುವ ವೈರಿ ಹಡಗುಗಳನ್ನು ಅಲ್ಲಿಂದ ವೀಕ್ಷಿಸುತ್ತಿದ್ದರು. ದಕ್ಷಿಣ ಆಫ್ರಿಕಾ ಸ್ವತಂತ್ರವಾಯಿತು. ನಂತರದ ದಿನಗಳಲ್ಲಿ ಆ ದ್ವೀಪದ ರಾಡಾರ್ ಕಂಬ, ಅಲ್ಲಿಯ ಶೆಡ್ಡು ಎಲ್ಲವೂ ನೆಲಸಮವಾದವು. ನಿಧಾನವಾಗಿ ಸೀಲ್ ಪ್ರಾಣಿಗಳು ಆ ದ್ವೀಪದ ಬಂಡೆಯ ಮೇಲೆ ಬಂದು ಮಲಗಿ ಬಿಸಿಲು ಕಾಸತೊಡಗಿದವು. ಸುಮಾರು 50-75 ಸಾವಿರ ಸೀಲ್ ಪ್ರಾಣಿಗಳು ಆ ಪರಿಸರದಲ್ಲಿ ಸದ್ಯ ಬೀಡು ಬಿಟ್ಟಿವೆ. ಅದೊಂದು ಖಾಯಂ ಸೀಲ್ ಪ್ರಾಣಿಗಳ ವಿಶ್ರಾಂತಿ ಧಾಮವಾಗಿದೆ. ಬೆಲ್ಲವಿರುವ ಕಡೆ ನೊಣಗಳು ಮುತ್ತುವಂತೆ ಅಲ್ಲಿಯೂ ಕೂಡ ಆಗಾಗ ಸೀಲ್ ಪ್ರಾಣಿಗಳು ರಾಶಿ ಕಂಡುಬರುತ್ತವೆ. ಅಂತೆಯೇ ಸೀಲ್ ಪ್ರಾಣಿಗಳಿರುವ ದ್ವೀಪವನ್ನು ಕೊಲೆಗಡಕ ಶಾರ್ಕ್ ಮೀನುಗಳು ಕೂಡ ಇರುತ್ತವೆ. ಆಗಾಗ ಶಾರ್ಕ್ ಮೀನುಗಳ ಹಾಗೂ ಸೀಲ್ ಪ್ರಾಣಿಗಳ ನಡುವೆ ಆಹಾರಕ್ಕಾಗಿ ಮತ್ತು ಉಳಿವಿಗಾಗಿ ಕಾಳಗಗಳು ನಡೆಯುತ್ತವೆ. ಒಮ್ಮೊಮ್ಮೆ ಕಾಳಗದ ದೃಶ್ಯಗಳು ಪ್ರವಾಸಿಗರ ಕಣ್ಣಿಗೂ ಬಿದ್ದು ಅಚ್ಚರಿ ಮೂಡಿಸುತ್ತವೆ. ಶಾರ್ಕ್ ಎಂದರೆ ಎಲ್ಲರೂ ಶಾಕ್ ಆಗುತ್ತದೆ. ಏಕೆಂದರೆ ಸಮುದ್ರದಲ್ಲಿ ಅಂತಹ ಕೊಲೆಗಡಕ ಸಸ್ತನಿಗಿಂತ ಮತ್ತೊಂದು ಯಾವುದೂ ಇಲ್ಲ. ಅದರಂಥ ಭಯಾನಕ ಹಾಗೂ ಕೊಲೆಗಡಕ ಮೀನು ಮತ್ತೊಂದಿಲ್ಲ ಎಂದು ತಜ್ಞರು ಹೇಳುತ್ತಾರೆ. ಆಕ್ರಮಣಕಾರಿ ಶಾರ್ಕ್ ಕಾಣಿಸಿಕೊಂಡರೆ ಅಥವಾ ಅದರ ಸುಳಿವು ಸಿಕ್ಕರೆ ಸಾಕು, ಸಾಗರದ ಪರಿಸರದ ಅನೇಕ ಜೀವಿಗಳು ಹೆದರಿ ದೂರ ದೂರ ಹೋಗುತ್ತವೆ. ಶಾರ್ಕ್ ಮೀನುಗಳು ಕೇವಲ ಸಮುದ್ರದ ಜೀವಿಗಳ ಮೇಲೆ ಮಾತ್ರ ಆಕ್ರಮಣ ಮಾಡದೆ ಮನುಷ್ಯರ ಮೇಲೂ ಎಗರಿ ಬೀಳುತ್ತವೆ. ಕೆಲವು ಅಪರೂಪದ ಸಂದರ್ಭದಲ್ಲಿ ಮೀನುಗಾರರ ಮೇಲೆ, ಜಲಾಂತರ್ಗಾಮಿ ಸಂಶೋಧಕರ ಮೇಲೆ ಆಕ್ರಮಣ ಮಾಡಿದ 10-6 ಉದಾಹರಣೆಗಳು ಕೂಡ ಇವೆ. ಕೇಪ್ಟೌನಿನ ಸಮೀಪದ ಸೀಲ್ ದ್ವೀಪದಲ್ಲಿ ಬಿಳಿ ಶಾರ್ಕ್ಗಳು ಸೀಲ್ ಪ್ರಾಣಿಗಳ ಜೊತೆ ಕಾಳಗ ಮಾಡಿದ ಅನೇಕ ದೃಷ್ಟಾಂತಗಳನ್ನು ಜನ ನೆನಪು ಮಾಡಿಕೊಳ್ಳುತ್ತಾರೆ. ರಹಸ್ಯವೆಂದರೆ ಶಾರ್ಕ್ ಮತ್ತು ಸೀಲ್ ಪ್ರಾಣಿಗಳ ಕಾಳಗ ಸಮುದ್ರದ ನೀರಿನ ಮೇಲೆ ನಡೆಯದೆ ನೀರಿನ ಆಳದಲ್ಲಿ ನಡೆಯುತ್ತದೆ. ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಆನಿಮಲ್ ಪ್ಲಾನೆಟ್ನವರು ಅಂತಹ ಕಾಳಗದ ಚಿತ್ರೀಕರಣ ಮಾಡಿದ 100 ಉದಾಹರಣೆಗಳಿವೆ. ಈ ಕಾಳಗ ನೀರಿನಲ್ಲಿ 3-6 ಮೀಟರ್ ಆಳದಲ್ಲಿ ನಡೆಯುತ್ತದೆ. ಶಾರ್ಕ್ ಕೊಲೆಗಡಕ ಮೀನು ಗುಂಪು ಕಟ್ಟಿಕೊಂಡು ಬೇಟೆ ಆರಂಭಿಸುತ್ತದೆ. ತಮ್ಮ ಗುಂಪಿನ ಒತ್ತಡ ರಚಿಸಿಕೊಳ್ಳುವ ಶಾರ್ಕ್ಗಳು ತಮ್ಮ ವೃತ್ತದೊಳಗೆ ಯಾವುದೇ ಪ್ರಾಣಿ ಪ್ರವೇಶಿಸಿದರೆ ಸಾಕು, ಅದರ ಕತೆ ಮುಗಿದಂತೆಯೇ. ಶಾರ್ಕ್ ಮೀನುಗಳ ಸಾವಿನ ಮಡುವಿನೊಳಗೆ ಸಿಲುಕಿಕೊಂಡ ಸೀಲುಗಳು ಸಾಧು ಪ್ರಾಣಿಗಳಾಗಿದ್ದು ಅವು ಕೊಲೆಗೀಡಾಗಿ ಛಿದ್ರವಾಗುತ್ತವೆ. ಕೆಲವೊಮ್ಮೆ ಶಾರ್ಕ್ಗಳು ಏಕಾಂಗಿಯಾಗಿ ಸೀಲ್ ಪ್ರಾಣಿಗಳ ನೆಲೆಯನ್ನು ಪತ್ತೆ ಮಾಡಿ ಅವುಗಳನ್ನು ಹತ್ಯೆ ಮಾಡುತ್ತವೆ. ಅಂಥ ಅಪರೂಪದ ಸೀಲ್ ಐಲ್ಯಾಂಡ್ ಪ್ರವಾಸಿಗರಿಗೆ ಕೇವಲ ಸೀಲ್ ಪ್ರಾಣಿಗಳ ದರ್ಶನ ಮಾಡಿಸದೆ ಕಾಳಗದ ದೃಶ್ಯವನ್ನು ಒಮ್ಮೊಮ್ಮೆ ತೋರಿಸುತ್ತವೆ. ಸೀಲ್ ಐಲ್ಯಾಂಡ್ ಸಮೀಪದಲ್ಲಿ ಜೀವವಿಜ್ಞಾನಿಗಳ ಪ್ರಕಾರ 24 ಪ್ರಭೇದದ ಪಕ್ಷಿಗಳನ್ನು ಗುರುತು ಮಾಡಿದ್ದಾರೆ. ಬಿಳಿ ಪೆಲಿಕನ್, ಗಲ್ಸ್, ಗಾನೆಟ್, ವೈಟ್ ಬ್ರೆಸ್ಟೆಡ್ ಕಾರ್ಮರೆಂಟ್ ಹಾಗೂ ಆಫ್ರಿಕನ್ ಪೆಂಗಿನ್ ಮೊದಲಾದವುಗಳು ಅಲ್ಲಿ ಕಂಡುಬರುತ್ತವೆ. ಪಕ್ಷಿ ವೀಕ್ಷಕರಿಗೆ ಹಾಗೂ ಛಾಯಾಗ್ರಾಹಕರಿಗೆ ಅದೊಂದು ಅಪರೂಪದ ಚಾರಣದ ತಾಣ ಸೀಲ್ ಐಲ್ಯಾಂಡ್.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಸ್ನೇಹಿತರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕ್ಷಣದ ಧೂನೀವ ಕೇಳುತ್ತ ಕೇಳುತ್ತ ಕಲಿಯಿರಿ.
1: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
2: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
1: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
2: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

ಪ್ರೀತಿಯ ಶ್ರೋತೃ ಬಾಂಧವರೇ, ನಮ್ಮ ಈ ಒಂದು ವಾಹಿನಿಯನ್ನ ಪ್ರತಿನಿತ್ಯ ಆಲಿಸುತ್ತಿರುವಂತ ಶಾಂತಾಚಾರ್ ಬಡಗೇರ್ ಕೊಕ್ಕನೂರು ಅವರ ಮಗಳಾದಂತ ಅನುಶ್ರೀ ಅವರ ಹುಟ್ಟು ಹಬ್ಬಕ್ಕೆ ಶುಭವನ್ನ ಕೋರುತ್ತಿರುವವರು ಅವರ ತಾಯಿ ಹಾಗೂ ಅವರ ತಂದೆ ಹಾಗೂ ಮನೆಯವರು. ಹಾಗೆಯೇ ಬೀದರ್ ಜಿಲ್ಲೆಯ ಮೀನ್ಕೇರದ ಡಾಕ್ಟರ್ ವೀರೇಶ್ ಶೆಟ್ಟಿ ರೋಡ, ಗೌರಿಬಿದನೂರಿನ ಸುರೇಶ್ ಭಟ್, ಹಾಗೆಯೇ ಮಾರಿಕಣಿವೆಯ ಗಗನ್ ರಾಜ್ಕುಮಾರ್, ಹಾಗೆಯೇ ಶುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ಹಾಗೂ ಸುಬ್ರಹ್ಮಣ್ಯ ಐತಾಳ್, ಹಾಗೆ ನಮ್ಮ ರೇಡಿಯೋ ಶಿವಮೊಗ್ಗ ಕಡೆಯಿಂದಲೂ ಇವರಿಗೆ ಹುಟ್ಟು ಹಬ್ಬದ ಹಾರ್ದಿಕವಾದಂತಹ ಶುಭಾಶಯವನ್ನ ಕೋರುತ್ತಾ ಇದ್ದೇವೆ. ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಭಾಗ್ಯವಂತರು ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಡಾಕ್ಟರ್ PB ಶ್ರೀನಿವಾಸ್ ಹಾಗೂ SP ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು

ಸಂಗೀತ ನಿರ್ದೇಶನ ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿ ಸರೋಜಾ ದೇವಿ ಅವರ ಒಂದು ಜೋಡಿಯ ಚಿತ್ರ. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಗೆಜ್ಜೆ ಪೂಜೆ ಎನ್ನುವಂತಹ ಒಂದು ಚಿತ್ರದ ಗೀತೆ ಪಂಚಮ ವೇದ. ಇದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ. ಇದು ಗಂಗಾಧರ್ ಹಾಗೂ ಕಲ್ಪನಾ ಅವರ ಒಂದು ಜೋಡಿಯ ಚಿತ್ರ. ಇದು 1970 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿ ಅಶ್ವಥ್ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾರಿ ಮುನಿದರೆ ಮಾರಿ ಎನ್ನುವಂತಹ ಒಂದು ಚಿತ್ರದ ಗೀತೆ ಗೋಪಿ ಲೋಲ. ಇದು ಗೀತಪ್ರಿಯ ಅವರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1972 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಒಲವು ಗೆಲುವು ಎನ್ನುವಂತಹ ಒಂದು ಚಿತ್ರದ ಗೀತೆ ನಾ ಹೇಳಲಾರೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶ್ರೀ ಉದಯ್ ಶಂಕರ್ ಬರೆದಿರುವಂತಹ ಒಂದು ಗೀತೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ.

ಅಶ್ವಥ್ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ದಾರಿ ತಪ್ಪಿದ ಮಗ ಎನ್ನುವಂತಹ ಒಂದು ಚಿತ್ರದ ಗೀತೆ ಕಣ್ಣಂಚಿನ. ಇದು ಡಾಕ್ಟರ್ ಪಿಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ. ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಲ್ಪನಾ ಅವರ ಒಂದು ಜೋಡಿಯ ಚಿತ್ರ. ಇದು 1975ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಸ್ವತಃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಒಲವು ಗೆಲುವು ಎನ್ನುವಂಥ ಒಂದು ಚಿತ್ರದ ಗೀತೆ ಸಂಗೀತವೇ ನೀ ನುಡಿಯುವ ಮಾತೆಲ್ಲ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಜಿ ಉದಯ್ ಶಂಕರ್ ಬರೆದಿರುವಂತಹ ಒಂದು ಗೀತೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ಇದು 1977ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದ

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಮ್ ನ ಕೇಳೋಣ, ನಾವು ಟೂರ್ ಮಾಡೋಣ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಭಾಗ್ಯವಂತ ಎನ್ನುವಂತಹ ಒಂದು ಚಿತ್ರದ ಗೀತೆ, ನಿನ್ನ ನನ್ನ ಮನಮು. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿ ಸರೋಜಾ ದೇವಿ ಅವರ ಒಂದು ನಟನೆ. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ, ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎರಡು ಕನಸು ಎನ್ನುವಂತಹ ಒಂದು ಚಿತ್ರದ ಗೀತೆ, ಎಂದು ನಿನ್ನ ನೋಡುವೆ. ಇದು ಡಾಕ್ಟರ್ PB ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು 1974 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಯಶವಂತರ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಿಟ್ಟು ಪುಟ್ಟು ಎನ್ನುವಂತಹ ಒಂದು ಚಿತ್ರದ ಗೀತೆ ಮಾತೊಂದ ಹೇಳುವೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ದ್ವಾರಕೀಶ್ ಹಾಗೂ ವೈಶಾಲಿ ಕಾಸರವಳ್ಳಿ ಅವರ ಒಂದು ನಟನೆಯ ಚಿತ್ರ. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎರಡು ಕನಸು ಎನ್ನುವಂತ ಒಂದು ಚಿತ್ರದ ಗೀತೆ, ಬಾಡಿ ಹೋದ ಬಳ್ಳಿ ಇಂದ. ಇದು ಡಾಕ್ಟರ್ PV ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಲ್ಪನಾ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು 1974 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ, ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಳ್ಳ ಕುಳ್ಳ ಎನ್ನುವಂತಹ ಒಂದು ಚಿತ್ರದ ಗೀತೆ, ಅಮ್ಮ ಎಂದರೆ ಏನು ಹರುಷವು. ಇದು ಡಾಕ್ಟರ್ ಪಿಬಿ ಶ್ರೀನಿವಾಸ್ ಹಾಗೂ ಎಚ್ ಕೃಷ್ಣಮೂರ್ತಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1975ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದು ವಿಷ್ಣುವರ್ಧನ್ ಹಾಗೂ ದ್ವಾರ್ಕೀಶ್ ಅವರ ಒಂದು ನಟನೆಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪ್ರೇಮದ ಕಾಣಿಕೆ ಎನ್ನುವಂತಹ ಒಂದು ಚಿತ್ರದ ಗೀತೆ. ಇದು ಯಾರು ಬರೆದ ಕಥೆಯು? ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶ್ರೀ ಉದಯ್ ಶಂಕರ್ ಬರೆದಿರುವಂತಹ ಒಂದು ಗೀತೆ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1976 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಜಯಮಾಲಾ ಆರತಿ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ. ಪ್ರೇಮದ ಕಾಣಿಕೆ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬಾನಿಗೊಂದು ಎಲ್ಲೆ ಎಲ್ಲಿದೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶ್ರೀ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್, ಜಯಮಲ ಹಾಗೂ ಆರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1976 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪರಸಂಗದ ಗೆಂಡೆ ತಿಮ್ಮ ಎನ್ನುವಂತಹ ಒಂದು ಚಿತ್ರದ ಗೀತೆ, ನಿನ್ನ ರೂಪು ಎದೆಯ ಕಲಕಿ. ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ರಾಜ ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದ

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದು ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ಗಂಟೆಯವರೆಗೆ ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
0: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನಾಟಕ ಪ್ರಸಾರವಾಗಲಿದೆ. ಈ ನಾಟಕದ ಹೆಸರು ಮಾತುಗಾರ ಮಲ್ಲಣ್ಣ. ಈ ನಾಟಕವನ್ನು MS ರವಿಗೌಡ ಅವರು ಬರೆದಿದ್ದಾರೆ. ಇದಕ್ಕೆ ಸಂಗೀತ MS ಮಾರುತಿ ಅವರದ್ದು. ಕೇಳಿ ನಾಟಕ ಮಾತುಗಾರ ಮಲ್ಲಣ್ಣ.

0: ಸಾಕಪ್ಪ ಸಾಕು, ಈ ಗೌರ್ಮೆಂಟ್ ಬಸ್ಸಿನ ಸಾವಾಸನೂ ಸಾಕು, ಈ ಗೌರ್ಮೆಂಟ್ನವ್ರ ಸಾವಾಸನೂ ಸಾಕು. ಅಲ್ಲ, ಬೆಂಗಳೂರಿಂದ ಮಂಡ್ಯಕ್ಕೆ ಬಸ್ ಬರೋಕ್ಕೆ 1.5 ಗಂಟೆ ಟೈಮ್ ಹಿಡಿಯುತ್ತದೆ. ಈ ಅಕ್ಕುಟ್ಟೋದ್ ಬಸ್ಸು ತಕಬಂದು 5-6 ಗಂಟೆಗೆ ಬಿಟ್ಟವನಲ್ಲ, ಈ ಆಳ್ ಗೌರ್ಮೆಂಟ್ ಬಸ್ಸಲ್ಲಿ ಬರೋದಕ್ಕೆ ಒಂದ್ ಕಟ್ ಬೀಡಿ ತಕ್ಕಂದು ಸೇರ್ಕೊಂಡು ಅಡ್ಕ ಬಂದ್ಬಿಟ್ಟಿದ್ರುವೆ ಬಸ್ಸು ಮುಂದಾಗ ನಾನೇ ಮಂಡ್ಯಕ್ಕೆ ಸೇರ್ಕೊಂಡಿ. ಸಾಕನಪ್ಪ ಸಾಕು.
1: ಓಹೋ, ಏನ್ ಮಲಣ, ಏನ್ ಒಬ್ನೇ ಬರ್ತಾ ಇದೀಯಾ? ಬಹಳ ಸುಸ್ತಾಗಿರಂಗ್ ಕಾಣಿಸ್ತಾ ಇದೆಯಲ್ಲೋ.
0: ಓ ಬಲ ಕಲ್ಲಣ್ಣ, ಬೆಂಗಳೂರಿಗೆ ಹೋಗಿದ್ದಿ ಕಣ. ಈ ಆಳ್ ಗೌರ್ಮೆಂಟ್ ಬಸ್ಸಲ್ಲಿ ಬಂದ್ಬಿಟ್ಟು ನಾನು ಒತ್ತರ ಎತ್ತದಕ್ಕಂದ್ಲ, ಪುಣ್ಯಾತ್ಮ ಸಂದು ತಗೊಂಡ್ ಬಿಟ್ಟವನೆ. ಬೇಡಕ್ಕಂದ್ಲ, ಇನ್ನೊಂದ್ಸರಿ ಸತ್ರು ಗೌರ್ಮೆಂಟ್ ಬಸ್ ಹತ್ತಬಾರ್ದಕ್ಕಲ್ಲ.
1: ಯಾಕೆ, ಬಸ್ ಕಿಸ್ ಕೆಟ್ಟೋಗಿತ್ತ?
0: ಯಾವ ಮಣ್ಣು ಇಲ್ಲಕ್ಕಂದ್ಲ, ಒಂದ್ ಕೆಲ್ಸ ಆಗೋಯ್ತು ನೋಡು. ಬೆಂಗಳೂರಿನ ಮೈಸೂರ್ ಕಡೆಗಳಲ್ಲ ಬಸ್ ಬರ್ತಾ ಇದ್ದದ್ದು. ಸರಿ, ಏನಾಗೋಯ್ತು, ಡ್ರೈವರ್ನ ಎಡಗಡೆ ಸೀಟು ಮೇಲೆ ದಡ್ ಮುಂಡದ್ ಕೂತಿತ್ತು. ಆ ಮುಂಡತ್ತದೋ ವಸ್ತೇನೋ ಬಸ್ ಕತ್ತಿದ್ದು. ಆ ಡ್ರೈವರ್ ಬಸ್ ಬಿಡ್ದೇ ನೋಡ್ತಾ ಕೂತಿದ್ನಕ್ಕಂದ್ಲ. ಸರಿ, ಬೆಂಗಳೂರಿಗೂ ಮೈಸೂರಿಗೂ ಸೆಂಟ್ರು ಚನ್ನಪಟ್ಟಣ ಅಲ್ವೇ. ಚನ್ನಪಟ್ಟಣ ತವ ಡ್ರೈವರು ಹೋಟ್ಲು ತಕ್ಕ ಬಸ್ಸ ನಿಲ್ಲಿಸ್ಬಿಟ್ಟು ತಿರಿಕಂದು ಜನಕ್ಕೆ ಹೇಳದ್ನ, ನೋಡ್ರಯ್ಯ 15-20 ನಿಮಿಷ ಟೈಮ್ ಅದ, ಯಾರಾದ್ರೂ ಊಟ ಮಾಡೋರು ಊಟ ಮಾಡ್ಕೊಳ್ಳಿ, ಕಾಪಿ ಕುಡೋರ್ ಕಾಪಿ ಕುಡ್ಕೊಳ್ಳಿ, ಬೀಡಿ ಸೇದೋರು ಬೀಡಿ ಸೇದ್ಕೊಳ್ಳಿ ಅಂತ ಅನ್ಬಿಟ್ಟು ಕಂಡಕ್ಟ್ರ ಕರ್ಕೊಂಡು ಹೋಟ್ಲೊಳಕ್ಕೆ ಊಟಕ್ಕೆ ಹೋದ್ನಕ್ಕಂದ್ಲ. ಸರಿ, ದಡ್ ಮುಂಡ ತುದ್ದು ಎದ್ಬರೋಕಿಲ್ಲ ನಮ್ಮ ಜೊತೆಲಿ. ಇವನೇನ್ ಮಾಡ್ಬಿಟ್ಟವನೆ, ಡ್ರೈವರು ಕಂಡಕ್ಟ್ರು ಜನಗಳು ಎಲ್ಲ ಇಳ್ದೋಗೋದೆ ನೋಡ್ಕೊಂಡು ಬಸ್ ಎಲ್ಲ ಖಾಲಿ ಐತೆ ಸುತ್ತಮುತ್ತ ನೋಡ್ಬಿಟ್ಟು ಈ ಗೇರ ಆಗ್ತಾರಲ್ಲ ಕಟ್ಟಿ ನೋಡಿದಿಲ್ಲ?
1: ಓ ನೋಡಿದಿಕ್ಕಂತೇಳಿ ಇಷ್ಟುದಲ್ಲ ಅದಲ್ವಾ?
0: ಹ್ಞೂ, ಅದ ಮುರಿದು ಸೈಡ್ಗೆ ಮಡಗ್ಬಿಟ್ಟವನೆ. ಸರಿ, ಡ್ರೈವರು ಕಂಡಕ್ಟ್ರು ಜನಗಳ್ದೆಲ್ಲ ಊಟ ಆಯ್ತು. ಡ್ರೈವರ್ ಏನ್ ಮಾಡ್ಬಿಟ್ನ, ಬಂದ್ರಿ ಬಂದ್ರಿ ಬೆಂಗಳೂರಿಂದ ಮೈಸೂರಿಗೆ ಯಾರ್ಯಾರು ಬರೋರು, ಊಟ ಆಗಿರೋರು ಕಾಪಿ ಆಗಿರೋರು ಅನ್ಕಂದು ಜನಗಳು ಕಂಡಕ್ಟ್ರು ಎಲ್ಲರೂ ಒತ್ತಿಸ್ಕೊಂಡು ಸೀಟಿನ ಮೇಲೆ ಕೂತ್ಕೊಂಡು ಕೀಯ ತಕ್ಕಂದು ಬಸ್ ಸ್ಟಾರ್ಟ್ ಮಾಡ್ಬಿಟ್ಟು ಗೇರ್ಗೆ ಕೈ ಹಾಕ್ತಾನೆ. ಗೇರೇ ಇಲ್ಲ, ಡ್ರೈವರನು ಭಯ ಆಗೋಯ್ತು. ಇದೇನಪ್ಪ, 20 ನಿಮಿಷದ ಕೆಳಗಿದ್ದಂತ ಗೇರು ಊಟ ಮಾಡ್ಕೊ ಬರೋದಕ್ಕೆ ಮಾಯ ಆಗ್ಬಿಟ್ಟದಲ್ಲ ಅಂತ ಅನ್ಬಿಟ್ಟು ಮ್ಯಾಲ್ಕೆ ಕೆಳಕೆ ಸೈಡ್ಗೆ ಪಾಡ್ಗೆಲ್ಲ ಹುಡುಕ್ತಾವನೆ, ಗೇರೆ ಕಾಣ್ತಾ ಇಲ್ಲ. ಇವನ್ಗೆ ಅಳುವೆ ಬಂದ್ಬಿಡ್ತು. ಬಸ್ಸು ಏನಾರ ಮುಂದಕ್ಕೆ ಹೋಗದೆ ಇದ್ರೆ ಜನಗಳೆಲ್ಲ ಬೋದಾಕ್ಬಿಡ್ತಾರೆ, ಉಗಿದಾಕ್ಬಿಡ್ತಾರೆ ಅಂತ ಅನ್ಬಿಟ್ಟು ಅಳ್ತಾ ಇದ್ನ. ಈ ದಡ್ಡ ಕೇಳ್ದ್ನ ಡ್ರೈವರ್ ಅಣ್ಣನ, ಏನಣ್ಣ ಹುಡುಕ್ತಾ ಇದೆಯಲ್ಲ, ಯಾಕಣ್ಣ ಅಳ್ತಾ ಇದೆಯಲ್ಲ ಅಂತಂದ. ಆಗ ಡ್ರೈವರ್ ಅಣ್ಣ ದಡ್ಡಂಗೆ ಹೇಳ್ದ, ಹಿಂಗೆ ಕಣಪ್ಪ ನೀನೇ ನೋಡ್ತಿದ್ದಲ್ಲಪ್ಪ, ಬೆಂಗಳೂರಲ್ಲಿ ಅತ್ತಗಿತ್ತಾಗಿ ಅಡ್ಚರ್ಕೆ ಹಿಂಗೆ ಆಡಿಸ್ತಿದ್ನಲ್ಲ ಗೇರು ಕಡ್ಡಿಯ, ಈಗ ಅದು ಕಾಣ್ತಾ ಇಲ್ಲ, ನೀನೇನಾರು ನೋಡ್ದ ಅಂತ ಕೇಳವನೆ. ಆಗ ದಡ್ ಮುಂಡದ ಏನಂತ ಗೊತ್ತಲ್ಲ,
1: ಏನಂತೂ ಆ ಬಡತದ
0: ಅಣ್ಣ, ನೀನು ಅದ ಮುರ್ದಾ ಕುಕ್ಕುವೆ ಅತ್ತಾಗಿತ್ತಂಗೆ ಅನ್ಕೊಂಡು ಮುಲ್ಕಾಡ್ತಿದ್ದಲ್ಲ ಬೆಂಗಳೂರಿಂದಲೂ, ನಾ ನೋಡು ಒಂದೇಟು ಮುರ್ದು ಮಡ್ಗವನಿ ಅಂತ ಅಂದಕ್ಕಲ್ಲ. ಸರಿ, ಡ್ರೈವರ್ ಅಣ್ಣ ಕೋಪತ್ಬಿಡ್ತು, ದಡ್ ಮುಂಡದ ಕೇಳಿ ತಲೆ ಮೇಲೆ ಕೊಟ್ಟು ಆ ಗೇರನ್ ಕಡ್ಡಿಯ ತಕ್ಕಂದು ಪುನಃ ಜೋಡಿಸ್ಕೊಂಡು ಹೆಂಗೋ ಬಸ್ ಮುಂದಕ್ಕೆ ಹೋಯ್ತು ಕಂದ್ಲ. ಲೋ ಕಲ್ಲಣ್ಣ, ಅದೇನೋಗ್ರ ಆಚಾರ ಬಂದ್ರೆ ಈ ಆಚಾರ ಬಿಡುದಿಲ್ವಂತಲ್ಲ, ಹಂಗೆ ಮದ್ದೂರು ಶಿವಪುರ್ತ ಕೊಲ್ಲಿ ಸರ್ಕಲ್ ಅಂತ ಪುನಃ 1.5 ಗಂಟೆ ಟೈಮ್ ಲೇಟ್ ಆಗೋಯ್ತು ನೋಡು.
1: ಯಾಕಣ್ಣ, ಬಸ್ ಕಿಸ್ ಪಂಚರ್ ಆಯ್ತಾ?
0: ಪಂಚರ್ ಇಲ್ಲ, ಏನಿಲ್ಲ ಕಂದ್ಲ, ನನ್ ಸೀಟ್ ನಿಂದ್ಗಡಬ್ಬ ಬೋಳ್ ಬುಂಡಿಯನ್ ಕೂತಿದ್ನ. ಆಹಾ, ಎಂತ ಬುಂಡಿಲ್ಲ ಅದು ಕಲ್ಲಣ್ಣ, ಹುಡಿಕಂದ್ರು ಅವನ್ ಕೂದಲು ಸಿಕ್ತಿರ್ನಿಲ್ಲ. ಅವನ್ ಎಲ್ಲಿ ಕೂತ್ ಬಿಟ್ಟವನೆ ಅಂದ್ರೆ ಕಿಟಕಿ ಅಂಚಲ್ ಕೂತವನೆ.
1: ಆಮೇಲೆ
0: ಈ ಸೀಟು ನೇರಕ್ಕೆ ಮೇಲೆ ಲಗ್ಗೇಜ್ ಮಾಡಿರ್ತಾರಲ್ಲ ಕಂಬಿ, ನೋಡಿದಿಲ್ಲ?
1: ನೋಡಿದಿಂಗಂತೇಳು.
0: ಅದ್ರ ಮೇಲೆ ಯಾರೋ ಕಾಣಿ ಸೂಟ್ ಕೆಸ ತುದಿಲೆ ಮಡಗ್ಬಿಟ್ಟವ್ರೆ. ಅದೇನು ಬಸ್ ಒಂಚೂರು ವಾರ ಅಡಿಯಾದ್ರೆ ಸಾಕು, ಸೂಟ್ ಕೆಸ ಬೋಳ್ ಮುಂಡಿಯ ಮೇಲೆ ಬಿದ್ದೋಯ್ತೆ. ಅಂತ ದುಸ್ಥಿತಿಲೆ ಸೂಟ್ ಕೆಸ ಮಡ್ಗವ್ರೆ ಯಾಕಂದ, ಆ ವೈನ್ ಪಾಪ ಗೊತ್ತಿಲ್ಲ ಸೂಟ್ ಕೆಸ್ ನನ್ನ ತಲೆ ನೇರಕ್ಕೆ ಅದೇ ಬಸ್ಸು ವಾರ ಅಡಿಯಾದ್ರೆ ನನ್ನ ತಲೆ ಮೇಲೆ ಬಿದ್ದೋಯ್ತೆ ಅಂತ. ಸರಿ, ಬಸ್ಸು ಶಿವಪುರ ಬಿಟ್ಟು ಕೊಲ್ಲಿ ಸರ್ಕಲ್ ಕ್ರಾಸಿಗೆ ಬತ್ತು. ಈ ಡ್ರೈವರ್ ಏನ್ ಮಾಡ್ಬಿಟ್ಟವನೆ, ಕ್ಲಚ್ ನುಡಿದಿಲ್ಲ, ಬ್ರೇಕ್ನೂ ಹಾಕ್ತಿಲ್ಲ, ಬಂದ್ ಬಸ್ ಬಂದಂಗೆ ಕ್ರಾಸ್ ಮಾಡ್ಬಿಟ್ಟವನೆ. ಆಗ ಬಸ್ಸು ವಾರ ಅಡಿ ಆಯ್ತದಲ್ಲ, ಈ ವೈನ್ ಬುಂಡೆ ಮೇಲೆ ಸೂಟ್ ಕೇಸು ರಪ್ಪನ್ ಬಿದ್ದೋಯ್ತು ಕಂದ್ಲ.
1: ಅಯ್ಯೋಯ್ಯೋ,
0: ಏನ್ ಬಿದ್ರೆ ಹಬ್ಸಕ್ಕೂ ಅದಕ್ಕೂ ವೈನ್ ಬುಂಡಿ ಎಲ್ಲ ಒಡೆದೋಗ್ಬಿಟ್ಟು ರಕ್ತ ಎಲ್ಲ ಸುರಿತಾ ಇದೆ. ಕೆಟ್ಟನಲ್ಲ ಪೋನ್ಕನ್ ಬುಂಡಿಯ 2 ಕೈಲಿ ಹಿಡ್ಕಂದು ಸೀಟ್ಗೆ ಹೊರಗ್ಬಿಟ್ಟ. ಈ ಬಸ್ಸಲ್ಲಿ ಹೆಂಗಸರು ಗಣಸರೆಲ್ಲ ಜಾಸ್ತಿ ಇದ್ರು ಕಂದ್ಲ, ಈ ಹೆಂಗಸರಿದ್ದುತ್ತ ಸಾಮಾನ್ಯವಾಗಿ ಗಣಸರು ಒಂಥರ ಅಂಬನ್ ಬಿಡ್ತದೆ ಕಂದ್ಲ.
1: ಅವಕ್ಕೊಂಥರ ಜಂಬಕಂತೇಳು.
0: ಹಂಗೆ ನಾನು 4 ಮಾತಾಡಿ ನಾನು ಗಣಸು ಅಂತ ತೋರಿಸ್ಕೋಬೇಕಲ್ಲ ಅಂತ ಅನ್ಬಿಟ್ಟು ಆ ಸೂಟ್ ಕೇಸ್ನವನ್ನ ತಲೆಗೊಂದು ಬೋಗಳವ ಬೈಕ್ ಶುರು ಮಾಡ್ಕೋಬಿಟ್ಟವ್ರೆ. ಯಾವ ಲೋಪರ್ದಯ್ಯ ಸೂಟ್ ಕೇಸು, ಅಯ್ಯ ಕುಂಡ್ ಮುಂಡತ್ತವ್ಯ, ಸಣ್ಣಗಂಡ್ ಬಿಡತ್ತವ್ಯ, ಕಣ್ಣು ಕಾಣ್ಲಿಲ್ಲ ನಿಮ್ಗೆ, ಆ ಸೂಟ್ ಕೇಸ ಒಳಕೊತ್ತಲು ಮಡಗುದು. ಅವೈನ್ ಪುಂಡಿ ಎಲ್ಲ ಹೋಯ್ತಲ್ರು, ಅವ್ನ ಆಸ್ಪತ್ರೆ ಕರ್ಕೊಂಡೋಗ್ರ ಯಾರು, ಅವ್ನು ಟ್ರೀಟ್ಮೆಂಟ್ ಕೊಡ್ಸೋರು ಯಾರು, ತಕೊಂಡೋಗಿ ತುದಿಲೆ ಮಡಗಿದ್ರಲ್ಲ ಸೂಟ್ ಕೇಸ, ಒಂದ್ ದಾರದಲ್ಲೂ ಕಟ್ ಮಡಗುದು, ಟಾಪಿನ ಮೇಲೆಲ್ಲೂ ಬಿಡುದು, ಸೀಟ್ ನಂಟ್ಕಲ್ಲು ಮಡಗುದು, ತೊಡೆ ಮೇಲೆಲ್ಲೂ ಮಡಿಕ ಕೂತ್ಕೋದು, ಹಂಗೆ ಹಂಗೆ ಅಂತ ಎಲ್ರು ಬೋದಾಕ್ಬಿಟ್ರು ಕಂದ್ಲ. ಈ ಬೈಗ್ಳು ದಾರಪಟ್ಟವ ನೋಡ್ಬಿಟ್ಟು ಯಾವನು ಸೂಟ್ ಕೇಸ್ ತಂದು ಅಂತ ಒಪ್ಕೊಳ್ಳಿಲ್ಲ, ಕೊನೆಗೆ ಅವನಿಗೊಂದ್ ನಿನ್ನಂತೇನು ಕೋಪತ್ಬಿಟ್ಟು ಜೋರಾಗೆ ಬೋದ್ಬಿಟ್ನ.
1: ಏನಂತ,
0: ಯಾವನಾರ ಮಾತಾಡೋಣ ನೋಡು, ಸೂಟ್ ಕೇಸ್ ತಂದು ಅಂತ. ಏನ್ ಕೊಲೆ ಮಾಡ್ಬಿಟ್ಟವ ನಿಮ್ಮ ಆ ವೈನ ಆಸ್ಪತ್ರೆ ಕರ್ಕೊಂಡೋಗ್ರಿ, ಯಾವ ಲೋಪರ್ದಯ್ಯ ಸೂಟ್ ಕೇಸು ಅಂತ ಅಂದಕ್ಕಲ್ಲ ಕಲ್ಲಣ್ಣ.
1: ಆಮೇಲೆ
0: ಈ ಬೋಳ್ ಮುಂಡಿ ಏನ್ ಸುಮ್ನಲ್ಲೆಲ್ಲ ಕೂತ್ಕೋದು, ಇವನು ಮೆತ್ತಿಗೆ ಸೂಟ್ ಕೇಸ್ ನಂದು ಅಂತನ್ನ.
1: ಅಯ್ಯೋ ಬಡ್ಡಿ ಆದ್ನೇ,
0: ಇನ್ನೇನ್ ಮಾಡೋಕ್ಕಾದ್ದು ಅಂತ ಅನ್ಬಿಟ್ಟು ಅವನ ಆಸ್ಪತ್ರೆಗೆ ಎತ್ತಾಕ್ಬಿಟ್ಟು ಪುನಃ ಬಸ್ಸು ಮಂಡ್ಯ ಚರ್ಕೆ ತರೀಕತ್ತಕ್ಕಂದ.
1: ಓಹೋ, ನೀನು ಬಹಳ ವನವಾಸ ಪಟ್ಟಿದೀಯಾ, ಅಸರೆ ಬೆಂಗಳೂರ್ ಯಾಕೆ ಹೋಗಿದಣ?
0: ಒಂದ್ ಕೆಲ್ಗಿಲ್ಸಾದ್ರೂ ಹುಡುಕ ಬರ್ವ ಅಂತ ಹೋಗಿದ್ದಕ್ಕಂದ.
1: ನಿನ್ಗೆ ಯಾಕಣ ಕೆಲ್ಸ, ದಿನ ಪಾಕೆಟ್ ಹಾಕೊಂಡು ಹಣ್ಣು ಬೇಕ್ರಿತಾವ್ ನಿಂತಿರ್ತೀಯ?
0: ಹೇಗೆ ವೇಳಂ ಬಿಟ್ಬಿಟ್ಟು ಸಂಪಾದನೆ ಮಾಡಿಗಡ್ದು ಬಿಟ್ಟ ಅವನಿಕ್ಕಂದ್ಲ
1: ಕೆಲ್ಸ ಸಿಕ್ತಾ?
0: ಮೊದ್ಲು ಸಿನಿಮಾಕ್ಕಾದ್ರೂ ಸೇರ್ಕೊಳ್ಳೋಣ ಅಂತ ಅನ್ಬಿಟ್ಟು ನಾನು ಡೈರೆಕ್ಟ್ ಆಗಿ ಡೈರೆಕ್ಟರ್ ತಕ್ಕ ಓದಿಕ್ಕಂದ್ಲ.
1: ಸಿನಿಮಾದಲ್ಲಿ ಚಾನ್ಸ್ ಕೊಟ್ರ?
0: ಸಿಕ್ಕಿತ್ತಕ್ಕಂದ್ಲ ಆದ್ರೆ ಏನ್ ಮಾಡೋದು, ನನ್ ಡೈಲಾಗ ನೋಡ್ಬಿಟ್ಟು ಡೈರೆಕ್ಟರ್ ಸತ್ತಾಗ್ಬಿಟ್ನಕ್ಕಂದ.
1: ಯಾಕಣ ಅಷ್ಟ್ ಚೆನ್ನಾಗ್ ಆಕ್ಟಿಂಗ್ ಮಾಡ್ದ?
0: ಆ ಡೈರೆಕ್ಟರ್ ನನ್ನ ಮೊದ್ಲಾಟ್ಕೆ ಕೇಳಿದ್ರು, ನೀ ಯಾವ್ಯಾವ ಪಾತ್ರ ಮಾಡ್ತೀಯಪ್ಪ ಅಂದ್ರು. ಅದಕ್ಕೆ ನಾನು ಸ್ವಾಮಿನ ನೀವು ದಿವಾನ್ನಿಂದ ಹಿಡಿದು ಪಿವಾನ್ಗಟ್ಲಿ ಯಾವ ಪಾತ್ರ ಕೊಟ್ಟರು ಮಾಡ್ತೀನಿ ಅಂದೆ. ಅದಕ್ಕೆ ಅವರು ಓಹೋಹೋ ದಿವಾನ್ನಿಂದ ಹಿಡಿದು ಪಿವಾನ್ಗಟ್ಲಿ ಯಾವ ಪಾತ್ರ ಕೊಟ್ಟರು ಮಾಡಿಯೋ, ಸರಿ ಆಯಿತು ನೋಡೋಣ, ಈಗ ನೀವು ಹೊಟ್ಟೆನೋ ಬಂದ್ರಂಗೆ ಆಕ್ಷಣ ಮಾಡು, ನೀನೇನಾದರೂ ಚೆನ್ನಾಗಿ ಆಕ್ಷಣ ಮಾಡಿದ್ರೆ ಚೆನ್ನಾಗಿರೋ ಪಾತ್ರನೇ ಕೊಡ್ತೀನಿ ಅಂತಂದ್ರು ಕಂದ.
1: ಆಕ್ಷನ್ ಮಾಡ್ದಣ?
0: ಹ್ಞೂ ಕಂದ್ಲ, ನಾನುವೇ ಹೊಟ್ಟೆ ಹಿಡ್ಕೊಂಡು ಹೊಟ್ಟೆನೋ ಬಂದ್ರಂಗೆ ಅಳ್ತಾ ಅಳ್ತಾ ಆಕ್ಷಣ ಮಾಡಿದೆ. ಅಯ್ಯಪ್ಪ ಹೊಟ್ಟೆನವು, ಅಯ್ಯಪ್ಪ ಹೊಟ್ಟೆನವು, ಯಾರಾದರೂ ಕಾಪಾಡಿ ಹೊಟ್ಟೆನ ಹೊಟ್ಟೆನ ಅನ್ಕೊಂಡು ಹೊಟ್ಟೆ ಹಿಡ್ಕೊಂಡು ಅಳ್ಕೆ ಶುರು ಮಾಡ್ಕಂದಿ ಕಂದ್ಲ.
1: ಹೇಳು ಮುಂದೆ.
0: ಡೈರೆಕ್ಟ್ರಿಗೆ ಖುಷಿ ಆಗ್ಬಿಡ್ತು, ಪರವಾಗಿಲ್ಲ ಕಣಯ್ಯ, ಚೆನ್ನಾಗಿ ಆಕ್ಷಣ ಮಾಡ್ತೀಯೇ ನೀನು, ಹಿಂಗೆ ಆಕ್ಷಣ ಮಾಡ್ಬಿಟ್ರೆ ಸಿನಿಮಾದಲ್ಲಿ ಚೆನ್ನಾಗೇ ಓಡ್ತದೆ ಸಿನಿಮಾ ಅಂತನ್ಬಿಟ್ಟು ಈ ಹೊಟ್ಟೆನ ಅನ್ನೋದನ್ನ ನಗ್ನಗ್ತ ಆಕ್ಷಣ ಮಾಡು ನೋಡುವ ಅಂತಂದ್ರು. ಸರಿ ನಾನುವೇ ನಗ್ನಗ್ತಾನೆ ಶುರು ಮಾಡ್ಕಂಡೆ ಕಂದ್ಲ. ನನಗೆ ಹೊಟ್ಟೆನವು, ನನಗೆ ಹೊಟ್ಟೆನವು, ಹೊಟ್ಟೆನವು, ಹೊಟ್ಟೆನವು ಅನ್ಕೊಂಡು ಬಟ್ಟೆಯೆಲ್ಲ ನೆತ್ತಿ ಹೊಟ್ಟೆಯ ತೋರಕ್ಕೆ ಹೋಗಿದ್ದಿ. ಡೈರೆಕ್ಟ್ರಿಗೆ ಖುಷಿ ಆಗ್ಬಿಡ್ತು, ಇಳಸಯ್ಯ ಬಟ್ಟೆಯ, ಚೆನ್ನಾಗಿ ಆಕ್ಷನ್ ಮಾಡ್ತೀಯ ಕಣಯ್ಯ, ನೀನು ಹಿಂಗೆ ಆಕ್ಷನ್ ಮಾಡಿಬಿಟ್ರೆ 25 ದಿವಸದ ಮೇಲೆ ಓಡ್ತದೆ ಪಿಕ್ಚರು ಅಂತ ಅಂದ್ಬಿಟ್ಟು ಈ ಹೊಟ್ಟೆನವು ಅನ್ನೋದನ್ನ ಒಂದು ಹಾಡು ರೂಪದಲ್ಲಿ ಹೇಳು ನೋಡುವ ಅಂತಂದ್ರು ಕಂದ್ಲ.
1: ಯಾವ್ದಾದ್ರು ಕಂದ ಹೊಡೆದಿರ್ತೀಯ ನೀನು?
0: ಸರಿ ನಾನುವೇ ಹಾಡು ರೂಪದಲ್ಲಿ ಶುರು ಮಾಡಿದೆ. ಪಡ ಪಡ ಪಡ ನೀನು ನಡ ಹೊಟ್ಟಿಯ ಯಾಕಿಂಗೆ ನೊಯ್ಯುವೆ ತರವೇ ತರವೇ ಪಡ ಪಡ ಪಡ ನೀನು ನಡ ಹೊಟ್ಟಿಯ ಯಾಕಿಂಗೆ ನೊಯ್ಯುವೆ ತರವೇ ತರವೇ ಅಂತಂದಿ ಕಂದ್ಲ. ಅವ್ರಿಗಿನ್ನೂ ಖುಷಿ ಆಗ್ಬಿಟ್ಟು, ಏನಯ್ಯ ನೀನು ಆಕ್ಷನು ತುಂಬಾ ಚೆನ್ನಾಗೇ ಮಾಡ್ತೀಯ, ಈ ಹೊಟ್ಟೆ ನೋವು ಅನ್ನೋದ್ನೇ ಲಾಟ್ರಿ ಟಿಕೆಟ್ ಮಾಡ್ತಾರಲ್ಲ ಹಂಗೆ ಹೇಳು ನೋಡುವ ಅಂತಂದ್ರು. ಸರಿ ನಾನುವೇ ಲಾಟ್ರಿ ಮಾರೋರಂಗೆ ಶುರು ಮಾಡ್ಕಂಡೆ ಕಂದ್ಲ.
1: ಹ್ಞೂ ಮೊದ್ಲು ನೀನ್ ಮಂಡಿದಲ್ಲ ಅದನ್ನೇ ಅಲ್ವಾ ಮಾಡ್ತಿದ್ದು, ಹೇಳು ಮುಂದಕ್ಕೆ.
0: ಸರಿ ಹಂಗೆ ಶುರು ಮಾಡ್ಕಂಡೆ, ಹೊಟ್ಟೆನ ಹೊಟ್ಟೆನ ಹೊಟ್ಟೆನು ಯಾರಿಗ್ರಿ ಹೊಟ್ಟೆನ, ಇವತ್ತೆ ಹೊಟ್ಟೆನವು ಬಂಪರ್ ಹೊಟ್ಟೆನವು ಅದೃಷ್ಟವಂತರಿಗೆ ಹೊಟ್ಟೆನವು ಭಾಗ್ಯವಂತರಿಗೆ ಹೊಟ್ಟೆನವು ಯಾರಿಗುಂಟಿ ಯಾರಿಗಿಲ್ಲ ಹೊಟ್ಟೆನವು, ನೀವು ಹೊಟ್ಟೆನವು ಒಂದು ಹಿಂದೆ ಪರೀಕ್ಷಿಸಿಕೊಳ್ಳಿ. 5 ರೂಪಾಯಿ ಒಂದು ಹೊಟ್ಟೆನವು, 10 ರೂಪಾಯಿ 2 ಹೊಟ್ಟೆನವು, ಸಂದ್ ಹೊಟ್ಟೆನವು, ಅತರ ಹೊಟ್ಟೆನವು, ಲಾಸ್ಟ್ 2 ಹೊಟ್ಟೆನವು, ಲಾಸ್ಟ್ 1 ಹೊಟ್ಟೆನವು, ಬನ್ನಿ ಬನ್ನಿ ಹೊಟ್ಟೆನವು ಹೊಟ್ಟೆನವು ತಂದಿಕ್ಕಂದ್ಲ. ಡೈರೆಕ್ಟರ್ ಸಾಹೇಬ್ರಿಗೆ ನಾನು ಡೈಲಾಗ ಕೇಳ್ಬಿಟ್ಟು ಅಪ್ಪನ ಕೆಳಕ್ಕೆ ಉಂಟೋದ್ರಕ್ಕಂದ್ಲ ಮೊಕಣಾಗಿ. ಅಬ್ಬಾ ಎಂತ ಆಕ್ಷಣಯ್ಯ ನಿಂದು, ಸಿನಿಮಾ 100 ದಿವಸದ ಮ್ಯಾಲ ಓಡ್ತದೆ ಅಂತ ಹೊಗಳ್ಬಿಟ್ರು. ಆಗ ಹೇಳಿದ್ರು, ನೋಡಯ್ಯ ಲಾಸ್ಟ್ ಒಂದೇ ಒಂದ್ ಚಾನ್ಸ್ ಕೊಡ್ತೀನಿ, ಹಂಗೆ ಆಕ್ಟಿಂಗ ಮಾಡ್ಬಿಡು ಅಂತ ಅನ್ಬಿಟ್ರು ಕಂದ್ಲ.
1: ಅದ್ ಯಾವ್ದಣ್ಣ ಆ ಆಕ್ಟಿಂಗು?
0: MLAಗಳು ಮಿನಿಸ್ಟರ್ಗಳು ಭಾಷಣ ಮಾಡ್ತಾರಲ್ಲ ಹಂಗ ಆಕ್ಷಣ ಮಾಡು ಅಂತಂದ್ರು. ಸರಿ ನಾನುವೇ MLAಗಳು ಮಿನಿಸ್ಟರ್ಗಳು ಭಾಷಣ ಮಾಡ್ದಂಗೆ ಶುರು ಮಾಡ್ಕಂಡೆ ಕಂದ್ಲ. ಮಾನ್ಯ ಹೊಟ್ಟೆನವುಗಳೇ, ಸನ್ಮಾನ್ಯ ಹೊಟ್ಟೆನವುಗಳೇ, ಹೊಟ್ಟೆನವು ಒಂದು ಹೊಟ್ಟೆನವು, ಇವತ್ತು ಈ ಹೊಟ್ಟೆನವುಗಳೆಲ್ಲ ಸೇರಿ ಈ ಹೊಟ್ಟೆನವನ್ನ ಕರೆಸಿ ನನಗೆ ತುಂಬಾ ಹೊಟ್ಟೆನವನ್ನ ಮಾಡಿದ್ದೀರಿ, ಆದ್ರಿಂದ ಆ ಮೇಲಿರೋ ಹೊಟ್ಟೆನವು ನನಗೆಲ್ಲ ತುಂಬಾ ಹೆಚ್ಚಿನ ರೀತಿಯಲ್ಲಿ ಹೊಟ್ಟೆನವನ್ನ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ನಾನು ಹೊಟ್ಟೆನವನ್ನ ಮುಗಿಸ್ತೀನಿ. ಎಲಕ ಹೊಟ್ಟೆನವು, ಹೊಟ್ಟೆನವು ಅಂತ ಡೈಲಾಗ್ ಹೊಡ್ದೇಕಂದ್ಲ. ಲೋ ಕಲ್ಲಣ್ಣ, ಮೊದ್ಲು ಡೈರೆಕ್ಟ್ ಸುಮ್ನೆ ಕೆಳಕ್ ಬಿದ್ದಾಗಿದ್ರು ಕಂದ್ಲ, ಈ ಸರಿ ನಗವ ತಡಿನಾರ್ದ ಉಸಿರಿಡ್ಕಂಗ್ ಆಗ್ಬಿಟ್ಟು ಸತ್ತೆ ಹೋಗ್ಬಿಟ್ರು ಕಂದ್ಲ.
1: ಅಯ್ಯಯ್ಯೋ
0: ಇನ್ನೇನ ಅಯ್ಯ, ಸತ್ತೋದ್ಮೇಲೆ ನನಗೇನಲ್ಲಿ ಕೆಲಸ ಸಿಕ್ಕದು ಅಂತ ಅಂದ್ಬಿಟ್ಟು ಕಡ್ದ್ ಬಂದಿ. ಲೋ ಕಲ್ಲಣ್ಣ, ಕೊನೆಗೂ ನನ್ಗೆ ಹತ್ತಿರದಲ್ಲಿ ಕೆಲಸ ಆಗ್ಬಿಟ್ಟು ಕಂದ್ಲ.
1: ಅದ್ ಯಾವ್ದಣ್ಣ ಅದು ಹತ್ತಿರದರ್ಶನ? ದೂರದರ್ಶನ ಅಂತ ಕೇಳಿದೀನಿ ನಾನು.
0: ದೂರದರ್ಶನ ಅನ್ನೋದು ಸುಷ್ಮಾ ಸ್ವರಾಜ ಮುಂದ ಕಂದ್ಲ, ಈ ಹತ್ತಿರದರ್ಶನ ಅನ್ನೋದು ನಮ್ ಜೈಲ ಅಂತ ಮುಂದಲ್ವೇ?
1: ಓಹೋ ಮದ್ರಾಸ್ ಮಂಡೋದರ ಇದು, ಅಲ್ಲೇನ ಕೆಲಸ ನಿಂದು?
0: ಅಲ್ಲಿ ನಾನು ವಾರ್ತೆ ಓದೋದನ್ನ ಟ್ರೈನಿಂಗ್ ತಕ ಬಂದವನಿ.
1: ವಾರ್ತೆ ಓದೋದನ್ನ ಟ್ರೈನಿಂಗ್ ತಗೊಂಡ್ ಬಂದಿದೀಯ? ಅದ್ ಹೆಂಗ್ ಟ್ರೈನಿಂಗ್ ತಗೊಂಡ್ ಬಂದಿದ್ ಸ್ವಲ್ಪ ಹೇಳೋಣ, ನಾನು ಕೇಳ್ತೀನಿ.
0: ವಾರ್ತೆ ಓಳ್ನೆ ಲಿಗ್ವಾ ಕೇಳ್ಬೇಕು.
1: ಕೇಳ್ತೀವಿ ಹೇಳು.
0: ಆಕಾಶವಾಣಿ ಸುಳ್ಳು ವಾರ್ತೆಗಳು ಓದುತ್ತಿರುವವರು ಸತ್ಯ ಹರಿಶ್ಚಂದ್ರನ ಮೊಮ್ಮಗ. ಇತ್ತೀಚೆಗೆ ಬಿದ್ದ ಭಾರಿ ಮಳೆಯಿಂದಾಗಿ ಭೂಮಿ ಮೇಲಿನ ಸೇತುವೆಗಳೆಲ್ಲ ಮುರ್ಕ ಬಿದ್ದಿರುವುದರಿಂದ ಇನ್ನು ಮುಂದೆ ಎಲ್ಲ ವಾಹನಗಳು ಆಕಾಶದ ಮೇಲೆ ಚಲಿಸಬೇಕೆಂದು ಕಾಮಗಾರಿ ಸಚಿವರು ಆದೇಶ ಹೊರಡಿಸಿದ್ದಾರೆ. ರಾತ್ರಿ ವೇಳೆಯಲ್ಲಿ ನಮಗೆ ಸರಿಯಾಗಿ ಆಹಾರ ದೊರಕದೇ ಇರುವುದರಿಂದ ಇನ್ನು ಮುಂದೆ ರಾತ್ರಿ ವೇಳೆಯಲ್ಲಿ ಜನಗಳು ಸೊಳ್ಳೆ ಪರದೆ ಕಟ್ಟಿಕೊಂಡು ಮಲಗಬಾರದೆಂಬುದಾಗಿ ಸೊಳ್ಳೆಗಳ ಸಂಘದ ಮಹಾಧ್ಯಕ್ಷರಾದ ಡಾಕ್ಟರ್ ಅನುಪಿಲಿ ಸೊಳ್ಳೆಯವರು ರಾತ್ರಿ 12 ಗಂಟೆ ವೇಳೆಯಲ್ಲಿ ಪ್ರಧಾನಿಯವರ ಜತೆ ಚರ್ಚಿಸಿತೆಂದು ತಿಳಿಸಲಾಗಿದೆ. ಈ ಸೊಳ್ಳೆಗಳ ಮನೋಭಿಲಾಷೆಗಳನ್ನು ಅರಿತ ಪ್ರಧಾನಿಯವರು ಇನ್ನು ಮುಂದೆ ಭಾರತದಲ್ಲಿರುವ ಎಲ್ಲ ಸೊಳ್ಳೆ ಪರದೆಗಳ ಕಾರ್ಖಾನೆಗಳನ್ನು ಮುಚ್ಚಿಸುವುದಾಗಿ ಸೊಳ್ಳೆಗಳ ಸಂಘದ ಅಧ್ಯಕ್ಷರಿಗೆ ಭರವಸೆ ಕೊಟ್ಟಿದ್ದಾರೆ. ಭಾರತದ ಹೆಂಗಸರಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ತಲೆ ಕೂದಲು ಉದುರುವಿಕೆಯು ಕಂಡು ಬಂದಿದ್ದು, ಈ ತಲೆ ಕೂದಲು ಉದುರುವಿಕೆಯನ್ನೆಲ್ಲ ತಡೆಗಟ್ಟಲು ಅತಿ ವಿಭಿನ್ನವಾದ ರೀತಿಯ ಸೋಪನ್ನೇ ಕಂಡು ಹಿಡಿದಿರುವುದಾಗಿ ಅಖಿಲ ಭಾರತ ವಿಜ್ಞಾನಿಗಳ ಸಂಘದ ಮಹಾಧ್ಯಕ್ಷರಾದ ಡಾಕ್ಟರ್ ಸನ್ಮಾನ್ಯ ಶ್ರೀ ಬೋಳ್ಗುಂಡಪ್ಪನವರು ತಮ್ಮ ಸಂಶೋಧನೆಯಿಂದ ಹೊಸ ಸೋಪನ್ನು ಕಂಡು ಹಿಡಿದಿರುತ್ತಾರೆ. ಮಂಡ್ಯದ ಆನೆಕೆರೆ ಬೀದಿಯಲ್ಲಿ ನಿನ್ನೆ ಮಧ್ಯಾಹ್ನ ಭಾರಿ ಗಾತ್ರದ ಕೋಣವೊಂದು ಕಾಣಿಸಿಕೊಂಡಿದ್ದು, ಆ ಕೋಣಕ್ಕೆ ಹಿಂದುಗಡೆ 2 ಕೊಂಬು ಮೂಡಿವೆ ಎಂದು ಭಯಭೀತ ಆನೆಕೆರೆ ಬೀದಿಯ ಗ್ರಾಮಸ್ಥರು ಪಕ್ಕದ ಪೊಲೀಸ್ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ.
1: ಇನ್ನೆಲ್ಲೂ ಮುಟ್ಲಿಲ್ವಾ?
0: ಮತ್ತು ಆ ಕ್ವಾಣಕ್ಕೆ ಕೊಂಬಿನ ಜೊತೆಗೆ ಭಾರಿ ಗಾತ್ರದ ಹೊಟ್ಟೆ ಇದ್ದು ಅದು ನಾಳೆ ಅಥವಾ ನಾಳಿದ್ದು ಕರು ಹಾಕುವ ಸಾಧ್ಯತೆ ಇದೆ ಎಂದು ಜಿಲ್ಲಾ ಪಶು ವೈದ್ಯಾಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಮದ್ದೂರಿನ ಮಹೇಶ ಎಂಬ 25 ವರ್ಷದ ಯುವಕನು ರಾತ್ರಿ 12 ಗಂಟೆ ವೇಳೆಯಲ್ಲಿ ಶಿವಪುರದ ಬಸವೇಶ್ವರ ಚಿತ್ರಮಂದಿರದಿಂದ ಸೆಕೆಂಡ್ ಶೋ ಸಿನಿಮಾ ನೋಡಿಕೊಂಡು ಮನೆಗೆ ಮರಳುತ್ತಿದ್ದಾಗ ಕೊಲ್ಲಿ ಸರ್ಕಲ್ಲಿನ ಬಳಿ ಅವನನ್ನು ಕಚ್ಚಲು 4 ನಾಯಿಗಳು ಓಡಿಸಿಕೊಂಡು ಬಂದವೆಂಬ ಒಂದೇ ಒಂದು ಸಣ್ಣ ಕಾರಣದಿಂದ ಮದ್ದೂರು ಮಹೇಶನಿಗೆ ಕ್ವಾಪತ್ತಿ ಅವನೇ ತಿರುಗಿ ಒಂದು ಹೆಣ್ಣು ನಾಯಿಗೆ ಹೊಟ್ಟೆಯ ಭಾಗದಲ್ಲಿ ಬಲವಾಗಿ ಕಚ್ಚಿಬಿಟ್ಟಿದ್ದಾನೆ. ಅವನು ಆ ನಾಯಿಗೆ ಕಚ್ಚಿದ ತಕ್ಷಣ ಆ ನಾಯಿಯು ಸ್ಥಳದಲ್ಲೇ ದುರ್ಮರಣವನ್ನಪ್ಪಿದ್ದು ಈ ದುಷ್ಕೃತ್ಯವನ್ನು ಎಸಗಿದ ಮದ್ದೂರಿನ ಮಹೇಶನಿಗೆ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯವು 501 ರು ದಂಡ ವಿಧಿಸಿದೆ. ಈ ವಾರ್ತೆಗಳನ್ನು ಬಾಯಿಯಿಂದ ಕೇಳುತ್ತಿದ್ದೀರಿ?
1: ಬಾಯಲ್ಲಿ ಕೇಳಿದ್ರೆ ಇನ್ನೆಲ್ಲ ಕೇಳ್ತಾರೆ ಹೇಳು.
0: ಕೇಂದ್ರ ಸರ್ಕಾರವು ಇತ್ತೀಚೆಗೆ ತಂದಿರುವ ಬಜೆಟ್ನಲ್ಲಿ ಶೇವಿಂಗ್ ಸೋಪು ಮತ್ತು ಶೇವಿಂಗ್ ಬ್ರೇಡಿನ ಬೆಲೆ ಏರಿಸಿರುವುದರಿಂದ ಈ ಶೇವಿಂಗ್ ಸೋಪು ಮತ್ತು ಶೇವಿಂಗ್ ಬ್ರೇಡಿನ ಬೆಲೆ ಏರಿಕೆಯನ್ನು ವಿರೋಧಿಸಿ ನಾಳೆ ಭಾರತಾದ್ಯಂತ ಎಲ್ಲ ಮಹಿಳೆಯರು ಮತ್ತು ಮಹಿಳಾ ಸಂಘಟನೆಗಳು ಉಗ್ರವಾದ ಪ್ರತಿಭಟನಾ ಚಳುವಳಿಯನ್ನು ಹಮ್ಮಿಕೊಳ್ಳುವುದಾಗಿ ಅಖಿಲ ಭಾರತ ಮಹಿಳಾ ಒಕ್ಕೂಟದ ಮಹಾಧ್ಯಕ್ಷೆಯಾದ ಕುಮಾರಿ ಜಯಲಲಿತಾರವರು ತಿಳಿಸಿರುತ್ತಾರೆ. ಅವರು ನಿನ್ನೆ ಪತ್ರಕರ್ತರೊಂದಿಗೆ ಮುಷ್ಕರಕ್ಕೆ ಕಾರಣವನ್ನು ತಿಳಿಸುತ್ತಾ ರೋಷವಾಗಿ ಖಂಡಿಸುತ್ತಾ ಮತ್ತು ಟೀಕಿಸುತ್ತಾ ಈ ಕೇಂದ್ರ ಸರ್ಕಾರವು ಏರಿಸಿರುವ ಶೇವಿಂಗ್ ಸೋಪು ಮತ್ತು ಶೇವಿಂಗ್ ಬ್ರೇಡಿನ ಬೆಲೆ ಏರಿಕೆಯಿಂದ ನಮ್ಮ ಗಂಡಂದಿರ ಗಡ್ಡಗಳನ್ನು ನೋಡಲು ನಮ್ಮ ಕಣ್ಣಿಂದ ಸಾಧ್ಯವಾಗುತ್ತಿಲ್ಲ. ಈ ಕೇಂದ್ರ ಸರ್ಕಾರವೇನಾದರೂ ಇವುಗಳ ಬೆಲೆಗಳನ್ನು ಉಳಿಸದಿದ್ದರೆ ನಾವೇ ಸ್ವತಃ ನಾಳೆಯಿಂದ ನಮ್ಮ ಗಂಡಂದಿರಿಗೆ ಕುಡ್ಲು ಮತ್ತು ಮಚ್ಚಿನಿಂದ ಶೇವಿಂಗ್ ಮಾಡಿಕೊಡುತ್ತೇವೆ ಎಂದು ಪಣ ತೊಟ್ಟಿರುವುದಾಗಿ ಅವರು ತಿಳಿಸಿರುತ್ತಾರೆ. ಈಗ ಕ್ರೀಡಾ ವರದಿ. ಭಾರತದ ಕ್ರೀಡಾಪಟುಗಳು ಎಲ್ಲ ಒಲಿಂಪಿಕ್ಸ್ ಮತ್ತು ಏಷ್ಯನ್ ಕ್ರೀಡೆಗಳಲ್ಲೂ ಸೋಲುತ್ತಲೇ ಬರುತ್ತಿರುವುದರಿಂದ ಇನ್ನು ಮುಂದೆವರೆಗೆ ಈ ಬಾರಿಯ ನೊಬೆಲ್ ಬಹುಮಾನವನ್ನು ಕೊಟ್ಟು ಅವರನ್ನು ಪುನಶ್ಚೇತನಗೊಳಿಸಬೇಕೆಂದು ಅಖಿಲ ಭಾರತ ಕ್ರೀಡಾ ಒಕ್ಕೂಟದ ಮಹಾಧ್ಯಕ್ಷರಾದ ಶ್ರೀ ಕುಂಟಣ್ಣನ್ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರುತ್ತಾರೆ. ಈಗ ರಾಜಕೀಯ ಹವಾಮಾನ ವರದಿ. ರಾಜ್ಯದ ರಾಜಕೀಯ ಪಕ್ಷಗಳಲ್ಲಿ ಮೋಡ ಕವಿದ ವಾತಾವರಣವಿದ್ದು ನಾಳೆ ಅಥವಾ ನಾಳಿದ್ದು ಭಾರಿ ಮತ್ತು ತುಂತುರು ರಾಜೀನಾಮೆಗಳಾಗುವ ಸಾಧ್ಯತೆ ಇದೆ.
1: ಆಗ್ಲೇ ಶುರುವಾಗಿದೆ ಹೇಳು.
0: ಇಲ್ಲಿಗೆ ವಾರ್ತಾ ಪ್ರಸಾರ ಶುರುವಾಯಿತು. ನಮಸ್ಕಾರ.
1: ಏನ್ ಚೆನ್ನಾಗಿ ಓದ್ತೀಯ ಅಣ್ಣ ವಾರ್ತಾನ. ಒಳ್ಳೆ ಸತ್ಯ ಹರಿಶ್ಚಂದ್ರ ತುಂಡು ಓದಂಗ್ ಓದ್ದೆ ಬಿಡು. ಅಸರಿ ಈ ವಾರ್ತೆ ಓದ ಜಾಗ ಇಲ್ಲ ಅಣ್ಣ.
0: ಅದೇ ಅಂತರಳ್ಳಿ ಕೂಟ ಮೇಲೆ 500 ಅಡಿ ಕಂಬದ ಮೇಲೆ ನಿಂತ್ಕೊಂಡು ಓದ್ಬೇಕಲ್ಲ.
1: ಏನಣ್ಣ ಅಷ್ಟೊಂದು ಎತ್ತರದಲ್ಲಿ ನಿಂತ್ಕೊಂಡು ಓದ್ಬೇಕಾ? ಬಿದ್ಗಿತ್ತು ಹೋಗ್ಬಿಟ್ರೆ
0: ಮೂಕನ್ ಹೇಳ. ನಾನು ವಾರ್ತೆ ಓದುದು ಎಲ್ರ ಮನೆ ಟಿವಿಲೂ ಕೇಳಿಸಿಕ್ಕಿಲ್ವ, ನನ್ನ ಮುಖ ಕಾಣಿಸಿಕ್ಕಿಲ್ವೆ? ಅದಕ್ಕೆ ಅಂತರಳ್ಳಿ ಕುಟ್ಟೆ ಮೇಲೆ 500 ಅಡಿ ಕಂಬದ ಮೇಲೆ ನಿಂತ್ಕೊಬಿಟ್ಟು ಕಂಕ್ಳಿಗೆ ಒಂದು ಆರನ ತಗಡಾಕಂದು ಕೈಲೊಂದು ಮೈಕ್ ಸೆಟ್ ಹಿಡ್ಕಂದು ಬೆಳಗಾನ ಗುಂಡಾಪುರ್ ನಾಯಿ ಬಡ್ಕನಂಗ್ ಬಡ್ಕಬೇಕಂದ.
1: ಮತ್ತೆ ಕೆಲಸ ಮಾಡೋದ್ ಬಿಟ್ಬಿಟ್ಟು ಊರ್ ಯಾಕೆ ಬಂದೆ?
0: ಆರ್ಡರ್ ಬರೋದು ಇನ್ನು 2-3 ತಿಂಗಳು ಲೇಟ್ ಆಯ್ತದಕ್ಕಂದ್ಲ, ಅದಕ್ಕೆ ಊರಿಗೆ ಬಂದೆ. ಲೋ ಕಲ್ಲಣ್ಣ, 2-3 ತಿಂಗಳು ಊರಲ್ಲಿ ಇರಕ್ಕೆ ಬೇಜಾರಾಗ್ಬಿಡ್ತದಕ್ಕಂದ್ಲ, ಯಾವ್ದಾದ್ರು ಒಂದು ನಾಟಕ ಅನ್ನೋದು ಆಡುವೆ ಅಂದ.
1: ನಾಟಕ ಅದೆಂತ ನಾಟಕ ಅಣ್ಣ? ಪೌರಾಣಿಕ ಆಡೋನು ಸಾಮಾಜಿಕ ಆಡೋನು?
0: ಪೌರಾಣಿಕನೇ ಆಡ್ಬೇಕು ಕಂದ್ಲ. ನಾಟಕ ಅಂದ್ರೆ ಹೆಂಗಿರ್ಬೇಕು ಗೊತ್ತಲ್ಲ? ಅಂತಿಂತ ನಾಟಕ ಆಡೋಕಿಲ್ಲ. ಈ ಹಲಗೂರ ಹತ್ರ ಉಲ್ಲೇಗಾಲದವ್ರು ನಾಟಕ ಮಾಡಿದ್ರಲ್ಲ, ಹಂಗ್ ಮಾಡೋಕಿಲ್ಲ ಕಂದ್ಲ.
1: ಅವ್ರ ಹೆಂಗ್ ಮಾಡಿದ್ರು ನಾಟಕನ?
0: ಕೇಳ ಹೇಳ್ತೀನಿ. ಹಿಂಗೆ ಉಲ್ಲೇಗಾಲದವರೆಲ್ಲ ಸೇರ್ಕೊಂಡು ರಾಮಾಯಣ ನಾಟಕ ಮಾಡ್ತಿದ್ರು. ಆ ನಾಟಕಕ್ಕೆ ಸೇರೋರೆಲ್ಲ ಬರೀ ದಡ್ರಿಯೇ. ಅವ್ರೆಂತ ದಡ್ರಪ್ಪ ಅಂದ್ರೆ ಸೀತೆನು ದಡ್ಡಿ, ರಾಮನು ದಡ್ನೆ, ಹನುಮಂತನು ದಡ್ನೆ, ಲಕ್ಷ್ಮಣನು ದಡ್ನೆ. ಒಟ್ನಲ್ಲಿ ಹಾರ್ಮೋನಿ ಮೇಷ್ಟ್ರಿಂದ ಹಿಡಿದು ಪರ್ರ ಎಳ್ದು ಬಿಡ್ತಾನಲ್ಲ, ನೋಡಿದಿಲ್ಲ?
1: ನೋಡಿದ್ಯಾಳು.
0: ಅವ್ರ ಗಂಟ್ಲು ಬರೀ ದಡ್ ಮುಂಡ ತವಿಯಕ್ಕಲ್ಲ. ಅವ್ರ ಹೆಂಗ್ ನಾಟಕ ಮಾಡ್ತಾ ಇದ್ರಪ್ಪ ಅಂದ್ರೆ ಮಾಡ್ತಾ ಇದ್ದದ್ದು ರಾಮಾಯಣ ನಾಟಕ. ಫಸ್ಟೇ ರಾಮಾರಾವಣ ಯುದ್ಧ ಮಾಡ್ಕ ಸತ್ತೋಗೋದು, ಸೂತ್ರಧಾರಿ ಲಾಸ್ಟ್ಗೆ ಬರೋದು, ಏನಾರ ಯುದ್ಧ ಮಾಡೋ ಸೀನ್ಸಲ್ಲಿ ಹಾಡಿದ್ದು ಹಾಡ ಮರ್ತ್ಕೊಂಡು ಹಂಗೆ ಯುದ್ಧ ಮಾಡ್ಕೊಂಡು ಸತ್ತೋಗಿದ್ರೆ ಸತ್ತಾಗಿರೋನು ಪುನಃ ಎದ್ದು ಬಂದು ಹಾಡು ಹೇಳೋದು. ಏ ಹಾರ್ಮೋನಿ ಬಾಸ್ರಿ ಮೇಷ್ಟ್ರೆ, ಹಾಡ ಮರ್ಕೊಬಿಟ್ಟಿದ್ದೆ ಕಣ ಯುದ್ಧ ಮಾಡೋ ಸೀನ್ಸಲ್ಲಿ ಅಂದ್ಬಿಟ್ಟು ಒಂದ್ಸರಿ ಮಾಡ್ದಂಥ ಪಾತ್ರನ ಮರ್ತ್ಕೊಂಡು ಮರ್ತ್ಕೊಂಡು ಇನ್ನೊಂದ್ಸರಿ ಬಂದು ಮಾಡೋದು ಅದೇ ಪಾತ್ರನ. ಹಿಂಗೆ ಅವ್ರದೇ ಆಗಿರ್ತಕ್ಕಂಥ ಸ್ಟೈಲಲ್ಲಿ ನಾಟಕ ಮಾಡ್ತಾ ಇದ್ರು ಕಂದ್ಲ. ಹಿಂಗೆ ನಾಟಕದಲ್ಲಿ ಏನಾಗೋಯ್ತು, ಹನುಮಂತ ಸಮುದ್ರವ ಹಾರ್ಬಿಟ್ಟು ಲಂಕಾಪಟ್ಟಣಕ್ಕೆ ಹೋಗ್ಬಿಟ್ಟು ಅಶೋಕವನದಲ್ಲಿ ಸೀತಾದೇವಿಯ ಭೇಟಿ ಮಾಡಿ ರಾಮರುತ್ ಅಂತವ ಸೀತೆ ತಿಳಿಸ್ಬಿಟ್ಟು ಸೀತೆ ರುತ್ ಅಂತವ ರಾಮ ತಿಳಿಸ್ತಕ್ಕಂಥ ದೃಶ್ಯ ಮುಗ್ದೋಗಿತ್ತು. ಈ ಹನುಮಂತ ಮರ್ತ್ಕೊಬಿಟ್ಟವನ ನಾನು ಲಂಕಾಪಟ್ಟಣಕ್ಕೆ ಹೋಗಿದ್ದಿ ಅಂತ, ಈ ರಾಮನು ಕೂಡ ಮರ್ತ್ಕೊಬಿಟ್ಟವನ ಹನುಮಂತನ ಕಳಿಸಿದ್ದಿ ಲಂಕಾಪಟ್ಟಣಕ್ಕೆ ಅಂತ. ಸರಿ, ರಾಮನು ಹನುಮಂತನು ಒಂದು ದೃಶ್ಯದಲ್ಲಿ ಭೇಟಿಯಾದ್ರು, ಇವರು ಮುಂದಿನ ದೃಶ್ಯ ಮಾಡ್ಬೇಕಾಯ್ತಲ್ವೇ, ಮರ್ತ್ಕೊ ಇಂದಿನ ದೃಶ್ಯಕ್ಕೆ ಹೊಂಟೋದ್ರು. ಸರಿ, ರಾಮ ಹನುಮಂತನ್ಗೆ ಹೇಳ್ದ, ಭಕ್ತ ಹನುಮಂತ ಲಂಕಾಪಟ್ಟಣಕ್ಕೆ ಹೋಗಿ ಸೀತಾದೇವಿ ಹೆಂಗಿದ್ದಳು ನೋಡ್ಕಬಾ ಅಂತಂದವನೆ. ಇವನು ಮರ್ತ್ಕೊಬಿಟ್ಟಿದ ಹನುಮಂತ, ಆಯ್ತು ಕನ್ನ ನೋಡಿ ಅಂತ ಒಪ್ಕೊಬಿಟ್ಟವನೆ. ಏನ್ ಹನುಮಂತನ ಒಂದ್ ಪರ್ದ ಬಿಟ್ಟಿದ್ರು, ಯಾವ ತರ ಈ ಸಮುದ್ರ ಚಿತ್ರವ ಪರ್ದ ಮೇಲೆ ಬಿಟ್ಬಿಟ್ಟು ಸ್ಟೇಜ್ ಅರ್ಧ ಭಾಗಕ್ಕೆ ಪರ್ದೆಯ ಕಟ್ಬಿಟ್ಟು ಆ ಪರ್ದೆ ಹಿಂದ್ಗಡೆ ಆ ಕಡೆ ಒಂದು ಈ ಕಡೆ ಒಂದು 2 ಬೆಂಚೆ ಕಟ್ಬಿಟ್ಟಿದ್ರು ಕಂದ್ಲ. ಹನುಮಂತ ಪರ್ದೆ ಹಿಂದ್ಗಡೆ ಬೆಂಚೆ ಹತ್ತಿ ಇಳ್ಬಿಟ್ರೆ ಸಮುದ್ರವ ಹಾರ್ದಂಗೆ. ಎಲ್ಲೇ ನಾಟಕದಲ್ಲಿ ಸರಿ, ಹನುಮಂತ ಅವನ್ ಕಲ್ತಿರೋ ಪದವ ಹೇಳ್ಕೊಂಡು ಬೆಂಚೆ ಹತ್ತಾ ಇದ್ನ, ಈ ಪರ್ದೆ ಬಿಡ್ತಾನಲ್ಲ ಇವನು ನೋಡಿದಿಲ್ಲ?
1: ನೋಡಿದ್ ಹೇಳು.
0: ಇವನ್ಗೇನಾಗ್ಬಿಟ್ಟದ, ತಿಂಗ್ಳಾನ್ಗಟ್ಲೆ ಮಾರ್ಲಮಿ ಟೈಮ್ ಏನೋ ನಿದ್ಗೆಟ್ಬಿಟ್ಟಿದ್ನೇನೋ, ಯಾವ ಬೋಟಿ ಏದ ಸಲ ಸಲಕು ಎರಡು ಕಟ್ಟೋನು ಪರ್ದೆಯ ಅಂತನ್ಬಿಟ್ಟು ಮುಂದು ಸೀನ್ಸು ಬಿಡ್ಬೇಕಾದಂತ ಪರ್ದು ದಾರವ ಕೈಗೆ ನುಲ್ಕಂದು ಆ ದಾರದ ಬಲಿನ ಮೇಲೆ ತುಗಿಡಿಸ್ತಾ ನಿಂತಿದ್ನ. ಈ ಹನುಮಂತ ಪದ ಎಳ್ಕೊಂಡು ಬೆಂಚ ಹತ್ತಿ ಮಧ್ಯ ಬರುತ್ತೂವೆ ಇವನು ತೂಡು ಜಾಸ್ತಿ ಆಗ್ಬಿಟ್ಟು ಕೈಯ ಕೆಳಕ್ ಬಿಟ್ಬಿಟ್ಟವನೆ ಕಂದ್ಲ. ಏನಾದ್ರು ಒಣಗಿರ ಸುರ್ಗಿ ಬೊಂಬ ಕಾಣೆ ಬಿದ್ರ ಬೊಂಬ ಜಾರ್ನ ಜಾರ್ಕ ಬಂದ್ಬಿಟ್ಟು ಹನುಮಂತನ ಬುಂಡೆ ಮೇಲೆ ರಪ್ಪ ಅಂತ ಬಿದ್ದೋಗದಕ್ಕಂದ್ಲ.
1: ಅಯ್ಯೋ ದೇವ್ರೇ,
0: ಹನುಮಂತ ತಡಿ ಮ್ಯಾಲಿಂದ ಕೆಟ್ಟನಲ್ಲ ಪೋನ್ಕಂಡು ರುಪ್ಪನ್ ಕೆಳಕ್ ಮಕಾಣಕ್ ಬಿದ್ದೋಗವನೆ. ಏನ್ ಬಿದ್ರ ಅಪ್ಸಕ್ಕೂ ಅದಕ್ಕೂ ಮೂಗಿನ ಸಲ ಎಲ್ಲ ಹೊಡೆದೋಗ್ಬಿಟ್ಟು ಅಲ್ಲೆಲ್ಲ ಮುರಿದೋಗ್ಬಿಟ್ಟು ಬಾಯಲ್ಲ ರಕ್ತ ಕಡ್ಕೊಂಡು ಜ್ಞಾನ ಮೂರ್ಛೆ ಆದವನಂಗೆ ಉಂಟೋಗ್ಬಿಟ್ಟವನೆ. ಈ ರಾಮ ಸೈಡಲ್ ಬಿಡಿಸಿ ಎತ್ತ ನಿಂತಿದ್ನ. ಹನುಮಂತ ಬಿದ್ದದ್ ನೋಡ್ಬಿಟ್ರ ಅಮನ್ ಖುಷಿ ಆಗ್ಬಿಡ್ತು. ಆಹಾಹಾಹಾ, ಹೆಂಗ್ ಆರ್ಬಿಟ್ನಪ್ಪ ಸಮುದ್ರವ ಹತ್ತಡಿ ಮ್ಯಾಲಿಲ್ದವೆ ನಾನಲ್ಲ ಅಂತ ನೆಗದು ಬಿಟ್ನಲ್ಲ ಹನುಮಂತ ಅನ್ಕೊಂಡು ರಾಮನ್ಗೆ ಖುಷಿ ಆಗ್ಬಿಟ್ಟು ಬೀಡಿನ ಹಿಡ್ಕೊಂಡು ಒಳಕ್ ಬಂದ್ಬಿಟ್ಟವನ. ಯಾಕಂದ್ಲ ಬಂದ್ ಪುಣ್ಯಾತ್ಮ ಅಂತ ನೆತ್ತಕ್ಕಿಲ್ವಲ್ಲ, ಇವನ್ ಪಾತ್ರ ಇವನು ಮೈಕುಂತ ನಿಂತ್ಕೊಂಡು ಮಾಡ್ತಾವನೆ. ಭಕ್ತ ಹನುಮಂತ ಯಾಕ್ ಬಿದ್ದೆ ಮೇ ಕೇಳು, ಸೀತೆ ದೇವಿ ಹೆಂಗದಳು ಮೊದ್ಲೇಳು ಅಂತಂದ. ಹನುಮಂತನಿಗೂ ಒಂದ್ ಇಂಕ್ಲ ಜ್ಞಾನ ಅಪಾನ ಇತ್ತು. ಬೋಟಿ ಐದ ರಾಮ ನಾನು ಎತ್ತನೇನ ಮ್ಯಾಲ್ಕಿ ಅಂತಂದ್ರೆ ಸೀತಾದೇವಿ ಕೇಳ್ತಾನಲ್ಲ ಅಂತ ಅನ್ಬಿಟ್ಟು ರಾಮನ್ಗೆ ಎದ್ದು ಒಡಿವಾ ಅಂತ ಹೋಯ್ತಾನೆ. ಏನ್ ಮೈ ಕೈಲೆಲ್ಲ ನೋವು ಹತ್ಕೊಂಡು ಕೈ ಕೈಲೆಲ್ಲ ಸ್ವಾದಿ ನಿಲ್ದೆ ಈಗೂಡ್ ತೆಮ್ಮೆ ಕರೆ ನಂಗೆ ತುಪ್ಪನ್ ಕೆಳಕ್ ಉಂಟ್ಕತಾನೆ. ರಾಮನ್ಗೂ ಕೋಪಾತ್ ಬಿಡ್ತು ಹನುಮಂತನ ಮೇಲೆ. ಹನುಮಂತ ನನ್ನ ಮಾತಕ್ಕೆ ಉತ್ತರನೇ ಕೊಡ್ನಿಲ್ವಲ್ಲ ಅಂತ ಅನ್ಬಿಟ್ಟು ರಾಮನು ಜೋರಾಗೆ ಕೇಳ್ದ. ಭಕ್ತ ಹನುಮಂತ ನಿನಗಲ್ಲು ಹೇಳ್ತಾರದು ಯಾಕೆ ಬಿದ್ದೆ ಮೇ ಕೇಳು, ಸೀತಾದೇವಿ ಹೆಂಗಿದಳು ಮೊದ್ದೇಳು ಅಂತನ್ನ. ಯಾವಾಗ ರಾಮನ್ ಬಾಯಿಲಿ ಎರಡನೇ ಸಾರಿ ಮಾತ ಕೇಳ್ದು ಹನುಮಂತ, ಹನುಮಂತನ ಕೋಪ ಪುಡ್ತುಕಲ್ಲ ಮೈ ಕೈ ನೋವೆಲ್ಲ ಮರ್ತ್ಕೊಂಡು ತಾಕತ್ತ ತಕ್ಕೊಂಡು ಮ್ಯಾಲ್ಕೆ ಎದ್ದು ಕೋರ್ತಲೆ ಮೈ ಕೈ ಹಿಡ್ಕೊಂಡು ಆ ಪೊಟ್ಟಿಯ ಕಟ್ಕ ನನಗೇನಾಗ್ಬೇಕು ಮೊದ್ಲು ಪರ್ದೆ ಬಡ್ ಸೂಳೆ ಮಂಗನ್ ತೋರ್ಸೋ ಬೋಳಿ ಮಂಗನೆ ಅಂತ ಅನ್ಬಿಟ್ಟವನೆ. ಕಲ್ಲಣ್ಣ, ಈ ಹಳ್ಳಿಗಳಲ್ಲೊಂಥರ ಚೆನ್ನಾಗಿ ಆಡ್ತಾರೆ ಯಾಕಂದ್ಲ ನಾಟಕವ
1: ಮಾಡ್ತಾರಂತ ಹೇಳು.
0: ಇನ್ನೊಂದ್ ಪ್ರಸಂಗ ಹೇಳ್ತೀನಿ ಕೇಳ. ಈ ಮದ್ದೂರ್ ಮಾಲ್ಗಾರ್ನಳ್ಳಿ ಒಂದ್ಸರಿ ಬರೀ ಗಂಡುಸ್ರಿಯ ಸೇರ್ಕೊಂಡು ಮಹಾಭಾರತ ನಾಟಕ ಆಡ್ತಿದ್ರು ಕಂದ. ಲೇಡೀಸ್ ಪಾತ್ರನು ಗಂಡುಸ್ರಿಯ ಮಾಡ್ತಿದ್ರು ಆ ಕಾಲದಲ್ಲಿ. ಸರಿ, ಮಹಾಭಾರತ ನಾಟಕದಲ್ಲಿ ದ್ರೌಪದಿ ಸೀರೆ ಎಳೆ ದೃಶ್ಯ ಬತ್ತದಲ್ಲ, ಆ ದೃಶ್ಯಕ್ಕೆ ದ್ರೌಪದಿ ಪಾತ್ರ ಮಾಡಿದ್ದು ಅವನಿಗೆ ಏಳು ಸೀರೆ ಉಡಿಸ್ಬಿಟ್ಟಿದ್ರು. ಈ ದ್ರೌಪದಿ ಪಾತ್ರ ಮಾಡಿದ್ದು ಅವನಿಗೂ ದುಶ್ಯಾಸನ ಪಾತ್ರ ಮಾಡಿದ್ದವನಿಗೂ ಆಯ್ತಿರ್ನಿಲ್ಲ. ಸರಿ, ದ್ರೌಪದಿ ಪಾತ್ರ ಮಾಡಿದ್ದವನೆ ಹೋಗಿ ಕೇಳ್ಕೊಂಡ ದುಶ್ಯಾಸನನ್ನ.
1: ಏನಂತ?
0: ಲೋ ಲೋ ಚಿಕ್ಕಮ್ಮಯ್ಯ, ನಂಗೆ ಹಿಂಗಿಂಗೆ ಏಳು ಸೀರೆ ಉಡಿಸ್ಬಿಟ್ಟಾರ ಯಾಕಂದ್ಲ, ಅದಕ್ಕೆ ನೀನು ಸೀರೆ ಏಳು ಸೀನ್ಸ್ ಬತ್ತದಲ್ಲ, ಆಗ ಆರು ಸೀರೆ ಎಳೆದ್ಬಿಟ್ಟು ಸುಸ್ತಾದ ನಂಗೆ ಬಿದ್ದೋಗ್ಬಿಡು, ಇನ್ನೊಂದು ಸೀರೆ ಅಲ್ಲೇ ಉಳಿಸ್ಬಿಡ್ಲ ನಿನ್ ತಮ್ಮಯ್ಯ, ಹಳೆ ಕೋಪದಲ್ಲಿ ಅದನ್ನು ಎಳ್ದಾಕ್ಬಿಟ್ಟಿ ಹಂಗೆ ಹಿಂಗೆ ಅಂತ ಕೇಳ್ಕೊಂಡವನೆ. ಸರಿ, ದುಶ್ಯಾಸನಂಗೂ ಕನಿಕರ ಬಂದ್ಬಿಡ್ತು ಕಂದ್ಲ. ಆಯ್ತು ನಡಿಲ್ಲ, ನೀನೇನು ಎದ್ರಕಬೇಡ ಅಂತ ಸಮಾಧಾನ ಮಾಡಿ ಕಳಗಿಸವನೆ. ಸರಿ, ಸೀರೆ ಏಳು ಸೀನ್ಸ್ ಬತ್ತು ಕಂದ್ಲ. ದುಶ್ಯಾಸನ ಸೀರೆ ಕೈ ಹಾಕುದ್ನ, ಜನ ಓನ್ಸ್ ಮರ್ ಕೊಟ್ಬಿಟ್ಟು ಇವನ್ ಹುಮ್ಮಸ್ ಬಂದ್ಬಿಟ್ಟು ಏಳು ಎಳ್ದಾಕ್ಬಿಟ್ನ, ಆಗೇನ್ ಉಳ್ಕತ್ತೋ?
1: ಬರೀ ಚಡ್ಡಿ.
0: ಬರೀ ಚಡ್ಡಿ ಉಳ್ಕೊಬಿಡ್ತು ಕಂದ್ಲ. ಏನ್ ಜನಗಳೆಲ್ಲ ನಗಿಯೋಗ ಶುರು ಮಾಡ್ಕೊಬಿಟ್ಟವ್ರೆ. ಓಹೋಹೋ, ಇದೇನು ದ್ರೌಪದಿ ಸೀರೆಪತಿ ಚಡ್ಡಿ ಇಕ್ಕವಳಲ್ಲ, ಸೀರೆಪತಿ ಚಡ್ಡಿ ಇಕ್ಕವಳಲ್ಲ ಅಂತ ಈ ದ್ರೌಪದಿ ಪಾತ್ರದವನಿಗೆ ನಾಚಿಕೆ ಆಗ್ಬಿಡ್ತು. ಅಲ್ಲಲ್ಲ, ಈ ಮುಂಡ ತುತ್ಕೆ ಅಷ್ಟು ಹೇಳಿದ್ರುವೆ ಎಲ್ಲಾ ಸೀರೆನು ಎಳ್ದಾಕ್ಬಿಟ್ಟು ಅವಮಾನ ಮಾಡಾಕ್ಬಿಟ್ನಲ್ಲ ಅಂತ ಅನ್ಬಿಟ್ಟು ಬಹಳ ಬುದ್ಧಿವಂತ ಅಂತಕ್ಕಲ್ಲ ದ್ರೌಪದಿ ಪಾತ್ರ ಮಾಡಿದ್ದವನು, ಅಲ್ಲೇ ಒಂದ್ ಡೈಲಾಗ್ ತೆಗೆದ್ಬಿಟ್ನ.
1: ಏನಂತ?
0: ಹಾ, ಶ್ರೀಕೃಷ್ಣ ಪರಮಾತ್ಮ, ಈ ನಿನ್ನ ತಂಗಿಯ ಮಾನ ರಕ್ಷಣೆಗೆಂದು ಈ ತುಂಡು ಚಡ್ಡಿಯನ್ನಾದರೂ ಕರುಣಿಸಿದಯ್ಯ ಅಂತ ಕೈ ಮುಕ್ಕಂಡು ನಿಂತ್ಕೊಂಡಂತೆ. ಕಲ ಕಲ್ಲಣ್ಣ,
1: ಇನ್ನೇನ್ ಮಾಡೋ ನಾವೇ?
0: ಲೋ ಕಲ್ಲಣ್ಣ, ಈ ಅಡ್ಡೇಶ್ರೀ ಅವ್ರನ್ನ ಆಟಕಾಡಿದ್ರೆ ಬೋ ಗೋಳು ಕಂದ್ಲ, ಒಂಥರ ಚೆನ್ನಾಗಿ ಇರ್ತದೆ ಬಿಡು ಅದುವೆ. ಹಿಂಗೆ ನಮ್ಮೂರ್ನಲ್ಲಿ ನಾಡ್ಗೋಡವ್ರ ನಾಥ ಅಂತ ಒಬ್ಬಿದ್ನ ಕಂದ್ಲ. ಯಾಕಪ್ಪ ಅವನ ನಾಥ ಅಂತ ಕರಿತಿದ್ರು ಅಂದ್ರೆ, ಅವ್ನು ಹುಟ್ಟದ್ ಮೂರ್ನಾಕ್ ವರ್ಷ ಗಂಟ್ಲು ಒಂಥರ ಒಣಿಕಂದು ಒಣಿಕಂದು ನಾಥ ಕಾಂತಿದ್ನ ಹಳ್ಳಿರ್ನಿಲ್ಲ ಆಳು
1: ನಾರೋಡ್ದಿದ್ ನವನು.
0: ಅದಕ್ಕೆ ಅವನ ನಾಥ ನಾಥ ನಾಥ ಅಂತ ಅಡ್ಡೇಶ್ರಿ ಕಟ್ಬಿಟ್ರು. ಈಗ ಅವನಿಗೆ 20-30-40 ವರ್ಷ ಆಗದೆ, ಈಗ ಅವನು ಒಳ್ಳೆ ಗಟ್ಟಿಮುಟ್ಟಾಗಿ ಚೆನ್ನಾಗಿ ಅವನೇ ಕಂದ್ಲ. ಯಾರು ಅವನ ನಾಥ ಅಂತ ಅನ್ಬಿಟ್ರೆ ಬೈಕಂಡು ಒಡಿಕೊಂಡೋಯ್ತಾನೆ. ಇಂಥ ನಾಥ ಒಂದ್ಸರಿ ಮಹಾಭಾರತ ನಾಟಕಕ್ಕೆ ಸೇರ್ಕೊಬಿಟ್ಟು ದುರ್ಯೋಧನ ಪಾತ್ರ ಮಾಡ್ಬಿಟ್ಟು ಅವನೇ ಕಲ ಕಲ್ಲಣ್ಣ. ಸರಿ, ನಾಟಕದ ದಿವಸನು ಬತ್ತು, ಈ ನಾಟಕದ ಕೊನೆಯಲ್ಲಿ ಯುದ್ಧ ಮಾಡಕ್ ಹೋಗ್ಬೇಕಲ್ವಲ್ಲ, ಆ ಯುದ್ಧಕ್ಕೆ ಹೋಗಕ್ ಮುಂಚೆ ಲೇಡೀಸ್ ಜೊತೆಲೆ ಆಡೇಳ್ಬೇಕು, ಅದೊಂದು ಸಂಪ್ರದಾಯ ಆಗ್ಬಿಟ್ಟದಕ್ಕಲ್ಲ ನಮ್ಮ ನಾಟಕಗಳಲ್ಲಿ. ಸರಿ, ಭಾನುಮತಿ ಪಾತ್ರದ ಲೇಡೀಸ್ ಜೊತೆಲಿ ಇವನು ಆಡೇಳ್ತಾ ಇದ್ನ. ಆಡನ್ ಮತ್ ಮಧ್ಯೆ ಪ್ರಿಯ ಪ್ರಾಣಕಾಂತಿ ಅಂತ ಇದ್ನ. ಅವನ ಹೆಂಗ್ ಆಡೇಳ್ತಾ ಇದ್ನ ನೋಡು, ಪ್ರಿಯವನವ ಅಂತಂಬಿಟ್ಟು ಪ್ರಿಯೆ ಅಂತಂದವನೆ, ಅವಳು ಪ್ರಾಣಕಾಂತ ಅಂತಂತಿದ್ಲು. ಇವನು ಪುನಃ ಎರಡನೇ ಸರಿ ನೋಡು, ಪ್ರಿಯವನವ ಸಿ ಬಿಗಿಡವ ಸಪಟ ಮರವ ಅಂತಂದ್ಬಿಟ್ಟು ಎರಡನೇ ಸರಿ ಪ್ರಿಯೆ ಅಂತನ್ನಕಂದ್ಲ. ಅವಳು ಪ್ರಾಣೇಶ್ವರ ಅಂತಂದ ಮಾಮೂಲಿ. ಇವನು ಪುನಃ ಮೂರನೇ ಸರಿಗೆ ನೋಡು, ಪ್ರಿಯವನವ ಅಂತನ್ಬಿಟ್ಟು ಪ್ರಿಯೆ ಅಂತಂದವನೆ. ಆತ್ಕವಳು ಪ್ರಾಣನಾಥ ಅಂತ ರಾಗ ಎಳ್ದವಳಕ್ಕಂದ್ಲ. ಇವನು ಕೋಪತ್ಬಿಡ್ತು, ಬೊಡ್ಡಿ ಊರರೆಲ್ಲ ನಾಥ ಅಂತ ಸಾಕಾಯ್ತು, ಈಗ ನೀನು ಶುರು ಮಾಡ್ಕಂಡ ಅಂತನ್ಬಿಟ್ಟು ಗದ್ಯ ತಕ್ಕೊಂಡು ಎತ್ತಿ ಒಂದ್ ಎತ್ತಿ ಮೇಲೆ ಬಿಟ್ಟವನೆ. ಏನ ಗದಿಯನ್ನ ಎಲ್ಲ ಉಳೆ ಹಿಡ್ಕೊಂಡು ಕುಟ್ಟಿಡ್ಕೊಂಡು ಮಡಗಿತ್ತೇನೋ, ಅವಳ ತಲೆ ಒಳಕೆ ಹೊಂಟೈತು ಕಲ್ಲ.
1: ಅವಳಿಗೇನ್ ಗೊತ್ತು ಇವನ ಹೆಸರು ನಾಥ ಅಂತ. ಅಣ್ಣ ಮಲ್ಲಣ್ಣ, ಈ ನಾಡಿಗ ದಿವಸ ಬಿಟ್ಟಾಕೋ, ಈ ಸಾರಿ ಗಣೇಶನ್ ಕಾರ್ಯಕ್ರಮ ಬಹಳ ಜಾಸ್ತಿ ಅಂತೆ, ಒಳ್ಳೆ ದುಡ್ಡು ಮಾಡಿದೀಯೇ.
0: ಲೋ ಕಲ್ಲಣ್ಣ, ಈ ಗಣೇಶನ್ ತರುಕೆ ಕಾಸಿರೋದಿಲ್ಲ ಜನಗೊಳ್ತಾವು, ಅಂಥದ್ರಲ್ಲಿ ನನ್ನೆಂತವನ ಕರ್ಕೊಂಡೋಗಿ ಕಾರ್ಯಕ್ರಮ ಕೊಡ್ಸಾರ್ಲ. ಲೋ ಕಲ್ಲಣ್ಣ, ಈ ಜನಕ್ಕೆ ನಾನು ಹೇಳಿದೆ ಏನು ಗೊತ್ತಲ್ಲ, ಹೊಸ್ತಾಗಿ ಗಣಪನ್ ತಂದು ತಂದು ಕುಣಿಸುತ್ತೆ, ವರ್ಷ ವರ್ಷ ಅದನ್ನೇ ಕುಣಿಸೋರು ಆಗೋದಿಲ್ವಲ್ಲ,
1: ನೀರು ಬಿಟ್ಬಿಡ್ತಾರ.
0: ಅದನ್ನೇ ಕಲ ನಾನು ಹೇಳಿದ್ವಿ ಈ ಜನಕ್ಕೆ, ಈ ಗಣಪನ ನೀರು ಬಿಟ್ರೆ ಅದ್ರ ಪರಿಣಾಮ ಏನಾಯ್ತೆ ಅಂತ ಆಮೇಲೆ ಅನುಭವಿಸ್ಬೇಕಾಯ್ತಕ್ಕಲ್ಲ. ಲೋ ಕಲ್ಲಣ್ಣ, ಹಿಂಗೆ ಒಂದ್ಸರಿ ಮೂರ್ ಜನ ಹೆಲಿಕಾಪ್ಟರ್ ಅಲ್ಲೋ ವಿಮಾನದಲ್ಲೋ ಹೋಯ್ತಿದ್ರಂತೆ ಕಂದ್ಲ. ಆ ಮೂರ್ ಜನ ಯಾರ್ಯಾರು?
1: ಯಾರ್ಯಾರು?
0: ಒಬ್ಬ ಮುಸ್ಲಿಮ್ಸು, ಒಬ್ಬ ಕ್ರಿಶ್ಚಿಯನ್ಸ್, ಒಬ್ಬ ಹಿಂದೂಗಳು ಅನ್ಕಂದ್ಲ. ಸರಿ, ವಿಮಾನ ಒಯ್ತಾ ಒಯ್ತಾ ಕೆಟ್ಟೋಗೋ ಸ್ಥಿತಿ ತಲುಪುಟ್ಟದೆ. ಆಗ ವಿಮಾನ ಬಿಡ್ತಾನಲ್ಲ ಪೈಲಟ್ ಅಂದ್ರೆ ಡ್ರೈವರ್, ಅವನಿಗೆ ಯೋಚನೆ ಮಾಡ್ದ, ಅಲ್ಲಲ್ಲಲ್ಲ, ಯಾವ್ದೋ ಮಿಷಿನ್ ತೊಂದ್ರೆ ಮೇಲೆ 5 ನಿಮಿಷ ಆಯ್ತಲೇ ಕೆಳಕ್ಕೆ ವಿಮಾನ ಬಿದ್ದೋಯ್ತದೆ. ನಾನೇನೋ ಪ್ಯಾರಾಚೂಟ್ ಕಟ್ಕೊಂಬಂದವನಿ ಕಟ್ಕೊಂಡು ಕೆಳಕ್ ಬಿದ್ದೋಯ್ತೀನಿ, ನಾನು ಬದಿ ಕಳ್ತೀನಿ. ಈ ಮೂರ್ ಜನನು ಬರಿ ಕೈಲೇ ಬಂದವಲ್ಲಪ್ಪ, ಇವೇನಪ್ಪ ಮಾಡವ್ ಅನ್ಕೊಂಡು ತಿರಿಕೊಂಡು ಮೂರ್ ಜನಕ್ಕೂ ಹೇಳ್ದ.
1: ಏನಂತ
0: ನೋಡ್ರಯ್ಯ, ಇನ್ 5 ನಿಮಿಷ ಆಯ್ತಲೇ ವಿಮಾನ ಕೆಳಕ್ಕೆ ಬಿದ್ದೋಯ್ತದೆ, ಏನ್ ಮಾಡಿದ್ರಿ ಏನ್ ಕೇಳ್ಬಿಟ್ಟವನೆ. ಏನ್ ಮಾಡಾರು, ಮೂರ್ ಜನ ಲಬಲಪನೆ ಬಾಯ ಬಡ್ಕೊಂಡು ಅಳುಕೆ ಶುರು ಮಾಡ್ಕಂದ್ರಂತೆ. ಆಗ ಪೈಲಟ್ ಹೇಳುದಂತೆ, ನೋಡ್ರಯ್ಯ ಬಾಯ ಬಡ್ಕೊಂಡು ಅಳುಕ್ ಹೋಗ್ಬೇಡಿ, ನಾನು ಹೇಳ್ದಂಗೆ ಕೇಳ್ಬಿಡಿ, ನೀವು ಮೂರ್ ಜನ ಬದಿ ಕಳ್ತೀರಿ ಅಂತಂದಂತೆ ಕಂದ್ಲ. ಅದೇನ್ ಹೇಳಪ್ಪ, ಅದೇನ್ ಹೇಳಪ್ಪ, ಅದೇನ್ ಹೇಳಪ್ಪ ಅನ್ಕೊಂಡು ಮೂರ್ ಜನವೇ ಡ್ರೈವರ್ ಚಕ್ಳುಗಳು ಯಾರ್ಸು ಕೆರಿಕೊಬಿಟ್ಟವ್ರೆ. ಆಗ ಪೈಲಟ್ ಏನುವಿಲ್ಲ ಏನುವಿಲ್ಲ, ನೀವು ಮೂರ್ ಜನನು ನಿಮ್ ಮನೆ ದೇವ್ರ ಬೇಡ್ಕೊಂಡು ಕೆಳಕ್ ಬೀಳ್ರಿ, ನಿಮ್ಮ ಮನೆ ದೇವ್ರು ಬಂದು ನಿಮ್ಮ ಆತ್ ಕಳ್ತಾನೆ, ನಿಮ್ಮ ಕಾಪಾಡ್ತಾನೆ ಅಂದಂತೆ ಕಂದ್ಲ. ಹಂಗ ಅಂದುದ್ದೆ ತಡ ಮುಸ್ಲಿಮ್ಸ್ ಏನ್ ಮಾಡ್ಬಿಟ್ನ ಗೊತ್ತಲ್ಲ,
1: ಏನ್ ಮಾಡ್ದ?
0: ಅಲ್ಲಾವೋ ಅಕ್ಬರ್ ನನ್ ಕಾಪಾಡು ಅನ್ಕೊಂಡು ತುಪ್ಪನ್ ಕೆಳಗ್ ಬಿದ್ದವನು ವಿಮಾನ ಮೇಲಿಂದ. ಅಲ್ಲಾ ಬಂದ್ಬಿಟ್ಟು ಮುಸ್ಲಿಮ್ಸ್ರ ಆತ್ಕಂಡ, ಮುಸ್ಲಿಮ್ಸು ಬದಿ ಕಂಡ. ಎರಡನೇನು ಕ್ರಿಶ್ಚಿಯನ್ಸ್ ಅಲ್ವೇ, ಇವನುವೆ ಓ ಯೇಸು ಕ್ರಿಸ್ತನನ್ ಕಾಪಾಡೋ ಜೀಸಸ್ ಅನ್ಕೊಂಡು ಅವನು ತುಪ್ಪನ್ ಯೇಸು ಕ್ರಿಸ್ತನ್ ಬೇಡ್ಕೊಂಡ್ ಕೆಳಕ್ ಬಿದ್ನ. ಯೇಸು ಕ್ರಿಸ್ತ ಬಂದ್ಬಿಟ್ಟು ಕ್ರಿಶ್ಚಿಯನ್ಸ್ ಅನ ಆತ್ಕಂಡ ಅವನು ಬದುಕೊಂಡ. ಈ ನೂಲ್ಕಂದೋನ ಹಿಂದೂಗಳವನು ಅಬ್ನಿ, ಯಾಕಂದ್ಲ ಇವ್ನ ಯಾವ ದೇವ್ರನ್ನ ಬೇಡ್ಕದೆ ಗೊಳೋ ಅಂತ ಅಳಕ್ಕೆ ಶುರು ಮಾಡ್ಕೊಬಿಟ್ಟವನೆ.
1: ಯಾಕಣ್ಣ?
0: ಆ ಪೈಲಟ್ಗೆ ಕ್ವಾಪತ್ಬಿಡ್ತು, ಅಯ್ಯೋ ಕಫಿ ಮುಂಡತ್ತದೆ, 5 ನಿಮಿಷದಲ್ಲಿ 3 ನಿಮಿಷ ತೀರೇ ಹೋಯ್ತೀನಿ, ಇರೋದು 2 ನಿಮಿಷ, ನೀನು ನಿಮ್ ದೇವ್ರ ಬೇಡ್ಕೊಂಡ್ ಬಿದ್ದು ಸಾಯಿಲ್ದರ್ ಬದುಕು ಅಂತಂದಂತೆ. ಆಗ ಹಿಂದೂಗಳು ಅವನಿಗೆ ದುಃಖ ಜಾಸ್ತಿ ಆಗ್ಬಿಟ್ಟು ಅಳ್ತಾ ಅಳ್ತಾ ಪೈಲಟ್ ಕೇಳುದ್ನಂತೆ, ಯಾವ ದೇವ್ರು ಅಂತ ಬೇಡ್ಕನಪ್ಪ, ಮುಂಡತ್ತವು ನಮ್ ಜಾತಿಲಿ 330 ಕೋಟಿ ದೇವ್ರು ಅಂತ ಮಾಡ್ಬಿಟ್ಟು ಒಂದ್ ದೇವ್ರ ಬೇಡ್ಕಂಡ್ರೆ ಇನ್ನೊಂದ್ ದೇವ್ರ ಕ್ವಾಪಾತ್ ಮಡಗ್ತದೆ, ನಾನು ಯಾವ ದೇವ್ರನ್ನ ಬೇಡ್ಕೋದಿಲ್ಲ, ನಾ ಸತ್ತ ಹೋಯ್ತೀನಿ ಕನ್ ಹೋಗು ಅಂತನ್ಬಿಟ್ಟವನೆ. ಆಗ ಪೈಲಟ್ ಹೇಳುದ್ನಂತೆ, ನೋಡಯ್ಯ ಆ 330 ಕೋಟಿ ದೇವದ್ಗಳಿಗೆಲ್ಲ ಅಧಿಪತಿ ಗಣಪ, ಆ ಗಣಪ ನೆನ್ಕೊ ನೀ ಕೆಳಕ್ ಬಿಡಪ್ಪ, ಬಂದು ಆತ್ಕಂದು ಕಾಪಾಡ್ತಾನಪ್ಪ ಅಂದಂತೆ. ಹಂಗಂದುದ್ದೆ ತಡ ಹಿಂದೂಗಳನ್ನ ಏನ್ ಮಾಡ್ಬಿಟ್ನ, ಓ ವಿಘ್ನ ವಿನಾಶಕ ಪಾರ್ವತಿ ಮಗನೇ ಶಂಕನು ಪುತ್ರನೇ ನಾನು ಕಾಪಾಡೋ ಅನ್ಕೊಂಡು ಕಣ್ ಮುಚ್ಕೊಂಡು ತುಪ್ಪು ವಿಮಾನದಿಂದ ಕೆಳಗ್ ಬಿದ್ದವನೆ. ಬಿದ್ದದೆ ತಡ ಮದ್ದೂರ್ ಕೇಮ್ ದೊಡ್ಡಿತ ಸೂಳೆಕೆರಗ್ ಬಿದ್ದಾಗವನಕಂದ್ಲ. ಏನ್ ಬಿದ್ರ ಅಪ್ಸಕ್ಕೂ ಅದಕ್ಕೂ ಕತ್ತು ಗಂಟ ಮುಳಿಕಬಿಟ್ಟವನಕಂದ್ಲ. ಈ ಗಣಪ ಬಂದು ಆತ್ ಕಳುಕಿಲ್ವೆ, ಆತ್ ಕಳ್ಲಿಲ್ಲ, ಈ ಸೂಳೆಕೆರೆ ಏರಿ ಮೇಲೆ ನಿಂತ್ಕೊಂಡು ಹಿಂದೂಗಳನ್ನ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ನಂತೆ
1: ಗಣಪ.
0: ಹೂಕಂದ್ಲ ಹಿಂದೂಗಳನ್ನು ಕಾಪಾತ್ ಕೊಡ್ತು, ಅಲ್ಲ ಈ ಗಣಪ ನನ್ ಕಾಪಾಡನೆ ಅನ್ಕೊಂಡು ಬೇಡ್ಕೊಂಡು ಕೆಳಕ್ ಬಿದ್ರೆ ಡ್ಯಾನ್ಸ್ ಮಾಡ್ತಾ ನಿಂತವನಲ್ಲ ಅನ್ಬಿಟ್ಟು ಗಣಪ ದೇವ್ರು ಅನ್ನೋದು ಕಾಣ್ದೆ ಗಣಪನೇ ಭಯ ಶುರು ಮಾಡ್ಕೊಂಡಂತ ಕಂದ್ಲ.
1: ಏನಂತ?
0: ಅಯ್ಯೋ ನಿನ್ ಮನಾಳಾಗ 330 ಕೋಟಿ ದೇವದ್ಗಳ ಕೈಲಿ ಯಾರ ಕೈಲಿ ಹೊತ್ತು ಕಾಪಾಡೋಕ್ಕಾಗುದಿಲ್ಲ, ನಿನ್ನೇನೋ ಮಂಟಾಗ್ತೇನೆ ಅಂತ ನಿನ್ನ ಬೇಡ್ಕೊಂಡು ಕೆಳಕ್ ಬಿದ್ರೆ ನೀನ್ ಡ್ಯಾನ್ಸ್ ಮಾಡ್ತಾ ನಿಂತಿದ್ದಿಲ್ಲ ಪುಣ್ಯಾತ್ಮನೆ. ಮುಸ್ಲಿಮ್ಸೋ ನಾನು ನೋಡಿದ್ರೆ ಅಲ್ಲ ಕಾಪಾಡ್ನ, ಕ್ರಿಶ್ಚಿಯನ್ಸ್ರ ನಾನು ನೋಡಿದ್ರೆ ಯೇಸು ಕ್ರಿಸ್ತ ಕಾಪಾಡ್ನ, ಲೋ ಗಣಪ ಮೂಗಣ್ಣ ನೀರ್ ಬಂದ್ಬಿಡ್ತಾವೆ, ಇನ್ನೇನೋ ಸತ್ತೋಗ್ಬಿಡ್ತೀನಿ, ಸೊಂಡ್ಲೂನಾರುವೆ ಕೊಟ್ಟಿ ಅಳಕಾಲ ಅಂತಂದಂತೆ. ಗಣಪನು ಡ್ಯಾನ್ಸ್ ಮಾಡಿ ನಿಲ್ಲಿಸ್ಬಿಟ್ನ, ಗಣಪ ಡ್ಯಾನ್ಸ್ ಮಾಡಿ ನಿಲ್ಲಿಸ್ಬಿಟ್ಟು ಅವನು ಶುರು ಮಾಡ್ಕೊಬಿಟ್ಟವನೆ. ಅಲ್ಲ ಮನುಷ್ಯ ನನ್ನ ದೇವ್ರು ಅನ್ನೋ ಕಾಣ್ದೆ ಬೈತನಲ್ಲ ಅನ್ಬಿಟ್ಟು ಗಣಪನು ಬಯಕ್ ಶುರು ಮಾಡ್ಕೊಂಡಕಲ.
1: ಯಾರು ಗಣಪ?
0: ಹ್ಞೂ ಕಂಡ್ಲ, ಯಾಕರ ಕಾಪಾಡ್ಬೇಕು ನಿಮ್ಮ, ಯಾಕೆ ಕಾಪಾಡ್ಬೇಕು ಹೇಳಿ? ಅಲ್ಲಕ್ಕಂದ್ರಲ್ಲ ನನ್ನ ಮಕ್ಕಳ ಹೊರ್ಸ್ಕೊಂಡ್ ಸರ್ ಗೌರಿ ಹಬ್ಬ ಗಣೇಶನ ಹಬ್ಬ ಅಂತ ಮಾಡಿಬಿಟ್ಟು ನನ್ನ ಚೆನ್ನಾಗಿ 15 ದಿವಸ 20 ದಿವಸ ಒಂದು ತಿಂಗಳು ಗಂಟ ಕುಂಡಿಸ್ಬಿಟ್ಟು ಕಾಯಿ ಕಡುಬು ಹಣ್ಣು ಹಂಪ್ಲ ಹಾಲು ಅದು ಇದ ತಿನ್ನಿಸ್ಬಿಟ್ಟು ಕುಡಿಸ್ಬಿಟ್ಟು 15 ದಿವಸ 20 ದಿವಸ ಒಂದು ತಿಂಗಳಾಯ್ತಲೇ ನನ್ನ ಗಾಡಿ ಮೇಲೆ ಟ್ರಾಕ್ಟರ್ ಮೇಲೆ ಲಾರಿ ಮೇಲೆ ಕಟ್ಕೊಂಡು ಸೀರಿಯಲ್ ಸಟ್ಟ ಬಿಟ್ಕೊಂಡು ತಮಟೆ ನಾಗರಿಕಾಯಿ ಬ್ಯಾಂಡ್ ಸಟ್ಟ ಬಡ್ಕೊಂಡು ಕುಣ್ಕೊಂಡು ನೆಕ್ಕಂದು ನೀರಿಗೆ ತಗ್ಬಿಟ್ಟು ಬತ್ತೀರಿ? ಮುಂಡತ್ತವ್ಯ ನಾ ಸಾಯಿವಾಗ ನಿಮ್ ಕುಣಿತಿದ್ರಿ, ಈ ನೀ ಸಾಯಿವಾಗ ನಾ ಕುಣಿತೀನಿ ಸಾಯಿ ನನ್ನ ಮಗನೇ ಅಂತನ್ಬಿಟ್ಟು ಆ ಹಿಂದೂಗಳು ನನ್ನ ಸಾಯಿ ಗಂಟ್ಲುವೆ ಗಣಪ ಕುಣಿತಿದ್ನಂತ ಕಂದ. ಅದಕ್ಕೆ ಕಲ್ಲಣ್ಣ ನಾನು ಹೇಳಿದ್ವೆ, ಈ ಗಣಪನ ನೀರು ಬುಡಕ್ ಹೋಗ್ಬಾರ್ದು ಕಂದ. ವರ್ಷ ವರ್ಷಕ್ಕೂ ಅವಿ ಆಯ್ತವೆ, ಬಣ್ಣ ಹೊಡ್ಕೊಂಡು ಮಡಿಕಂದ್ರೆ ಆಗುದಿಲ್ವೆ? ಯಾವ ಬೋಟಿಯ ಇದೆ ಈಗಿನ ರೈಟಲ್ಲಿ ವಾಸಗಣಪನ ತಂದು ಕುಣಿಸೋನು, ನನ್ನ ಕಾರ್ಯಕ್ರಮ ಕೊಡ್ಸೋನು?
1: ಹೋಗ್ಲಿ ಬಿಡ್ ಮಲ್ಲಣ್ಣ, ಈ ಗಣಪನ ಕಾರ್ಯಕ್ರಮ ಬೇಡವೇ ಬೇಡ, ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಕೊಡ್ಬೋದಲ್ವಾ ನೀನು?
0: ಲೋ ಕಲ್ಲಣ್ಣ, ಈಗಿನ ಕನ್ನಡ ರಾಜ್ಯೋತ್ಸವಗಳೆಲ್ಲ ಬರೀ ಕಾಟಾಚಾರಕ್ಕೆ ಕಂದ್ಲ. ಯಾವನಾರ ಒಬ್ಬನೇ ಒಬ್ಬ ಕನ್ನಡ ದೇವಿಯ ವರ್ಷ ಪೂರ್ತಿ ನೆನೆಸ್ಕಂದನೇನ್ಲ? ನವೆಂಬರ್ ಬಂತು ಅಂದ್ರೆ ಸಾಕು ಕನ್ನಡ ಕನ್ನಡ ಅಂತ ದುಡ್ಡು ವಸೂಲಿ ಮಾಡಕ್ ನಿಂತ್ಬಿಟ್ಟವೆ. ಲೋ ಕಲ್ಲಣ್ಣ, ಈ ಕನ್ನಡ ಸ್ಥಿತಿ ಹೆಂಗಾಗುತ್ತದೆ ಗೊತ್ತಲ ಕಲ್ಲಣ್ಣ?
1: ಹೆಂಗಾಗದಣ್ಣ?
0: ಈ ಪಂಪ ಗೊತ್ತಲ್ವೇ ಇಲ್ಲ ನಿಂಗೆ?
1: ಪಂಪ ಯಾರು ಪಿಚ್ಚರ್ ಹಾಕ್ರಣ?
0: ಅಯ್ಯಯ್ಯೋ ಮುಂಡತ್ತದೆ, ಪಂಪ ನಿನಗೂ ಗೊತ್ತಿರುವಲ್ಲ, ಹೇಳ್ತೀನಿ ಕೇಳಣ. ಪಂಪ ನಮ್ಮ ಕನ್ನಡದ ಆದಿಕವಿ,
1: ಹೇಳು,
0: ಕನ್ನಡದ ಅತ್ಯುನ್ನತ ಮಹಾಕವಿ, ಕನ್ನಡದ 5 ಜನ ಮಹಾಕವಿಗಳಲ್ಲಿ ಪಂಪನು ಕೊಡೋ ಒಬ್ಬ, 5 ಜನ ಕನ್ನಡದ ರತ್ನತ್ತರದಲ್ಲಿ ಪಂಪನು ಕೊಡೋ ಒಬ್ಬ ಕಂದ್ಲ. ಇಂಥ ಪಂಪ ಸಾಮಾನ್ಯವಾಗಿ 5ನೇ ಕ್ಲಾಸು 6ನೇ ಕ್ಲಾಸು ಮೇಲ್ಪಟ್ಟು ಓದಿರೋ ವಿದ್ಯಾವಂತರು ಮಾತ್ರ ಗೊತ್ತು. ಈ ಹಳ್ಳಿಲಿ ಇರ್ತಕ್ಕಂಥ ನಿನ್ನಂಥ ವಿದ್ಯಾವಂತರಿಗೆ ಈ ಪಂಪ ಮಹಾಕವಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಕಂದ್ಲ. ಇಂಥ ಪಂಪ ಒಬ್ಬ ಕುವೆಂಪು, ರಾಜ್ಕುಮಾರು, ಅಂಬರೀಸು, ಬೇಂದ್ರೆ, ಕಾರಂತು, ಅಂಬೇಡ್ಕರ್ ಹೆಂಗೆ ಎಲ್ಲ ಕನ್ನಡಿಗರಿಗೂ ಗೊತ್ತೋ ಅದೇ ಥರ ಎಳೆ ಕವಿ ಪಂಪನು ಕೂಡ ಎಲ್ರಿಗೂ ಗೊತ್ತಾಗ್ಬೇಕು ಅಂತ ತಿಳ್ಕೊಂಡು ಈ ಪಂಪನ ಅಭಿಮಾನಿಗಳ ಸಂಘ ಅಂತ ಕಟ್ಕೊಂಡ್ರು ಕಂದ್ಲ. ಒಂದ್ ಟೆಂಪವ ಮಾಡ್ಕೊಂಡು ಊರೂರ್ ಮೇಲೆ ಹೋಗ್ಬಿಟ್ಟು ಪಂಪನ ಬಗ್ಗೆ ಭಾಷಣ ಮಾಡ್ಕೊಂಡು ಹೋಯ್ತಾ ಇದ್ರಂತೆ. ಹಂಗೆ ಭಾಷಣ ಮಾಡ್ಕ ಕಾರ್ಕಳ್ಳಿ ಅನ್ನುವಂತ ಊರ್ಗ್ ಹೋಗ್ಬಿಟ್ಟು ಆ ಊರ್ ಮಧ್ಯದಲ್ಲಿ ಟೆಂಪವ ನಿಲ್ಲಿಸ್ಕೊಂಡು ಒಂದ್ ಮೈಕ್ ಸೆಟ್ ಹಾಕೊಂಡು ಪಂಪನ ಸಮಿತಿ ಅಧ್ಯಕ್ಷ ಎಲ್ರನ್ನು ಕರೆದ್ನಂತೆ.
1: ಏನಂತ?
0: ಬಂದ್ರಿ ಬಂದ್ರಿ ಕಾರ್ಕಳ್ಳಿಯರೆಲ್ಲ, ಪಂಪನ ಬಗ್ಗೆ ಭಾಷಣ ಮಾಡ್ತೀನಿ ಅಂತ ಮೈಕಲ್ಲಿ ಕೂಗವನೆ. ಏನ್ ಕಾರ್ಕಳ್ಳಿ ಬುದ್ಧಿವಂತರಲ್ಲ, ಹೆಂಗಸರು ಗಣಸರು ಮುದುಕರು ಮೋಟ್ರಲ್ಲ ತುಂಬೋದ್ರಂತ ಕಲರ್ ಹಂಗದೊಳಗೆ ಭಾಷಣ ಕೇಳುಕೆ. ಸರಿ, ಪಂಪನ ಸಮಿತಿ ಅಧ್ಯಕ್ಷ ಭಾಷಣ ಶುರು ಮಾಡ್ಕಂಡ. ಕಾರ್ಕಳ್ಳಿಯ ಮಹಾಜನಗಳೇ, ಪಂಪ ಕನ್ನಡದ ಆದಿಕವಿ, ಪಂಪ ಕನ್ನಡದ ಅತ್ಯುನ್ನತ ಮಹಾಕವಿ, ಪಂಪ ಕನ್ನಡದ 5 ಜನ ಮಹಾಕವಿಗಳಲ್ಲಿ ಪಂಪನ ಕೊಡುವಬ್ಬ, ಕನ್ನಡದ ರತ್ನತ್ರಯರಲ್ಲಿ ಪಂಪನ ಕೊಡುವಬ್ಬ. ಇಂಥ ಪಂಪ ಕನ್ನಡದಲ್ಲಿ ಕಾವ್ಯನ ಹಂಗ್ ಬರ್ದವನೆ, ಪಂಪ ಕನ್ನಡದಲ್ಲಿ ಕಾವ್ಯವನ್ನು ಹಿಂಗ್ ಬರ್ದವನೆ. ಪಂಪನ ಕಾವ್ಯನ ಕನ್ನಡದಿಂದ ಅಳಸಾಕಾಗುವುದಿಲ್ಲ, ಪಂಪನ ಕಾವ್ಯನ ಕನ್ನಡದಿಂದ ಒರೆಸಾಕಾಗುವುದಿಲ್ಲ, ಪಂಪನ ಕಾವ್ಯನ ಕನ್ನಡದಿಂದ ಕಿತ್ತಾಕಾಗುವುದಿಲ್ಲ, ಮುರ್ದಾಕಾಗುವುದಿಲ್ಲ, ದಬಾಕಾಗುವುದಿಲ್ಲ, ಅರ್ದಾಕಾಗುವುದಿಲ್ಲ. ಪಂಪ ಹಂಗೆ ಹಿಂಗೆ ಅನ್ಕೊಂಡು ಮೂರ್ದಂಗೆ ಗಂಟೆ ಟೈಮ್ ಪಂಪನ ಬಗ್ಗೆ ಭಾಷಣ ಮಾಡವನೇ. ಏನ್ ಕಾರ್ಕಳ್ಳಿ ಬುದ್ಧಿವಂತರಲ್ಲ, ಬಾಯಿನ ಬುಟ್ಕೊಂಡು ಕಣ್ಣು ಮೆಟ್ರಿಸ್ಕೊಂಡು ಮೈಕೈಲಂಗ್ ಕುಣಿಸ್ಕೊಂಡು ಅರ್ಥ ಆಗೋರಂಗೆ ಭಾಷಣ ಮಾಡಿ ಕೇಳ್ತಾವ್ರೆ. ಸರಿ, ಅಧ್ಯಕ್ಷಂಗೆ ಭಾಷಣ ಮಾಡಿ ಮಾಡಿ ಸುಸ್ತಾಗೋಗಿತ್ತಲ್ಲ, ಎಲ್ಲನೇ ಟೆಂಪೋಕ್ಕೆ ತುಂಬ್ಕೊಂಡು ಇನ್ನೇನು ಟೆಂಪೋ ಹತ್ತಬೇಕು. ಒಂದು 20-30 ಜನ ಕಾರ್ಕಳ್ಳಿ ಗಂಡಸರೆಲ್ಲ ಹೋಗ್ಬಿಟ್ಟು ಆ ಭಾಷಣ ಮಾಡ್ತಿದ್ದನ್ನ ನಿಲ್ಲಿಸ್ಬಿಟ್ಟು, ಸ್ವಾಮಿ ನೀವು ಹೇಳುದ್ದ ಯಾವಾಗ ಕೊಟ್ಟರಿ ಅಂದ್ರಂತೆ. ಈ ಅಧ್ಯಕ್ಷ ಮ್ಯಾಲ್ಕು ಕೆಳಕು ನೋಡ್ಬಿಟ್ರೆ ಅಪ್ಪನ ಮೊಕಣಾಗ ಬಿದ್ದೋದ್ನಂತಕ್ಕಂದ್ಲ.
1: ಯಾಕೆ?
0: ಅಯ್ಯೋ ಪುಣ್ಯಾತ್ಮರ, ನಾವೇನಪ್ಪ ಕೊಡ್ತೀನಿ ಅಂತ ಹೇಳ್ದೊ, ವಾತರಿಂದ ಭಾಷಣ ಮಾಡಿ ಒಂದ್ ತೋಟ ನೀರಿಲ್ಲ, ಒಂದ್ ಎಳ್ನೀರಿಲ್ಲ, ಒಂದ್ ತೋಟ ಕಾಫಿ ಇಲ್ಲ, ಏನಿಲ್ಲ, ಎತ್ತಿಲ್ಲ, ಏನ್ ಹುಡುಗಾಟ ಆಡ್ತಾ ಇದ್ದೀರಾ, ಯಾರು ನಿಮ್ಗೆ ಚಾಡಿ ಹೇಳಿ ಕಳಿಸಿದಾರು, ಏನ ನಿಮಗೆ ಕೊಡುದು ಅಂದಂತಕ್ಕಂದ್ಲ. ಇವರು ಪೊಂಸೆಟ ಸ್ವಾಮಿ ಅಂದ್ರಂತೆ. ಅಯ್ಯೋ ನಿಮ್ಮ ಮನಳಗವರ ಮುಂಡ ತವ್ಯ ಪಂಪ್ಸೆಟ್ಟಾರಪ್ಪ ನಿಮಗೆ ಕೊಡ್ತೀನಿ ಎಂದವರು ಅಂದಂತೆ. ನೀವೇ ಹೇಳಿದ್ರಲ್ಲ ಸ್ವಾಮಿ ಬಾಸುಂಡಲ್ಲಿ ಅದೇನೋ ಕಿತ್ತಾಕೋಕ್ಕಾಗುವುದಿಲ್ಲ, ಮುರ್ದಾಕೋಕ್ಕಾಗುವುದಿಲ್ಲ, ದಬಾಕೋಕ್ಕಾಗುವುದಿಲ್ಲ ಅಂತ. ನಮಗೆ ಯಾವ ರೇಡಿಯೋದಲ್ಲೂ ಟಿವಿಲು ಪೇಪರಲ್ಲೂ ಅಡ್ವರ್ಟೈಸಲ್ಲೂ ತೋರಿಸ್ಲಿಲ್ಲ, ಅದೆಲ್ಲಿ ಸಿಕ್ಕದ್ ಹೇಳಿ ಅದು ಯಾವ ಅಂಗಡಿ ಹೆಸರಳಿ ತತ್ತೀವಿ ಅಂದ್ರಂತೆ ಕಂದ. ಅಯ್ಯೋ ಪುಣ್ಯಾತ್ಮರ, ಪಂಪನ ತಗೋಗಿ ಪಂಪ್ಸೆಟ್ ಮಾಡ್ಬಿಟ್ರಲ್ಲಪ್ಪ, ಅವನು ಪಂಪ್ಸೆಟ್ ಅಲ್ಲ, ನಮ್ಮಂಗೆ ನಿಮ್ಮಂಗೆ ನರ್ಮನುಷ್ಯ ಕಂಡ್ರಯ್ಯ, ಅವನು ಹಳೆ ಕವಿ ಹಂಗೆ ಹಿಂಗೆ ಕನ್ನಡದಲ್ಲಿ ಹಳೆ ಕವಿಯ ಬರ್ದವನೆ ಅದು ಇದು ಅಂತ ಎಷ್ಟು ಬುಡ್ಸಿ ಹೇಳಿದ್ರು ಅರ್ಥ ಆಗೋದೋಯ್ತಂತೆ ಪಂಪನ ಬಗ್ಗೆ. ಪಂಪನ ಬಗ್ಗೆ ಭಾಷಣ ಮಾಡ್ದೆ ಬಿಟ್ಬಿಟ್ರಂತಕ್ಕಲ್ಲ. ಹಿಂಗೆ ಕಲ್ಲಣ್ಣ, ಕನ್ನಡ ಕನ್ನಡ ಅಂತ ಎಲ್ಲ ಬಡ್ಕೋದೆ ಆಗೋಗೋದಕ್ಕಲ್ಲ, ಎಲ್ಲಪ್ಪ ಉಳಿಸಿದಾರು ಕನ್ನಡವ? ಈ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಹೆಂಗ್ ಕನ್ನಡ ಮಾಡ್ತಾರೆ ಗೊತ್ತಲ್ಲ?
1: ಹೆಂಗಾಗದೆ?
0: ಸಾಮಾನ್ಯವಾಗಿ 1-7 ತರಗತಿ ಇರ್ತಕ್ಕಂಥ ಒಂದು ದೊಡ್ಡ ಸ್ಕೂಲ್ಗಳಲ್ಲಿ 400-500 ಮಕ್ಳು ಬೇರೆ ಇರ್ತವೆಕಂದ್ಲ. ಈ 400-500 ಮಕ್ಳಿಗೂ ಈ ಲೋಪರ್ ಗೌರ್ಮೆಂಟ್ 2-3 ಜನ ಮೇಷ್ಟ್ರುಗಳ ಕೊಟ್ಟಿರ್ತಾರೆ. ಆ 3 ಜನರಲ್ಲಿ ಲೇಡೀಸ್ ರಿಸರ್ವೇಷನ್ ಅನ್ಬಿಟ್ಟು ಅವಳು ಮೇಡಮ್ ಬೇರೆ ಹಾಕಿರ್ತಾರೆ.
1: ಮೇಡಮ್ ಇರ್ಬೇಕು ಬಿಡು.
0: ಹಿಂಗೆ ಒಂದ್ಸರಿ ಆ ಸ್ಕೂಲ್ನಲ್ಲಿ ಏನಾಗ್ಬಿಡ್ತು, ಮೇಡಮ್ ಹೆರಿಗೆ ರಜಾ ಅಂತ 5-6 ತಿಂಗಳು ರಜಾ ಆಗ್ಬಿಟ್ಟವಳೆ ಕಲ್ಲಣ್ಣ. ಇನ್ನು ಉಳ್ಕೊಂಡವ್ರ ಎಷ್ಟು ಜನ?
1: ಇಬ್ರು ಮೇಷ್ಟ್ರುಗಳು.
0: ಇಬ್ರು ಮೇಷ್ಟ್ರುಗಳಲ್ಲಿ ಅದ್ರಲ್ಲೂ ಒಂದ್ ದಿವಸ ಒಬ್ಬ ಮೇಷ್ಟ್ರು ಹುಷಾರಿಲ್ಲ ಅಂತ ರಜಾ ಹಾಕ್ಬಿಟ್ಟವ್ರೆ. ಇನ್ನೊಬ್ರೇ ಮೇಷ್ಟ್ರು ಉಳ್ಕೊಂಡ್ರು ಕಂದ್ಲ. ಒಬ್ಬರೇ ಏನ್ ಮಾಡಕ್ಕಾದ್ದು ಪಾಠವ 400-500 ಮಕ್ಳಿಗೂ? ಇವ್ರಿಗೆ ಗಲಾಟೆ ತಡಿಕ್ ಆಗ್ದಿಲ್ಲ, ಏನ್ ಕೋಳಿ ಮರುಗಳೇ ಓಕೆ ಮೇವಾಕ ಕೂತ್ಕೋ.

0: ಕ್ಲಿಸ್ಕೊಂಡು ಕಣ್ಣು ಒಸಿಕೊಂಡು ಬಾಗಿಲು ಕಡೆಗೆ ನೋಡಿದ್ರು, ಏನ್ ದೊಡ್ಡ ಸಾಹೇಬ್ರು ಬಾಗಿಲ ಹತ್ರ ಬಂದು ನಿಂತ್ಬಿಟ್ಟವ್ರೆ, ಮೇಷ್ಟ್ರಿಗೆ ಭಯ ಆಗೋಯ್ತು ಕಲ್ಯಾಣ, ಅಲ್ಲಲ್ಲಲ್ಲ ನಾನೀಗ ಬಟ್ಟೆ ಹಾಕೊಳಕ್ ಹೋದ್ರೆ ನೀನ್ ನಿದ್ದೆ ಮಾಡ್ತಿದ್ದೆ ಪಾಠ ಮಾಡ್ದೇನೆ ಅಂತ ಅನ್ಬಿಟ್ಟು ನನ್ನ ಸಸ್ಪೆಂಡ್ ಮಾಡ್ಬಿಡ್ತಾರೆ. ನನ್ನ ಹೆಂಡತಿ ಮಕ್ಕಳೆಲ್ಲ ಅಪ್ರಪರಿ ಆಗೋಯ್ತವೆ ಅಂತ ತಿಳ್ಕೊಬಿಟ್ಟು ಏನ್ ಮಾಡಿದ್ರು ಗೊತ್ತಲ್ಲ,
1: ಏನ್ ಮಾಡಿದ್ರು,
0: ವಿಜ್ಞಾನ ತಗದಿದ್ರಂತಲ್ಲ ಮೇಷ್ಟ್ರು, ಅಲ್ಲೇ ಒಂದ್ ಐಲಕ್ ತೆಗೆದು ಬಿಟ್ರು. ಬರೀ ಮೈಲಲ್ಲಿ ಮೇಷ್ಟ್ರಿ ಇದ್ದದ್ದು, ಹಾ ನೋಡಿ ಮಕ್ಕಳ ಇತ್ತಾಗ ನೋಡಿ ಗಲಾಟೆ ಮಾಡಬೇಡಿ, ಇದು ಹೃದಯದ ಭಾಗ, ಇದು ಹೊಟ್ಟೆಯ ಭಾಗ, ಇದು ಸಣ್ಣ ಕರಳು, ಇದು ದೊಡ್ಡ ಕರಳು, ಇದು ಒಕ್ಕಳು, ಅದು ಇದು ಅಂತ ಎಲ್ಲ ಅಂಗಾಂಗನ ತೋರಿಸ್ತಿದ್ರಂತ ಕಂದ್ಲ. ದೊಡ್ಡ ಸಾಹೇಬ್ರಿಗೆ ಖುಷಿ ಆಗ್ಬಿಡ್ತು ಅಲ್ಲ, ಎಲ್ಲ ಸ್ಕೂಲ್ನಲ್ಲೂ ಎಲ್ಲ ಮೇಷ್ಟ್ರುಗಳು ಚಾರ್ಟು ಅಥವಾ ಬೋರ್ಡ್ ಮೇಲೆ ಚಿತ್ರವ ಬರ್ಕಂದು ವಿಜ್ಞಾನ ಪಾಠವ ಮಾಡಿದ್ರೆ ಈ ಮೇಷ್ಟ್ರು ಈ ವಯ್ಯ ಬಟ್ಟೆನೆ ಬಿಚ್ಚಾಕ್ಬಿಟ್ಟು ಎಲ್ಲ ಅಂಗಾಂಗನ ತೋರಿಸ್ತಾವನಲ್ಲ ಅಂತ ಅನ್ಬಿಟ್ಟು ಸಾಹೇಬ್ರಿಗೆ ಖುಷಿ ಆಗ್ಬಿಟ್ಟು ಒಳಕ್ ಬರ್ಬೋದೇ ಮೇಷ್ಟ್ರೇ ಅಂದ್ರಂತೆ. ಆಗ ಮೇಷ್ಟ್ರು, ಓಹೋ ಬನ್ನಿ ಸಾಹೇಬ್ರೆ, ಯಾವಾಗ ಬಂದ್ರೆ ಗೊತ್ತಾಗ್ಲಿಲ್ಲ, ನಾನು ಪಾಠ ಮಾಡೋ ಮೂಡ್ನಲ್ಲಿದ್ದೆ, ಏನ್ ಕುಡಿತೀರಿ, ಮಜ್ಜಿಗೆ ಹಾಲು ಕಾಫಿ ಟೀ ಎಣ್ಣೀರು ಅಂದ್ರಂತೆ. ಏನು ಬೇಡಿ ಏನು ಬೇಡಿ, ಎಲ್ಲನೂ ಪಕ್ಕದೂರ್ನಲ್ಲೇ ಮುಗಿಸ್ಕೊಂಡು ಬಂದೆ. ಏನ್ರಿ ಮೇಷ್ಟ್ರೆ ನೀವು ಪಾಠ ಮಾಡೋದು ವಿಜ್ಞಾನವ, ಹಿಂಗೆ ಪಾಠ ಮಾಡ್ಬಿಟ್ರೆ ಐಕ್ಲೆಲ್ಲ ರ್ಯಾಂಕ್ ಬಂದ್ಬಿಡ್ತವೆ, ಫೇಲು ಅನ್ನೋ ಮಾತು ಎಲ್ಲೂ ಕಂಡು ಬರುವುದಿಲ್ಲ ಅಂತ ಅಂದ್ಬಿಟ್ಟು ನೀವು ಪಾಠ ಮಾಡೋ ರೀತಿ ನೋಡ್ಬಿಟ್ಟು ನನಗೆ ತುಂಬ ಖುಷಿಯಾಗ್ಬಿಟ್ಟದೆ. ನೀವು ಯಾವ್ಯಾವ ಸಬ್ಜೆಕ್ಟ್ ಮಾಡ್ತೀರಿ ಅಂದ್ರಂತೆ. ಸಾಯಬ್ರ ನಾನು ವಿಜ್ಞಾನ ಗಣಿತ ಎರಡು ಮಾಡ್ತೀನಿ ಅಂದ್ರಂತೆ ಮೇಷ್ಟ್ರು. ಓಹೋ ಬಿಡು ಬಿಡು ಬಿಡು ಬಿಡು, ವಿಜ್ಞಾನ ನಿಂಗೆ ಬಟ್ಟೆ ಬಿಚ್ಕೊಂಡು ಮಾಡೋರು, ಇನ್ ಗಣಿತ ಹೆಂಗೆ ಹೇಳ್ಕೊಟ್ಬಿಡ್ಬೋದು ಐಕ್ಳಿಗೆ, ತಳಕ ಮಳಕ ಮಾಡಕ್ ಬಿಡ್ಬೋದೇನೋ ಲೆಕ್ಕವ ಐಕ್ಳು ಅಂತ ತಿಳ್ಕೊಂಡು. ನೋಡಿ ಮೇಷ್ಟ್ರೆ, ನೀವು ವಿಜ್ಞಾನ ಪಾಠ ಮಾಡೋದನ್ನ ನೋಡಿದ್ದೀನಿ, ಚೆನ್ನಾಗಿ ಮಾಡ್ತೀರಿ, ನಾನೀಗ ಗಣಿತದಲ್ಲಿ ಮಗ್ಗಿ ಕೇಳ್ತೀನಿ ಅಂತ ಅಂದ್ಬಿಟ್ಟು ಒಂದು ಹುಡುಗನ ಏಳಿಸ್ಬಿಟ್ಟು ಹೇಳಪ್ಪ ಎಡೊಂಬತ್ತಲಿ ಮಗ್ಗಿ ಎಷ್ಟು ಅಂದ್ರಂತೆ. ಆ ಪುಣ್ಯಾತ್ಮ ವೈದ್ಯ ತೂಡಿಸ್ತಿತ್ತೇನೋ ಹಾಕ್ಲಿಸ್ಕೊಂಡು, ಎಡೊಂಬತ್ತ ನೂರ ಎಂಬತ್ತು ಸಾ ಅಂದಂತೆ. ಸಾಹೇಬ್ರು ಬೆವ್ತೋದ್ರು. ಆಮೇಲೆ ಮೇಷ್ಟ್ರಿಗೆ ಹೇಳಿದ್ರಂತೆ, ಏನ್ರಿ ಮೇಷ್ಟ್ರ ನಿಮ್ಮ ಹುಡುಗನ ನಾನು ಭಾಗಾಕಾರ ಕೇಳಿದ್ನೋ ಗುಣಾಕಾರ ಕೇಳಿದ್ನೋ, ಮಗ್ಗಿಲಿ ಮೊದಲನೇ ಮಗ್ಗಿ ಎರಡು, ಎರಡೊಂಬತ್ತಲ ಎಷ್ಟು ಅಂದ್ರೆ ಹದಿನೆಂಟು ಅನ್ನೋಕೆ ನಿಮ್ಮ ಹುಡುಗ ನೂರ ಎಂಬತ್ತು ಅಂತಾನಲ್ಲ, ಏನ ನೀವು ಹೇಳ್ಕೊಟ್ಟಿರೋದು ಮಣ್ಣ ಹಂಗೆ ಹಂಗೆ ಅನ್ಕೊಂಡು ಬೈದಾಕ್ಬಿಟ್ಟಾರ ಸಾಹೇಬ್ರು. ಆಗ ಮೇಷ್ಟ್ರು ಸಮಾಧಾನವಾಗಿ ಹೇಳಿದ್ರಂತೆ, ಅಯ್ಯೋ ಸಾಹೇಬ್ರೆ ನಾನು ಈ ಸ್ಕೂಲ್ಗೆ ಮೇಷ್ಟ್ರಾಗಿ ಬಂದು ಹತ್ತು ವರ್ಷ ಆಯಿತು, ಹತ್ತು ವರ್ಷದ ಕೆಳಗೆ ಮುಂಡತ್ತವು ಎರಡೊಂಬತ್ತಲ ಎಷ್ಟಿಲ್ಲ ಅಂತಂದ್ರೆ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ಅಂತ ಇದ್ದು, ಹತ್ತು ವರ್ಷದಿಂದಲೂ ನಾನು ಹೊಡೆದು ಹೊಡೆದು ಹೊಡೆದು ಹೊಡೆದು ನೂರ ಎಂಬತ್ತು ತಂದು ನಿಲ್ಸವನಿ, ಮುಂದುವರ್ಸಕ್ ಬಂದ್ಬಿಡಿ ಸಾಹೇಬ್ರೆ ಹದಿನೆಂಟು ಹೇಳಿಸ್ಬಿಡ್ತೀನಿ ಅಂತಂದ್ರಂತೆ.
1: ಇಂತ ಮೇಷ್ಟ್ರುಗಳಿದ್ರೆ ಐಕ್ಳು ಉದ್ದಾರನೇ ಕನ್ನಡನು ಉದ್ದಾರನೇ.
0: ಅದ್ ಸರಿ ಕಲ್ಲಣ್ಣ, ನಿನಗೆಷ್ಟ ಐಕ್ಳು?
1: ಎರಡೆಣ್ಣು ಮೂರು ಗಂಡು ಕನ್ನಡ.
0: ಎರಡೆಣ್ಣು ಮೂರು ಗಂಡು, ಒಟ್ಟಿಗೆ ಐದು ಅನ್ನು?
1: ಇಲ್ಲ ಕನ್ನಡ, ಒಂದೊಂದ್ಸಾರಿ ಒಂದೊಂದಾಗವೆ.
0: ಒಂದೊಂದ್ಸಾರಿ ಒಂದೊಂದ್ ಇಲ್ದಾರೆ ಆರಾರ್ದಾಗ್ಲಿ ತಗೋ ಕಲ್ಲಣ್ಣ. ಲೋ ಕಲ್ಲಣ್ಣ, ಐದ್ ಮಕ್ಳು ಯಾಕೆ ಬೇಕಾಗಿತ್ತ ನಿಂಗೆ?
1: ಎಲ್ಲ ದೇವ್ರು ಕೊಟ್ಟಿದ್ ತಗೋ.
0: ಯಾರ ಕೊಡ್ಲಿ, ಒಂದು ಎರಡು ಸಾಕಾಯ್ತಿರ್ಲಿಲ್ವ ನಿನಗೆ? ನಮ್ ಸರ್ಕಾರದವರು ಜನಸಂಖ್ಯೆ ನಿಯಂತ್ರಣ ಮಾಡ್ಕೊಳ್ಳಿ, ದೇಶದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತದೆ ಅಂತ ಹೇಳ್ಬಿಟ್ಟು ಸಾವಿರಾರು ಕೋಟಿಯ ಖರ್ಚು ಮಾಡ್ಕೊಂಡು ಕುಟುಂಬ ಯೋಜನೆ ಮುಖಾಂತರ ನಿರೋಧ ವ್ಯವಸ್ಥೆನ ಜಾರಿಗೆ ತಂದವ್ರೆ. ಈ ನಿರೋಧ ಬಗ್ಗೆ ನಮ್ಮಂತ ನಿಮ್ಮಂತ ಜನ ಕೀಳಾಗಿ ತಿಳ್ಕೊಬಿಟ್ಟು ದೇಶದಲ್ಲಿ ಜನಸಂಖ್ಯೆ ಮತ್ತೆ ಲೈಂಗಿಕ ಕಾಯಿಲೆಗಳಲ್ಲಿ ಹೆಚ್ಚಾಗ್ಬಿಟ್ಟು ಜನಸಾಮಾನ್ಯರೆಲ್ಲ ಸಾಯ್ತವ್ರೆ ಕಂದ್ಲ. ಈ ನಿರೋಧ ಬಗ್ಗೆ ಹೆಂಗ್ ತಿಳ್ಕೊಂಡವ್ರೆ ಗೊತ್ತಲ್ಲ ನಮ್ ಜನ? ಒಂದ್ ತಮಾಷೆ ಹೇಳ್ತೀನಿ ಕೇಳ ಕಲ್ಲಣ್ಣ.
1: ಹೇಳಣ.
0: ಒಂದ್ಸರಿ ಯಾವನ ಪುಣ್ಯಾತ್ಮ ಹಳ್ಳಿ ರೈತ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬಿಟ್ಟು ಒಂದ್ ನಿರೋಧ ಕೊಡಿ ಸ್ವಾಮಿ ಅಂದಂತ ಆ ಡಾಕ್ಟರ್ಗೆ ಖುಷಿ ಆಗ್ಬಿಡ್ತು. ಅಲ್ಲ, ಈ ಆಸ್ಪತ್ರೆಗೆ ಬಂದು ಹತ್ತು ವರ್ಷ ಆಯ್ತು, ಈ ಸುತ್ತಮುತ್ತ ಹಳ್ಳಿಲಿ ನೂರಾರು ಜನ ವಿದ್ಯಾವಂತರಿದ್ರುವೆ ಒಂದ್ ನಿರೋಧ ಕೊಡಿ ಸ್ವಾಮಿ ಅಂತ ಯಾರು ಕೇಳ್ಕೊಂಡು ಬರ್ಲಿಲ್ಲ. ಅಂತದ್ರಲ್ಲಿ ಹಳ್ಳಿಲಿರ್ತಕ್ಕಂಥ ಒಬ್ಬ ರೈತ ಅನಕ್ಷರಸ್ಥ ಬಂದ್ಬಿಟ್ಟು ನಿರೋಧ ಕೊಡಿ ಸ್ವಾಮಿ ಅಂತ ಕೇಳ್ತಾನಲ್ಲ ಅಂತ ಅಂದ್ಬಿಟ್ಟು ತುಂಬಾ ಖುಷಿಯಿಂದ ತಕ್ಕಳ ಏಂಟ್ ನಿರೋಧ ಅಂದ್ರಂತೆ. ಆಗ ವಯ್ಯ ತಲೆ ಕೆರ್ಕಂದು, ಸ್ವಾಮಿ ನನ್ಗೆ ಒಂದೇ ಒಂದ್ ಸಾಕು ಅಂದಂತೆ. ಆಗ ಡಾಕ್ಟ್ರು, ಏನಯ್ಯ ನಾನೋ ಡಾಕ್ಟ್ರು ನೀನೋ, ತಕೋ ಎಂಟು ನಿರೋಧ, ಒಂದ್ ತಿಂಗಳಲ್ಲಿ ಇಂತಿಂತ ಟೈಮಲ್ಲಿ ಹಿಂಗಿಂಗೆ ಉಪಯೋಗಿಸ್ಬೇಕು ಅಂದ್ಬಿಟ್ಟು ಗಂಟ್ಗಟ್ಲೆ ವಿವರಣೆ ಕೊಟ್ರಂತೆ. ಆಗ ರೈತನ್ಗೆ ಕ್ವಾಪತ್ಬಿಡ್ತು, ಸ್ವಾಮಿ ನನ್ಗೊಂದು ಕೊಟ್ಟಿರೋ ಇಲ್ವೋ ಅಂದಂತೆ. ಆಗ ಡಾಕ್ಟ್ರು, ಯಾಕಯ್ಯ ಒಂದು ಅಂದ್ರಂತೆ. ಆಗ ರೈತ ಸಮಾಧಾನವಾಗಿ ಹೇಳದ್ನಂತೆ, ಸ್ವಾಮಿ ನಾನು ಹಿಂಗಿಂಗೆ ಪಕ್ಕದಳ್ಳಿಯವನು, ಲಾರಿಗೆ ಕಪ್ ತುಂಬ್ಕೊಂಡು ಫ್ಯಾಕ್ಟ್ರಿ ತಗ ಬಂದವನಿ, ಈ ಹಾಳಾದ ಲಾರಿದು ಡೀಸೆಲ್ ಪೈಪು ಲೀಕ್ ಆಗ್ಬಿಟ್ಟೆ, ಅದಕ್ಕೆ ಪ್ಯಾಚ್ ಹಾಕೋಕೆ ಅನ್ನಂತ ಕಂದ್ಲ.
1: ಹಿಂಗಾದ್ರೆ ದೇಶ ಉದ್ದಾರ. ಅಣ್ಣ ಮಲ್ಲಣ್ಣ, ಮದುವೆ ಮಕ್ಕಳು ಅಂತ ನನ್ ಮಾತ್ರ ಕೇಳ್ತೀಯಲ್ಲ, ನೀನ್ ಮದುವೆ ಆಗೋದಿಲ್ವಾ?
0: ಹೇ ನನಗೆ ಈಗಲೇ ಯಾಕ್ಲೆ ಮದುವೆ, ಇನ್ನು ಆಡೋ ಮಗಿಗೆ.
1: ನೀನು ಆಡೋ ಮಗನ, ತಮಾಷೆ ಮಾಡ್ಬೇಡ ಕಣ. ಅಲ್ಲ, ನೀನ್ ಯಾರನ್ನಾದ್ರೂ ಪ್ರೀತಿ ಗೀತಿ ಮಾಡಿದ್ಯಾಣ?
0: ಥೂ, ಈ ಪ್ರೀತಿ ಪ್ರೇಮ ಅನ್ನೋ ವಿಷಯಕ್ಕೆ ನಾನು ತಲೆ ಹಾಕುದಿಲ್ಲ ಕನ್ಕಲ್ಲಣ. ಈ ಕಾಲದಲ್ಲಿ ಹೆಂಗ್ ಪ್ರೀತಿ ಮಾಡ್ತಾರೆ ಗೊತ್ತಲ್ಲ?
1: ಹೆಂಗೆ?
0: ಹಿಂಗೆ ಯಾವ್ದೋ ಒಂದ್ ಕಾಲೇಜ್ನಲ್ಲಿ ಒಂದ್ ಹುಡುಗ ಒಂದ್ ಹುಡುಗಿ ಪ್ರೀತಿ ಮಾಡ್ತಾ ಇದ್ರಂತೆ ಕನ್ಲ. ಈ ಅಮರ ಪ್ರೇಮಿಗಳು ಒಬ್ರಿಗೊಬ್ರನ್ನ ಬಿಟ್ಟಿಲ್ಲಾರ್ದಂಗ್ ಪ್ರೀತಿ ಮಾಡ್ತಾ ಇದ್ರಂತೆ. ದಿನ ಕಾಲೇಜ್ನ ಹತ್ರ ಪಾರ್ಕ್ ಹೋಗಿ ಹರಟೆ ಹೊಡೆಯೋದು, ಹೀಗೆ ಸಾಕ್ತಿತ್ತವ್ರು ಪ್ರೀತಿ ಪ್ರೇಮ ಕಂದ್ಲ. ಒಂದ್ ದಿವಸ ಇಬ್ರು ಅದೇ ಪಾರ್ಕ್ ನಲ್ಲಿ ಒಂದ್ ತೆಂಗಿನ ಮರದಂಡಲ್ಲಿ ನಿಂತ್ಕೊಂಡು, ಯಾವ ಮರದಂಡಲ್ಲಿ?
1: ತೆಂಗಿನ ಮರದಂಡಲ್ಲಿ.
0: ಅದೇ ತೆಂಗಿನ ಮರದಂಡಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರಂತೆ. ಆ ಹುಡುಗಿಗೆ ಹುಡುಗನ ಮೇಲೆ ಅನುಮಾನ ಬಂದ್ಬಿಡ್ತು ಕಂದ್ಲ. ಪುಣ್ಯಾತ್ಮ ಮದುವೆ ಆಗು ಅಂದ್ರೆ ಮುಂದ್ವರ್ಸಕ್ಕೆ ಮುಂದ್ವರ್ಸಕ್ಕೆ ಅಂತ ತಳ್ಕೊಂಡು ಬರ್ತಾವನೆ. ಯಾವ ಟೈಮಲ್ಲಿ ಕೈ ಕೊಟ್ಬಿಟ್ಟನ ಪುಣ್ಯಾತ್ಮ ಅನ್ಕಂಡ ಹುಡುಗಿಗೆ ಭಯ ಆಗ್ಬಿಟ್ಟು ಅಳ್ತಾ ಅಳ್ತಾ ಹುಡುಗನ್ನ ಕೇಳಿದ್ಲಂತೆ. ಏನಂತ ರೀ, ನೀವ್ ಯಾವತ್ತೂ ನನಗೆ ಕೈ ಬಿಡುದಿಲ್ಲ ಅಂತ ಕೇಳವಳೆ. ಅದ್ಕೆ ಹುಡುಗ ಆಜ್ಞೆ ಶುರು ಮಾಡ್ಕಂಡಂತೆ, ಆಕಾಶವೇ ಬಿತ್ತೋಗ್ಲಿ ಮೇಲೆ ನಾ ನಿನ್ನ ಕೈ ಬಿಡುದಿಲ್ಲ ಕಣಮಿ ಅನ್ಕಂಡು ಅವಳ ಕೈಯ ಬಿಗ್ಗಿಯಾಗಿ ಇಡ್ಕಂಡ.

0: ಬೀಳತ್ತೆ. ಆ ಆಕಾಶವೇ ನಮ್ಮ ಮೇಲೆ ತಳಕಂ ಬಳಕಾಗಿ ಬಿದ್ದೋಗ್ಲಿ, ನಾನಿನ್ ಕೈ ಬಿಡುದಿಲ್ಲ ಅನ್ನೋದ್ಕೆ ತೆಂಗಿನ ಮರದ ಮೇಲಿಂದ ಒಂದು ಬೂದುಮೊಟ್ಟೆ ಕಳ್ಕೊಂಡು ಬೀಳ್ತಾ ಇತ್ತಂತ ಕಂದ್ಲ, ಈ ಪುಣ್ಯಾತ್ಮ ನನ್ನ ಮೇಲೆ ಬಿದ್ದುಬಿಟ್ಟದು ಅಂತ ತಿಳ್ಕೊಂಡು ಇವಳ ಕೈಯ ಬಿಟ್ಬಿಟ್ಟು ಅತ್ತಾಗ ನೆಗೆದುಬಿಟ್ನಂತೆ. ಆಗ ಹುಡುಗಿ ಹೇಳದ್ಲಂತೆ ಕಲ್ಲಣ್ಣ ಅವನಿಗೆ,
1: ಏನಂತ,
0: ಅಯ್ಯೋ ಲೋಪರು, ಆಕಾಶವೇ ಬಿದ್ದೋದ್ರೂ ನಿನ್ನ ಕೈ ಬಿಡುದಿಲ್ಲ ಅಂತಿದ್ದಲ್ಲ, ಪುಟ್ಟ ಬೋಸಿ ಒಂದು ಬೂದುಮೊಟ್ಟೆ ಎದ್ರಕ ನೆಗೆದುಬಿಟ್ಟಲ್ಲ ಅಂತ ಅಂದ್ಬಿಟ್ಟು ಬೋದ್ಲಂತೆ ಕಲ್ಲ. ಈ ಕಾಲದಲ್ಲಿ ಲವ್ ಮಾಡೋರು ಹಿಂಗೆ ಕನ್ ಕಲ್ಲಣ್ಣ, ತಾಳು ಬುಡ ನೋಡ್ಕೊಂಡ್ ಲವ್ ಮಾಡ್ಬೇಕು, ಇಲ್ಲ ಅಂದ್ರೆ ಅಟ್ಟಿಲ ಕುದ್ದ ತಿನ್ಕಂದು ತೆಪ್ಪು ಬಿದ್ದಿರ್ಬೇಕು.
1: ಈ ಮುಂಡೆ ತೋಕಿದ್ ಬೇರೆ ಕೇಳು.
0: ಹಿಂಗೆ ಇನ್ನೊಂದ್ಸರಿ ಕಲ್ಲಣ್ಣ, ಯಮರ ಪ್ರೇಮಿಗಳು ದಿನ ಕಾಲೇಜ್ ನೇತ್ರಕ್ಕೆ ಮಾತಾಡಕ್ ಬತ್ತಿದ್ರಲ್ಲ ಪಾರ್ಕುಂತಕ್ಕೆ, ಹಾಗೇನಾವಾಗದೆ ಅಂದ್ರೆ ಆ ಹುಡುಗ ಒಳ್ಳೆ ನುಣ್ಗೆ ಶೇವಿಂಗ್ ಮಾಡಿಸ್ಕೊಂಡ್ ಬತ್ತಿದ್ನಂತ ಕಂದ್ಲ. ಒಂದ್ಸಲ ಹುಡುಗಿ ತೊಡೆ ಮೇಲೆ ತಲೆ ಹಾಕೊಂಡ್ ಮಲಗಿದ್ನಂತೆ, ಆ ಹುಡುಗಿ ಹುಡುಗನ್ ಕೆನ್ನೆ ಸಾವಿರ ಬಿಟ್ಟವಳೆ, ಒಳ್ಳೆ ನುಣ್ಗಿದ್ದಕ್ಕೂ ಅದಕ್ಕೂ ಹೆಂಗ್ಸರು ಕೆನ್ನೆ ಮುಟ್ಟಂಗ ಆಗ್ಬಿಟ್ಟದೆ. ಆಗ ಹುಡುಗಿ ಕೇಳುದಂತೆ ಹುಡುಗನ್ನ, ನಿಮ್ ಕೆನ್ನೆ ಇಷ್ಟೊಂದು ನೈಸ್ಕದಲ್ರಿ ಹೆಂಗ್ಸ್ರಂಗೆ, ನೀವು ದಿನ ಎಷ್ಟು ಸಲ ಶೇವಿಂಗ್ ಮಾಡ್ಕತ್ರಿ ಅಂತ ಕೇಳವಳೆ. ಅದ್ಕೆ ಆ ಹುಡುಗ, ನಾನು ದಿನ 40 ಸಲ ಶೇವಿಂಗ್ ಮಾಡ್ತೀನಿ ಅಂತ ಅಂದವನ ಕಂದ್ಲ. 40 ಸಲ ಶೇವಿಂಗ್ ಮಾಡ್ಕೊಂಡಿರಾ, ನಿಮ್ಗೆ ಬೇರೆ ಏನು ಕೆಲ್ಸವೇ ಇಲ್ವಾ ಅಂತ ಕೇಳವಳೆ. ಆಗ ಹುಡುಗ ಸಮಾಧಾನವಾಗಿ ಹೇಳದ್ನಂತೆ, ಇಲ್ಲ ಇಲ್ಲ, ನನ್ ಕೆಲ್ಸವೇ ಶೇವಿಂಗ್ ಮಾಡುದು ಅಂತ ಅಂದಂತ ಕಂದ್ಲ.
1: ಅಣ್ಣ, ಈ ಪ್ರೀತಿ ಪ್ರೇಮ ವಿಷಯ ಬುಟ್ಟಾಕು, ನೀನು ಸಂಪ್ರದಾಯವಾಗಿ ಒಂದ್ ಹುಡುಗಿ ನೋಡಿ ಮದುವೆ ಮಾಡ್ಕೋ, ನಮ್ಗೊಂದು ಊಟ ಹಾಕ್ಸಣ.
0: ಲೋ ಕಲ್ಲಣ್ಣ, ಈ ಸಂಪ್ರದಾಯ ಅಂತ ಒಂದ್ ತಮಾಸೆ ಜ್ಞಾಪನ ಬಂದ್ಬಿಡ್ತು ಕಂದ್ಲ.
1: ಎಂತದು
0: ಈ ಕೇರ್ಪೇಟೆ ಮಂದ್ಗೆರೆ ಒಂದೇ ನಳಿ ಅಂತದ ಗೊತ್ತಲ್ಲ? ಅಲ್ಲೊಬ್ಬ ನಮ್ ಫ್ರೆಂಡು ಮಂಜಾ ಅಂತ, ಅವನ ಕಂದ್ಲ ದಾಟ್ ಮುಂಡೆ ಅದು ನೆಟ್ ಮಾತಾಡಕ್ ಬರುದಿಲ್ಲ ಅವನಿಗೆ. ಅವನ್ ಹೆಂಗ್ ಮಾತಾಡ್ತಾನಪ್ಪ ಅಂದ್ರೆ, ಗಡಿಯಾರ ಅನ್ನಕ್ಕೆ ಗಡಿನಾರ ಅಂತಾನೆ, ಸೂಟ್ ಕೇಸ್ ಅನ್ನಕ್ಕೆ ಸೂಸ್ ಕೇಟು ಅಂತಾನೆ, ಎಕ್ಸೈಜ್ ಅನ್ನಕ್ಕೆ ಎಸ್ಕೈಜು ಅಂತಾನೆ, ಲಕ್ಷ್ಮಿ ಸ್ವಾಸಂತ್ರ ಸೂಸುಲ್ಲಾರಿ ಹಿಂಗಿ ಅವಂದೇ ಆಗಿರ್ತಕ್ಕಂಥ ಲ್ಯಾಟಿನ್ ಭಾಷೆಲ್ ಮಾತಾಡ್ತಾನೆ. ಸರಿ ಏನಾಗ್ಬಿಡ್ತಪ್ಪ ಅಂದ್ರೆ, ಬೇರೆ ಅದೇ ಹಳೆ ನಂಟು ಅಂತ ಅವ್ರವ್ವ ಇವನ್ಗೆ ಒಂದ್ ಹುಡುಗಿ ನೋಡ್ಕ ಬಂದಿದ್ಲು ಕಂದ್ಲ. ಅವ್ರವ್ವ ಬಂದ್ಬಿಟ್ಟು ಮಂಜುನ್ಗೆ ಹೇಳಿದ್ರು, ಲೋ ಮಂಜೇಗೌಡ, ಹಿಂಗಿಂಗೆ ಬೇರೆ ಅದಲ್ಲಿ ನಿನಗೊಂದು ಹೆಣ್ಣು ನೋಡ್ಕ ಬಂದವಿಕಂದ್ಲ, ನೀನೊಂದ್ಸರಿ ನಿನ್ ಸ್ನೇಹಿತರಲ್ಲಿ ನಂಗೆ ಕರ್ಕೋಗ್ಬಿಟ್ಟು ಒಂದ್ಸರಿ ನೋಡ್ಕೊಂಡ್ ಬಾ ಹೆಣ್ಣ. ಹೆಣ್ಣು ನಿನ್ಗೆ ಒಪ್ಪಿಗೆ ಆದ್ರೆ ಅದನ್ನೇ ಮದ್ವೆ ಆಗು, ಇಲ್ಲದೆ ಇದ್ರೆ ಬೇರೆ ಹೆಣ್ಣು ನೋಡುವ, ಯಾವ್ದಕ್ಕೂ ಒಂದ್ಸರಿ ಹೋಗಿದ್ ನೋಡ್ಕೊಂಡ್ ಬಾ ನಿನ್ ಸ್ನೇಹಿತರ ಜೊತೆ ಅಂತ ಅಂದ್ರು ಕಲ. ಸರಿಯಾ ಮಂಜು ಮುಂಡದ್ದು ಏನ್ ಮಾಡದೆ, ನನ್ನೊಬ್ಬನ ಅವ್ರವ್ರನ್ನ ಇನ್ನಿಬ್ರು ಕರ್ಕೊಂಡು ಹೆಣ್ಣು ನೋಡಕ್ಕೆ ಒಂದ್ ದಿವಸ ಹೊರಟೋದಕ್ಕಂದ್ಲ, ನಾವೆಲ್ಲ ಪ್ಯಾಂಟ್ ಶರ್ಟ್ ಹಾಕೊಂಡೋಗಿದ್ದ ಸ್ಟೈಲ್ ಆಗಿ, ಈ ಮಂಜೆ ಒಂದ್ ಪಿಲ್ಲೆ ಪಂಚ ಒಂದ್ ಬಿಳಿ ಶರ್ಟ್ ಒಂದ್ ಟರ್ಕಿಟ್ಟವಲು ಎಲ್ಲ ನಾಕೊಂಡು ರೆಡಿ ಆಗ್ಬಿಟ್ಟವನೆ. ನಡಿರ್ಲಿ, ನಮ್ ಹಳ್ಳಿ ಜನಗಳು ಬಹಳ ಸಂಪ್ರದಾಯಸ್ಥರು ಅಂತ ತೋರ್ಸ್ಕೋಬೇಡ್ವೆ, ನಾನು ಇದೇ ಡ್ರೆಸ್ ಅಲ್ಲಿ ಬರ್ತೀನಿ ನಡಿರಿ ಅಂತಂದ. ಸರಿ ನಮ್ಗೇನ್ ಬಂದ್ರಲ್ಲ, ಅವ್ನ ಯಾವ ಡ್ರೆಸ್ ಎಲ್ಲಾರು ಬರ್ಲಿ ಇಲ್ಲಾರ ಅಂಗಿಯ ಬರ್ಲಿ ಅಂತ ಅನ್ಬಿಟ್ಟು ಎಲ್ಲ ಬೇರೆಯಕ್ಕೆ ಹೆಣ್ಣವ್ರ ಮನೆಗೆ ಓದ್ಬೇಕಂದ್ಲ. ಲೋ ಕಲ್ಲಣ್ಣ, ಈ ಹೆಣ್ಣವ್ರ ಮನೇಲಿ ಒಂದ್ ಸಂಪ್ರದಾಯ ಇದೆ ಗೊತ್ತಲ್ಲ?
1: ಏನು
0: ಅದೇನ್ ಸಂಪ್ರದಾಯವಪ್ಪ ಅಂದ್ರೆ, ಹೊಸದಾಗಿ ಹೆಣ್ಣು ನೋಡಕ್ಕೆ ಹೆಣ್ಣವ್ರ ಮನೆಗೆ ಗಂಡುಗಳು ಹೋದಾಗ, ಈ ಮದ್ವೆ ಆಗ್ತಕ್ಕಂತ ಗಂಡನ್ ಜೊತೆಲಿ 4-5 ಜನ ಫ್ರೆಂಡ್ಸ್ ಗಳು ಹೋಗಿರ್ತಾರಲ್ಲ, ಆ 4-5 ಜನ ಗಂಡುಗಳಲ್ಲಿ ಮದ್ವೆ ಗಂಡು ಯಾರು ಅಂತ ಕಂಡಿಡಿಬೇಕಲ್ವೇ. ಹೆಂಗ್ ಕಂಡಿಡುದು? ಮದ್ವೆ ಗಂಡು ಯಾರು ಕೈ ಎತ್ತಿ ಅನ್ನೋಕದ ಹೆಣ್ಣೋರಪ್ಪ ಬಂದ್ಬಿಟ್ಟು ಆಗೋದಿಲ್ಲ. ಸರಿ ಅದ್ಕೇನೆ ಹಿರಿಕರು ಒಂದ್ ಸಂಪ್ರದಾಯ ಮಾಡವ್ರೆ ಎಲ್ಲ ಕಡೆನೂ. ಏನ್ ಸಂಪ್ರದಾಯವಪ್ಪ ಅಂದ್ರೆ, 4 ಜನ ಗಂಡುಗಳಲ್ಲಿ ಮದ್ವೆ ಗಂಡು ಯಾರು ಅಂತ ಕಂಡಿಡಿಬೇಕಾದ್ರೆ ಎಷ್ಟು ಜನ ಅವ್ರೆ ಅಷ್ಟು ಜನಕ್ಕೆ ಹೆಣ್ಣನ್ ಕೈಲಿ ಕಾಪಿನೋ ಟೀನೋ ಸರ್ಬತ್ನೋ ಏನೋ ಕೊಟ್ಟು ಕಳಗಿಸ್ತಾರೆ. ಏನಾವು ಮದ್ವೆ ಆಗು ಹುಡುಗುವೆ ಸರ್ಗುರ್ ಬಸವಪ್ಪನಂಗೆ ತಲೆಯ ಬಗ್ಗಿಸ್ಕೊಂಡು ಟೇಬಲ್ ಮೇಲೆ ಇಟ್ಬಿಟ್ಟು ಹೋಯ್ತಾಳೆ. ಆಗ ಮದ್ವೆ ಆಗ್ತಕ್ಕಂತ ಗಂಡು ಮೊದಲು ತಕ್ಕಂಡ್ ಕುಡಿಬೇಕು. ಆಗ ಇವರು ಮರೇಲಿ ನಿಂತ್ಕೊಂಡು, ಅವನೇ ಕನಮಿ ನಿನ್ ಗಂಡ, ಅವನೇ ಕನ್ಲ ನಿನ್ ಅಳಿಯ, ಹಂಗೆ ಹಂಗೆ ಅನ್ಕೊಂಡು ಮರೇಲಿ ಮಾತಾಡ್ಕೊತಾ ಇರ್ತಾರೆ. ಸರಿ ಆ ಮನೇಲೂ ಕೂಡ ಹೆಣ್ಣಿನ ಕೈಲಿ ಫ್ರೂಟಿ ಪ್ಯಾಕೆಟ್ ತಂದು ಹಿಡಿಸಿದ್ರು. ಆ ಹುಡುಗಿ ಬಂದು ನಮ್ ಮುಂದ್ಗಡೆ ಫ್ರೂಟಿ ತಂದಿಟ್ಬಿಟ್ಟು ತಿರಿಕೊಳ್ಳದ ತಡಕಂದ್ಲ, ಈ ಮದ್ ಮುಂಡೆದು ಮಂಜೇಗೌಡ ಏನ್ ಮಾಡ್ಬಿಟ್ನ, ಒಂದ್ ಪ್ಯಾಕೆಟ ತಕೊಂಡು ಮದ್ಯಕ್ಕೆ ಪರ್ರ ಅಂತ ಹರಿದಾಕ್ಬಿಟ್ನಕಂದ್ಲ.
1: ದಡ್ ಮುಂಡೆದು
0: ಏನ್ ಕಾಲ್ ಮೇಲೆ ಕಾಲ್ ಹಾಕ ಕೂತಿದ್ನ, ಹೊಸ ಪಂಚ ಬೇರೆ ಇಕ್ಕಿದ್ನ, ಆ ಫ್ರೂಟಿ ರಸವೇ ಅವ್ನ ಪಂಚ ಮೇಲೆ ಚೆಲ್ಲೋಯ್ತು ಕಂದ್ಲ. ಈ ಮುಂಡೆದ್ಕೆ ಹೆಣ್ಣಿನ ಮನೇಲಿ ಕೂತವ್ನ ಏನೋ ಜ್ಞಾನವೇ ಮರ್ತೋಗ್ಬಿಟ್ಟದೆ. ಅವನ್ ಭಾಷೆಲೆ ತಕಬಿಟ್ನ, ಓಹೋ ಇದೇನ್ ಮಲ್ಲಣ್ಣ ಎಲ್ಲ ಚಂಪಕಿ ಅದೇ ತೊಡೆ ಮೇಲೆಲ್ಲ ಸುರಿದೋಯ್ತು ಅಂತ ಅನ್ಬಿಟ್ನಕಲ್ಲ, ನಮ್ಗೆ ನಗವ ತಡಿಕ್ ಆಗೋದೋಯ್ತಿ, ಇವನೇನ್ ಮಾಡ್ಬಿಟ್ನ, ತಡಿ ತೊಳ್ಕೊಂಬತ್ತೀನಿ ಅಂತ ಅನ್ಬಿಟ್ಟು ಪಂಚೆ ಮಂಡಿಗಂಟ ಎತ್ಕೊಂಡು ನೀರ್ ಮನೆ ಹುಡಿಕಂದ್ ಹೋಗವನೆ. ಈ ಮುಂಡೆ ಅದೇನ್ ಮಾಡ್ಬಿಟ್ನ ಗೊತ್ತಲ್ಲ, ಈ ಹಳ್ಳಿ ಕಡೆ ನೀರ್ ಮನೆಗೆ ಒಂದ್ ಸ್ಕ್ರೀನ್ ಬಿಟ್ಟಿರ್ತಾರೆ ಪರ್ದವ್ವ, ಈ ಸಿಟಿ ಕಡೆ ದೇವ್ರ ಮನೆ ಬಿಟ್ಟಿರ್ತಾರೆ, ಇದೇ ನೀರ್ ಮನೆ ಅಂತ ತಿಳ್ಕೊಬಿಟ್ಟು ದೇವ್ರ ಮನೆ ಒಳಗೆ ನುಗ್ಬಿಟ್ಟವನ ಕಂದ್ಲ. ದೇವ್ರು ಗಿವ್ರು ಆರ್ತಿ ತಟ್ಟೆ ಗಂಟೆ ಗಿಂಟೆ ಎಲ್ಲಾನು ಉಣ್ಸಿ ಒಕ್ಲೆ ಬಿಸ್ಬಿಟ್ಟವನ ಮಂಜ. ಸರಿಯಾ ಮನೇಲಿದ್ದ ಒಂದ್ ಚಿಕ್ಕ ಹುಡುಗ ಇವನ ಕರ್ಕೊಂಡೋಗಿ ನೀರ್ ಮನೆಗೆ ಬಿಡ್ತು, ಎಲ್ಲಾನು ತೊಳ್ಕೊಂಡ್ ಬಂದು ಪುನಃ ಸೋಪ್ ಮೇಲೆ ಕೂತ್ಕೊಂಡಕಲ್ಲ. ನಾವೆಲ್ಲ ಕೇಳ್ದೋ ಅಲ್ಲಕ್ಕನ ಕಪಿ ಮುಂಡತ್ತದೆ, ತಕೊಂಡೋಗಿ ಪ್ರೂಟಿ ಪ್ಯಾಕೆಟ್ ಹರಿದ್ಬಿಟ್ಟು ನಮ್ ಬೆಲೆ ಎಲ್ಲ ಕಳ್ದಾಕ್ಬಿಟ್ಟಲ್ಲ, ಗೊತ್ತಾಗ್ಲಿಲ್ಲ ನಿನ್ಗೆ ಅಂತ ಕೇಳ್ದಕಲ್ಲ. ಆಗ ಅವನೇನನ್ನ ಗೊತ್ತ
1: ಏನಂದ,
0: ನಂಗೇಂದ್ರಲ್ಲ ಗೊತ್ತು ಅದ ಸರ್ಬ ತುಂಬ ಕಿಟ್ಟು ಅಂತ, ನಾನೆಲ್ಲೋ ಬಿಸ್ಕೆಟ್ ಪ್ಯಾಕೆಟ್ ಏನೋ 4 ತನ್ ಮಡ್ಬಿಟ್ಟವ್ರೆ, ಎಲ್ಲ ಲೇಸ್ಟ್ ಆಯ್ತವೆ, ಒಂದ್ರಲ್ಲೇ ಎಲ್ಲ ಹಂಚ್ಕೊಂಡ್ ತಿನ್ನುವಂತ ಅದ್ಬಿಟ್ಟಿಕಲ್ಲ ಅಂತನ್ನ. ಇನ್ನೇನ್ ಮಾಡಕ್ಕದ್ದು ಅಂತ ಹೆಂಗು ಹಳೆ ನಂಟಲ್ವೇ, ಆ ಹುಡುಗಿನೇ ಹಂಗೆ ಹಂಗೆ ಕತ ಕಟ್ಟಿ ಮದುವೆ ಮಾಡಿಸ್ತಕ್ಕಂದ. ಲೋ ಕಲ್ಲಣ್ಣ,
1: ಏನಣ್ಣ,
0: ಹೆಂಗೋ ಕೊಳೆ ಕಳೆದೋಯ್ತು ಅಂತ ಸುಮ್ನಿದ್ರೆ ಮದುವೆ ಆದ್ಮೇಲೆ ತನ್ನ ದಡ್ತನವ ಬುಡ್ನಿಲಕ್ಕಂದ್ಲ.
1: ಯಾಕಣ, ಏನ್ ಮಾಡ್ದ?
0: ಮದ್ವೆ ಆದ್ಮೇಲೆ ಏನ್ ಮಾಡ್ದ ಅನ್ನೋದು ಮುಖ್ಯ ಅಲ್ಲಕ್ಕಂದ್ಲ. ಅವ್ನು ಒಂದ್ ಗುಡ್ ತೋರೋ ನಾಲ್ಕೈದು ಜನ ಅಣ್ತಂದಿರು, ಇವನೇ ಕೊನೆಯವನಕ್ಕೆಲ್ಲ ಮಂಜ. ಮದ್ವೆ ಆದ್ ಮೂರ್ನಾಲ್ಕು ತಿಂಗಳಿಗೆ ಗುದ್ದಾಡ್ಕ ಹೊಡೆದಾಡ್ಕೊಂಡ್ ಭಾಗ ಆಗ್ಬಿಟ್ಟವನೆ. ಈ ಮಂಜಗಳು ಕೊನೆರಲ್ಲ ಮದ್ವೆ ಆಗಿದ್ದು. ಇವ್ರ ಮಾವನ್ ಮನೆ ಕಡೆಯವ್ರು ಏನ್ ಮಾಡ್ಬಿಟ್ಟವ್ರೆ, ತಡಿ ನನ್ನ ಅಳಿಯ ಇನ್ನು ಮೂರ್ ತಿಂಗಳಾಗ್ನಿಲ್ಲ ಮದ್ವೆ ಆಗಿ, ಆಗ್ಲೇ ಭಾಗ ಆಗ್ಬಿಟ್ಟಿದಾನಂತೆ ಅವ್ನ ಭಾಗಕ್ಕೆ ಏನೇನ್ ಬಂದಿದ್ದು ವಿಚಾರಿಸ್ಕೊಂಡು ಬರೋಣ ಅಂತನ್ಬಿಟ್ಟು ಮಂಜೋರ್ ಮನೆಗೆ 34 ಜನವ ಜೊತಲ್ ಕರ್ಕೊಂಡು ಮಂಜೋರ್ ಮಾವ ಮಗಳು ಮನೆಗೆ ಬಂದ್ಬಿಟ್ಟವನೆ. ಇವನ್ ಹೆಂಡತಿಗ ಬಾಯಿ ಆಗ್ಬಿಡ್ತು ಕಲ, ಅಲ್ಲ ನಮ್ಮ ಅಪ್ಪ ಒಬ್ಬನೇ ಬರುವುದಲ್ಲ ಜೊತೆಲಿ ಬೇರೆ 34 ಜನವ ಕರ್ಕೊಂಡ್ ಬಂದ್ಬಿಟ್ಟವನೆ. ಇವ್ರಿಗೆಲ್ಲ ನಾನು ಒಬ್ಬಳೇ ಅಡುಗೆ ಮಾಡಿ ಇಕ್ಬೇಕಾದ್ರೆ ಸುಸ್ತಾಗಿ ಹೋಯ್ತೀನಿ, ಕೈಕಾಲೆಲ್ಲ ನೋವತ್ಕತ್ತವೆ ಅಂತನ್ಬಿಟ್ಟು ಯೋಚನೆ ಮಾಡ್ಕೊಂಡು ಕ್ವಾಣೆಗೆ ಗಂಡನ್ನ ಕರೆದ್ಬಿಟ್ಟು ಕೇಳವಳೆ. ಏನಂತ ಅಲ್ಲಕ್ಕನ್ ಮಾರಾಯ್ನೆ, ಹಿಂಗಿಂಗೆ ನಮ್ಮ ಅಪ್ಪ 34 ಜನವ ಜೊತಲ್ ಕರ್ಕೊಂಡ್ ಬಂದ್ಬಿಟ್ಟವನೆ, ಇವ್ರಿಗೆಲ್ಲ ನಾನು ಒಬ್ಬಳೇ ಅಡುಗೆ ಮಾಡಿಕ್ಬೇಕು ಅಂದ್ರೆ ಆಗುದಿಲ್ಲ, ವಾರರಿಗಿತ್ತಿರ್ ಬೇರೆ ಜಗಳ ಆಡ್ಕೊಂಡು ನನ್ನ ಸಾವಂತಿರು ಮಾತ್ಬಿಟ್ಬಿಟ್ಟವ್ರೆ. ಈಗ ತಾನೇ ಮದುವೆ ಆಗಿರೋದ್ರಿಂದ ಇನ್ನೂ ಅಕ್ಕಪಕ್ಕದವ್ರ ನೆಟ್ಟು ಪರಿಚಯ ಆಗ್ಲಿಲ್ಲ, ಏನ್ ಮಾಡುದು ಅಂತ ಅಳುಕೆ ಶುರು ಮಾಡ್ಕೊಂಡವ್ಳಕ್ಕಂದ್ಲ. ಈ ನಮ್ ಮಂಜ ಯೋಚನೆ ಮಾಡದ್ನ, ನೀನ್ ಹೇಳುದು ನಿಜ ಕಣಮಿ, ಅದು ಅಪರೂಪಕ್ಕೆ ನಿಮ್ಮಪ್ಪನ ಮನೆ ಕಡೆಯವ್ರು ಬಂದವ್ರೆ ಎಂದ್ಮೇಲೆ ಏನಾದ್ರೂ ಒಳ್ಳೇದ್ ಕೆಟ್ಟದ್ ಮಾಡಿಕ್ಬೇಕು. ಏನ್ ಅಡುಗೆ ಮಾಡುವ? ಒಬ್ಬಿಟ್ ಮಾಡುವ ಕಣಮಿ, ನಾನು ಒಬ್ಬಿಟ್ಗಾಗೋ ಸಾಮಾನೆಲ್ಲ ತಂದ್ಕೊಡ್ತೀನಿ, ನೀ ಕ್ವಾಣೆಲಿ ಕೂತ್ಕೊಂಡು ಒಬ್ಬಿಟ್ಟ ತಟ್ಕೊಡು, ನಾನ್ ತಕೊಂಡೋಗಿ ನಂಟ್ರಿಗೆಲ್ಲ ಇಕ್ತೀನಿ ಅಂತನ್ಬಿಟ್ಟು ಗಂಡ ಒಂದು ಎಂಟಿ ಒಂದು ಕೆಲಸ ಹಂಚ್ಕೊಂಡ್ರು ಕಂದ್ಲ. ಸರಿ, ಎಡ್ತಿ ಕ್ವಾಣೆಲಿ ಕೂತ್ಕೊಂಡು ಒಬ್ಬಿಟ್ಟ ತಟ್ಕೊಡುಕೆ, ಗಂಡ ತಂದು ನಂಟ್ರಿಗೆಲ್ಲ ಇಕ್ಕುಕೆ. ನಂಟ್ರೆಲ್ಲ ಒಬ್ಬಿಟ್ಟ ತಿನ್ಕೊಂಡು ಅನ್ನ ಸರಲ್ಲ ಊಟ ಮಾಡ್ಕೊಂಡು ಪಾರ್ಸಲ ಬಂದು ಚಾಪೆ ಮೇಲೆ ಕೂತ್ಕೊಂಡು ಮಾಮೂಲಿ ಪದ್ಧತಿ ಪ್ರಕಾರ ಬೀಡಿ ಸೇತ್ಕೊಂಡು ಎಲಡಿಕೆ ಹಾಕೊಂಡು ಅದು ಇದು ಹರಟೆ ಹೊಡಿತಾ ಕೂತಿದ್ರು. ಈ ಮಂಜ ಬಂದ್ಬಿಟ್ಟು ಮಾಮೂಲಿ ರೂಢಿ ಮಾತ್ನಂಗೆ ನಂಟ್ರಲ್ಲಿ ಕೇಳುದ್ನ, ಏನಂತ, ಊಟ ಎಲ್ಲ ಚೆನ್ನಾಗಿತ್ತಣ, ಒಬ್ಬಿಟ್ಟೆಲ್ಲ ಚೆನ್ನಾಗಿದ್ವೆ, ಊಟಲೇನು ಬೇಜಾರು ನಿಲ್ವೆ ಅಂತ ಕೇಳವನೆ. ಆಗ ನಂಟ್ರು ಹೇಳುದ್ರಂತೆ ಮಂಜುಂಗೆ, ಬಲ ಮಂಜಳಿಯ ಚೆನ್ನಾಗಿತ್ತು ಕಂದ್ಲ, ಒಬ್ಬಿಟ್ಟು ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು, ಈ ಒಬ್ಬಿಟ್ಟು ಬಿಟ್ಟಿದ್ರಲ್ಲ ಕಾಯಾಲು ಅದ್ಯಾಕ್ಲ ಸಪ್ ಸಪಿಯ ಹೊಡಿತಿತ್ತಲ್ಲ ಅಂತ ಕೇಳ್ಬಿಟ್ಟವ್ರೆ. ಈ ಮಂಜನ್ಗೆ ಕ್ವಾಪ ಹತ್ಬಿಡ್ತು ಕಂದ್ಲ, ಅಲ್ಲ ಈ ಬೋಡ ತುತ್ಕೆ ನಾನಲ್ವೇ ಕೆಜಿಗೆ 15 ರೂಪಾಯಿ ನಂಗೆ ಸಕ್ರು ಕೊಟ್ಟು 5 ರೂಪಾಯಿ ನಂಗೆ ಬೆಲ್ಲು ಕೊಟ್ಟು ತಂದ್ಕೊಡ್ತಿದ್ದನು, ಇವಳಿಗೆ ಕಾಯಲ್ಲ ಸೀ ಮಾಡು ಕೇನಾಗಿತ್ತು, ಬಂದ್ ನಂಟ್ರಿದ್ರಿಗೆ ನನ್ ಗೌಮಾನ ಮಾಡಕ್ ಬಿಟ್ಲಲ್ಲ ಅಂತನ್ಬಿಟ್ಟು ಅದೇ ಕ್ವಾಪ್ತಲ್ಲಿ ಹೋಗಿ ಇರ್ತಿ ತಲೆ ಮೇಲೆ ಎಡೆ ತಟ್ಟವನೆ. ಎಡ್ತಿಕ್ಕೂ ಆಪತ್ ಬಿಡ್ತು ಕಂದ್ಲ, ನನಗೆ ಕೊಡ್ದಿ ಅಂತ ಜೋರ ಕೇಳ್ಬಿಟ್ಟವಳೆ. ಆಗ ಮಂಜೆ ಎಡ್ತಿಗೆ ಹೇಳುದ್ನ, ಅಲ್ಲಕ್ಕ ನಮಿ, ನಾನಲ್ಲೂ ಬೆಲ್ಲ ಸಕ್ಕರೆ ಎಲ್ಲ ತಂದ್ಕೊಡ್ತಿದ್ದನು, ಕಾಯಲೆ ಎಲ್ಲ ಸಪ್ಸಪ್ಪೆ ಮಾಡಕ್ ಬಿಟ್ಟಿದೆ ಅಂತಲ್ಲ ಯಾಕೆ ಅಂತಂದ್ ಕೇಳವನೆ. ಕಾಯಲ ಸಪ್ಸಪ್ಪೆ ಅಂದರು, ಅಯ್ಯೋ ನಿನ್ ತಿತಿ ಮಾಡ, ನಾನು ಕಾಯಲ್ಲೇ ಮಾಡಿರ್ನಿಲ್ವಲ್ಲ, ನನ್ಗೆ ಕೊಡ್ದಿ ಅಂತಂದವಳ ಎಡ್ತಿ. ಮಂಜುನಿಗೆ ಇನ್ನೂ ಕೋಪ ಬಿಡ್ತು ಕಂದ್ಲ, ಕಾಯಲ್ಲೇ ಮಾಡಿರ್ನಿಲ್ವೆ, ಮತ್ತೆ ನಂಟ್ರೆಲ್ಲ ಕಾಯಲು ಸಪ್ಸಪ್ಪೆ ಅಂತ ಹೇಳ್ತಾರಲ್ಲ ಮೀ ಅಂತಂದವನೆ. ಕಾಯಲು ಸಪ್ಸಪ್ಪೆ ಅಂತಂದರು, ಅಯ್ಯೋ ನಿನ್ ಕೈ ಸೇದಾಗ ನೀ ಏನ್ ತಗೋಗ್ಬಿಟ್ಟು ಅಂತಂದವಳೆ. ಇದನ್ನೇ ತಕೊಂಡೋಗ ಬುಟ್ಟಿಕ ನಮ್ ಇನ್ಕೊಂಡ್ ಸಿಲ್ವರ್ ಬೋಸಿ ಹಿಡ್ಕೊಂಡ್ ತೋರ್ಸುದ್ನ, ಅಯ್ಯೋ ನಿನ್ ಕಣ್ ಸೇದಾಗ ನೀ ಯಾಕೋ ಇದ್ ಬುಡಕ್ ಹೋಗಿದ್ದೆ ಅಂತ ಕೇಳವಳೆ ಕೆನೆ ಮೇಲೆ ಎಡ್ತಿ ಊದ್ಬಿಟ್ಟು. ಇದೇನಮ್ಮಿ ಅಂತ ಮಂಜ ಕೇಳವನೆ. ಆಗ ಎಡ್ತಿ ಹೇಳುದಂತೆ ಮಂಜನ್ಗೆ, ಅಯ್ಯೋ ನಿನ್ ಕಣ್ ಹಿಂಗೋಗ ಕೈ ಸೇದಾಗ ಇದು ನಾವ್ ಒಬ್ಬಿಟ್ಟು ನಾವ್ ತಟ್ಬಿಟ್ ತಟ್ಬಿಟ್ಟು ಕೈ ತೊಳ್ಕಂದಿ ನೀರಲ್ವೇ ಅಂತ ಅನ್ಬಿಟ್ಟವಳೆ. ಕಲ್ಲ ಕಲ್ಲಣ್ಣ, ಲೋ ಕಲ್ಲಣ್ಣ, ಆ ಮಂಜ ಅವತ್ತೆ ಕೊನೆ ಕಂದ್ಲ, ಅವ್ರ ಹಟ್ಟಿಲಿ ಒಬ್ಬಿಟ್ ಮಾಡಿಸೋದ್ನು ಬಿಟ್ಬಿಟ್ನ, ಒಬ್ಬಿಟ್ ತಿನ್ನೋದ್ನು ಬಿಟ್ಬಿಟ್ನ ಕಲ. ಲೋ ಕಲ್ಲಣ್ಣ, ಈ ಮಂಜೆಗೌಡ ಅಂತ ದಡ್ ಮುಂಡ ಒಂದ್ ಊರಲ್ಲಿ ಇದ್ನಂತೆ ಕಂದ್ಲ. ಆ ಊರಿನ ಕೊನೆಲೆ ದಡ್ಡನ ಮನೆ ಇತ್ತಂತೆ, ಆ ಮನೆ ಹಿಂದೆನೆ ಒಂದ್ ಗಿಡದ ತೋಪಿತ್ತಂತೆ ಕಂದ್ಲ. ಆ ದಡ್ಡ ಏನ್ ಮಾಡ್ತಿದ್ನ, ಗಿಡದ ತೋಪೊಳಕ್ಕೆ ದಿನ ಚೊಂಬ ತಕೊಂಡು ಬೆಳಿಗ್ಗೆ ಹೊತ್ತು ಲೆಟ್ರಿನ್ ಹೋಯ್ತಾ ಇದ್ನಂತೆ. ಈ ಪುಣ್ಯಾತ್ಮ ನೀರಿನ ಚೊಂಬ ಮುಂದ್ಗಡ್ ಮಡಿಕಂದು ಲೆಟ್ರಿನ್ ಮಾಡುನಂತೆ. ಇವನ್ ಲೆಟ್ರಿನ್ ಮಾಡಿ ಮುಗಿಸೋದಕ್ಕೆ ಒಂದ್ ಕಾಗೆ ಬಂದ್ಬಿಟ್ಟು ನೀರಿನ ಚೊಂಬ ಉಂಡಿಸ್ಬಿಟ್ಟು ಎದ್ಬಿಡುದಂತ ಕಲ. ಆಗ ದಡ್ಡ ಏನ್ ಮಾಡ್ತಿದ್ನ, ಎಡ್ತಿನ ಕೂಗ್ಬಿಟ್ಟು, ಅವಳು ಯಾರಮ್ಮಿ, ಅವಳು ಕಾಗೆ ನೀರಿನ ಚೊಂಬ ಉಂಡಿಸ್ಬಿಟ್ಟದ, ಇನ್ನೊಂದ್ ಚೊಂಬ ನೀರ್ ತಕ್ಕಂಬ ಅಂತ ಹೇಳ್ಬಿಟ್ಟು ಎಡ್ತಿ ಕೈಲಿ ಇನ್ನೊಂದ್ ಚೊಂಬ ನೀರ್ ಬಿಡಿಸ್ಕೊಂಡು ಏನೋ ವ್ಯವಹಾರ ಮುಗಿಸ್ಕೊಂಡ್ ಬತ್ತಿದ್ನಂತ ಕಂದ್ಲ. ದಿನೇ ಅದೇ ತರ ಆಗ್ತಿತ್ತು. ಒಂದ್ ದಿವಸ ಈ ದಡ್ಡ ಒಂದೇ ಚೊಂಬಲ್ಲಿ ಚೆಡ್ಡಿಯ ಕಟ್ಕೊಂಡು ವಾಪಸ್ ಬರ್ತಾ ಇದ್ನ. ಆಗ ಎಡ್ತಿಗೆ ಆಶ್ಚರ್ಯ ಆಗ್ಬಿಡ್ತು. ಗಂಡನ ಕೇಳವಳೆ, ರೀ ಯಾಕ್ರಿ ಇವತ್ತು ಒಂದೇ ಚೊಂಬಲ್ಲಿ ವಾಪಸ್ ಬರ್ತಾ ಇದ್ದೀರಿ, ಎರಡನೇ ಸಾರಿ ನೀರ್ನೇ ಕೇಳಿಲ್ವಲ್ಲ, ಇವತ್ತು ಕಾಗೆ ಚೊಂಬುಂಡಿಸ್ನಿಲ್ವೆ ಅಂತ ಕೇಳ್ಬಿಟ್ಟವಳೆ ಕಂದ್ಲ.
1: ಅದ್ಕೇನಂದ?
0: ಆಗ ದಡ್ಡ ಎಡ್ತಿಗೆ ಹೇಳುದ್ನಂತೆ, ಮೇಯ್ ಆ ಕಾಗೆ ನನ್ನ ದಡ್ಡ ಮುಂಡೆದು ಅಂತ ತಿಳ್ಕೊಬಿಟ್ಟದೆ ಕಣಮಿ ಅಂದಂತೆ. ಯಾಕ್ರಿ ಯಾಕ್ರಿ ಏನಾಯ್ತು ಅಂತ ಎಡ್ತಿ ಕೇಳ್ದಕ್ಕೆ ದಡ್ಡ ಹೇಳುದ್ನಂತೆ, ಕೇಳಮಿ ಇಲ್ಲಿ ಈ ಬೊಡ್ಡಿ ಇದನ್ ಕಾಗೆ ಹಿಂಗ್ ಚೊಂಬ ಉಂಡಿಸ್ತದೆ ಅಂತ ನಾ ಮೊದ್ಲೇ ತೊಳಕ ಕೂತ್ಕಂದಿ ಅಂದಂತೆ ಕಂದ್ಲ.
1: ಅಯ್ಯೋ ದಡ್ ಬಡ್ಡಿ ಅದ್ನೇ.
0: ಲೋ ಕಲ್ಲಣ್ಣ, ಹಿಂಗೆ ಗಂಡ ಹೇಳ್ತೀರಿ ಬಿದ್ರಂತೆ ಕಲ, ಗಂಡ ಒಂಥರ ಉಡಾಳ, ಮನೆಗೇನು ತಂದಾಗ್ತೆ ಉಂಡ್ಕೊಂಡು ತಿನ್ಕೊಂಡು ತಿರುಗಾಡ್ತಾ ಇದ್ನಂತೆ.
1: ಅವನ್ ಶೋಕಿ ಅವ್ನು ಮಾಡ್ತಿದ್ದ ಹೇಳು.
0: ಒಂದ್ಸರಿ ಎಡ್ತಿ ಕ್ವಾಪ್ ಹತ್ಬಿಟ್ಟು ಊರ್ ಮಧ್ಯದಲ್ಲಿ ಗಂಡನ ನಿಲ್ಲಿಸ್ಬಿಟ್ಟು ಬೊಯ್ಯಕ್ ಶುರು ಮಾಡ್ಬಿಟ್ಟವಳೆ.
1: ಹೆಂಗೆ
0: ಅಂತ್ಯವನ ಇಂತ್ಯವನ ನೀನ್ ಯಾತ್ಕ ಬಂದವನಲ್ಲ, ನಿನ್ಗೆ ಎಡ್ತಿ ಹಾಕ್ಬೇಕು, ಮಕ್ಳೆ ಹಾಕ್ಬೇಕು, ನೀ ಸಂಪಾದನೆ ಮಾಡೋದ್ರಲ್ಲಿ ಒಂದ್ ಪೈಸೆನು ಮನೆ ಕೊಡುದಿಲ್ಲ, ಹಂಗ್ ಖರ್ಚು ಮಾಡ್ತಿ ಹಿಂಗ್ ಖರ್ಚು ಮಾಡ್ತಿ ಅಂತ್ಯವನ ಇಂತ್ಯವನ ಎನ್ಕೊಂಡ್ ಬಾಯಿಗೆ ಬಂದಂಗೆ ಗಂಡನ ಬೋದಾಕ್ಬಿಟ್ಟವಳೆ ಕಂದ್ಲ. ಗಂಡನ್ಗೂ ಕ್ವಾಪ್ ಹತ್ಬಿಡ್ತು. ಏನಮ್ಮಿ ಅದು ನಿನ್ ಪುರಾಣ, ಗಂಡನ ಮರ್ಯಾದೆ ಇಲ್ಲದೆ ಏಕವಚನದಲ್ಲಿ ನನ್ನ ಹಂಗ್ ಖರ್ಚು ಮಾಡ್ತೀನಿ ಹಿಂಗ್ ಖರ್ಚು ಮಾಡ್ತೀನಿ ಅಂತ ಬೈತಾ ಇದೆಯಲ್ಲ. ಹೌದು ಕಣಮಿ, ನಾನು ಗಂಡಸು, ನಾನು ಹೆಂಗಾರ ಖರ್ಚು ಮಾಡ್ತೀನಿ, ನೀನು ಯಾರು ಕೇಳುಕೆ? ನನ್ನ ಮಾತ್ರ ಖರ್ಚು ಮಾಡ್ತೀನಿ ಅಂತ ಕೇಳ್ತೀಯಲ್ಲ, ನೀನೇನು ಒಂದು ತಿಂಗಳು ಒಸಿ ಖರ್ಚು ಮಾಡಿ ಅಂತ ಕೇಳ್ಬಿಟ್ಟವನೆ. ಆಗ ಎಂಟಿ ನಾನೇನು ಖರ್ಚು ಮಾಡೋನು ಹೇಳು ಅಂತಂದವಳೆ. ಮತ್ತೆ ನೀನು ಒಂದು ತಿಂಗಳಿಗೆ 2 kg ಲಿಪ್ಟಿಕ ತಿಂತೀಯ ಅಂತಂದ್ಬಿಟ್ಟವನೆ ಕಲ ಗಂಡ. ಆಗ ಹೆಡ್ತಿಗೆ ಕ್ವಾಪತ್ಬಿಡ್ತು, ನನ್ನ ಒಂದು ತಿಂಗಳಿಗೆ 2 kg ಲಿಪ್ಟಿಕ ತಿಂತೀಯೇ ಅಂತೀಯೇ, ಅದ್ರಲ್ಲಿ 1 kg ನೀನೇ ತಿನ್ನೋದಿರ್ವೆ ಅಂತ ಕೇಳ್ಬಿಟ್ಟವಳೆ ಕಲ. ಆಗ ಗಂಡ ತೆಪ್ಪಕಾದ್ನಂತೆ,
1: ಅಣ್ಣ ಈ ಲಿಪ್ಟಿಕ್ ತಿಂತಾರ?
0: ಥೂ ಮುಂಡ ತುದ ಲಿಪ್ಟಿಕ್ ಅಲ್ಲಿ ತಿನ್ನಕ್ ಹೋದಾರ್ಲ, ಈ ತುಟಿಗೆ ಮುತ್ಕೊಟ್ಟಾಗ ಇವನ್ ತುಟಿಗೆ ಅರ್ಧ ಮೆತ್ಕೋತಿಲ್ವಲ್ಲ.
1: ಓ ಇದು ನೈಟ್ ವಿಷಯ.
0: ಲೋ ಕಲ್ಲಣ್ಣ, ಹಿಂಗೆ ಒಬ್ಬ ಪ್ರಸಿದ್ಧಿಯಾಗಿರ್ತಕ್ಕಂಥ ಡಾಕ್ಟರ್ ಇದ್ರಂತ ಕಂದ್ಲ, ಅವ್ರು ಹೆಂಗೆ ಪ್ರಸಿದ್ಧಿಯಾಗಿದ್ರು ಅಂದ್ರೆ, ಈ ಹೊಟ್ಟೆ ನೋವು ಗುಳಗಯ್ಯ ತಲೆನೋವು ಕೊಡ್ಲಿ, ಈ ಜ್ವರದ ಗುಳಗಯ್ಯ ಒಟ್ಕಾಳ್ ತುಕ್ಕೊಡ್ಲಿ, ವಾಸಿ ಆಗ್ಬಿಡ್ತಿತ್ತಂತ ಕಂದ್ಲ. ಅಂತ ಡಾಕ್ಟರ್ ತಕ ಒಬ್ಬ ದಡ್ಡ ಹೊಟ್ಟೆ ನೋವು ಅನ್ಕೊಂಡ್ ಹೋಗವನೆ. ಈ ಡಾಕ್ಟರ್ ಏನ್ ಮಾಡ್ಬಿಟ್ರು, ಅವನ್ಗೆ ಹೊಟ್ಟೆ ನೋವನ್ನೇ ನಿಜವಾದ ಟಾನಿಕ್ನೇ ಕೊಟ್ಟವ್ರೆ. ಇವನೇನ್ ಮಾಡ್ಬಿಟ್ನ, ಮನೆಗೆ ಬಂದ್ಬಿಟ್ಟು ಡಾಕ್ಟರ್ ಕೊಟ್ಟ ಟಾನಿಕ ಕುಡಿದ್ಬಿಟ್ಟು ಮೊದ್ಲು ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ನಲ್ಲ, ಈಗ ಅದ್ರ 7 ಹೊಟ್ಟೆ ನೋವು ಅಂತ ಶುರು ಮಾಡ್ಕೊಬಿಟ್ಟವನ ಕಲ. ಇವನ್ ಹೆಂಡತಿಗೆ ಬಾಯಿ ಆಗೋಯ್ತು. ಅಲ್ಲ, ಅಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ಡಾಕ್ಟರ್ ಹತ್ರಕ್ಕೆ ಹೋಗಿ ಬಂದು ಅವ್ರು ಕೊಟ್ಟ ಟಾನಿಕ ಕುಡಿದ್ಬಿಟ್ಟು ನನ್ನ ಗಂಡ ಹಿಂಗ್ ಒದ್ದಾಡ್ತಾವನಲ್ಲ ಅಂತ ಅನ್ಬಿಟ್ಟು ಭಯ ಆಗೋಗಿ ಡಾಕ್ಟರ್ಗೆ ಫೋನ್ ಮಾಡಿದ್ಲಂತೆ. ಡಾಕ್ಟರ್ಗೆ ಆಶ್ಚರ್ಯ ಆಗ್ಬಿಡ್ತು. ಅರ್ಜೆಂಟ್ ಆಗಿ ಸ್ಕೂಟರ್ ತಕ್ಕಂದು ಇವ್ರ ಮನೆಗೆ ಬಂದ್ರಂತೆ. ಡಾಕ್ಟರ್ ಬಂದ ತಕ್ಷಣ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ದವನು ಸಲೀಸಾಗಿ ಎದ್ ನಿಂತ್ಕೊಬಿಟ್ನಕಲ. ಆಗ ಡಾಕ್ಟರ್ಗೂ ಆಪತ್ಬಿಡ್ತು. ಅವನ ಕೇಳಿದ್ರಂತೆ, ಏನಯ್ಯ ನಾನು ಕೊಟ್ಟ ಟಾನಿಕ ಕುಡಿದ ಮೇಲೆ ಒದ್ದಾಡ್ತಿದ್ದಂತಲ್ಲ, ನಿನ್ಗೆ ಹೊಟ್ಟೆ ನೋವು ಹೋಯ್ತೋ ಇನ್ನೂ ಇದ್ದದು ಅಂದ್ರಂತೆ. ಆಗ ಅವನು, ಸ್ವಾಮಿ ನೀವು ಟಾನಿಕ ಕೊಟ್ಟಿದ್ರಲ್ಲ ಅದು ಕುಡ್ದೆಟ್ಗೆ ನಾನು ಹೊಟ್ಟೆ ನೋವು ಹೊಂಟೋಯ್ತು ಅಂತಂದಂತೆ. ಮಂತ್ ಯಾಕಯ್ಯ ಒದ್ದಾಡ್ತಿದ್ದಂತಲ್ಲ ಅಂತ ಡಾಕ್ಟರ್ ಕೇಳ್ದೋದಕ್ಕೆ ಅವನೇನನ್ನ ಗೊತ್ತ, ಡಾಕ್ಟ್ರೇ ನೀವು ಟಾನಿಕ್ ಒಂದು ಸೀಸವ ಕೊಟ್ಬಿಟ್ಟು ಕುಲುಕ್ಬಿಟ್ಟು ಕುಡಿ ಹೇಳಿದ್ರಲ್ಲ, ನಾನು ಮರ್ತ್ಕೊಂಡು ಹಂಗೆ ಕುಡಿದ್ಬಿಟ್ಟಿದ್ದಿ, ಹೊಟ್ಟೆ ಒಳಗಾದ್ರೂ ಕುಲಿ ಕಲಿ ಅಂದ್ಬಿಟ್ಟು ಅದಾಡ್ತಿದ್ದಿ ಅಂದಂತೆ. ಲೋ ಕಲ್ಲಣ್ಣ, ಇಂಥ ದಡ್ಡನ್ ಕಟ್ಕಂದವಳು ಬಾಳು ಗೋವಿಂದ ಕಂದ್ಲ.
1: ಗೋವಿಂದ
0: ಒಂದ್ ಚೂರು ಬುದ್ಧಿಯಾರ ಬೇಡವಲ್ಲ ಮುಂಡೆ ತವಕೆ. ಬುದ್ಧಿವಂತರು ಅಂದ್ರೆ ಒಬ್ಬೊಬ್ರು ಇರ್ತಾರೆ ಕಂದ್ಲ, ಹೆಂಗಿರ್ತಾರೆ ಗೊತ್ತಲ್ಲ?
1: ಹೆಂಗಿರ್ತಾರೆ?
0: ಅವ ಮಗಳು ಸಿನಿಮಾ ನೋಡ್ಕೊಂಡು ಅಟ್ಟಿಗೆ ಹೋಯ್ತಾ ಇದ್ರ ಅಂತ ಕಂದ್ಲ, ಮಗಳು ಮುಂದ್ಗಡೆ ಹೋಯ್ತಾ ಇದ್ದ, ಅವ ಹಿಂದ್ಗಡೆ ಹೋಯ್ತಿದ್ಲಂತೆ. ಮಗಳಿಂದ್ಗಡೆ ಒಂದ್ ಹುಡುಗ ಫಾಲೋ ಮಾಡ್ಕೊಂಡು ಅವನೇ ಚುಡಾಸ್ಕ ಚುಡಾಸ್ಕ ಹೋಯ್ತಿದ್ನಂತೆ.
1: ವಯಸ್ಸು
0: ಮಗಳಿಗೆ ಕ್ವಾಪತ್ಬಿಡ್ತು. ಹಿಂದಕ್ಕೆ ತಿರುಗಿಕೊಂಡು ಹುಡುಗನ್ ಹೇಳ್ದಂತೆ ಕಲ್ಲಣ್ಣ, ಅಯ್ಯೋ ಲೋಪರು ನಿನ್ಗೇನ ಮಾನ ಮರೋದಿ ಇಲ್ವೆ, ಅಕ್ಕ ತಂಗಿರೋನ್ ಗುಡ್ನಿಲ್ವೆ, ನಾನು ಪಿಕ್ಚರ್ ಟೆಂಟ ಬುಟ್ಟುತ್ತಮಿದ್ಲು ನೋಡ್ತಾವನಿ, ಆಡ್ ಮರಿ ಹಿಂದ್ಗಡೆ ವಾತ್ ಮರಿ ಬಂದಂಗೆ ನನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದೆಯಲ್ಲ, ಮರ್ಯಾದೆಯಿಂದ ಸುಮ್ಮನೆ ಹೊಂಟೋಗು, ಹಿಂದ್ಗಡೆ ಯಾರು ಬರ್ತಾರೆ ಗೊತ್ತೇ ಅಂದ್ಲಂತೆ. ಯಾರು ಬರ್ತಾ ಇದಾರೆ ಎಂದಂತೆ ಹುಡುಗ, ನಮ್ಮ ಅವ್ವ ಬರ್ತಾವಲ್ಲ ಸುಮ್ಮನೆ ಹೊಂಟೋಗು ಕಪಾಲ್ ಕೊಡ್ದ್ಬಿಡ್ತಾಳೆ ಅಂತ ಹುಡುಗಿ ಹೇಳ್ದಾಗ ಹುಡುಗ ಏನಂತೆ ಗೊತ್ತಲ್ಲ?
1: ಏನಂದ?
0: ಯು ಡೋಂಟ್ ವರಿ, ಎದ್ರಕ ಬೇಡ ನಡಿ, ನಿಮ್ಮ ಅವನಿಂಚ ನಮ್ಮ ಅಪ್ಪ ತವನೆ ಕಣ ಅನ್ನಂತೆ ಕಂದ್ಲ. ಬಹಳ ಬುದ್ಧಿವಂತ ಅಲ್ವಲ್ಲ
1: ಅಣ್ಣ. ನಿನ್ ಊರಿಂದ ಬೆಂಗಳೂರು ಹೋಗ ಅಲ್ಲೆಲ್ಲ ಚೆನ್ನಾಗೈತ ನಿನ್ನವು, ಯಾರ ಕಣೆ ಮುಂದ್ಗಡೆ ಬೇಡ ಅಲ್ಲೇ ಉದಿಸ್ಬಿಟ್ಟವ್ರೆ ನಿನ್ನವು.
0: ಅದೊಂದು ಕೆಲ್ಸ ಆಗೋಯ್ತು ಕಂದ್ಲ ಕಲ್ಲಣ್ಣ.
1: ಏನಾಯ್ತು?
0: ಹಿಂಗೆ ಹನುಮಾನ್ ನಗರ ದೇವಸ್ಥಾನಕ್ಕೆ ಹೋಗಿದ್ದಿ ಕಂದ್ಲ, ಅಲ್ಲೊಂದು ಹುಡುಗಿ ಲಂಗ ದಾವಣಿ ಹಾಕಂದು ಪೂಜೆ ಮಾಡ್ಸೋಕೆ ಬಂದಿದ್ಲು, ನಾನು ಕೈಯ ಮುಕ್ಕನ್ ದೇವಸ್ಥಾನದೊಳಗೆ ನಿಂತಿದ್ದಿ. ಈ ಹುಡುಗಿ ಏನ್ ಮಾಡ್ಬಿಟ್ಟವಳೆ, ಗರ್ಭಗುಡಿ ಸುತ್ತ ಮೂರು ಸುತ್ತ ಬಂದ್ಬಿಟ್ಟು ಆಟ್ ಬಿದ್ದವಳೆ ಕಂದ್ಲ. ಈ ದಾವಣಿ ಕೆಳಕ್ಕೆ ಜಾರ್ಕೊಬಿಡ್ತು. ನಾನೇನ್ ತಿಳ್ಕಂಡೆ, ಮ್ಯಾಲ್ ಕೆದ್ದಾಗ ಸರ್ ಮಾಡ್ಕತಾಳೆ ಅಂತ ಸುಮ್ನಿದ್ದಿಕ್ಕಂದ. ಮ್ಯಾಲ್ ಕೆದ್ಮೇಲೂ ಸೆರಗು ಮೇಲೆ ಲಿಗುವೆ ಇಲ್ದೆ ಇವಳು ಕೈ ಮುಗಿತಾ ನಿಂತಿದ್ಲು, ನನಗೆ ಹೊಟ್ಟೆ ಉರಿದ್ಬಿಡ್ತು. ನಮ್ಮ ಅಕ್ಕ ತಂಗಿ ಹಂಗಲ್ವೇ ಅಂತ ಅನ್ಬಿಟ್ಟು ಆ ಸೆರ್ಗ ತಕ್ಕಂದು ಮೈ ಸುತ್ತ ಬಳಸ್ಬಿಟ್ಟು ರವಕೆ ಒಳಕ್ಕೆ ಸಿಗಿಸ್ತಿಕ್ಕಂದ್ಲ. ಎತ್ತಿ ಒಂದ ಕಪಾಲ್ ಕೊಡದ್ಬಿಟ್ಲು ಒಂದಲ್ಲಿ ಬಿದ್ದೋಯ್ತು ಕಂದ್ಲ.
1: ಎರಡ್ನಲ್ಲಿ ಯಾವಾಗ ಬಿದ್ದೋಯ್ತು?
0: ಎಲ್ಲ ಸೆರ್ಗ ಸಿಗ್ಸುದ್ದು ಬೇಜಾರಾಯ್ತು ಅನ್ಬಿಟ್ಟು ಎರಡಾಕ್ಬಿಟ್ಟಿಕ್ಕಂದ್ಲ ಸೆರ್ಗ, ಇನ್ನೊಂದ್ ಏಟ್ ಹೊಡೆದ್ಬಿಟ್ಟ ಇನ್ನೊಂದಲ್ಲೂ ಬಿದ್ದೋಯ್ತು.
1: ಸರಿಯಾಗ ಮಾಡೋಳ ಬಿಡು, ನಿನ್ಗೆ ಇದು ಮರ್ಯಾದಸ್ತ್ರು ಮಾಡೋ ಕೆಲಸನ ಇದು?
0: ಏನೋ ಆಗೋದಾಗೋದ್ ಬಿಟ್ಟಾಕ್ಬಿಡ್ಲ. ಇದೇನ್ಲ ಇದು, ನಮ್ಮೂರಲ್ಲಿ ತೋರಣ ಗಿರಣ ಜಾಸ್ತಿ ಕಟ್ಟವ್ರೆ, ಯಾರಾದ್ರೂ ಬಂದಿದ್ರಲ್ಲ.
1: ನೀನ್ ಬೆಂಗ್ಳೂರ್ ಹೋಗಿದ್ದಾಗ ನಮ್ಮೂರಲ್ಲಿ ಒಂದ್ ಫಂಕ್ಷನ್ ಆಯ್ತು, MLAಗಳು ಮಿನಿಸ್ಟರ್ಗಳು ಎಲ್ಲ ಬಂದ್ ಭಾಷಣ ಮಾಡಿದ್ರು.
0: ಲೋ ಕಲ್ಲಣ್ಣ, ಈ MLAಗಳೇನ್ ಭಾಷಣ ಮಾಡಾರ ತಕಲ, ಅವ್ರ ಭಾಷಣ ಮಾಡೋದು ಅವ್ರಿಗೆ ತಿಳಿದಿಲ್ಲ ಕಲ. ಇವ್ರ ಹೆಂಗ್ ಭಾಷಣ ಮಾಡ್ತಾರ ಅಂತ ಹಂಗ್ ಕತೆ ಹೇಳ್ತೀನಿ ಕೇಳ.
1: ಹೇಳು.
0: ಹಿಂಗೆ ಒಬ್ಬ MLA 7-8 MLA ಗೆದ್ದಿದ್ನಂತೆ. ಒಂದ್ ಸಾರಿ ಒಂದ್ ಹಳ್ಳಿಗೆ ಹೋಗಿ ಒಂದ್ ಫಂಕ್ಷನ್ಗೆ ಹೋಗಿ ಭಾಷಣ ಮಾಡಿರ್ಲು ಅಂತ ಕಲ. ಹಿಂಗೆ ಬೊಮ್ಮನಳ್ಳಿ ಅನ್ನೋ ಊರಲ್ಲಿ ಊರು ಮುಖಂಡ ರಾಮೇಗೌಡ ಅಂತ, ಅವ್ರ ತಾಯಿ ತಿರೋಗ್ಬಿಟ್ಟವ್ರೆ. ಆಗ ಬೊಮ್ಮನಳ್ಳಿರೆಲ್ಲ ಸೇರ್ಕೊಂಡು ಹಿಂಗೆ ನಮ್ಮೂರ್ ಮುಖಂಡರಾಗಿರ್ತಕ್ಕಂಥ ರಾಮೇಗೌಡರು ತಾಯಿ ತಿರೋಗ್ಬಿಟ್ಟವ್ರೆ. ನಾವು ಆರ್ಡಿನರಿ ತಿಥಿ ಮಾಡೋಕ್ಕಿಲ್ಲ, ಈ MLA ಸಾಹೇಬರ ಕರೆಸ್ಬಿಟ್ಟು ತಿಥಿ ದಿವಸ ಅವ್ನು ಮೈಕ್ ಹಾಕಿಸ್ಬಿಟ್ಟು ದುಃಖವಾಗಿ ನಾಲ್ಕು ಮಾತಾಡ್ಸೋಣ ಅಂತ ಅನ್ಬಿಟ್ಟು ಬೊಮ್ಮನಳ್ಳಿಯರೆಲ್ಲ ಲಾರಿ ಮಾಡ್ಕೊಂಡು MLA ತಕ್ಕ ಹೋದ್ರಂತೆ. ಆಗ MLA ಕೇಳಿದಂತೆ, ಏನ್ರಯ್ಯ ಯಾವೂರವ್ರಯ್ಯ ಏನಾಗ್ಬೇಕಾಗಿತ್ತು ಅಂತ ಕೇಳವ್ರೆ. ಆಗ ಇವರು ಹಿಂಗೆ, ನಾವು ಬೊಮ್ಮನಳ್ಳಿಯರು ಸ್ವಾಮಿ, ನಮ್ಮೂರ್ ಮುಖಂಡರಾಗಿರ್ತಕ್ಕಂಥ ರಾಮೇಗೌಡರು ತಾಯಿ ತಿರೋಗ್ಬಿಟ್ಟವ್ರೆ, ನೀವು ತಿಥಿ ದಿವಸ ಬಂದು ಆ ತಾಯಿ ಮೇಲೆ ದುಃಖವಾಗಿ ನಾಲ್ಕು ಮಾತಾಡಬೇಕು. ನೀವೇನಾರ ಬಂದು ನಮ್ಮೂರ್ನಲ್ಲಿ ಭಾಷಣವ ಮಾಡಿಲ್ಲ ಅಂತಂದ್ರೆ ಮುಂದೆ ಸರಿ ಎಲೆಕ್ಷನ್ ಅಲ್ಲಿ ವೋಟ್ ನೀ ಹಾಕುವುದಿಲ್ಲ ಅಂತ ಹಿರಿದಿಸ್ಬಿಟ್ಟವ್ರೆ.
1: ಎಲೆಕ್ಷನ್ ಬಂತಲ್ಲ ಹೇಳು.
0: ಎಂ ಎಲ್ ಎಗೆ ಭಯ ಆಗೋಯ್ತು, ತಡಿಯಪ್ಪ ಹೇಳ್ದಂಗೆ ಮಾಡ್ಬಿಡ್ತಾವ ಮುಂಡತ್ತವ ಅಂತನ್ಬಿಟ್ಟು ಆಯ್ತು ನಡರೆಯ ಬತ್ತೀನಿ ಭಾಷಣ ಮಾಡ್ತೀನಿ ಅಂತ ಹೇಳಿ ಕಳಿಸ್ಬಿಟ್ಟವನೆ. ಸರಿ ತಿಥಿ ದಿವಸನು ಬಂತು, ಎಂ ಎಲ್ ಎಗೆ ಯೋಚನೆ ಆಗೋಯ್ತು ಭಾಷಣ ಏನ್ ಮಾಡುದು ಅಂತ. ಆಗ ಇವನ್ ಪಿ ಎ ಇದ್ನಲ್ಲ, ಇವನೇನ್ ಮಾಡ್ಬಿಟ್ಟವನೆ, ಸ್ವಾಮಿ ನೀವೇನು ಯೋಚನೆ ಮಾಡಬೇಡಿ, ನಾನು ಒಂದ್ ನಾಲ್ಕು ಮಾತ್ರ ಬರ್ಕೊಡ್ತೀನಿ ಒಂದು ಚೀಟಿ ಒಳಗೆ, ಅದ ಓದ್ಬಿಡಿ ಭಾಷಣ ಆಗೋಯ್ತದೆ ಅಂತ ಹೇಳ್ಬಿಟ್ಟವನೆ. ಸರಿ ಪಿ ಎ ಬರ್ಕೊಟ್ಟಂಗೆ ಎಂ ಎಲ್ ಎ ಬಂದು ಭಾಷಣ ಮಾಡ್ತಾ ಇದ್ನಕಲ. ಬೊಮ್ಮನಳ್ಳಿ ಮಹಾಜನಗಳೇ, ಇವತ್ತು ಸತ್ತು ತಿಥಿಯಾಗ್ತಾ ಇರ್ತಕ್ಕಂಥ ನಿಮ್ಮೂರು ಮುಖಂಡರಾಗಿರ್ತಕ್ಕಂಥ ರಾಮೇಗೌಡರು ತಾಯಿ ಒಬ್ಬ ಮಹಾತಾಯಿ, ದೈವ ಮಾತೆ, ಅಂಥ ತಾಯಿ ಬಡಬಗ್ರು ಅಂತ ಬಂದ್ರೆ ಕೈ ಎತ್ತಿ ದಾನ ಮಾಡ್ತಾ ಇದ್ಲು, ಅಂಥ ತಾಯಿ ಸತ್ತಾಗಿರೋದು ನಮಗೆಲ್ಲ ದುಃಖ ತರ್ತಕ್ಕಂಥ ವಿಷಯ, ಇಂಥ ತಾಯಿ ನಿಮ್ಮೂರು ಮುಖಂಡರಾಗಿರ್ತಕ್ಕಂಥ ರಾಮೇಗೌಡಂಗೆ ತಾಯಿಯಾಗಿರೋದು ಅವನ ಏಳೇಳೆ ಜನ್ಮದ ಪುಣ್ಯದ ಫಲ, ಅಂಥ ತಾಯಿ ನಿಮ್ಮೂರು ಮುಖಂಡರಾಗಿರ್ತಕ್ಕಂಥ ರಾಮೇಗೌಡಂಗೆ ಮಾತ್ರ ತಾಯಿಯಾಗಿರ್ಲಿಲ್ಲ, ನನಗೆ ನಿಮಗೆ ಊರವರಿಗೆಲ್ಲ ತಾಯಿಯಾಗಿತ್ತು ಅಂದ್ಬಿಟ್ಟನ ಕಾಲ. ಏನ್ ಜನಗಳು ಖುಷಿಯಾಗ್ಬಿಟ್ಟು ಓನ್ಸ್ ಮೂರು ಕೊಟ್ಬಿಟ್ಟು ಚಪ್ಪಾಳೆ ಹೊಡೆದಾಗ್ಬಿಟ್ಟು ಸಭಾಸ್ಕರಿ ಕೊಟ್ಬಿಟ್ರಿಕಂದ್ಲ. ಪರವಾಗಿಲ್ಲ ಕಣಯ್ಯ, ಅಪ್ರೂಫ್ ಮಾಡಿದ್ರು ಚೆನ್ನಾಗಿ ಮಾಡಿದ್ರು ಭಾಷಣವ ಅಂತನ್ಬಿಟ್ಟು ಸಭಾಸ್ಕರಿ ಕೊಟ್ಬಿಡ್ತಲೇ ಎಂ ಎಲ್ ಎಗೆ ಖುಷಿಯಾಗ್ಬಿಡ್ತು. ನಾನು ಇಷ್ಟು ಮಟ್ಟು ಮಾಡೋಣ ಭಾಷಣವ, ಮುಂದುವರ್ಗೋರು ಇನ್ನೂ ಚೆನ್ನಾಗಿ ಮಾಡ್ತೀನಿ ಭಾಷಣವ ಅನ್ಕೊಂಡು ಖುಷಿಯಾಗಿ ಎಷ್ಟಿಗೆ ಬಂದವನೇ, ಇದಾದ ಒಂದ್ ತಿಂಗಳಿಗೆ ಕುರುಬುರ್ ದೊಡ್ಡಿ ಅಂತದಕ್ಕೆಲ್ಲ ಕೆಎಂ ದೊಡ್ಡಿತ್ತವು, ಆ ಊರ್ ಮುಖಂಡ ಚೆಲುವೇಗೌಡ ಅನ್ಬಿಟ್ಟು ಅವನ ಹೆಡ್ತಿ ತಿರೋಗ್ಬಿಟ್ಟವಳೆ. ಕುರುಬುರ್ ದೊಡ್ಡಿಯವ್ರಿಗೂ ಖುಷಿಯಾಗ್ಬಿಡ್ತು. ನಟ್ರಲ್ಲಿ ನಾವೇನ್ ಬೊಮ್ಮನಳ್ಳಿಯವ್ರಿಗೆ ಇನ್ ಕಮ್ಮಿ, ನಾವು ತಿಥಿ ದಿವಸ ನಾವು ಎಂ ಎಲ್ ಎ ಸಾಹೇಬ್ರ ಕರ್ಕೊಂಬಿಟ್ಟು ಭಾಷಣ ಮಾಡಿಸುವ ಅಂತ ಅನ್ಬಿಟ್ಟು ಲಾರಿ ಮಾಡ್ಕೊಂಡು ಅವ್ರು ಎಂ ಎಲ್ ಎ ತಕ್ಕ ಹೋಗವ್ರೆ. ಎಂ ಎಲ್ ಎ ಕೇಳಿದ್ನ, ಏನ್ ರಯ್ಯ ಯಾವೂರವ್ರಯ್ಯ ಅಂತ. ಹಿಂಗೆ ಸ್ವಾಮಿ, ನಾವು ಕೆ ಎಂ ದೊಡ್ಡಿತಾವ್ ಕುರುಬುರ್ ದೊಡ್ಡಿಯವರು, ನಮ್ಮೂರ್ ಮುಖಂಡರಾಗಿರ್ತಕ್ಕಂಥ ಚೆಲುವೇಗೌಡ ಎಡ್ತಿ ತಿರೋಗ್ಬಿಟ್ಟವ್ರೆ, ನೀವು ಬಂದು ದುಃಖವಾಗಿ ನಾಲ್ಕು ಮಾತಾಡ್ಬೇಕು ಅಂತ ಕೇಳ್ಕೊಂಡ್ರು ಕಂದ್ಲ. ಎಂ ಎಲ್ ಎ ಅಮ್ಮ ಮಾಡ್ಬಿಟ್ಟ ನಡ್ರಲೇ, ಅಂತ ಬೊಮ್ಮನಳ್ಳಿ ಅಂತ ದೊಡ್ಡೂರಲ್ಲ ನಾ ಶಬಾಸ್ಗಿರಿ ತಕ್ಕಂದವನಿ, ನಿಮ್ಮೂರ್ ಯಾವ ಲೆಕ್ಕ ಅಂತ ಅನ್ಬಿಟ್ನ. ಸರಿ, ಕುರುಬುರ್ ದೊಡ್ಡಿ ತಿಥಿ ದಿವಸನು ಬಂತು, ಅಲ್ಲೂ ಪಿ ಎ ಬರ್ಕೊಟ್ಟಂಗೆ ಭಾಷಣವ ಶುರು ಮಾಡ್ಕೊಂಡ. ಕುರುಬುರ್ ದೊಡ್ಡಿಯ ಮಹಾಜನಗಳೇ, ಇವತ್ತು ಸತ್ತು ತಿಥಿ ಆಗ್ತಾ ಇರ್ತಕ್ಕಂಥ ನಿಮ್ಮೂರ್ ಮುಖಂಡರಾಗಿರ್ತಕ್ಕಂಥ ಚೆಲುವೇಗೌಡ ಎಡ್ತಿ ಮಹಾ ಸಾಧ್ವಿಮಣಿ, ಅಂತ ಸಾಧ್ವಿಮಣಿ ಸತ್ತೋಗಿರೋದು ನಮಗೆ ನಿಮಗೆ ದುಃಖ ತರ್ತಕ್ಕಂಥ ವಿಷಯ, ಅಂತ ಸಾಧ್ವಿಮಣಿ ಪತಿರ್ವತೆ ಸತ್ಯವಂತೆ ನಿಮ್ಮೂರ್ ಮುಖಂಡರಾಗಿರ್ತಕ್ಕಂಥ ಚೆಲುವೇಗೌಡರು ಮಾತ್ರ ಎಡ್ತಿಯಾಗಿರ್ಲಿಲ್ಲ, ನನಗೆ ನಿಮಗೆ ಊರವರಿಗೆಲ್ಲ ಎಡ್ತಿಯಾಗಿಲ್ಲ ಅಂತ ಮುಟ್ನಂತ ಕಾಲ. ಅಲ್ಲೇ ಮಾರಿಗುಡಿ ಕಂಪಿಕೆ ಕಟಕ ನೀಚಾಳ್ ಪಾಚಾಳ್ ಬಡ್ದು ಒಟ್ಟಿಗೆ ಕಳ್ಸೋದ್ರಂತ ಎಂ ಎಲ್ ಎ
1: ನಡಾಮೂರ್ತ್ ಕಳ್ಸವ್ರೆ ಎಂ ಎಲ್ ಎಗೆ.
0: ಹಿಂಗ್ ಭಾಷಣ ಮಾಡ್ತಾರ ಈ ರಾಜಕೀಯ ಇದಾವೆಲ್ಲ, ನರಿ ಬುದ್ಧಿ ನನ್ನ ಮಕ್ಳು ಕನ್ಲ ಎಲ್ಲ ದೇಶ್ ಪ್ರೇಮ ಅಂತ ಓಡಾಡ್ಕೊಂಡೆ ನಿಂತಿರ್ತವೆ, ದೇಶವ ಸುಲಿಗೆ ಮಾಡಿ ತಮ್ಮ ಬೊಜ್ಜೊಟ್ಟೆ ಬೆಳೆಸ್ಕೊಂಡು ನಿಂತವ್ರೆ. ಲೋ, ಈ ನಮ್ ದೇಶದವ್ರಿಗೆ ದೇಶಭಕ್ತಿ ಎಷ್ಟರ ಗೊತ್ತಲಕ್ಕಲ್ಲಣ್ಣ. ಹಿಂಗೆ ಎಲ್ಲಾ ದೇಶದವರು ಒಂದೇ ವಿಮಾನ ಮೇಲೆ ಪ್ರಯಾಣ ಮಾಡ್ತಿದ್ರು ಅಂತ ಕಂದ್ಲ. ವಿಮಾನ ಒಯ್ತಾ ಒಯ್ತಾ ಜನ ಜಾಸ್ತಿ ಆಗ್ಬಿಟ್ಟು ಅಲುಗಾಡ್ಕೊಂಡು ಬಿದ್ದೋಗಕ್ ಶುರು ಮಾಡ್ಕೊಳ್ತಂತೆ. ಆಗ ಪೈಲಟ್ ಡ್ರೈವರು ತಿರಿಕೊಂಡು ಎಲ್ಲಾ ದೇಶದವ್ರಿಗೆ ಹೇಳ್ದಂತೆ,
1: ಏನಂತ
0: ನೋಡ್ರಯ್ಯ, ಜನ ಜಾಸ್ತಿ ಆಗ್ಬಿಟ್ಟು ವಿಮಾನ ಅಲುಗಾಡ್ತಾ ಇದೆ, ಒಂದ್ ಕೆಲಸ ಮಾಡಿ, ವಿಮಾನ ಮತ್ತು ವಿಮಾನದಲ್ಲಿರುವ ಎಲ್ಲಾ ದೇಶದವರು ಬದುಕಬೇಕು ಅನ್ನೋ ಆಸೆ ಆಕಾಂಕ್ಷೆ ನಿಮ್ಗೆ ಇದ್ದಿದ್ದೆ, ಆದ್ರೆ ಯಾವನಾದ್ರೂ ಒಬ್ಬ ಕೆಳಕ್ಕೆ ದುಮುಕ್ಬಿಡಿ, ಆಗ ಭಾರ ಕಡಿಮೆಯಾಗಿ ವಿಮಾನ ಸರಿಯಾಗಿ ಹೋಯ್ತದೆ ಅಂತಂದಂತೆ. ಯಾರ್ಲ ದುಮ್ಕರು?
1: ಯಾರ ದುಮ್ಕರು? ಎಲ್ಲಾರ್ಗೂ ಜೀವದ ಮೇಲೆ ಆಸೆ.
0: ತಡಿ ಮ್ಯಾಲಿಂದ ಕೆಳಕ್ಕೆ ನೆಗೆಕ್ಕೆ ಮಂಡಿ ಮುರಿದೋದಂಗ ಆಡ್ತವೆ ನಮ್ ದೇಶದವು. ಅಂತದ್ರಲ್ಲಿ ಎಂಟೇರೆ ಗುಂಡಿಗೆ ಇರ್ಬೇಕು ಕಲ, ಸಾವಿರಾರು ಅಡಿ ಮ್ಯಾಲಿಂದ ವಿಮಾನದಿಂದ ಕೆಳಗೆ ದುಮುಕ್ಬೇಕು ಅಂದ್ರೆ. ಆಗ ಅಮೆರಿಕ ದೇಶದವನು ಎದ್ ನಿಂತ್ಕೊಂಡು ಯೋಚನೆ ಮಾಡದಂತೆ, ಅಲ್ಲ ನಮ್ಮ ಅಮೆರಿಕ ದೇಶದವರು ಎಲ್ಲಾ ತರದನು ಮುಂದಿದ್ದೇವೆ, ಏನಾದ್ರೂ ವಸ್ತುಗಳನ್ನ ಕಂಡಿಡಿದ್ಬಿಟ್ಟು ನಮ್ಮ ದೇಶಕ್ಕೆ ಅಮೆರಿಕ ದೇಶಕ್ಕೆ ಪ್ರಪ್ರಥಮವಾಗಿ ಹೆಸರು ತಂದು ಕೊಡ್ತೀವಿ, ಈಗಲೂ ಕೂಡ ನಮ್ಮ ದೇಶಕ್ಕೆ ಹೆಸರು ತಂದು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಮೆರಿಕ ದೇಶಕ್ಕೆ ಜೈ ಏನ್ಬಿಟ್ಟು ಕೆಳಕ್ಕೆ ದುಮುಕುದಂತ ಕಾಲ ರಷ್ಯಾದವನು ಕಾಪಾತ್ ಬಿಡ್ತು. ಅಮೆರಿಕದವ್ರಿಗಿಂತ ನಾವೇನ್ ಕಡಿಮೆ ಅಂತ ಹೇಳ್ಬಿಟ್ಟು ರಷ್ಯಾಕ್ಕೆ ಜೈ ಏನ್ಬಿಟ್ಟು ಅವನು ಕೆಳಕ್ ಬಿದ್ದವನೇ, ಅವನ್ ಬಿದ್ದ ತಕ್ಷಣ ಜಪಾನ್ನವ್ರಿಗೆ, ಜರ್ಮನಿಯವ್ರಿಗೆ, ಇರಾನ್ನವ್ರಿಗೆ, ಇರಾಕ್ನವ್ರಿಗೆ, ಇಟಲಿ, ಫ್ರಾನ್ಸ್ನವ್ರಿಗೆಲ್ಲ ಕಾಪಾತ್ ಬಿಟ್ಟು ಅವರ ದೇಶಕ್ಕೆ ಜೈ ಜೈ ಅಂತ ಹೇಳ್ಕೊಂಡು ಪ್ರಾಣತ್ಯಾಗ ಮಾಡ್ತಾ ಇದ್ರು. ಇವರೆಲ್ಲ ಕೆಳಕ್ಕೆ ಬೀಳುದ್ನೆ ಒಂದ್ 7-8 ಜನ ದೇಶದವರು ಕಿಟಕಿಲ್ ತಲೆ ಹಾಕೊಂಡು ಬೊಕ್ಕೊಂಡು ಕೆಳಕ್ಕೆ ನೋಡ್ತಿದ್ರು ಅಂತ ಕಂದ್ಲ.
1: ಯಾರ್ಯಾರು?
0: ಆದ್ರಲ್ಲ ನಮ್ಮ ಇಂಡಿಯಾ ದೇಶದವನು ಇದ್ನ ಕಂಡು ಕೇಳು, ಅವನು ಯೋಚನೆ ಮಾಡ್ದ, ಅಲ್ಲ ಎಲ್ಲಾ ದೇಶದವರು ವಿಮಾನ ಇಳಿಸೋಕ್ಕೋಸ್ಕರ ಪ್ರಾಣತ್ಯಾಗ ಮಾಡ್ಕೊಂಡು ಅವ್ರವ್ರ ದೇಶಕ್ಕೆ ಹೆಸರು ತಂದ್ಕೊಡ್ತಾವ್ರೆ. ನಮ್ಮ ಇಂಡಿಯಾ ದೇಶದಲ್ಲಿ 98 ಕೋಟಿ ಜನಸಂಖ್ಯೆ ಇದ್ದೀವಿ, ನಾನ್ಯಾಕೆ ನಮ್ಮ ದೇಶಕ್ಕೆ ಹೆಸರು ತಂದ್ಕೊಡ್ಬಾರ್ದು ಅಂತ ಅನ್ಕೊಂಡು ಸುತ್ತಮುತ್ತ ನೋಡ್ಬಿಟ್ಟು ಪಕ್ಕದಲ್ಲಿ ಪಾಕಿಸ್ತಾನ ನಿಂತಿದ್ದಂತೆ, ಅವನ್ನೇ ಎತ್ತಿ ಕೆಳಕ್ ಹಾಕ್ಬಿಟ್ಟು ಇಂಡಿಯಾಕ್ಕೆ ಜೈ ಅನ್ನತ್ತೆ ಮ್ಯಾಲೆ ನಿಂತ್ಕೊಂಡು ಕಂದ.
1: ಒಳ್ಳೆ ಕೆಲಸ ಮಾಡೋನ್ಬಿಡು.
0: ಓ ಕಲ್ಲಣ್ಣ, ಯಾರು ನಿಮ್ಮ ಹುಡುಗನ ಹೆಂಗೆ ನೋಡ್ಲ, ಒಂದ್ ಹುಡುಗ ಓಡ್ಬತ್ತಾನ ಇತ್ತಾಗಿಯ?
1: ನಮ್ಮ ಅಟ್ಟಿಲ್ ಕರಿತಾ ಇರ್ಬೇಕು, ಅದಕ್ಕೆ ಬತ್ತಾ ಇರ್ಬೇಕು.
0: ನಿನ್ ಕಿರಿಯ ಇದೆ ಇದಿಲ್ಲ?
1: ಇದೆ.
0: ಏನ್ ಚೆನ್ನಾಗವಲ್ಲ ಮುದ್ದಾಗಿ. ಲೋ ಕಲ್ಲಣ್ಣ, ನಿನ್ ಕಿರಿಯ ಇದನ್ ನೋಡಿದ್ರು ಒಂದ್ ತಮಾಷೆ ಗ್ಯಾಪ್ನ ಬತ್ತಕ್ಕಲ್ಲ.
1: ಏನು
0: ಹಿಂಗೆ ಒಂದ್ 5-4-5 ವರ್ಷದ ಇತ್ತಂತೆ, ಏನ್ ತಿಂಡಿ ತಕ್ಕನು ಒಬ್ರು ಕೊಡದೆ ಒಬ್ನೇ ತಿಂತಿದ್ದಂತಕ್ಕಲ್ಲ. ಈ ಯಾರ ಅಟ್ಕೊಳಲ್ಲ ಆಗ್ಲಿ, ಅವೇ ಚಿಕ್ಕಗಳಿಗೆ ಕಾಸು ಕೊಟ್ಬಿಟ್ಟು ಅವ ಅಂಗಡಿಯಿಂದ ತಿಂಡಿ ತಂದ್ಬಿಟ್ಟು ಅವರು ಕೊಡುವಂದ್ರೆ ಕೊಟ್ಟವಲ್ಲ,
1: ಎಲ್ಲಿ ಕೊಡ್ತವೆ
0: ಅಯ್ಯವ ಅನ್ಕ ಒಂದೇ ತಿಂತವೆ. ಹಂಗೆ ಒಂದ್ ಹುಡುಗ ಏನ್ ತಿಂಡಿ ತರು ಒಬ್ರು ಕೊಡದೆ ಒಬ್ನೇ ತಿಂತಿದ್ದನು. ಒಂದ್ಸಲ ಅವ್ರ ಅಪ್ಪನ್ ತವೇ ಟಾಣಿ ಐಸ್ಕೊಬಿಟ್ಟು ಐಸ್ಕೆಂಡಿ ಅಂತನ್ಬಿಟ್ಟು ಅವ್ರ ಅಪ್ಪನ ಮುಂಚೆ ಅದು ಹಿಡ್ಕಂದು, ಅಪ್ಪ ಅಪ್ಪ ಇದಿ ತೀಪಪ್ಪ ಅನ್ನಂತೆ. ಅವ್ರ ಅಪ್ಪನ ಖುಷಿ ಆಗ್ಬಿಡ್ತು, ಅಲ್ಲಲ್ಲಲ್ಲಲ್ಲ ಮುಂಡತ್ತದ ಯಾವ ತಿಂಡಿ ತಂದ್ರು ಒಬ್ರು ಕೊಡದೆ ಒಬ್ಬನೇ ತಿಂತಿದ್ದೋನು. ಇವತ್ತೊಂಚೂರು ರೈಸ್ ಕಂಡಿಯ ತಂದ್ಬಿಟ್ಟು ಒಂಚೂರು ರೈಸ್ ಕಂಡಿಯ ಚೀಪ್ಕಪ್ಪ ಅಂತಾನಲ್ಲ ಅಂದ್ಬಿಟ್ಟು ಮಗ ಯಾಕಪ್ಪ ಅಂತ ಕೇಳವನೆ. ನೀ ತೀಪಪ್ಪ ಹೇಳ್ತೀನಿ ಅಂತಂತೆ ಮಗ. ಪುನಃ ಯಾಕಪ್ಪ ಅಂತ ಅವ್ರಪ್ಪ ಕೇಳವನೆ. ನೀ ತೀಪೇಲ್ವ ಹೇಳು ಅಂತ ಅಳುಕೆ ಶುರು ಮಾಡ್ಕೊಬಿಟ್ಟದಕ್ಕಲ್ಲ. ಓಹೋ ನನ್ನ ಮಗ ಯಾಕೋ ಅಳುಕೆ ಶುರು ಮಾಡ್ಕಾತದೆ ಅಂದ್ಬಿಟ್ಟು ಮಗ ಸಮಾಧಾನ ಆಗ್ಲಿ ಅಂದ್ಬಿಟ್ಟು ಅವ್ರ ಅಪ್ಪ ಒಂಚೂರು ರೈಸ್ ಕಂಡಿಯ ಚೀಪ್ಕೊಬಿಟ್ಟವನೆ. ಚೀಪ್ಕೊಂಡು ತುಟ್ಕಿಟಿಯಲ್ಲ ನೆಕ್ಕಂದು ಮಗ ಸಮಾಧಾನ ಆಯ್ತಲೆ ಕೇಳವನೆ. ಮಗ ಯಾಕಪ್ಪ ಯಾವತ್ತೂ ಇಲ್ಲರೂ ನೀವು ಹೊತ್ತು ಒಂಚೂರು ರೈಸ್ ಕಂಡಿಯ ಚೀಪ್ಕೋ ಚೀಪ್ಕೋ ಚೀಪ್ಕೋ ಅಂದಲ್ಲ ಯಾಕಪ್ಪ ಅಂತ ತಲೆನೇವರ್ಸಿ ಕೇಳವನೆ. ಆಗ ಮಗ ಹೇಳ್ತಂತೆ, ಅಪ್ಪ ಇದು ಐತ್ಕಂಡಿಯ ತಗ ಬತ್ತರ್ಬೇಕಾದ್ರೆ ಅಲ್ಲಿ ಅಂಗಡಿ ತವನ್ನ ಈ ಮರಿ ನೆಕ್ ಬಿಡ್ತು ಅಂದಂತೆ. ಎಂತ ಬುದ್ಧಿವಂತ ನೋಡ್ಲಕ್ಕಲ್ಲ ನಾವು, ನಾಯಿ ಮರಿ ನೆಕ್ಕಿದ್ದೆಲ್ಲ ಅವ್ರ ಅಪ್ಪ ನೆಕ್ಕಿಸ್ಬಿಟ್ಟು ಚೆನ್ನಾಗಿರೋದು ಅತ್ತಿಂತಂತೆ. ಈ ಕಾಲದಲ್ಲಿ ಐಕ್ಳು ಇಂತೆವು ನಿಮಗೆ ನಮಗೆ ಉಡವು, ನೆಟ್ಟಿನಾರು ಬುದ್ಧಿ ಕಲಿಸಿ ಬೇಕಾದ್ರೆ ಅದನ್ನು ತಿನ್ನಿಸ್ಬಿಡ್ತವೆ. ಎಲೆಮರೆ ಕಾಯಿಯಂತಿದ್ದ ನನ್ನನ್ನು ಪ್ರಥಮ ಬಾರಿಗೆ ಗಾಯಕನಾಗಿ ಪರಿಚಯ ಮಾಡಿಕೊಟ್ಟಂತಹ ಅಶ್ವಿನಿ ರೆಕಾರ್ಡಿಂಗ್ ಕಂಪನಿ ಬೆಂಗಳೂರು ಹಾಗೂ ನನ್ನ ಪ್ರೀತಿಯ ಅಭಿಮಾನಿಗಳಿಗೆ ನಿಮ್ಮ ಪುಟ್ಟ ಕಲಾವಿದ MS ರವಿಗೌಡನ ಹೃತ್ಪೂರ್ವಕ ವಂದನೆಗಳು. ಕಲಾಭಿಮಾನಿಗಳೇ, ನನ್ನ ಮೊದಲನೇ ಧ್ವನಿ ಸುರುಳಿ ಬಾರಮ್ಮಿ ಮಾವನ ಮಗಳೇ ನಿಮ್ಮೆಲ್ಲರ ಆಶೀರ್ವಾದದಿಂದ ಜನ ಮನ್ನಣೆ ಗಳಿಸಿ ಕೀರ್ತಿ ತಂದುಕೊಟ್ಟಿತು. ಈಗ ಮತ್ತೆ ಮಾತುಗಾರ ಮಲ್ಲಣ್ಣನಾಗಿ ಗ್ರಾಮೀಣ ಹಾಸ್ಯ ಚಟಾಕಿಗಳೊಂದಿಗೆ ನಿಮ್ಮ ಮನರಂಜಿಸಿ ಪುನಃ ನಿಮ್ಮ ಆಶೀರ್ವಾದ ಬೇಡಲು ಬಂದಿದ್ದೇನೆ. ನಮ್ಮ ಮುಂದಿನ ಕೊಡುಗೆ ಕರುಳಿನ ಕುಡಿ ನೀನವ್ವ ಎಂಬ ಜಾನಪದ ಶೈಲಿ ಗೀತೆಗಳನ್ನು ನೀಡುತ್ತಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ವಂದನೆಗಳು.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿ

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
6: ಮೊದಲಿಗೆ ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತೇವೆ. ಇವತ್ತಿನ ಈ ಬೆಳಗಿನ ಸುಮಧುರ ಫೇಸ್ಬುಕ್ ಲೈವ್ನ ಕಾರ್ಯಕ್ರಮದಲ್ಲಿ ನಮಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಭಾಗ್ಯಶ್ರೀ ಸೆಂಟರ್ ಫಾರ್ ಕಲ್ಚರ್ ಈ ಪೇಜಿನ ಮುಖ್ಯಸ್ಥರಾಗಿರುವಂಥ ನಾಡಿನ ಹಿಂದೂಸ್ತಾನಿ ಸಂಗೀತಗಾರರಲ್ಲಿ ಒಬ್ಬರಾದಂಥ ಶ್ರೀ ಲಕ್ಷ್ಮೀನಾರಾಯಣ ಭಟ್ ಹಾಗೂ ಶ್ರೀ ಸುಬ್ರಹ್ಮಣ್ಯ ಭಟ್ ಹಾಗೂ ಅವರೆಲ್ಲ ಬಳಗಕ್ಕೂ ನಮ್ಮ ಅನಂತ ಅನಂತ ನಮಸ್ಕಾರಗಳನ್ನು ನಾವು ಇಂದ ಸಲ್ಲಿಸ್ತೇವೆ. ಈ ಕಾರ್ಯಕ್ರಮದಲ್ಲಿ ಫೇಸ್ಬುಕ್ ಲೈವ್ನ ಈ ಕಾರ್ಯಕ್ರಮದಲ್ಲಿ ನಮಗೆ ಇವತ್ತು ತಬಲಾದಲ್ಲಿ ನಾಡಿನ ಯುವ ಖ್ಯಾತ ತಬಲಾ ವಾದಕರಾದಂಥ ಸಾಗರದ ಶ್ರೀ ವಿದ್ವಾನ್ ವಿನಾಯಕ್ ಭಟ್ ಸಾಗರ ಅವರು ನಮಗೆ ತಬಲಾದಲ್ಲಿದ್ದಾರೆ. ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ ಹಾಗೂ ಹಾರ್ಮೋನಿಯಂನಲ್ಲಿ ನಾಡಿನ ಯುವ ಹಾರ್ಮೋನಿಯಂ ವಾದಕರಲ್ಲಿ ಒಬ್ಬರಾದಂಥ ಶ್ರೀ ವಿದ್ವಾನ್ ಕಲ್ಲೇಶ್ ಕುಮಾರ್ ಅವರು ಇದ್ದಾರೆ. ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತೇವೆ. ಹಾಗೂ ತಂಬೂರದಲ್ಲಿ ಶ್ರೀ ಬಸ್ರಾಜ್ ಹಾಗೂ ಶ್ರೀ ಮುಸ್ತಾಫ್ ಅವರು ತಾನ್ಪುರದಲ್ಲಿದ್ದಾರೆ. ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರ.

ಮೊದಲಿಗೆ ರಾಗ ಭೈರವದೊಂದಿಗೆ ನಾವು ಪ್ರಸ್ತುತ ಬೆಳಗಿನ ರಾಗವಾದಂಥ ರಾಗ ಭೈರವದೊಂದಿಗೆ ನಾವು ಪ್ರಸ್ತುತಪಡಿಸ್ತೀವಿ. ನಂತರದಲ್ಲಿ ಭಜನ್ ಹಾಗೂ ಲೈಟ್ ಹಾಕ್ತಿದೆ ರಾಗ ಭೈರವ್. ನಿಮ್ಮೆಲ್ಲ ಫೇಸ್ಬುಕ್ನಲ್ಲಿ ವೀಕ್ಷಿಸುತ್ತಿದ್ದಿರುವಂಥ ಎಲ್ಲರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಇರಲಿ ಅಂತ ಕೇಳ್ತಾ ರಾಗ ಭೈರವದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು

ಇದುವರೆಗೆ ರಾಗ ಭೈರವನ ನಾವು ಇಷ್ಟತನಕ ಪ್ರಸ್ತುತಪಡಿಸಿದ್ವಿ. ಈಗ ನಂತರದಲ್ಲಿ ಹಿಂದಿನ ಒಂದು ಹಿಂದಿ ತುಂಬ್ರಿನ ನಾವು ಪ್ರಸ್ತುತಪಡಿಸ್ತೀವಿ ರಾಗ ಕಲಾವತಿ ಮಿಶ್ರದೊಳಗೆ.

ಇಲ್ಲಿಯವರೆಗೆ ನಮ್ಮ ಈ ಫೇಸ್ಬುಕ್ ಲೈವ್ನ ಸಂಗೀತ ಕಾರ್ಯಕ್ರಮದಲ್ಲಿ ನಮಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಭಾಗ್ಯಶ್ರೀ ಸೆಂಟರ್ ಆಫ್ ಕಲ್ಚರ್ ಈ ಗ್ರೂಪಿನ ಈ ಪೇಜಿನ ಎಲ್ಲ ಸರ್ವ ಬಳಗಕ್ಕೂ ನಮ್ಮ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಾಗೂ ಶ್ರೀ ವಿದ್ವಾನ್ ಲಕ್ಷ್ಮೀನಾರಾಯಣ ಭಟ್ ಹಾಗೂ ಸುಬ್ರಹ್ಮಣ್ಯ ಭಟ್ ಅವರಿಗೆ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಅವರೆಲ್ಲ ಬಳಗಕ್ಕೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಇದುವರೆಗೆ ನಮಗೆ ತಬಲಾ ಸಾಥಿಯಲ್ಲಿ ನಾಡಿನ ಯುವ ಶ್ರೇಷ್ಠ ತಬಲಾ ವಾದಕರು ಉಸ್ತಾದ್ ಫಜಲ್ ಖುರೇಶಿ ಅವರ ಜಾಕಿರ್ ಹುಸೇನ್ ಅವರು ತಮ್ಮರ ಹತ್ರ ಫಜಲ್ ಖುರೇಶಿ ಹತ್ರ ಸದ್ಯ ಮುಂಬೈನಲ್ಲಿ ಅಭ್ಯಾಸ ಮಾಡ್ತಿರ್ತಾರೆ ಶ್ರೀ ವಿದ್ವಾನ್ ವಿನಾಯಕ್ ಭಟ್ ಹಾಗೂ ಉದಯ ರಾಜ್ ಕರ್ಪು ಮಡಿವಾಳಯ್ಯ ಸಾಲಿ ಅವರ ಶಿಷ್ಯರು. ಅವರು ನಮಗೆ ಕೊನೆ ತನಕ ಈಗ ತಬಲಾ ಸಾಥಿಯನ್ನು ಮಾಡಿ ಸಾಗರದಿಂದ ಬಂದು ತಬಲಾ ಸಾಥಿ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ಹಾರ್ಮೋನಿಯಂ ಸಾಥಿಯಲ್ಲಿ ನಾಡಿನ ಯುವ ಹಾರ್ಮೋನಿಯಂ ವಾದಕರು ಬಳ್ಳಾರಿಯವರು ಶ್ರೀ ಕಲ್ಲೇಶ್ ಕುಮಾರ್ ಅವರು ಚಂದ ಹಾರ್ಮೋನಿಯಂ ಸಾಥಿ ಮಾಡ್ತಾ ಇದ್ದಾರೆ, ಈಗ ಚಲೋ ಅಭ್ಯಾಸ ಮಾಡ್ತಿದ್ದಾರೆ, ಒಳ್ಳೆ ಕಲಿತಿದ್ದಾರೆ. ಅವ್ರಿಗೂ ಇಷ್ಟೋ ತನಕ ಈ ಫೇಸ್ಬುಕ್ ಲೈವ್ನಲ್ಲಿ ನುಡಿಸಿದ್ದಕ್ಕೆ ಅನಂತ ಧನ್ಯವಾದಗಳನ್ನು ಅವ್ರಿಗೂ ನಾನು ಹೇಳ್ತಾ. ಹಾಗೂ ಕಾನ್ಪುರದಲ್ಲಿ ಶ್ರೀ ಮುಸ್ತಾಫ್ ಅವರು ಹಾಗೂ ಶ್ರೀ ಬಸವರಾಜ್ ಅವರು ನಮ್ಮ ಜೊತೆಗೆ ಆಶ್ರಮದ ವಿದ್ಯಾರ್ಥಿಗಳು ಇಲ್ಲಿ, ಅವ್ರಿಗೂ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇಷ್ಟೋ ತನಕ ಫೇಸ್ಬುಕ್ ಲೈವ್ನಲ್ಲಿ ನೀವು ಸಂಗೀತ ಅಭಿಮಾನಿಗಳು ಸಂಗೀತ ಕಲಾರಸಿಕರು ನಮ್ಮ ಸಂಗೀತವನ್ನು ಕೇಳಿ ಹಾರೈಸಿದ್ದೀರಿ ಅಂದ್ಕೊಳ್ತಾ ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಕೊನೆಯದಾಗಿ ಭೈರವಿಯೊಂದಿಗೆ ಒಂದು ಮತ್ತೊಂದು ಹಿಂದಿ ಭಜನನ್ನು ನಾವು ಹಿಂದಿ ಭಜನನ್ನು ಹಾಡ್ತಾ ಮೀರಾಬಾಯಿ ಭಜನ್ ಅವರ ಬರ್ತಿರುವಂಥ ಮೀರಾಬಾಯಿ ಅವರು ಬರ್ತಿರುವಂಥ ಹಿಂದಿ ಭಜನನ್ನು ಹಾಡ್ತಾ ಕೊನೆಯದಾಗಿ ರಾಗ ಭೈರವಿಯನ್ನು

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
7: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ತೂಗೀರೆ ರಾಯರ ತೂಗೀರೆ ಗುರುಗಳ ಎನ್ನುವಂತ ಒಂದು ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಯ ಮೇಲಿನ ಒಂದು ಅದ್ಭುತವಾದಂತ ಒಂದು ಭಕ್ತಿ ಗೀತೆಯನ್ನ ನಮ್ಮ ಜಗದೀಶ ಪುತ್ತೂರು ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ, ಹಾಗೆ ಅವರದೇ ಆದಂತ ಅಮೋಘವಾದಂತ ಒಂದು ಸಂಗೀತ ನಿರ್ದೇಶನದ ಈ ಒಂದು ಭಕ್ತಿ ಗೀತೆಯನ್ನ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಎನ್ನುವಂತ ಒಂದು ಅದ್ಭುತವಾದಂತ ಈ ಒಂದು ಭಕ್ತಿ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಇದು ಕನಕದಾಸರ ಒಂದು ಕೃತಿ, ಹಾಗೆ ಗಾಯನ ಹಾಗೂ ಸಂಗೀತ ನಿರ್ದೇಶನ ಎಂ ವೆಂಕಟೇಶ್ ಕುಮಾರ್ ಅವರಿಂದ. ಇದೀಗ ಈ ಒಂದು ಗೀತೆಯನ್ನ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ನಾರಾಯಣ ಹರಿ ನಾರಾಯಣ ಎನ್ನುವಂತ ಒಂದು ಗಜೇಂದ್ರ ಮೋಕ್ಷದ ಈ ಒಂದು ಗೀತೆಯನ್ನ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ನಿನ್ನ ದಾಸನಾದೆ ಸ್ವಾಮಿ ಎನ್ನುವಂತ ಒಂದು ಅಯ್ಯಪ್ಪ ಸ್ವಾಮಿಯ ಮೇಲಿನ ಅದ್ಭುತವಾದಂತಹ ಭಕ್ತಿ ಗೀತೆಯನ್ನ ಕೆ ಯುವರಾಜ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಸಂತೋಷ್ ಗುರುಜಿ ಅವರ ಒಂದು ರಚನೆಯ ಈ ಒಂದು ಗೀತೆ, ಹಾಗೆ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಭಕ್ತಿ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ನಿನ್ನ ನಾಮವೇ ಸಾಕು ಶಿವನೇ ಎನ್ನುವಂಥ ಒಂದು ಅದ್ಭುತವಾದಂಥ ಶಿವನ ಭಜನೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಪಂಡರಾಪುರವೆಂಬ ದೊಡ್ಡ ನಗರ ಎನ್ನುವಂತ ಒಂದು ಪುರಂದರದಾಸರ ಕೃತಿಯನ್ನ ಇದೀಗ ಧೃತಿ ಬಿ ಆತ್ರೇಯ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯ ಸಂಗೀತ ನಿರ್ದೇಶಕರಾಗಿ ವಿಜಯ ಕೃಷ್ಣ ಡಿ ಅವರಿಂದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಪಾಲಿಸೋ ಕೊಟ್ಟೂರ ಬಸವ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಚಂದ್ರಿಕಾ ಗುರುರಾಜ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಮೋಹನ್ ರಾವ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಪವಮಾನ ಪವಮಾನ ಜಗದ ಪ್ರಾಣ ಎನ್ನುವಂತ ಒಂದು ವಿಜಯದಾಸರ ಕೃತಿಯನ್ನ ಪುತ್ತೂರು ನರಸಿಂಹ ನಾಯಕ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.